ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026ನೇ ಇಸವಿಯ ಆಗಸ್ಟ್ ತಿಂಗಳ 8ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಬೆಳಿಗ್ಗೆ 6:54 ಕರುಣಾಳು ಬಾಬಳಿಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧಾ, 7:35 ಆಕಾಶವಾಣಿ ವಾರ್ತೆಗಳು, 7:45 ಸ್ಫೂರ್ತಿ ಸೆಲೆ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತ ಸುನಾದ, 8:45 ಮಹಿಳೆ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿವೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ.

ಒಂದೂರಲ್ಲೊಬ್ಬ ಯುವಕ, ಪಾಪ ಯಾಕೋ ಆರೋಗ್ಯನೇ ಸರಿಯಿಲ್ಲ, ಮನಸ್ಸಿನ ಕಿರಿಕಿರಿ ಒಂದಾದಲ್ಲೂ ಸಮಸ್ಯೆ ಬರ್ತಾ ಇತ್ತು ಆರೋಗ್ಯ. ಯುವಕ ನೋಡಿದ್ರೆ ಸಣ್ಣ ವಯಸ್ಸಿನವನು, 28-30 ವರ್ಷ, ಆರೋಗ್ಯ ಕೈ ಕೊಡ್ತಾ ಇತ್ತು. ಸೊಣಕಲ್ ದೇಹ ವಯಸ್ಸಿನ ತಕ್ಕ ಇರಲಿಲ್ಲ, ಯಾವಾಗಲೂ ಚಿಂತಾಕ್ರಾಂತವಾದಂತ ಕಣ್ಣುಗಳು, ಸೋರೋ ಮೂಗು, ಬಾಗಿರೋ ಬೆನ್ನು, ಅಸ್ಪಷ್ಟ ಮಾತು, ಎಲ್ಲ ವಯಸ್ಸಾದವರಂಗಿದ್ದ ಅವನು. ಎಲ್ಲ ವೈದ್ಯರ ಕಡೆ ಹೋದ, ಹೊಟ್ಟೆ ತುಂಬ ಮಾತ್ರೆ ತಿಂದ, ಲೀಟರ್ ಗಟ್ಟಲೆ ಔಷಧಿ ಕುಡ್ದ, ದುಡ್ಡು ಖರ್ಚಾಯ್ತೇ ವಿನಃ ಆರೋಗ್ಯ ಏನು ಸುಧಾರಿಸ್ಲಿಲ್ಲ. ದುಡ್ಡು ಬೇಕಲ್ಲ ಮತ್ತೆ ಔಷಧ ಕೊಡ್ಕೊಳ್ಳೋಕೆ, ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ದ ಅದಾಗಲಿಲ್ಲ. ಕೊನೆಗೆ ಯಾರು ಹೇಳಿದ್ರು, ಜ್ಯೋತಿಷಿಗಳ ಕಡೆ ಹೋಗಿದ್ರು, ಅವರೊಂದು ರಟ್ಟೆ ತುಂಬುವಷ್ಟು ಯಂತ್ರ ಕಟ್ಟಿದ್ರು, ಇನ್ನು ಕೆಲವರು ಹೋಮ ಮಾಡಿಸಿದ್ರು, ಸಾಲಾಯ್ತೇ ವಿನಃ ಆರೋಗ್ಯ ಏನು ಸುಧಾರಣೆ ಕಾಣಲಿಲ್ಲ. ಒಂದು ದಿವಸ ಹೆಂಗೆ ಹತಾಶಾಗಿ ಕೂತ್ಕೊಂಡಾಗ ಅವನ ಸಂಬಂಧಿಕರು ಯಾರೋ ಒಂದು ಹೊಸ ಸುದ್ದಿ ಹೇಳಿದರು, ಏ ದಡ್ಡ ಇಲ್ಲೇ ಇದೆಯಲ್ಲೋ, ಪ್ರಯೋಜನ ಮಾಡಿಕೊಂಡಿಲ್ಲ, ಇಲ್ಲೇ 60 ಮೈಲ್ ದೂರ ಹೋದರೆ ಒಂದು ವಿಷ್ಣು ದೇವಾಲಯ ಇದೆ, ಗೊತ್ತಿಲ್ವಾ ನಿನಗೆ, ತುಂಬ ಜಾಗೃತವಾದ ಸ್ಥಳ ಅದು, ಅಲ್ಲಿ ಹೋಗಿ 15 ದಿವಸ ಸೇವೆ ಮಾಡಬೇಕು, ಆ ಪಕ್ಕದಲ್ಲಿ ಪುಷ್ಕರಣಿ ಇದೆ, ಸ್ನಾನ ಮಾಡಿ ದಿನ ಪ್ರದಕ್ಷಿಣೆ ಹಾಕಿ ಮಂತ್ರ ಅಂದ್ಕೊಂಡು 15 ದಿವಸ ಅಲ್ಲೇ ಇದ್ದು ಸೇವೆ ಮಾಡು, ನಿನ್ನ ಸ್ವಪ್ನ ಆಗತ್ತೆ, ಕನಸು ಬರ್ತದೆ, ಕನಸಿನಲ್ಲಿ ವಿಷ್ಣು ನಿನಗೆ ಹೇಗೆ ಉದ್ಧಾರ ಆಗಬೇಕು ಅಂತ ಹೇಳಿಕೊಡ್ತಾನೆ, ಹೋಗು ಅಂದ. ಹೌದಾ, ಓಡ್ದ ಅವನು ಉತ್ಸಾಹದಿಂದ. 15 ದಿವಸಗಳ ಕಾಲ ಅರ್ಚಕರು ಏನು ಹೇಳಿದ್ರು ಹಾಗೇ ಸೇವೆ ಮಾಡ್ದ. 15 ದಿವಸ ಸೇವೆ ಮುಗಿಸಿದ ರಾತ್ರಿ ಮಲ್ಕೊಂಡಾಗ ಹೇಳಿದ್ರಲ್ಲ ಮೊದಲು ಅವರು, ಹಾಗೆ ಕನಸಲ್ಲಿ ವಿಷ್ಣು ಬಂದಂತೆ, ಮಗು ನೀನು ಸೇವೆ ನನಗೆ ಒಪ್ತಪ್ಪ, ಭಾಳ ಚೆನ್ನಾಗಿ ಸೇವೆ ಮಾಡಿದ್ಯಾ, ನಿನಗೇನು ಬೇಕು ಕೇಳ್ಕೊ ಅಂದ. ಇವನು ಸಂತೋಷಕ್ಕೆ ಪಾರವೇ ಇಲ್ಲಲ್ಲ, ತನ್ನ ತೊಂದರೆಗಳ ಪಟ್ಟಿ ಓದಿದ, ಆರೋಗ್ಯ ಚಿಂತೆ, ಕೆಲಸ ಚಿಂತೆ, ವ್ಯಾಪಾರದಲ್ಲಿ ಬೆಳವಣಿಗೆ ಆಗೋ ಚಿಂತೆ, ಇದೆಲ್ಲ ಹೇಳ್ದ. ಇದೆಲ್ಲದಕ್ಕೆ ಆಗ್ಬೇಕಾದ್ರೆ ಆರೋಗ್ಯ ಸರಿ ಆಗ್ಬೇಕು ಸ್ವಾಮಿ, ನಂದು ಆರೋಗ್ಯನೇ ಕೆಟ್ಟ ಹೋಗಿದೆ ನಂದು ಅಂತ ಹೇಳ್ಕೊಂಡ, ಉದ್ಧಾರ ಮಾಡು ಅಂತ ಬೇಡ್ಕೊಂಡ. ಆಗಲಿ ಮಗು, ಎಲ್ಲ ಒಳ್ಳೇದಾಗತ್ತೆ, ಅದ್ರೊಂದು ಕೆಲಸ ಮಾಡ್ಬೇಕು, ನೀನು ನಿನ್ನ ಊರಲ್ಲಿ ನಿನ್ನ ಮನೆ ಹಿಂಭಾಗದಲ್ಲಿ ಒಂದು ಸಣ್ಣ ಬೆಟ್ಟ ಇದೆಯಲ್ಲ. ಹೌದಿದೆ ಅಂದ. ಒಂದು ಕೆಲಸ ಮಾಡು, ಆ ಬೆಟ್ಟ ಏರೋಕ್ಕೆ ಶುರು ಮಾಡಿದಾಗ ಬಲಗಡೆಗೆ 10 ಮೆಟ್ಲು ಹತ್ತೋ ಬಲಗಡೆಗೆ ಒಂದು ದೊಡ್ಡ ಕಲ್ಲು ಬಂಡೆ ಇದೆ, ಅದು ನಿಧಾನವಾಗಿ ತಳ್ಕೊಂಡು ಬೆಟ್ಟ ತುದಿ ತೊಗೊಂಡು ಹೋಗ್ಬೇಕು. ಅದನ್ನು ಬಹಳ ಕಷ್ಟ ಅನ್ಬೇಡ, ಅದನ್ನು 3 ತಿಂಗಳು ಪ್ರಯತ್ನ ಮಾಡಿ ಈ ಕಲ್ಲು ಬಂಡೆನ ಗುಡ್ಡ ತುದಿಗೆ ತೊಗೊಂಡು ಹೋಗ್ಬಿಡು, ನಿನಗೆ ಯಶಸ್ಸು ಬರ್ತದೆ. ಆ ನಂತರ ಬಂದು ಇಲ್ಲೇ ಧ್ಯಾನ ಮಾಡು, ನಿನ್ನ ದರ್ಶನ ಕೊಟ್ಟು ನಿನ್ನ ಪರಿಹಾರ ಆಯಿತು ಅಂತ ಹೇಳ್ತೇನೆ ಅಂದ. ಹುಡುಗ ಉತ್ಸಾಹದಿಂದ ಓಡಿದ ಊರಿಗೆ, ಬೆಟ್ಟಕ್ಕೆ ಹೋದ. ಅವನು ಹೇಳಿದಂಗೆ ಕರೆಕ್ಟು, 10 ಬಂಡ್ಲತ್ತು ಹೊತ್ತಿಗೆ ಬಲಗಡೆ ಬಂದು ದೊಡ್ಡ ಕಲ್ಲಿದೆ, ಅದನ್ನು ನೋಡಿದ ತಕ್ಷಣ ಉತ್ಸಾಹ ಎಲ್ಲ ಜರ್ರ ಅಂತ ಇಳಿದೋತು. ದೊಡ್ಡ ಬಂಡೆ, ಅಸಾಧ್ಯ ದೊಡ್ಡ ಬಂಡೆ, ಇದನ್ನು ಬೆಟ್ಟದ ಮೇಲೆ ತೊಗೊಂಡು ಹೋಗೋದು ಹೇಗೆ ಅಂತ ಹೇಳೋದು ಸುಲಭ, ಬೆಟ್ಟದ ಮೇಲೆ ತೊಗೊಂಡು ಹೋಗು ಅಂತ. ತಳ್ಳೋದು ಹೇಗೆ ಇದನ್ನು ಮೇಲೆ ತೊಗೊಂಡು ಹೋಗೋದು, 1000 ಜನ ತಳ್ಳಿದ್ರು ಅಲ್ಲಾಡೋ ಬಂಡೆ ಅಲ್ಲ ಅದು, ಏನು ಮಾಡೋದಪ್ಪ ಇನ್ನ ಅಂದ. ದೇವರು ಹೇಳಿದ್ ನಾನಲ್ಲ, ಮಾಡಿ ನೋಡೋಣ ಅಂದ. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ 2-2 ಗಂಟೆ ಹೋಗೋದು, ಕಾಲು ಜೋರಾಗಿ ಇಟ್ಕೊಂಡು ಬಂಡೆ ಒತ್ತಿ ಮೇಲೆ ತಳ್ಳೋಕೆ ಪ್ರಯತ್ನ ಮಾಡು, ಸುಸ್ತಾಗ್ಬಿಡು 2 ತಾಸು ಬಂಡೆ ಒತ್ತೋದು ಮೇಲೆ ಹೋಗೋದಕ್ಕೆ, ಅದೇನು ಅಲಗಾಡ್ಲಿಲ್ಲ. ಮನೆಗೆ ಬಂದು ಹಸಿವಾಗಿ ಸುಸ್ತಾಗ್ತಿತ್ತು, ಊಟ ಮಾಡ್ದ, ನಿದ್ದೆ ಮಾಡ್ದ, ಮತ್ತೆ ಪ್ರಯತ್ನ ಮಾಡ್ದ. ಮರು ದಿವಸ 3 ತಿಂಗಳು ಇದೇ ರೀತಿ ಬೆಟ್ಟದ ಮೇಲೆ ಹೋಗೋದು, ಕಲ್ತಳ್ಳೋದು, ಅದು ಮಿಸ್ಗಾಡ್ಲಿಲ್ಲ ಕಲ್ಲು. 3 ತಿಂಗಳಾದ್ಮೇಲೆ ಮತ್ತೆ ದೇವಸ್ಥಾನ

ಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ದ. ವಿಷ್ಣು ಕನಸಲ್ಲಿ ಬಂದ, ಸ್ವಾಮಿ ನೀನು ಹೇಳಿದ ಹಾಗೆ ಮಾಡಿದೆಪ್ಪ ನಾನು, ಆದ್ರೆ ಬಂಡೆ ಅಲಗಾಡ್ತಾನೆ ಇಲ್ಲ, ಬೆಟ್ಟದ ಮೇಲೆ ತಗೊಂಡು ಹೋಗೋದು ಹೆಂಗೆ ಸಾಧ್ಯ, ನನ್ನ ಗತಿ ಏನು ಅಂತ ಕೇಳಿದ. ಆ ವಿಷ್ಣು ಹೇಳಿದಂತೆ, ಮೂರ್ಖ ಬುದ್ಧಿ ಇದೆಯಾ ನಿನಗೆ, ಎಲ್ಲ ಸರಿಯಾಗಿಲ್ವಾ ನಿನಗೆ, ಆ ದಿನ ಬಂಡೆ ತಳ್ಳಿ ತಳ್ಳಿ ತಳ್ಳಿ ಶಮ ಆಗಿ ಬಂದು ದೇಹ ಗಟ್ಟಿಯಾಗಿಲ್ವಾ ನಿಂದು, ಈಗ ರೋಗ ಇದೆಯಾ ನಿನ್ನ ಮೂರು ತಿಂಗಳಲ್ಲಿ ನೋಡಿದೆಯಾ ನೀನು, ಚೆನ್ನಾಗಿ ಸುಸ್ತಾಗಿ ಬಂದು ಚೆನ್ನಾಗಿ ಊಟ ಮಾಡ್ತೀಯ, ಚೆನ್ನಾಗಿ ನಿದ್ರೆ ಮಾಡ್ತೀಯ, ಗಮನಿಸಿ ನೋಡು ಮುಖದಲ್ಲಿ ಕಳೆ ಬಂದಿದೆ, ವ್ಯಾಪಾರ ಕೂಡ ಚೆನ್ನಾಗಿದೆಯಲ್ವ ಈಗ. ಒಂದು ಹೌದಲ್ವೇ, ಹೌದು ಆರೋಗ್ಯ ತಕರಾರು ಇಲ್ಲ, ಒಂದು ಮಾತ್ರೆ ತಿಂದಿಲ್ಲ ನಮ್ಮ ಮೂರು ತಿಂಗಳಿಂದ. ಹಂಗೆ ಗೊತ್ತಾಯ್ತು, ಈ ಬಂಡೆ ಒತ್ತೋದ್ರಿಂದ ಬಂಡೆ ಮೇಲೆ ಹೋಗಲಿಲ್ಲ, ಒತ್ತಿ ಒತ್ತಿ ನನ್ನ ದೇಹ ಗಟ್ಟಿಯಾಯಿತು, ಆರೋಗ್ಯ ಚೆನ್ನಾಗಾಯ್ತು, ಆರೋಗ್ಯ ಚೆನ್ನಾಗಿ ವಿಚಾರ ಚೆನ್ನಾಗಿ ಬಂತು, ವ್ಯಾಪಾರ ಚೆನ್ನಾಗಾಯ್ತು ನಂದು ಅಂತ ತೃಪ್ತಿ ನಗೆ ನಕ್ಕು ವಿಷ್ಣು ನಮಸ್ಕಾರ ಮಾಡಿ ಬಂದಂತೆ. ಅದಕ್ಕೆ ಸ್ನೇಹಿತರೆ, ನಾವು ಬರೀ ನಮ್ಮ ಸಮಸ್ಯೆಗಳ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ ಅದರಲ್ಲೇ ಹೂತು ಹೋಗ್ಬಿಡ್ತೇವೆ, ಅದರಿಂದ ಹೊರಗಡೆ ಬಂದು ಧನಾತ್ಮಕವಾಗಿ ಬೇರೊಂದು ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಸಮಸ್ಯೆಗಳು ಎಷ್ಟು ಚೆನ್ನಾಗಿ ಪರಿಹಾರ ಆಗ್ತಾವಲ್ಲ. ನಾನು ಯಾವಾಗಲೂ ಹಾಗೇನೆ, ನನ್ನ ತೊಂದರೆ ಇದೆ ತೊಂದರೆ ಇದೆ ತೊಂದರೆ ಇದೆ ಅನ್ಕೊಂಡೆ ಕೂತ್ಕೊಂಡ್ರೆ ತೊಂದರೆಯಲ್ಲೇ ಮುಳುಗಿ ಹೋಗ್ತೀರಿ. ನಾನು ಅದಕ್ಕೆ ಯಾವಾಗಲೂ ಇಂಗ್ಲೀಷಲ್ಲಿ ಹೇಳೋದು, ಇಫ್ ಯು ಥಿಂಕ್ ಆಫ್ ಪ್ರಾಬ್ಲಮ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್, ಈ ಥಿಂಕ್ ಆಫ್ ಸೊಲ್ಯೂಷನ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್. ಚಿಂತೆಗಳ ಬಗ್ಗೆ ಮಾಡ್ತಾ ಇದ್ದಾಗ ಚಿಂತೆಯದೇ ಒಂದು ಭಾಗ ಆಗಿಬಿಡ್ತೀವಿ, ಪರಿಹಾರದ ಬಗ್ಗೆ ಯೋಚನೆ ಮಾಡಿದಾಗ ಪರಿಹಾರದ ಭಾಗ ಆಗ್ತೀವಿ, ಸಮಸ್ಯೆಗಳು ಹಗುರ ಅನ್ನಿಸ್ತದೆ, ಬದುಕು ಸುಂದರ ಆಗ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ KMCRI ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ ಯುವ ಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. BBG ರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ 17ನೇ ತಾರೀಖಿನವರೆಗೆ ವಿಸ್ತರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಬೆಂಗಳೂರು ಹೆಸರಘಟ್ಟದ ಭಾರತದ ಮೊದಲ ಕ್ವಾಂಟಮ್ ಸಿಟಿಯಲ್ಲಿ ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರಗಳ ಮೂಲಕ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಸೈನ್ಸ್ ಗ್ಯಾಲರಿಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಕರ್ನಾಟಕ ಅಮೆರಿಕ ಪಾಲುದಾರಿಕೆಯನ್ನು ಬಲಪಡಿಸಲು ಯೋಜಿಸಲಾಗಿದೆ ಎಂದರು. ಭಾರತದಲ್ಲಿ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ ಖರ್ಗೆ, ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಡಾ ಕಿರಣ್ ಮಜುಂದರ್ ಶಹಾ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಸೈನ್ಸ್ ಗ್ಯಾಲರಿ ಸ್ಥಾಪಕ ನಿರ್ದೇಶಕಿ ಡಾ ಜಾಹ್ನವಿ ಪಾಲ್ಖಿ ಮಾತನಾಡಿ, ಸೈನ್ಸ್ ಗ್ಯಾಲರಿ ಯುವ ಪೀಳಿಗೆಯ ಪ್ರತಿಭಾನ್ವಿತ ನಾವೀನ್ಯಕಾರರು ಮತ್ತು ಸಂಶೋಧಕರಿಗೆ ವೇದಿಕೆ ಒದಗಿಸಲಿದೆ ಎಂದರು. ರಾಜ್ಯ ವಿಧಾನಮಂಡಲ ಅಧಿವೇಶನ ಈ ತಿಂಗಳ 13ರಿಂದ ಆರಂಭವಾಗಲಿದ್ದು 14ನೇ ತಾರೀಕು ವಿಧಾನ ಪರಿಷತ್ ನೂತನ ಉಪಸಭಾಪತಿಯವರ ಆಯ್ಕೆ ನಡೆಯಲಿದೆ. ಬಳಿಕ ಉಪಸಭಾಪತಿಯವರ ನೇತೃತ್ವದಲ್ಲಿ ಸಭಾಪತಿ ಆಯ್ಕೆಯ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ಸಲ್ಲಿಸಿದ್ದು, ನೂತನ ಸಭಾಪತಿ ಆಯ್ಕೆಯಾಗುವವರೆಗೆ ಅವರನ್ನೇ ಹಂಗಾಮಿ ಸಭಾಪತಿಯಾಗಿ ಮುಂದುವರಿಸಲು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಬಹುಶಿಸ್ತೀಯ ಸಂಶೋಧನಾ ಘಟಕ ಕೇಂದ್ರ ಆರೋಗ್ಯ ಸಂಶೋಧನಾ ಇಲಾಖೆ ಸಹಯೋಗದಲ್ಲಿ ನಡೆಸಿದ ಅಧ್ಯಯನದಲ್ಲಿ ಚಿಕ್ಕ ಮಕ್ಕಳು ಹಾಗೂ ಯುವ ಜನರಲ್ಲಿ ಅಪಧಮನಿ, ಕಾಠಿಣ್ಯ ಅಥವಾ ಹೃದಯದ ರಕ್ತನಾಳಗಳ ಅಡಚಣೆ ಸಮಸ್ಯೆ ಬಹಿರಂಗವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂಶೋಧನೆ ಕುರಿತು ಮಾಹಿತಿ ನೀಡಿದ್ದಾರೆ KMCRI ಬಹುಶಿಸ್ತೀಯ ಸಂಶೋಧನಾ ಘಟಕದ ನೋಡಲ್ ಅಧಿಕಾರಿ ಡಾ ರಾಮ್ ಕೌಲ್ಗುಟ.
1: ಇತ್ತೀಚೆಗೆ ಸಣ್ಣ ವಯಸ್ಸಿನ ಯುವಕರಲ್ಲಿ ಹೃದಯಾಘಾತ ಆಗ್ಲಿಕತ್ತಿದ್ ಬಹಳ ಕೇಳಲಿಕತ್ತೀವಿ. ಇದಕ್ಕೆ ಏನಾದ್ರೂ ಕಾರಣ ಇದೇನು ಅಥವಾ ಆಕಸ್ಮಿಕವಾಗಿ ಆಗ್ಲಿಕತ್ತವ ಅಂತ ತಿಳಿದುಕೊಳ್ಳಲು ಒಂದು MRU ಅಧ್ಯಯನ ಕೈಗೊಂಡವು. ಸುಮಾರು 13 ರಾಜ್ಯಗಳಲ್ಲಿ 347 8-14 ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ ಮಾಡಿದ್ವು. ಅದೇ ರೀತಿ ನಮ್ಮ ಜಿಲ್ಲೆಯ 62 ಕಾಲೇಜಿನ ವಿದ್ಯಾರ್ಥಿಗಳನ್ನು ಸಹ ಅಧ್ಯಯನದಲ್ಲಿ ತೆಗೆದುಕೊಂಡವು. ಈ ಅಧ್ಯಯನದಲ್ಲಿ ಇಷ್ಟು ಸಣ್ಣ ವಯಸ್ಸಿನಲ್ಲೇ 15% ಮಕ್ಕಳಲ್ಲಿ ರಕ್ತದ ಕೊಬ್ಬಿನಂಶ ಅಂದ್ರೆ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಹೆಚ್ಚಾಗಿದ್ದು ಕಂಡು ಬಂದದ. 70% ಶಾಲೆಯ ಮಕ್ಕಳಲ್ಲಿ ಹಾಗೂ 90% ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಹೃದಯದ ಅಪಾಯ ಸೂಚಕ ಮಾರ್ಕರ್ಸ್ ಅಂದ್ರೆ ಹೋಮೋಸಿಸ್ಟಿನ್ ಮತ್ತು ಹೈ ಸೆನ್ಸಿಟಿವಿಟಿ ಸಿ-ರಿಯಾಕ್ಟಿವ್ ಪ್ರೋಟೀನ್ ಹೆಚ್ಚಿನ ಮಟ್ಟದಲ್ಲಿ ಕಂಡುಬಂದದ. ಪರೀಕ್ಷೆ ಮಾಡಿದಂತ 17% ಮಕ್ಕಳಲ್ಲಿ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂದ್ರೆ ಅಪಧಮನಿ ಒಳಪದ್ರ ಏನಿರ್ತದ ಅದಕ್ಕೆ ಹಾನಿಯಾಗಿರೋದು ಕಂಡುಬಂದದ. ಈ ಅಧ್ಯಯನ ಏನ್ ಹೇಳ್ತದಪ್ಪ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ತಡೆಯಲಿಕ್ಕೆ ಜೀವನ ಶೈಲಿಯ ಬದಲಾವಣೆ ಅತ್ಯಗತ್ಯ ಅಂತೇಳಿ ತಿಳಿಸ್ತದ.
0: ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಾಗೂ ಕೊಟ್ಟೂರು ತಾಲೂಕಿನ ವಿವಿಧ ಗ್ರಾಮಗಳ ಹೊಲಗಳಿಗೆ ಭೇಟಿ ನೀಡಿದ

0: ಸಚಿವ ಅಮೀರ್ ಅಹಮದ್ ಖಾನ್ ಹಾನಿಗೊಳಗಾದ ಬೆಳೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ತಿಂಗಳ 15ನೇ ತಾರೀಕು ಮುಖ್ಯಮಂತ್ರಿ ಅವರು ರಾಜ್ಯದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಿದ್ದಾರೆ ಎಂದರು. ಗದಗ್ ಜಿಲ್ಲೆಯಲ್ಲಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವ ಬಸವರಾಜ ರಾಯರೆಡ್ಡಿ, ಪ್ರಾಥಮಿಕ ಅಂದಾಜಿನಂತೆ 164 ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಹಾನಿಗೀಡಾಗಿವೆ ಎಂದರು. ಜಿಲ್ಲೆಯ 75% ರೈತರು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದಾಗಿ ತಿಳಿಸಿದರು. ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕು ಬೆಣಚಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳೊಂದಿಗೆ ತೆರಳಿ ಬೆಳೆ ಹಾನಿ ವೀಕ್ಷಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆ ಹಾನಿಯ ಸಮಗ್ರ ವರದಿಯನ್ನು 3 ದಿನದ ಒಳಗಾಗಿ ಸಲ್ಲಿಸುವಂತೆ ಸಚಿವ ಲಕ್ಷ್ಮಣ ಸವದಿ ಶಿರಸಿಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಯಚೂರು ಜಿಲ್ಲೆಯಾದ್ಯಂತ ಕೂಲಿ ಒದಗಿಸಿ ಗುಳೆ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಬೆಳೆಹಾನಿ ಪರಿಶೀಲಿಸಿ ಸುದ್ದಿಗೋಷ್ಠಿ ನಡೆಸಿದರು. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅಭಾವದಿಂದಾಗಿ 273,000 ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಪರೀಕ್ಷೆಗೊಳಪಡಿಸಿದ 398 ಅಂತರ್ಜಲ ಮಾದರಿಗಳ ಪೈಕಿ 45.48% ಮಾದರಿಗಳು ಕಲುಷಿತಗೊಂಡಿದ್ದು, ದಾವಣಗೆರೆ ಸೇರಿದಂತೆ ರಾಜ್ಯದ 27 ಜಿಲ್ಲೆಗಳಲ್ಲಿ ನೈಟ್ರೇಟ್ ಪ್ರಮಾಣ ಅಪಾಯಕಾರಿ ಮಟ್ಟದಲ್ಲಿದೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರಗಳ ಸಚಿವಾಲಯ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವಾಲಯ ಉತ್ತರಿಸಿದ್ದು, ಕೇಂದ್ರ ಅಂತರ್ಜಲ ಮಂಡಳಿ ನಡೆಸಿರುವ 2025 ವಾರ್ಷಿಕ ಅಂತರ್ಜಲ ಗುಣಮಟ್ಟ ಪರೀಕ್ಷೆಯ ಪ್ರಕಾರ ದೇಶಾದ್ಯಂತ ಸಂಗ್ರಹಿಸಿದ ಅಂತರ್ಜಲ ಮಾದರಿಗಳಲ್ಲಿ 20.71% ಮಾದರಿಗಳು ನಿಗದಿತ ಮಿತಿಗಿಂತ ಹೆಚ್ಚಿನ ನೈಟ್ರೇಟ್ ಹೊಂದಿವೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ರಾಜ್ಯಾದ್ಯಂತ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ಪರಿಶೀಲಿಸುವ ಅವಧಿಯನ್ನು ಈ ತಿಂಗಳ 17 ವಿಸ್ತರಿಸಿದ್ದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಕರಡು ಮತದಾರರ ಪಟ್ಟಿ ಈ ತಿಂಗಳ 24 ಪ್ರಕಟವಾಗಲಿದೆ. ಧಾರವಾಡ ಜಿಲ್ಲೆಯಲ್ಲಿ 13,46,193 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು, ಈವರೆಗೆ 83% ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ 99.94% ಗಣತಿ ನಮೂನೆ ಗಣಕೀಕರಿಸಲಾಗಿದೆ. ಬಾಕಿ ಉಳಿದ 518 ಮತದಾರರು ಭರ್ತಿ ಮಾಡಿದ ತಮ್ಮ ಮತದಾರ ಅರ್ಜಿ ನಮೂನೆಗಳನ್ನು ಇಂದು ನೀಡುವಂತೆ ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ಗುರುಕರ್ ಕೋರಿದ್ದಾರೆ. ವಿಶೇಷ ಅನುದಾನದಡಿ ಕೈಮಗ್ಗ ಕ್ಷೇತ್ರದಲ್ಲಿ ವಸ್ತ್ರ ವಿನ್ಯಾಸ ಅಭಿವೃದ್ಧಿ, ಉತ್ಪನ್ನಗಳ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇಕಾಮರ್ಸ್ ಹಾಗೂ ನೇಕಾರರ ವೃತ್ತಿ ಸಾಮರ್ಥ್ಯ ಹೆಚ್ಚಿಸಲು ವಿಶೇಷ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಜರುಗಿದ 12 ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮದಲ್ಲಿ 2026 ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ಪ್ರಶಸ್ತಿಗಳನ್ನು ಪ್ರದಾನಿಸಿ ನೇಕಾರರನ್ನು ಗೌರವಿಸಿದರು. ಇಳಕಲ್ ಖಾದಿ ಹತ್ತಿ ಸೀರೆ ಕೈಮಗ್ಗ ನೇಕಾರಿಕೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಸಣ್ಣಪ್ಪ ಜುಂಜಾ ಅವರಿಗೆ ಪ್ರಥಮ ಸ್ಥಾನದೊಂದಿಗೆ 20,000 ಬಹುಮಾನ ನೀಡಿ ಕಾರ್ಯದರ್ಶಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಸಣ್ಣಪ್ಪ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
3: 30 ಇಳಕಲ್ ಸೀರೆ ನೇಯ್ತಾ ಇದ್ದೀವಿ. ನಾವು ಗುಳೇದಗುಡ್ಡದಲ್ಲಿ ಕಣವಿವರ್ಸ್ ಅಂತ ಒಂದು ಸಂಸ್ಥೆ ಇದೆ, ರಮೇಶ್ ಅವರಲ್ಲಿ ನಾವು ನೇಯ್ತಾ ಇದ್ದೀವಿ. ಬೆಳೆಸಿದಂತ ನೂರು ನೈಸರ್ಗಿಕ ಬಣ್ಣದ ಅಡಿಕೆ ಚೊಗರು, ದಾಳಿಂಬೆ ಸಿಪ್ಪೆ, ಮಂಜಿಷ್ಟಾಬೇರು, ಚೆಂಡು, ಯಾವುದೇ ಕೆಮಿಕಲ್ ಇಲ್ಲದೆ ಕುದಿಸಿ ಡೈಯಿಂಗ್ ಮಾಡಿದಂತ ಇಳಕಲ್ ಸೀರೆ. ಅದು ಆ ನ್ಯಾಚುರಲ್ ಡೈರಿಂಗ್ ಪ್ರಶಸ್ತಿ ಬಂದಿದೆ. ಸೀರೆಯ ತೂಕ ಟೋಟಲ್ 400 ಇದೆ. ಒಂದು ಕಾಟನ್ ಸೀರೆಯಲ್ಲಿ ಅಗ್ನಿ ಕಡಿಮೆ ತೂಕ ಇರುವಂತಹ ಸೀರೆ. ನಮಗೆ 46 ಈಗ 15 ನೈಕಾರಿಕೆ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಏನೋ ನೈಕಾರಿಕೆ ಸಹಾಯಧನ ಬರುತ್ತೆ 5,000 ಅಂತ. ಮುದ್ರಾ ಯೋಜನೆ ಅಪ್ಲೈಮೆಂಟ್ 50,000 ಮುಂದೆ ಹೆಲ್ಪ್ ಆಗಿದೆ.
2: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ IIIT ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ KMCRI ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ ಯುವಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. BBG ರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ 17 ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100 ಕುರಿತು SBYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
6: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
5: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
6: DVG ಅವರ ಮಂಕುತಿಮ್ಮನ

0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
2: ಸೃಷ್ಟಿ ರೂಪಂಗಳ
3: ಅವತಾರದೊಳ್ ಕ್ರಮ ಲಕ್ಷ್ಯ
2: ಪುಷ್ಟವಾಗಿರ್ದೊಡೇನು
3: ಇಲ್ಲದೊಡೆ ಅದೇನು
2: ಶಿಷ್ಟಮಾದುದು ಸತ್ವ
3: ಅದನು ಸೋಕದು ರೂಪ
2: ದೃಷ್ಟಿ ಸತ್ವದೊಳಿರಲಿ ಮಂಕುತಿಮ್ಮ.
1: ಸೊ ಹೀಗೆ ಎಲ್ಲರ ಒಳಗೂ ಕೂಡ ಸತ್ವ ಅನ್ನೋದು ಅಡಗಿದೆ ಅಂತ ನಾವು ಕಳೆದ 3 ಮುಕ್ತಕಗಳಿಂದ ಮತ್ತೆ ಕೇಳ್ತಾ ಬರ್ತಾ ಇದ್ದೀವಿ. ಅದು ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ, ಹೊರಗಡೆ ಎಲ್ಲರಲ್ಲೂ ಏಕರೂಪವಾಗಿ ಕಾಣಿಸ್ತಾ ಇಲ್ಲ. ಸೊ ನಮಗೆ ಸಾಧಾರಣವಾಗಿ ಏನಪ್ಪ ಅಂತಂದರೆ ಸ್ಪಷ್ಟವಾಗಿಬಿಡ್ಬೇಕು, ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು, ಎಲ್ಲದರಲ್ಲೂ ಏಕಮುಖವಾಗಿ ಇರಬೇಕು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದೊಂದು ನಿರೀಕ್ಷೆ, ನಮ್ಮೆಲ್ಲರ ಒಂದು ಅಪೇಕ್ಷೆ. ಸುಲಭವಾಗಿರಬೇಕು ಪ್ರಪಂಚ, ನೇರವಾಗಿದ್ದುಬಿಟ್ರೆ ಸುಲಭ, ಸಿಂಪಲ್ಲು ಅಂತ ಅನಿಸುತ್ತೆ. ಆದರೆ ರಿಯಾಲಿಟಿ, ವಾಸ್ತವಿಕತೆ ಆ ರೀತಿ ಇರಲ್ಲ, ಎಲ್ಲದರಲ್ಲೂ ವಿಭಿನ್ನತೆ ಇರುತ್ತೆ ಅಂತ ನಾವು ನೋಡಿದ್ವಿ. ಸೊ ಆ ರೀತಿಯ ಕ್ರಮಲಕ್ಷ್ಯ, ಒಂದು ರೀತಿನೇ ಇರಬೇಕು ಅನ್ನೋದರ ಕಡೆ ಗಮನ ಸೃಷ್ಟಿಯಲ್ಲಿ ಇಲ್ಲ. ಯಾಕೆ? ಅದರ ರೂಪಗಳು ಅನೇಕ, ಸೃಷ್ಟಿಯ ರೂಪಗಳು ಅನೇಕ, ಆ ಒಂದೊಂದು ಕೂಡ ನಮಗೆ ಕಾಣಿಸ್ತಾ ಇರುವಂಥ ರೀತಿ ಭಿನ್ನ, ಮತ್ತು ಆ ಒಂದೊಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಒಂದೇ ಥರ ಯಾವಾಗಲೂ ಇರುತ್ತಾ ಅಂತಂದರೆ ಇಲ್ಲ. ನಾವು ಕಳೆದ ಸರ್ತಿ ಕೂಡ ನೋಡಿಕೊಂಡ್ವಿ, ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ರೀತಿ ನಡೀತೀನಿ, ಆನೆ ಆಡಿಸ್ಕೊಂಡು ಬರ್ತಾ ಇದ್ರೆ ಬೇರೆ ರೀತಿ ಓಡ್ತೀನಿ. ಸೊ ಈ ಥರದ ಭಿನ್ನತೆಗಳು ಸಂದರ್ಭಕ್ಕನುಸಾರವಾಗಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಎಲ್ಲ ಇದರಲ್ಲೂ ಕೂಡ ಅದೇ ಥರದ ವೈವಿಧ್ಯತೆ, ನಾನಾತ್ವಗಳನ್ನು ನಾವು ನೋಡ್ತೀವಿ. ಸೊ ನಮ್ಮ ಮನಸ್ಸು ಎಲ್ಲವೂ ನೇರವಾಗಿ ಸ್ಪಷ್ಟವಾಗಿ ಕ್ಲಿಯರಾಗಿರಬೇಕು ಅನ್ನೋದನ್ನು ಅಪೇಕ್ಷೆ ಪಡ್ತಾ ಏನನ್ನುತ್ತೆ ಅಂತಂದರೆ ಇದ್ಯಾಕೋ ಸರಿಯಿಲ್ಲ, ಎಲ್ಲ ಕ್ಲೀನಾಗಿ ಇಟ್ಬಿಡ್ಬೋದಾಗಿತ್ತಪ್ಪ, ನೀಟಾಗಿ ಜೋಡಿಸ್ಬಿಡ್ಬೋದಾಗಿತ್ತು ಭಗವಂತ, ಯಾಕೆ ಬೇರೆ ಬೇರೆ ಥರ ಮಾಡ್ದ? ಇಟ್ ಈಸ್ ನಾಟ್ ಇನ್ ಆರ್ಡರ್, ಒಂದು ಕ್ರಮಬದ್ಧತೆಯೇ ಇಲ್ಲ ಸೃಷ್ಟಿಯಲ್ಲಿ ಅಂತ ನಮಗೆಲ್ಲ ಅನಿಸುತ್ತೆ. ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾರೆ, ಅದು ಹಂಗೆ ಇದ್ರೆ ಏನು, ಇಲ್ಲದಿದ್ರೆ ಏನು? ಹಾಗೆ ಆ ಪುಷ್ಟವಾಗಿರ್ದೊಡೆ ಅಥವಾ ಇಲ್ಲದೊಡೆ ಏನು ವ್ಯತ್ಯಾಸ? ಅದರಲ್ಲೇನು ವ್ಯತ್ಯಾಸ ಆಗಲ್ಲ. ವ್ಯತ್ಯಾಸ ಎಲ್ಲಾಗ್ತಾ ಇದೆಯಪ್ಪ ಅಥವಾ ಏರ್ಪೇರ್ ಎಲ್ಲಾಗ್ತಾ ಇದೆಯಪ್ಪ ಅಂದರೆ ಇಟ್ ಈಸ್ ಇನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಪ್ರಪಂಚವನ್ನು ಯಾವ ದೃಷ್ಟಿಯಿಂದ ನೋಡ್ತೀವಿ, ಯಾವ ಸೀಮಿತತೆಯಿಂದ ನೋಡ್ತೀವೋ ಆ ಸೀಮಿತತೆ ನಮ್ಮ ದೃಷ್ಟಿಗೆ ಗೋಚರವಾಗುತ್ತೆ. ಈಗ ಒಂದು ದೊಡ್ಡದಾದಂಥ ಒಂದು ಚಿತ್ರ, ಒಂದು ಪೇಂಟಿಂಗ್ ಇದೆ ಅಂತಂದರೆ ಆ ಪೇಂಟಿಂಗಿನ ಯಾವುದೋ ಒಂದು ಮೂಲೆಯ ಭಾಗವನ್ನು ಮಾತ್ರ ನಾನು ನೋಡಿದರೆ ಓ ಇದ್ಯಾಕೋ ಸರಿ ಇಲ್ಲ, ಈ ಗೆರೆ ಸೊಟ್ಟಿಗಿದೆ, ಆ ಗೆರೆ ನೆಟ್ಟಿಗಿದೆ ಅಂತ ಅಂದ್ಕೊಳ್ತೀನಿ. ಆದರೆ ಆ ಇಡೀ ಚಿತ್ರವನ್ನು ನಾನು ನೋಡಿದಾಗ ಈ ಚಿತ್ರದಲ್ಲಿ ನನಗೆ ಕಂಡಂತಹ ಒಂದು ಸಣ್ಣ ಸೊಟ್ಟದಾದಂಥ ಗೆರೆ ಯಾವುದೋ ಒಂದು ಹೂವಿನ ಒಂದು ರೇಖೆ ಇರ್ಬೋದು, ಹಾಗಾಗಿ ನನಗದು ಸೊಟ್ಟು ಕಾಣಿಸ್ತಿತ್ತು ಅನ್ನೋದು ನನಗೆ ಗೋಚರವಾಗುತ್ತೆ. ಸೊ ನನಗೆ ಕಾಣಿಸ್ತಾ ಇರುವಂಥ ಪ್ರಪಂಚವನ್ನು ನಾನು, ಇದರಲ್ಲಿ ಕ್ರಮಬದ್ಧತೆ ಇಲ್ಲ, ಇದು ಸೊಟ್ಟಿಗಿದೆ, ಇದು ಸರಿ ಇಲ್ಲ ಅಂತ ಅಂದ್ಕೊಳ್ಳೋದು ಸರಿಯಿಲ್ಲ. ಅದು ಹೆಂಗಿದೆಯೋ ಅದು ನಿನಗೆ ಯಾಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನಾವು ಹಾಗಾಗಿ ಏನನ್ನು ನೋಡಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ರೂಪಗಳು ಬೇರೆ ಬೇರೆ ಇರುತ್ತೆ, ಎಲ್ಲ ರೂಪಗಳ ಒಳಗೆ ಇರೋಂತಹ ಸ್ವರೂಪ ಅದು ಒಂದೇ ಇರುತ್ತೆ. ಸೊ ಹಾಗಾಗಿ ನಾವು ನೋಡಬೇಕಾಗಿರೋದು ಹೊರಗೆ ಕಾಣಿಸ್ತಾ ಇರೋವಂಥ ರೂಪವನ್ನು ಅಷ್ಟೇ ಅಲ್ಲ,

0: ಒಳಗೆ ಇರುವಂತಹ ಸತ್ವವನ್ನ, ನಮ್ಮ ದೃಷ್ಟಿ ಯಾವುದರಲ್ಲಿ ಇರಬೇಕು, ಸತ್ವದೊಳ್ ಇರಲಿ. ಯಾವುದರಲ್ಲಿ ಇರಬಾರದು ಅಂತಂದ್ರೆ ಅದನ್ನ ಹೊರಗೆ ಕಾಣಿಸ್ತಾ ಇರುವಂತ ರೂಪದಲ್ಲಿ ಮುಳುಗ ಹೋಗಬಾರದು. ಕಳೆದ ಸಂದರ್ಭದಲ್ಲೂ ಸುಲಭವಾದಂಥ ಒಂದು ಉದಾಹರಣೆಯನ್ನ ನಾವು ನೋಡಿದ್ವಿ, ಚಿನ್ನದ ಆಭರಣಗಳು. ಮೂಗುತಿ ಇದೆ, ಕಿವಿಗೆ ಹಾಕೊಳ್ಳೋಂಥ ಓಲೆ ಇದೆ, ಕೈಗೆ ಹಾಕೊಳ್ಳೋ ಬಳೆ ಇದೆ. ಆ ಬಳೆ, ಮೂಗುತಿ, ಓಲೆಗಳು ನಮಗೆ ಕಾಣ್ತಾ ಇರುವಂತಹ ರೂಪಗಳು. ಆದರೆ ಅದರ ಸ್ವರೂಪ ಏನು? ಚಿನ್ನ. ಅದನ್ನೆಲ್ಲ ನಾವು ಕರಗಿಸಿದರೆ ಉಳಿಯುವಂಥದ್ದೇನು? ಅದು ಚಿನ್ನ. ಶಿಷ್ಟ ಅಂತಂದರೆ ಯಾವುದು ಉಳಿಯುತ್ತೋ ಅದು. ಸೊ ಶಿಷ್ಟಮಾದುದು ಸತ್ವ. ಸೊ ಈ ಎಲ್ಲ ಆಭರಣಗಳಲ್ಲಿ ಇರೋಂಥದ್ದು ಏನಪ್ಪ ಅಂತಂದರೆ ಆ ಸತ್ವ ಇದೆ, ಅದಕ್ಕೋಸ್ಕರ ಅದು ಮೂಗುತಿಯಾಗಿದೆ. ಸತ್ವ ಇದೆ, ಅದಕ್ಕೋಸ್ಕರ ಅದು ಬಳೆಯಾಗಿದೆ. ಸತ್ವವೇ ಇಲ್ಲ ಅಂದರೆ, ಚಿನ್ನವೇ ಇಲ್ಲ ಅಂತಂದರೆ ಯಾವ ಮೂಗುತಿಯೂ ಇಲ್ಲ, ಯಾವ ಬಳೆಯೂ ಇಲ್ಲ. ಸೊ ಆ ಬಳೆ, ಮೂಗುತಿ, ಸರಗಳು ರೂಪಗಳು. ಆ ರೂಪಗಳಲ್ಲೇ ನಾವು ಮುಳುಗೋಗೋದು ನಮ್ಮ ತಪ್ಪು. ಆ ರೂಪಗಳಲ್ಲೇ ಮುಳುಗೋದಾಗ ನಮ್ಗೆ ಗೊತ್ತಾಗುತ್ತೆ ಇದ್ಯಾಕೋ ಬಳೆ ಗುಂಡಗಿದೆ, ಸರ ಉದ್ದಕ್ಕಿದೆ, ಮೂಗುತಿ ಚಿಕ್ಕದಾಗಿದೆ, ಕಿವಿಗೆ ಹಾಕೊಳ್ಳೋದು ಈ ರೀತಿ ಇದೆ. ಆ ಭಿನ್ನತೆಗಳು ನಮಗೆ ಕಾಣುತ್ತೆ. ಆಗ ನಮಗೇನು ಅನಿಸುತ್ತೆ, ಇದ್ಯಾಕೋ ಸರಿ ಇಲ್ಲ, ಒಂದು ಥರ ಇನ್ನೊಂದು ಇಲ್ವಲ್ಲ ಅಂತ ಅನಿಸುತ್ತೆ. ಆ ರೂಪದಲ್ಲಿ ನಾವು ಬೀಳದೆ ರೂಪಗಳನ್ನು ನೋಡಿ ದೃಷ್ಟಿಯನ್ನು ಸ್ವಲ್ಪ ಆಳಕ್ಕಿಳಿಸಿದಾಗ ಸತ್ವ ನಮಗೆ ಗೊತ್ತಾಗುತ್ತೆ. ಯಾಕೆ ಸತ್ವ ಹೆಂಗೆ ಅಂತಂದರೆ, ನಾಮ ರೂಪಗಳನ್ನೆಲ್ಲ ಅಳಿಸಿ ಹಾಕಿದಾಗ ಯಾವುದು ಉಳಿಯುತ್ತೋ, ಯಾವುದು ಶಿಷ್ಟವಾಗುತ್ತೋ ಅದು ಸತ್ವ. ಸೊ ಆ ಸತ್ವ ಚಿನ್ನ. ಆ ಚಿನ್ನ ಎಲ್ಲಕ್ಕೂ ಸೇಮ್, ಎಲ್ಲಕ್ಕೂ ಸೇಮ್. ಸೊ ಈಗೇನಾಯಿತು, ಕ್ರಮ ಲಕ್ಷ ನಮಗೆ ಕಾಣಿಸ್ತು. ಇದರಲ್ಲಿ ಏನು ಭಿನ್ನತೆ ಇಲ್ಲಪ್ಪ, ಏಕತೆ ಇದೆ ಅನ್ನೋದು ನಮಗೆ ಕಾಣಿಸ್ತು. ಹಾಗಾಗಿ ನಮ್ಮ ದೃಷ್ಟಿ ಅನೇಕವಾಗಿ ಕಾಣ್ತಾ ಇರುವಂತಹ ಕೇವಲ ಹೊರಗಿನ ರೂಪದಲ್ಲಿ ಮುಳುಗೋಗಿ ಸಿಕ್ಕಾಕೊಳ್ಳೋದು ಬೇಡ, ಅದನ್ನು ದಾಟಿ ಸತ್ವಕ್ಕೆ ಹೋಗಬೇಕು ಅಂತ. ಸೊ ಈ ಚಿನ್ನದ ಉದಾಹರಣೆಯ ರೀತಿಯಲ್ಲೇ ನಾವು ಜೀವನದಲ್ಲಿ ನಮ್ಮ ಅನೇಕ ಸಂದರ್ಭಗಳನ್ನು ನಾವು ನೆನೆಸ್ಕೊಂಡಾಗ ಎಷ್ಟೋ ಜನರ ಜೊತೆ ನಾವು ವ್ಯವಹರಿಸ್ತಾ ಇರ್ತೀವಿ. ಆ ವ್ಯವಹರಿಸುವಾಗ ನಮಗೆ ಸಿಕ್ಕುವಂಥ ಎಲ್ಲ ಜನರು ಕೂಡ ಇದೇ ಥರ, ಒಬ್ಬರು ಯಾರೋ ಮೂಗುತಿ, ಇನ್ನೊಬ್ಬರು ಯಾರೋ ಮುಳ್ಳು. ಸೊ ಆ ಮೂಗುತಿಯಲ್ಲಿ ಚಿನ್ನ ಇದೆ, ಮುಳ್ಳಿನಲ್ಲೂ ಅದರೊಂದು ಸತ್ವ ಇದೆ. ಅವೆಲ್ಲವನ್ನು ನಾವು ಬಿಟ್ಬಿಟ್ಟಾಗ, ನಾಮ ರೂಪಗಳನ್ನು ತೆಗೆದುಹಾಕಿದಾಗ ಒಳಗಡೆ ಇರುವಂಥದ್ದು ಒಂದೇ ಸತ್ವ ಅನ್ನೋದನ್ನು ಗುರುತಿಸುವಂಥ ಹೃದಯ ವೈಶಾಲ್ಯ ನಮ್ಮದಾಗುತ್ತಾ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಇದು ಒಬ್ಬ ವಿದ್ಯಾರ್ಥಿ ಒಂದು ತರಗತಿ ಇದೆ ಅಂತ ಅನ್ಕೋಣ, 40 ಜನರ ಒಂದು ತರಗತಿ. ಆ ತರಗತಿಯಲ್ಲಿ ಒಂದೊಂದು ಮಗುವು ವಿಭಿನ್ನ, ಒಂದೊಂದು ಮಗುವಿನಲ್ಲೂ ಕೂಡ ಒಂದೊಂದು ರೀತಿಯ ಶಕ್ತಿ ಇರುತ್ತೆ. ಯಾವುದೋ ಒಂದು ಮಗು ಗಣಿತದಲ್ಲಿ ಗಟ್ಟಿ, ಇನ್ನೊಂದು ಮಗು ವಿಜ್ಞಾನದಲ್ಲಿ ಚೆನ್ನಾಗಿ ಮಾಡ್ತಾ ಇರ್ಬೋದು, ಮತ್ತೊಂದು ಮಗುಗೆ ಗಣಿತ ವಿಜ್ಞಾನಗಳು ಕಬ್ಬಿಣದ ಕಡಲೆ, ಅದೇನು ಅರ್ಥವೇ ಆಗಲ್ಲ. ಆದರೆ ಹಾಡು ಚೆನ್ನಾಗಿ ಹೇಳ್ತಾನೆ, ಇನ್ಯಾರೋ ಹಾಡಕ್ಕೂ ಬರಲ್ಲ, ಓದಕ್ಕೂ ಬರಲ್ಲ, ಓಡೋದು ಚೆನ್ನಾಗಿ ಓಡ್ತಾನೆ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾನೆ. ಸೊ ಹೀಗೆ ನಾವು ಗಣನೆಯನ್ನು ಮಾಡುವಾಗ ರೂಪವನ್ನು ಮಾತ್ರ ನೋಡಿದರೆ, ಎಷ್ಟೋ ಸರ್ತಿ ನಾವೇನು ಅನ್ಕೋತೀವಿ, ಬರೀ ಸ್ಪೋರ್ಟ್ಸಲ್ಲೋ ಅಥವಾ ಆರ್ಟ್ಸಲ್ಲೋ ಇರೋಂಥ ವಿದ್ಯಾರ್ಥಿ ನಿಷ್ಪ್ರಯೋಜಕ, ಇದೇನು ಸರಿ ಇಲ್ಲ, ಇವನ್ ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಅವನ ಒಳಗೂ ಕೂಡ ಒಂದು ವಿಶೇಷತೆ ಇದೆ ಅನ್ನೋದನ್ನು ನಾವು ಗುರುತಿಸೋಕ್ಕೆ ಸಾಧ್ಯವಾದರೆ ಅವನ ಒಳಗಿರುವಂಥ ಸತ್ವ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಒಳಗಿರುವ ವಿಶೇಷತೆಯನ್ನು ನಾವು ಗುರುತಿಸುವಂಥ ಪ್ರಯತ್ನದಲ್ಲಿ ನಮ್ಮನ್ನು ನಾವು ಯಾವಾಗಲೂ ಸದಾ ಜಾಗೃತರಾಗಿ ಇಟ್ಕೊಂಡಿರಬೇಕು. ದೃಷ್ಟಿ ಸತ್ವದೊಳ್ ಇದ್ದಾಗ ನಮ್ಮ ಮನಸ್ಸಿಗೂ ಹಿತ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಹಾಗೆ, ಇದು ಹೀಗೆ ಅಂತ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಆ ಏರ್ಪೇರುಗಳನ್ನೇ ನಾವು ನೆನಪಿಸ್ಕೋತಾ ಇದ್ರೆ ನಮಗೆ ಕಷ್ಟ, ನಮ್ಮಲ್ಲೇ ಶಾಂತಿ ಇರಲ್ಲ. ಅದನ್ನು ಬಿಟ್ಟು ಅದನ್ನು ದಾಟಿ ಒಳಗಿರೋಂಥ ಸತ್ವವನ್ನು ಗುರುತಿಸುವ ಶಕ್ತಿ ನಮಗೆ ಸಿಕ್ಕಿದ್ರೆ ನಮ್ಮ ಮನಸ್ಸಿಗೂ ಶಾಂತಿ ಸಿಕ್ಕತ್ತೆ, ಮತ್ತು ಅದರ ಮೂಲಕ ಅಲ್ಲಿ ಹೊರಗಿರುವಂಥ ಸತ್ವದ ಪ್ರಕಟೀಕರಣಕ್ಕೆ ನಾವು ಪೂರಕವಾಗಿ ಉತ್ತೇಜನ ಕೊಡೋದಕ್ಕೂ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ದುಃಖದಲ್ಲಿ ಎಗಲು ಕೊಡುವುದು, ತಪ್ಪಾದಾಗ ತಿದ್ದುವುದು, ಸಾಧನೆ ಮಾಡಿದಾಗ ಹೆಮ್ಮೆ ಪಡುವುದು ಸ್ನೇಹದ ನಿಜವಾದ ರೂಪಗಳು. ಅಂತಹ ಸ್ನೇಹದ ನೆನಪಿನಲ್ಲಿ ಈ ಲೇಖನ. ಹಬ್ಬಬ್ಬ ಬಿಸಿಲು ಹುರಿಸೆಕೆ ಎಂದು ಒಂದು ದೊಡ್ಡ ಮರದ ನೆರಳಲ್ಲಿ ಪ್ರಯಾಣಿಕ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯಬಹುದು. ಆದರೆ ಬದುಕಿನ ಉರಿ ಬಿಸಿಲಿನಲ್ಲಿ ಆಯಾಸಗೊಂಡ ಮನಸ್ಸಿಗೆ ನೆರಳಾಗಬಲ್ಲವನು ಒಬ್ಬ ನಿಜವಾದ ಸ್ನೇಹಿತ. ಅದರಲ್ಲೂ ಜೀವನದಲ್ಲಿ ಎಲ್ಲವೂ ಕಳೆದು ಹೋದಂತೆ ಭಾಸವಾದ ಕ್ಷಣದಲ್ಲಿಯೂ ನೀನು ಒಂಟಿಯಲ್ಲ ಎಂದು ಹೆಗಲ ಮೇಲೆ ಕೈ ಹಿಡುವ ವ್ಯಕ್ತಿಯ ಸ್ನೇಹಿತ. ಆದ್ದರಿಂದ ಸ್ನೇಹವು ಕೇವಲ ಒಂದು ಸಂಬಂಧವಷ್ಟೇ ಅಲ್ಲ, ಅದು ಭಾವ ಬಾಂಧವ್ಯವೂ ಹೌದು. ಮಾನವ ಸಮಾಜದ ವಿಕಾಸದಲ್ಲಿ ಸ್ನೇಹದ ಪಾತ್ರ ಅಪಾರವಾಗಿದೆ. ನಾಗರಿಕತೆ ಬೆಳೆದಂತೆ ಮನುಷ್ಯನ ಸೌಲಭ್ಯಗಳು ಹೆಚ್ಚಿದವು, ಆದರೆ ಆತ್ಮೀಯ ಸಂಬಂಧಗಳು ಅದೇ ಪ್ರಮಾಣದಲ್ಲಿ ಬೆಳೆಯಲಿಲ್ಲ. ಇಂದು ನಗರಗಳು ಎತ್ತರವಾಗುತ್ತಿವೆ, ಮನೆಗಳು ವಿಶಾಲವಾಗುತ್ತಿವೆ, ಸಂಪರ್ಕ ಸಾಧನಗಳು ಅತ್ಯಾಧುನಿಕವಾಗುತ್ತಿವೆ, ಆದರೆ ಮನುಷ್ಯನ ಮನಸ್ಸು ಮಾತ್ರ ದಿನದಿಂದ ದಿನಕ್ಕೆ ಏಕಾಂತದ ಗೋಡೆಗಳೊಳಗೆ ಸೆರೆಯಾಗುತ್ತಿದೆ. ಜನಸಂದಣಿಯ ಮಧ್ಯೆಯೂ ಒಂಟಿತನವನ್ನು ಅನುಭವಿಸುವ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ. ಹಿಂದೆ ಸ್ನೇಹ ಎನ್ನುವುದು ಹಂಚಿಕೊಳ್ಳುವ ಬದುಕಾಗಿತ್ತು. ಶಾಲೆಯ ದಾರಿಯಲ್ಲಿ ಜೊತೆಯಾಗಿ ನಡೆದವರು, ಹೊಲದಲ್ಲಿ ಕೆಲಸ ಮುಗಿಸಿ ಅಡ್ಡಾಡಿದವರು, ಸಂಜೆ ಊರಿನ ಕಟ್ಟೆಯ ಮೇಲೆ ಕುಳಿತು ಮನಸ್ಸು ಬಿಚ್ಚಿ ಮಾತನಾಡಿದವರು ಸ್ನೇಹಿತರಾಗಿದ್ದರು. ಇಂದು ಅದೇ ಸ್ನೇಹ ಬಹುತೇಕ ಮೊಬೈಲ್ ಪರದೆಯೊಳಗೆ ಸೀಮಿತವಾಗಿದೆ. ಆನ್ಲೈನ್ನಲ್ಲಿ ನೂರಾರು ಸ್ನೇಹಿತರಿದ್ದರು, ಸಂಕಷ್ಟದ ಕ್ಷಣದಲ್ಲಿ ಮನೆ ಬಾಗಿಲು ತಟ್ಟುವ ವ್ಯಕ್ತಿಗಳ ಸಂಖ್ಯೆ ಮಾತ್ರ ಕಡಿಮೆಯಾಗುತ್ತಿದೆ. ತಂತ್ರಜ್ಞಾನವು ಸಂಪರ್ಕವನ್ನು ಹೆಚ್ಚಿಸಿದೆ, ಆದರೆ ಸಂಬಂಧಗಳ ಆಳವನ್ನು ಹೆಚ್ಚಿಸಿಲ್ಲ. ಸ್ನೇಹ ಎನ್ನುವುದು ಲಾಭ ನಷ್ಟಗಳ ಲೆಕ್ಕಾಚಾರವಲ್ಲ, ಅದು ಯಾವುದೇ ಒಪ್ಪಂದದ ಮೇಲೆ ನಿಲ್ಲುವುದು ಅಲ್ಲ. ಪ್ರತಿಫಲದ ನಿರೀಕ್ಷೆಯಿಲ್ಲದೆ ಮತ್ತೊಬ್ಬರ ಸಂತೋಷದಲ್ಲಿ ನಗುವುದು, ದುಃಖದಲ್ಲಿ ಹೆಗಲು ಕೊಡುವುದು, ತಪ್ಪಾದಾಗ ತಿದ್ದುವುದು, ಸಾಧನೆಯಾಗಿದಾಗ ಹೆಮ್ಮೆ ಪಡುವುದು, ಇವೆಲ್ಲವೂ ಸ್ನೇಹದ ನಿಜವಾದ ರೂಪಗಳು. ಸ್ನೇಹದ ಮೌಲ್ಯವನ್ನು ಹಣದಿಂದ ಅಳೆಯಲು ಸಾಧ್ಯವಿಲ್ಲ, ಅದು ವಿಶ್ವಾಸದಿಂದ ಮಾತ್ರ ಅಳೆಯಲ್ಪಡುತ್ತದೆ. ಇಂದಿನ ಬದುಕಿನಲ್ಲಿ ಉಪಯುಕ್ತತೆಯೇ ಸಂಬಂಧಗಳ ಮಾನದಂಡವಾಗುತ್ತಿರುವುದು ನೋವಿನ ಸಂಗತಿ. ಇವನಿಂದ ನನಗೇನು ಲಾಭ ಎಂಬ ಪ್ರಶ್ನೆ ಸ್ನೇಹದ ಜಾಗವನ್ನು ಆಕ್ರಮಿಸುತ್ತಿದೆ. ಸ್ವಾರ್ಥದ ಮೇಲೆ ಕಟ್ಟಿದ ಸಂಬಂಧಗಳು ಕಾಲದ ಪರೀಕ್ಷೆಯಲ್ಲಿ ಉಳಿಯುವುದಿಲ್ಲ. ನಿಸ್ವಾರ್ಥದಿಂದ ಮೊಳೆತ ಸ್ನೇಹ ಮಾತ್ರ ಕಾಲದ ಒಡೆತಗಳನ್ನು ಮೀರಿ ಉಳಿಯುತ್ತದೆ. ಸಂಕಷ್ಟದ ಸಂದರ್ಭದಲ್ಲಿ ಜೊತೆಯಾಗುವ ವ್ಯಕ್ತಿಯೇ ನಿಜವಾದ ಸ್ನೇಹಿತ ಎಂಬ ಸತ್ಯವನ್ನು ಜೀವನವೇ ಮತ್ತೆ ಮತ್ತೆ ಕಲಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಹೆಚ್ಚುತ್ತಿರುವುದರ ಬಗ್ಗೆ ವೈದ್ಯರು ಮತ್ತು ಮನೋವಿಜ್ಞಾನಿಗಳು ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಖಿನ್ನತೆ, ಆತಂಕ, ಭಯ, ನಿರಾಶೆ, ಭಾವನಾತ್ಮಕ ಒತ್ತಡಗಳು ಹೆಚ್ಚಾಗುತ್ತಿವೆ. ಇವುಗಳಿಗೆ ಔಷಧಿಯ ಜೊತೆಗೆ ಭಾವನಾತ್ಮಕ ಬೆಂಬಲವು ಅಗತ್ಯ. ಮನಸ್ಸನ್ನು ಅರ್ಥ ಮಾಡಿಕೊಂಡು ಕೇಳುವ ಒಬ್ಬ ಸ್ನೇಹಿತ ಅನೇಕ ಸಂದರ್ಭಗಳಲ್ಲಿ ಅಮೂಲ್ಯ ಔಷಧಿಯಂತೆ ಕೆಲಸ ಮಾಡುತ್ತಾನೆ. ಯಾರಾದರೂ ನಮ್ಮ ಮಾತನ್ನು ತೀರ್ಪು ನೀಡದೆ ಆಲಿಸಿದರೆ ಮನಸ್ಸಿನ ಭಾರವೇ ಅರ್ಧದಷ್ಟು ಕಡಿಮೆಯಾಗುತ್ತದೆ. ಇದರ ನಡುವೆ ಶಿಕ್ಷಣ ವ್ಯವಸ್ಥೆಯು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಮಕ್ಕಳಿಗೆ ವಿಜ್ಞಾನ, ಗಣಿತ, ತಂತ್ರಜ್ಞಾನ, ಭಾಷೆ ಎಲ್ಲವನ್ನು ಕಲಿಸುತ್ತಿದ್ದೇವೆ, ಆದರೆ ಸಹಾನುಭೂತಿ, ಸಹಕಾರ, ಪರಸ್ಪರ ಗೌರವ, ಸ್ನೇಹದ ಮೌಲ್ಯಗಳನ್ನು ಎಷ್ಟು ಕಲಿಸುತ್ತಿದ್ದೇವೆ? ಅಂಕಗಳನ್ನು ಗಳಿಸುವ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಪರಸ್ಪರರನ್ನು ಎದುರಾಳಿಗಳಾಗಿ ಕಾಣಲು ಆರಂಭಿಸಿದರೆ ಮುಂದಿನ ಸಮಾಜದಲ್ಲಿ ಸಹಬಾಳ್ವೆ ಹೇಗೆ ಸಾಧ್ಯ? ಶಿಕ್ಷಣವು ಕೇವಲ ಉತ್ತಮ ವೃತ್ತಿಪರರನ್ನು ರೂಪಿಸಿದರಷ್ಟೇ ಸಾಕಾಗುವುದಿಲ್ಲ.

ಇಂದ ಉತ್ತಮ ಮನುಷ್ಯರನ್ನು ರೂಪಿಸುವ ಜವಾಬ್ದಾರಿಯು ಶಿಕ್ಷಣಕ್ಕಿದೆ. ಕುಟುಂಬಗಳಲ್ಲಿಯೂ ಇದೇ ಬದಲಾವಣೆ ಕಂಡುಬರುತ್ತಿದೆ. ಒಂದನೊಂದು ಕಾಲದಲ್ಲಿ ನೆರೆಮನೆಯವರು ಬಂಧುಗಳಷ್ಟೇ ಹತ್ತಿರವಾಗುತ್ತಿದ್ದರು. ಇಂದು ಒಂದೇ ಕಟ್ಟಡದಲ್ಲಿ ವರ್ಷಗಳ ಕಾಲ ವಾಸಿಸಿದರೂ ಪರಸ್ಪರ ಹೆಸರು ತಿಳಿಯದ ಸ್ಥಿತಿ ಉಂಟಾಗಿದೆ. ಮನೆಗಳ ಬಾಗಿಲುಗಳಿಗೆ ಭದ್ರತಾ ವ್ಯವಸ್ಥೆಗಳು ಹೆಚ್ಚಾದಂತೆ ಮನಸ್ಸಿನ ಬಾಗಿಲುಗಳು ಮಾತ್ರ ಮುಚ್ಚಿಕೊಳ್ಳುತ್ತಿವೆ. ಸಂಬಂಧಗಳಿಗಿಂತ ಖಾಸಗಿತನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಜೀವನ ಶೈಲಿ ಮನುಷ್ಯನನ್ನು ಭಾವನಾತ್ಮಕವಾಗಿ ದುರ್ಬಲನನ್ನಾಗಿಸುತ್ತಿದೆ. ಸಾಹಿತ್ಯ ಮತ್ತು ಇತಿಹಾಸವು ಸ್ನೇಹದ ಅನೇಕ ಉದಾತ್ತ ಉದಾಹರಣೆಗಳನ್ನು ಕೂಡ ನೀಡಿವೆ. ಅವು ನಮಗೆ ತಿಳಿಸುವ ಪಾಠವೊಂದೇ: ಸ್ನೇಹ ಎಂದರೆ ವಿಶ್ವಾಸ, ಸ್ನೇಹ ಎಂದರೆ ತ್ಯಾಗ, ಸ್ನೇಹ ಎಂದರೆ ಪ್ರಾಮಾಣಿಕತೆ. ನಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುವವರಿಗಿಂತ ನಮ್ಮ ತಪ್ಪುಗಳನ್ನು ಪ್ರೀತಿಯಿಂದ ತಿದ್ದುವವರೇ ಬದುಕಿನ ನಿಜವಾದ ಸಂಪತ್ತು. ಸ್ನೇಹವನ್ನು ಉಳಿಸಿಕೊಳ್ಳಲು ಸಮಯವನ್ನು ಹೂಡಿಕೆ ಮಾಡಬೇಕು. ಇಂದು ಜನರು ವೃತ್ತಿ ಜೀವನಕ್ಕಾಗಿ ದಿನದ ಹೆಚ್ಚಿನ ಸಮಯವನ್ನು ಮೀಸಲಿಡುತ್ತಾರೆ. ಆರೋಗ್ಯಕ್ಕಾಗಿ ವ್ಯಾಯಾಮ ಮಾಡುತ್ತಾರೆ, ಹಣಕ್ಕಾಗಿ ಹೆಚ್ಚುವರಿ ಕೆಲಸ ಮಾಡುತ್ತಾರೆ, ಆದರೆ ಸಂಬಂಧಗಳಿಗೆ ಸಮಯ ಕೊಡುವುದನ್ನು ಮುಂದೂಡುತ್ತಲೇ ಇರುತ್ತಾರೆ. ಪರಿಣಾಮವಾಗಿ ಬ್ಯಾಂಕ್ ಖಾತೆಗಳು ತುಂಬುತ್ತವೆ, ಮನಸ್ಸುಗಳು ಖಾಲಿಯಾಗುತ್ತವೆ. ಪರಿಣಾಮ ಭೌತಿಕ ಸಮೃದ್ಧಿ ಹೆಚ್ಚಿದ್ದರೂ ಭಾವನಾತ್ಮಕ ದಾರಿದ್ರ್ಯ ಹೆಚ್ಚುತ್ತದೆ. ನಾವು ಇಂದಿನ ಮಕ್ಕಳಲ್ಲಿ ಬಾಲ್ಯದಿಂದಲೇ ಸ್ನೇಹದ ಮೌಲ್ಯವನ್ನು ಬೆಳೆಸಬೇಕಿದೆ. ಗೆಲ್ಲುವುದಷ್ಟೇ ಅಲ್ಲ, ಜೊತೆಯಾಗಿ ಗೆಲ್ಲುವುದನ್ನು ಕಲಿಸಬೇಕು. ಕೇಳುವುದನ್ನು, ಕ್ಷಮಿಸುವುದನ್ನು, ಹಂಚಿಕೊಳ್ಳುವುದನ್ನು, ಸಹಾಯ ಮಾಡುವುದನ್ನು ಜೀವನ ಕೌಶಲ್ಯಗಳಾಗಿ ಬೋಧಿಸಬೇಕು. ಏಕೆಂದರೆ ಸಮಾಜದ ಭವಿಷ್ಯವನ್ನು ರೂಪಿಸುವುದು ಕೇವಲ ಬುದ್ಧಿವಂತಿಕೆಯಲ್ಲ, ಉತ್ತಮ ಸಂಬಂಧಗಳನ್ನು ಕಟ್ಟುವ ಸಾಮರ್ಥ್ಯವೂ ಹೌದು. ಬದುಕಿನ ಅಂತಿಮ ಹಂತದಲ್ಲಿ ಯಾರು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೆನಪಿಸಿಕೊಳ್ಳುವುದಿಲ್ಲ, ನೆನಪಾಗುವುದು ಜೊತೆ ನಡೆದ ಜನರು, ಹಂಚಿಕೊಂಡ ನಗು, ಕಷ್ಟದ ಸಮಯದಲ್ಲಿ ಕೈ ಹಿಡಿದ ಸ್ನೇಹಿತರು. ಯಶಸ್ಸು ಜೀವನಕ್ಕೆ ಗೌರವವನ್ನು ತಂದುಕೊಡಬಹುದು, ಆದರೆ ಸ್ನೇಹ ಮಾತ್ರ ಜೀವನಕ್ಕೆ ಅರ್ಥವನ್ನು ನೀಡುತ್ತದೆ. ಹೀಗಾಗಿ ಸ್ನೇಹವನ್ನು ಒಂದು ದಿನದ ಆಚರಣೆಗೆ ಸೀಮಿತಗೊಳಿಸದೆ ಪ್ರತಿದಿನದ ಬದುಕಿನ ಸಂಸ್ಕೃತಿಯನ್ನಾಗಿ ಮಾಡಬೇಕಾಗಿದೆ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ, ಕೃತಕ ಬುದ್ಧಿಮತ್ತೆ ಎಷ್ಟೇ ಬೆಳೆಯುತ್ತಿದ್ದರೂ, ಒಡೆದ ಮನಸ್ಸನ್ನು ಜೋಡಿಸುವ ಶಕ್ತಿ ಇನ್ನು ಮಾನವೀಯತೆಯಿಂದ ಕೂಡಿದ ಸ್ನೇಹದಲ್ಲಿಯೇ ಉಳಿದಿದೆ. ಭವಿಷ್ಯದ ಜಗತ್ತಿಗೆ ಅತ್ಯಾಧುನಿಕ ಯಂತ್ರಗಳಿಗಿಂತ ಹೆಚ್ಚು ಅಗತ್ಯವಿರುವುದು ಇಂತಹ ನಿಸ್ವಾರ್ಥ ಸ್ನೇಹವೇ. ಪ್ರಿಯ ಕೇಳುವರೆ, ಕೇಳದಲ್ಲಷ್ಟೊತ್ತು ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಸ್ನೇಹ ಮನಸ್ಸುಗಳ ಮಧುರ ಮಾತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಯಿತು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ, ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಲ್ಲಿಂದು ಭಾರತದ ಅಶ್ಮಿತಾ ಚಲಿಹ ರಕ್ಷಿತಾ ರಾಮರಾಜ್ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000ಕ್ಕೂ ಹೆಚ್ಚು ಪದವೀಧರರು ಭಾಗಿಯಾಗಲಿದ್ದಾರೆ.

0: ಐಐಟಿ ದೆಹಲಿಯ ನಿರ್ದೇಶಕ ರಂಗನ್ ಬ್ಯಾನರ್ಜಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ಧಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾ ಅವರನ್ನು ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಮತ್ತು ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇದರ ಜೊತೆಗೆ ದೇಶಾದ್ಯಂತ ಇರುವ 18 ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಗಳೊಂದಿಗೆ ಐಐಟಿ ದೆಹಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ರಾಷ್ಟ್ರೀಯ ಶೈಕ್ಷಣಿಕ ಹಾಗೂ ಸಂಶೋಧನಾ ಸಹಕಾರ ಜಾಲಕ್ಕೆ ಚಾಲನೆಯನ್ನು ನೀಡಲಿದೆ. ಈ ಒಪ್ಪಂದದಿಂದಾಗಿ ಭಾಗಿದಾರ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಬೋಧಕರಿಗೆ ಜಂಟಿ ಸಂಶೋಧನೆ ಹಾಗೂ ಶೈಕ್ಷಣಿಕ ವಿನಿಮಯಕ್ಕೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗಲಿವೆ. ಪ್ರಸ್ತುತ ಐಐಟಿ ದೆಹಲಿಯು 30 ದೇಶಗಳ ಸಂಸ್ಥೆಗಳೊಂದಿಗೆ 88 ಸಕ್ರಿಯ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಹೊಂದಿದ್ದು, ಜಾಗತಿಕ ವಿಶ್ವವಿದ್ಯಾಲಯಗಳ ಜೊತೆಗೆ ಶೈಕ್ಷಣಿಕ ಹಾಗೂ ಸಂಶೋಧನಾ ಬಾಂಧವ್ಯವನ್ನು ವೃದ್ಧಿಸುತ್ತಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಷ್ಟ್ರೀಯ ನಗರ ಹಣಕಾಸು ಹಾಗೂ ಅಭಿವೃದ್ಧಿ ನಿಗಮ NUCFDCಯ ನೂತನ ಕಚೇರಿಯನ್ನು ಇಂದು ಮುಂಬೈನಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಭಾಗವಾಗಿ ಅವರು ಮಹಾರಾಷ್ಟ್ರದ ರಾಜ್ಯ ನಗರ ಸಹಕಾರ ಬ್ಯಾಂಕ್ ಒಕ್ಕೂಟಗಳು ಮತ್ತು ಜಿಲ್ಲಾ ಸಂಘಗಳ ಪ್ರತಿನಿಧಿಗಳ ಜೊತೆಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ NUCFDC ಮತ್ತು ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯದ ನಡುವೆ ತಿಳುವಳಿಕಾ ಒಪ್ಪಂದ ವಿನಿಮಯವಾಗಲಿದ್ದು, ಈ ಸಹಭಾಗಿತ್ವವು ನಗರ ಸಹಕಾರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಹಾಗೂ ಸಾಂಸ್ಥಿಕ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಬಳಿಕ ಸಚಿವರು ನಗರ ಸಹಕಾರ ಬ್ಯಾಂಕ್ಗಳ ಸೈಬರ್ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭದ್ರತಾ ಕಾರ್ಯಾಚರಣಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇವಲ 3 ವರ್ಷಗಳಲ್ಲಿ ಭಾರತ 1,000 ಕಿಲೋಮೀಟರ್ಗೂ ಅಧಿಕ ದೂರದ ಸುರಕ್ಷಿತ ಕ್ವಾಂಟಮ್ ಸಂವಹನವನ್ನು ಸಾಧಿಸುವ ಮೂಲಕ ನಿಗದಿತ ಕಾಲಮಿತಿಗಿಂತ ಮುಂಚಿತವಾಗಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 3ನೇ ಭಾರತ ಅಂತಾರಾಷ್ಟ್ರೀಯ ಫಿನ್ಟೆಕ್ ಉತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸು ಸಂಸ್ಥೆಗಳು ಮತ್ತು ತಂತ್ರಜ್ಞಾನ ನವೋದ್ಯಮಗಳ ನಿಕಟ ಸಹಕಾರದಿಂದ ಫಿನ್ಟೆಕ್ ವಲಯ ದೇಶದ ಆರ್ಥಿಕ ಪರಿವರ್ತನೆಯ ಪ್ರಮುಖ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಮೂಲಕ ಕ್ವಾಂಟಮ್ ಕಂಪ್ಯೂಟಿಂಗ್, ಸಂವಹನ, ಕ್ವಾಂಟಮ್ ಸಂವೇದನೆ ಮತ್ತು ಕ್ವಾಂಟಮ್ ಸಾಮಗ್ರಿ ವಿಭಾಗಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ದೇಶ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಸೈಬರ್ ಭದ್ರತೆ ಮತ್ತು ಬ್ಲಾಕ್ ಚೈನ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದ ಮೇಲೆ ಬುದ್ಧಿವಂತ ಮತ್ತು ಸುರಕ್ಷಿತ ಹಣಕಾಸು ಪರಿಸರ ವ್ಯವಸ್ಥೆ ನಿರ್ಮಿಸುವ ಅತ್ಯಗತ್ಯ ವ್ಯವಸ್ಥೆಯಾಗಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟಿಸುತ್ತಿರುವಂತಹ ವಿದ್ಯಾರ್ಥಿ ನಿಯೋಗದೊಂದಿಗೆ ಜಾರ್ಖಂಡ್ ಸರ್ಕಾರ ಮೊದಲ ಹಂತದ ಅಧಿಕೃತ ಮಾತುಕತೆ ನಡೆಸಿದೆ. ನೇಮಕಾತಿ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದು, ಸರ್ಕಾರವನ್ನು ಪ್ರತಿನಿಧಿಸಿದ್ದಂತಹ 4 ಸಚಿವರು ಮತ್ತು ಅಭಿವೃದ್ಧಿ ಆಯುಕ್ತರು ಈ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದ್ದಾರೆ. ಲಿಖಿತ ನಿರ್ಧಾರ ಮತ್ತು ದೃಢ ಕ್ರಮ ಪ್ರಾರಂಭಿಸುವವರೆಗೆ ಧರಣಿ ಮುಂದುವರಿಸುವುದಾಗಿ ತಿಳಿಸಿರುವ ವಿದ್ಯಾರ್ಥಿಗಳು ಇದೇ 10 ಪರಿಹಾರ ಸಿಗದಿದ್ದರೆ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ ಇದೇ 13 ಒಳಗೆ ಸರ್ಕಾರ ಕ್ರಮ ಕೈಗೊಳ್ಳಿದ್ದರೆ ಸಿಬಿಐ ತನಿಖೆಗೆ ಒತ್ತಾಯಿಸುವುದಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವಂತಹ ಸಿಐಡಿ ಈಗಾಗಲೇ 19 ಜನರನ್ನು ಬಂಧಿಸಿದ್ದು, ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗದ 3 ಹಾಲಿ ಸದಸ್ಯರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ FCRA ಮಸೂದೆಯ ಕುರಿತ ಅಮೆರಿಕದ ಸಂಸದರೊಬ್ಬರು ಎತ್ತಿರುವಂತಹ ಆಕ್ಷೇಪಗಳು

0: ಭಾರತ ತಿರಸ್ಕರಿಸಿದೆ. ಶಾಸಕಾಂಗದ ವಿಷಯಗಳು ದೇಶದ ಆಂತರಿಕ ವಿಚಾರವಾಗಿದ್ದು ಈ ಬಗ್ಗೆ ಭಾರತದ ಸಂಸತ್ತು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳು ವಿದೇಶಿ ಹಣದ ಹರಿವನ್ನ ನಿಯಂತ್ರಿಸುವ ಕಾನೂನುಗಳನ್ನು ಹೊಂದಿವೆ ಎಂಬುದನ್ನು ಅವರು ನೆನಪಿಸಿದ್ದಾರೆ. ಈ ವೇಳೆ ಗಲ್ಫ್ ಪ್ರದೇಶದಲ್ಲಿ ಭಾರತೀಯ ಹಡಗುಗಳು ಮತ್ತು ನಾವಿಕರ ಸುರಕ್ಷತೆಗೆ ಸರ್ಕಾರ ಗರಿಷ್ಠ ಆದ್ಯತೆ ನೀಡಿದ್ದು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವಂತಹ ಸಹಾಯವಾಣಿಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ನಾಗರಿಕ ಹಡಗುಗಳನ್ನು ಗುರಿಯಾಗಿಸದಂತೆ ಮನವಿ ಮಾಡಿರುವ ಅವರು ಪಾಕಿಸ್ತಾನ, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಸೊಮಾಲಿಯಾ ನಡುವಿನ ಇತ್ತೀಚಿನ ರಕ್ಷಣಾ ಒಪ್ಪಂದಗಳ ಬೆಳವಣಿಗೆಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದ್ಯುತ್ ವಲಯದಲ್ಲಿನ ತಮ್ಮ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಭಾರತ ಮತ್ತು ಭೂತಾನ್ ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ನಡೆದಂತಹ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಯಲ್ಲಿ ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಮತ್ತು ಭೂತಾನ್ ಇಂಧನ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಚಿವರಾದಂತಹ ಲಿಯೋಂಪೋ ಗೆಮ್ ತೆಸ್ಸರಿಂಗ್ ಅವರು ಭಾಗಿಯಾಗಿ ಉಭಯ ದೇಶಗಳ ಇಂಧನ ಪಾಲುದಾರಿಕೆಯ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಇದೇ ರೀತಿ ನವದೆಹಲಿಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಕೂಡ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಸುವ ಕುರಿತು ಸಭೆ ನಡೆಸಿವೆ. ಸಭೆಯಲ್ಲಿ ಶ್ರೀಲಂಕಾ ಇಂಧನ ಸಚಿವರಾದಂತಹ ಅನೂರ ಕರುಣಾ ತಿಲಕೆ ಹಾಗೂ ಸಚಿವ ಮನೋಹರ್ ಲಾಲ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಪ್ರಸ್ತಾಪಿತ ಭಾರತ ಶ್ರೀಲಂಕಾ HVDC ಸಂಪರ್ಕ ಜಾಲ ಮತ್ತು ಸಂಪೂರ್ಣ ಸೌರ ವಿದ್ಯುತ್ ಯೋಜನೆಗಳನ್ನು ಪ್ರಗತಿಯನ್ನು ಪರಿಶೀಲನೆ ಮಾಡಲಾಯಿತು. ಐವರಿ ಕೋಸ್ಟ್ ದೇಶದ 66ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಆಫ್ರಿಕನ್ ರಾಷ್ಟ್ರದೊಂದಿಗಿನ ಭಾರತದ ಸುದೀರ್ಘ ಮತ್ತು ಆತ್ಮೀಯ ದ್ವಿಪಕ್ಷೀಯ ಬಾಂಧವ್ಯವನ್ನು ಸ್ಮರಿಸಿದ ಅವರು ಐವರಿ ಕೋಸ್ಟ್ ಜೊತೆಗಿನ ಸ್ನೇಹ ಸಂಬಂಧಕ್ಕೆ ಭಾರತ ಗರಿಷ್ಠ ಮೌಲ್ಯ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ ಕವಾಯತಿನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ತುಕಡಿ ಭಾಗಿಯಾಗಿರುವುದು ಎರಡೂ ದೇಶಗಳ ನಡುವಿನ ಸ್ನೇಹ ಮತ್ತು ಸೌಹಾರ್ದತೆಗೆ ಪ್ರತಿಬಿಂಬವಾಗಿದೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಕ್ಷಿತಾ ಭಾರತದವರೇ ಆದಂತಹ ತಾನ್ವಿ ಶರ್ಮಾ ವಿರುದ್ಧ ಗೆಲುವು ದಾಖಲಿಸಿ ಮುನ್ನಡೆದರೆ ಅಶ್ಮಿತಾ ಚಲಿಹಾ ಜಪಾನ್ನ ಹಿನಾ ಅಕೇಚಿ ವಿರುದ್ಧ ಗೆಲುವು ದಾಖಲಿಸಿ ಅಂತಿಮ 4ರ ಘಟ್ಟ ಪ್ರವೇಶಿಸಿದರು. ಇನ್ನುಳಿದ ವಿಭಾಗಗಳಲ್ಲಿ ಭಾರತದ ಸವಾಲು ಅಂತ್ಯಗೊಂಡಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯುವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರಲು ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕದ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಅಶ್ಮಿತಾ ಚಲಿಹಾ, ರಕ್ಷಿತಾ ರಾಮರಾಜ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಬಗೆಯೇಳರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಈ ಮಥುರಾ ಬಾಬುವಿಗೆ ಒಂದು ಆಸೆ ಇತ್ತು, ಈ ಪ್ರಧಾನ ಅರ್ಚಕ ಅಂತ ರಾಮ್ಕುಮಾರ್ ಇದ್ದಾನಲ್ಲ ಅವನಿಗೆ ಸಹಾಯಕ ನಾನಾಗಿ ರಾಮಕೃಷ್ಣರು ಯಾಕೆ ಕೇಳಬಾರ್ದು ಅಂತ, ಅಸಿಸ್ಟೆಂಟ್ ಪ್ರೀಸ್ಟ್ ಆಗಬೇಕು ಅಂತ, ಸಹಾಯ ಮಾಡಬೇಕು ಅಂತ. ಇವ್ರು ಅಲ್ಲಿವರೆಗೆ ಏನು ಮಾಡ್ತಿರ್ಲಿಲ್ಲ, ಅವರು ಅಣ್ಣನ ಜೊತೆಗಿರೋರು ಅಷ್ಟೇ. ಆದರೆ ಇವರು ಹಾಡೋದನ್ನು ಕಂಡಾಗ ಇವರ ಕಣ್ಣಲ್ಲಿ ಭಕ್ತಿ ಮಿಂಚಿ ಬಂದ

ಅದನ್ನು ಕಂಡಾಗ ಯಾಕೆ ಕೇಳಬಾರದು ಅಂತ ರಾಸಮಣಿಗೆ ಹೇಳಿದ, ಕೇಳಬಹುದಪ್ಪ ಅಂತ ಹೇಳಿದ. ರಾಮಕೃಷ್ಣ ಹೇಳಿದ್ರು, ನೋಡಪ್ಪ ಬಹಳ ತಕರಾರಾಗುತ್ತೆ, ಅದು ಒಂದೇ ಸಲ ಒಪ್ಕೊಳ್ಳಲ್ಲ, ಮೂರ್ನಾಲ್ಕು ಸಲ ಕೇಳಿ ಪತ್ರ ಬರೋದೇ ಅಲ್ಲ. ಆದ್ಮೇಲೆ ಕೊನೆಗೆ ರಾಮಕೃಷ್ಣ ಹೇಳ್ತಾರೆ, ನನಗೊಂದು ತಾಸಿದೆಯಪ್ಪ ಮಥುರಾನಾಥ, ಈ ದೇವಿ ವಿಗ್ರಹಕ್ಕೆ ತುಂಬಾ ಬಂಗಾರದ ಆಭರಣ ಎಲ್ಲ ಇದ್ದಾವೆ, ತುಂಬಾ ಅಲಂಕಾರಕ್ಕೆ ಆಭರಣ ಇರ್ತಾವಲ್ಲ, ನನಗೆ ಅವನ್ ಕಾಪಾಡಿಕೊಳ್ಳಕ್ಕಾಗಲ್ಲ. ನಂದು ಏನಿದ್ರು ವಿಗ್ರಹದ ಕಡೆಗೆ ಸುಮಾರು ಅಲ್ಲಿಷ್ಟು ಏನಿದಾವೆ ಟುಂಗ್ರ ಇದೆ ಎಲ್ಲಿ ನೆನಪಿಡಲಿ ನಾನು, ನನಗೆ ತಲೆಗೆ ಹೋಗಲ್ಲ, ನನಗೆ ಆಸಕ್ತಿನೂ ಇಲ್ಲ ಅದರೊಳಗೆ. ಅದಕ್ಕೆ ಹೇಳ್ತಾರೆ ಅವುಗಳ ಕಡೆ ಗಮನ ಕೊಡೋದು, ಅವನ್ನ ಪರೀಕ್ಷೆ ಮಾಡೋದು, ಅವನ್ನ ಇಟ್ಕೊಳ್ಳೋದು, ಲಾಕ್ ಮಾಡಿ ಇಟ್ಕೊಳ್ಳೋದು ನನ್ನ ಸ್ವಭಾವಕ್ಕೆ ಹೊಂದಲ್ಲ. ಆಭರಣದ ವ್ಯವಹಾರ ಇನ್ನು ಯಾರಿಗಾದರೂ ಕೊಟ್ಟರೆ ವಿಗ್ರಹ ಜವಾಬ್ದಾರಿ ನನ್ನ ನೋಡಿ, ಅದರಲ್ಲಿ ಕಂಪಾರ್ಟ್ಮೆಂಟ್, ವಿಗ್ರಹ ನೋಡ್ಕೊಳ್ಳೋದು ನನ್ನ ಕೆಲಸ, ಪೂಜೆ ಮಾಡೋದು ನನ್ನ ಕೆಲಸ. ಆದರೆ ಆಭರಣ ಇತ್ತ ಹೋಯ್ತ ಬಂತ ಎಷ್ಟಿತ್ತು ಎಷ್ಟು ಹೋಯ್ತು ನನಗೆ ಗೊತ್ತಾಗಲ್ಲ, ಅದು ನಾನು ಕೇಳ್ಬೇಡ. ಹಂಗೇನು ಮಾಡೋದು ಇದ್ರೆ ಮಾಡ್ತೀವಿ ಮಥುರ ಅಂತ ಒಪ್ಕೊಂಡ. ಅದೆಲ್ಲ ಬೇರೆ ವ್ಯವಸ್ಥೆ ಮಾಡೋ ಇದ್ದಾರೆ, ಅವ್ರು ಅದೇ ಮಾಡ್ತಾರೆ. ವಿಗ್ರಹದ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು, ಗೊತ್ತಲ್ಲ ಕೆಲವು ವಿಗ್ರಹಗಳು ತಲೆ ಕೆಡಿಸ್ಕೊಳ್ಳಲ್ಲ, ಉಂಗ್ರ ಎಷ್ಟು ಬಂತು ಇದೆಷ್ಟು ಬಂತು ಗೊತ್ತಿರ್ಬೇಕಲ್ಲ, ಒಂದೇ ನಾಮವು ಸಾಲದೆ ಅಂತ. ಗುಡಿಯಲ್ಲಿ ಪೂಜೆ ಮಾಡ್ತಾರೆ ಅರ್ಚರು, ಅಲಂಕಾರ ಮಾಡ್ತಾರೆ, ದೇವರಿಗೆ ಕಣ್ಣು ಕೊಡ್ತಾರೆ ನೋಡಿರ್ಬೇಕು, ನೀವು ದಾನ ಮಾಡ್ತಾರೆ, ಈ ನಾಮ ಕೊಡ್ತಾರೆ ಬೆಳ್ಳಿ ನಾಮ ಹಿಂಗೆಲ್ಲ ಕೊಡ್ತಾರೆ. ಸಿಕ್ಕಾಪಟ್ಟೆ ನಾಮ ಆಯಿತು, ಎಲ್ಲರೂ ಕೊಡ್ತಾರಲ್ಲ, ಎಷ್ಟು ನಾಮ ಹಾಕ್ತೀರಿ ದೇವರಿಗೆ, ಹಾಕಿರ್ತೀವಿ ಆದರೆ ಇಷ್ಟೊಂದು ಹಾಕೋಕ್ಕಾಗಲ್ಲ ಒಂದೇ ಸಲ. ಆ ನಾಮಗಳು ತುಂಬ ಇತ್ತಂತೆ, ಪಾಪ ಅರ್ಚಕರಿಗೆ ಬಡತನ ಕಷ್ಟ ಆಯಿತು. ಅವರಂದ್ರು ಇಷ್ಟೊಂದು ನೂರಾರು ನಾಮ ಇದ್ದಾವೆ, ಒಂದು ನಾಲ್ಕು ತಗೊಂಡು ಹೋದ್ರೆ ಮನೆಗೆ ಸ್ವಲ್ಪ ಅನುಕೂಲ ಆದಿತ್ತು ಅಂತ ಹೇಳಿ ನಾಲ್ಕು ತಗೊಳಕ್ಕೆ ಹೋದ ಮನಸ್ಸು ತೋಚಿತಂತೆ, ಎರಡೇ ತೊಗೊಂಡು ಹೋಗೋಣ ಅಂತ ಎರಡು ತಗೊಂಡು ಹೊರಟ್ರು ಮನೆಗೆ. ಸಾಯಂಕಾಲ ಭಜನೆ ಆಗಬೇಕು, ಯಾರೋ ದಾಸರು ಬಂದಿದ್ದಾರೆ ಮುಂದಕ್ಕೂ ದೇವಸ್ಥಾನ ಮುಂದೆ ಹಾಡ್ತಾ ಇದ್ದಾರೆ, ಬಂದು ಎಲ್ಲ ಕೂತ್ ಕೇಳ್ತಾ ಇದ್ದಾರೆ. ಒಂದು ಹಾಡಾಯಿತು, ಎರಡನೇದು ಹಾಡೋಕ್ ಶುರು ಮಾಡಿದ ದಾಸರು, ಒಂದೇ ನಾಮವು ಸಾಲದೆ ಗೋವಿಂದನ, ಒಂದೇ ನಾಮವು ಸಾಲದೆ ಅಂತ. ಇವನ್ ನಾಮ ತಗೊಂಡವನು ಇವನು ಚುಚ್ಚುತ್ತಾ ಇದೆ, ಅವ್ರು ಹಾಡೋನ್ ಭಕ್ತಿಯಿಂದ ಹಾಡ್ತಾ ಇದೆ, ಪಾಪ ಅವನಿಗೇನು ಗೊತ್ತಿಲ್ಲ. ಆ ಹಾಡನ್ನು ಮೆಚ್ಕೊಳ್ಳೋರು ಎಲ್ಲರೂ ಮೆಚ್ಕೋತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ. ಇವನು ಬೇಗ ಮುಗಿಸಿದ್ರೆ ಸಾಕು ಅಂತ ಗೋಣ ಹಾಕ್ತಾ ಇದ್ದಾನೆ, ಹೌದು ಅಂತ. ಅವನು ಮೆಚ್ಕೋತಾನೆ ಅಂತ ಅವ್ನು ರಿಪೀಟ್ ಮಾಡ್ತಾನೆ, ಒಂದೇ ನಾಮವು ಸಾಲದೆ ಅಂತ ಮೂರ್ನಾಲ್ಕು ಸಲ ರಿಪೀಟ್ ಮಾಡಿದಂತೆ. ಅವನ ತಲೆ ಬಿಸಿ ಹಾಕಿ ಕೊಟ್ಟು, ಎಷ್ಟು ಹೇಳ್ತೀಯೋ, ಎಷ್ಟು ಸಲ ಹೇಳ್ತೀಯ ಅದನ್ನು, ತೊಗೊಂಡದ್ದು ಎರಡೇ, ನೀನು ಒಂದೇ ನಾಮವು ಸಾಲದೆ ಒಂದಲ್ಲ ಎರಡೇ ತೊಗೊಂಡಿದ್ದೇನೆ, ಎಷ್ಟು ಹೇಳ್ತೀಯ ಅಂತ ಹೇಳಿದಂತೆ. ಅಂದರೆ ಅವನು ತಿಂತೆ ಇರೋದು ವಿಗ್ರಹದ ಬಗ್ಗೆ ಅಲ್ಲ, ನಾಮದ ಬಗ್ಗೆ ಚಿಂತೆ. ರಾಮಕೃಷ್ಣರು ಭಾಳ ಸ್ಪಷ್ಟ ಹೇಳ್ತಾರೆ, ಆಭರಣಗಳನ್ನು ಉಂಗುರಗಳನ್ನು ನನಗೆ ಏನು ಹೇಳ್ಬೇಡ, ನನ್ನ ಸಂಬಂಧ ಇಲ್ಲ, ನನಗೇನಿದ್ರು ವಿಗ್ರಹದ ಬಗ್ಗೆ ಇರಬೇಕು ಅಂತ. ಅದಕ್ಕೆ ಮಥುರಾನಾಥ ಒಪ್ಕೊಂಡಂತೆ, ಬೇರೆಯವರು ಇದ್ದಾರೆ ಒಪ್ಪಿಸ್ಬಿಟ್ಟು ನಾಮ ಕಾಪಾಡೋರು ಅಂತೂ ನಮ್ಮ ಕೆಲಸಕ್ಕೆ ರಾಮಕೃಷ್ಣರು ಒಪ್ಕೊಂಡ್ರಲ್ಲ ಅಂತ ಸಂತೋಷ ಆಯ್ತಂತೆ. ರಾಮಕುಮಾರ್ಗೂ ಸಂತೋಷ ಆಯಿತು, ಯಾಕೆ ಗೊತ್ತಾ, ಹೀಗಾದರೂ ಮುಖ್ಯ ಕೆಲಸಕ್ಕೆ ಬಂದಲ್ಲ ಹುಡುಗ, ಅವನು ಒಂದೇನೋ ಕೆಲಸ ಜವಾಬ್ದಾರಿ ಬಂತು, ಇದು ಅವ್ರ ಜವಾಬ್ದಾರಿ ಅಂತಿಲ್ಲೇ ಇಲ್ಲ, ಹುಡುಗಾಟ ಆಡ್ಕೊಂಡಿದ್ದನು, ಒಂದು ಕೆಲಸ ಜವಾಬ್ದಾರಿ ಬಂತು, ಪೂಜೆ ಮಾಡ್ತಾನೆ ಅಂತ ಹೇಳಿ ಇನ್ನೊಂದಿಷ್ಟು ವಿಧಿವಿಧಾನಗಳನ್ನು ಸರಿಯಾಗಿ ಹೇಳಿಕೊಟ್ಟಂತೆ. ಪೂಜೆ ಮಾಡೋದು ಹೇಗೆ, ಇದು ಬಹಳ ಮುಖ್ಯ ಸ್ವಾಮಿ. ಪೂಜೆ ಮಾಡುವಾಗ ವಿಗ್ರಹ ಕಾಣಿಸುತ್ತೆ, ವಿಗ್ರಹದ ಒಳಗಿನ ಶಕ್ತಿ ಕಾಣಿಸಲ್ಲ, ತನ್ಮಯನಾಗಿದ್ದವರಿಗೆ ಮಾತ್ರ ಒಳಗಿನ ಶಕ್ತಿ ಕಾಣಿಸುತ್ತೆ, ಇದ್ರೆ ಕಾಣಿಸಲ್ಲ. ನಾನು ಹಿಂದ್ಕೊಂಡು ಹೇಳಿದ್ದೆ, ಪುನರುಕ್ತಿ ಆದರೂ ಅಡ್ಡಿಯಿಲ್ಲ, ಮಾಸ್ತಿಯವರ ನವರಾತ್ರಿ ಕಥೆಗಳಲ್ಲಿ ಬರುವಂಥದ್ದು, ತಾವು ದಯವಿಟ್ಟು ನವರಾತ್ರಿ ಕಥೆಗಳನ್ನು ಓದಬೇಕು, ಆರ್ ದಿ ಮೋಸ್ಟ್ ಬ್ಯೂಟಿಫುಲ್ ಪೀಸ್ ಮಾಸ್ತಿಯವರು ಬರೆದಿದ್ದು, ಸಣ್ಣ ಸಣ್ಣ ಕಥೆಗಳನ್ನು ಅವರು ತಗೊಂಡದ್ದು ಕ್ಯಾಂಟರ್ಬರಿ ಟೇಲ್ಸ್, ಇಂಗ್ಲೆಂಡಲ್ಲಿ ಬಹಳ ಪ್ರಸಿದ್ಧವಾದಂಥ ಹಾಡುವುದು, ಆ ಇಡೀ ಇಂಗ್ಲೆಂಡನ್ನು ಪರಿಚಯ ಮಾಡುವಂಥದ್ದು. ಬೇರೆ ಬೇರೆ ಭೂಪ್ರದೇಶಗಳನ್ನು ಎಲ್ಲರೂ ಒಂದು ಕಡೆ ಬಂದಾಗ ಅವ್ರು ಹರಟೆ ಹೊಡಿತಾರೆ, ಜಾತ್ರೆ ಬಂದವರು ತಮ್ಮ ತಮ್ಮ ಊರಿನ ಪರಿಚಯ ಮಾಡ್ತಾರೆ. ಹಾಗೆ ಮಾಸ್ತಿಯವರು ಏನು ಮಾಡಿದ್ರು, ಕರ್ನಾಟಕದ ಎಲ್ಲ ಭಾಗದಿಂದ ಜನರು ಕರ್ಕೊಂಬಂದು ಅಲ್ಲಿ ಕೂಡಿಸಿ ಕಥೆಗಳನ್ನು ಹೇಳಿಸೋದು ಅಂತ, ನವರಾತ್ರಿ ಕಥೆ ಅಂತ ಮಾಡ್ತಾರೆ. ಅದರೊಳಗೆ ಒಂದು ಕಥೆ, ಈ ನಮ್ಮ ಮೇಲ್ಕೋಟೆ ದೇವಸ್ಥಾನ ಚಲು ನಾರಾಯಣ ಸ್ವಾಮಿ, ಅದ್ಭುತ ವಿಗ್ರಹ ಅದು. ಅದರ ಪೂಜೆಗೆ ಇಬ್ಬರು ಆಚಾರ್ಯರು ಇದ್ರಂತೆ, ಹಿರಿಯ ಆಚಾರ್ಯರು ಕಿರಿಯ ಆಚಾರ್ಯರು ಅಂತ ಇದ್ರಂತೆ. ಹಿರಿಯ ಆಚಾರ್ಯ ಚೆನ್ನಾಗಿ ಓದ್ಕೊಂಡವರು, ಪೂಜೆ ಹೇಗೆ ಮಾಡಬೇಕು ಅಂತ ಗೊತ್ತಿದೆ, ವಿಧಿ ವಿಧಾನಗಳು ಗೊತ್ತು, ಮಂತ್ರ ಎಲ್ಲ ಸರಿಯಾಗಿ ಬರುತ್ತೆ, ಚೆನ್ನಾಗಿ ಪೂಜೆ ಮಾಡ್ತಿದ್ರು. ಈ ಕಿರಿಯ ಆಚಾರ್ಯರು ಅಷ್ಟಿಲ್ಲ, ಮಂತ್ರ ಸರಿಯಾಗಿ ಬರೋಲ್ಲ, ಪೂಜೆ ಮಾಡ್ತಾರೆ ಅದು ಮಂತ್ರ ಸರಿಯಾಗಿ ತಪ್ಪು ತಪ್ಪು ಅಂತಾರೆ. ಅದಕ್ಕೆಲ್ಲರೂ ಹೋಗಿ ಅಲ್ಲಿ ಇರ್ತಾರಲ್ಲ ಬ್ರಾಹ್ಮಣರೆಲ್ಲ ಹೋಗಿ ಶೃಂಗೇರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರಂತೆ, ನೋಡಿ ಸ್ವಾಮಿ ಸಣ್ಣ ಆಚಾರನ ಕಳಿಸ್ಬಿಡಿ, ಅಬದ್ಧ ಅದು, ತಪ್ಪು ತಪ್ಪು ಹೇಳ್ತಾರೆ, ಸರಿ ಆಗೋಲ್ಲ. ಅದಕ್ಕೆ ಹಿರಿಯ ಆಚಾರ ಚೆನ್ನಾಗಿದ್ದಾರೆ ಅಂತ ಮೂರ್ನಾಲ್ಕು ಸಲ ಇದು ತಕರಾರು ಹೋದಾಗ ಶ್ರೀಗಳಂತ ನಾನೇ ಒಂದು ಸಲ ನೋಡ್ತೀನಿ ಅಂತ ತಕರಾರು ಮಾಡಬೇಡಿ ಅಂದ್ರಂತೆ. ಒಂದ್ಸಲ ಹಿರಿಯ ಆಚಾರ ಚಾನ್ಸ್ ಸಿಗೋದು ಅಪರೂಪ, ಹಿರಿಯ ಆಚಾರ ಊರಿಗೆ ಹೋದಾಗ ರಜೆ ಹಾಕಿದಾಗ ಕಿರಿಯ ಆಚಾರ ಪೂಜೆ ಮಾಡಬೇಕು. ಒಂದ್ಸಲ ಹಿರಿಯ ಆಚಾರ ಇಲ್ಲ, ಕಿರಿಯ ಆಚಾರ ಪೂಜೆ ಮಾಡ್ತಿದ್ದಾರೆ, ಶ್ರೀಗಳು ಬಂದು ಕಂಬದ ಹಿಂದೆ ಕೂತ್ಕೊಂಡ್ರಂತೆ, ಏನಾಗ್ತದೆ ನೋಡೋಣ ಅಂತ. ಆಚಾರ್ಯ ಗೊತ್ತಿಲ್ಲ ಪಾಪ ಸ್ವಾಮಿಗಳು ಹಿಂದೆ ಕೂತಿದ್ದಾರೆ ಅಂತ ಗೊತ್ತಿಲ್ಲ, ಇವರು ಅಭಿಷೇಕ ಮಾಡ್ತಾ ಇದ್ದಾರೆ.
ಇಷ್ಟು ಚಂದ ವಿಗ್ರಹ.

ಅದು ಪೂಜೆ ಮಾಡ್ತಿಲ್ಲ ನಾರಾಯಣ ಸ್ವಾಮಿ ಪೂಜೆ ಅಭಿಷೇಕ ಮಾಡ್ತಿರ್ಬೇಕಾದ್ರೆ ವಿಷ್ಣು ಸಹಸ್ರನಾಮ ಹೇಳ್ತಾರೆ. ಒತ್ಸರೋ ಒತ್ಸರೋ ಒತ್ಸಿ, ಪಾಪ ಇವರಿಗೆ ಸರಿಯಾಗಿ ಬರಲ್ಲ. ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ, ಅಭಿಷೇಕ ಮಾಡುವಾಗ ನೀರು ಹಾಕ್ತಾ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂಥೇಳಿ ಅಭಿಷೇಕ ಮಾಡ್ತಾ ಇದ್ರು. ಕಣ್ಣಲ್ಲಿ ನೀರು ಸುರಿತಾ ಇತ್ತು ಆಚಾರ್ಯರಿಗೆ. ಪೂಜೆ ಮುಗಿದ್ಮೇಲೆ ಅಭಿಷೇಕ ಮುಗಿದ್ಮೇಲೆ ಹೊರಗೆ ಬಂದು ನೋಡ್ತಾರೆ, ಶ್ರೀಗಳು ಕೂತಿದ್ದಾರೆ. ಗಾಬರಿ ಆಗ್ಬಿಡ್ತವ್ರಿಗೆ. ದೀರ್ಘದಂಡ ನಮಸ್ಕಾರ ಮಾಡಿದರು. ಸ್ವಾಮಿ ಕ್ಷಮಿಸ್ಬೇಕು, ನೀವು ಬಂದದ್ದು ಗೊತ್ತಾಗಲಿಲ್ಲ ಅಂತ. ಏನು ತಕರಾರು ಇಲ್ಲ, ಏನು ತಕರಾರು ಇಲ್ಲ. ಒಂದು ಪ್ರಶ್ನೆ ಆಚಾರ್ಯ, ನಿಮಗೆ ನೀವು ಅಭಿಷೇಕ ಮಾಡುವಾಗ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ರಿ, ಅಭಿಷೇಕ ಮಾಡ್ತಾ ಇದ್ರಿ, ಕಣ್ಣಲ್ಲಿ ನೀರು ಯಾಕೆ ನಿಮಗೆ ಅಳ್ತಾ ಇದ್ರಲ್ಲ ಯಾಕೆ ಅಂತ. ಅವ್ರು, ಯಾಕೋ ಸ್ವಾಮಿ ನನಗೂ ಗೊತ್ತಿಲ್ಲ, ಅಭಿಷೇಕ ಮಾಡೋ ತಪ್ಪದೇ ಕಣ್ಣಲ್ಲಿ ನೀರು ಬರುತ್ತೆ, ನನಗೆ ಭಾಳ ದುಃಖ ಆಗುತ್ತೆ, ನನಗೆ ದುಃಖ ಆಗುತ್ತೆ. ಯಾಕೆ? ಅವನು ನಾರಾಯಣ, ಹಾಲಿನ ಸಮುದ್ರದಲ್ಲಿ ಇದ್ದಾನೆ, ಮನೆ ಅಲ್ಲ, ಕವರ್ ಇಲ್ಲ, ಏನಿಲ್ಲ, ಮಲ್ಕೊಂಡಿದ್ದ ಎದ್ರ ಮೇಲೆ, ಹಾವಿನ ಮೇಲೆ, ಹಾವು ತಂಪು, ಅವನು ಬರಿ ಮೇಲೆ ಮಲ್ಕೊಂಡಿದ್ದಾನೆ. ಈ ಹುಚ್ಚಿ ಕಾಲ ಹತ್ರ ಕೂತಿದ್ದಾಳಲ್ಲ, ಒಂದು ಹೊಚ್ಚಬೇಕೋ ಇಲ್ಲ ಅವನಿಗೆ? ಅವನ ಸ್ತೋತ್ರ ಗೊತ್ತಿಲ್ಲ ಅವರಿಗೆ, ಅದನ್ನು ತಪ್ಪು ತಪ್ಪಾಗಂದು ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತ. ಆ ಹುಚ್ಚಿ ಕೂತಿದ್ದಾಳೆ ಕಣ್ಣು ಮುಚ್ಚಿಕೊಂಡು, ಒಂದು ಹೊಚ್ಚಬಾರ್ದ ಅವನಿಗೆ, ಬರಿ ಮೇಲೆ ಮಲ್ಕೊಂಡಿದ್ದಾನ ಅವನು ಅಂತ ಹೇಳಿ ಆ ನಾರಾಯಣನ ಕಷ್ಟ ನೋಡಿ, ಚಳಿಯಾಗಿರ್ಬೇಕಲ್ಲ ಪಾಪ ಅವನಿಗೆ ಅಂತ ಬಿಸಿ ಬಿಸಿ ನೀರು ಹಾಕಿ ಅವನ ದುಃಖ ನೋಡಿ ತಳಿರಾರ್ದೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು ಅಂತ ಹತ್ರಂತೆ. ಉಳಿದು ಬ್ರಾಹ್ಮಣರು ಪುರೋಹಿತರೆಲ್ಲ ಮುಸಿ ಮುಸಿ ನಕ್ಕರಂತೆ, ನೋಡಿ ಎಂತ ದಾಟಿದ್ದಾನೆ ಇವನು ಅಂತ. ಆಗ ಸ್ವಾಮಿಗಳು ಹೇಳಿದ್ರಂತೆ, ಹಿರಿಯ ಆಚಾರ್ಯರ ಪೂಜೆ ಚಲೋ ನಾರಾಯಣ ಸ್ವಾಮಿಗೆ ಒಪ್ಪಿತ ಆಯಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಿರಿಯ ಆಚಾರ್ಯದ ಮಾತ್ರ ಖಂಡಿತ ಒಪ್ಪಿತಾಯಿತು. ಯಾಕಂದರೆ ಅವ್ರು ಪೂಜೆ ಮಾಡ್ತಿರೋದು ವಿಗ್ರಹವನ್ನಲ್ಲ, ಅವ್ರ ಕಣ್ಣಿಗೆ ಸಾಕ್ಷಾತ್ ನಾರಾಯಣ ಕಾಣಿಸ್ತಾ ಇದ್ದಾನೆ ಕಣ್ಣಿಗೆ. ಅದರಿಂದ ಪೂಜೆ ಮಾಡೋದು ಆಕಾರ ಒಂದು, ಆದರೆ ಅವಳಿಗಿದ್ದು ಸತ್ವ ಒಂದು ದೊಡ್ಡದು. ಹಾಗೆ ಇಲ್ಲಿ ಇವ್ರು ಪೂಜೆ ಮಾಡ್ತಾ ಮಾಡ್ತಾ ಹಾಡಬೇಕು, ಅದ್ಭುತವಾಗಿ ಹಾಡೋರು. ಆ ಹಾಡು ಒಂಥರ ಎಲ್ಲರಿಗೂ ಒಂದು ರೋಮಾಂಚನ ಸೃಷ್ಟಿ ಮಾಡಬೇಕು. ಅದನ್ನು ಕೇಳಿ ಕೇಳಿ ರಾಣಿ ರಾಸಮಣಿಗೆ ಮತ್ತು ಮಥುರಾನಾಥನಿಗೆ ಭಾಳ ಖುಷಿಯಾಯಿತು, ಅಯ್ಯೋ ಇಂಥ ಅರ್ಚಕ ಸಿಕ್ಕಿರಲ್ಲ ನಮಗೆ ಅಂತ. ಮುಂದೆ ಒಂದು ಘಟನೆ ಆಗುತ್ತೆ, ಭಾಳ ತಮಾಷೆ ಘಟನೆ ಅದು, ಇವತ್ತಿಗೂ ಕೂಡ ಪ್ರಸ್ತುತವಾದಂಥ ಘಟನೆ ಅಂತ ನನಗನ್ಸೋದು. ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿವಸ ರಾಧಾ ಗೋವಿಂದ ಸ್ವಾಮಿ ದೇವಸ್ಥಾನ ಅಲ್ಲೇ ಪ್ರಕಾರದಲ್ಲಿರುವಂಥದ್ದು, ಎಲ್ಲ ಪೂಜೆ ವೈಭವದಿಂದ ಆಯಿತು ಕೃಷ್ಣ ಜನ್ಮಾಷ್ಟಮಿ. ಅದು ಮಧ್ಯಾಹ್ನ ರಾಧಾ ಗೋವಿಂದರನ್ನು ಶಯನಗ್ರಹಕ್ಕೆ ಕರ್ಕೊಂಡು ಹೋಗಬೇಕು. ಆ ಪುರೋಹಿತ ಕ್ಷೇತ್ರನಾಥ್ ಚಟರ್ಜಿ ಅಂತ ಅರ್ಚಕ, ಅವನೇನು ಮಾಡ್ದ, ಮಧ್ಯಾಹ್ನ ಪೂಜೆ ಆದಮೇಲೆ ರಾಧೆ ವಿಗ್ರಹನ ಪಕ್ಕಕ್ಕಿಟ್ಟು ಆ ಗೋವಿಂದನ ವಿಗ್ರಹವನ್ನು ಎತ್ಕೊಂಡು ನಡ್ಕೊಂಡು ಹೊರಗೆ ಬರ್ತಾ ಇದ್ದ. ಇನ್ನೆಲ್ಲ ಹಾಸುಗಲ್ಲು, ತುಂಬ ನುಣುಪಾಗಿರುವಂಥ ಹಾಸುಗಲ್ಲು, ಅಲ್ಲಿ ಸ್ವಲ್ಪ ನೀರು ಬಿದ್ದಿದೆ, ಕಾಣಿಸಿಲ್ಲ. ಆ ವಿಗ್ರಹ ಹಿಡ್ಕೊಂಡು ಆತ ಕ್ಷೇತ್ರನಾಥ್ ಚಟರ್ಜಿ ಅರ್ಚಕ ಹಿಂಗೆ ಹೋಗ್ಬೇಕಾದ್ರೆ ನೀರಲ್ಲಿ ಕಾಲಿಟ್ಟ, ಜಾರಿ ಧಪ್ಪ ಅಂತ ಬಿದ್ದ. ಅವನಿಗೊಂದು ಚೂರು ಪೆಟ್ಟಾಯಿತು, ಆದರೆ ಈ ಬಿದ್ದಾಗ ಆ ಕೃಷ್ಣನ ವಿಗ್ರಹದ ಕಾಲು ಮುರಿತು, ವಿಗ್ರಹನ ಕಾಲು ಮುರಿತು. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ವಿಗ್ರಹ ಭಿನ್ನ ಆದರೆ ಅದನ್ನು ಪೂಜೆ ಮಾಡೋಂಗಿಲ್ಲ, ಮುಗೀತು ಅದು ಮಾಡೋಕ್ಕಾಗಿಲ್ಲ ಅಂತ. ಅಯ್ಯೋ ಅಯ್ಯೋ ಅಯ್ಯೋ ಅಪಚಾರ ಆಯಿತು, ಇವು ನಮ್ಮ ಪುರೋಹಿತ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಬಿದ್ದು ವಿಗ್ರಹ ಆಯಿತು, ಅಪಚಾರ ಆಯಿತು, ಅನ್ಯಾಯ ಆಯಿತು, ಇದೇನೋ ಒಂದು ತೊಂದರೆ ಆಗ್ತದೆ ಅಂತ ಹೇಳಿದ್ರು. ರಾಣಿ ರಾಸಮಣಿಗೂ ಕೆಟ್ಟ ಅನ್ನಿಸ್ತು, ಇನ್ನೇನು ಮಾಡಿ ಮುಂದೆ ಆಗಿ ಹೋಗಿದೆಯಲ್ಲ ಇದು, ಇನ್ನೇನು ಮಾಡಬೇಕು ಅಂತ. ಅಲ್ಲೆಲ್ಲ ಪಂಡಿತರು ಹೇಳಿದ್ರಂತೆ, ಒಂದೇ ಹಾದಿ, ಈ ಕಾಲು ಮುರಿದಂಥ ಕೃಷ್ಣನ ನಿನ್ನ ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಗಂಗೆಗೆ ಹಾಕ್ಬಿಡ್ಬೇಕು ಅದನ್ನು, ಗಂಗೆಗೆ ಹಾಕ್ಬಿಟ್ಟು ಇನ್ನೊಂದು ವಿಗ್ರಹ ಮಾಡಿ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರಂತೆ. ರಾಸಮಣಿಗೆ ಯಾಕೋ ಇಷ್ಟು ವರ್ಷ ಪೂಜೆ ಮಾಡಿದ್ದೀವಿ ಅದನ್ನು, ಚೆನ್ನಾಗಿತ್ತಲ್ಲ, ಯಾಕೆ ತೆಗಿಬೇಕು ಅಂತ ಅನಿಸಿರ್ಬೇಕು. ಒಂದ್ಸಲ ಕಿರಿಯ ಆಚಾರ್ಯನ ಕೇಳ್ಬಿಡೋಣ, ಇದ್ದಾರಲ್ಲ ಕಿರಿಯಾಚಾರ್ಯರು, ಇವರಿಗೆ ಏನು ಮಾಡಬೇಕು, ಕೃಷ್ಣನ ವಿಗ್ರಹದ ಕಾಲು ಮುರಿದಿದೆಯಲ್ಲ ಏನು ಮಾಡಬೇಕು ಅಂತ ಕೇಳಿದ್ರಂತೆ. ಇವರು ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಮತ್ತೆ ಅದು ಭಾವಾಭಿಷೇಕಕ್ಕೆ ಹೋಗ್ಬೇಕು. ಅವರು ಹೋಗ್ಬಿಟ್ಟು ಹೇಳಿದ್ರಂತೆ, ನೋಡಿ ರಾಣಿ ರಾಸಮಣಿ ಅಳಿಯಂದಿರಿದ್ದಾರಲ್ಲ ಮೂರು ಜನ, ಅವರಲ್ಲಿ ಯಾರಾದರೂ ಬಿದ್ದು ಕಾಲು ಮುರ್ಕೊಂಡ್ರೆ ಏನು ಮಾಡ್ತೀರಿ? ಪ್ರಶ್ನೆ ಚೆನ್ನಾಗಿದೆ ಅದು. ರಾಣಿ ರಾಸಮಣಿ ಅಳಿಯಂದ್ರೊಳಗೊಬ್ಬರು ಬಿದ್ದು ಕಾಲು ಮುರ್ಕೊಂಡ್ರೆ ಅವ್ರನ್ನ ಗಂಗಾ ನದಿಗೆ ಹಾಕಿ ಹೊಸ ಅಳಿಯನ್ನು ಕರ್ಕೊಂಬರ್ತೀರಾ ಅಂತ ಕೇಳಿದ್ರಂತೆ. ಇಲ್ಲ, ಇದಕ್ಕೂ ಹಂಗೆ ಮಾಡಿ, ಇದಕ್ಕೇನು ತೊಂದರೆ ಇದೆ, ಕಾಲಿಗೆ ರಿಪೇರಿ ಮಾಡಿಸ್ತೀರಿಲ್ಲ, ಅವ್ನು ಕಾಲು ರಿಪೇರಿ ಮಾಡಿ ಇಟ್ಕೋತೀರಲ್ಲ, ಹಂಗೆ ಕೃಷ್ಣನ ಕೂಡ ರಿಪೇರಿ ಮಾಡಿ ಇಟ್ಕೊಳ್ಳೋಣ ಅಂದರು. ಉಳಿದವ್ರಿಗೆಲ್ಲ ಕೋಪ ಬಂತು, ಹಿಂಗೆ ಮಾಡೋಕ್ಕೆ ಬರಲ್ಲ, ಧರ್ಮಕ್ಕೆ ವಿರುದ್ಧ ಇದು ಅಂತ. ಧರ್ಮಕ್ಕೆ ವಿರುದ್ಧನೋ ಸರಿಯೋ ಗೊತ್ತಿಲ್ಲ, ಮಾಡಬೇಕಾದದ್ದು ಇಷ್ಟೇ, ಮನುಷ್ಯನಿಗೆ ಹ್ಯಾ ಕಾಲು ಮುರಿದ್ರೆ ಸರಿ ಮಾಡ್ಕೊಂಡು ಇಟ್ಕೋತಿರೋ, ವಿಗ್ರಹಕ್ಕಾದ್ರೆ ಏನು ತಪ್ಪಾಗಿದೆ, ಕೃಷ್ಣನ ತಪ್ಪಲ್ಲ ಅದು, ಆಚಾರದು ತಪ್ಪಲ್ಲ, ಜಾರಿ ಬಿದ್ದಿದ್ದಾರೆ, ಯಾರಾದರೂ ಬೀಳ್ಬೋದು, ಆದ್ದರಿಂದ ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಇವರೇನು ಮಾಡಿದ್ರು, ಆ ವಿಗ್ರಹ ಮನೆಗೆ ತೊಗೊಂಡು ಹೋಗ್ತಾರೆ, ಕೊನೆಗೆ ತೊಗೊಂಡು ಹೋಗ್ತಾರೆ. ಅವ್ರಿಗೊಂದು ಕೊನೆ ಇದೆ, ದಕ್ಷಿಣಾಶ್ವಾದ ನೋಡಿ ಗೊತ್ತಾಗುತ್ತೆ ನಿಮಗೆ, ರಾಮಕೃಷ್ಣ ಇರುವಂಥ ಜಾಗ ಹಂಗೆ ಮೇಂಟೈನ್ ಮಾಡಿದ್ದಾರೆ ಅದನ್ನು. ಅಲ್ಲಿ ಹೋಗ್ಬಿಟ್ಟು ಅದು ಏನು ಮಾಡಿದ್ರು, ಅದು ಯಾವ ಅಂಟು ಹಾಕಿದ್ರು, ಹೇಳಿದ್ನಲ್ಲ ಶಿಲ್ಪಕಲೆಯಲ್ಲಿ ಸ್ವಲ್ಪ ಪರಿಣಿತ ಆಗಿದ್ದು ಅಂತ ತಿಳ್ಕೊಂಡು,
ಅದು ಯಾವ ಒಂಟ್ ಹಾಕಿದ್ರು ಹೇಗೆ ಜೋಡಿಸಿದ್ರು ಅಂದರೆ ಮರುದಿವಸ ತಂದರೆ ಮುರಿದ ಕಾಣಿಸ್ತಾ

ಇರಲಿಲ್ಲ. ರಾಸಮಣಿ ಒಪ್ಕೊಂಡು ಅದನ್ನೇ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು. ಮತ್ತೆ ಅಂದ್ರೆ ಯಾವಾಗಲೂ ಭಾವ ಮುಖ್ಯ, ಆಕಾರ ಮುಖ್ಯ ಅಲ್ಲ. ರಾಮಕೃಷ್ಣ ಜೀವನದಲ್ಲಿ ಕಾಣಿಸೋದಿದು, ಹೊರಗಿನ ಕಾಣಿಸುವಂಥ ಆಕಾರಕ್ಕೆ ಬೆಲೆ ಕೊಡಬೇಕು ನಿಜ, ಆದ್ರೆ ಅದೇ ಕೊನೆಯದಲ್ಲ, ಒಳಗೆ ಸತ್ವ ಕೊಡಬೇಕು. ನಿಮ್ಗೆ ಕೃಷ್ಣ ಕಾಣಿಸಲ್ಲ, ಬರೀ ಕಲ್ಲು ಕಾಣಿಸುತ್ತಲ್ಲ. ಎಲ್ಲಿವರೆಗೂ ನಿಮ್ಗೆ ಬರೀ ಕಲ್ಲು ಕಾಣಿಸುತ್ತೋ ಅದು ಮುರಿದ್ರೆ ಬಿಸಾಕ್ಬೇಕು ಅಂತೀರಿ, ಅದು ಕೃಷ್ಣ ಅಂದಾಗ ಬಿಸಾಕ್ತೀರಾ? ಇಲ್ಲ. ಆದ್ದರಿಂದ ನನ್ನ ಮಟ್ಟಿಗೆ ಅದು ಕೃಷ್ಣ, ಅದು ಕಾಲು ಮುರಿದ್ರೆ ಬಿಸಾಕ್ಬೇಕಾಗಿಲ್ಲ. ಅದಕ್ಕೇನು ಮಾಡಬೇಕು ಮಾಡೋಣ, ಸರಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮಾಡಿದಾಗ ರಾಣಿ ರಾಸಮಣಿ ಕೂಡ ತುಂಬ ಖುಷಿ ಆಯ್ತಂತೆ. ಮಾಡಿ ಆ ಪ್ರತಿಷ್ಠಾಪನೆ ಮಾಡಿದರು. ಎಲ್ರಿಗೂ ಆಶ್ಚರ್ಯ ಆಯಿತು. ಮತ್ತೆ ಮಧುರ ರಾಸಮಣಿ ಒತ್ಕೊಂಡ ಮೇಲೆ ಉಳಿದವ್ರು ಏನು ಮಾಡ್ತಾರೆ, ದೊಡ್ಡವರು ಬಾಸ್ ಒಪ್ಕೊಂಡ ಮೇಲೆ ಇವ್ರದ್ದೇನು ತಕರಾರಿ ಇಲ್ಲಲ್ಲ, ಆಯಿತು. ಮನಸ್ಸಿಲ್ಲದೆ ಹೋದರೂ ಕೂಡ ರಾಣಿ ಅವಕೃಪೆ ಗುರಿ ಆಗೋದು ಬೇಡ ಅಂತ ಜನ ಒಪ್ಕೊಳ್ಳೋಕೆ ಶುರು ಮಾಡಿದರು. ದಿನ ಕಳೆದ ಹಾಗೆ ರಾಮಕೃಷ್ಣ ದಿವಸ ಪೂಜೆ ಮಾಡೋದನ್ನು ನೋಡಿದಾಗ ಮಥುರಾನಾಥನಿಗೆ ರಾಸಮಣಿ ಯಾವಾಗಲೂ ಒಂದ್ಸಲ ಬರೋದು, ಮಥುರಾನಾಥ್ ಮೇಲೆ ಮೇಲೆ ಬರೋರು ನೋಡ್ಕೊಳ್ಳೋದಕ್ಕೆ. ಆತನಿಗೆ ರಾಮಕೃಷ್ಣರಲ್ಲಿ ಅತ್ಯಂತ ಅಗಾಧವಾದಂಥ ಭಕ್ತಿ ಗೌರವ ಬರೋಕ್ಕೆ ಶುರುವಾಯಿತು, ಸಾಧ್ಯವಾದಂಥ ಗೌರವ ಭಕ್ತಿ. ಅದು ಅಣ್ಣನಿಂದ ಪೂಜೆ ಬೇರೆ ಕಲ್ತಿದ್ರು, ಮೇನ್ ಗುಡಿ ಪೂಜೆ ಮಾಡಬೇಕಾದ್ರೆ, ಕಾಳಿ ಪೂಜೆ ಮಾಡಬೇಕಾದ್ರೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಆತನಿಗೆ. ಉಳಿದೆಲ್ಲ ಪೂಜೆ ಮಾಡ್ತಾರೆ. ಕಾಳಿ ಪೂಜೆ ಮಾಡಬೇಕಾದ್ರೆ ಮೊದಲು ಒಂದು ಮಂತ್ರ ದೀಕ್ಷೆ ಆಗಬೇಕು ಅಂತ, ಶಕ್ತಿ ಮಂತ್ರೋಪದೇಶ ಅಂತ. ಶಕ್ತಿ ಮಂತ್ರೋಪದೇಶ ಆದವ್ರು ಮಾತ್ರ ಶಕ್ತಿ ಪೂಜೆ ಮಾಡಬಹುದು ಅಂತ ಒಂದು ನಂಬಿಕೆ ರಾಮಕುಮಾರನಿಗಾಗಿತ್ತು. ತಮ್ಮನಿಗೂ ಮಾಡಿಸ್ಬೇಕು ಅಂತ ಆಸೆ. ಅದೊಂದು ಮಾಡಿಬಿಟ್ರೆ ಸಾಕು, ಮುಂದೆ ಇವನು ಪೂಜೆ ಮಾಡ್ಬೋದು. ವಯಸ್ಸಾಗ್ತಾ ಇತ್ತು, ಅದು ಆಯಾಸ ಆಗ್ತಿತ್ತೋ ಏನೋ ರಾಮಕುಮಾರಿಗೆ. ಎಷ್ಟೋ ಸಲ ಈ ಬಡತನ, ಬದುಕೋ ಸಂಕಟ ಮನುಷ್ಯನ ಬೇಗ ಮುಪ್ಪಿಗೆ ತಂದ್ಬಿಡ್ತದೆ. ರಾಮಕುಮಾರಿಗೆ ಆಯಾಸ ಆಗ್ತಿತ್ತು ಪೂಜೆ ಮಾಡಬೇಕಾದ್ರೆ. ಅನ್ಕೊಂಡ, ನಾನು ಬೇಗ ಅಮ್ಮನಿಗೆ ಸರಿಯಾಗಿ ಕಲಿಸಿ ಶಕ್ತಿ ಮಂತ್ರೋಪದೇಶ ಮಾಡಿಬಿಟ್ರೆ ಅವನೇ ಕಾಳಿ ಪೂಜೆ ಮಾಡೋದಕ್ಕೆ ಅರ್ಹ ಆಗ್ತಾನೆ ಅಂತ ಹೇಳಿ. ಕಲ್ಕತ್ತೆಯಲ್ಲಿ ಬೈಠಕ್ ಖಾನ ಅಂತ, ಅಲ್ಲಿ ಬಜಾರ್ ಒಳಗೆ ಕೇನಾರಾಮ್ ಭಟ್ಟಾಚಾರ್ಯ ಅಂತ ಒಬ್ಬರಿದ್ರು, ಕೇನಾರಾಮ್ ಅಂತ. ಅವರು ದೊಡ್ಡ ಶಕ್ತಿ ಸಾಧಕರು, ಅವರು ಮಾತ್ರ ಮಂತ್ರೋಪದೇಶ, ಶಕ್ತಿ ಮಂತ್ರೋಪದೇಶ ಮಾಡಬಲ್ಲವರು ಅಂತ ಆ ರಾಸಮಣಿ ಕಡೆಯಿಂದ ಹೇಳಿಸಿದ ರಾಮಕುಮಾರ್ ಅವರಿಗೆ. ನಾನು ಹೇಳೋದಕ್ಕಿಂತ ರಾಸಮಣಿ ಹೇಳಿ ಅಂತ. ರಾಸಮಣಿ ಹೇಳಿದ್ರಂತೆ ಕೇನಾರಾಮ್ಗೆ, ನೋಡಿ ನಮ್ಮಲ್ಲಿ ಒಬ್ಬರು ಇದ್ದಾರೆ ಕಿರಿಯ ಆಚಾರ್ಯರು, ರಾಮಕೃಷ್ಣರಿದ್ದಾರೆ, ಅವರಿಗೆ ದಯವಿಟ್ಟು ಶಕ್ತಿ ಮಂತ್ರೋಪದೇಶ ಮಾಡ್ತೀರಾ ಅಂತ. ಆತಾಯಿಂದ ಮೊದಲು ವ್ಯಕ್ತಿ ನೋಡ್ಬೇಕು, ನಾನು ಯಾರ್ಯಾರನ್ನು ಕರ್ಕೊಂಡ್ಬಂದು ಶಕ್ತಿ ಮಂತ್ರೋಪದೇಶ ಮಾಡೋಕ್ಕಾಗಲ್ಲ, ಅವನ ಶಕ್ತಿ ಇದೆ ಅಲ್ಲಿ ನೋಡ್ಬೇಕಲ್ಲ ಮೊದಲು ತಗೊಳ್ಳೋದಕ್ಕೆ, ಕಳಿಸ್ಕೊಡಿ ಅಂದ್ರಂತೆ. ರಾಮಕುಮಾರ್ ಮತ್ತು ರಾಮಕೃಷ್ಣರು ಇಬ್ಬರು ಹೋಗ್ತಾರೆ. ಒಂದು ವಿಷಯ ತಮ್ಮ ಮುಂದೆ ಹೇಳ್ಬೇಕು, ಚಿತ್ರ ಕಣ್ಮುಂದು ಬರ್ಬೇಕು ತಮಗೆ. ರಾಮಕೃಷ್ಣರು ಹೇಗಿದ್ರು ಅಂದ್ರೆ ಮುಗ್ಧರೊಳಗೆ ಮುಗ್ಧರು. ಹೊರಗಡೆ ಹೋದಾಗ ಏನೂ ಗೊತ್ತಿಲ್ಲದ ಮಗು ಇದ್ದ ಹಾಗೆ. ಆ ಕಣ್ಣಲ್ಲಿ ಆ ಕುತೂಹಲ, ಈ ಮಕ್ಕಳ ಕಣ್ಣಲ್ಲಿ ಕುತೂಹಲ ಇರ್ತದೆ ನೋಡಿ, ಜಗತ್ತನ್ನು ನೋಡುವಂಥದ್ದು, ಎಕ್ಸ್ಪ್ಲೋರ್ ಮಾಡುವಂಥವ್ರು ಕುತೂಹಲ ಇರ್ತಲ್ಲ, ಅದೇ ಕುತೂಹಲ. ಎಲ್ಲವನ್ನು ಮಾತಾಡಿಸ್ಬೇಕು, ಎಲ್ರಿಗೂ ನಮಸ್ಕಾರ ಮಾಡಬೇಕು, ಅಷ್ಟು ವಿನಯ. ಅಣ್ಣನ ಜೊತೆ ಹೋಗಿದ್ದಾರೆ, ಆ ಕೇನಾರ ಮುಂದೆ ಕೂತ್ಕೊಂಡ್ರಂತೆ. ಅಣ್ಣ ಹೇಳಿದ, ಇವನೇ ನನ್ನ ತಮ್ಮ ಅಂತ. ಏನೋ ಪ್ರಶ್ನೆ ಕೇಳಿಲ್ಲಂತೆ ಕೇನಾರಾಮ್. ಅವ್ರಿಗೆ ನಿಜವಾಗ್ಲೂ ಶಕ್ತಿ ಮಂತ್ರೋಪದೇಶ ಬೇಕೇ ಆಗಿಲ್ಲ ಅಂದ್ರಂತೆ. ನೋಡಿದ ತಕ್ಷಣ ಆತ ಮಹದೊಡ್ಡ ಸಾಧಕ ಆತ, ಅವನಿಗೆ ಯಾವುದೂ ಬೇಕಾಗಿಲ್ಲ. ಆದರೆ ನಾನು ಕೊಡ್ತೀನಿ ಶಕ್ತಿ ಮಂತ್ರೋಪದೇಶ, ಕೊಡಬೇಕಲ್ಲ ಫಾರ್ಮಲ್ ಆಗಿ, ನಾ ಕೊಡ್ತೀನಿ, ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ ಕಳಿಸುವಾಗ. ಇವನಿಗೆ ಶಕ್ತಿ ಮಂತ್ರೋಪದೇಶ ಮಾಡೋದು ನನ್ನ ಜೀವನಕ್ಕೆ ದೊರೆತಂಥ ಭಾಗ್ಯ ಅಂತ. ಅಂದರೆ ಶಕ್ತಿ ಶಕ್ತಿಯನ್ನೇ ಗುರುತಿಸ್ತದೆ, ಉಳಿದವ್ರಿಗೆ ಗೊತ್ತಾಗಲ್ಲ. ಟು ನೋ ನೊಬಿಲಿಟಿ ಅನ್ನದರ್ ನೋಬಲ್ ಹಾರ್ಟ್ ಈಸ್ ರಿಕ್ವೈರ್ಡ್. ಆ ಕೇನಾರಾಮ್ ಹೇಳ್ತಾನೆ, ಇವ್ರು ಸಿಕ್ಕದ್ದು ನನ್ನ ಭಾಗ್ಯ ಅದೇ ಅಂತ, ಅವರಿಗೆ ಅವಕಾಶ ಸಿಕ್ಕದ್ದು ಅಂತ. ಒಂದು ದಿವಸ ಫಿಕ್ಸ್ ಮಾಡ್ತಾರೆ ಮಂತ್ರ ದೀಕ್ಷೆ ಮಾಡಬೇಕು ಅಂತ. ರಾಮಕೃಷ್ಣರು ಒಂದು ದೇವಾಲಯದ ಕೋಣೆಯಲ್ಲಿ ಏಕಾಂಗಿಯಾಗಿ ಕೂತಿದ್ದಾರೆ, ಸಿದ್ಧರಾಗಿ ಕೂತಿದ್ದಾರೆ. ಅವ್ರು ಮೊದಲೇ ಭಾವಾವಿಷ್ಟರಾಗುವಂಥವ್ರು. ಈ ಸಂದರ್ಭ ಆಗಿದೆ, ಕೂಡಿಸ್ಬಿಟ್ಟು ಭಾವಭಕ್ತಿ ರಂಜಿತರಾಗಿ ಕೂತಂಥ ಅವರನ್ನ ಕೇನಾರಾಮ್ ನೋಡ್ತಾರೆ. ನೋಡಿದ ತಕ್ಷಣ ಅಂತ ರೋಮಾಂಚನ ಆಗಿಬಿಡುತ್ತೆ ಆತನಿಗೆ. ಇವ್ರು ನೋಡಿದ ತಕ್ಷಣ ಇವ್ರ ಕಣ್ಣಲ್ಲಿರುವಂಥದ್ದು ಇನ್ನೊಂದು ಆಗಿತ್ತು ಪರಿಸ್ಥಿತಿ, ಅದು ಹೇಳೋದು ಮರೆತುಬಿಟ್ಟೆ ನಾನು. ಯಾವಾಗ ಉನ್ಮಾದ ಆಗೋಕೆ ಶುರು ಆಯಿತು, ದೇವತೆ ನೋಡಬೇಕು ನೋಡಬೇಕು ಅಂದಾಗ, ಆ ಭಾವದ ಒತ್ತಡಕ್ಕೆ ಎಷ್ಟು ಒತ್ತಡ ಆಗ್ತಿತ್ತು, ಅದು ಬಹುಶಃ ಬ್ಲಡ್ ಪ್ರೆಷರ್ ಆಗ್ತಿತ್ತು ಏನೋ ಗೊತ್ತಿಲ್ಲ, ಅಷ್ಟು ಭಾವೋದ್ರೇಕ ಆದಾಗ ಅವರ ಎದೆ ಭಾಗ ಮತ್ತು ಕಣ್ಣುಗಳು ಯಾವಾಗಲೂ ಕೆಂಪಿರ್ತಿತ್ತಂತೆ ಆ ಪ್ರೆಷರಿಗೆ, ಅಷ್ಟು ಪ್ರೆಷರ್. ಈಗ ನಿಮಗೆ ನೋಡಿ, ದುಃಖ ಬಂದಾಗ ಕಣ್ಣಲ್ಲಿ ನೀರು ಉಕ್ಕಿ ಬಂದಾಗ ಒರೆಸ್ಕೊಂಡ ಕಣ್ಣೆಲ್ಲ ಕೆಂಪಾಗುತ್ತೆ, ಒತ್ತಡ ಜಾಸ್ತಿ ಆಗ್ತದೆ, ರಕ್ತದ ಒತ್ತಡ ಕಣ್ಣಲ್ಲಿ, ಇದು ಯಾವಾಗಲೂ ಒತ್ತಡ ಇರೋದೇ. ಆ ಥರದಿದ್ದಾಗ ಎದೆ ಭಾಗ ಕಣ್ಣು ಯಾವಾಗಲೂ ಕೆಂಪಿರ್ತಿತ್ತಂತೆ. ಇವರು ಮೊದಲೇ ಕೂತಿದ್ದಾರೆ, ಕುಂಕುಮ ಹಚ್ಕೊಂಡು ರೆಡಿಯಾಗಿ ಕೂತಿದ್ದಾರೆ. ಇವ್ರು ನೋಡಿದ ತಕ್ಷಣ ಕೇನಾರಾಮಗೆ ರೋಮಾಂಚನ ಆಯಿತು. ಆ ಶಿಷ್ಯನಿಗೆ ಕೇನಾರಾಮ್ ವಿಧಿ ಪ್ರಕಾರ ಪರಮ ಪವಿತ್ರವಾದಂಥ ದೇವಿ ಮಂತ್ರವನ್ನು ಉಪದೇಶ ಮಾಡಿದರು. ಆ ಮಂತ್ರ ಒಂದು ಸಲ ಉಚ್ಚಾರಣೆ ಮಾಡಿದ ತಕ್ಷಣ ಇವರು ಭಾವೋನ್ಮಾದಕ್ಕೆ ಹೋಗ್ಬಿಟ್ರು, ಮೇ ಮೇಲೆ ಎಚ್ಚರನೇ ಇಲ್ಲ, ಎಚ್ಚರ ಇಲ್ಲ.
ಪೂರ್ತಿ ಪ್ರಜ್ಞಾಶೂನ್ಯ.

ಮೈ ಅಂದ್ರೆ ಕೊರಡು ಕೊರಡು, ಮುಟ್ಟಿದ್ರೆ ಏನು ಗೊತ್ತೇ ಆಗಲ್ಲ, ಆ ಥರ ಆಗ್ಬಿಡ್ತು. ಅಲುಗಾಡಿಸಿದ್ರು ಗೊತ್ತಾಗ್ತಾ ಇಲ್ಲ, ಸ್ಪರ್ಶ ಕೂಡ ಬರ್ತಾ ಇಲ್ಲ. ಆ ಕೇನಾರಾಮ್ಗೆ ಆಶ್ಚರ್ಯ ಆಯ್ತು, ನಾನು ಇಡೀ ಜನ್ಮ ಶಕ್ತಿ ಮಂತ್ರೋಪದೇಶ ಮಾಡಿದ್ದೀನಿ, ನಾನು ಸಾಧನೆ ಮಾಡಿದ್ದೀನಿ, ನನಗೆ ಈ ಥರದ ಭಾವನೆ ಒಮ್ಮೆ ಆಗಲಿಲ್ಲಲ್ಲ, ಈ ಥರದ ತನ್ಮಯತೆ ಅನನ್ಯತೆ ಅದರೊಳಗೆ ಬರಲಿಲ್ಲ, ಇದು ಹೇಗೆ ಬಂತು ಇವರಿಗೆ ಅಂತ. ಆಮೇಲೆ ಸುಮಾರು ಇಡೀ ದಿವಸ ಮಂತ್ರೋಪದೇಶ, ಇಡೀ ದಿವಸ ರಾಮಕೃಷ್ಣಗೆ ಎಚ್ಚರ ಇಲ್ಲ. ಕೊನೆ ಕೇನಾರಾಮ್ರೆ ಅವ್ರ ಕಿವಿಯಲ್ಲಿ ಮಂತ್ರಗಳನ್ನು ಹೇಳಿ ಬಾಪ ವಾಪಸ್ ಬಾ ಅಂತ ಹೇಳಿ ಕರೆದು ಆಮೇಲೆ ಹೇಳಿದ್ರಂತೆ ಈಗ ಅರ್ಥ ಆಯ್ತು ಮಂತ್ರೋಪದೇಶ ಅಂತ. ಆಗ ಅವ್ರು ಏನು ರಿಪೀಟ್ ಮಾಡ್ತಾರೆ, ನನಗಾದದ್ದು ಅನುಭವ ಇದು ಅಂತ ಕೇನಾರಾಮ್ ಒಂದೇ ಮಾತು ಹೇಳ್ತಾನೆ, ಆ ಅನುಭವ ನನಗೆ ನೀನು ಕೇಳಿದ್ಮೇಲೆ ನನಗಾಯ್ತಪ್ಪ ಇವತ್ತು ಫಸ್ಟ್ ಟೈಮ್ ಆದದ್ದು. ಇದು ಯಾವಾಗಲೂ ನಮಗೊಂದು ನಂಬಿಕೆ ಇದೆ, ನಾವು ಮೇಷ್ಟ್ರ ಆದವ್ರು ಹುಡುಗರಿಗೆ ಕಲಿಸ್ತೀವಿ ಅಂತ ಒಂದು ಭ್ರಮೆಯಲ್ಲಿರ್ತೀವಿ. ಅದು ಭ್ರಮೆ ಅಂತ ಹೇಳೋದು ನಾವು, ಮೇಷ್ಟ್ರಗಳಿಗೆ ಏನಿರ್ತದೆ, ಹುಡುಗರು ನಾನೇ ಕಲಿಸಿದ್ದು, ನಮ್ಮ ಹುಡುಗ ನಾನೇ ಕಲಿಸಿದ್ದು ಅಂತ. ಆದರೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಮೇಷ್ಟ್ರ ಹುಡುಗರಿಗೆ ಕಲಿಸಿದ್ದಕ್ಕಿಂತ ಮೇಷ್ಟ್ರ ಹುಡುಗರಿಂದ ಕಲಿತದ್ದು ಹೆಚ್ಚು. ಶಿಕ್ಷಕ ವೃತ್ತಿಯಿಂದ ನನಗೆ ಖಾತ್ರಿ ಇದೆ, ನಾವು ಕಲ್ಕೊಂಡದ್ದು ಮಕ್ಕಳಿಂದ ಹೆಚ್ಚು. ನಾನು ಕಲಿಸೋದು 40 ಜನಕ್ಕೆ ಕ್ಲಾಸಲ್ಲಿ, 40 ಜನಕ್ಕೆ ನಾನು ಪಾಠ ಮಾಡ್ತಾ ಇದ್ದೀನಿ, 40 ಜನ ನನಗೆ ಪಾಠ ಮಾಡ್ತಾ ಇದ್ದಾರೆ, 40 ಪಟ್ಟು ನಾನು ಕಲಿತದ್ದು ಹೆಚ್ಚು. ಈ ರೀತಿ ಆ ಶಿಷ್ಯನ ಬಗ್ಗೆ ಆ ಗುರು ಹೇಳ್ತಾನೆ, ನನ್ನ ಮೊಟ್ಟ ಮೊದಲನೇ ಬಾರಿಗೆ ಅನುಭವ ಆದದ್ದು ಈಗ, ನಾನು ಬೇಕಾದಷ್ಟು ಗೊತ್ತಿದೆ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ. ಒಂದು ಸಲ ಯಾವಾಗ ಶಕ್ತಿ ಮಂತ್ರೋಪದೇಶ ಆಯಿತೋ, ನಿಧಾನಕ್ಕೆ ರಾಮಕುಮಾರ್ ಏನು ಮಾಡಿದ್ರು, ಇದು ಹ್ಯಾಂಡ್ ಹೋಲ್ಡಿಂಗ್, ಇದು ನಿಧಾನಕ್ಕೆ ಹೆಂಗೆ ಪಾಸ್ ಆನ್ ಮಾಡ್ತಾರೆ ಅಂದರೆ, ಮೊದಲು ತಾನು ಪೂಜೆ ಮಾಡ್ತಾ ಇದ್ರು ಕಾಳಿ ದೇವಸ್ಥಾನದ್ದು, ಒಂದು ದಿವಸ ನೀನು ಮಾಡಪ್ಪ ಅಂತೇಳಿ ತಾವು ಬಿಡುಗಡೆಪ್ಕೊಂಡ್ರು. 2 ದಿವಸ ಬಂತು, ನಿಧಾನಕ್ಕೆ ಕಾಳಿ ದೇವಸ್ಥಾನದ ಕಾಳಿ ದೇವಿಯ ಪೂಜೆ ಮಾಡೋದನ್ನು ರಾಮಕೃಷ್ಣರಿಗೆ ಒಪ್ಪಿಸೋಕೆ ಶುರು ಮಾಡಿದರು. ರಾಮಕುಮಾರಿಗೆ ಬಹಳ ಸುಸ್ತಾಗ್ತಾ ಇತ್ತು. ರಾಮಕೃಷ್ಣ ಇದ್ರಂತೆ, ಅಣ್ಣ ನೀನು ರೆಸ್ಟ್ ತಗೋ, ನಾ ಪೂಜೆ ಮಾಡ್ತೀನಿ, ನೀ ಕೂತ್ಕೋ ಅಂತ ಹೇಳಿ ಪೂಜೆ ಮಾಡಿಸೋಕೆ ಶುರು ಮಾಡಿದರು. ಅಣ್ಣ ಹೇಳಿದ್ರಂತೆ, ಊರಿಗೆ ಹೋಗ ಅಣ್ಣ, ಅಲ್ಲಿ ಹೋಗು ಸ್ವಲ್ಪ ರೆಸ್ಟ್ ಆಗುತ್ತೆ, ಚೇಂಜ್ ಆಗ್ತದೆ, ಹೋಗಿ ಬಾ ನೀನು ಊರಿಗೆ ಅಂತ. ಆಯ್ತು ಹೋಗ್ತೇನೆ ಅಂದ ಅಣ್ಣ. ನೋಡಿ ಹೇಗಿದೆ ಪರಿಸ್ಥಿತಿ, ಭಗವಂತನ ಇಚ್ಛೆ ಹೇಗಿರ್ತದೆ ಅಂತ. ವಿಶ್ರಾಂತಿಗೆ ಹೋಗಿ ಬರಬೇಕು ಅಂತ ರಜಾ ಹಾಕಿದಂಥವನು, ಹೋಗ್ತೀನಿ ನಾನು ಮುಂದಿನ ವಾರ ಅಂತವನು, ಯಾವುದೋ ಸಣ್ಣ ಕೆಲಸ ಬಂತು ಅಂತ ಕಲ್ಕತ್ತೆ ಉತ್ತರಕ್ಕೆ ಇರುವಂಥ ಸಣ್ಣ ಹಳ್ಳಿ ಶ್ಯಾಮನಗರ ಅಂತ, ಏನೋ ಒಂದು ಯಾವುದೋ ಪೌರೋಹಿತ್ಯ ಕೆಲಸ, ಒಂದು 2 ದಿವಸದ ಮಟ್ಟಿಗೆ ಹೋಗ್ತೀನಿ ಅಂತ ಹೋದವನು ಶ್ಯಾಮನಗರದಲ್ಲಿ. ಈಗ ತಹ ಇವತ್ತಾದರೆ ಹಾರ್ಟ್ ಅಟ್ಯಾಕ್ ಅನ್ಬೋದಾಗಿತ್ತೇನೋ, ಅಲ್ಲಿ ಹೋದಾಗ ಅಕಸ್ಮಾತ್ತಾಗಿ ಕೂತವನು ಹಾಗೆ ಕುಸಿದು ಬಿದ್ದು ರಾಮಕುಮಾರ್ ತೀರ್ಕೊಂಬಿಟ್ಟ. ಇದು ನನಗೆ ಬಹಳ ವಿಚಿತ್ರ ಅನಿಸೋದು. ಅಣ್ಣ ಗಟ್ಟಿಯಾಗಿರ್ತಾನೆ, ಅವನು ನಂಬ್ಕೊಂಡು ಬಂದವನು ತಮ್ಮ. ಈಗ ಒಂದೇ ಸಲ ತಾನು ಕಾಪಾಡಿದಂಥ ತಂದೆ ಸ್ಥಾನದಲ್ಲಿದ್ದಂಥ ಅಣ್ಣ ಹೋದಾಗ ಏನಾಗಿರಬೇಕು ಅಂತ. ಒಂದೇ 1 ವರ್ಷ ಪೂಜೆ ಮಾಡಿದ್ದು ರಾಮಕುಮಾರ ಅಲ್ಲಿ ಕಾಳಿ ದೇವಸ್ಥಾನದಲ್ಲಿ, ಅಲ್ಲೇ ಇರಬೇಕು ಅಂತ ಬಂದವನು. 1 ವರ್ಷ ಪೂಜೆ ಮಾಡಿದ, ಅರ್ಚಕನಾಗಿದ್ದವನು, ಜೀವನ ಯಾತ್ರೆ ಮುಗಿತು. ಅವನು ತೀರ್ಕೊಂಡಾಗ ಅವನ ವಯಸ್ಸು 50 ವರ್ಷ, ಬಹಳ ದೊಡ್ಡ ವಯಸ್ಸಲ್ಲ 50 ವರ್ಷ. ಅಣ್ಣನ ಸಾವು ರಾಮಕೃಷ್ಣ ತುಂಬ ಆಘಾತವನ್ನು ಉಂಟು ಮಾಡ್ತು. ಮಾಡಬೇಕಾದ್ದೇ ಎಲ್ಲ ಬಿಟ್ಟು ಬಂದಿದ್ದಾರೆ, ಅಣ್ಣನೊಬ್ಬನ ನಂಬ್ಕೊಂಡು ಬಂದಿದ್ದಾರೆ, ಇಲ್ಲಿ ಏನೂ ಇಲ್ಲ. ಬಾಲ್ಯದಲ್ಲಿ ತಂದೆಯನ್ನು ಕಲ್ಕೊಂಡಂಥ ರಾಮಕೃಷ್ಣರಿಗೆ ಈಗ ತಂದೆ ಸ್ಥಾನದಲ್ಲಿಂಥ ಅಣ್ಣ ಹೋದಾಗ ಅನಿಸ್ಬಿಡ್ತಂತೆ, ಜಗತ್ತಿನ ನಶ್ವರತೆ ಬಗ್ಗೆ ಅರ್ಥ ಆಯಿತು, ಯಾವುದು ಕಾಯಮಲ್ಲಪ್ಪ ಅಂತ ಅನಿಸ್ತು. ಇದನ್ನ ಮಾತ್ರ ನಾ ಹೇಳಬೇಕು, ವೃದ್ಧಾಪ್ಯ ಮರಣ ರೋಗ ಇದು ಒಂದು ದಿವಸದ ದೃಶ್ಯ ಬುದ್ಧನನ್ನೇ ಹೇಗೆ ಬದಲಾಯಿಸ್ತು ಅಂತ. ಒಂದೇ ಸಲ ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ನೋಡಿದವನು, ಛೇ ಇದೇನಿಲ್ಲ ಜೀವನ ಅಂದರೆ ಏನು, ಹಾಗಾಗಿ ನೋಡಬೇಕು ಅಂತ ಹೊರಟುಬಿಟ್ಟ ಆತ ಬುದ್ಧ. ಜಗವೆಲ್ಲ ಮಲಗೆಲ್ಲರೂ ಬುದ್ಧನೊಬ್ಬನೆದ್ದ ಅಂತ ಹೊರಟುಬಿಟ್ಟ. ಅದೇ ರೀತಿ ಇದಾದದ್ದು ಮನಸ್ಸಿನ ಮೇಲೆ ನಕಾರಾತ್ಮಕ ಘಟನೆ ಇದು, ಅಣ್ಣ ತೀರ್ಕೊಂಡ್ರು ನಕಾರಾತ್ಮಕ ಘಟನೆ, ಅದನ್ನು ಬದಲಾಯಿಸ್ಕೊಂಡದ್ದು ಹೇಗೆ ರಾಮಕೃಷ್ಣರು ಅಂತ ಅನ್ನೋದು ಬಹಳ ಮುಖ್ಯ ನನಗೆ. ಆ್ಯಂಡ್ ಪ್ರಸ್ತುತ ಅನಿಸುತ್ತೆ 21ನೇ ಶತಮಾನದಲ್ಲಿ ನಾ ಹುಡುಗರಿಗೆ ಹೇಳಬೇಕಾದ್ರೆ ಇದನ್ನು ಹೇಳಬೇಕಿದನ್ನು, ಏನಾದರೂ ಒಂದು ಅನಪೇಕ್ಷಿತವಾದಂಥ ಘಟನೆ ಆದರೆ, ಮನಸ್ಸಿಗೆ ನೋವಾಗುವಂಥ ಘಟನೆ ಆದರೆ ನಾವು ಕುಸಿದು ಹೋಗ್ಬಿಡ್ತೀವಿ, ಅಯ್ಯೋ ಹಿಂಗಾಯ್ತಲ್ಲ ಅಂತ ನಾವು ನಿರಾಶೆಗೆ ಹೋಗ್ಬಿಡ್ತೀವಿ. ಕೆಲವೇ ಕೆಲವು ಜನರು ಮಾತ್ರ ನಕಾರಾತ್ಮಕವಾದಂಥ ಪ್ರಚೋದನೆಯನ್ನು ಸಕಾರಾತ್ಮಕವನ್ನು ಮಾಡ್ಕೊಂಡ್ಬಿಡ್ತಾರೆ. ಇದು ಬಹಳ ಅಪರೂಪದ, ಅವ್ರು ದೊಡ್ಡವರಾಗ್ತಾರೆ ಜೀವನದಲ್ಲಿ. ದಿನಕ್ಕೆ 100 ಘಟನೆಗಳಾಗ್ತಾವೆ ನಮ್ಮಲ್ಲಿ, ಅದರೊಂದು 15-20 ಘಟನೆ ನಕಾರಾತ್ಮಕವಾಗಿರ್ಬೋದು. ಅದನ್ನು ನಾನು ಬದಲಾಯಿಸ್ಕೊಳ್ಳೋದು ಹೇಗೆ ಬದಲಾಯಿಸ್ಕೋತೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ರಾಮಕೃಷ್ಣರು ಅದನ್ನು ಹೇಗೆ ತೊಗೊಂಡ್ರು ಅಂತ, ಅವ್ರ ಜೀವನದ ಗುರಿಯನ್ನು ಬದಲಾಯಿಸ್ಕೊಂಡ್ಬಿಟ್ರು. ಇದುವರೆಗೂ ಅಣ್ಣ ಇದ್ದ, ಅವನ ಛತ್ರ ಇತ್ತು ಮೇಲೆ, ಅವನು ಕಾಪಾಡ್ತಾನೆ ಅಂತಿತ್ತು. ಈಗ ಅಣ್ಣ ಇಲ್ಲಲ್ಲ, ಬೇಡ ಕಾಳಿನೇನ ಛತ್ರ ನನಗೆ, ಅದೊಂದೇ ಸಾಕು, ದೇವಿ ಸಾಕು ನನಗೆ. ಪೂರ್ತಿ ಜೀವನವನ್ನು ಇಟ್ಬಿಟ್ಟದ್ದು ಅದಕ್ಕೋಸ್ಕರ, ದೇವಿಗೋಸ್ಕರ ಇಟ್ಬಿಟ್ರು, ಹಾಗೆ ಬದುಕ್ತೀನಿ ಅಂತ. ಯಾವಾಗಲೂ ಜೀವನಕ್ಕೊಂದು ಗುರಿ ಬೇಕಾಗತ್ತೆ. ಒಂದು ಗುರಿ ಇದ್ದಾಗ ಭಾರ ಅನಿಸಲ್ಲ ಜೀವನ, ಯಾವಾಗ ಗುರಿ ಇಲ್ವೋ ಜೀವನ ಭಾರ ಆಗುತ್ತೆ. ಅದು ಬಹಳ ಮುಖ್ಯ. ಅದು ಈ ಥರದ ಅನುಭವಗಳನ್ನು ನಾವು ಬೇಕಾದಷ್ಟು ನೋಡಿದ್ದೇವೆ. ಎಷ್ಟೋ ಕಡೆ ಹೇಳ್ತಾರೆ, ಒಬ್ರು ಯಾರೋ ಒಂದು ಗುರಿ ನೆಡ್ಕೊಂಡಾಗ ಇನ್ನೇನು ಎಲ್ಲ ಕಳ್ಕೊಂಡಿರ್ತಾನೆ, ಅದೊಂದಕ್ಕೋಸ್ಕರ ಬದುಕಬೇಕು ಅಂತ.

ನಾನು ಮದರ್ ಥೆರೇಸಾ ಹೇಳಬೇಕು. ಆಕೆ ಬಂದದ್ದು ಭಾರತಕ್ಕೆ, ಒಬ್ಬಳೇ ಬಂದದ್ದು. ಆದರೆ ದುರ್ಬಲರ ಸೇವೆ ಮಾಡ್ತೀನಿ, ದೀನ ದಲಿತರ ಸೇವೆ ಮಾಡ್ತೀನಿ ಅಂತ ಹೋದಾಗ ಅದೊಂಥರ ಅಬ್ಸೆಷನ್ ಆಗಿಬಿಡುತ್ತೆ, ಅದನ್ನೇ ಮಾಡಬೇಕು, ಬೇರೆ ಯಾವುದೂ ಇಲ್ಲ. ವಿವೇಕಾನಂದರ ಗುರಿ, ನಾನು ದೇಶಕ್ಕೋಸ್ಕರ ದುಡಿತೀನಿ ಅಂತ ಹೊರಟಾಗ ಅದು ಒಂದೇ, ಆ ಪ್ರಚಂಡ ಗುರಿ ಒಂದೇನೆ ಎಲ್ಲವನ್ನೂ ತೆಗೆದು ಹಾಕ್ಬಿಡುತ್ತದೆ, ಬದುಕು ಹಗುರ ಆಗ್ತದೆ. ಅದೇ ಮತ್ತೆ ಡಿ ವಿ ಜಿ ಮಾತೆ, ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು. ಒಂದು ತತ್ವ ಹಿಡ್ಕೊಂಡು ಹೋಗ್ಬಿಡ್ಬೇಕು ಅಂತ. ಈ ನಕಾರಾತ್ಮಕವಾಗಿ ಬಂದಂತ ಪ್ರಚೋದನೆಯನ್ನ ಸಕಾರಾತ್ಮಕ ಮಾಡೋದ್ರೊಳಗೆ ನನ್ನ ಮಟ್ಟಿಗೆ ತಿಳಿದು ತುಂಬಾ ಚೆನ್ನಾಗಿದ್ದುದು ಅಂದ್ರೆ ಗಾಂಧಿ. ಗಾಂಧಿ ಹಾಗೆ ನಕಾರಾತ್ಮಕ ಪ್ರಚೋದನೆಯನ್ನು ಸಕಾರಾತ್ಮಕವಾಗಿ ಮಾಡ್ಬೇಕಾದ್ರೆ ನಾವು ಯಾವಾಗಲೂ ಹೋದ ಕಾಲೇಜ್ ಹುಡುಗರು ಹೇಳೋದು ಅದೇನೇ, ನಾನು ಅದೊಂದು ಮಾಡೆಲ್ ಇಟ್ಕೊಳ್ರಪ್ಪ ನೀವು. ಒಂದು 4 ಮಾರ್ಕ್ಸ್ ಕಡಿಮೆ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅಪ್ಪ ಬೈದ್ರು ಅಂತ ಓಡ್ ಹೋಗೋದು ಮನೆ ಬಿಟ್ಟು, ಇದೆಲ್ಲ ಏನು ಜೀವನ ಇದು? ಜೀವನದಲ್ಲಿ ಲಕ್ಷ ಘಟನೆಗಳಾಗ್ತವೆ, ಒಂದು ಘಟನೆ ದೊಡ್ಡ ಡಾಮಿನೇಟ್ ಮಾಡಬಾರ್ದು ನಿಮ್ಮನ್ನು. ಗಾಂಧಿ ಬ್ಯಾರಿಸ್ಟರ್ ಆಗಿ ಬಂದರು ಇಂಗ್ಲೆಂಡಿಂದ, ಪೋರ್ ಬಂದರದಲ್ಲಿ ಇದ್ದಾರೆ. ಅವ್ರ ಅಣ್ಣ ದಿವಾನ್ ಆಗಬೇಕು ರಾಜನಿಗೆ, ಅದೇನೋ ತಕರಾರಿತ್ತು. ಹೋಗ್ಬೇಕಾದ್ರೆ ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ, ಅಲ್ಲಿ ಒಬ್ಬನು ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ, ಅವನು ಅಪ್ರೂವ್ ಮಾಡಿದರೆ ದಿವಾನ್ ಆಗ್ಬೋದು. ಗಾಂಧಿ ಇಂಗ್ಲೆಂಡಲ್ಲೇ ಇದ್ರಲ್ಲ, ಇವನೇನು ರೆಸಿಡೆಂಟ್ ಇದ್ದಾನೆ, ಇವನು ಭೇಟಿಯಾಗಿದ್ದಾರೆ ಕ್ಲಬ್ಬಲ್ಲಿ ಅವರು. ನನ್ನ ಸ್ನೇಹಿತ, ನನ್ನ ಪರಿಚಯ ಇದೆ, ನಾವು ಮಾಡಲ್ವಾ, ನನಗೆ ಗೊತ್ತಿದೆ ಬಾ, ನಾನು ಹೇಳ್ತೀನಿ ಬಾ ಅಂತೀವಲ್ಲ. ಅಣ್ಣ ಹೇಳ್ದಂತೆ ಹೋಗಿ ಹೇಳು, ಬ್ರಿಟಿಷ್ ರೆಸಿಡೆಂಟ್ ಒಪ್ಕೊಂಡು ನಾನು ದಿವಾನ್ ಆಗ್ತೀನಿ, ಸ್ವಲ್ಪ ಹೋಗು ಅಂತ. ಇವ್ರು ಮೊದಲು ಬೇಡ ಬೇಡ ಅಂದವರು, ನನಗೆ ಗೊತ್ತಿಬಿಡು ಕ್ಲಬ್ಬಲ್ಲಿ ಬೇಕಾದಷ್ಟೆಲ್ಲ ಭೇಟಿಯಾಗಿದ್ದಾನೆ ಲಂಡನಲ್ಲಿ, ಹೇಳ್ತೀನಿ ಅಂತ ಮನೆಗೆ ಹೋದರು. ಧೈರ್ಯ ಅಲ್ವಾ, ನನ್ನ ಸ್ನೇಹಿತ ಅವನು, ಹೇಳ್ತೀನಿ ನಾನು ಅಂತ ಹೋದರು. ಅವ್ರಿಗೆ ಅರ್ಥ ಆದದ್ದು, ಕ್ಲಬ್ಬಲ್ಲಿ ಇರುವಂಥ ಬ್ರಿಟಿಷ್ ಬೇರೆ, ಅಧಿಕಾರದಲ್ಲಿರುವಂಥ ಬ್ರಿಟಿಷ್ ಬೇರೆ. ಮನೆಗೆ ಹೋದಾಗ ಇವ್ರು ಹೇಳ್ತಾರೆ, ಐ ಆಮ್ ಗಾಂಧಿ, ಐ ಮೆಟ್ ಯು ಇನ್ ದ ಕ್ಲಬ್ ದೇರ್ ಇನ್ ಲಂಡನ್ ಅಂದ್ರಂತ. ಯಾ ಐ ನೋ, ಐ ನೋ ಅಂದ, ಅವನು ಗೊತ್ತು ನಾನು ಭೇಟಿಯಾಗಿದ್ದು ಕರೆಕ್ಟ್, ಇದಕ್ಕೆ ಯಾಕೆ ಬಂದು ಅಂತ ಕೇಳ್ದ. ಇವ್ರು ನಮ್ಮಣ್ಣ ವಶೀಲಿ, ನಮ್ಮಣ್ಣ ನೀವು ಮನಸ್ಸು ಮಾಡಿದರೆ ಅವನು ದಿವಾನ್ ಆಗ್ತಾನೆ ಅಂತ. ಡೋಂಟ್ ಟಾಕ್ ಅಬೌಟ್ ಇಟ್ ಅಂತ, ಮಾತಾಡ್ಬೋದು ಅದ್ರ ಬಗ್ಗೆ, ಬಿಟ್ಬಿಡು, ನಾಟ್ ಪಾಸಿಬಲ್. ಇವ್ರು ಬರ್ತಾ ಹೇಳೋದು, ಹಂಗಲ್ಲ ನಮ್ಮ ಅಣ್ಣ ಒಳ್ಳೆಯವನು, ಅವನೇಂತನೋ ಹೇಳಿಲ್ಲ, ನೀವು ಮಾತಾಡ್ಬೇಡ ಅಂತ ಹೇಳಿಲ್ಲ, ಬಿಟ್ಬಿಡೋದನ್ನ ಅಂತ ಹೇಳ್ದ. ಇವ್ರು ಮತ್ತೊಮ್ಮೆ ಹೇಳಿದಾಗ ಅವನೇನು ಮಾಡ್ತಾನೆ ಗೊತ್ತಾ, ಅಟೆಂಡರ್ ಕರೆಸಿ ಎತ್ತ ಹೊರಗೆ ಹಾಕಿವನ್ನ ಅಂತಾನೆ, ರೋಡಿಗೆ ತಳಿಸ್ಬಿಡ್ತಾನೆ ರೋಡಿಗೆ. ಇದು ನಕಾರಾತ್ಮಕನು ಸಕಾರಾತ್ಮಕನು, ನಕಾರಾತ್ಮಕ ಅಲ್ವಾ? ಯಾರ ಪರಿಚಯ ಇದೆ ಅಂತ ನೀವು ಹೇಳೋಕೆ ಹೋಗಿದ್ರಿ ಒಂದು ಮಾತು, ಅವನು ನಿಮ್ಮನ್ನು ಕತ್ತಿನ ರೋಡಿಗೆ ತಳಿಸಿದ್ರೆ ಬಹಳ ಅಸಹ್ಯ ಅನ್ಸಲ್ಲ? ಅವನ ಮುಖ ನೋಡಲ್ಲ ಅಂತೀವಿ, ಕೆಲವು ದ್ವೇಷದಿಂದ ಅವನು ಹೊಡಿಬೇಕು ಅಂತ ಹೋಗ್ತೀವಿ ಅಲ್ಲ, ಇದೆಲ್ಲ ಮಾಡ್ತೀವಿ. ಗಾಂಧಿ ಏನು ಮಾಡಿದರು? ದಿಸ್ ಇಸ್ ದ ಬ್ಯೂಟಿ. ಮನೆಗೆ ಬಂದು ವಿಚಾರ ಮಾಡ್ತಾರೆ, ತಪ್ಪು ನಂದೆ, ಸ್ನೇಹಿತ ಇದ್ದಾನೆ, ನಾನು ಹೋಗಿ ವಶೀಲಿ ಹಚ್ಚಿದಾಗ ನಾನು ಸ್ನೇಹದ ದುರ್ಬಳಕೆ ಮಾಡಿಕೊಂಡೆ, ನಾನು ತಪ್ಪು ನಂದಿದೆ. ಆದ್ದರಿಂದ ಸ್ನೇಹವನ್ನು ಅಧಿಕಾರವನ್ನು ಜೋಡಿಸ್ಬಾರ್ದು ಒಂದಕ್ಕೊಂದು, ಅಧಿಕಾರ ಅಧಿಕಾರ, ಸ್ನೇಹ ಸ್ನೇಹ. ಅದನ್ನು ಮಾಡಿದ ನಾನು ತಪ್ಪು ಅಂತ ಮರುದಿವಸ ನಾನು ಹೋಗಿ ಅಪಾಲಜಿ ಕೇಳ್ತಾರೆ, ಐ ಆಮ್ ಸಾರಿ, ಐ ಶುಡ್ ನಾಟ್ ಹ್ಯಾವ್ ಕಮ್. ಇದು ವಿಚಿತ್ರ ಇದೆಯಲ್ಲ. ಮುಂದೆ ಅದು ಹೇಗೆ ಬದಲಾಯಿಸ್ಕೊಂಡ್ರು ಅಂದರೆ, ಅಣ್ಣನ ಹೇಳಿದ್ರು, ಅಣ್ಣ ನೀ ಕೇಳಕ್ಕೆ ಹೋಗಬೇಡ, ನೀನು ಎಬಿಲಿಟಿ ಬೆಳೆಸ್ಕೊಂಡು ತಾನೇ ಅಧಿಕಾರ ಬರ್ತದೆ ನಿನಗೆ, ಅದಾಗೋ ತನಕ ಹೋಗಬೇಡ. ಇನ್ನೊಂದು, ನಾವು ಮೆರಿಟ್ಸ್ಬರ್ಗ್ ಘಟನೆ ಕೇಳಿದ್ದೀವಿ. ನಾವು ಮೆರಿಟ್ಸ್ಬರ್ಗಲ್ಲಿ ಅವರು ಟ್ರೈನನ್ನು ತಳ್ಳಿಬಿಟ್ಟ, ಅವನು ಫಸ್ಟ್ ಕ್ಲಾಸ್ ಟಿಕೆಟ್ ಇದ್ರು ಕೂಡ ಇವನು ಬೇರೆ ಕಪ್ಪು ಜನ ಕೂಡಬಾರದು ಅಂತ ಫಸ್ಟ್ ಕ್ಲಾಸ್ ತಳ್ಳಿಬಿಟ್ರು ರೋಡಿಗೆ. ಅದೇ ಕತೆ ಗೊತ್ತು ನಮಗೆಲ್ಲ. ನಾನು ಆ ಜಾಗದಲ್ಲಿ ನಿಂತು ನೋಡಿದ್ದೆ ಮೆರಿಟ್ಸ್ಬರ್ಗಿಗೆ ಹೋಗಿ, ಅದು ಹುಚ್ಚಿ, ನನಗೂ ಒಂಥರ ಹುಚ್ಚಿ, ಅದು ಹುಚ್ಚಿಗೆ ಔಷಧಿ ಇಲ್ಲ. ನಾನು ಗಾಂಧೀಜಿನ ಯೋಗದ ಎಷ್ಟು ಗಂಟೆಗೆ, ರಾತ್ರಿ 1 ಗಂಟೆ ಮೇಲೆ, 1-1.5 ಒಳಗೆ ನಾನು ಅಲ್ಲಿ ಹೋಗಿ 1:30 ಆ ಜಾಗ ಇಟ್ಟಿದ್ದಾರೆ, ಇನ್ನು ಗಾಂಧಿನ ತಳ್ಳಿ ಜಾಗ ಅಂತ ಇಟ್ಟಿದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಂಡು ಆ ಚಳಿಯಲ್ಲಿ ಏನಾಗಿದ್ದಿರ್ಬೇಕು ಗಾಂಧಿಗೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳಕ್ಕೆ ಹೋಗಿದ್ದೆ. ಗಾಂಧೀಜಿ ಬದುಕಿದ ಎಲ್ಲ ಜಾಗ ನೋಡಿದ್ದೇನೆ, ದರ್ಬಾರ್ನಲ್ಲಿ, ಪ್ರಿಟೋರಿಯಾದಲ್ಲಿ, ಟಾಲ್ಸ್ಟಾಯ್ ಆಶ್ರಮ ಎಲ್ಲಕ್ಕೆ ಹೋಗಿ ಬಂದೆ. ಆ ಜಾಗದ ಮೆರಿಟ್ಸ್ವರ್ಗ್ ಪ್ಲಾಟ್ಫಾರ್ಮ್ ನಿಂತ್ಕೊಂಡಾಗ ಒಂದು ಕ್ಷಣ ವಿಚಾರ ಮಾಡಿದೆ, ನಾನು ತಳ್ಳಿದ್ರೆ ಏನು ಮಾಡ್ತಿದ್ದೆ ನಾನು ಅಂತ. ಕಲ್ಪನೆ ಮಾಡ್ಕೊಳ್ಳಿ, ದೇಶದ ರೂಲಪ್ಪ, ನಾನೇನು ಮಾಡೋಕ್ಕಾಗ್ತದೆ? ಕಪ್ಪು ಜನ ಹೋಗೋಂಗಿಲ್ಲ ಫಸ್ಟ್ ಕ್ಲಾಸಲ್ಲಿ, ನನಗೆ ಯಾರೂ ಹೇಳಲಿಲ್ಲ, ಫಸ್ಟ್ ಟೈಮ್ ಟಿಕೆಟ್ ಕೊಟ್ಟು ಕೂಡಿಸಿದ್ದಾರೆ, ಕೂತಿದ್ದೆ ಅಂತ ಬ್ಯಾಗ್ ಹಿಡ್ಕೊಂಡು 3rd ಕ್ಲಾಸ್ಗೆ ಹೋಗಿ ಕೂತ್ಕೋತಿದ್ವಿ ನಾವು. ಇವ್ರಿಗಿಂತ ಮೊದಲು 1000 ಜನ ಹಾಗೆ ಮಾಡಿದ್ದಾರೆ, ಇವ್ರ ನಂತರನೂ 1000 ಜನ ಅದನ್ನೇ ಮಾಡಿದ್ದಾರೆ, ಬ್ಯಾಗ್ ಹಿಡ್ಕೊಂಡು ಬೇರೆ. ಇನ್ನೊಂದು ರೂಲ್ ಇದೆಯಪ್ಪ, ಅವ್ರದ್ದೇನು ಮಾಡೋಕ್ಕಾಗ್ತದೆ ಅಂತ ಹೋಗ್ಬೋದಾಯ್ತು. ಗಾಂಧಿ ಹೋಗಲಿಲ್ಲ, ಹೊರಗೂ ಹೋಗಲಿಲ್ಲ, ಪ್ಲಾಟ್ಫಾರ್ಮ್ ಮೇಲೆ ಚಳಿಯಲ್ಲೇ ಕೂತ್ಕೊಂಡ್ರು, ರಾತ್ರಿ ಎಲ್ಲ ಕೂತ್ಕೊಂಡು ವಿಚಾರ ಮಾಡಿದರು. ಏನು ಮಾಡ್ಬೇಕು ನಾನೀಗ, ಹೋರಾಡ್ಬೇಕು ಅವನ ಜೊತೆಗೆ? ಕೇಳ್ತಾರ, ನಾನು ಹೊಸಬ, ಒಂದು ವಾರ ಆಗಿದೆ ಅಷ್ಟೇ ಸೌತ್ ಆಫ್ರಿಕಾಗೆ ಬಂದು, ಯಾರು ಕೇಳ್ತಾರೆ? ದಯವಿಟ್ಟು ಗಮನಿಸಿ, ಅವ್ರು ವಿಚಾರ ಮಾಡಿದ್ರಂತೆ ನನ್ನ ಹಾಗೆ ಸಾಕಷ್ಟು ಜನ ಬೇರೆ ಕಂಪಾರ್ಟ್ಮೆಂಟಿಗೆ ಹೋಗಿದ್ದಾರೆ, ಇದು ಅಪಮಾನ ಅಂತ ತಗೊಂಡು ನಾನು ಜನರನ್ನು ಒಗ್ಗೂಡಿಸಿ ಈ ಪದ್ಧತಿಯನ್ನು ಬದಲಾಯಿಸ್ಬೋದಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ಕೋತಾರೆ. ಭಾರತಕ್ಕೆ ಬರೋದು ಬಿಟ್ಟು ಅಲ್ಲಿ ಇಳ್ತಾರೆ. 1 ವರ್ಷ ಅಂತ ಕರಾರ ಮೇಲೆ ಹೋದಂಥ ಗಾಂಧಿ 21 ವರ್ಷ ಬದುಕ್ತಾರೆ ಸೌತ್ ಆಫ್ರಿಕಾದಲ್ಲಿ, 21 ವರ್ಷ. ಮರುದಿನ ಪ್ರವಾಸದಲ್ಲಿ ಹೋಗ್ಬೇಕಾದ್ರೆ ಅದೇನೆ, ಚಾರ್ಲ್ಸ್ಟನ್ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಕುದುರೆ ಗಾಡಿಯಲ್ಲಿ ಹೋಗುವಂಥದ್ದು, ಅಂದರೆ ಎಷ್ಟು ವಿಚಿತ್ರ ಅನಿಸುತ್ತೆ ನನಗೆ.

ಇದೊಂದು ವಿಚಿತ್ ಬಹಳ ಕ್ರಿಯೇಟಿವ್ ಮೈಂಡ್ ಅದು. ಅಂತ ಮೈಂಡ್ ಇದ್ದಾಗ ಮಾತ್ರ ಹೊಸ ಹೊಸ ಐಡಿಯಾ ಬರುತ್ತೆ. ಕುದುರೆ ಗಾಡಿಯಲ್ಲಿ ಹೋಗ್ಬೇಕು ಇವರು, ಚಾರ್ಲ್ಸ್ಟನ್ಗೆ ಹೋಗ್ಬೇಕು. ಹೋಗ್ಬೇಕಾದ್ರೆ ಆ ಕುದುರೆ ಗಾಡಿ ಹೇಗಂದ್ರೆ ಬಾಕ್ಸ್ ಇರ್ತಿತ್ತಂತೆ ಹಿಂದೆ ಒಂದು ಪೆಟ್ಟಿಗೆ. ಮುಂದೆ ನಿಮ್ ಕಲ್ಪನೆ ಬರುತ್ತೆ, ಹೀ ಒಂದು ಜಾಗ ಇರ್ತಾರೆ ಆ ಸಾರಥಿ ಕೂತ್ಕೊಳ್ಳೋದಕ್ಕೆ, ಇಬ್ರು ಕೂತ್ಕೋಬಹುದು ಅಲ್ಲಿ ಪಕ್ಕದಲ್ಲಿ. ಮುಂದೆ ಕುದುರೆ, ಆ ಕಾಲು ಕೆಳಗೆ ಹುಲ್ಲು ಗಿಲ್ಲು ತಟ್ಟು ಗೋಣಿ ಚೀಲ ಹಾಕಿರ್ತಾರೆ. ಇವ್ರು ಮುಂದೆ ಕೂತ್ಕೋ ಅಂದ, ಅವನು ಕೂತ್ಕೋತಿ ಅಂದ್ರೆ ಹಿಂದೆ ಡಬ್ಬ ಖಾಲಿ ಇದ್ಬೇಕಾದ್ರೆ ಕೂತ್ಕೋತಿ ಅಂದ್ರೆ ಕೂತ್ಕೋ.

ಬಿಳಿಯ ಬಂದ್ರೆ ಕರಿಯರ್ ಒಳಗೆ ಕೂತ್ಕೊಳ್ಳಂಗಿಲ್ಲ ಡಬ್ಬಾದ ಒಳಗೆ, ಅದು ಬಿಳಿ ಹಿರಿಯ ಪ್ರಿಫರೆನ್ಸ್. ಇವರು ಪುಣ್ಯ, ಅವರು ಅಪೇಕ್ಷೆ ಮಾಡಿದಂಗೆ ಯಾವನೋ ಬಿಳಿಯ ನಿಲ್ಲಿಸಿದ, ಎಳಿಯೋ ಕೆಳಗೆ ಅಂದ. ಇವರು ಆರಾಮಾಗಿ ಖುಷಿಯಾಗಿದ್ದು, ಹೊರಗೆ ಬರಬೇಕಾಗಿತ್ತು ಇವರಿಗೆ. ಹೊರಗಡೆ ಬಂದು ಅವನು ಓಡಿಸ್ತಾ ಇದ್ದಾರೆ, ಜಟಕ ಓಡಿಸೋನು, ಅವ್ನು ಪಕ್ಕದಲ್ಲಿ ಕೂತ್ಕೊಂಡ್ರು. ನಿಮ್ಮ ಕಣ್ಮ ಚಿತ್ರ ಬರ್ತದೆ, ಪಕ್ಕದಲ್ಲಿ ಕೂತ್ಕೊಂಡ್ರು. ಆ ಡಬ್ಬದಲ್ಲಿ ಅವ್ನು ಬಿಳಿಯಾಗಿ ಕೂತ್ಕೊಂಡ, ಅವನು ಕಂಡಪಟ್ಟಿ ಸಿಗರೇಟ್ ಸೇದವನು. ಮೊದಲೇ ಗಾಳಿ ಆಡಲ್ಲ ಒಳಗಡೆ, ಇವು ಒಂಥರ ಫ್ಯಾಕ್ಟ್ರಿ ಥರ ಹೊಗೆ ಬಿಟ್ಟು ಅವಳು ತುಂಬ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಹೊತ್ತಾದ್ದು ನಮ್ಗೆ ಒಳ್ಳೆ ಗಾಳಿ ಬೇಕು ಅನಿಸಿರ್ಬೇಕು ಅವನಿಗೆ. ಗಾಡಿ ನಿಲ್ಲಿಸು ಅಂತ ಹೇಳ್ದ, ನಿಲ್ಲಿಸಿದ. ಏ ಕೂಲಿ, ಗಳ ಮೇಲೆ ನೀ ಒಳಗೆ ಕೂತ್ಕೊ ಹೋಗು ಅಂದ. ಇವ್ನು ಹೇಳ್ದ, ಒಂದು ಸಲ ಎದ್ದಿದ್ದೀನಿ ನಾನು, ಇನ್ನು ತಿರ್ಗಾ ಮೊರ್ಗೆ ಹೇಳೋಲ್ಲ ನಾನು, ನಾನು ಇಲ್ಲೇ ಕೂಡ್ತೀನಿ, ಹೇಳೋಲ್ಲ. ಅವನು ಬಿಡ್ತಾನೆ, ಅವನು ಮುಖಕ್ಕೆ ಒಂದು ಜೋರಾಗಿ ಹೊಡೆದ. ಇವನಿಗೆ ಹೊಡೆದಾಗ ಈ ತಲೆ ಹೋಗಿ ಅಲ್ಲಿ ಬಾರ್ ಇರುತ್ತಲ್ಲ ಮೇಲೆ ಹಿಡ್ಕೊಳ್ಳೋದು, ಅದಕ್ಕೆ ಬಡಿತು, ಗಾಯ ಆಯಿತು, ರಕ್ತ ಬರೋಕ್ಕೆ ಶುರು ಆಯಿತು. ಗಾಂಧಿ ಏನು ಮಾಡಿದರು, ಜಾಗ ಬಿಟ್ಟು ಹೇಳಲಿಲ್ಲ, ಆದರೆ ಕೈ ಬಿಟ್ಟು ಕಿಡ್ಕೊಂಬಿಟ್ರು, ತಿರುಗಿ ಹೊಡಿಲಿಲ್ಲ, ಅವನ ಬೈಲಿಲ್ಲ, ಏನು ಮಾಡಲಿಲ್ಲ. ಅವನು ಒಂದು ಸಮ ಪಟ ಪಟ ಪಟ ಪಟ ಹೊಡೆದ, ಹೊಡೆಸ್ಕೊಂಡ್ರು, ತಿರುಗಿ ಒಂದು ಮಾತಾಡಲ್ಲ, ಕೈ ಬಿಡಲಿಲ್ಲ. ಜನಕ್ಕೂ ಏ ಸತ್ತು ಹೋಗ್ತಾನೆ ಬಿಡ್ರಿ, ಅವನು ಬಿಟ್ಬಿಡ್ರಿ, ಕೂತ್ಕೊಂಡು ನಾ ಕೂತ್ಕೊಳ್ಳಿ ಬಿಡು, ಸಾಯ್ತಾನಂದ್ರೆ ಹಿಡ್ಕೊಂಡು ಕೂತಿದ್ದಾನು, ಬಿಡಲ್ಲ ಅಂತ. ಯಾಳಾಗ ಹೋಗಲಿ ಅವನಂತ ಮತ್ತೆ ಹೋಗೊಂಡ ಬದಲು ಕೂತ್ಕೊಂಡ. ವಾಪಸ್ ಒಂದಲ್ಲಿ ಡೈರಿಯಲ್ಲಿ ಬರೀತಾರೆ ಗಾಂಧಿ, ಐ ಗಾಟ್ ಎ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ನೋಡಿ ಹೇಗಿದೆ, ಹೊಡೆಸ್ಕೊಂಡು ಸಂತೋಷ ಆಗುತ್ತೇನ್ರಿ ಯಾರಿಗಾದರೂ. ಅವನು ಜಟ್ಕಾದವನು ಹೊಡೆದ, ಅವನು ಬಿಳಿಯವನು ಹೊಡೆದ, ಎಲ್ಲ ಹೊಡೆದ್ರು, ಹೊಡೆಸ್ಕೊಂಡು ಸುಮ್ಮನೆ ಬಂದು ಹೇಳ್ತಾರೆ. ಅಸಹಕಾರ ಸತ್ಯಾಗ್ರಹ ಅಂದರೆ ಏನು ಅಂತ ನನಗೆ ಇವತ್ತು ಗೊತ್ತಾಯಿತು. ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. ನಾನು ತಿರುಗಿ ಹೊಡಿಲಿಲ್ಲ, ಎಗ್ರೆಸಿವ್ ಆಗಲಿಲ್ಲ, ಆದರೆ ಅವನು ಹೇಳಿದ್ದು ಒಪ್ಪಲಿಲ್ಲ, ನನ್ನ ಜಾಗ ಬಿಡಲಿಲ್ಲ. ಈ ಅಸಹಕಾರ ಆಂದೋಲನಕ್ಕೆ ಬೀಜ ಬಂದದ್ದಲ್ಲಿ, ಮುಂದೆ ದೊಡ್ಡ ಆಂದೋಲನ ಆಗಿ ಸ್ವಾತಂತ್ರ್ಯಕ್ಕೆ ಕಾರಣ ಆಯ್ತದ್ದು, ಆದರೆ ಅಂಥ ಆಂದೋಲನಕ್ಕೆ ಬೀಜ ಆದದ್ದಲ್ಲಿ. ನಕಾರಾತ್ಮಕವಾದದ್ದನ್ನು ಅದನ್ನು ಬಳಸ್ಕೊಂಡು ಬದಲಾಯಿಸಿ ಸಕಾರಾತ್ಮಕ ಮಾಡ್ಕೋಬೇಕಾದದ್ದು. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ನನಗೆ ಒಂದು ಸೊಲ್ಯೂಷನ್ ಸಿಕ್ತು, ಅಣ್ಣ ಹೋದ, ಇದ್ಯಾವುದು ಶಾಶ್ವತ ಅಲ್ಲ ಅಂತಾಯ್ತು. ಹಾಗಾದ್ರೆ ಶಾಶ್ವತ ಯಾವುದು? ದೇವಿ, ಆ ತಾಯಿ ನಂಬ್ಕೋಬೇಕು ಅಂತ ಹೇಳಿ ಅದನ್ನು ಕಾಣೋಕ್ಕೆ ಶುರು ಮಾಡಿದರು. ಮೊದಲೇ ಉನ್ಮತ್ತತೆ ಬರ್ತಾ ಇತ್ತು, ಆನಂದದ ಉನ್ಮತ್ತತೆ ಬರ್ತಾ ಇತ್ತು, ಅದು ಇನ್ನೂ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಮನಸ್ಸು ಪೂರ್ತಿ ಬೆದಲಾಯಿತು, ಮೊದಲಿನ ನಗು ಹರಟೆ ಎಲ್ಲ ಮಾಯ ಆಗ್ಬಿಡ್ತು. ಒಂದೇ ಸಲ ಗಂಭೀರ ಆದರು, ಮಾತಿಲ್ಲ, ಹರಟೆ ಇಲ್ಲ. ರಾತ್ರಿ ಆದ ತಕ್ಷಣ ದಕ್ಷಿಣೇಶ್ವರದಲ್ಲಿ ಪಂಚವಟಿ ಅಂತ ಒಂದು ಏರಿಯಾ, ಅಲ್ಲಿಗೆ ಹೋಗ್ಬಿಡೋರು ಪ್ರಾರ್ಥನೆ ಮಾಡೋದಕ್ಕೆ. ಪಂಚವಟಿಗೆ ಹೋಗಿ ರಾತ್ರಿ ಕೂತ್ಕೋಬೇಕು. ಒಂದ್ಸಲ ರಾತ್ರಿ ಹೃದಯ ಎದ್ದ, ನೋಡ್ತಾನೆ ಪಕ್ಕದಲ್ಲಿ ರಾಮಕೃಷ್ಣರಿಲ್ಲ. ಎಲ್ಲಿ ಹೋಗಿರ್ಬೇಕು ಇವರು? 10 ನಿಮಿಷ ಕೂತ ಬರ್ತಾರೇನೋ ಬರ್ತಾರೆ ಅನ್ನೋಂತ. ಅರ್ಧ ಗಂಟೆ ಆದರೂ ಬರಲಿಲ್ಲ. ಎತ್ಕೊಂಡ ಬೆಳಿಗ್ಗೆ 3 ಗಂಟೆಗೆ ಬಂದರು. ಎಲ್ಲಿ ಹೋಗಿದ್ದೆ? ಮಾತೇ ಇಲ್ಲ, ಮಲ್ಕೊಂಬಿಟ್ರು. ಈ ಎಪಿಸೋದ್ ಯಾಕೆ ಬಿಟ್ಟ, ದಿನ ನೋಡ್ತಾ ಇದ್ದಾನೆ. ರಾತ್ರಿ 10 ಗಂಟೆ 11 ಗಂಟೆ ಪೂಜೆ ಮುಗಿದ್ಮೇಲೆ 11 ಗಂಟೆಗೆ ಹೊರಗೆ ಹೋಗ್ತಾರೆ ಕತ್ಲೆಯಲ್ಲಿ. ಎಲ್ಲಿ ಹೋಗ್ತಾರೆ ಇವರು ಅಂತ ನೋಡ್ಕೊಂಡು ಹೋದ. ಒಂದು ದಿವಸ ಬೆನ್ನು ಹತ್ತಬೇಕು ಅಂತ ಬೆನ್ನು ಹತ್ತಿ ಹೋದರೆ ಪಂಚವಟಿಗೆ ಹೋಗ್ತಾರೆ. ನಿರ್ಜನವಾದಂಥ ಜಾಗ, ಹಳ್ಳ ದಿನ್ನೆ ಇರುವಂಥದ್ದು, ಮರಗಳು ದಟ್ಟ ಮರಗಳಿದ್ದಾವೆ, ಅದು ಸ್ಮಶಾನವೂ ಹೌದು. ಅಲ್ಲಿ ಒಂದು ನೆಲ್ಲಿಕಾಯಿ ಗಿಡ, ನೆಲ್ಲಿಕಾಯಿ ಕೀಳದ ಕೆಳಗೆ ಕೂತ್ಬಿಟ್ಟಿದ್ದಾರೆ ರಾಮಕೃಷ್ಣರು, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಇವನು ಗಾಬರಿ ಆಯಿತು, ದೆವ್ವ ಪ್ರೇತಗಳು ಬರುವಂಥ ಜಾಗ ಇದು, ಇಲ್ಲಿ ಯಾಕೆ ಕೂತಿದ್ದಾರೆ ಇವರು? ಕಲ್ಲೆಸದಂತೆ ಒಂದು ಊರಿಂದ ಹತ್ರ ಹೋಗಿ ಹೆದರಿಕೆ, ಮರಳೆಸದ, ಏನೂ ಕೇಳಿಸ್ತಾ ಇಲ್ಲ, ಪೂರ್ತಿ ಮೈ ಮರೆತು ಕೂತ್ಬಿಟ್ಟಿದ್ದಾರೆ ಧ್ಯಾನದಲ್ಲಿ. ಆನಂತರ ಸ್ವಲ್ಪ ಹೊತ್ತಿಗೆ ಹೋಗಿ ಕೇಳಿದ್ದಂತೆ, ಎಬ್ಬಿಸಿಬಿಟ್ಟು, ಏನು ಮಾಡ್ತೀಯಪ್ಪ ಹೇಳು, ಹೇಳೇನು ಕೂತ್ಕೊಂಡಿದ್ಯಾ ಅಂತ ಹೋದರು. ದಿವಸ ಮತ್ತೆ ಹೋದಾಗ ಏನಾಯಿತು ಅನ್ನೋದನ್ನು ನಾಳೆ ಗಮನಿಸೋಣ, ಯಾಕಂದರೆ ಅಲ್ಲಿಂದ ಪ್ರವಾಸ ಬೇರೆಯೇ ಆಗುತ್ತೆ.

ಕೇಳುಗರೆ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 7 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ. ಏಕೆಂದ್ರೆ ನಮ್ಮ ಎಸ್ವಿವೈಎಂ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ನಯನಾರವರು, ಮನೋಹರ್ ರವರು, ಪ್ರಭು, ಆಶಾ ಹಾಗೂ ಪ್ರಮೋದ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಆ ದೇವರು

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8/8/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತಚಿಕಿತ್ಸಾ ತಜ್ಞರು, ಅಯ್ಯನರಾಜರವರು ಫಿಸಿಯೋಥೆರಪಿಸ್ಟ್, ರಾಜಕೀಯರವರು ವಾಕ್ಪಾಶ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಜನಧ್ವನಿಯಿಂದ ಇನ್ನು ಮುಂದೆ ಸ್ವಾವಲಂಬನೆಯತ್ತ ಇವಿ ಮೋಟಾರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸ್ವಾವಲಂಬನೆಯತ್ತ ಇವಿ ಮೋಟಾರ್ಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಿಂದ ಕಳೆದ ವಾರ ಸ್ಕೈರೂಟ್ ಎಂಬ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸ್ಪಾಟ್ ಆಫ್ ಒಂದು ವಿಕ್ರಮ್ ಒನ್ ಎಂಬ 7 ಅಂತಸ್ತಿನಷ್ಟು ಎತ್ತರದ ರಾಕೆಟ್ ಅನ್ನು ಪರಿಪಕ್ವವಾಗಿ ಕಕ್ಷೆಗೆ ಸೇರಿಸುವಲ್ಲಿ ಯಶಸ್ವಿಯಾಯಿತು. ಹೊಸ ತಂಡವನ್ನೇ ಕಟ್ಟಿದ ಸ್ಕೈರೂಟ್ ಈ ರಾಕೆಟ್ ಮೂಲಕ ಹಲವು ಹೊಸ ಸಾಧನೆಗಳನ್ನು ದಾಖಲಿಸಿತು. ಸ್ಕೈರೂಟ್ನ ಈ ಸಾಧನೆಯನ್ನು ಇಡೀ ಜಗತ್ತು ಕೊಂಡಾಡುತ್ತಿರುವ ಹೊತ್ತಿಗೆ ಬೆಂಗಳೂರು ಮೂಲದ ಸ್ಪಾಟ್ ಆಫ್ ಕಂಪನಿಯೊಂದು ವಿದ್ಯುತ್ ಚಾಲಿತ ವಾಹನಗಳಲ್ಲಿ ಬಳಸುವ ಮೋಟಾರ್ ಅನ್ನು ಅಭಿವೃದ್ಧಿಪಡಿಸಿದ್ದು ಇದು ಚೀನಾ ಮೇಲಿನ ಅವಲಂಬನೆಯನ್ನೇ ತಗ್ಗಿಸುವ ಪ್ರಯತ್ನವಾಗಿದೆ. ಈ ಅವಲಂಬನೆಯ ಭಾರತದಿಂದ ಪಾರಾಗಲು ಯತ್ನಿಸಿರುವ ಪಾಶ್ಚಾತ್ಯ ರಾಷ್ಟ್ರಗಳು ಇನ್ನಷ್ಟು ಕುತೂಹಲ

ಭಾರತದತ್ತ ನಿರೀಕ್ಷೆಯ ನೋಟವನ್ನ ಬೀರಿವೆ. ಬೆಂಗಳೂರು ಮೂಲದ ವಿಮಾಂಗ್ ಲ್ಯಾಬ್ನ ತಂತ್ರಜ್ಞಾನರು ನೈಸರ್ಗಿಕ ಮ್ಯಾಗ್ನೆಟ್ಗಳನ್ನು ಅವಲಂಬಿಸದೆ ಹೊಸ ತಲೆಮಾರಿನ ಇವಿ ಮೋಟರ್ ಅನ್ನು ಅಭಿವೃದ್ಧಿಪಡಿಸಿದ್ದು ಈಗ ಎಲ್ಲರ ಗಮನವನ್ನು ಸೆಳೆದಿದೆ. ಕಾರಣವಿಷ್ಟೇ, ಆಧುನಿಕ ಎಲೆಕ್ಟ್ರಾನಿಕ್ ವಾಹನಗಳು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುವ ಶಾಶ್ವತ ಮ್ಯಾಗ್ನೆಟ್ ವ್ಯವಸ್ಥೆಯನ್ನು ಬಳಸುತ್ತವೆ. ಇದರಲ್ಲಿ ವಿರಳ ಭೂಧಾತುಗಳಾದ ನಿಮೋಡಿಯಂ, ಡೈಟ್ರೋಸಿಯಂ ಹಾಗೂ ಟೆರ್ಬಿಯಂ ಬಳಕೆಯಾಗುತ್ತದೆ. ಇವುಗಳಿಲ್ಲದೆ ಉತ್ಕೃಷ್ಟ ಗುಣಮಟ್ಟದ ಇವಿ ಮೋಟರ್ಗಳ ಅಭಿವೃದ್ಧಿ ಅಸಾಧ್ಯ. ಈ ವಿರಳ ಭೂಧಾತುಗಳ ಮಾರುಕಟ್ಟೆಯಲ್ಲಿ ಚೀನಾದಿ ಪಾರುಪತ್ಯ. ಅದರಲ್ಲಿ ಜಗತ್ತಿನ ಇತರೆ ರಾಷ್ಟ್ರಗಳಲ್ಲಿ ಲಭ್ಯವಿರುವ ವಿರಳ ಭೂಧಾತುಗಳಲ್ಲಿ ಶೇಕಡಾ 70% ಹಿಡಿತ ಚೀನಾ ಬಳಿ ಇದೆ. ಜಾಗತಿಕ ಮಟ್ಟದಲ್ಲಿ ಲಭ್ಯವಾಗುವ ವಿರಳ ಭೂಧಾತುಗಳನ್ನು ಸಂಗ್ರಹಿಸಿ ಸಂಸ್ಕರಿಸುವ ಕಾರ್ಯದಲ್ಲಿ ಶೇಕಡಾ 90% ಹಿಡಿತ ಚೀನದ್ದೇ ಆಗಿದೆ. ಇವಿ ಮೋಟಾರ್ಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಭಿವೃದ್ಧಿ ಹೊಂದಿಲ್ಲ. ಈ ವಿರಳ ಭೂಧಾತುಗಳಿಗೆ ಚೀನಾವನ್ನೇ ಅವಲಂಬಿಸಬೇಕು ಎಂಬ ಅನಿವಾರ್ಯತೆ ಸೃಷ್ಟಿಸಿದೆ. ಈ ಅವಲಂಬನೆಯನ್ನು ಮೀರಿ ಈಗ ವಿಮಾನ್ ಕಂಪನಿಯು ಇವಿ ಮೋಟಾರ್ ಅನ್ನು ಅಭಿವೃದ್ಧಿಪಡಿಸಿದೆ. ತಂತ್ರಾಂಶದ ಮೂಲಕ ನಿಯಂತ್ರಿಸಬಹುದಾದ ಅಯಸ್ಕಾಂತೀಯ ವಲಯ ಸೃಷ್ಟಿಸುವ ಈ ತಂತ್ರಜ್ಞಾನ ಈಗ ವ್ಯಾಪಕ ಸುದ್ದಿಯಲ್ಲಿದೆ. ವರ್ಚುವಲ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟಾರ್ ಎಂಬ ಈ ತಂತ್ರಜ್ಞಾನ ಆಧರಿಸಿ ಅಭಿವೃದ್ಧಿಯಾದ ಮೋಟಾರ್ನಲ್ಲಿ ಅಪರೂಪದ ಭೂಧಾತುಗಳ ಬಳಕೆಯನ್ನು ವಿಮಾಗ್ ಲ್ಯಾಬ್ ಮಾಡಿಲ್ಲ. ಬದಲಿಗೆ ಶಾಶ್ವತ ಅಯಸ್ಕಾಂತಗಳನ್ನು ಬಳಸದೆ ಸಾಫ್ಟ್ವೇರ್ ಪವರ್ ಎಲೆಕ್ಟ್ರಾನಿಕ್ಸ್ ಮತ್ತು ನಿಯಂತ್ರಿತ ಕಾಂತೀಯ ಕ್ಷೇತ್ರವನ್ನು ಆಧರಿಸಿದ ತಂತ್ರಜ್ಞಾನ ಇದಾಗಿದೆ. ಇದಕ್ಕೆ ಒಲೆಕ್ಟ್ರಾ ಎಂಬ ಹೆಸರನ್ನು ವಿಮಾಗ್ ಲ್ಯಾಬ್ ಇಟ್ಟಿದೆ. ಈ ಮೋಟಾರ್ನಲ್ಲಿ ಅತ್ಯಾಧುನಿಕ ತಂತ್ರಾಂಶವನ್ನು ಬಳಸಿ ಎಲೆಕ್ಟ್ರಾನಿಕ್ ಉಪಕರಣಗಳ ಮೂಲಕ ಅಯಸ್ಕಾಂತೀಯ ವಲಯವನ್ನು ಸೃಷ್ಟಿಸುವುದು ಹಾಗೂ ಪವರ್ ಎಲೆಕ್ಟ್ರಾನಿಕ್ಸ್ ಮೂಲಕ ಮ್ಯಾಗ್ನೆಟ್ಗಳನ್ನು ಬಳಸಿಕೊಳ್ಳುವ ತಂತ್ರಜ್ಞರ ಪ್ರಯತ್ನ ಫಲ ನೀಡಿದೆ ಎಂದು ಕಂಪನಿ ಹೇಳಿಕೊಂಡಿದೆ. ತಂತ್ರಾಂಶದ ಮೂಲಕವೇ ಅಯಸ್ಕಾಂತೀಯ ವಲಯವನ್ನು ನಿಯಂತ್ರಿಸುವ ಈ ವಿನ್ಯಾಸದ ಮೋಟಾರನ್ನು ಕಾರು, ಸ್ಕೂಟರ್, ಬೈಕ್ಗಳು, ಟ್ರಕ್ಗಳು, ಕೈಗಾರಿಕೆಗಳಲ್ಲಿ, ರೋಬೋಗಳಲ್ಲಿ, ವಿಮಾನಯಾನ ಕ್ಷೇತ್ರ, ರಕ್ಷಣಾ ಇಲಾಖೆಯಲ್ಲೂ ಬಳಸಬಹುದಾಗಿದೆ. ವಿಮಾಗ್ ಲ್ಯಾಬ್ನ ಸಹ ಸಂಸ್ಥಾಪಕ ಹಾಗೂ ಇಸಿಒ ಮನೀಶ್ ಸೇತ್ರವರು ಈ ವರ್ಚುವಲ್ ಮ್ಯಾಗ್ನೆಟ್ ತಂತ್ರಜ್ಞಾನ ಕುರಿತು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದು, ವಿರಳ ಧಾತುಗಳ ಬಳಕೆ ಇಲ್ಲದೆ ವಿದ್ಯುತ್ ಮೋಟಾರ್ ಅನ್ನು ಸಾಂಪ್ರದಾಯಿಕ ಹಾಗೂ ಶಾಶ್ವತ ಮ್ಯಾಗ್ನೆಟ್ ಮೋಟಾರುಗಳನ್ನು ಮೀರಿ ಕಾರ್ಯಕ್ಷಮತೆ ಪ್ರದರ್ಶಿಸಬಲ್ಲದು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದಿದ್ದಾರೆ. ವಿರಳ ಧಾತುಗಳ ಮೇಲಿನ ಅವಲಂಬನೆಯನ್ನು ಮೂಲದಲ್ಲಿ ಪರಿಹರಿಸುವ ಉದ್ದೇಶದಿಂದ ಮೋಟಾರ್ನ ವಿನ್ಯಾಸವನ್ನೇ ವಿಮಾಂಗ್ ಲ್ಯಾಬ್ ಬದಲಿಸಿದೆ. ಕಂಪನಿಯ ಪ್ರಕಾರ ತಾಮ್ರದ ಕಾಯಿಲ್ಗಳು, ಉಕ್ಕು, ಪವರ್ ಎಲೆಕ್ಟ್ರಾನಿಕ್ಸ್ ಮತ್ತು ಸ್ವಂತ ಸಾಫ್ಟ್ವೇರ್ ಬಳಸಿ ಮೋಟಾರ್ನೊಳಗೆ ಅಗತ್ಯವಿರುವ ಅಯಸ್ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸಿ ಅದನ್ನು ಕಾರ್ಯಾಚರಣೆಗೆ ಅನುಗುಣವಾಗಿ ನಿಯಂತ್ರಿಸಲಾಗುತ್ತದೆ. ಅಂದರೆ ಮೋಟಾರ್ನೊಳಗೆ ಶಾಶ್ವತವಾಗಿ ಅಳವಡಿಸಿರುವ ಮ್ಯಾಗ್ನೆಟ್ ಬದಲಿಗೆ ಸಾಫ್ಟ್ವೇರ್ ನಿಯಂತ್ರಿತ ವರ್ಚುವಲ್ ಮ್ಯಾಗ್ನೆಟ್ ಕಾರ್ಯನಿರ್ವಹಿಸುತ್ತದೆ ಎನ್ನುವುದು ಕಂಪನಿಯ ಹೇಳಿಕೆ. ಬ್ಯಾಟರಿ ಚಾಲಿತ ವಾಹನಗಳಲ್ಲಿ ಇಂದು ಶಾಶ್ವತ ಅಯಸ್ಕಾಂತಗಳನ್ನು ಬಳಸಲಾಗುತ್ತದೆ. ಇವುಗಳ ಅಭಿವೃದ್ಧಿಗೆ ವಿರಳ ಧಾತುಗಳು ಅತ್ಯಗತ್ಯ. ಜಗತ್ತಿನ ಶೇಕಡಾ 90%-95% ಇಂತಹ ಖನಿಜಗಳು ಸಂಸ್ಕರಣೆಯ ನಿಯಂತ್ರಣ ಚೀನಾ ಬಳಿ ಇದೆ. ಈ ಖನಿಜಗಳ ಗಣಿಗಾರಿಕೆ, ಸಂಸ್ಕರಣೆ ಮತ್ತು ಮ್ಯಾಗ್ನೆಟ್ ತಯಾರಿಕೆಯ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಚೀನಾದ ಪ್ರಾಬಲ್ಯವಿದೆ. ಹೀಗಾಗಿ ಇವಿ ಉದ್ಯಮದ ಬೆಳವಣಿಗೆಗೆ ಇದು ಕೇವಲ ತಂತ್ರಜ್ಞಾನದ ಪ್ರಶ್ನೆಯಲ್ಲ, ಪೂರೈಕೆ ಸರಪಳಿಯ ಭದ್ರತೆಯ ಪ್ರಶ್ನೆಯೂ ಅಡಗಿದೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ವಿರಳ ಭೂಧಾತುಗಳ ಸಂಸ್ಕರಣೆ ಅತ್ಯಂತ ಅಪಾಯಕಾರಿ. ಹೀಗಾಗಿ ಬಹಳಷ್ಟು ರಾಷ್ಟ್ರಗಳು ಈ ಸಾಹಸಕ್ಕೆ ಕೈಹಾಕದೆ ಚೀನಾವನ್ನೇ ಅವಲಂಬಿಸಿದೆ. ಕಳೆದ ಹಲವು ವರ್ಷಗಳಲ್ಲಿ ಈ ಸಂಸ್ಕರಣೆಗಾಗಿಯೇ ಚೀನಾ ಬಹಳಷ್ಟು ಹಣವನ್ನು ಹೂಡಿಕೆ ಮಾಡಿದೆ. ಹೀಗಾಗಿ ಈ ವಿರಳ ಧಾತುಗಳಿಗೆ ಇಡೀ ಜಗತ್ತೇ ಚೀನಾದತ್ತ ಮುಖ ಮಾಡುವಂತೆ ಮಾಡಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ಬಿಸ್ಮಯ ಕಾರ್ಯಕ್ರಮದಲ್ಲಿ ಸ್ವಾವಲಂಬನೆಯತ್ತ ಇವಿ ಮೋಟಾರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
ಕೇಳುಗರೇ, ಇದುವರೆಗೂ ಸ್ವಾವಲಂಬನೆಯತ್ತ ಇವಿ ಮೋಡ್

0: ಡಾಕ್ಟರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣ ತರಾನೇ ಎಲ್ರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತಸುನದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
6: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಈ ಶ್ಲೋಕ ಇಂತಿದೆ. ಅವ್ಯಕ್ತೋಕ್ಷರ ಇತ್ಯುಕ್ತಃ

ಅವ್ಯಕ್ತವೂ ಅಕ್ಷರವೂ ಆದುದಕ್ಕೆ ಪರಮಗತಿ ಎನ್ನುತ್ತಾರೆ. ಯಾವುದನ್ನು ಪಡೆದ ಮೇಲೆ ಪುನರ್ಜನ್ಮ ಇಲ್ಲವೋ ಅದೇ ನನ್ನ ಪರಮಧಾಮ ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದರ ಒಂದು ಮೂಲ ತಾತ್ಪರ್ಯವನ್ನು ನಾವು ವಿಸ್ತರಿಸ್ಕೊಂಡು ಅರ್ಥೈಸ್ಕೊಳ್ಬೇಕು ಅಂತಂದ್ರೆ, ಪರಮಗತಿ ಯಾವುದು ಎಂಬುದನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅದು ಅವ್ಯಕ್ತವಾಗಿದೆ, ಅಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಯಾವುದು ದೇಶ ಕಾಲ ನಿಮಿತ್ತಕ್ಕೆ ಸೇರಿದೆಯೋ ಅಲ್ಲಿ ಬದಲಾವಣೆಯನ್ನು ನಾವು ನೋಡ್ತೇವೆ. ಅಲ್ಲಿ ಪ್ರತಿಯೊಂದೂ ಕೂಡ ಹಿಂದೆ ಇದ್ದಂತಹ ಈಗಿನ ಸ್ಥಿತಿಯಲ್ಲಿ ಇರಲಿಲ್ಲ. ಅನಂತರ ಪ್ರತಿ ಕ್ಷಣವೂ ಬದಲಾಯಿಸಿ ನಾಶವಾಗ್ತವೆ. ಹೀಗೆ ವ್ಯಕ್ತ ಸ್ವರೂಪವನ್ನು ಧರಿಸಿದ

ವಸ್ತುವಿನ ಗತಿಯೆಲ್ಲವೂ ಕೂಡ ಇದೆ. ಅದು ಅದು ಅನಂತ. ಸಾಂತದಲ್ಲಿ ಹೇಗೆ ಅದನ್ನು ಭರ್ತಿ ಮಾಡಲು ಸಾಧ್ಯ? ಅನಂತ ಸಾಗರವನ್ನ ಒಂದೇ ಒಂದು ಸೇರಿನಲ್ಲಿ ತುಂಬುವಂತೆ ಇದು. ವ್ಯಕ್ತ ಭಗವಂತನನ್ನ ಅಳಿಲಿಕ್ಕೆ ಸಾಧ್ಯವಾಗದು. ಬೇಕಾದ್ರೆ ನಮ್ಮ ಮನಸ್ಸಿನ ಸೇರಿನಲ್ಲಿ ಒಂದು ಪರಬ್ರಹ್ಮನ ಸ್ವಲ್ಪ ನೀರನ್ನ ತುಂಬಬಹುದು ಅಷ್ಟೆ. ಆದರೆ ನಮ್ಮ ಮನಸ್ಸಿನಲ್ಲಿ ಅದನ್ನು ಖಾಲಿ ಮಾಡಲಾಗುವುದಿಲ್ಲ. ಆ ಪರಬ್ರಹ್ಮನನ್ನು ಅಕ್ಷರ ಎಂದು ಸಾರುತ್ತಾನೆ. ಅದು ಎಂದಿಗೂ ನಾಶವಾಗುವುದಿಲ್ಲ. ನಾಶ ಅಂತಂದ್ರೆ ಹಲವಾರು ವಸ್ತುಗಳ ಸಂಯೋಗದಿಂದ ಸೇರಿ ಆದ ಒಂದು ವಸ್ತುವಿಗೆ ಅನ್ವಯಿಸುತ್ತದೆ. ಅದು ನಾಶವಾಯಿತು ಎಂದರೆ ಪಂಚಭೂತಗಳಿಂದ ಆದುದು ಪುನಃ ಪಂಚಭೂತಗಳಿಗೆ ಹೋಗುವಂಥದ್ದು. ಆದರೆ ಭಗವಂತ ಹಾಗೆ ಹಲವು ವಸ್ತುಗಳ ಸಂಯೋಗದಿಂದ ಆದವನಲ್ಲ. ಅವನು ಒಂದು ಅಖಂಡ. ಅದು ನಾಶವಾಗುವುದಾದರೂ ಹೇಗೆ? ನಾಶ ಎನ್ನುವುದು ದೇಶ ಕಾಲ ನಿಮಿತ್ತದಲ್ಲಿ ಹರಿಯುವ ವಸ್ತುವಿಗೆ ಅನ್ವಯಿಸುವಂಥದ್ದು. ದೇಶ ಕಾಲ ನಿಮಿತ್ತದ ಧರ್ಮವೇ ಜನನ ಮತ್ತು ಮರಣ. ಈ ಧರ್ಮ ಇದಕ್ಕೆ ಅತೀತವಾದ ವಸ್ತುವಿಗೆ ಅನ್ವಯಿಸುವುದಿಲ್ಲ. ಇದನ್ನೇ ಪರಮಗತಿ ಎಂದು ಹೇಳುತ್ತಾನೆ. ಇದಕ್ಕಿಂತ ಮೀರಿದ ಸ್ಥಿತಿ ಅನ್ನುವಂಥದ್ದು ಇಲ್ಲ. ಯಾರು ಇದನ್ನು ಪಡೆಯುತ್ತಾರೋ ಅವರು ಸರ್ವಶ್ರೇಷ್ಠವಾಗಿರುವುದನ್ನ ಪಡೆಯುತ್ತಾರೆ. ಈ ಗತಿಯನ್ನ ಪಡೆದವನು ಪುನಃ ಸಂಸಾರದಲ್ಲಿ ನರಳುವುದಕ್ಕೆ ಬರುವುದಿಲ್ಲ. ಹೋದ ಅಜ್ಞಾನ ಪುನಃ ಅವನಿಗೆ ಬರುವುದಿಲ್ಲ. ಸುಟ್ಟು ಹೋದ ವಾಸನೆಗಳು ಪುನಃ ಹುಟ್ಟಲಾರವು. ಹೇಗೆ ಒಣಗಿದ ಮರದ ತುಂಡನ್ನು ನೆಟ್ಟರೆ ಚಿಗುರುವುದಿಲ್ಲವೋ, ಬೆಂದ ಕಾಳನ್ನು ಬಿತ್ತಿದರೆ ಮೊಳಕೆಯಾಗುವುದಿಲ್ಲವೋ, ಹಾಗೆ ಮುಕ್ತನಾದ ಜೀವಿ ಪುನಃ ಹಿಂತಿರುಗಿ ಬರುವುದಿಲ್ಲ. ಹಿಂತಿರುಗದ ಶ್ರೇಷ್ಠವಾದ ಸ್ಥಾನವೇ ಪರಂಧಾಮ. ನಾವೆಲ್ಲ ಹಿಂತಿರುಗುವುದು ಪೂರ್ಣತೆಯನ್ನ ಪಡೆಯುವುದಕ್ಕೆ. ಈ ಸಂಸಾರದ ಉದ್ದೇಶವೇ ಜೀವಿಯನ್ನ ಪೂರ್ಣ ಮಾಡುವಂಥದ್ದು. ಯಾವುದು ಪೂರ್ಣವಾಗಿಲ್ಲವೋ ಅದು ಪುನಃ ಪುನಃ ಬರ್ತಾ ಇರಬೇಕು, ಅನುಭವಗಳನ್ನ ಪಡಿತಾ ಇರಬೇಕು. ಈ ಸಂಸಾರವೆಂಬ ಕಣಿವೆಯ ಮೂಲಕ ಸಾಗಿ ಹೋಗುವಾಗ ನಾವೆಲ್ಲ ಸುಖ ದುಃಖಗಳನ್ನ ಉಣ್ಣಬೇಕು. ಆದರೆ ಒಂದು ಸಲ ಪೂರ್ಣತೆಯನ್ನ ಪಡೆದ ಮೇಲೆ ಅವನು ಪುನಃ ಈ ಭೂಮಿಗೆ ಬರೋದಿಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಗೀತಭಾವಧಾರಿಯ ಸ್ವಾಮಿ ಸೋಮಾನಾಥನಂದರವರು ತಿಳಿಸ್ತಾರೆ, ಒಂದು ಶಾಲೆಯಲ್ಲಿ ಓದುವ ಪಾಠವನ್ನೆಲ್ಲ ಓದಿ ಪಾಸು ಮಾಡಿದ ಮೇಲೆ ಅವನು ಇನ್ನೂ ಅದೇ ಶಾಲೆಯ ಅದೇ ತರಗತಿಯಲ್ಲಿ ಕುಳಿತುಕೊಂಡು ಓದಬೇಕಾಗಿಲ್ಲ. ಹಾಗೆ ನಾವು ಹಿಟ್ಟು ಮಾಡುವುದಕ್ಕೆ ಅಕ್ಕಿಯನ್ನ ಮಿಲ್ಲಿಗೆ ತಗೊಂಡ್ಕೊಂಡು ಹೋಗ್ತೀವಿ. ಅದು ಚೆನ್ನಾಗಿ ಹಿಟ್ಟಾದ ಮೇಲೆ ಪುನಃ ಅದನ್ನ ಯಾರು ಮಿಲ್ಲಿಗೆ ಕೊಂಡೊಯ್ತಾರೆ? ಹಾಗೆ ಚಿನ್ನದ ಅದಿರಿನಲ್ಲಿರುವಂತಹ ಚಿನ್ನವನ್ನ ಬೇರ್ಪಡಿಸಲು ಆ ಅದಿರನ್ನ ಕುಟ್ಟುತ್ತಾರೆ, ಪುಡಿ ಮಾಡ್ತಾರೆ, ನೀರಿನೊಂದಿಗೆ ಬೆರೆಸ್ತಾರೆ, ಆ ನಂತರ ಅಪರಂಜಿ ಆಗಿರುವಂತಹ ಚಿನ್ನವನ್ನ ಬೇರ್ಪಡಿಸ್ತಾರೆ. ಚಿನ್ನ ಅಪರಂಜಿ ಆದ್ಮೇಲೆ ಅದನ್ನ ಸಂದೂಕದಲ್ಲಿಟ್ಟು ಬೀಗ ಹಾಕ್ತಾರೆ. ಆ ಚಿನ್ನವನ್ನ ಪುನಃ ಕುಟ್ಟುವುದು, ಪುಡಿ ಮಾಡುವುದು ಮುಂತಾದ ಬದಲಾವಣೆಯ ಚಕ್ರಕ್ಕೆ ಒಳಗ್ ಮಾಡ್ಬೇಕಾ? ಖಂಡಿತ ಇಲ್ಲ. ಹಾಗಾಗಿ ಜೀವಿಗೆ ಮೆತ್ತಿದ ಉಪಾಧಿಗಳ ಕೆಸರೆಲ್ಲ ತೊಳೆದು ಹೋದ ಮೇಲೆ, ಒಳಗಿರುವ ಸಂಸ್ಕಾರಗಳೆಂಬ ಆಸೆಗಳೆಲ್ಲ ಹಿಂಗಿ ಹೋದ ಮೇಲೆ ಈ ಪ್ರಪಂಚಕ್ಕೆ ಅವನು ಬಾರನು. ಅಂದ್ರೆ ಅವನು ಪರಂಧಾಮವನ್ನ ಸೇರಿಬಿಡ್ತಾನೆ ಅಂತ. ಇದನ್ನೇ ಅವ್ಯಕ್ತ ಮತ್ತು ಅಕ್ಷರ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳಿಸ್ತಾ ಇರುವಂಥದ್ದು. ಮನಸ್ಸು ಮತ್ತು ಬುದ್ಧಿ ಆತ್ಮನಲ್ಲಿ ನಿಲ್ಲುವುದನ್ನೇ ಮೋಕ್ಷ ಅಂತಲೂ, ಅದೇ ಮನಸ್ಸು ಮತ್ತು ಬುದ್ಧಿಯು ವಿಷಯಗಳತ್ತ ಓಡುವುದಾದ್ರೆ ಅದನ್ನ ಸಂಸಾರವೆಂತಲೂ ಹೇಳುತ್ತಾರೆ. ಆತ್ಮನನ್ನ ತಿಳಿಯುವ ತನಕ ನನಗೆ ಜನನ ಮರಣಗಳ ಬಂಧನ ಇದ್ದದ್ದೇ. ಮರಣ ಅಂತಂದ್ರೆ ನಾವು ಇಲ್ಲದೆ ಹೋಗುವುದು ಅಲ್ಲ. ವ್ಯಕ್ತ ರೂಪದಲ್ಲಿರುವ ನಾವು ಅವ್ಯಕ್ತವಾದಂಥ ಒಂದು ಸ್ಥಾನಕ್ಕೆ ಮರಣಾನಂತರವೂ ಇರುತ್ತೇವೆ. ಪುನಃ ಒಂದು ರೂಪವನ್ನ ಪಡೆದು ಎಲ್ಲೋ ಇನ್ನೊಂದು ಕಡೆ ವ್ಯಕ್ತಗೊಳ್ಳುತ್ತೇವೆ. ಜನನ ಮರಣಗಳೆಂಬ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಆತ್ಮನನ್ನು ತಿಳಿಯುವುದೊಂದೇ ಮಾರ್ಗ. ಒಂದು ಇನ್ನೊಂದು ಸಂದರ್ಭ ಅಂತಂದ್ರೆ, ಒಂದು ಸಣ್ಣ ಹುಡುಗಿಗೆ ಮದುವೆ ಅಂತಂದ್ರೇನು ಎಂಬುದರ ಬಗ್ಗೆ ದೊಡ್ಡವರು ಎಷ್ಟು ವಿವರಿಸಿದ್ರು ಕೂಡ ಅರ್ಥ ಆಗೋದಿಲ್ಲ.
ಆದರೆ ಅದೇ ಹುಡುಗಿಗೆ ಮದುವೆಯಾದ ಮೇಲೆ ಅವಳಿಗೆ

ಅನುಭವವಾಗುತ್ತೆ. ಅದೇ ರೀತಿ ಆರಂಭದ ಸಾಧಕನಿಗೆ ಪರಮ ಪದವನ್ನು ಮತ್ತು ಅದನ್ನು ಪಡೆಯುವುದರಿಂದ ಸಿಗುವಂತಹ ಆನಂದವನ್ನ ಎಷ್ಟು ವಿವರಿಸಿದ್ರೂ ಕೂಡ ಅರ್ಥವಾಗದು. ಆ ಪೂರ್ಣ ಸ್ಥಿತಿಯನ್ನ ಗ್ರಹಿಸುವಷ್ಟು ವಿಶಾಲವಾಗಿ ಅವರ ಮನಸ್ಸು ಮತ್ತು ಬುದ್ಧಿ ಇನ್ನ ಬೆಳೆದಿರುವುದಿಲ್ಲ. ಮನಸ್ಸು ಮತ್ತು ಬುದ್ಧಿ ವಿಶಾಲವಾದಂತೆ ಅದು ತನ್ನ ಅನಾತ್ಮನೊಡನಿರುವ ಸಂಬಂಧವನ್ನ ಬಿಟ್ಟು ಬಿಟ್ಟಂತೆ ಆತ್ಮನಲ್ಲಿಯೇ ಅದು ನೆಲೆಯಾಗುತ್ತದೆ. ಒಂದು ಸಲ ಹೀಗೆ ಅದು ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಕಳಚಿಕೊಂಡು ಆತ್ಮನಲ್ಲಿಯೇ ನೆಲೆ ನಿಲ್ಲುವುದಾದರೆ ಆಗ ಆ ಮನಸ್ಸು ಮತ್ತು ಬುದ್ಧಿಗೆ ಮೋಕ್ಷ ಎಂದರೇನು ಎನ್ನುವ ಅನುಭವವಾಗುತ್ತೆ. ಕನಸಿನಿಂದ ಎದ್ದ ಮೇಲೆ ತಾನೇ ನಾವು ಕನಸನ್ನು ಸುಳ್ಳು ಎಂದು ಹೇಳುವುದು. ಕನಸು ಕಾಣುತ್ತಿರುವ ತನಕ ಕನಸಿನ ಮಿಥ್ಯತ್ವದ ಬಗ್ಗೆ ನಮಗೆ ಅರಿವಾಗುವುದಿಲ್ಲ. ಅದೇ ರೀತಿ ಒಂದು ಸಲ ಆತ್ಮನ ಬೆಳಕಿಗೆ ಎದ್ದು ಬರುವುದಾದರೆ ಪರಮ ಪದ ಎಂದರೇನು ಎಂಬುದರ ಅರಿವಾಗುವಂಥದ್ದು. ಆತ್ಮನಿರುವ ಈ ಸ್ಥಾನವನ್ನೇ ವ್ಯಾಸ ಮಹರ್ಷಿಗಳು ಇಲ್ಲಿ ಪರಮಾತ್ಮನಿರುವ ಸ್ಥಾನ ಅಂಥೇಳಿ ವರ್ಣಿಸ್ತಾ ಇದ್ದಾರೆ. ಪರಮಾತ್ಮ ಕೃಷ್ಣನೇ ಆತ್ಮಸ್ವರೂಪವಾಗಿ ನಮ್ಮೆಲ್ಲರ ಬುದ್ಧಿಯನ್ನ ಬೆಳಗುವಂತಹ ಒಂದು ಶಕ್ತಿ. ಈ ಒಂದು ಶಕ್ತಿಯ ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಕಾರಿರುಳ ಕರಿ ಮುಸುಕು ಮೆಲ್ಲ ಮರೆಯಾಗಲಿದೆ, ಕಾರಿರುಳ ಕರಿ ಮುಸುಕು ಮೆಲ್ಲ ಮರೆಯಾಗಲಿದೆ, ಕೂಡಲಿದೆ ಸಂತಸದಿ ಚಂದ ಹೊಂಬೆಳಕು, ನವರಾಗ ಹೊಮ್ಮಲಿದೆ ಪಕ್ಷಿ

ಕರಿಮ ಮುಸುಕು ಅನ್ನುವಂಥ ಒಂದು ಅಜ್ಞಾನ ನಮ್ಮ ಇಡೀ ಬದುಕನ್ನ ಮುಸುಕಿರುವಾಗ ಭಗವಂತನೆಂಬ ಚೆಂಬೆಳಕು ಹೊಂಬೆಳಕು ನಮ್ಮಲ್ಲಿ ಮೂಡಿದ್ರೆ ಆ ಜ್ಞಾನದ ಬೆಳಕೆ ನಮಗೆ ಪರಮಾತ್ಮನನ್ನ ಕಾಣುವಂತೆ ದೃಶ್ಯ ಗೋಚರವಾಗುವಂತೆ ಆಗತ್ತೆ. ಆಗ ನಮ್ಮ ಬಾಳಿನಲ್ಲಿ ನವರಾಗ ಹೊಮ್ಮತ್ತೆ, ಆಗ ಇಡೀ ಬಾನು ನಮ್ಮದೇ. ಅಂತಂದ್ರೆ ಆ ಒಂದು ವ್ಯಕ್ತ ರೂಪದಲ್ಲಿರುವಂತಹ ಈ ಆತ್ಮ ಅವ್ಯಕ್ತ ರೂಪಕ್ಕೆ ಹೋದಾಗ ಅದು ಮುಕ್ತಾತ್ಮನಲ್ಲಿ ಸೇರಿ ಅಂತರಾತ್ಮದ ಒಡಲಿನಿಂದ ಆ ಪರಮಾತ್ಮನ ಹಾದಿಯಲ್ಲಿ ಸಾಗಿ ಆ ಪರಮಾತ್ಮನೇ ಆಗಿ ಮುಕ್ತಾತ್ಮನಾಗ್ತಾನೆ. ಅದೇ ಇಡೀ ಬಾನುವೇ, ಇಡೀ ಪ್ರಪಂಚವೇ ಆ ಆತ್ಮ ಸ್ವರೂಪಿಯಾಗ್ಬಿಡತ್ತೆ. ಹಾಗಾಗಿ ಎಲ್ಲವನ್ನ ಮುಕ್ತಗೊಳಿಸಿ ಸಾಗಿ ಪರಮಾತ್ಮನನ್ನ ಸೇರುವಂಥದ್ದೇ ನಮ್ಮ ಪರಮ ಮಂತ್ರ, ಅದೇ ಪರಂಧಾಮ ಅಂತ ಹೇಳಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಇಚ್ಚಿಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಶ್ರೀಮತಿ ರಾಧಾ ಹಾಗೂ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಶ್ರೀಮತಿ ಅಂಬಿಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲಿಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರು ತಾಲೂಕಿನ ಹನುಗೂಡು ಹೋಬಳಿಯ ಕಲ್ಕಡ ಗ್ರಾಮದ ಶ್ರೀಮತಿ ರಾಧಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ಸ್ ಮ್ಯಾಮ್.
1: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ಸ್ ಮ್ಯಾಮ್.
1: ಸೊ ಮೂಲತಃ ಎಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ?
2: ಮೂಲತಃ ನಾನು ಕಲ್ಕುಣಿಕೆ ಹುಣಸೂರು ಹುಡುಗಿ. ಮದುವೆ ಆಗಿರೋ ನನ್ನ ಕಲ್ಕಡ ಅರಿನಹಳ್ಳಿ ಗ್ರಾಮ, ಕಲ್ಕಡ ಗ್ರಾಮ, ಅಲ್ಲಿಗೆ ನಾನು ಮದುವೆ ಆಗಿರೋದು. ಅಲ್ಲಿಂದ ಬಂದು ನಾನು ಇಲ್ಲಿ ಕಲ್ತಿರೋದು. ನಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟ್ ಆಗಿರೋದಕ್ಕೆ ನಾನು ಇಲ್ಲಿ ಕಲ್ತಿರೋಕ್ಕೆ ಸಾಧ್ಯ ಆಗಿರೋದು. ಈಗ ಇಲ್ಲಿ ಬಂದು ನಾನು ಪೂರ್ತಿ A to Z ಬ್ಯೂಟಿಷಿಯನಲ್ಲಿ ಏನೇನು ಇಂಪಾರ್ಟೆಂಟ್ ಎಲ್ಲ ಕಲ್ತಿದ್ದೀನಿ. ಒಬ್ಬ ಮಾರ್ಕ್ ಮಾಡ್ಬೋದು ನಾನು. ಇವರು ಯಾಕೆ ಮೈನಸ್ ಆಗಿ ಕಾಣಿಸ್ತವ್ರೆ ಅಂದರೆ, ಏನೋ ಮಿಸ್ಸಿಂಗ್ ಅಂತಾರೆ ನೋಡಿ, ರೆಡಿ ಆದಾಗ ಅದನ್ನ ಗುರುತಿಸೋ ಮಟ್ಟಿಗೆ ನಾನು ಕಲ್ತಿದ್ದೀನಿ. ಹಂಗಾಗಿ ನಂಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಮ್ಯಾಮ್. ನಾನಾಗಿ ಈಗ ನಮ್ಮ ಹಸ್ಬೆಂಡ್ ತುಂಬ ಕೂಲಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡೋರು. ಅವ್ರಿಗೆ ನಾನು ಒಂದು ಸಪೋರ್ಟ್ ಆದರೆ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ. ಮಕ್ಳುಗಳ ಮುಂದೆ ಎಜುಕೇಷನ್ ಏನು ಮಾಡ್ತಾಯಿದ್ದೀರಾ ತುಂಬ ಮಟ್ಟ ಹೋಗೈತೆ. ಅವ್ರು ಎಜುಕೇಷನ್ ಕೊಡಿಸ್ಬೇಕಂದ್ರೆ ನಾವಿಬ್ಬರು ಅವ್ರು ಕೆಲಸ ಮಾಡಲೇಬೇಕು. ಹಂಗಾಗಿ ನಮಗೆ ಆರ್ಥಿಕವಾಗಿ ನಾವು ಕುಗ್ಗಿರೋ ಜನ, ಅಮೌಂಟ್ ಇಲ್ಲ, ಫೈನಾನ್ಸಲಿ ಇಲ್ಲದೇ ಇರೋರು ಅಂತಿರೋದೆ ನಮ್ಮ ದುಡ್ಡಿಗೆ ಸಮನಾಗಿ ಈ ಕೇಂದ್ರ ತುಂಬ ಹೆಲ್ಪ್ ಮಾಡ್ತಾಯಿದೆ ಹೆಣ್ಮಕ್ಳುಗಳಿಗೆ. ಯಾಕಂದರೆ ಅಮೌಂಟ್ ಕಮ್ಮಿ ತಗೊಂಡು ತುಂಬ ವಿದ್ಯೆಗಳನ್ನ ದಾನ ಮಾಡ್ತಾರಲ್ಲ, ಆ ಥರ ಮಾಡ್ತೈತೆ. ಅದರಿಂದ ತುಂಬ ಹೆಣ್ಮಕ್ಳು ಇದನ್ನ ಪ್ರಯೋಜನ ಮಾಡ್ಕೋಬೇಕು. ಮನೆಯೊಳಗೆ ಕೂತಿ ಈಗ ಹಸ್ಬೆಂಡ್ಗೆ ನಾವೊಂದು ಹೆಲ್ಪ್ ಆದರೆ ಅವ್ರಿಗೂ ಒಂದು ಆರ್ಥಿಕವಾಗಿ ಸುಧಾರಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಬ್ಯೂಟಿಷಿಯನ್ ತರಬೇತಿ ತಗೊಂಡಿದ್ದೀನಿ ಮ್ಯಾಮ್. ತಗೊಂಡು ತುಂಬಾ ಹೆಲ್ಪ್ ಆಗಿ ಜನಗಳಿಗೆ ಇದು ಮಾಡ್ತಾಯಿದ್ದೀನಿ.
1: ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ?
2: ನಾನು, ನನ್ನ ಗಂಡ ಮತ್ತು ನಮ್ಮ ಇಬ್ಬರು ಮಕ್ಕಳು, ಅತ್ತೆ ಮಾವ.
1: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
2: ಬ್ಯೂಟಿಷಿಯನ್ ಮ್ಯಾಮ್, ಓದಿರೋದು 10th.
1: ಟೆಂತ್ ಓದಿದ ನಂತರ
2: ಮನೇಲೇ ಇದೆ ಮ್ಯಾಮ್.
1: ಬ್ಯೂಟಿಷಿಯನ್ ಟ್ರೈನಿಂಗ್ ತಗೋಬೇಕು ಅಂತ ಆಸಕ್ತಿ?
2: ಹಾಂ, ನನಗೆ ಮೊದಲೇ ಫ್ಯಾಷನ್ದಲ್ಲಿ ಡಿಸೈನ್ ಮತ್ತು ಮೇಕಪ್ ಮಾಡೋದ್ರೆ ಸಖತ್ ಇಷ್ಟ ಇತ್ತು. ಬಟ್ ನನಗೆ ಅದಕ್ಕೊಂದು ವಿದ್ಯೆ ಅಂತ ಬೇಕಿತ್ತಲ್ಲ, ಅದಿರಲಿಲ್ಲ ನನಗೆ. ಹಂಗಾಗಿ ಮ್ಯಾಮು, ಪಲ್ಲವಿ ಮ್ಯಾಮ್ ಅವರು ಮನೆ ಹತ್ರ ಭೇಟಿ ಕೊಟ್ಟು ಇದು ಈ ಥರ ಆಯ್ತು ಅಂತ ಅಂದಾಗ, ನಮಗೆ ಅದನ್ನ ಬೇಸ್ ಮಠದಿಂದನೇ ಕಲಿಬೇಕಲ್ವಾ ಏನೇ ಆದ್ರೂ, ಅದನ್ನ ಹೇಳಿಕೊಟ್ರು. ಹೇಳ್ಕೊಟ್ಟು ಈಗ ನಾನು ಒಬ್ಬ ಪಾಯಿಂಟ್ ಔಟ್ ಮಾಡ್ಬೋದು ಏನು ಹೆಚ್ಚಾಗೈತೆ ಇದರಲ್ಲಿ, ಕರೆಕ್ಟ್ ಮಾಡ್ಕೊಳ್ಳೋ ಥರ ಹೇಳ್ಕೊಟ್ಟವ್ರೆ.
1: ಯಾವಾಗ ತರಬೇತಿಯನ್ನು ಪಡ್ಕೊಂಡಿದ್ದೆ?
2: ಒಂದು ವರ್ಷ ಆಯಿತು. ತುಂಬ ಆರ್ಡ್ರ್ಗಳಿಗೆಲ್ಲ ಹೋಗ್ತಾ ಇದ್ದೀನಿ, ತುಂಬ ಜನ ಬೇರ್ತು.
1: 2025 ನೀವು ಈ ಒಂದು ತರಬೇತಿಯನ್ನು ಪಡ್ಕೊಂಡ್ರಿ, ಹೇಗಿತ್ತು ಮೇಡಮ್ 3 ತರಬೇತಿ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ನೀವು?
2: ಮ್ಯಾಮ್, ತುಂಬ ಚೆನ್ನಾಗಿತ್ತು ಮ್ಯಾಮ್. ತುಂಬಾ ಕ್ಲೋಸ್ ಆಗಿ ಹೇಳ್ಕೊಟ್ಟಿರೋದಕ್ಕೆ ನಾವು ಕಲಿಯೋಕೆ ಸಾಧ್ಯ. ಈ ಥರ ಗದ್ರದು ಪ್ರೀತಿಯಿಂದ ಹೇಳ್ಕೊಟ್ಟಾಗ ಎಂಥ ವಿದ್ಯಾರ್ಥಿನೂ ಕಲಿಬೋದು ಆ ಥರ. ಮ್ಯಾಮ್ ಪಲ್ಲವಿ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟವ್ರೆ, ಗೊತ್ತಿಲ್ಲದಿರೋದ ಗೊತ್ತು ಮಾಡಿ ಹೇಳ್ಕೊಟ್ಟವ್ರೆ, ತಪ್ಪನ್ನ ಸರಿ ಮಾಡೋರೆ, ಇಲ್ಲ ಈ ಥರ ಅಲ್ಲ ಇದು ಈ ಥರ ಮಾಡಿ ಅಂತ. ಇವಾಗ ನಾವು ಓನಾಗಿ ಕಲ್ತಿದ್ದೀವಿ ಅಂತ ಅಂದರೆ ಅದು ಪಲ್ಲವಿ ಮ್ಯಾಮಿಂದನೇ. ತುಂಬಾ ಚೆನ್ನಾಗಿ ತಾಳ್ಮೆಯಿಂದ, ಅದು ತಾಳ್ಮೆಯಿಂದ ತುಂಬ ಚೆನ್ನಾಗಿ ಹೇಳ್ಕೊಟ್ಟವ್ರೆ.
1: ಓಕೆ, ಈ ವೃತ್ತಿನ ಏನಕ್ಕೆ ಆಯ್ಕೆ ಮಾಡಿಕೊಡ್ರಿ ಅಂತ ತಿಳಿಸ್ಬೋದಾ?

0: ಮ್ಯಾಮ್, ಇದಕ್ಕೆ ನನಗೆ ಇದ್ರ ತುಂಬ ಆಸಕ್ತಿ ಜಾಸ್ತಿ. ಚಿಕ್ಕ ವಯಸ್ಸಿನ ಆಸಕ್ತಿ ಜಾಸ್ತಿ. ಒಬ್ಬರು ರೆಡಿ ಮಾಡೋದು, ಒಂದು ಸ್ಯಾರಿ ಉಡ್ಸೋದು, ಯಾಕಂದರೆ ಒಬ್ರಿಗೆ ಒಂದು ಕಲೆ ಅಂತ ಇರುತ್ತೆ ಅಲ್ವಾ. ಆ ಕಲೆ ನನ್ನ ಹಸ್ಬೆಂಡೇ ಗುರುತಿಸಿದ್ದು, ನಮ್ಮ ಅಮ್ಮನೂ ಗುರುತಿಸಿಲ್ಲ, ನಮ್ಮ ಹಸ್ಬೆಂಡೇ. ಹೋಗು ಬ್ಯೂಟಿಷಿಯನ್ಗೆ ನೀನು, ಯಾಕಂದರೆ ನಾನು ಯಾರೇ ಮದುವೆ ಮನೆಗಾಗಲಿ ಯಾರು ಕೇಳು, ಬಾ ಸೀರೆ ಉಡಿಸು ಚೆನ್ನಾಗಿ ಉಡಿಸ್ತಿ. ಆ ಥರ ಸ್ವಲ್ಪ ಸ್ವಲ್ಪ ಸ್ಟೆಪ್ಪಲ್ಲಿ ಗೊತ್ತಾಗಿ ನನ್ನ ಹಸ್ಬೆಂಡ್ ಕಂಡಿಡ್ದು, ನನ್ನ ಹಸ್ಬೆಂಡ್ ಅದೇ ಟೈಮ್ಗೆ ಮನೆ ಭೇಟಿಲಿ ಮ್ಯಾಮ್ಗಳೆಲ್ಲ ಬಂದಾಗ ಒಂದು ನನ್ನ ಲೈಫಲ್ಲಿ ಒಂದು ಟರ್ನ್ ಪಾಯಿಂಟ್ ಹೊಡ್ಕೈತು ಅಷ್ಟೇ. ನಂಗೆ ಚಿಕ್ಕ ವಯಸ್ಸಿನ ಒಬ್ಬರು ರೆಡಿ ಮಾಡೋದ್ರೆ ಸಖತ್ ಇಷ್ಟ.
1: ಈಗ 2025 ಜನವರಿಯಲ್ಲಿ ನೀವು ಈ ಒಂದು ತರಬೇತಿಯನ್ನು ಪಡ್ಕೊಂಡೆ ಅಂತ
0: ಹೌದು ಮ್ಯಾಮ್.
1: ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ?
0: ನಮ್ಗೆ ಈಗ 3 ತಿಂಗಳಾಯ್ತು. ಆರ್ಡ್ರ್ಗಳು ಹೋಗ್ತಾ ಇದೆ, ಸಣ್ಣ ಪುಟ್ಟ ಆರ್ಡ್ರ್ಗಳು ಸಿಗ್ತಾ ಇತ್ತು. ಈಗ ಓನಾಗಿ ಮಾಡಿದ್ರೆ ಇದರಲ್ಲಿ ನನಗೆ ಇಂಪ್ರೂವ್ಮೆಂಟ್ ಆಯ್ತದೆ. ಮತ್ತು ನನಗೆ ಇದು ಬೇಕಿತ್ತಲ್ಲ, ಪ್ರಚಾರ ಬೇಕಿತ್ತು, ಮತ್ತು ಒಬ್ರಿಗಿಂತ ಒಬ್ರು ಮಾಹಿತಿ ಬೇಕಿತ್ತು. ಸಡನ್ನಾಗಿ ನಾನು ಪಾರ್ಲರ್ ಮಾಡಿದ್ರು ಅದು ಹಿಂಸೆನೆ, ನನಗೇನು ಪಬ್ಲಿಸಿಟಿಗೆ ಇಲ್ಲ. ಹಂಗಾಗಿ ಪಬ್ಲಿಸಿಟಿಗೆ ಆದ್ಮೇಲೆ ಈಗ ಪಾರ್ಲರ್ ಮಡ್ಗಿದ್ದೀನಿ.
1: ಪರವಾಗಿಲ್ಲ
0: ಮ್ಯಾಮ್. ಹುಣಸೂರಲ್ಲಿ.
1: ಹುಣಸೂರಲ್ಲಿ?
0: ಹಾಂ.
1: ನೀವು ಊರಿಂದ ಬಂದು ಇಲ್ಲಿ ಮಾಡ್ತೀರಿ?
0: ಮ್ಯಾಮ್ ಚೆನ್ನಾಗಿ ನಡೀತಾ ಐತೆ ಮ್ಯಾಮ್, ಏನೂ ಇಲ್ಲ. ಕಸ್ಟಮರ್ಗಳೆಲ್ಲ ಚೆನ್ನಾಗಿ ಬರುತ್ತಾರೆ, ಚೆನ್ನಾಗಿ ಮಾಡ್ತಾ ಇದ್ದೀನಿ.
1: ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ರಿ ಪ್ರಸ್ತುತ
0: ಮ್ಯಾಮ್? ಎವ್ರಿ ಒನ್ ಕ್ಲೆನ್ಸಿಂಗು, ಐಬ್ರೋ, ವ್ಯಾಕ್ಸು, ಮತ್ತು ಫೇಷಿಯಲು, ಟ್ಯಾನ್ ರಿಮೂವರು, ಮತ್ತು ಸ್ಯಾರಿ ಡ್ರಾಪಿಂಗು, ಮೇಕಪ್ಪು, ಏರ್ ಸ್ಟೈಲು, ಅವೆಲ್ಲ ಪ್ರತಿಯೊಂದು ಮಾಡಿಕೊಡ್ತೀವಿ. ಹಾಂ, ಹೋಗ್ತೀನಿ ಮ್ಯಾಮ್. ಇನ್ಸ್ಟಾದಲ್ಲೂ ಐತೆ. ಮನೆಗೆ ನನ್ನ ಮನೆಗೂ ಬರ್ತಾರೆ. ಅವ್ರು ಬರೋ ಕಾರಣ ಇಲ್ಲ ಅಂತ ಅಂದಾಗ ನಾನೇ ಮನೆಗೆ ಹೋಗ್ಬಿಟ್ಟು ಮೇಕಪ್ ಮಾಡಿರೋದು ಉಂಟು, ಮತ್ತು ಟ್ಯಾನ್ ರಿಮೂವ್ ಮಾಡಿರೋದು, ಐಬ್ರೋ ಮಾಡಿರೋದು, ವ್ಯಾಕ್ಸ್ ಮಾಡಿರೋದೆಲ್ಲ ಉಂಟು.
1: ನಿಮ್ಮ ಕೈಗೆಟಕುವ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಮೇಡಮ್?
0: ತುಂಬಾ ಚೆನ್ನಾಗಿ ಸಿಕ್ಕೈತೆ ಮ್ಯಾಮ್. ಯಾಕಂತಂದರೆ ಇದೆಲ್ಲ ಹೊರಗಡೆ ಕಲಿತೀನಿ ಅಂತಂದರೆ 50,000 25,000 ಕೊಟ್ಟು ಕಲಿತವ್ರು. ಯಾಕಂದರೆ ಅದೆಲ್ಲ ಫಿನಾನ್ಷಿಯಲಿ ಚೆನ್ನಾಗಿರೋರಿಗೆ ಕಲಿಬೋದು, ಬಟ್ ಬಡವರು ಕಲಿಬೋದು ಅಂತ ಇರೋದು ಒಂದು ಕೇಂದ್ರ ಅಂದರೆ ಇದೇನೆ. ಯಾಕಂದರೆ ನಾವು ಹಾಕಿರೋ ಅಮೌಂಟ್ಗೆ ತುಂಬಾ ಎಕ್ಸ್ಟ್ರಾ ನಮ್ಗೆ ಹೇಳ್ಕೊಟ್ಟಿರೋ ಕೇಂದ್ರ ಇದು ಮ್ಯಾಮ್.
1: ಈಗ ನೀವೇನು ಖರ್ಚು ಮಾಡಿದ್ದೀರಾ ಅಥವಾ ಏನು ಬಂಡವಾಳ ಹಾಕಿದ್ದೀರಿ ಅದೆಲ್ಲ ವಾಪಸ್
0: ಮ್ಯಾಮ್ ವಾಪಸ್ ಬಂದಿದೆ ಮ್ಯಾಮ್,
1: ಲಾಭ ತೆಗ್ದು
0: ತೆಗ್ದಿದ್ದೀವಿ.
1: ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೀರಾ?
0: ಹಾಂ ಮ್ಯಾಮ್.
1: ಸೊ ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ದೀರಿ? ಪ್ರಸ್ತುತ ಎಷ್ಟು ಸಬಲರಾಗಿದ್ದೀರಿ ಮೇಡಮ್?
0: ಮ್ಯಾಮ್ ಅಂದರೆ ಪ್ರತಿ ಒಂದಕ್ಕೂ ನನಗೊಂದು ಕ್ಲಿಪ್ ತಗೋಬೇಕು ಅಂದ್ರೆ ಹಸ್ಬೆಂಡೇ ಕೇಳಬೇಕು, ಮಕ್ಳಿಗೆ ಒಂದು ಪೆನ್ ತಗೊಡ್ಬೇಕು ಅಂದ್ರೆ ಹಸ್ಬೆಂಡೇ ಕೇಳಬೇಕಿತ್ತು. ಬಟ್ ಈಗ ಅದು ಸ್ಟಾಪ್ ಆಗೈತೆ. ಆರ್ಥಿಕ ಆಗಿದ್ರೆ ತುಂಬ ಕುಗ್ಗಿಲ್ಲ, ತುಂಬ ಮೇಕೋಗಿಲ್ಲ, ಸ್ವಲ್ಪ ಪರವಾಗಿಲ್ಲ ಹಸ್ಬೆಂಡ್ಗೆ ಸಮಾಗಿ. ಈಗ ಅವ್ರ ಹತ್ರ 100 ರೂಪಾಯಿ ಕೇಳ್ತಾ ಇದ್ದಳು, ಈಗ 50 ರೂಪಾಯಿ ಕೇಳಂಗಾಗಿದ್ದೀನಿ. ಅಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಮ್ಯಾಮ್.
1: ಸೊ ಬೇರೆಯವ್ರಿಗೂ ಏನಾದರೂ ಒಂದು ತರಬೇತಿ ಥರ ಕೊಡ್ತಾ ಇದ್ದೀರಾ ನಿಮ್ಮ ಪಾರ್ಲರಲ್ಲಿ?
0: ಇಲ್ಲ ಮ್ಯಾಮ್, ಆ ಥರ ಇನ್ನೂ ಕೈ ಹಾಕಿಲ್ಲ.
1: ಆ ಥರ ಏನಿಲ್ಲ. ಪ್ರಸ್ತುತ ಉದ್ಯೋಗ ಚೆನ್ನಾಗಿ ಅಂತ ಹೇಳಿದ್ರು. ಸೊ ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಮನೆಯ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ?
0: ಹಾಂ ಮ್ಯಾಮ್, ಚೆನ್ನಾಗಿ ಮಾಡ್ತೀನಿ. ಈಗ ಮಕ್ಕಳನ್ನು ನೋಡಬೇಕಲ್ವಾ, ಚೆನ್ನಾಗಿ ನಡೆದು ನಡೀತಾ ಇದ್ದೀವಿ. ನಮ್ಮ ಅತ್ತೆ ಮಾವ ನಮ್ಮಅಮ್ಮ ಎಲ್ಲ ಅದನ್ನೆಲ್ಲ ಹಸ್ಬೆಂಡ್ ತುಂಬ ಅಂದರೆ ತುಂಬಾ ಸಪೋರ್ಟಿವ್. ಯಾಕಂದರೆ ಹೆಣ್ಮಕ್ಳಿಗೆ ಯಾವ್ದಾರ ಒಂದು ಸಪೋರ್ಟಿಂಗ್ ಇರಲೇಬೇಕು. ಮದುವೆ ಆದಮೇಲಂತೂ ಯಾರು ಸಪೋರ್ಟ್ ಇಲ್ಲ ಅಂದರೆ ಹಸ್ಬೆಂಡ್ ಇರಲೇಬೇಕು. ಆ ವಿಷಯದಲ್ಲಿ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ನನಗೆ. ಹಂಗಾಗಿ ನಾನು ಎಲ್ಲರ ವರ್ಕ್ಗೆ ಹೊರಗಡೆ ಹೋಗ್ತೀನಿ ಅಂದರೆ ಪೂರ್ತಿ ಮಕ್ಕಳು ಜವಾಬ್ದಾರಿ ಅವ್ರು ತಗೋತಾರೆ. ಮಾಡ್ತಾ ಇದೀವಿ ಮ್ಯಾಮ್, ಹೆಂಗೋ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಇದೆ ಮನೆ.
1: ನೀವು ಒಬ್ಬ ಮಹಿಳೆಯಾಗಿ ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀವಿ?
0: ತುಂಬ ಸಲವಿರ್ತವೆ ಮ್ಯಾಮ್. ಅದು ಬ್ಯೂಟಿಷಿಯನ್ ಅಂತ ಬಂದರೆ ತುಂಬ ಮಾನಸಿಕವಾಗಿ ಹಿಂಸೆ ಆಗ್ತಾ ಇರ್ತದೆ. ಆ ಹೆಣ್ಮಕ್ಳುಗಳಿಗೆ ಮಾತ್ರ ಗೊತ್ತಿರ್ತದೆ ಬ್ಯೂಟಿಷಿಯನ್ನಲ್ಲಿ. ಯಾಕಂದರೆ ಟೈಲರಿಂಗು ಮಾಮೂಲಿ ಫ್ಯಾಷನ್ ಡಿಸೈನರ್ ಅವರು ಒಂದು ಜಾಸ್ತಿ ಎದುರಿಸಲ್ವೇನೋ, ಬ್ಯೂಟಿಷಿಯನ್ನವರು ಅಂತೂ ತುಂಬ ಹೆಜ್ಜೆಜೆಗೂ ಎದುರಿಸ್ಬೇಕು. ನೋಡೋ ರೀತಿ ಕೆಲಸ ಮಾಡೋದು, ಜನ ಟ್ರೀಟ್ ಮಾಡೋದು ಎಲ್ಲ ಎದುರಿಸ್ಕೊಂಡು ಹೆಣ್ಮಕ್ಳು ನುಗ್ಗೋದು ಅಂದರೆ ಇದೊಂಥರ ಬ್ಯೂಟಿಷಿಯನ್ ಕಷ್ಟನೇ. ಬಟ್ ಅದರಲ್ಲೂ ನಿಲ್ಲಂಗಿಲ್ಲ, ನಿಲ್ಲಬಾರ್ದು ನನ್ನ ಪ್ರಕಾರ. ಏನಕ್ಕೆ ನೋಡೋ, ಮಾತಾಡೋರು ಸಾವಿರ ಮಾತಾಡ್ತಾರೆ. ನಾವು ಕರೆಕ್ಟಾಗಿದ್ದರೆ ಸಾಕು. ಈಗ ಹೇಳ್ತಾರಲ್ಲ ಜನ, ಹೇಳ್ತಾರಲ್ಲ ಜನ ಮೆಚ್ಚಿದಂಗಿರ್ಬೇಡ, ದೇವ್ರು ಮೆಚ್ಚಿದಂಗಿರು ಅಂತ. ಅದೊಂದು ಮಾತು ರೂಢಿ ಮಾಡ್ಕೊಂಡು ಯಾರು ಏನೇ ಅಂದರೂ ತಲೆಗೆ ಹಾಕ್ತೋ ಆ ಕಾಲದೇ ಮುಂದೆ ನುಗ್ಗಬೇಕು. ಯಾಕಂದರೆ ನಾವು ಚೆನ್ನಾಗಿದ್ದಾಗ ಜನ ಅವ್ರಾಗವರೇ ಬರ್ತಾರೆ. ನೋಡಿದ್ದೀನಿ ಮ್ಯಾಮ್ ತುಂಬ ಲೈಫಲ್ಲಿ, ಕಷ್ಟದಲ್ಲಿ ಇದ್ದಾಗ ಹೆಂಗಿದ್ರು ಜನ, ಕಷ್ಟ ಹೋದ್ಮೇಲೆ ಹೆಂಗಿದ್ರು ಅಂತ ಎಲ್ಲನೂ ನೋಡಿದ್ದೀವಿ. ಹಂಗಾಗಿ ಅದ್ರಲ್ಲಿ ಸಪೋರ್ಟಲ್ಲಿ ಫ್ಯಾಮಿಲಿ ಒಂದು ನಿಂತ್ಕೊತದೆ ಹೊರತು ಮಾತಾಡೋ ಜನ ಯಾವತ್ತೂ ನಿಂತ್ಕೊಳ್ಳಲ್ಲ. ಹಂಗಾಗಿ ನಿನ್ನ ಫ್ಯಾಮಿಲಿ ನಾವು ಕಾಪಾಡ್ಕೋಬೇಕು ಅಂದರೆ ಇಂಥ ಪ್ರಾಬ್ಲಮ್ ಎಲ್ಲ ಎದುರಿಸಲೇಬೇಕು. ಹಂಗಾಗಿ
1: ಸಾಕಷ್ಟು ಸವಾಲುಗಳ ಮಧ್ಯೆ ಒಂದು ತರಬೇತಿ.
0: ಹಾಂ ಮ್ಯಾಮ್,
1: ಪ್ರಸ್ತುತ ಸ್ವ ಉದ್ಯೋಗ. ಸೊ ಇದಕ್ಕೆಲ್ಲ ಕುಟುಂಬದ ಸಾಗರ ಆಗಿದೆ,
0: ಚೆನ್ನಾಗೈತೆ.
1: ಸೊ ಕೇಂದ್ರ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ, ಯುವಕರಿಗೆ, ವೃತ್ತಿಯರಿಗೆ ಸಾಕಷ್ಟು ತರಬೇತಿ
0: ತುಂಬ ಹೆಲ್ಪ್ ಆಯ್ತು.

0: ನಮ್ಗೆ ತುಂಬ ಜನಕ್ಕೆ ಹೆಲ್ಪ್ ಆಯ್ತದೆ, ಯಾಕಂತ ಅಂದರೆ ಎಲ್ಲರಿಗೂ ಟ್ಯಾಲೆಂಟ್ ತುಂಬ ಇರುತ್ತೆ, ಅದಕ್ಕೆ ಆರ್ಥಿಕವಾಗಿ ಜನ ತುಂಬಾ ಕುಗ್ಗಿರ್ತಾರೆ ಅಮೌಂಟ್ ವಿಷಯದಲ್ಲಿ. ಅಂಥದ್ರಲ್ಲಿ ನಮ್ಮ ಕೈ ಎಟ್ಟುವಾಗ ದರದಲ್ಲಿ ಒಂದು ನಮ್ಮ ತರಬೇತಿ ಸಿಗ್ತದೆ, ನಮ್ಮ ಜೀವನ ಕಟ್ಕೋಬೋದು ಅನ್ನೋದಕ್ಕೆ ಈ ಕಾರ್ಯಕ್ರಮ ತುಂಬಾ ಹೆಲ್ಪ್ ಆಗುತ್ತೆ. ಮಮ್ಮಿದು ಈ ಕೇಂದ್ರ ತುಂಬ ಹೆಲ್ಪ್ ಮಾಡ್ತಾಯಿದೆ. ಎಷ್ಟೋ ಹೆಣ್ಮಕ್ಳಾಗಲಿ ಬಾಯ್ಸ್ಗಳಾಗಲಿ ತುಂಬ ಜೀವನ ಕಟ್ಕೊಂಡವ್ರೆ. ಇವತ್ತು ನಾನು ಒಂದು ಓನಾಗಿ ಸಂಪಾದನೆ ಮಾಡ್ತೀನಿ, ಅದು ಒಂದು ರೂಪಾಯಿನಾರೇ ಆಗಲಿ, ಅದಕ್ಕೆ ಮೇನ್ ಬೇಸ್ ಮಟ್ಟನೇ ಈ ಕೇಂದ್ರ ಅಲ್ವಾ ಮ್ಯಾಮ್? ನಿಜ. ಯಾಕಂತಂದರೆ ನನಗೇನೂ ಗೊತ್ತಿಲ್ಲ, ಯಾಕಂದರೆ ಏನೇ ಒಂದು ತಿಳ್ಕೋಬೇಕು ಅಂದರೂ ಅದಕ್ಕೆ ನಾಲೆಡ್ಜ್ ಇರಬೇಕು ಅಲ್ವಾ? ಹಂಗಾಗಿ ಆ ನಾಲೆಡ್ಜ್ ಕೊಟ್ಟಿದೆ ಈ ಕೇಂದ್ರ. ಹಂಗಾಗಿ ನಾನು ಇವತ್ತು ಅನ್ನ ಉಣ್ತಿರೋದೇ ಈ ಕೇಂದ್ರದಿಂದ. ತುಂಬ ಜನ ಹೆಣ್ಮಕ್ಳು ಊಟ ಮಾಡ್ತಾವ್ರೆ ಈ ಹೆಸರು ಹೇಳ್ಕೊಂಡು. ಹಂಗಾಗಿ ನಮ್ಮ ಕೈ ಎಟ್ಟಕ ದರದಲ್ಲಿ ನಮಗೆ ಕೈ ಸಿಕ್ಕೈತೆ ಅಂದರೆ ಅದು ನಮ್ಮ ಪುಣ್ಯ ಮ್ಯಾಮ್. ಅದೇ ಮ್ಯಾಮ್, ಇದು ನನಗೆ ಬ್ಯೂಟಿಷಿಯನ್ ಅಂದರೆ ತುಂಬ ಇಷ್ಟ. ಇನ್ನೂ ದೊಡ್ಡ ಪಾರ್ಲರ್ ಮಾಡಬೇಕು. ಇನ್ನು ನಾಲ್ಕು ಜನಕ್ಕೆ ನಾನು ನಮ್ಮ ಮ್ಯಾಮ್ ಹೇಳ್ಕೊಟ್ಟಿರೋದ ವಿದ್ಯೆನ ನಾಲ್ಕು ಜನಕ್ಕೆ ಹೇಳ್ಕೊಡ್ಬೇಕಂತ ಆಸೆ ಐತೆ. ನೋಡೋದೇ ಮುಂದೆ ಏನಾಯ್ತದೆ
1: ಮುಂದಿನ ಒಂದು ದಿನಗಳಲ್ಲಿ. ಇನ್ನಷ್ಟು ಕೊಟ್ಟು ಇನ್ನಷ್ಟು
0: ಹೌದು ಮ್ಯಾಮ್.
1: ಸೊ ನಿಮ್ಮ ಥರನೇ ಯಾವುದಾದ್ರು ಒಂದು ತರಬೇತಿಯನ್ನ ಪಡ್ಕೊಂಡು.
0: ಹಾಂ ಮ್ಯಾಮ್, ಮನೇಲಿ ಕುತ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಒಂದು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ರು ಅವ್ರ ಲೈಫೇ ಚೆನ್ನಾಗಿರೋದು. ಜನ ಮ್ಯಾಮ್ ಸಾವಿರ ಮಾತಾಡಲಿ, ಎಲ್ಲರೂ ಒಬ್ಬೊಬ್ರು ಜನಕ್ಕೆ ತಲೆ ಕೆಡಿಸ್ಕೊಬಿಡ್ತಾರೆ. ಜನಕ್ಕೆ ನನ್ನ ಪ್ರಕಾರ ಜನಕ್ಕೆ ತಲೆನೇ ಕೆಡಿಸ್ಕೊಬಾರ್ದು. ಯಾಕಂತಂದರೆ ಇವತ್ತು ನನಗೆ ಊಟ ಇಲ್ಲ ಅಂತಂದರೆ ಜನಕ್ಕೆ ಒಂದು ಕೊಡಲ್ಲ. ನಿಜ ಅಲ್ವಾ ಮ್ಯಾಮ್? ತಂದು ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ. ನನ್ನ ಪಾಪಗೆ ಹುಷಾರಿಲ್ಲ ಅಂತಂದರು ಓ ನಿಂದು ಯಾವಾಗಲೂ ಇದ್ದಿದೆ ಅಂತ ಅಂತಾರೆ ಹೊರತು ಅದೇ ನನ್ನ ಹತ್ರ ನಾನು ಆರ್ಥಿಕವಾಗಿ ಚೆನ್ನಾಗಿದ್ದರೆ ಯಾರ ಹತ್ರ ನಾನು ಬೆಂಡಾಗಂಗೆ ಇಲ್ಲ. ಇವತ್ತು ಮಾತಾಡ್ತಾರೆ ನಾಳೆ ಕಷ್ಟ ಅಂತ ಬರೋ ನಮ್ಮ ಹತ್ರನೇ ಬರ್ತಾರೆ. ಹಂಗಾಗಿ ಜನಕ್ಕೆ ಯಾರೂ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಜೀವನ ನಮ್ಮ ಇಷ್ಟ ಅಂತಾರಲ್ಲ, ಹಾಗೆ ಒಳ್ಳೆ ದಾರಿಲಿ ಹೋದರೆ ಸಾಕು ಮ್ಯಾಮ್, ಅಷ್ಟೇ. ಹೆಣ್ಮಕ್ಳು ಇನ್ನೇನು ಇಲ್ಲ, ಒಳ್ಳೆ ದಾರಿಯಿಂದ ಹೋಗಿ ತನ್ನ ಮನೆ ನನ್ನ ಮಕ್ಕಳು ಅಂದ್ಕೊಂಡು ಜವಾಬ್ದಾರಿಯಿಂದ ಇದ್ರೆ ಅಷ್ಟೇ ಸಾಕು ಮ್ಯಾಮ್.
1: ಸೊ ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರು ಮೇಡಮ್, ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರ ಮನಸ್ಸಿನಲ್ಲಿ ಎಲ್ಲ ಕ್ಷೇತ್ರಗಳನ್ನು ತುಂಬಿಸ್ಕೋಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ಸ್.
1: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರು ತಾಲೂಕಿನ ಅನುಗೂಡು ಹೋಬಳಿಯ ಕಲ್ಕಡ ಗ್ರಾಮದ ಶ್ರೀಮತಿ ರಾಧಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ.

0: ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರಿನ ಕಾವೇರಿ ಬಡಾವಣೆಯ ಶ್ರೀಮತಿ ಅಂಬಿಕಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು.
0: ಸೊ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಮಾದರಿಯಾಗಿ ನಿಂತಿದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ ಯು ಸೊ ಮಚ್.
0: ಮೂಲತಃ ಇಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ತಿಳಿಸಿ.
1: ನಾವು ಅನುಗೂಡವರು, ಒಂದು ಚಿಕ್ಕ ಗ್ರಾಮದಿಂದ ಬೀರ್ನಹಳ್ಳಿ ಕಾವಲಿನಿಂದ ಬಂದಿರೋದು. ಇಲ್ಲಿ ಬಂದು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಇಲ್ಲ ಅಂತ ಮಕ್ಕಳಿಗೋಸ್ಕರ ಇಲ್ಲಿ ಬಂದಿದ್ದೀವಿ. ಹುಣಸೂರಿನಲ್ಲಿ ಕಾವೇರಿ ಬಡಾವಣೆಯಲ್ಲಿ ಮನೆ ಮಾಡ್ಕೊಂಡಿದ್ದೀವಿ.
0: ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ?
1: ನಾವು 5 ಜನ, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ಮೈದ್ನ, ನಮ್ಮ ಇಬ್ಬರು ಮಕ್ಕಳು, ನಾನು.
0: ಏನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ನಾವು 8ನೇ ತರಗತಿ ಅಷ್ಟೇ.
0: 8ನೇ ತರಗತಿ ಓದಿದ ನಂತರ
1: ಓದಿ
0: ಏನ್ ಮಾಡ್ತೀವಿ?
1: ಏನು ಇಲ್ಲ, ಹೌಸ್ ವೈಫು.
0: ಮನೆ

0: ಅದಾದ್ಮೇಲೆ ಓದಿಸ್ಲಿಲ್ಲ ಮನೆಯಲ್ಲಿ, ಅದಾದ್ಮೇಲೆ ಮದುವೆ ಮಾಡಿಕೊಟ್ರು.
1: ಸೊ ಅದಾದ್ಮೇಲೆ ನಿಮಗೆ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು?
0: ಅದು ನಮ್ಮ ಮನೇಲಿ ಇಷ್ಟಪಟ್ಟರು ಫ್ಯಾಷನ್ ಇದೇ ಥರ. ಯಾವಾಗಲೂ ಮನೇಲಿ ಇರ್ತಾ ಇದ್ವಿ, ಹೊರಗಡೆ ಕಲಿಸೋದಕ್ಕೂ ಅಷ್ಟು ಇಷ್ಟಪಡ್ತಾ ಇದ್ದಿಲ್ಲ. ಮನೆಯಲ್ಲಿ ಕೆಲಸಕ್ಕೆ ಹೋಗಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇದ್ದಿದ್ರು, ಇಬ್ಬರು ಮಕ್ಕಳು ಚಿಕ್ಕ ಮಕ್ಕಳು. ಅದರಿಂದ ಮನೆಯಲ್ಲೇ ಕೂತು ಕೆಲಸ ಮಾಡೋ ಥರ ನಮ್ಮ ಮನೇಲಿ ಆ ಥರ ಹೊರಗಡೆ ಇಟ್ಟು ಕೆಲಸ ಮಾಡಿಕೊಡ್ತಾ ಇರಲಿಲ್ಲ, ಹೇಳ್ಕೊಡ್ತಾ ಇರಲಿಲ್ಲ. ಹಂಗಾಗಿ ಈ ಫ್ಯಾಷನ್ ಡಿಸೈನಿಂಗ್ ಅಂದರೆ ಮನೇಲೇ ಇದ್ದು ಮಾಡ್ಬೋದಲ್ಲ ಅನ್ನೋದೊಂದು, ಅದರಿಂದ ಬಂದು ಇಲ್ಲೆಲ್ಲ ಕಲ್ತಿತ್ತು.
1: ಅಂದ್ರೆ ನಿಮ್ಗೆ ಗೊತ್ತಾಯ್ತು ಮೇಡಮ್, ಅಂದ್ರೆ ಕೆಂಚನಹಳ್ಳಿ ವಿವೇಕಗ್ರಾಮೀಣ ಜೀವನಾಧಾರ ಕೇಂದ್ರ ಹುಣಸೂರಿನಲ್ಲಿ ಬಂತು ಒಂದು ಸಂಸ್ಥೆ ಸ್ಥಾಪನೆ ಮಾಡಿದೆ ಅಂತ ಗೊತ್ತಾಯ್ತು?
0: ಮೊದಲು ಗೊತ್ತಿರಲಿಲ್ಲ, ನಮಗೆ ಕಲಿಬೇಕು ಅಂತ ಅನಿಸ್ದಾಗ ನಾವೇ ಹುಡ್ಕೊಂಡು ಬಂದ್ವಿ. ಇಲ್ಲೇ ಬೋರ್ಡ್ ಕಾಣಿಸ್ತು ನಮಗೆ, ಇಲ್ಲೇ ಓಡಾಡ್ತೀವಿ, ಎಷ್ಟೋ ಸತಿ ಓಡಾಡಿದ್ವಿ, ಆದರೂ ನಮಗೆ ಇಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಬಂದು ನಾವು ಇಲ್ಲೇ ಅಡ್ಮಿಷನ್ ತೊಗೊಂಡು ಇಲ್ಲೇ 3 ತಿಂಗಳು ಕಂಪ್ಲೀಟ್ ಆಗಿ ಕಲಿತು ಈಗ ನನ್ನ ಒಂದು ಸ್ವಇಚ್ಛೆಯಿಂದ ಕೆಲಸ ಮಾಡ್ತಾ ಇದ್ದೀವಿ.
1: ಓಕೆ, 3 ತಿಂಗಳ ಒಂದು ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ ಮೇಡಮ್?
0: ಮ್ಯಾಮ್, ಅಂಬ್ರಲ್ಲಾ ಫಾಕ್, ಮತ್ತು ಮಕ್ಕಳದು, ಮತ್ತು ಇದು ಯೂನಿಫಾರ್ಮು, ಮತ್ತು ಬ್ಲೌಸು, ಮತ್ತು ಲಾಂಗ್ ಫ್ರಾಕು, ನಿಕ್ಕರು, ಮತ್ತು ಚಿಮ್ಮಿಸು, ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ.
1: ಈ ವೃತ್ತಿನೇ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಮೇಡಮ್?
0: ಮ್ಯಾಮ್, ಇದು ಮನೆ ಹಿತ ದೃಷ್ಟಿಯಿಂದ ನನಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಇಂದು ಸ್ವಂತ ದುಡಿಮೆ ಅಂತಲೂ ಇರುತ್ತೆ. ಮನೆಯಲ್ಲಿ ಮಕ್ಕಳನ್ನೂ ನೋಡ್ಕೊಳೋಕ್ಕಾಗುತ್ತೆ, ಅತ್ತೆ ಮಾವ ಮನೆಯಲ್ಲಿ ಹಸ್ಬೆಂಡ್ ಅವ್ರಿಗೆಲ್ಲ ಹೊರಗಡೆ ಹೋಗೋದು ಇಷ್ಟ ಇರಲಿಲ್ಲಲ್ವ, ಮನೆಯಲ್ಲೇ ಒಂದು ಕೆಲಸ ಮಾಡ್ಕೊಂಡಿರ್ಬೋದಲ್ಲ ಅನ್ನೋ ಒಂದು ಆಯ್ಕೆಯಿಂದ ಇದು ಆಯ್ಕೆ ಮಾಡಿಕೊಂಡಿದ್ದು.
1: ಅಂದರೆ ಈಗ ತರಬೇತಿ ಯಾವಾಗ ಪಡ್ಕೊಂಡಿದ್ದು ನೀವು?
0: ನಾವು 3rd ಪಡ್ಕೊಂಡಿದ್ವಿ,
1: ಈ 3rd
0: ಓದು ವರ್ಷ
1: 2025 ಮಾರ್ಚ್ ತರಬೇತಿ. ಅಂದರೆ ಸ್ವಂತ ಉದ್ಯೋಗವನ್ನು ಯಾವಾಗ ಆರಂಭ ಮಾಡಿದ್ರಿ ಮೇಡಮ್?
0: ನಾವು ಆವಾಗಲಿಂದ 3 ತಿಂಗಳು ಯಾವಾಗ ಕಂಪ್ಲೀಟ್ ಆಯಿತು, ಒಂದು 2 ತಿಂಗಳು ನನಗೆ ನಾನೇ ಮನೆ ಸ್ಟಿಚಿಂಗು ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಆವಾಗಲಿಂದ 1 ವರ್ಷದಿಂದ ನನಗೆ ಸ್ಟಿಚಿಂಗು ಅಭ್ಯಾಸ ಇದೆ.
1: ತರಬೇತಿ ಮುಗಿದ ತಕ್ಷಣ
0: ಆರಂಭ ಮಾಡಿದ್ದೀವಿ.
1: ಈಗ ನಡೀತಾ ಇದೆ ಪ್ರಸ್ತುತ ಬಿಸ್ನೆಸ್?
0: ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ನಂದು ಇಲ್ಲೇ ಇಲ್ಲ ಅಂದರೂ ಖರ್ಚಾಗಿ 20,000 ಅಮೌಂಟ್ ಇತ್ತು. ಈಗ ನಾವು ಮನೆ ಕಟ್ಟೋಣ ಅಂದ್ಕೊಂಡಿದ್ದೀವಿ, ಅದಕ್ಕೆಲ್ಲ ಬೋರಿಂಗ್ ಗಿರಿಂಗ್ ಎಲ್ಲ ಹಾಕ್ಸಿದ್ದೀವಿ, ಬೋರ್ ಹಾಕ್ಸಿದ್ದೀವಿ, ಅದಕ್ಕೆಲ್ಲ ನನ್ನ ಅಮೌಂಟು ತುಂಬ ಖರ್ಚಾಗಿದೆ. ಮಾಡ್ತಾ ಇರ್ತೀವಿ ಮ್ಯಾಮ್, ಮನೇಲಿ ಅಂದರೆ ಖರ್ಚು ಇರುತ್ತೆ. ಅಷ್ಟಿಲ್ಲ, 7,000 ಅಂದರೆ ನಮ್ಮ ಲೇಔಟಲ್ಲೆಲ್ಲ ಎಲ್ಲರೂ ಟೈಲರಿಂಗ್ ಕಲ್ತಿರೋರೆ, ಹಾಗಾಗಿ ನಾನು ಹೊಸಬ್ರಲ್ವಾ, ಹಾಗಾಗಿ ಬರೋದು ಸ್ವಲ್ಪ ಕಡಿಮೆ, ಆದ್ರೂ ಚೆನ್ನಾಗಿ ನಡೀತಾ ಇದೆ.
1: ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ ಜನಗಳಿಗೆ?
0: ಅಂಬ್ರಲಾ ಫ್ರಾಕು, ಮತ್ತು ಲಾಂಗ್ ಫ್ರಾಕು, ಬ್ಲೌಸು, ಓಪನ್ ಟಾಪು, ಅದರೆಲ್ಲ ಹೋಗ್ತಾ ಇದೆ.
1: ಸೊ ಈ ವೃತ್ತಿಗೆ ಬರೋದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ?
0: ಏನಿಲ್ಲ, ಹೌಸ್ ವೈಫ್ ಮನೇಲಿ.
1: ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಎಷ್ಟು ಸಬಲರಾಗಿದ್ದೀರಿ ಮೇಡಮ್?
0: ಹೌದು ಮ್ಯಾಮ್, ಮೊದಲು ಅಂದರೆ ಮನೇಲಿ ಏನೇ ಅಮೌಂಟ್ ಬೇಕಾಗಿದ್ರು ನಮಗೆ ಮನೇಲೇ ಕೇಳ್ಕೊತಾ ಇದ್ವಿ, ಮನೆಯವರಗೋಸ್ಕರನೇ ಕಾಯ್ತಾ ಇದ್ವಿ. ಈಗ ಹಂಗಾಗಲ್ಲ, ನಮ್ಮದು ಅಂತ ಎತ್ತಿಟ್ಕೊಂಡು ನಾವು ಖರ್ಚು ಮಾಡ್ಕೊಬೋದಲ್ಲ, ಅದೊಂದು ಖುಷಿ ಐತೆ.
1: ಈಗ ಫ್ಯಾಷನ್ ಡಿಸೈನಿಂಗ್ ಜೊತೆಗೆ ಮನೆಯನ್ನು ನಿರ್ವಹಣೆಗಳನ್ನೆಲ್ಲ ನಿಭಾಯಿಸ್ತಾ ಇದ್ರಿ, ಈಗ ಅನ್ಸುತ್ತೆ
0: ಖುಷಿ ಆಗ್ತಿದೆ ಮ್ಯಾಮ್. ಮನೇಲಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮನೆಯೆಲ್ಲ ನೋಡಿಕೊಂಡು ಬಂದಿದ್ದ ಬ್ಲೌಸ್ಗಳನ್ನೆಲ್ಲ ಹೊಲಿತೀವಿ, ಚೆನ್ನಾಗೈತೆ.
1: ಮ್ಯಾನೇಜ್ ಮಾಡ್ತಾ ಇದ್ದೀರಿ ಮನೆ ಕೆಲಸ ಆಗಿರ್ಬೋದು?
0: ಮನೆ ಕೆಲಸ ಆಗಿರ್ಬೋದು, ಬೇಗ ಬೇಗ ಮಾಡ್ತೀನಿ ಅಡುಗೆ ಕೆಲಸ ಎಲ್ಲ ಮುಗಿಸಿ, ಮತ್ತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಸ್ಟಿಚಿಂಗೇ ಕೂತ್ಕೊಬಿಡ್ತೀನಿ. ದಿನಕ್ಕಿಲ್ಲ ಅಂದ್ರೂ ಒಂದು 2 ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದು, ಮಾಡ್ತಾ ಇದ್ದೀನಿ. ಹೌದು, ನಾನು ಫಸ್ಟ್ ಈ ಥರ ಫ್ಯಾಷನ್ ಡಿಸೈನಿಂಗ್ ಕಲಿತು ಹೋದಾಗ ಅಷ್ಟು ಬರ್ತಾ ಇರಲಿಲ್ಲ ಸ್ಟಿಚಿಂಗ್ಗೆ. ನಾನೇ ಹುಡುಕಿ ನಾವೇ ಹೇಳಿ, ನಮ್ಮ ಮನೇಲಿ ಯಾರು ಮಾಡ್ತಾರೆ, ನಮ್ಮ ಸೊಸೆನೂ ಹೊಲಿತಾರೆ ಅಂತ ನಮ್ಮ ಮತ್ತೆ ಎಲ್ಲ ಹೇಳ್ತಾ ಇದ್ದಿದ್ದಕ್ಕೆ ನನ್ನ ಹತ್ರನೂ ಇವಾಗ ಹೊಲಿಸ್ಕೊಳ್ಳೋರು ಬರ್ತಾರೆ. ನಾನು 2-3 ಬ್ಲೌಸು 1-2 ಜನ ಕೊಡ್ಕೊಟ್ಟಿದ್ದಾರೆ, ಹೌದು, ಅವರೆಲ್ಲ ಬರ್ತಾರೆ ಇವಾಗ, ಪರವಾಗಿಲ್ಲ.
1: ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್?
0: ಎದುರಿಸ್ಬೇಕು ಮ್ಯಾಮ್, ಹೆಣ್ಣು ಹುಟ್ಟಿರೋದೆ ಸವಾಲು ಎದುರಿಸೋದಕ್ಕೆ. ಎದುರಿಸಿದ್ದೀನಿ ಮ್ಯಾಮ್, ಸವಾಲು ಎದುರಿಸಿದ್ದೀನಿ. ಅವರೇನೆ ಸಪೋರ್ಟ್ ಮಾಡಿ ಕಳಿಸಿದ್ದು, ಹಂಗಾಗಿ ಸವಾಲು ಎದುರಿಸೋದು ಅನ್ನೋದು ಏನಿಲ್ಲ ಮ್ಯಾಮ್, ಅವರೇನೆ ಇಷ್ಟಪಟ್ಟು ಕಳಿಸಿದ್ದು.
1: ಇದಕ್ಕೆಲ್ಲ ಕುಟುಂಬದ
0: ಸಹಕಾರ ಇದೆ.
1: ಓಕೆ, ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ ಅಲ್ಲಿಗಷ್ಟೇ ಸೀಮಿತ ಆಗಿರೋದು, ಇಲ್ಲಿ ತನಕ ಒಂದು ಕೇಂದ್ರವನ್ನು ಆರಂಭ ಮಾಡಿ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ತರಬೇತಿ ಕೊಡ್ತಾರೆ, ಅದೆಷ್ಟು ಅನುಕೂಲ ಆಗ್ತದೆ?
0: ಅನುಕೂಲ ಆಗ್ತಾ ಇದ್ದು ಮ್ಯಾಮ್. ಇದನ್ನು ಬಿಟ್ಟು ಗುಂಡ್ಲುಪೇಟೆ ಮತ್ತು ಇನ್ನ ಕಡೆ ಎಲ್ಲ, ನಾವು ಗುಂಡ್ಲುಪೇಟೆ ಸೈಡೆ ಇಲ್ಲಿ ಬಂದಿರೋದು, ತುಂಬ ಹತ್ತಿರದಲ್ಲಿ ಇರೋದ್ರಿಂದ ಹೆಣ್ಮಕ್ಳೆಲ್ಲ ಕಳೆಯುವಂಥ ಸಾಧ್ಯತೆ ಇದೆ. ಇಲ್ಲಿ ಸ್ಥಳೀಯ ಗ್ರಾಮಗಳು ಇರೋದ್ರಿಂದ ಈ ಕಡೆ ಸುತ್ತಮುತ್ತ ತುಂಬ ಗ್ರಾಮಗಳು, ಅಲ್ಲಿಂದ ಹೆಣ್ಮಕ್ಳು ಕಲಿಬೋದು ಮ್ಯಾಮ್. ಇಲ್ಲಿಗೆ ಬಂದು ತುಂಬ ಹತ್ತಿರದಲ್ಲೇ ಮಾಡಿದ್ದಾರೆ, ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಅನುಕೂಲವೂ ಆಗುತ್ತೆ ಅದರಿಂದ.

0: ಅನುಕೂಲ ಆಗ್ತಾ ಇದೆ.
1: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಮ್ಯಾಮ್, ನಾನು ಇದೊಂದು ಅಂಗಡಿ ಮಳಿಗೆ ಮಾಡಬೇಕು, ಅದು ನಮ್ಮ ಮನೆ ಕಡೆ ಮಾಡ್ತಾ ಇದ್ದೀವಲ್ಲ ಅಲ್ಲೇ ಮಾಡೋಣ ಅನ್ಕೊಂಡಿದ್ದೀವಿ. ಮತ್ತೆ ಬ್ಯೂಟಿಷಿಯನ್ಗೆ ಬರಬೇಕು ಅನ್ಕೊಂಡಿದ್ದೀವಿ
1: ಮ್ಯಾಮ್,
0: ಮತ್ತೆ ಬ್ಯೂಟಿಷಿಯನ್ಗೂ ಬರಬೇಕು ಅನ್ಕೊಂಡಿದ್ದೀವಿ.
1: ಸ್ವಉದ್ಯೋಗ ಮಾಡ್ತಾ ಇದ್ದೀವಿ, ತರಬೇತಿ ಪಡ್ಕೋಬೇಕು ಅಂತ ಯೋಚನೆ. ಸೊ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶ ಸಾಕಾರವಾಗಿ ಈಡೇರಲಿ ಅಂತ ನಾವಾದ್ರೂ ಕೂಡ ಆಶಿಸ್ತೀವಿ ಮ್ಯಾಮ್. ಸೊ ನಿಮ್ ತರನೇ ಇರುವಂತಹ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ನಡೆಸಬೇಕು ಅಂತ ಇದ್ರೆ ಏನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಕಿವಿ ಮಾತ್ರ ಅಂದ್ರೆ ಯಾವಾಗ್ಲೂ ಮನೇಲಿ ಇದ್ದು ಇರೋದಕ್ಕಿಂತ ಈಗ ಈ ಥರ ಬಂದು ಫ್ಯಾಷನ್ ಡಿಸೈನಿಂಗ್ ಈ ಥರ ಒಂದು ಸಂಸ್ಥೆ ತುಂಬ ಹೆಲ್ಪ್ ಮಾಡುತ್ತೆ, ತುಂಬ ಚೆನ್ನಾಗೂ ಹೇಳ್ಕೊಡ್ತಾರೆ. ಸ್ವಲ್ಪ ಮನೆ ಬಿಟ್ಟು ಬಂದು ಆಚೆ ಈ ಥರ ಕಲಿತು ಹೋಗಿ ಮತ್ತೆ ಮನೆಯಲ್ಲಿ ಪ್ರಾರಂಭ ಮಾಡೋದ್ರಿಂದ ತುಂಬ ಅನುಕೂಲ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.
1: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳನ್ನು ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ, ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂತಹ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬಿರೋದೇ ಧನ್ಯವಾದಗಳು ಮೇಡಮ್.
0: ನಿಮಗೂ ಅಷ್ಟೇ ಮ್ಯಾಮ್, ಧನ್ಯವಾದಗಳು.
1: ಕೇಳಿದರೆ ಇಷ್ಟೊತ್ತು ಕೇಳ್ತಾ ಇದ್ರೆ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರು ತಾಲೂಕಿನ ಕಾವೇರಿ ಬಡಾವಣೆಯ ಶ್ರೀಮತಿ ಅಂಬಿಕಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಸ್ವಉದ್ಯೋಗದಲ್ಲಿ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲೇವರೆಗೂ ಕೇಳ್ತಾ ಇರಿ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ

0: ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಂಪಿದ್ದೀರಾ? ಡಾಕ್ಟರ್ ತೋರ್ಸೋಗ್ತಾನೆ
3: ಅಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷಚೇತನರಿಗೆ ಇರುವ ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಕೇಂದ್ರ ಮೈಸೂರು, ಶ್ರೀ ವೈದ್ಯನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ
2: ಸರ್. ಮೊದಲನೇದಾಗಿ ಇವತ್ತು ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ಅದರಲ್ಲಿ ಈ ಒಂದು ಹಾಡಿನಲ್ಲಿ ಆ ವಿಶೇಷಚೇತನರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ ಮತ್ತು ಏನೇನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದ್ರೆ ಈ ನ್ಯಾಷನಲ್ ಟ್ರಸ್ಟ್ ಅಂತಂದ್ರೆ ಏನು, ಈ ಒಂದು ಟ್ರಸ್ಟ್ನ ಮುಖ್ಯ ಗುರಿ ಉದ್ದೇಶಗಳೇನು ಸರ್?
3: ಈ ಪ್ರಶ್ನೆ ಬಹಳ ಉತ್ತಮವಾದ್ದು. ಈ ಟ್ರಸ್ಟು 1999 ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಎನಾಕ್ಟ್ಮೆಂಟ್ ಮುಖ

0: ನಾವೇನು ಲೆಜಿಸ್ಲೇಷನ್ ತರ್ತೀವಿ ಅದ್ರ ಮುಖಾಂತರ ತಂತು. ಇದರಲ್ಲಿ ಮೂಲತಃ ನಮಗೆ ಅಂಗವಿಕಲರ ಒಂದು ಇವರಿಗೆ ಸುಮಾರು ಒಂದು 60 ಕೋಟಿ ರೂಪಾಯಿಗಳ ಮೊತ್ತವನ್ನು ಅಲ್ಲಿ ಇಟ್ಟು ಆ ಟ್ರಸ್ಟಲ್ಲಿ ಇಟ್ಟು ಆ ಟ್ರಸ್ಟು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಚೇರ್ಮನ್ ಬರ್ತಾರೆ, ಅದು ಇಡೀ ದೇಶಾದ್ಯಂತ ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ ಈ ಮೂರು ಈ ಮಾನಸಿಕ ಕಾಯಿಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾಯ್ದೆಯನ್ನು ಜಾರಿ ಮಾಡುತ್ತದೆ 1999. ಈ ಟ್ರಸ್ಟ್ ಬಂದಾಗ ಇದಕ್ಕೆ ಒಂದು ಮೊತ್ತ ಏನು ದುಡ್ಡಿಟ್ಟಿರ್ತಾರೆ 60 ಕೋಟಿ ರೂಪಾಯಿ, ಅದರಲ್ಲಿ ಈ ಮಾನಸಿಕ ವಿಶೇಷ ಚೇತನರು ಅಂತ ಹೇಳಬೇಕು, ಮಾನಸಿಕವಾಗಿ ಅವ್ರಿಗೆ ಹೆಚ್ಚಿಗೆ ಇದ್ದಿರಲ್ಲ, ನಮ್ಮ ಥರ ನಿಮ್ಮ ಥರ ಅವ್ರಿಗೆ ಗೊತ್ತಾಗಲಿಲ್ಲ, ಅವ್ರಿಗೆ ಆ ಉದ್ದೇಶಕ್ಕಾಗಿ ಈ ಒಂದು ಟ್ರಸ್ಟನ್ನು ನ್ಯಾಸ ಅಂತ ಹೇಳ್ತೀವಿ ಕನ್ನಡದಲ್ಲಿ ತಂದರು. ಅದಕ್ಕೆ ತಂದಿರೋ ಸದುದ್ದೇಶ ಏನಪ್ಪ ಅಂತಂದರೆ ಈ ಡಿಸೇಬಿಲಿಟಿನಲ್ಲೇ ಒಂದು ಸಪ್ರೇಟಾಗಿ ಈಗ ಮಾನಸಿಕ ಅಸ್ವಸ್ಥರು, ಆಟಿಸಮು, ಸೆರೆಬಲ್ ಪಾಲ್ಸಿ ಅವರನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ.
1: ಹೌದು ಹೌದು,
0: ಅದನ್ನು ನಾನು ಈ ದಿನನಿತ್ಯದಲ್ಲಿ ಯಾರು ಒಬ್ಬರು ಬಂದು ನೋಡಿದಾಗ ಅವರ ಪೇರೆಂಟ್ಸು, ಅವ್ರ ಪರಿಸ್ಥಿತಿ ಎಲ್ಲವುದನ್ನು ನಾವು ಗಮನಿಸಿದಾಗ ಅದಕ್ಕೆ ಆಗಿ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಸದುದ್ದೇಶದಿಂದ 1999 ಆ್ಯಕ್ಟ್ ತಂದರು. ಅದಕ್ಕೆ ಏನು ಬೇಕು ಒಂದು ಲೆಜಿಸ್ಲೇಷನ್ ಮಾಡಿದ್ರು, ಅದು ಕೂಡ ಒಂದು ಒಳ್ಳೆ ಉದ್ದೇಶದಿಂದ 60 ಕೋಟಿ ರೂಪಾಯಿನ ಕೂಡ ಅವಾಗಿಟ್ಟು ಅದರಲ್ಲಿ ಬರೋ ಲಾಭದಲ್ಲಿ ಅಥವಾ ಅದರಲ್ಲಿ ಬರೋ ಬಡ್ಡಿನಲ್ಲಿ ಇವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಬೆನ್ನೆಲುಪು ಕೊಡಬೇಕು, ಮತ್ತು ಇಂಥ ಮಕ್ಕಳಿಗೆ ಅಥವಾ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಿರುವ ಯಾವುದೇ ವ್ಯಕ್ತಿಗೆ ಇದನ್ನು ಕೊಡೋವಂಥ ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡಿತು. ಇದಕ್ಕೆ ಒಬ್ಬರು ಚೇರ್ಮನ್ ಇರ್ತಾರೆ, ಅದು ಸರ್ಕಾರ ಅದು ಆಮೇಲೆ ಅಪಾಯಿಂಟ್ಮೆಂಟ್ ಮಾಡುತ್ತೆ, ಅವರು ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಅದು ಒಂದು ದೊಡ್ಡ ಹುದ್ದೆ ಅಲ್ಲಿ. ಅದಾದಮೇಲೆ ಲೋಕಲ್ ಸೆಂಟರ್ಸ್ ಅಂತ ಮಾಡ್ತಾರೆ, ಅದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಅಲ್ಲಿ ಆ ಲೋಕಲ್ ಸೆಂಟರ್ಸ್ ಮುಖಾಂತರ ಈ ಒಂದು ಟ್ರಸ್ಟ್ಗೆ ನೀವೇನು ಈ ಸೆರೆಬಲ್ ಪಾಲ್ಸಿ, ಆಟಿಸಮು, ಮಲ್ಟಿಪಲ್ ಡಿಸೇಬಿಲಿಟಿ ಏನಿದೆ ಅಂತಹ ಮಕ್ಕಳಿಗೆ ಅಂಥ ಇವರಿಗೆ ಈ ಸೌಲಭ್ಯವನ್ನು ಕೊಡಬೇಕು. ಅವ್ರಿಗೆ ಏನಪ್ಪ ಅಂತಂದರೆ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ಅವರಿಗೆ ಒಂದು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಅಡಿಯಲ್ಲಿ ಅಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ಕಮಿಟಿನ ಅವರು ಜಿಲ್ಲಾಧಿಕಾರಿಗಳು ಮತ್ತು ಅವರು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಅದಕ್ಕೆ 5 ಜನ ಸದಸ್ಯರು ಸಂಘ ಸಂಸ್ಥೆಗಳಿಂದ ಇರೋರು ಒಬ್ಬರನ್ನ ನೇಮಕ ಮಾಡಿ ಅವರಿಗೆ ಒಂದಷ್ಟು ಕಾರ್ಪಸ್ ಫಂಡ್ ಕೊಟ್ಟಿರುತ್ತೆ. ಒಂದು ಜಿಲ್ಲೆಗೆ 1-5 ಲಕ್ಷ, ಅದು ಡಿಪೆಂಡಿಂಗ್ ಅಪಾನ್ ದಿ ಅವೈಲೇಬಲ್ ಫಂಡ್ಸ್ ಯುಟಿಲೈಸ್ ಮಾಡೋದಕ್ಕೆ ಅದನ್ನ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಅಂಥವ್ರಿಗೆ ಡೇ ಕೇರ್ ಕರ್ಕೊಂಡೋಗೋದು, ತುಂಬಾ ಬಡ ಮಕ್ಕಳಿಗೆ ಏನೂ ಆಗದೆ ಇದ್ದವ್ರಿಗೆ ಅವ್ರಿಗೆ 1400 ರೂಪಾಯಿ ಮಾಸಿಕ ಭತ್ಯೆ ಕೊಡುವಂಥದ್ದು ಅವರ, ಆಮೇಲೆ ಇದು ಪೇರೆಂಟು ಮತ್ತೆ ಗಾರ್ಡಿಯನ್ ಅಂತ ಏನು ಹೇಳ್ತೀವಿ ಪೋಷಕರು ಅವ್ರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲುಬು ನಿಲ್ಲಬೇಕು ಅನ್ನೋ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾ
1: ಇದ್ದಾರೆ. ಓಕೆ ಸರ್, ಇದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನನ್ನ ಹೆಸರು ಪುಟ್ರಾಜ್ ಅಂತ.
1: ಪುಟ್ರಾಜ್ ಅವರು ತಮ್ಮೂರು
2: ಪರಿಸರ ವಿಶೇಷ ಕ್ಷೇತ್ರ ಸಂಘದಿಂದ ಸರ್ಗುರದಿಂದ ಮಾತಾಡ್ತಾರೆ.
1: ಹೇಳಿ ನಮ್ ಜೊತೆ ವೈದ್ಯನ ಸರ್, ಹೇಳಿ ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಸರ್, ನಮ್ಮ ಸಂಘದಲ್ಲಿ 3-4 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ. ಅದ ಇನ್ಕಮ್ ಜಾಸ್ತಿ, ಒಂದು 32,000 ಒಳಗಡೆ ಇರ್ಬೇಕು.

0: ಬೇಕು ಅಂತ ಹೇಳ್ತಾರ. ಸ್ವಲ್ಪ ಜಾಸ್ತಿ ಆಗ್ತದೆ ಇನ್ಕಮ್ ಒಂದು 9,000 ರೂಪಾಯಿ ಆಗ್ತದೆ. ಏನ್ ಏನು ಪ್ರಾಬ್ಲಮ್
1: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
0: ಪೆನ್ಷನ್
2: ನಮಸ್ಕಾರ ಪುಟ್ರಾಜ್ ಅವರೇ.
0: ನಮಸ್ತೆ
2: ನಮಸ್ತೆ ನಮಸ್ತೆ. ನಿಮಗೆ ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆ ಹೇಳಿ, ನಿಮ್ಮ ಪ್ರಶ್ನೆ ಏನು ಮತ್ತೆ ಸ್ಪಷ್ಟವಾಗಿ ಹೇಳಿ.
0: ಒಳಗಡೆ ಇರ್ಬೇಕು ಅಂತ ಹೇಳಿದ್ರು. ಅವ್ರದ್ದು 90,000 ರೂಪಾಯಿ ಆಗದ ಇನ್ಕಮ್.
2: ನಿಮ್ಗೆ ಆತರ ಪೆನ್ಷನ್ ಇದಕ್ಕೆ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಏನಾದ್ರು ಅವ್ರು ಲೆಟರ್ ಕೊಟ್ಟಿದಾರ?
0: ಏನು ಕೊಟ್ಟಿಲ್ಲ ಸರ್. ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ರ
2: ಸಂಘದ್ದ
0: ಗೊತ್ತಾದ್ರಿಗ
2: ಸಂಘದಲ್ಲಿ ಇರೋರ್ಗೆ. ನಿಮ್ಮ ಆದ ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
0: ಅವರು
2: ಏನು
0: ಇಲ್ಲ,
2: ಅದಕ್ಕೆ ನಿಮ್ಗೆ ಏನು ಕಾರಣ ಇಲ್ಲದೆ ಇರೋದ್ರಿಂದ ತಡ ಆಗಿರ್ಬೋದೇ ಹೊರತು ಅದು ನಿಮಗೆ ಬರೋದಿಲ್ಲ ಅಂತ ಏನು ನಿಮ್ಗೇನು ಒಂದು ಪತ್ರ ಮುಖಾಂತರ ಏನು ಹೇಳಿಲ್ಲ ಅಲ್ವಾ? ಕರೆಕ್ಟ್ ತಾನೆ, ಏನು ಹೇಳಿಲ್ಲ ತಾನೆ. ನೀವೇ ಡಿಕ್ಲರೇಷನ್
0: ಕೆಲವರು ಅರ್ಜಿಗಳನ್ನ ಕೊಡ್ತಾವ್ರ, ಆಧಾರ್ ಕಾರ್ಡ್ ಮಾಮೂಲಿ ಆಧಾರ್ ಕಾಪಿ ಇವೆಲ್ಲ ಕೊಡ್ತಾವ್ರ ಅವ್ರನಲ್ಲಿ.
2: ಈಗ ನೀವು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ನಿಮ್ದು? ಸರ್ಗೂರು ಸರ್ಗೂರು ತಾಲೂಕ್ ಆಫೀಸ್ ಅಲ್ಲಿ ಹೋಗಿ ಒಂಚೂರು ವಿಚಾರಿಸಿ, ಅದನ್ನ ವಿಚಾರಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಅವ್ರ ಕಾರಣ ಏನು ಅಥವಾ ಕೆಲ ಸತಿ ಡಿಲೇ ಆಗ್ತಾ ಇದೆ ಈಗ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ. ಅಲ್ಲಿ ಬೇರೆಯವ್ರು ಹೇಳ್ತಿದ್ದಾರೆ, ಸರ್ಕಾರದ ಅಧಿಕಾರ ಮಟ್ಟದಲ್ಲಿ ಯಾರು ಹೇಳಿಲ್ಲ ಅಲ್ವಾ ಈ ಮಾತನ್ನ? ಹೇಳಿಲ್ಲ ತಾನೆ ಅದನ್ನ? ಹಾ, ಹಾಗಾಗಿ ನಿಮಗೆ ಬೇರೆಯವ್ರು ಯಾರು ಹೇಳೋ ಮಾತನ್ನ ಇದು ಮಾಡ್ಕೋಬೇಡಿ. ನೀವು ಈ ಥರ ನಂಗೆ ಪೆನ್ಷನ್ ಬಂದಿಲ್ಲ ಅಂತ ಹೇಳಿ ನಿಮ್ದು ಏನು ಡಾಕ್ಯುಮೆಂಟ್ ಏನಿದೆ, ನಿಮ್ಮ ಪೆನ್ಷನ್ ಬರ್ತಾ ಇರ್ತಲ್ಲ ನಂಬರು, ಅದನ್ನು ತೊಗೊಂಡೋಗಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಓಕೆ ಆಯ್ತು, ಅಷ್ಟು ಮಾಡಿ. ಒಳ್ಳೆಯದು.
0: ಮೈಸೂರಲ್ಲಿ
2: ಸ್ವಲ್ಪ ಸರ್ ಕೆಲಸ ಮಾಡ್ತಾ ಇರಲಿಲ್ಲ, ಅದು ಬೇರೆ ಬೇರೆ ಕಾರಣಗಳಿದೆ, ಅದು ಸದ್ಯದಲ್ಲೇ ಓಪನ್ ಆಗುತ್ತದೆ.
1: ಸರ್ ತಾವು ಮಾತನಾಡ್ತಾ ಇದ್ರಿ ಒಂದು ನ್ಯಾಷನಲ್ ಟ್ರಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇದಕ್ಕೆ ಈ ಒಂದು ಇಲಾಖೆಯ ಒಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಟ್ರಸ್ಟ್ ಅಲ್ಲಿ ಯಾವ್ಯಾವ ಅಂಗವೈಕಲ್ಯತೆಗಳನ್ನ ಒಳಗೊಂಡಿದೆ ಸರ್?
2: ಅದೇ ಇದು ಮೂಲತಃವಾಗಿ ನ್ಯಾಷನಲ್ ಟ್ರಸ್ಟ್ ಅಲ್ಲಿ ಮೂರು, ಆರ್ಟಿಸಮ್, ಸೆರೆಬ್ರಲ್ ಪಾಲ್ಸಿ ಮತ್ತೆ ಮಲ್ಟಿಪಲ್ ಡಿಸಬಿಲಿಟಿ, ಮೂರು ಮುಖ್ಯವಾದ. ಇದು ಎರಡು ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಮಲ್ಟಿಪಲ್ ಡಿಸಬಿಲಿಟಿ ಏನಂದ್ರೆ ಕೈ ಸರಿರಲ್ಲ, ಮತ್ತೆ ಅವ್ರಿಗೆ ಮಾತಾಡಕ್ ಬರಲ್ಲ, ಮತ್ತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನ್ಯೂನ್ಯತೆ, ದೈಹಿಕ ನ್ಯೂನ್ಯತೆಗಳಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಮೂರು. ಇದಕ್ಕೆ ಮೂರಕ್ಕೆ ಮಾತ್ರ ವಿಶೇಷವಾಗಿ ರಾಷ್ಟ್ರೀಯ ನ್ಯಾಸ ನ್ಯಾಷನಲ್ ಟ್ರಸ್ಟ್ 1999 ರಚನೆ ಆಯಿತು. ಅವತ್ತಿನದಲ್ಲಿ ಕಾರ್ಪಸ್ ಫಂಡ್ ಅಂತ 60 ಕೋಟಿ ರೂಪಾಯಿನ ಕೊಡ್ತು.
1: ಓಕೆ ಸರ್, ಅದ್ರ ಬಗ್ಗೆ ತಾವು ಮುಂದುವರಿಸೋಣ. ಮತ್ತೊಂದು ಕರೆ ಇದೆ. ಹಲೋ
3: ಹಲೋ ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು?
3: ನನ್ನ
1: ಹೆಸರು ರಶ್ಮಿ ಅಂತ ಸರ್. ಇದ್ದಾರೆ, ತಮ್ಮ ಪ್ರಶ್ನೆ ಏನು ಅಂತ?
3: ಹಲೋ,
1: ಹೇಳಿ. ತಮ್ಮ ಪ್ರಶ್ನೆ ಏನು ಅಂತ? ನಮ್ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
3: ಸರ್, ನನ್ನ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ನಿಮ್ದು
1: ಅಲ್ಲ, ನೀವು ಎನ್ ಜಿ ಒ ಇದ ಬಗ್ಗೆ ಮಾತಾಡ್ಬೇಕು ಅಥವಾ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು, ವೈದ್ಯನಾಥ್ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು ಅಥವಾ ಎನ್ ಜಿ ಒ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೊಬೇಕು ಹೇಗೆ?
3: ನನ್ನ ಮಕ್ಕಳು ಅನಿಮಿಯಾ ಪೇಷಂಟ್ ಸರ್. ಅವ್ರಿಗೆ ಏನಾದ್ರು ಬೆನಿಫಿಟ್ ಸಿಗ್ಬೋದಾ?
1: ಅನಿಮಿಯಾ ಇಂದನಾ? ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
2: ನೀವು ಅಮ್ಮ, ಇದು ಅಂಗವಿಕಲರಿಗೆ ಸಂಬಂಧಪಟ್ಟ ಅಂತ ಒಂದು ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿದೆ. ಹಲೋ ಹಲೋ, ಇದರಲ್ಲಿ 21 ಬಗೆಯ ಡಿಸೇಬಿಲಿಟಿ ಬಗ್ಗೆ

0: ಇದರಲ್ಲಿ ಅನಿಮಿಯ ಬಗ್ಗೆ ಇಲ್ಲಮ್ಮ, ನಾನು ಸ್ಪಷ್ಟವಾಗಿ ಹೇಳಬೇಕು. ಏಕೆಂದರೆ ಇಲ್ಲಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಲೆಪ್ರಸಿ ಕ್ಯೂರ್ಡ್ ಅಂಥೇಳಿ ಒಟ್ಟು 21 ಬಗೆಯ ಕಾಯಿಲೆಗಳಿಂದ ಶಾಶ್ವತವಾಗಿ ತೊಂದರೆ ಅನುಭವಿಸ್ತಾರವ್ರಿಗೆ, ನಾಟ್ ಟೆಂಪ್ರರಿ,
1: ಓಕೆ,
0: ಶಾಶ್ವತವಾಗಿ ಅನುಭವಿಸ್ತಾರವ್ರಿಗೆ PWD ಆ್ಯಕ್ಟ್ ಪ್ರಕಾರ ಅವರಿಗೆ ಸೌಲಭ್ಯಗಳಿರುತ್ತೆ, ಅಂಥವ್ರಿಗೆ ಮಾತ್ರ ಇದು. ಮೇಡಮ್ ಅದನ್ನು
1: ಅದೇ ಈಗ ನಾವು ಒಂದೇ ಒಂದ್ಸಲಿ ಡಿಸ್ಟಿಕ್ ಆಸ್ಪತ್ರೆ ಒಂದು ಸ್ವಲ್ಪ ಭೇಟಿ ಮಾಡಿ, ನಿಮ್ದು ಸೋಮವಾರ ಅಲ್ಲಿ ಯಾವುದು ಜಿಲ್ಲಾಸ್ಪತ್ರೆ ಯಾವ್ದು ಬರುತ್ತಾ ಅಲ್ಲಿ ಅಥವಾ ತಾಲೂಕು ಆಸ್ಪತ್ರೆನಲ್ಲಿ ಹೋಗ್ಬಿಟ್ಟು ಒಂದ್ಸಲ ಕೇಳಿ ನೋಡಿ. ಅಥವಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಸೊ ಅಲ್ಲಿ ಕಾರ್ಯಕರ್ತರು ಯಾರು ಇದ್ರೆ ನಿಮ್ಗೆ ನಿಮ್ಮ ನಂಬರ್ನ ಕೊಟ್ಟಿರ್ತೀವಿ ನಿಮ್ಮನ್ನ ಭೇಟಿ ಮಾಡೋಕೆ ಅಂತ. ಅಲ್ಲಿ ನೋಡ್ಬಿಟ್ಟು ಅವ್ರು ಏನಾದರೂ ಈ ಒಂದು ಇದಕ್ಕೆ ಬರ್ತಾರೋ ಅಥವಾ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಕ್ಕೆ ಹೇಳ್ತೀವಿ, ಆಯ್ತಾ?
2: ನಿಮ್ಮ ನಂಬರ್ ಎಲ್ಲ ಕಡೆ ವಿಚಾರಿಸ್ತೀವಿ.
1: ಅದೇ ಈಗ ನಮ್ಮ ಸ್ಟಾಫ್ ಇದಾರೆ ಈಗ ಅಲ್ಲಿ ಕೊಡಗನಲ್ಲಿ, ಈಗ ನಮ್ಮಲ್ಲಿ NGO ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ವರ್ಕರ್ ಗಳಿದ್ದಾರೆ. ಸೊ ನಿಮ್ಮ ನಂಬರ್ನ ಅವ್ರಿಗೆ ತಲುಪಿಸಿರ್ತೀವಿ, ನಿಮ್ಮನ್ನು ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಏನು ಅಂತಕ್ಕಂಥದ್ದನ್ನ ಅವ್ರು ಕೂತು ಪರಿಶೀಲನೆ ಮಾಡ್ಬಿಟ್ಟು ತಮಗೆ ಮಾಹಿತಿಯನ್ನು ಕೊಡ್ತಾರೆ, ಆಯ್ತಾ? ಓಕೆ ಓಕೆ, ಧನ್ಯವಾದಗಳು. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಪ್ರಮುಖವಾಗಿ ಈ ಒಂದು 3 ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ, ಅದ್ರಲ್ಲಿ ಸುಮಾರು 60 ಕೋಟಿಯಷ್ಟು ಹಣವನ್ನು ಸರ್ಕಾರ ನೀಡಿದೆ ಅಂತ. ಅಂದರೆ ಇದು ಪ್ರತಿ ವರ್ಷನೂ ಕೂಡ ಈ ಒಂದು ಹಣವನ್ನು ನೀಡುತ್ತಾ, ಅಥವಾ ಹೇಗೆ ಯಾವ ಥರ ಇದನ್ನು ನಾವು ಬಳಕೆ ಮಾಡ್ಕೊಳ್ಬೋದು, ಅಥವಾ ವಿಶೇಷ ಚೇತನರು ಹೇಗೆ ಇದರ ಒಂದು ಯೋಜನೆಗಳನ್ನು ಪಡ್ಕೊಳ್ಬೋದು ಸರ್?
0: ಅಂದರೆ ಈ ವಿಚಾರದಲ್ಲಿ ಏನಪ್ಪ ಅಂತಂದರೆ, ನಿರಾಮಯಾನ್ ಸ್ಕೀಮ್ ಅಂತ ಇದೆ, ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಹೇಳಿ 1 ಲಕ್ಷ ರೂಪಾಯಿ ಇದನ್ನು ಕೊಡ್ತಾರೆ. ಆ 1 ಲಕ್ಷ ರೂಪಾಯಿನಲ್ಲಿ ನಿಮಗೇನು ಹೆಲ್ತಿಗೆ ಸಂಬಂಧಪಟ್ಟಂಥ ಯಾವುದೇ, ಇವರು ಅದಕ್ಕಿಂತ ಮುಂಚೆ ಇವರು ಈ ಒಂದು ಅಂಗವಿಕಲತೆ ಇದೆ ಅಂತ ಹೇಳಿ ಪ್ರೂವ್ ಮಾಡಿ, ಅದಕ್ಕೆ ಲೋಕಲ್ ಕಮಿಟಿ ಇದೆ, ಆ ಕಮಿಟಿನಲ್ಲಿ ಇವ್ರದ್ದು ಒಂದು ಮೆಂಬರ್ಶಿಪ್ ಆಗಬೇಕು. ಆವಾಗ ಏನಪ್ಪ ಅಂತಂದರೆ ಅವ್ರ ಕೈಯಲ್ಲಿ BPL ಕಾರ್ಡ್ ಹೋಲ್ಡರ್ಗೆ ಜಸ್ಟ್ ರಿಜಿಸ್ಟ್ರೇಷನ್ಗೆ ಅಂತ 250 ರೂಪಾಯಿ ಸ್ವೀಕರಿಸ್ತಾರೆ. ಅದು 250 ರೂಪಾಯಿ ಇಸ್ಕೊಂಡ್ಮೇಲೆ ಆದಮೇಲೆ ಇವ್ರಿಗೆ 1 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡ್ತಾರೆ.
1: ಈ ಒಂದು ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲದೆ ಬೇರೆ ಹೇಗೆ ಸರ್ ಇನ್ಯಾವ ತರ ಒಂದು ಯೋಜನೆಗಳು?
0: ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ 1400 ರೂಪಾಯಿಗಳ ಒಂದು ಮಾಸಿಕ ಗೌರವಧನ ಅಂತ, ಅದನ್ನ ಎಲ್ಲರೂ ಪೆನ್ಷನ್ ಅಂತ ಹೇಳ್ತೀವಿ, ಬಟ್ ಅದು ಆಕ್ಚುಲಿ ಇಟ್ ಈಸ್ ನಾಟ್ ಎ ಪೆನ್ಷನ್. ನಾವೆಲ್ಲದರಲ್ಲೂ ಅದನ್ನು ತಪ್ಪು ತಪ್ಪಾಗಿ ಇದು ಮಾಡ್ತೀವಿ. ಪೆನ್ಷನ್ ಅಂತ ಬರೋದೇನೆಂದರೆ ಯಾವುದಾದ್ರು ಒಂದು ರಿಟೈರ್ಮೆಂಟ್ ಆದಮೇಲೆ ಬರುವಂತಹದ್ದು ಒಂದು ಸೌಲಭ್ಯ. ಇದನ್ನ ನಾವು ಯಾವ ರೀತಿ ಗೌರವಧನ ಅನ್ನೋ ಥರ, ಈಗ ಅದರಲ್ಲೂ ಏನು ಮಾಡಿದ್ದಾರೆ, ಈ PWD ಆ್ಯಕ್ಟ್ ಬಂದಮೇಲೆ ಕೆಲವರಿಗೆ ಈಗ 1000 ರೂಪಾಯಿ ಮಾಡಿದ್ದಾರೆ, ಮತ್ತೆ 80% 70% ಮೇಲೆ ಡಿಸೇಬಿಲಿಟಿ ಇದ್ದವ್ರಿಗೆ 1400 ರೂಪಾಯಿ ಮಾಡಿದ್ದಾರೆ. ಕೆಲವರು ಅದು ಡಿಸೇಬಿಲಿಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ತಮಗೆ ಎಲ್ಲ ಗೊತ್ತಿರೋ ವಿಚಾರಗಳ. ಆದರೆ ಇದು ಏನಪ್ಪ ಅಂತಂದರೆ, ಈ ಒಂದು 21 ಬಗ್ಗೆ ಡಿಸೇಬಿಲಿಟಿ ಬಂದಿದ್ದೆ 2016 ಇಸ್ವಿನಲ್ಲಿ, ಮುಂಚೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ 1995 ಬಂದಿದ್ದು. ಮುಂಚೆ ಇವ್ರಿಗೇನು ಇರಲಿಲ್ಲ, ವಿಶೇಷ ಚೇತನರು ಹಾಗೆ ಹೀಗೆ ಅನ್ನೋದು ಏನೂ ಇರಲಿಲ್ಲ, ಕಾಮನ್ ಪೀಪಲ್ ಏನಿತ್ತು ಅವ್ರ ಜೊತೆನೇ ಹೊಡೆದಾಡ್ಕೊಂಡಿದ್ರು. ಬಟ್ ಈ 1995 ಆ್ಯಕ್ಟಲ್ಲಿ ಬರೀ ಒಂಥರ ಸೋಷಿಯಲ್ ಆಬ್ಲಿಗೇಷನ್ ಟೈಪು ಸರ್ಕಾರ ಏನೋ ಒಂದು ಇದು ಮಾಡೋ ಪರಿಸ್ಥಿತಿನಲ್ಲಿ ಮಾಡ್ತು. ಆದರೆ 2016 ಏನಪ್ಪ ಅಂತಂದರೆ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ, ಇಲ್ಲೇನಂದರೆ ಅದನ್ನು ಚಾರಿಟಿ ಟೈಪು ಸರ್ಕಾರ ಕೊಡೋ ಸ್ಥಿತಿ ಅಲ್ಲ, ಇದು ಅವರ ಹಕ್ಕು, ವಿಶೇಷ ಚೇತನ ಹಕ್ಕು ಆಗಿ ಮಾರ್ಪಾಡು ಮಾಡ್ತು 2016 ಈ ಲೆಜಿಸ್ಲೇಷನ್ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ. ಈ ಇದನ್ನು ಸರ್ಕಾರನೇ ಕೊಡಬೇಕು ಅಂತಲ್ಲ, ನೀವೆಲ್ಲೋ ಒಂದು ಇದಕ್ಕೆ ಹೋಗ್ತೀರಾ, ನೀವು ನಿಮ್ಗೆ ಏನೋ ಕುಂಟ ಕುರುಡ ಹಾಗೆ ಹೀಗೆ ಅಂತ ಬೈತಾರೆ. ಈಗ ಬೇರೆ ನಮ್ಮ ಇವ್ರಿಗೆ SC ST ಅವ್ರಿಗೆ ಆ ಥರ ಅಂದಾಗ ಇಲ್ಲೂ ಕೂಡ ಅವರಿಗೆ ಏನು

0: ದೈಹಿಕವಾಗಿ ಮಾನಸಿಕವಾಗಿ ಬೇಜಾರಾಗಿರುತ್ತೆ, ಆ ರೈಟ್ ಮುಖಾಂತರ ಇವರು ಅವರನ್ನ ಶಿಕ್ಷೆಗೊಳಪಡಿಸುವಂತಹ ಕಾನೂನ 2016 ತಂದಿದೆ. ಇದು ರೈಟ್ ಓರಿಯೆಂಟೆಡ್ 2000 PWD Act of 2016. ಮುಂಚೆ ಅದು ಬರೀ ಸೋಷಿಯಲ್ ಅಬ್ಲಿಗೇಷನ್, ಮಾಡಿದ್ರೆ ಮಾಡ್ಬೋದಿತ್ತು ಇಲ್ಲದಿಲ್ಲ. ಹಾಗಾಗಿ ಇದ್ರ ಬದಲಾವಣೆ ಏನಪ್ಪ ಅಂತಂದ್ರೆ ಬೋತ್ ಸೋಷಿಯಲ್ ಮತ್ತೆ ಒಂದು ರೈಟ್ ಓರಿಯೆಂಟೆಡ್, ನನ್ನ ಹಕ್ಕಿದು, ನೀವು ಅದನ್ನು ಚಾರಿಟಿ ಟೈಪ್ ಅಂತ ನೀವು ಕೊಟ್ಟರು ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಅನ್ನೋದಿಲ್ಲ. ಇದರಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಈಗ ನೀವೊಂದು ಯಾವುದೋ ಒಂದು ದೊಡ್ಡ ಆಫೀಸು ಅಥವಾ ಒಂದು ಕಾರ್ಪೊರೇಷನ್ ಇರ್ಬೋದು, ಒಂದು ಯೂನಿವರ್ಸಿಟಿ ಇರ್ಬೋದು, ಅಲ್ಲೆಲ್ಲ ಬಜೆಟ್ ಅಂತ ನಾವೇನು ಮಂಡನೆ ಮಾಡ್ತೀವಿ. ಇದರಲ್ಲಿ 5% ಈ ಪರ್ಸನ್ ಇದಕ್ಕೆ ಆಕ್ಟಿವಿಟಿಗೆ ಇಟ್ಕೋಬೇಕು ಅಂತೇಳಿ ಇದು ಮಾಡಿದ್ರಲ್ಲ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೊಡ್ಡ ದೇವಸ್ಥಾನ, ಅಲ್ಲಿ ನಿಮಗೆ ನೋಡ್ಬಿಟ್ರೆ ನೀವು ಅಂಗವಿಕಲರನ್ನ ಒಳಗಡೆನೆ ಬಿಡಲ್ಲ. ಈಗ ಅವೆಲ್ಲ ಬದಲಾವಣೆ ಆಗಿದೆ. ಈಗ ಏನಪ್ಪ ಹೋರ್ದಿಗೆ ವಿಶೇಷವಾದ ಶೌಚಾಲಯಗಳಿರುತ್ತೆ, ಇವೆಲ್ಲ ಬಂದಿರೋದು 2016 ಆದಮೇಲೆ. ಆಮೇಲೆ ಇವರಿಗೆ ವಿಶೇಷವಾದ ಒಂದು ನ್ಯಾಯಾಲಯ ಇದೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಒಂದೊಂದು ವಿಶೇಷ ಜಿಲ್ಲಾ ಮಟ್ಟದ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ಇವರಿಗೆ ಯಾವುದೇ ನ್ಯೂನ್ಯತೆಗಳು ಉಂಟಾದ್ರೆ ಸರ್ಕಾರದ ಮಟ್ಟದಲ್ಲಿ, ಸಾರ್ವಜನಿಕ ಮಟ್ಟದಲ್ಲಿ ಇವರಿಗೆ ನಿಂದನೆ ಮಾಡೋದು, ಇಂಥ ಮಾಡೋದು ಅಥವಾ ಇವ್ರಿಗೆ ಮೋಸ ಮಾಡೋದು ಇಂಥದ್ದಾದಾಗ ಇವರು ಅದರಲ್ಲಿ ದೂರು ಸಲ್ಲಿಸಿದ್ರೆ ಅವ್ರ ವಿರುದ್ಧ ಏನು ನ್ಯಾಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನನ್ನ ರೈಟ್, ನನ್ನ ಹಕ್ಕಿದು.
1: ಹೌದು ಹೌದು,
0: ಆ ಥರ ಲೆಜಿಸ್ಲೇಷನ್ ಪಾಸ್ ಮಾಡಿದ್ದಾರೆ.
1: ಸರ್, ಇದ್ರ ಜೊತೆಗೆ ಈ ಒಂದು ವಿಶೇಷ ಚೇತನರಿಗೆ ಅಂದರೆ ಈ ಥರ ಒಂದು ನ್ಯಾಷನಲ್ ಆ್ಯಕ್ಟ್ ಮುಖಾಂತರ ಅಂದರೆ ಅವ್ರಗಳಿಗೆ ವಿಶೇಷ ಚೇತನರಿಗೆ ಒಂದು ವೇಳೆ ಸರ್ವಿಸ್ ಕೊಡಬೇಕು ಅಥವಾ ಸೇವೆ ನೀಡಬೇಕು ಅಂತಕ್ಕಂಥ ಎನ್ ಜಿ ಒಗಳೇನಾದರೂ ನೋಂದಣಿ ಮಾಡ್ಕೊಳ್ಬೇಕಾ, ಹೇಗೆ ಸರ್, ಯಾವ ಥರ?
0: ಹೌದು, ಎನ್ ಜಿ ಒಗಳು ನೋಂದಣಿ ಮಾಡ್ಕೊಂಡಿರೋರು ಇದ್ದಾರೆ, ಮಾಡ್ಕೊಳ್ದೇ ಇರೋರು ಸುಮಾರು ಇದರಲ್ಲಿ ಇದ್ದಾರೆ. ನೋಂದಣಿ ಮಾಡ್ಕೊಂಡಿರೋರಿಗೆ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಗ್ರ್ಯಾಂಟ್ ಬರುತ್ತೆ. ಆ ಗ್ರ್ಯಾಂಟ್ ಮುಖಾಂತರ ಕೆಲವು ಕಡೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹಾಸ್ಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ವಿಶೇಷ ಚೈತನ್ಯರಿಗೆ ಹಾಸ್ಟೆಲ್ಗಳಿದೆ, ಮತ್ತು ಅವ್ರಿಗೆ ಸಂಬಂಧಪಟ್ಟ ಸೌಲಭ್ಯಗಳಿದೆ. ಆಮೇಲೆ ಇವರಿಗೆ ಸರ್ಕಾರಿ ಮಟ್ಟದಲ್ಲಿ 3% ರಿಸರ್ವೇಷನ್ ಇದೆ, ಅದರಲ್ಲೂ ಬ್ಲೈಂಡ್ಸು ಇದು ಅಂತೆಲ್ಲ ಡಿಮಾರ್ಕ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಪರ್ಸೆಂಟೇಜು ಇವರಿಗೆ ಅಲಾಟ್ ಆಗಬೇಕು ಅಂತ. ಪ್ರತಿಯೊಂದು ವಿಭಾಗದಲ್ಲೂ ಈ ಒಂದು ರಿಸರ್ವೇಷನನ್ನು ಫಾಲೋ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದನೇ ಗೈಡ್ಲೈನ್ಸ್ ಮುಖಾಂತರ ಬಂದಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನದರ್ 2% ಆ್ಯಡ್ ಆಗಿದೆ, ಟೋಟಲ್ 5% ರಿಸರ್ವೇಷನ್ನು ವಿಶೇಷ ಚೇತನರಿಗೆ ಇದೆ. ಅಂದರೆ ಅದು ಒಟ್ಟಿಗೆ 5% ಡಿಮಾರ್ಕ್ ಮಾಡೋದಿಲ್ಲ, ಅಲ್ಲೇ ಸಮಸ್ಯೆ ಉಂಟಾಗುತ್ತೆ. 24ನೇವ್ರೊಬ್ರು, 48ನೇವ್ರು ಈ ಥರ ಬಂದಾಗ ಏನಾಗುತ್ತೆ, ಕೆಲವು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ.
1: ಹೌದು,
0: ಒಂದು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ, ನಿಮಗೆಲ್ಲ ರಿಸರ್ವೇಷನ್ ಸಿಗುತ್ತೆ. ಅವಾಗ 24ನೇ ಒಂದು ಬಂದಾಗ ಅವನು ಅಂದನಿಗೆ ಅಂತಾನೆ ಬಂದಿರುತ್ತೆ. ಸೊ ಈ ಥರ ನಾನಾ ನ್ಯೂನ್ಯತೆಗಳಿದೆ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ಶ್ರೀಧರ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಎಚ್ಡಿಕೋಟೆ ಹೆಬ್ಬೂರು ಗುಪ್ಪೆಯಿಂದ ಸರ್ ಕಾಲ್ ಮಾಡಿರೋದು.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಪ್ರಶ್ನೆ ಏನಂದ್ರೆ ಸರ್, ಈಗ ಆರ್ಟಿಸಮ್, ಬುದ್ಧಿಮಂದತೆ, ಮಲ್ಟಿ ಡಿಸಬಿಲಿಟಿ ಇದೆ ಅಂತ ವ್ಯಕ್ತಿಗಳಿಗೆ ನಿರಾಮಯ ಆಕ್ಟ್ ಟೆಂಡರ್ ಅಲ್ಲಿ ನಿರಾಮಯದ್ದು ಒಂದು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವಿಶೇಷತರ ಮಕ್ಕಳಿರುವಂತಹ ವ್ಯಕ್ತಿಗಳಿಗೆಲ್ಲ ಸಮಸ್ಯೆ ಆಗ್ತಿದೆ. ಆನ್ಲೈನ್ ಅಪ್ರೂವಲ್ ಪ್ರೊಸೆಸ್ ಮಾಡಬೇಕು, ಅದ್ರದ್ದು ರಿಲೇಟೆಡ್ ಸಪೋರ್ಟ್ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಹೇಗೆ ಆಗ್ತಿದೆ ಅಂತಂದ್ರೆ, ಪೇರೆಂಟ್ಸ್ ಗಳಿಗೆ ಅದ್ರದ್ದು ಪ್ರೊಸೆಸಿಂಗ್ ಮಾಡೋದು ಗೊತ್ತಾಗ್ತಿಲ್ಲ.
0: ಹಲೋ,
2: ಅದಕ್ಕೆ ಏನಾದ್ರೂ ಆ ತರ ಇರ್ತಕ್ಕಂಥ ಮಕ್ಕಳು ಪೋಷಕರಿಗೆ ಅದ್ರದ್ದು ರಿಲೇಟೆಡ್ ನಿಯರ್ ಬೈ ಏನಾದ್ರೂ ಅವ್ರಿಗೆ ಸಪೋರ್ಟಿಂಗ್ ಹೇಗ್ ಮಾಡ್ಬೋದು ಅಂತ ಒಂದು ಕೇಳಬೇಕು.
0: ಅದು ಈಗ ನೀವು ಹೇಳಿದ ಸಮಸ್ಯೆ ಕರೆಕ್ಟ್, ಆನ್ಲೈನ್ ಅಲ್ಲೇ ಅದನ್ನು ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ನೀವು ಏನೇ ಮಾಡಕ್ ಹೋದ್ರು ಪಾಪ ಇವ್ರಿಗೆ ವಿದ್ಯಾನೇ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಸಪೋರ್ಟಿಂಗ್ ಮಾಡುವಂತ ಹಾಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರೆಲ್ಲ ಜೊತೆ ಮಾತಾಡಿ ಅದಕ್ಕೇನಾದ್ರು ಸಾಧ್ಯವಾದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನ ಒಂದು ದಿನದ ಮಟ್ಟದಲ್ಲಿ ಮಾಡಿಸಿ

0: ಮಾಡೋ ಅಂತ ಏರ್ಪಾಡು ಮಾಡಕ್ ನಾನು.
1: ಮತ್ತೆ ಅದರಲ್ಲೇ ಸರ್ ಇನ್ನೊಂದು ಏನಾಗ್ಬಿಟ್ಟಿದೆ
0: ಅಂದ್ರೆ,
1: ಬಿಲ್ಸ್ ರಿಲೇಟೆಡ್ ಸರ್ ಕ್ಲೈಮ್ ಮಾಡೋದಕ್ಕೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ, ಒಂದು 6 ಮಂತ್ ತನಕ ಮಡಿಕೊಂಡ್ಬಿಡ್ತಾರೆ. ಅದು ಹೇಗೆ ಒಂದ್ ಇಯರ್ದು ಕ್ಲೈಮ್ ಮಾಡ್ಬೋದ, ಅಥವಾ ಮಂತ್ಲಿ ಮಂತ್ಲಿ 2 ಮಂತ್ಸ್ ಒಂದ್ಸಲ 3 ಮಂತ್ಸ್ ಒಂದ್ಸಲ ಆತರ ಕ್ಲೈಮ್ ಮಾಡ್ಬೋದ?
0: ಆಕ್ಚುಲಿ ಹಾಗಿಲ್ಲ, ಒಂದು ಒಂದು ಇದರಲ್ಲಿ 1 ಲಕ್ಷ ರೂಪಾಯಿ ತನಕ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊಡ್ಬೋದು ಅಂತ. ನೀವು ಇನ್ಶೂರೆನ್ಸ್ ಮಾಡಿರ್ಬೇಕು ಅದನ್ನ ಪ್ರಥಮವಾಗಿ. ಇನ್ಶೂರೆನ್ಸ್ ಮಾಡ್ದೇನೆ ನಾನು ಈ ಥರ ಆಟಿಸಮ್ ಇದ್ದೀನಿ ಅಂತ ಹೇಳಿ ಇದಾಗಿದ್ರೆ ನಿಮಗೆ ಬರಲ್ಲ, ಅದು ಆ ಸಮಸ್ಯೆ ಉಂಟಾಗತ್ತೆ. ಕರೆಕ್ಟಾ? ನಾನು ಹೇಳ್ತಾ ಇರೋದು ತಮಗೆ ಸ್ಪಷ್ಟತೆ ಗೊತ್ತಾಗ್ತಾ ಇದೆಯಾ? ಆದ್ರಿಂದ ರಿಜಿಸ್ಟರ್ ಮಾಡಿ ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ ರಿಜಿಸ್ಟರ್ ಅಲ್ವಾ. ಅದಾದ್ಮೇಲೆ ನಿಮಗೆ ಏನು ನೀವು ಆ್ಯಕ್ಚುಲಿ ನೀವು ಯಾವ ಆಸ್ಪತ್ರೆನಲ್ಲೂ ಕೂಡ ಅದನ್ನು ಮಾಡಿಸ್ಬೇಕು ಅನ್ನೋದು ಸ್ಪಷ್ಟತೆ ಇರುತ್ತೆ. ನಿಯರ್ ಬೈ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಈ ನಿರಾಮ ಯೋಜನೆಯ ಪ್ರಕಾರ ಇವ್ರಿಗೆ ಕೊಡ್ಬೋದು ಅಂತ. ಅದಕ್ಕಾಗಿ ನಾನೀಗ ನೀವು ಹೇಳಿದ್ರಲ್ಲ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಸಮಸ್ಯೆ ಉಂಟಾಗಿದೆ, ನಾನು ಸಂಬಂಧಪಟ್ಟವ್ರ ಜೊತೆ ಒಂಚೂರು ಮಾತಾಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ. ಧನ್ಯವಾದ.
2: ಧನ್ಯವಾದ.
1: ಅದೇ
0: ತರ ಮಾಡ್ಬೇಕು ಅಂತ ಹೇಳಿ ನಾವು ಮೊನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆದಾಗ ನಾವು ಇವರಿಗೆ ಕಮಿಷನ್ರಿಗೂ ಕೂಡ ಮಾತಾಡಿದೀವಿ, ಡಿಸೇಬಿಲಿಟಿ ಕಮಿಷನ್ರಿಗೂ ಇದು ಭಾರಿ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಇದೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟ ನಮ್ಮ ವಿಶೇಷಚೇತನರ ಇಲಾಖೆ ಇದೆಯಲ್ಲ ಡೈರೆಕ್ಟ್ರು, ಅವ್ರಿಗೂ ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ನಾವು ಕೊಟ್ಟಿದ್ದೀವಿ, ನೋಡೋಣ ಅದೇನಾಗುತ್ತೆ ಅಂತ.
1: ಧನ್ಯವಾದ.
0: ಅಲ್ಲ ಅದು ಅದು ಏನಪ್ಪ ಅಂದ್ರೆ ಟೋಟಲಿ 1 ಲಕ್ಷ ಅಂತ ಹೇಳ್ತಾರೆ, ಅದು ಟರ್ಮ್ ಹೇಳಿಲ್ಲ ಅದನ್ನ. 6 ಮಂತ್ಸ್ 1 ಇಯರ್ ಅಂತ ಎಲ್ಲೂ ಟರ್ಮ್ ಹೇಳಿಲ್ಲ. ಒಂದು ಲಕ್ಷ ರೂಪಾಯಿ ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಅದು ಇನ್ಶೂರೆನ್ಸ್ ಕಾರ್ಡಲ್ಲ ಇರಬೇಕಲ್ಲ ಈ ಟರ್ಮು ಇಷ್ಟು ಇಷ್ಟಕ್ಕೆ ವ್ಯಾಲಿಡ್ಡು ಅಂತ ಅದರಲ್ಲಿ ಹೇಳಿಲ್ಲ. ತಾವು ನೋಡಿರ್ಬೋದು ಅಲ್ವೇ?
1: ಹಾಂ
0: ಹಾಂ, ಅದಕ್ಕೆ ಅದ್ರ ಸ್ಪಷ್ಟತೆ ಇಲ್ಲ, ಅದಕ್ಕೆ ಅದು ಸ್ಪಷ್ಟ ರೂಪ ಕೊಡಿ ಅಂತ ಕೂಡ. ಇದು ಏನಮ್ಮ ನಿರಾಮಯ ಸ್ಕೀಮ್ ಮಾಡಿರೋದೆ ನಮ್ಮ ಟ್ರಸ್ಟ್ ಆ್ಯಕ್ಟಿಂದ ಬಂದಿರೋದು. ಅದಾದ್ಮೇಲೆ ಇಲ್ಲಿ ಲೋಕಲ್ ಕಮಿಟಿನವರು ಅವ್ರು ಹೇಳ್ದಂಗೆ ಇಲ್ಲಿ ಫಾಲೋ ಮಾಡ್ಬೇಕಾಗತ್ತೆ. ಹಾಗಾಗಿ
1: ಅಲ್ಲ,
0: ಖಂಡಿತ ಖಂಡಿತ ನಿಮ್ಮ ಈ ಇದೆಯಲ್ಲ ತಮ್ಮ ಏನು ತಾವು ಮುತುವರ್ಜಿ ಏನು ವಹಿಸ್ಕೊಂಡಿದ್ದೀರಾ ಭಾರಿ ಸಂತೋಷ ಆಯ್ತು. ಬಟ್ ಇದಕ್ಕೆ ಸಮಸ್ಯೆಯನ್ನ ನಿವಾರಣೆ ಮಾಡ್ಬೇಕಾದ ಕರ್ತವ್ಯನೂ ಕೂಡ ಇರುತ್ತಲ್ವಾ, ಹಾಗಾಗಿ ಅದಕ್ಕೆ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಆದಷ್ಟು ಬೇಗ ಇದು. ಆಮೇಲೆ ನೀವು ಹೇಳ್ದಂಗೆ ಅದು ಏನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅಂತ ನಾನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಅದು ಏನಾಗುತ್ತೆ ನೋಡಿ ಪ್ರಯತ್ನ ಮಾಡಿ. ಧನ್ಯವಾದ.
2: ಧನ್ಯವಾದಗಳು ಸಿದ್ದಾರ್ಥ ಸರ್. ಈಗ ತಾವು ಮಾತನಾಡ್ತಾ ಇದ್ರೆ ಈಗ ನಿರಾಮಯ ಯೋಜನೆಯ ಅಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೆ. ಅದಲ್ದೇ ಏನಾದರೂ ವಿಶೇಷ ಚೇತನರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಆ್ಯಕ್ಟ್ ಮೂಲಕ ಏನಾದರೂ ನೆರವು ಪಡಿಬಹುದಾ ಅಥವಾ ಹೇಗೆ ಸರ್?
0: ಈಗ ಅದೇ ಸಮಸ್ಯೆ ಆಗಿರೋದು. ಹಾಂ, ದುಡ್ಡಿದೆ, ಏನು ಮಾಡ್ತಿದ್ವ? ಆಮೇಲೆ ಡೇ ಕೇರಿಗೆ ಕೊಡ್ತೀವಿ ಅಂತಾರೆ. ಯಾರು ದುಡ್ಡು ಕೊಟ್ಟರು ಅಲ್ಲಿ ಹೋಗಿ ಡೇ ಕೇರ್ ಮಾಡೋರು ಇರಲ್ಲ. ಅವ್ರಿಗೆ 800 ರೂಪಾಯಿ ಏನೋ ಒಂದು ಸೆಷನ್ಗೆ ಇದು ಮಾಡ್ತೀವಿ ಅಂತ ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಅದೆಲ್ಲ ಟ್ರಸ್ಟ್ನವರೇ ಕೊಡಬೇಕು, ಲೋಕಲ್ ಕಮಿಟಿನವ್ರು ಕೊಡಬೇಕು. ಅಲ್ಲಿ ಹೋಗೋಕ್ಕೆ ರೆಡಿ ಇರಲ್ಲ ಹೆಲ್ತ್ ವರ್ಕರ್ಸ್ ಆಗಲಿ ಅಥವಾ ಟ್ರೈನ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಆ ಅಮೌಂಟು ಸಾಕಾಗಲ್ಲ. ಅದೆಲ್ಲ ಸಮಸ್ಯೆಗಳು ತುಂಬ ಇದೆ ಇದರಲ್ಲಿ. ಇದು ಅದು ಆ ಮನುಷ್ಯನಿಗೆ ಹೋಗಿ ತಲುಪ್ತಾ ಇಲ್ಲ, ಅದೇ ಥರ ಮಿಸ್ಯೂಸ್ ಆಗ್ತಾ ಇದೆ. ಅದು 400-800 ರೂಪಾಯಿ ಬರುತ್ತೆ ಅಂತ ಸುಮ್ ಸುಮ್ಮನೆ ಬಿಲ್ ಮಾಡೋದು ಅದು ಆಗ್ತಾ ಇದೆ, ಅದು ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಇದು ಒಂದು ಒಳ್ಳೆ ಯೋಜನೆ, ಆದರೆ ಕ್ಲಿಯರ್ ಕಟ್

0: ಇದಿಲ್ಲ. ನಿರಾಮಯದಲ್ಲಿ ಒಂದು ಸಮಸ್ಯೆ, ಈ ಪಾಪ ನಾನು ಹೇಳೋದು 100,000 ರೂಪಾಯಿ ಸಣ್ಣ ಮೊತ್ತ ಅಲ್ಲ.
1: ಹೌದು,
0: ಹಾಗಿದ್ರು ಆ ಅಮೌಂಟ್ ನಾನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂದ್ರೆ, ನಿಮ್ಮ ಬ್ರೈನ್ ಅನ್ನ 2 ಲಕ್ಷ, ಈಗ ಪಾಪ ಅವ್ರು ಹೇಳಿದ್ರಲ್ಲ ಈ 3 ಏನೋ ಇದಾಗಲ್ಲ ಅಂತ. ಈಗ ಅಂಥದ್ದಿಗೆ ನಾವು ಆನ್ಲೈನ್ ಅಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಏನು, ಅದು ಏನ್ ಮಾಡಬೇಕು ಅವ್ರಿಗೇನು ಗೊತ್ತಿರಲ್ಲ. ಪೇರೆಂಟ್ಸ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ಎಜುಕೇಶನ್ ಕಡಿಮೆ ಇರುತ್ತೆ, ಮತ್ತೆ ಬಡತನ ಎರಡೂ ಒಟ್ಟಿಗೆ ಇರುತ್ತೆ, ಇವೆರಡು ಮತ್ತೆ ಜೊತೆಗೆ ಅಂಗವಿಕಲತೆ. ಆ ಮಗುನ ಸಾಕೊಂಡು ಇದ್ ಮಾಡ್ಕೊಂಡು ಈಗ ಬರೋ ಒಂದು ಇದಕ್ಕೆ ಒಂದಿನ ಬರೋದೇ ಕಷ್ಟ ಆಗತ್ತೆ ಅವರು.
1: ಹೌದು,
0: ಹೀಗಿದ್ದಾಗ ಇದು ಬರೀ ಯೋಜನೆಗಳು, ಯೋಜನೆ ಹೆಸರಲ್ಲಿ
1: ಉಳ್ಕೊಳ್ಳುತ್ತೆ.
0: ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡೋದಕ್ಕೆ ಈ ತರ ಅವರು ಅದನ್ನ ಸ್ಪಷ್ಟತೆ ಕೊಡಲ್ಲ. ಈ ಸರ್ಕಾರದಲ್ಲಿ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂದ್ರೆ, ಯಾವ್ದೋ ಒಂದು 8 ರೂಪಾಯಿ ಅದನ್ನ ಅಷ್ಟಕ್ಕೆ ನೋಡ್ತಾರೆ ಹೆಡ್ಲೈನ್ಸ್. ಈಗ ಎನ್ ಜಿ ಒಗಳಾದ್ರೆ ಹಂಗ ಮಾಡಲ್ಲ, ಸಣ್ಣ ಪುಟ್ಟ ಇದನ್ನ ಬಿಟ್ಟು ಅದನ್ನ ಅವ್ರಿಗೆ ಸಹಾಯ ಮಾಡ್ತಾರೆ. ಗೌರ್ಮೆಂಟ್ ಅಲ್ಲಿ ಹಂಗಾಗಲ್ಲ, ಇದು ಮಹಾ ಸಮಸ್ಯೆ.
1: ಸರಿ, ಇದ್ರ ಜೊತೆಗೆ ಈ ಒಂದು ಆಕ್ಟ್ ಸಂಬಂಧಪಟ್ಟದ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಚೇತನರು ಹೇಗೆ ಈ ಒಂದು ಸೇವೆಗಳನ್ನು ಪಡಿಬಹುದು? ಸರ್, ಯಾಕಂದ್ರೆ ತಾವು ಹೇಳಿದಂಗೆ ಕೆಲವರುಗಳಿಗೆ ಅರಿವಿರಲ್ಲ, ಕೆಲವರಿಗೆ ಯೋಜನೆಗಳ.
0: ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಹೇಳ್ತೇವೆ, MRWಗಳು VRWಗಳು ಅಂತಾರೆ. ಒಂದೊಂದು ಇದಕ್ಕೆ ಗ್ರಾಮಕ್ಕೆ ಒಬ್ಬೊಬ್ರು ನೇಮಕ ಮಾಡಿದ್ದಾರೆ, ಅವರಿಗೆ ಸರ್ಕಾರದ ಅದೆಲ್ಲ ಅದರ ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ಅವರೇ ಐಡೆಂಟಿಫೈ ಮಾಡಬೇಕು, ಇದು ಮಾಡಬೇಕು, ಅವ್ರಿಗೆ ಸಂಬಂಧಪಟ್ಟು ಏನೇನು ರಿಕಾರ್ಡ್ಸ್ ಬೇಕು ಅದನ್ನು ಮಾಡ್ಕೋಬೇಕು. ಅದು ಮಾಡಿದ ಮೇಲೆ ಇದಾಗುತ್ತೆ. ಈ ಜೊತೆಗೆ
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಮೌರ್ಯ ಅಂತ.
1: ಎಲ್ಲಿಂದ ಮಾತನಾಡ್ತಿರೋದು ಮೌರ್ಯ ಅವರೇ? ಎಲ್ಲಿಂದ ಮಾತನಾಡ್ತಿರೋದು? ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮ್ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
2: ಅದೇ ನನ್ನ ಫ್ರೆಂಡ್ ಅವ್ರ ಮಗುಗೆ ನಡೆಯಕ್ ಆಗ್ತಿರಲಿಲ್ಲ, ಕಾಲೆಲ್ಲ ಉದ್ದಾಗ್ಲಿಂದ ಕಾಲೆಲ್ಲ ಸೊಟ್ಟೊಟ್ಟಿತ್ತು. ಅದಕ್ಕೆ ಅವ್ರ ಏನು ತೋರಿಸಿರ್ಲಿಲ್ಲ, ಮಾಡಿರಲಿಲ್ಲ. ಯಾರು ಕೇಳಾಗ ಇಲ್ಲಿ ಮೈಸೂರದ DDSC ಆಫೀಸ್ ಇದೆ, ಅಲ್ಲಿ ಹೋಗಿ ನೋಡ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಅಲ್ಲಿ ಹೋಗಿ ಕ್ಲೋಸ್ ಆಗಿತ್ತು, ಇಲ್ಲಿ ಅಮ್ಮ ಕೇಳಾಗ ನಂಬರ್ ಕೊಟ್ರು, ಅದಕ್ಕೆ ಇಲ್ಲಿ ಕಾಲ್ ಮಾಡಿದೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಮೌರ್ಯ ಅವರೇ ನಮಸ್ಕಾರ.
2: ಹಾಂ ನಮಸ್ತೆ.
0: ಈಗ ಅದು ಎಷ್ಟು ವರ್ಷ ಮಗುಗೆ?
2: 4 ವರ್ಷ ಸರ್.
0: 4 ವರ್ಷ. ಈಗ ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಏನ್ ಕಾಲ್ ಓಡಾಡಕ್ ಆಗ್ತಾ ಇಲ್ವಾ, ಏನು ಸಮಸ್ಯೆ ಏನು? ನೀವು ಇಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ KR ಹಾಸ್ಪಿಟಲ್ ಅಲ್ಲಿ, KR ಹಾಸ್ಪಿಟಲ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಒಂದು ಆ ಮಗುನ್ ತೋರಿಸಿದ್ರೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಸರ್ಟಿಫೈ ಮಾಡ್ತಾರೆ. ಆಯ್ತಾ, ಅದು ಬೇಸಿಕ್ ಆಗಿ ಬೇಕಾಗಿರುವಂತದ್ದು. ಈಗ ನಿಮ್ಗೆ ಏನು ಸರ್ಕಾರದ ಏನೇ ಸೌಲಭ್ಯ ಬೇಕು ಅಂದ್ರೆ ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದರಲ್ಲಿ KR ಹಾಸ್ಪಿಟಲ್ ಅಲ್ಲಿ. ಈಗ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಬಂದು ನಿಮ್ಗೆ ದೊಡ್ಡ ಆಸ್ಪತ್ರೆ ಅಂದ್ರೆ ಈ ಮೇಟ್ಗಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ಬರುತ್ತೆ, ಜಯದೇವ ಪಕ್ಕ ಟ್ರಾಮಾ ಕೇರ್ ಅಲ್ಲಿ. ಅಲ್ಲಿ ಈಗ ಶಿಫ್ಟ್ ಆಗಿದೆ ಇದು ಮೂಳೆ ಮತ್ತು ಕೀಳು ತಜ್ಞರು. ಅಲ್ಲಿ ಒಂದು ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಡ್ತಾರೆ, ಮೆಡಿಕಲ್ ಬೋರ್ಡ್ ಅಂತ ವೈದ್ಯಕೀಯ ಮಂಡಳಿ ಅಂತಿದೆ ಅಲ್ಲಿ, ಅವರು ಸೈನ್ ಹಾಕಿ ನಿಮ್ಮ ಮಗುಗೆ 40%ಗಿಂತ ಜಾಸ್ತಿ ಇದೆ ಅಂತಂದ್ರೆ ಅಲ್ಲೇ ಒಂದು ನಿಮ್ಮ ಇದರಲ್ಲಿ UDID ಕಾರ್ಡ್ ಕೊಡ್ತಾರೆ, ಅಂಗವಿಕಲತೆ ಹೊಂದಿದೆ ಅಂತ ಹೇಳಿ. ಅದು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಅದನ್ನ ಮಾಡಿದ್ಮೇಲೆ ನಿಮಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಏನೇನಿರುತ್ತೆ ಅದೆಲ್ಲ ನ್ಯಾಚುರಲ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು,
2: ಈ
0: ತಿಲಕ್ ನಗರದಲ್ಲಿ ಈಗ ನೀವು DDRC ಅಂತ ಹೇಳಿದ್ರಲ್ಲ, ಅದ್ರ ಪಕ್ಕದಲ್ಲೇ DDRC ಜಿಲ್ಲಾ ಅಂಗವಿಕಲರ ಇಲಾಖೆ ಅಂತಿದೆ, ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಇದೆ, ಅಲ್ಲಿ ಹೋಗಿ ಈ ತರ ಆಗಿದೆ ಅಂತ ಹೇಳಿದ್ರೆ ಅವರು KR ಹಾಸ್ಪಿಟ್ಲಿಗೆ ಡೈರೆಕ್ಟ್ ಮಾಡ್ತಾರೆ, ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಫಾರ್ಮೆಟ್ ಕೊಡ್ತಾರೆ. ಅದನ್ನ ಇಸ್ಕೊಂಡು ನೀವು ಅದನ್ನ ನೀವು KR ಹಾಸ್ಪಿಟ್ಲಲ್ಲಿ ಮಾಡಿಸಿದ್ಮೇಲೆ ಆ ಯು ಡಿ ಐ ಡಿ ಕಾರ್ಡ್ಗೆ ಏನ್ ಮಾಡ್ತಾರೆ?

0: ಮಾಡ್ಕೋಬೇಕು, ಅದು ಆನ್ಲೈನಲ್ಲಿ ಮಾಡಿಸ್ಕೊಡ್ತಾರೆ. ವಿ ಆರ್ ಡಬ್ಲ್ಯೂಗಳ ಸಂಬಂಧಪಟ್ಟ ನಿಮ್ಮ ಮನೆ ಇದೆಯಲ್ಲ ಅಲ್ಲಿ ಯಾರು ಅಂತ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ.
1: ಧನ್ಯವಾದ.
0: ಅವರೆಲ್ಲ ಅದನ್ನು ಹೇಳ್ತಾರೆ, ಯಾಕೆ ಅವ್ರಿಗೆ ಲೇಟೆಸ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅದೇ ಇಲಾಖೆನಲ್ಲಿ ಕೆಲಸ ಮಾಡ್ತಿರ್ತಾರೆ ಡಿ ಡಿ ಡಬ್ಲ್ಯೂ ಅಂತ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಈ ಥರ ತೋರಿಸಿದ್ರೆ ಅಲ್ಲಿ ನಿಮಗೆ ಸಂಬಂಧಪಟ್ಟ ನಿಮ್ಮ ಏರಿಯಾ ಯಾವುದು ಎಲ್ಲಿ ಮೈಸೂರಲ್ಲಿ, ಅಲ್ಲಿಗೆ ಒಬ್ಬರು ವಿ ಆರ್ ಡಬ್ಲ್ಯೂ ಇರ್ತಾರೆ, ಅವ್ರ ಮುಖಾಂತರ ನಿಮಗೆ ಅದೇ ನೀವು ಫಸ್ಟ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅದು ಮಾಡಿಸ್ಕೊಂಡ್ಮೇಲೆ ನಿಮಗೆ ಸಂಬಂಧಪಟ್ಟಂಗೆಲ್ಲ ಇದು ಬರುತ್ತೆ.
2: ಧನ್ಯವಾದ. ಓಕೆ, ಧನ್ಯವಾದಗಳು ಮೌರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾರೆ, ಈಗ ಮೌರ್ಯವ್ರು ಕರೆ ಮಾಡೋಕ್ಕಿಂತ ಮುಂಚೆ ಮಾತನಾಡ್ತಾಯಿದ್ರೆ, ಏನು ಸ್ವಾವಲಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಏನು ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ನಲ್ಲಿ ಈ ಒಂದು ವಿಶೇಷ ಚೇತನರಿಗೆ ಹೇಗೆ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ತಾವು ತಿಳಿಸಿ ಸರ್.
0: ಅದೇ ಒಂದು ಅಂಗಡಿ ಇಟ್ಕೋಬಹುದು.
2: ಹೌದು.
0: ಆಮೇಲೆ ಅದಕ್ಕೆ 10,000 ರೂಪಾಯಿ ಒಂದು ಇದು ಕೊಡ್ತಾ ಇದ್ರು, ಅದಕ್ಕೆ 5,000 ಸಹಾಯಧನ ಕೊಡೋರು, ಇವೆಲ್ಲ ಸರ್ಕಾರ ಸ್ಕೀಮ್ಗಳು ಆಯ್ತು. ಅದನ್ನು ಕಾಯ್ತಾ ಕೂತ್ಕೊಂಡ್ರೆ ವರ್ಷಾನುಗಟ್ಲೆ ಆಗಿದೆ. ಅದು ನಾನು ಹೇಳೋದು, ಸರ್ಕಾರ ಮಟ್ಟದಲ್ಲಿ ಈಗ ಈ ವಿಶೇಷ ಚೇತನರ ಇಲಾಖೆನೇ ಏನಿದೆ ಅದಕ್ಕೆ ಅಂಗವಿಕಲತೆ ಅನ್ನೋ ಥರ ಆಗೋಗಿರುತ್ತೆ. ಅವ್ರ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ, ಅವ್ರ ಸೇವೆ ಮಾಡೋಕ್ಕೆ ಬಂದಿರ್ತಾರೆ, ಆದರೆ ಸರ್ಕಾರದಿಂದ ಎಲ್ಲ ರೀತಿಯ ಕಂಡೀಷನ್ಸ್ ಇದೆಯಲ್ಲ, ಅದರಿಂದ ಅದು ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಬಟ್ ಇದಕ್ಕಿಂತ ಬೇಸಿಕ್ ಆಗಿ ಒಬ್ಬ ಡಿಸೇಬಲ್ಡ್ ಪರ್ಸನ್ ಅಂತ ಹೇಳ್ಕೊಳ್ಳೋದೇ ಒಂದು ಬಹಳ ದುಃಖ ಆಗ್ಬಿಡತ್ತೆ. ಅದು ಭಾರಿ ಸಮಾಜದಲ್ಲಿ ನಾವು ಭಾರಿ ಬದಲಾವಣೆ ಆಗಿದೆ ಅಂತ ಹೇಳ್ತೀವಲ್ಲ, ಕೆಲವು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳಬೇಕು ಅಂದ್ರೆ, ಎಲ್ಲ ಅಂಗವಿಕಲರು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು, ನೀವೊಂದು ಅಂಗವಿಕಲರು ಅಂತಲ್ಲ, ಒಂದು ಬಸ್ಗೆ ಹೋಗಿ, ಒಂದು ಮೆಟ್ರೋಗೆ ಹೋಗಿ, ಅಲ್ಲಿ ಅಂಗವಿಕಲರು ಅಂತ ಬೋರ್ಡ್ ಇರುತ್ತೆ, ಕಾಲೇಜ್ ಹುಡುಗಿರು ಕೂತಿರ್ತಾರೆ, ಆಮೇಲೆ ಏನಾದ್ರು ಹೇಳಿದ್ರೆ ಅವ್ನು ನೋಡ್ಬಿಟ್ಟುವೆ ನೀವು ಹಿಂದ್ಗಡೆ ಹೋಗಿ ಅಂತಾರೆ. ಬಟ್ ಆ ಬಸ್ಸಲ್ಲಿ ಯಾತಕ್ಕೆ ಎದುರುಗಡೆ ಸೀಟ್ ಮಾಡಿರ್ತಾರೆ ಅಂದರೆ, ಅವನು ಹತ್ತಿದ್ರೆ ಪಕ್ಕದಲ್ಲೇ ಕೂತ್ಕೋಬೇಕು, ಅದು ಹಿಂದ್ಗಡೆ ಹೋಗಕ್ಕಾಗಲ್ಲ ಅಂತಲ್ಲಿ ಡಿಮಾರ್ಕ್ ಮಾಡಿರ್ತಾರಲ್ಲ.
2: ಹೌದು.
0: ಬರ್ದೇ ಇದ್ದಾಗ ಅವ್ರು ಕೂತ್ಕೊಳ್ಳಿ, ಯಾರೂ ಇಲ್ಲ ಅಂತಂದಾಗ ಲೆಟ್ ದೆಮ್ ಸೀಟ್.
2: ಓಕೆ.
0: ಕೂತಿದ್ದಾಗ ಡ್ರೈವರ್ ಬಂದು ಹೇಳಿದ್ರು, ಕಂಡಕ್ಟರ್ ಬಂದು ಹೇಳಿದ್ರು, ಹೇಳಿದವರ ಪರಿಸ್ಥಿತಿ ನನಗೂ ಅಂಗವಿಕಲತೆ ಇದೆ. ಅದೇ ಥರ ನಮ್ಮ ಮೆಟ್ರೋದಲ್ಲಿ ಹೋಗಿ ನಿದ್ದೆ ಮಾಡ್ತಿರ್ತಾರೆ ಸೀನಿಯರ್ ಸಿಟಿಸನ್ನು, ಏಜ್ಡು, ಲೇಡಿ, ಕ್ಯಾರಿಯಿಂಗ್ ಲೇಡಿ ಅಂತವ್ರಿಗೆ ಅಂತ ಕೊಟ್ಟಿರ್ತಾರೆ ಮೆಟ್ರೋದಲ್ಲಿ, ಅಲ್ಲೂ ಇದೆ ಗೋಳು.
2: ಓಕೆ ಸರ್, ನನ್ನ ಕರೆ ಇದೆ. ಹಲೋ.
3: ಹಲೋ.
2: ಹಾಂ, ನಮಸ್ತೆ, ತಮ್ಮ ಹೆಸರು? ದೇವನಾಯಕ್ರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
3: ನಮ್ಮ ಹುಡುಗ ಕ್ರಿಟಿಕಲ್ ಹ್ಯಾಂಡಿಕ್ಯಾಪ್ದು ಇದು ಇದು ಶ್ರವಣ ದೋಷ ಒಳ್ಳವನು, ಅದೇ ಆತನಿಗೆ 24 ಒಂದು ಎಜುಕೇಶನ್ ಐ ಟಿ ಓ ಮುಗಿದಿದೆ. ಅವನಿಗೆ ಯಾವ್ದೇ ತರದ ಜಾಬ್ ಅವಕಾಶ ಯಾವ ಕಡೆ ಹೋದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಸರ್. ಹಂಗಾಗಿ ನಾನ್ ನಿಮ್ದು ಫೋನಿನ ಕಾರ್ಯಕ್ರಮ ಐತಲ್ಲ, ಹಾಗಾಗಿ ನೋಡಿ ಈ ಭಕ್ತನ ಮಾಡಿದೆ ಸರ್. ಅವ್ರಿಗೆ ಒಂದು ಸರ್ಕಾರದಿಂದ ಯಾವ್ದು ಕೂಡ ಈ ತರ ಆಗಿರೋರಿಗೆ ನೇರ ಪಡಿಸ್ತಾರೆ
0: ಕೇಳಿಸ್ಕೊಳ್ಳಿ. ನಮಸ್ಕಾರ ಇವ್ರೆ. ಈಗ ನೀವ್ ಹೇಳಿದ್ರಲ್ಲ ಅವನಿಗೆ ಯಾವ ಏನ್ ಓದಿದಾರೆ? ಐಟಿಐ ಮುಗ್ದಿದ್ಯಾ? ಐಟಿಐ ಮುಗ್ದಿದೆ ಅಂತಂದ್ರೆ, ಈಗ ಕಳೆದ 2-3 ವರ್ಷಗಳಿಂದ ಒಂದೊಂದ್ ವರ್ಷಕ್ಕೆ ಒಂದೊಂದ್ಸರ್ತಿ ವಿಶೇಷ ಉದ್ಯೋಗ ಮೇಳ ಅಂತ ಹೇಳಿ ಮೈಸೂರಲ್ಲಿ ಮಾಡ್ತಾ ಇದಾರೆ. ತಾವೇನಾರು ಅದಕ್ಕೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರ?
3: ನಾವು 4 ನಾನೇ ಕರ್ಕೊಂಡು ಹೋಗಿದ್ದೀನಿ. ಜಿಎಸ್ಎಸ್ ಐತಲ್ಲ ಮೈಸೂರು, ಜಿಎಸ್ಎಸ್ ಅಲ್ಲಿ ಒಂದು ಪಾಲಿಟೆಕ್ನಿಕ್ ಐತಲ್ಲ ಅಲ್ಲಿಗೂ ನಾನು 3 ಕರ್ಕೊಂಡು ಹೋಗಿದ್ದೀನಿ.
0: ಅವರೇ ಒಂದ್ಸತಿ ಮಾಡಿದ್ರು. ಹೇಳಿ ಹೇಳಿ ಹೇಳಿ.
3: ಹಂಗಾಗಿ ಅಲ್ಲಿ ಯಾವ ಕಡೆನೂ ಆಗ್ತಾ ಇಲ್ಲ ಸರ್, ಅದಕ್ಕೆ ನಾವು.
0: ಅಲ್ಲ, ಅಲ್ಲಿ ಏನಾಯ್ತು? ಅಲ್ಲಿ ಏನಾಯ್ತು ನೀವು ಕರ್ಕೊಂಡು ಹೋದಾಗ?
3: ಇಂಟರ್ವ್ಯೂ ಮಾಡಿ ಕಳಿಸ್ತೀನಿ ಅಂತಾರೆ, ಮತ್ತೆ ಆ ಕಡೆ ಯಾವ್ದೇ ರೆಸ್ಪಾನ್ಸ್ ಇಲ್ಲ ಸರ್.
0: ಈಗ ನೀವು ಹೇಳಿದ ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನೆ ಅದು. ಅದಕ್ಕೆ ಅದು ಪೇಪರ್ ಅಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಮಾಡಿದ್ರೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಸೂಕ್ತವಾದ ಉದ್ಯೋಗ ಅವರಿಗೆ ಕೊಡುವಂತ ಉದ್ಯೋಗ ಅವ್ರು ಅಲ್ಲಿ ಇಲ್ಲದೆ ಇದ್ರೆ ಯಾವ್ಯಾವ್ದೋ ಕೆಲಸ ಕೊಡೋಕ್ಕೂ ಬರಲ್ವಲ್ಲ, ಅದು ಒಂದು ಸಮಸ್ಯೆ ಇದೆಯಲ್ಲ.
3: ಅದಕ್ಕೆ ನೀವು ಹಿರಿಯರು ಇದ್ದೀರಿ, ಹಾಗಾಗಿ ನೀವು ಏನಾದ್ರು ಮಾಡ್ಬೋದಾ? ಹೇಳಿ
0: ಅಲ್ಲ, ಕಾನೂನು ಪ್ರಕಾರ ಮಾಡಕ್ ಉದ್ಯೋಗ ತಗೊಳಕ್ ಆಗಲ್ವಲ್ಲ ಈಗ.

0: ಆದ್ರೂ ಯಾವ್ದಾರ ಒಂದು ಉದ್ಯೋಗ ಅನ್ನೋದು ಇರ್ಬೇಕಲ್ಲ, ಖಾಲಿ ಇರ್ಬೇಕಲ್ಲ, ಸಮಸ್ಯೆ ಅದಲ್ಲ ತಾನೆ. ಅದು ಸರ್ಕಾರದ ಮಟ್ಟದಲ್ಲಿ ಯಾವ ಉದ್ಯೋಗನು ಕಾಲ್ ಮಾಡಿಲ್ವಲ್ಲ ಇದುವರೆಗೆ.
1: ಅಲ್ಲ ಸರ್, ನಾನು ಅದೇ ಹೇಳ್ತಲ್ಲ ನಿಮ್ಗೆ, ಪ್ರತಿ ಒಂದು ಈ ಕಾಲ್ ಫೋರ್ ಆದಾಗ ಅವ್ರಿಗಾಗಿ ಮೀಸಲು ಇಲ್ವಲ್ಲ ಯಾಕೆ ಅಂತ ಯಾವ ಕಡೆ ಸಾಮಾನ್ಯಗೆ
0: ಇಲ್ಲ ಇಟ್ಟಿರ್ತಾರಲ್ಲ. ಎಲ್ಲ ಉದ್ಯೋಗ ಕಾಲಾದಾಗ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಅಂತಾನೆ ಮೀಸಲು ಇಟ್ಟಿರ್ತಾರೆ. ಅದು ಯಾವ್ಯಾವ್ದು ಉದ್ಯೋಗಗಳು ಅನ್ನೋದು ಅದ್ರಲ್ಲಿ ನಮೂದು ಮಾಡಿರ್ತಾರೆ, ನೀವು ನೋಡಿಲ್ಲ. ಬಟ್ ಇದು ಇದು ಇದು ಟೆಕ್ನಿಕಲ್ ಆಗಿರೋದ್ರಿಂದ, ನೀವು ಐ ಟಿ ಐ ಮಾಡಿರೋದ್ರಿಂದ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಮಾಡ್ಬೋಲ್ಲ ಅದಕ್ಕೆ ಮಾತ್ರ ನಮೂದು ಮಾಡ್ತಾರೆ. ಈಗ ಕಾರ್ಕೂನ ಜವಾನ ಇಂಥದ್ದಕ್ಕೆಲ್ಲ ಆದರೆ ಅಥವಾ ಅಂಥದ್ದಕ್ಕೆ ಖಂಡಿತ ಕ್ಲಿಯರ್ ಕಟ್ಟಾಗಿ ಸರ್ಕಾರದಿಂದ ನಮೂದು ಮಾಡಿ ಅದನ್ನ ನೋಟಿಫಿಕೇಶನ್ ಅನ್ನ ನೋಟಿಫೈ ಮಾಡ್ತಾರೆ.
1: ಕೆಲವರು ಐ ಟಿ ಮಾಡಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸೂಟಬಲ್ ಆಗಿರಲ್ಲ, ಯಾಕಂದ್ರೆ ಕೇಳಲ್ಲ ಒಬ್ಬರಿಗೆ, ಒಬ್ರೊಬ್ರು ಕಾಂಬಿನೇಷನ್ ಅವ್ರಿಗೆ ಮಾತಾಡಕ್ ಬರಲ್ವಲ್ಲ, ಹಂಗಾಗಿ ಅವ್ರಿಗೆ ಬೇರೆ ಅವಕಾಶಗಳು ಪಿ ಒನ್ ಕ್ಲರ್ಕ್ ಅಟೆಂಡರ್ ಈ ತರದ ಜಾಬ್ಗಳಿಗೆ ಅವಕಾಶ ಇಲ್ವೇ.
0: ಅಲ್ಲ ಇದೆ, ಈಗ ಕೆಲವು ಕಡೆ ಇನ್ಫೋಸಿಸ್ ಅಲ್ಲೆಲ್ಲ ತಗೊಂಡಿದ್ದಾರೆ ಐ ಟಿ ಐ ಮಾಡಿದವ್ರನ್ನೆಲ್ಲ, ಇನ್ಫೋಸಿಸ್ ಟಾಟಾ ಇದು ಇವೆಲ್ಲದ್ರಲ್ಲೂ ತಗೊಂಡಿದ್ದಾರೆ ಅವರ. ಅದನ್ನ ನೀವು ಏನಪ್ಪ ಅಂತಂದ್ರೆ ಪ್ರೈವೇಟ್ ಆಗಿ ಏನಾರ ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಸಾಧ್ಯವಾದ್ರೆ ನಾನೇ ನೋಡಿ ನಿಮಗೆ ನಿಮ್ಮ ನಂಬರ್ ಕೊಟ್ಟಿರಿ, ತಗೊಂಡು ಯಾರಿಗಾರು ಹೇಳಿರ್ತೀನಿ, ಸಾಧ್ಯವಾದ್ರೆ ಅದನ್ನು ಮಾಡಿಸ್ಕೊಡ್ತೀನಿ ನನ್ನ ಪ್ರಯತ್ನ.
2: ಧನ್ಯವಾದಗಳು. ಧನ್ಯವಾದಗಳು ಅದೇನೇ ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಏನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದ ಭಿನ್ನ ಚೇತನರಿಗೆ ಹೇಗೆ ಈ ಸೌಲಭ್ಯಗಳನ್ನು ನಾವು ತಲುಪಿಸ್ಬೋದು ಅಥವಾ ಹೇಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಹೇಳ್ತೀವಿ. ವಿ ಆರ್ ಡಬ್ಲ್ಯೂ ಪ್ರತಿ ಒಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಮುಖಾಂತರ ಹೇಗೆ ಈ ಒಂದು ಸೌಲಭ್ಯಗಳನ್ನು ಪಡೋದಕ್ಕೆ ವಿಶೇಷ ಚೇತನರನ್ನು ಯಾವ ಥರ ಅವರು ಅಪ್ರೋಚ್ ಮಾಡಬೇಕು ಅಥವಾ ಈ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಅವ್ರು ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
0: ಪ್ರತಿಯೊಂದು ಗ್ರಾಮ ಅಂದಮೇಲೆ ಆ ಗ್ರಾಮದಲ್ಲಿ ಯಾರು ವಿ ಆರ್ ಡಬ್ಲ್ಯೂ ಅನ್ನೋದು ಎಲ್ರಿಗೂ ಗೊತ್ತಿದೆ ಸಾಮಾನ್ಯವಾಗಿ. ಅವ್ರು ಕಾಂಟ್ಯಾಕ್ಟ್ ಮಾಡೋದು ಏನು ಸಮಸ್ಯೆ ಉಂಟಾಗದೆ, ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಯಾವ ರೀತಿ ಇವ್ರ ಜೊತೆ ವ್ಯವಹರಿಸ್ತಾರೆ ಅದ್ರ ಮೇಲೂ ಕೂಡ ಇದಾಗಿರುತ್ತೆ. ಕೆಲವು ದಾಖಲಾತಿಗಳಿರಲ್ಲ.
2: ಹೌದು,
0: ನೀವು ಸೀದಾ ನಾನು ಅಂಗವಿಕಲ ಅಂತ ಹೋಗಿ ಆ ವಿ ಆರ್ ಡಬ್ಲ್ಯೂ ಮುಂದೆ ನಿಂತ್ಕೊಂಡ್ರೆ ವಿ ಆರ್ ಡಬ್ಲ್ಯೂನು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರುತ್ತೆ. ಎರಡನೇದು ವಿಶೇಷ ಚೇತನರದ್ದು ಐ ಡಿ ಕಾರ್ಡ್, ಯು ಡಿ ಐ ಡಿ ಕಾರ್ಡ್ ಇರಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲೇ ನಾವು ಇದು ಮಾಡಿಕೊಂಡಂಥ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 12,500 ಜನ ವಿಶೇಷ ಚೇತನರಿಗೆ ಯು ಡಿ ಐ ಡಿ ಕಾರ್ಡೇ ಇರಲಿಲ್ಲ. ಈಗೆಷ್ಟು ಅದನ್ನು ಡ್ರೈವ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಹೇಳ್ತೀವಿ ನೀವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಪ ಅವರಿಗೆ ಈ ಒಂದು ಬೇಸಿಕ್ ಆಗಿ ಬೇಕಾ ಮೂಲಭೂತವಾಗಿ ಏನು ಬೇಕು ಅನ್ನೋದು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
3: ನಾನು ಜೀವನ್ ಜ್ಯೋತಿ ಚೇತನ ಸಂಘದ ಅಧ್ಯಕ್ಷ, ಕಿಡಿಕೋಟೆ ತಾಲೂಕು, ನಾಗರಾಜ್ ಅಂತ.
2: ಹಾ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್, ನಮಗೆ ಚೇತನರು ಹೊರಗಡೆ ಬರೋದು ಕಷ್ಟ, ಅಂಥದನ್ನು ಹೊರಗಡೆ ಬಂದಾಗ ಜನಸ್ಪಂದನೆಗಳು ಮತ್ತೆ ಈ ಅಧಿಕಾರಿಗಳು ಸ್ಪಂದನೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ. ಅವರು ಸ್ವಲ್ಪ ಗೌರವದಿಂದ ವರ್ತನೆ ಮಾಡಿದ್ರೆ ಚೇತನರಿಗೆ ಒಂದು ತಾಳ್ಮೆ ಆಗಿ ಒಂದು ಶಕ್ತಿ ಸಿಕ್ಕುವಂತ ಯೋಜನೆ ಆಯ್ತಾ ಅದ. ಮತ್ತೆ ಬಸ್ ಹೋಗುವಾಗ ವಿಶೇಷ ಕಂಡಾಗ ಅವರು ನಿಲ್ಸದೇ ಬಸ್ಗಳ ಮುಂದೆ ಓಡ್ಬಿಡ್ತಾರೆ, ಲೇಟ್ ಆಯ್ತಾ ಬಸ್ ಅಂತ ಅವ್ರಿಗೆ ಬೇಕಾದ ಜಾಗದಲ್ಲಿ ಗಂಟೆಗಳು ಇಟ್ಕೊಂಡಿರ್ತಾರೆ. ಈ ತರದ ಸಮಸ್ಯೆಗಳು ತನ್ನಕ್ಕೆ ಅವ್ರು ತಲುಪಬೇಕು, ಎಲ್ಲಾದ್ರೂ ಹೊರಗಡೆ ಇರೋಕ್ ಆಗಲ್ಲ, ಬಹಳ ಕಷ್ಟ ಆಯ್ತದೆ. ಅಂತ ದೃಷ್ಟಿಯಲ್ಲಿ ಬಸ್ ಗಳನ್ನ ಬಹಳ ಮಿಸ್ ಮಾಡ್ತಾ ಇರ್ತಾರೆ. ಅವರು ಪರದಾಡ್ಕೊಂಡು ಪರದಾಡ್ಕೊಂಡು ಎಲ್ಲೆಲ್ಲೋ ಶ್ರಮ ಪಡ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ಬಡವರೇ ಇದಾರೆ ಸರ್, ಇಲ್ಲಿ ನಮ್ ಕೋಟೆ ತಾಲೂಕು ಸಾಗರ ತಾಲೂಕಿನಲ್ಲಿ ತುಂಬಾ ಬಡವರೇ ವಿಶೇಷ ತಂದಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಇದುವರೆಗೂ ಸರ್ವೆ ಮಾಡಿದ ಪ್ರಕಾರ ಅವರು ಹೊರಗಡೆ ಬರೋದು ಕಷ್ಟವಾಗ್ತಾ ಇದೆ. ಅವರು ನಾಚಿಕೊಂಡು ಒಂಥರ ಬೇಸರ ಪಟ್ಕೊಂಡು ಹೊರಗಡೆ ಬರೋಲ್ಲ. ನಾವು ಸುಮಾರು ಹೊರಗೆ ತಂದಿದ್ದೀವಿ, ಮನೆಯಿಂದ ಹೊರಗೆ ಜೇನಲ್ಲಿದ್ದೆ ಇದ್ದು.
2: ಓಕೆ ಸರ್, ಮಾತನಾಡ್ತಾರೆ ಓಕೆ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ನಾಗರಾಜ್ ಅವ್ರೆ.
0: ನಮಸ್ಕಾರ ಇವ್ರೆ, ನೀವ್ ಹೇಳಿದ ಸಮಸ್ಯೆ ನೀವ್ ಹೇಳಿದ್ದ ಎಲ್ಲ ಉತ್ತರದ ಪ್ರಶ್ನೆನಲ್ಲೇ ಉತ್ತರ ಇದೆ ನಿಮ್ಮಲ್ಲಿ. ನಿಮ್ ಪ್ರಶ್ನೆ ಏನಿದೆ ಅದ್ರಲ್ಲೇ ಉತ್ತರ ಇದೆ. ನಾನು ವಿಶೇಷ

0: ಏನು ಈ ಬಸ್ಗಳ ಬಗ್ಗೆ ಅವ್ರು ಹತ್ತಕ್ಕೆ ಆಗಲ್ಲ ಕೆಲವ್ರಿಗೆ, ನಂಗೂ ಗೊತ್ತಿದೆ ಸಮಸ್ಯೆ ಇದೆ. ಹತ್ತಿ ನಿಂತವ್ರಿಗೆ ಸೀಟ್ ಕೊಡಲ್ಲ, ಇನ್ನು ಹತ್ತಕ್ಕೆ ಆಗದೆ ಇದ್ದವ್ರಿಗೆ ಎಲ್ಲಿ ಬಸ್ನಲ್ಲಿ ನಿಲ್ಲಿಸ್ತಾರೆ? ಆ ಸಮಸ್ಯೆ ಇದೆ, ನೀವು ಹೇಳಿದ ಸತ್ಯ ಅದು, ನಿಮ್ಮ ಮಾತಲ್ಲಿ ಇದಿದೆ. ಅದಕ್ಕೆ ನಮ್ಮ ಮನಸ್ಥಿತಿ, ಸರ್ಕಾರ ಎಲ್ಲದನ್ನು ಮಾಡೋಕ್ಕಾಗಲ್ವಲ್ಲ. ಅದು ನಮ್ಮ ಜನ ತಾನೆ, ಈಗ ನಮ್ಮ ಜೊತೆ ಸುತ್ತಾಡು ಓಡಾಡ್ಕೊಂಡಿರೋ ನಮ್ಮ ಅಣ್ಣ ತಮ್ಮಂದ್ರೆ ತಾನೆ ಎಲ್ಲ ಸರಿ ಇರೋರು. 10 ಜನದಲ್ಲಿ 5-6 ಜನ ಒಳ್ಳೆಯವರು ಇರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾನು ಯಾವ ಥರ ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ. ಸ್ವಲ್ಪ ನೀವೇ ಹೇಳಲ್ಲ, ಪ್ರಶ್ನೆ ಎಲ್ಲ ಉತ್ತರ ಕೊಟ್ಕೊಂಬಿಟ್ಟಿದ್ದೀರ. ಅವೇರ್ನೆಸ್ ಮಾಡ್ಬೇಕು, ಕರೆಕ್ಟ್. ಅವೇರ್ನೆಸ್ ಮಾಡ್ತಾನೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನವ್ರ ಪಾಪ, ಈಗ ಎಲ್ಲಾ ತರ ಅವೇರ್ನೆಸ್ ಮಾಡ್ತಾ ಇದಾರೆ. ಐತೆ ಈಗ ಎನ್ ಜಿ ಖಂಡಿತ ಅಂತ ಅಂತ ದೇವ್ರ ಕೆಲಸ ಮಾಡಿದ್ದಾರೆ ಇವರು. ಈಗ ನಮ್ಮ ಇವರೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತಾರೆ. ಅದೇ ದೇವಸ್ಥಾನ ದೇವ್ರ ಮಕ್ಕಳ ಗರ್ಭಗುಡಿನಲ್ಲಿ ಕೂರಿಸ್ಬಿಟ್ಟು ದೇವ್ರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಅಯ್ಯೋ ಪಾಪ ಅಂತ ಬಾಯಲ್ಲಿ ಅಂತಾರೆ, ಸೀಟ್ ಕೊಡಪ್ಪ ಅಂತಾನೆ ಹಿಂದಕ್ಕೆ ಹೋಗಪ್ಪ ಅಂತಾರೆ. ಏನು ಮಾಡ್ತೀರಾ? ಈ ಸಮಸ್ಯೆ ಇದೆ. ಆದರೆ ನಾವು ಸದೃಢರಾಗಬೇಕು ಅಂತಂದರೆ ನಾವು ಅವನ ಕ್ವಶ್ಚನ್ ಮಾಡಿ ಕೇಳಿ ನಾವು ಅವನ ಜಾಗ ಗಿಟ್ಟಿಸ್ಕೊಳ್ಳೋವಂಥ ಒಂದು ಪಾಠ ನಮ್ಮಲ್ಲಿ ಬರಬೇಕು. ಆವಾಗ ಕಂಡಕ್ಟ್ರು ಇದ್ದವನು ಅವನು ಕೂಡ ನಮ್ಮ ಮಾತು ಕೇಳಲ್ಲ ನೀವು ಹೇಳ್ದಂಗೆ. ಹಾಂ, ಹೀಗಿರುತ್ತೆ. ಕೆಲವು ಸತಿ ನೋಡ್ತಿದ್ದಂಗೆ ಕೆಲವು ಜನ ಬಿಟ್ಟು ಇದ್ದಾರೆ, ಸೀಟನ್ನು ಬಿಟ್ಟಿದ್ದಾರೆ. ಅದು ಇದೆ, ಎರಡು ತರನೂ ಇದೆ. ಹಾ, ಹಾಗಾಗಿ ಸಮಸ್ಯೆ ನಮ್ ನಾವೇ ಸಾಲ್ವ್ ಮಾಡ್ಕೋಬೇಕಾಗ್ತದೆ ಅಂತ ಅನ್ಸುತ್ತೆ. ಖಂಡಿತ. ಬಟ್ ನೀವ್ ಈ ತರದ ಈ ಹೋರಾಟದಲ್ಲಿ ಇದ್ದೀರಲ್ಲ, ಮುಂಚೂಣಿನಲ್ಲಿ ಇದ್ದೀರಲ್ಲ, ನಿಮಗ್ ಧನ್ಯವಾದ ಸಲ್ಲಿಸ್ತೇನೆ. ಜೊತೆಗೆ ನೀವ್ ಇನ್ನ ಅದರಲ್ಲಿ ಸ್ವಲ್ಪ ಇನ್ನ ಒಂದು ಕಾರ್ಯೋನ್ಮುಖವಾಗಿ ಆಕ್ಟಿವ್ ಆಗಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡಿ, ಅದರಿಂದ ಒಳ್ಳೇದಾಗುತ್ತೆ.
1: ಸರ್, ಈಗ ನಾಗರಾಜ್ ಅವ್ರು ಹೇಳಿದಂಗೆ, ಈಗ ವಿಶೇಷ ಚೇತನರು ಪ್ರಮುಖವಾಗಿ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸರ್?
0: ಇದು ಬಹಳ ಪ್ರಶ್ನೆ, ತುಂಬ ಉತ್ತಮವಾದ್ದು. ಸವಾಲು ಮನೆಯಿಂದನೇ ಶುರುವಾಗುತ್ತೆ. ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ, ಒಂದು ಮಗು ಕಾಲು ಕೈ ಕಾಲು ಸರಿ ಇರಲ್ಲ, ಕಣ್ಣಿರಲ್ಲ, ಇನ್ನೊಂದು ಒಳ್ಳೆ ಮಗು ಹುಟ್ಟುತ್ತೆ.
1: ಹೌದು,
0: ಅಲ್ಲಿ ಶುರುವಾಗುತ್ತೆ ತಾಯಿ ತಂದೆಯಿಂದನೇ ಆ ಮಗುವಿನ ಆರೈಕೆ. ಒಬ್ಬೊಬ್ಬರು ಮನೇಲಿ 4-5 ಜನ ಮಕ್ಕಳಿರ್ತಾರೆ, ಒಂದೋ ಎರಡೋ ಅಂಗವಿಕಲತೆಯಿಂದ ಹೊಂದಿರುತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಆ ವಿಕಲಚೇತನ ಮಗುಗೆ ವಿಶೇಷವಾದ ಆಸಕ್ತಿ ಇದನ್ನು ತೋರಿಸ್ತಾರೆ. ಅವಾಗ ಏನಾಗತ್ತೆ, ಆ ಮಗು ಸೋಮಾರಿ ಆಗುತ್ತೆ, ಈ ಮಕ್ಕಳಿಗೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ನನ್ನ ಮೇಲೆ ಇದಿಲ್ಲ ಅನ್ನೋದು ಒಂದು ಗುಣ ಸ್ಥಿತಿ ಆಗತ್ತೆ. ಎರಡು ಮಕ್ಕಳಿಗೂ ಅದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆನ ಯಾರು ಸರಿ ಮಾಡಬೇಕು? ತಾಯಿ ತಂದೆನೇ ಸರಿ ಮಾಡಬೇಕು.
1: ಹೌದು,
0: ತಾಯಿಯೇ ಮೊದಲ ಇದು ಗುರು ಅಲ್ವೇ. ಅವಳು ಏನಂದ್ರೆ, ಈ ವಿಶೇಷ ಚೇತನರಿಗೆ ನಾವು ಮೋಟಿವೇಟ್ ಮಾಡಬೇಕು ಫಸ್ಟ್, ಬೇಸಿಕ್ ಆಗಿ ಮೋಟಿವೇಟ್ ಮಾಡಬೇಕು. ಅಯ್ಯೋ ನಿನ್ಗೆ ಹಿಂಗ ಆಗೋಯ್ತು ಅಂತೇಳಿ ನೀವು ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಮುಗ್ದೇ ಹೋಯ್ತು ಆ ಜೀವನ. ಮೋಟಿವೇಶನ್ ಅನ್ನೋದು
1: ಇರಬೇಕು,
0: ಪೋಷಕರಲ್ಲಿ ಫಸ್ಟ್ ಇರಬೇಕು. ಆ ಮೋಟಿವೇಟ್ ಮಾಡಿದಾಗ ಇಬ್ರು ಸಮಾನವಾಗಿ ನೋಡಿ, ಇಬ್ರು ಈ ಕಾಲು ಸರಿ ಇಲ್ಲ ಅನ್ನೋ ಹುಡುಗಂಗೆ ಅಥವಾ ಕಿವಿ ಕೇಳಲ್ಲ ಅನ್ನೋನಿಗೆ ಅತಿಯಾದ ಆಸಕ್ತಿ ತೋರೋದು ಆ ಮಗು, ಅದು ಅಂಗವಿಕಲತೆ ಆಗ್ಬಿಡತ್ತಾಗ.
1: ಹೌದು,
0: ಎರಡನ್ನೂ ಒಂದೇ ಸಮಾನವಾಗಿ ನೋಡ್ಬೇಕಾಗ. ಆವಾಗ ನಾವು ಜಾಗೃತಿ ಮೂಡಿಸ್ಬೇಕು. ಈಗ ನಾನು ಎಲ್ಲೇ ಹೋದ್ರೂ

0: ಇದನ್ನು ತಾಯಿಯಂದ್ರಲ್ಲಿ ಕೇಳ್ಕೊಳ್ಳೋದು ಮೊದಲನೇ ಆದ ಒಂದು ಹೌದು. ನೀವು ಅವನು ಅಂಗವಿಕಲ್ನ ಅಂತ ಕನ್ಸಿಡರೇ ಮಾಡಬೇಡಿ. ನೀನು ನನಗೀಗ ಅಲ್ಲಿ ತನಕ ಹೋಗ್ತೀನಿ ಅಂದರೆ ಇನ್ನ ಒಂದಷ್ಟು ದೂರ ಹೋಗೋದು ವ್ಯವಸ್ಥೆ ಮಾಡಿ, ಅವಾಗ ಮೋಟಿವೇಶನ್ ಸಿಕ್ಕುತ್ತೆ.
1: ಹೌದು,
0: ಅದು ಮೋಸ್ಟ್ ಫಸ್ಟ್ ಒನ್. ಆಮೇಲೆ ಸೌಲಭ್ಯಗಳಲ್ಲೂ ಅಷ್ಟೆ. ಈಗ ಅವನಿಗೂ ಇವನಿಗೆ ಕಾಲು ಸರಿ ಇಲ್ಲ ಅಂದ್ಬಿಟ್ಟು ಅವನಿಗೆ ನೀವು ಬೆಟ್ಟ ಹತ್ತು ಅಂತ ಹೇಳೋಕ್ಕಾಗಲ್ಲ. ಆದರೆ ಅವನಿಗೆ ಏನಾದ್ ಬೆಟ್ಟ ಹತ್ತಕ್ಕೆ ಏನು ಸೌಲಭ್ಯ ಬೇಕು ಅದನ್ನ ನಾವು
1: ಮಾಡ್ಕೊಡ್ಬೇಕು.
0: ಹೌದು, ನೀನು ಬೆಟ್ಟ ಹತ್ಬೇಡ ಕೂತ್ಕೊಳ್ಳಪ್ಪ ಅಂತ ಅಲ್ಲ. ಅಲ್ಲಿ ಅವನ ವಿದ್ಯಾಭ್ಯಾಸಕ್ಕೆ, ಅವನ ಮುಂದಿನ ಪುನರುಜ್ಜೀವನಕ್ಕೆ, ಅವನ ಮುಂದಿನ ಉದ್ಯೋಗಕ್ಕೆ ಫಸ್ಟ್ ಬೇಸಿಕ್ ಆಗಿ ಎಜುಕೇಷನ್. ಈ ಎಜುಕೇಷನ್ನಲ್ಲಿ ಏನಾಗಿದೆ, ಎಲ್ಲ ಕಡೆ ನಮಗೆ ವಿಶೇಷವಾದ ರಿಸರ್ವೇಷನ್ ಇದೆ, ಯಾರೂ ನಿರಾಕರಣೆ ಮಾಡೋಂಗಿಲ್ಲ. ಫಸ್ಟ್ ನೀವು ಅವರಿಗೆ ಎಜುಕೇಷನ್ ಕೊಡಿಸಿ. ಈಗ ಅವನೇನು ಈಗ ಕಾರ್ ಡ್ರೈವ್ ಮಾಡ್ಕೊಂಡೇ ಜೀವನ ಮಾಡಬೇಕು ಅನ್ನೋದೇನಿಲ್ಲ. ಎಂತೆಂಥ ಅವರಿಗೆ ಒಬ್ಬ ಕೈ ಕಾಲು ಇಲ್ಲದೆ ಇರೋ IAS ಆಫೀಸರ್ಗಳಾಗಿದ್ದಾರೆ, DCಗಳಾಗಿದ್ದಾರೆ, ಕಣ್ಣಿಲ್ಲದೆ ಇದ್ದವರು ನಮ್ಮ ಈ ಡಿಸೇಬಲ್ಡ್ ಕಮಿಷನರ್ ಆಗಿದ್ದಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಹಾಗಾಗಿ ಅವರಿಗೆ ಮೋಟಿವೇಟ್ ಮಾಡುವಂತಹ ಒಂದು ಕಾರ್ಯಕಲ್ಪ ಮಾಡಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಅವನನ್ನು ಎಲ್ಲೂ ನಿಂದನೆ ಮಾಡದೇ ಇರೋಂತ.
1: ಹೌದು,
0: ಆಮೇಲೆ ಅವನು ಈಗೇನೋ ಅವನೇ ತಪ್ಪು ಮಾಡ್ದ ಅಂದಾಗ ಇಟ್ ಈಸ್ ನಾಟ್ ಹಿಸ್ ಪರ್ಸನಲ್, ಅವನು ಜನರಲ್ ಆಗಿ ತಪ್ಪು ಮಾಡಿದಾಗ ಅವನಿಗೂ ಶಿಕ್ಷೆ ಆಗಬೇಕು. ಅವಾಗಲೇ ಅದು ಕೈ ಕಾಲು ಸರಿ ಇಲ್ಲ ಅಂದರೆ ಬ್ರೈನ್ ಸರಿ ಇರುತ್ತಲ್ಲ, ಹೀಗೆ ಮಾಡಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ಸಂದೇಶ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ಹಲೋ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು ಮತ್ತೊಂದು ಸರ್ ಹೇಳ್ತೀರಾ? ಹೇಳಿ ಹೇಳಿ, ತಮ್ಮ ಹೆಸರು ಏನು?
2: ಕೆಪಿ ಮಹೇಶ್ ಅಂತ ಸರ್.
1: ಕೆಪಿ ಮಹೇಶ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮಗೆ ಏನಂದ್ರೆ ಸ್ವಲ್ಪ ಯಾವುದು ಉದ್ಯೋಗ ಮಾಡಕ್ಕೆ ಯಾವ್ದು ಒಂದು ಇದಿಲ್ಲ ಸರ್.
1: ಓಕೆ, ತಮ್ಗೆ ಏನು
2: ಸಮಸ್ಯೆ ಮಾಡ್ಬೇಕು ಅಂತ ಸರ್? ನಿರುದ್ಯೋಗ ಕುಳಿತಿದ್ದೀವಿ.
1: ತಮ್ದು ಏನು ಸಮಸ್ಯೆ
2: ಸರ್? ಏನು ಸರ್
1: ತಮ್ದು ಏನ್ ಸಮಸ್ಯೆ? ತಮ್ಗೆ ಏನ್ ಸಮಸ್ಯೆ ಆಗಿದೆ
2: ಸರ್? ನಮ್ಗೆ ಕಣ್ಣು ಸರ್, ಕಣ್ಣು ಸಮಸ್ಯೆ ಇದೆ. ಅದಕ್ಕೆ ನಮ್ಗೆ ಅದೇ ಸರ್, ಆರ್ಥಿಕವಾಗಿ ಇದು ಯಾವ್ದಾರ ಒಂದು ಉದ್ಯೋಗ ಮಾಡಕ್ಕೆ ಬೇಕಾದ್ರೆ ಕುಳಿತು ನಮ್ಗೆ ಅನ್ನ ತಿನ್ನಕ್ ಆಯ್ತಾ ಇಲ್ಲ, ಕೆಲಸ ಮಾಡ್ಬೇಕು ಅಂತ ಸರ್.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮಸ್ತೆ ಮಹೇಶ್ ಅವ್ರಿಗೆ.
2: ನಮಸ್ಕಾರ.
0: ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ ಕಣ್ಣಿನ ಸಮಸ್ಯೆ? ಇದು
2: ಸರ್ ನಮ್ಗೆ 80% ಇದೆ ಸರ್.
0: ನಿಮ್ಗೆ UDAD ಕಾರ್ಡ್ ಇದೆಯಾ?
2: ಇದೆ ಸರ್.
0: ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ? ವಿದ್ಯಾಭ್ಯಾಸ ಎಲ್ಲಿ ತಂಗ್
2: ಮಾಡಿದ್ದೀರಾ?
0: ಎಲ್ಲಿ ಮಾಡಿದ್ರಿ? ಮೈಸೂರು ಬ್ಲೈಂಡ್ ಸ್ಕೂಲ್ ಅಲ್ಲಿ ಮಾಡಿದ್ರಾ?
2: ಇಲ್ಲ ಸರ್, ನಾವು ಇಲ್ಲಿ ಮಾಡಿದ್ದೀವಿ ನಮ್ಮ ಲೋಕಲ್ ಆಗಿ.
0: ಎಲ್ಲಿ?
2: ಇಲ್ಲಿ ನನ್ನ ತಗಡೂರು ಅಂತ ಬರ್ತದೆ ಸರ್, ಅಲ್ಲಿ ಮಾಡಿದ್ವಿ.
0: ಎಷ್ಟು ವಯಸ್ಸು ನಿಮ್ಗೀಗ?
2: ಸರ್ ನಮಗೆ 46 ಸರ್.
0: ಇಷ್ಟು ವರ್ಷ ಏನು ಕೆಲಸ ಮಾಡ್ಲಿಲ್ವಾ?
2: ಮಾಡ್ತಾ ಇದ್ವಿ, ಆದ್ರೆ ಏನು ಇದಾಗಿಲ್ಲ ಸರ್. ಮಾಡ್ತಾ ಇದ್ದೇವೆ, ಸ್ವಲ್ಪ ಕೃಷಿ ಕಿಸಿ ಇದಕ್ಕೆ ಮಾಡ್ತಾ ಇದ್ವಿ.
0: ಏನ್ ಕೆಲಸ ಮಾಡ್ತಿದ್ರಿ
2: ಸರ್? ಅದೇ ನಮ್ದು ಸ್ವಂತ ಜಮೀನ್ ಇತ್ತು, ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ ಅಷ್ಟೇ.
0: ಅಲ್ಲ 80% ಈಗ ನಿಮ್ಗೆ ರಾತ್ರಿ ಹೊತ್ಕೊಂಡು ಕಾಣಲ್ಲ ಟೋಟಲಿ ಅಲ್ವಾ?
2: ಹೌದು ಸರ್.
0: ಮಧ್ಯಾಹ್ನ ಬೆಳಗ್ಗೆ ಎಲ್ಲ ನಿಮ್ಗೆ ಸ್ವಲ್ಪ ಕಾಣುತ್ತೆ, ಕರೆಕ್ಟಾ?
2: ಹೌದು ಸರ್, ಅಷ್ಟೇ.
0: ಹಾಗಾಗಿ ನೀವು ಬೆಳಗ್ಗೆ ಎಲ್ಲ ವ್ಯವಸಾಯದಲ್ಲೆಲ್ಲ ಕೆಲಸ ಮಾಡ್ಕೊಂಡು ತಲ್ಲೀನರಾಗಿದ್ರಿ ಅಲ್ವಾ?
2: ಹೌದು ಸರ್.
0: ಹಾಂ, ಈಗ ಅದೇ ಉದ್ಯೋಗ ಮಾಡ್ಕೊಂಡಿದ್ದೀರಲ್ವಾ?
2: ಇಲ್ಲ ಸರ್, ನಮ್ಗೆ ಏನು ಅದರಲ್ಲಿ ಲಾಭ, ಮನೆಗೆ ಏನು ಮಾಡೋಕ್ಕಾಯ್ತಿಲ್ಲ ಸರ್. ಅದರಲ್ಲಿ ಏನು ನಮ್ಗೆ ಲಾಭ?
0: ನಿಮ್ಗೀಗ ಪೆನ್ಷನ್ ಬರ್ತಾ ಇರ್ಬೇಕಲ್ವಾ, ಅದೇ ಮಾಸಿಕ ವೇತನ? ಎಷ್ಟು ಬರುತ್ತೆ? ಈಗ ನಿಮ್ಮ ವಯಸ್ಸು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಸರ್ಕಾರದವರು ಅಂತೂ ಯಾವ ಕೆಲಸನೂ ಕೊಡಲ್ಲ. ಏಜ್ ಬಾರ್ ಆಗಿದೆ ನಿಮ್ಗೆ, 46 ವರ್ಷ ಆಗಿದೆ. ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿಲ್ಲ. ಅದೇ ನಿಮ್ಗೆ ಯಾವ್ದಾರು ಸ್ವಯಂ ಸೇವಾ ಸಂಸ್ಥೆಯಿಂದ ಒಂದು ಪೆಟ್ಟಿಗೆ ಅಂಗಡಿನೋ ಆ ಥರ ಇಟ್ಕೊಳ್ಳೋವಂಥದ್ದು ವ್ಯವಸ್ಥೆನ ಯಾರು ಸಹಾಯ ಮಾಡಿದ್ರೆ ಮಾಡಿಸ್ಕೊಡ್ಬೋದು. ಅದು ಮುಖಾಂತರ, ಅದು ನಿಮ್ಮ ನಂಜನಗೂಡು ನಿಮ್ಮ VRW ಇದಾರಲ್ಲ, ಅವ್ರ ಮುಖಾಂತರ ಅದನ್ನು ಅಪ್ಲಿಕೇಶನ್ ಹಾಕಿ ಅದು ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿ ಅವ್ರಿಗೆ 25

0: ಸಾವಿರ ರೂಪಾಯಿನ ಸಹಾಯದ ಮುಖಾಂತರ ಕೊಡ್ತಾರೆ, ಅದರಲ್ಲಿ ನೀವು ಅಂಗಡಿ ಗಿಂಗಡಿ ಇಟ್ಕೋಬಹುದು. ನಿಮ್ ವಿ ಆರ್ ಡಬ್ಲ್ಯೂ ಅವರನ್ನ ಎಂ ಆರ್ ಡಬ್ಲ್ಯೂ ಅನ್ನ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.
1: ಓಕೆ, ಧನ್ಯವಾದಗಳು ಮಹೇಶ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ಟ್ರಸ್ಟ್ ನ ಸೇವೆಗಳ ಕುರಿತು ಏನಾದ್ರು ಹೆಚ್ಚಿನ ಮಾಹಿತಿ

0: ಅದಕ್ಕೆ ಅದೇ ಹೇಳನ್ನಲ್ಲ, ಆ ಟ್ರಸ್ಟ್ನವ್ರು ಕೆಲವು ಗೈಡ್ಲೈನ್ಸ್ ಮಾಡಿರ್ತಾರೆ, ಅದನ್ನ ಬಿಟ್ಟೇನು ಮಾಡಕ್ ಆಗ್ತಾ ಇಲ್ಲ. ಅಲ್ಲೋ ದುಡ್ಡು ಬೇರೆ ಇದಕ್ಕೆ ಯುಟಿಲೈಸೇಷನ್ಗೆ ಬರ್ತಾ ಇಲ್ಲ. ಈ ತರ ಡೇ ಕೇರ್ ಅದಕ್ಕೆಲ್ಲ ಅವ್ರು ಕೊಡ್ತಾ ಇದಾರೆ, ಕೆಲವ್ರು ಹೇಳ್ತಾರೆ ಅದು ತಲುಪ್ತಾ ಇಲ್ಲ. ಇದು ವಾಸ್ತವ ಅಂಶ.
1: ಓಕೆ ಸರ್, ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಟ್ರಸ್ಟ್ನ ಹೊಸ ಕಾರ್ಯಕ್ರಮಗಳು ಅಥವಾ ಹೊಸ ರೂಪುರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ಏನಾದರೂ ಒಂದು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
0: ಅದು ಮಾಡಬೇಕು ಅಂದರೆ ಅದು ಅಮೆಂಡ್ ಆಗಬೇಕು. ಅಮೆಂಡ್ ಮಾಡ್ಕೋಬೇಕು ಅಂತಂದರೆ ಈ ಥರ ಎನ್ ಜಿ ಓಸು ಪ್ರೆಷರ್ ಗ್ರೂಪ್ ಆಗಿ ವರ್ಕ್ ಮಾಡಿ ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿ ಆ ಟ್ರಸ್ಟ್ಗೆ ಹೇಳಿ, ಆ ಟ್ರಸ್ಟ್ ಮೇಯ್ನ್ ಯಾರಿದ್ದಾರೆ ಅವ್ರ ಮುಖಾಂತರ ಇದನ್ನು ದೇಶಾದ್ಯಂತ, ಇದು ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಿದ್ದಲ್ಲ, ಇಡೀ ದೇಶದಲ್ಲಿ ಇರುವಂಥದ್ದು ಇದು, ಅದಕ್ಕೆ ಒಂದು ಕಾರ್ಯಕಲ್ಪ ಕೊಡಬೇಕಾಗುತ್ತೆ.
1: ಓಕೆ ಸರಿ, ಈಗ ತಾವು ಹೇಳ್ದಂಗೆ ಏನಾದರೂ ವಿಶೇಷ ಚೇತನನ್ನ ಕೆಲವರು ಕನಿಕರ ಇದರಿಂದ ನೋಡಬಾರ್ದು, ಅವ್ರಿಗೆ ಒಂದು ದಾರಿ ತೋರಿಸ್ಕೊಡ್ಬೇಕು, ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಈ ಒಂದು ಸಮಾಜದ ಸಹಭಾಗಿತ್ವ ಹೇಗಿರಬೇಕು ಸರ್?
0: ಇದು ಏನಪ್ಪ ಅಂದರೆ ಸಮಾಜ ಸಹಭಾಗಿತ್ವ ಚೆನ್ನಾಗೇ ಇದೆ, ನಾವು ನೋಡ್ತಾ ಇದ್ದೀವಲ್ಲ ಎಲ್ಲರ ಮನೆಯಲ್ಲೂ ಅವ್ರ ಕುಟುಂಬ ಅಂದಮೇಲೆ ಒಬ್ಬ ಅಂಗವಿಕಲ ಇದ್ದೇ ಇರ್ತಾನೆ, ಇಟ್ ಈಸ್ ಸರ್ಟನ್. ಈಗ ಟೆಂಪ್ರರಿಯಾಗಿ ಆಗಿರ್ಬೋದು, ಪರ್ಮನೆಂಟ್ ಆಗಿ ಆಗಿರ್ಬೋದು, ಈಗ ಅದು ಆಕ್ಸಿಡೆಂಟಲ್ ಆಗ್ಬೋದು, ಈ ಥರ ಆವಾಗ ಅಥವಾ ಏನೋ ಒಂದು ಕಾರಣಗಳಿಂದ ಅಥವಾ ಹುಟ್ಟದಾಗ್ಲಿಂದಾನೇ ಆಗಿರ್ಬೋದು ಒಂದು ಅಂಗವಿಕಲತೆ ಇದ್ದೇ ಇರ್ತಾನೆ. ಈಗ ಅದರಲ್ಲಿ ನಾವು ಒಂದನ್ನ ಎಲ್ಲ ಸಮಸ್ಯೆಗಳನ್ನ ಸಮಾಜ ಮೇಲೆ ಹೊತ್ತಾಕೋದು ತಪ್ಪು. ಈಗ ನಾನು ಒಬ್ಬ ಅಂಗವಿಕಲನಾಗಿದ್ದೇನೆ ಅಂದಾಗ ನಂದೇನು ತಪ್ಪುಗಳಿರುತ್ತೆ ಅದನ್ನು ನಾನು ಯೋಚನೆ ಮಾಡಬೇಕಲ್ವಾ?
1: ಹೌದು,
0: ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕಂತೆ. ಈಗ ಅಂಗವಿಕಲ ಅಂತಿದ್ದಂಗೆ ಅವ್ನು ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ದೋಷ ನ್ಯೂನ್ಯತೆ ಆ ಭಾಗ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಮಾತ್ರ ನಮಗೆ ಬೆಳಕಿಗೆ ಬರ್ತದೆ ಹೊರತು ನಮ್ಮ ಮಾನಸಿಕ ವಿಕಲತೆ ಏನಿರುತ್ತೆ ಅದನ್ನು ನಾವು ಬಿಟ್ಟು ಹಾಕ್ಬೇಕಾಗುತ್ತೆ. ಅದು ಫಸ್ಟ್. ಆಮೇಲೆ ಸಮಾಜದಲ್ಲಿ ಈಗ ಎಲ್ಲ ಪ್ರೊಫೆಷನಲ್ಲೂ ಅಂಗವಿಕಲರಿದ್ದಾರೆ, ಯಾವ್ದ್ರಲ್ಲಿ ಇಲ್ಲ ಅನ್ನೋದಿಲ್ಲ. ಅಂದ್ರೆ ಎಲ್ಲರ ಜೊತೆ ನಾವು ಗುದ್ದಾಡಬೇಕು, ಗುದ್ದಾಡದಾಗ್ಲೇ ನಮಗೆ ಜಾಗ ಸಿಕ್ಕೋದು. ಈಗ ಸರಿ ಇರೋರು ಎಲ್ಲರ ಜೊತೆ ಗುದ್ದಾಡಲ್ವೇ, ಹಾಗೆ ನಾವು ಕೂಡ ಗುದ್ದಾಡಬೇಕು. ಬಟ್ ನಾವು ಗುದ್ದಾಡೋದಕ್ಕೆ ಒಂದು ವೆಪನ್ಸ್ ಬೇಕು, ಆ ವೆಪನ್ಸ್ ಅನ್ನ ಸರ್ಕಾರ ಏನ್ ಕೊಡ್ತಾ ಇದೆ ಅದು ಎಲ್ಲದನ್ನು ಕೊಡಕ್ ಸಾಧ್ಯನೇ ಇಲ್ಲ, ಯಾವ ಸರ್ಕಾರನೂ ಕೊಡಕ್ ಆಗಲ್ಲ. ಸೋಷಿಯಲ್ ಓರಿಯೆಂಟೆಡ್ ಸರ್ಕಾರಗಳಿದೆ, ಕೆಲವು ಸತಿ ಏನಾಗ್ತದೆ ಈ ಸರ್ಕಾರ ಕೊಡುವಂತ ಸೌಲಭ್ಯಗಳಿಂದ ನಾವು ಅಲ್ಲಿಗೆ ತೃಪ್ತರಾಗಿ ಅಲ್ಲಿಗೆ ನಿಂತು ಬಿಡ್ತೀವಿ. ಈಗ ನೀವು 10,000 25,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಷ್ಟೇ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ನಾನು ಮನಸ್ಸನ್ನ
1: ಬೆಳೆಸ್ಕೊಳ್ಬೇಕು,
0: ಆ ಚಾಲೆಂಜ್ ತಗೋಬೇಕು. ಅವಾಗ ನಾನು 20,000 ಬಂದು ನಿಂತ್ಕೋತೀನಿ.
1: ಹೌದು,
0: ಆ ಭಾವನೆ ಬೆಳೆಸ್ಕೋಬೇಕಾದ್ರೆ ಅದು ವಿಶೇಷ ಚೇತನದಲ್ಲಿ ಆ ಸಮುದಾಯದಲ್ಲಿ ಬೆಳವಣಿಗೆ ಆಗ್ಬೇಕು. ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ, ನೋ ಡೌಟ್. ಅದನ್ನ ಸಮಾಜ ಪರಿಗಣಿಸುತ್ತೆ, ಯಾವತ್ತೂ ಇದು ಮಾಡಲ್ಲ, ಪರಿಗಣಿಸೂ ಇದೆ. ಹಾಗಾಗಿ ಆ ಒಂದ್ ನಿಟ್ಟಿನಲ್ಲಿ ಸಮಾಜದ ಜೊತೆ ವಿಶೇಷ ಚೇತನರು ಅಷ್ಟೇ ಆಕ್ಟಿವ್ ಆಗಿರ್ಬೇಕು.
1: ಹೌದು,
0: ಈಗ ನೀನು ನಾನು ಚಾಮುಂಡಿ ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ರೆ ನಾನು ಹತ್ತೀನಿ ನಿನ್ ಜೊತೆ ಅಂತ. ಈಗ ಸ್ನೇಹಿತರು ಯಾರು ಜೊತೆಗೆ ಹೋದಲ್ಲಿ ಯಾರೋ ಅವನ ಜೊತೆ ಇದ್ ಮಾಡ್ಕೊಂಡು ಅವನ್ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಅವನ್ ದುಡ್ಡಲ್ಲೇ ಎಂಜಾಯ್ ಮಾಡ್ಕೊಂಡು ಬರೋರು ಇದಾರೆ.
1: ಹೌದು,
0: ಅಲ್ಲಿ ಅಂಗವಿಕಲತೆ ಬರಲ್ಲ.
1: ಆ
0: ಗುಣ ನಮ್ಮ ಮಣ್ಣಿನ ಗುಣ, ಅದು ಮಣ್ಣಿನ ಇದು, ಅದು ಚೈತನ್ಯ. ಒಬ್ಬಂಗ ಆಗಲ್ಲ ಅಂದ್ರೆ ಅವನಿಗೆ ಇನ್ನೊಬ್ಬ ಸಹಾಯ ಮಾಡೋನಿರ್ತಾನೆ. ದೇವರು ಸೃಷ್ಟಿ ಮಾಡಿರುವಂತ ಒಂದು ಇದು ಪರಿಕಲ್ಪನೆ.
1: ಹೌದು,
0: ನಾನು ಹಿಂಗಾಗೋಯ್ತು ಅಂತ ನಾನು ಇದು ಮಾಡ್ಕೊಂಡು ಕೂತ್ರೆ ಸಮಾಜ ನಿಮ್ಮ ಮುಂದೆ ಬರಲ್ಲ.
1: ಖಂಡಿತ.
0: ಹಾಗಾಗಿ ನಾನು ಹೇಳೋದು ವಿಶೇಷ ಚೇತನರಿಗೆ ಏನು ಹೇಳೋದಪ್ಪ ಅಂತಂದ್ರೆ, ಸಮಸ್ಯೆಗಳು ಈಗ ನಿನಗೆ 40 ನಂಬರ್ ತಗೊಂಡ್ರೆ ಪಾಸ್ ಆಗ್ತಿ ಅಂದ್ರೆ ವಿಶೇಷ ಚೇತನಿಗೆ 60 ನಂಬರ್ ಬೇಕು. 60 ನಂಬರ್, 20 ನಂಬರ್ ಯಾವ್ದಪ್ಪ ಅಂದ್ರೆ ಅವನ ಮನಸ್ಸು. ಆ ಮನಸ್ಸು ಇದೆಯಲ್ಲ, ಆ ಮನಸ್ಸು 20 ನಂಬರ್ ಜಾಸ್ತಿ ತಗೊಳ್ಬೇಕು. ಅವಾಗ ನೀವು ಸಮಾಜದ ಎಲ್ಲರ ಜೊತೆ ಬೆಳೀತೀರಾ, ಎಲ್ಲರಂತೆ ಗೌರವ ಸ್ವೀಕರಿಸ್ತೀರಾ, ಎಲ್ಲರಿಗಿಂತ ಹೆಚ್ಚಿಗೆ ಪ್ರಕಾಶಿಸ್ತೀರಾ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಏನು ಈ ಒಂದು ನ್ಯಾಷನಲ್ ಟ್ರಸ್ಟ್ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅವಕಾಶಗಳನ್ನು ಅಥವಾ ಸೇವೆಗಳನ್ನು ಕಲ್ಪಿಸ್ಕೊಡ್ತಾ ಇದೆ, ಅದನ್ನು ನಾವು ಪಡ್ಕೊಳ್ಬೇಕು ಅಂದಾಗ ಹೇಗೆ ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಮ್ಮ

0: ವಿಶೇಷತೆ ಅಥವಾ ಕುಟುಂಬಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ತಮ್ಮ ಕೊನೆಯ ಸಂದೇಶ ಅಥವಾ ಸಲಹೆ ಏನು ಸರ್?
1: ಇದರಲ್ಲಿ 50% ಸಾರ್ವಜನಿಕರು, 60% ಸಾರ್ವಜನಿಕರು ತಪ್ಪಿದ್ರು, 40% ಸಾರ್ವಜನಿಕರು ನಮ್ಮ ಜೊತೆಗೆ ಇದ್ದಾರೆ. ನಾವು ವಿಶೇಷ ಚೇತನರಾದವರು, ಅವ್ರನ್ನ ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಂದು ಇಂಪಾರ್ಟೆಂಟು. ಬಟ್ ನಾವು ಇದುವರೆಗೆ ಅಬ್ಸರ್ವ್ ಮಾಡಿದಂಗೆ ಎಲ್ಲೂ ಅಂಗವಿಕಲ ಅನ್ನೋ ಥರ ಎಲ್ಲೂ ಯಾರೋ ನೋಡಿದ ಆ ಭಾವನೆಯನ್ನ ನಾವು ರೂಢಿಸ್ಕೋಬೇಕು ಅಂದರೆ ನಿಮ್ಮಷ್ಟೇ ಸ್ಟ್ರಾಂಗ್ ಇದನ್ನ ಮೆಂಟಲ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೋಬೇಕು. ಅದು ಅದಕ್ಕೆ ಸಂಬಂಧಪಟ್ಟ ಪರಿಸರ ಕೂಡ ನಿರ್ಮಾಣ ಆಗಬೇಕು. ಅದು ನಿರ್ಮಾಣ ಆಗೋದಕ್ಕೆ ನಮ್ಮ ಎನ್ ಜಿ ಒಗಳು ಏನು ಮಾಡಬೇಕು ಆ ಸೇವೆನಲ್ಲಿ? ಏನಪ್ಪ ಈಗ ಏನು ಸರ್ವಿಸಸ್ ಮಾಡ್ತಾ ಇದ್ದೀರಾ ವಿವೇಕಾನಂದ ಯೂತ್ ಮೂಮೆಂಟ್ನವರು ಎಲ್ಲ ಥರ ರಿಹ್ಯಾಬಿಟೇಷನಲ್ಲೂ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ನಿಮ್ಮ ಈ ಮೂಮೆಂಟಲ್ಲಿ ಯಾರೋ ಒಬ್ಬ ಐ ಎ ಎಸ್ ಆಫೀಸರ್ ಆದ್ರೆ ದಟ್ ಈಸ್ ಎ ಗ್ರೇಟ್. ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳಿದ್ದರೂ ಅವ್ಯವಸ್ಥೆಗಳ ಮುಖಾಂತರನೇ ವ್ಯವಸ್ಥೆನ ಸರ್ವಿ ಮಾಡುವಂಥ ಒಂದು ಕಲ್ಪನೆ ವಿಶೇಷಚೇತನರಲ್ಲೂ ಇರಬೇಕು. ನಮ್ಮಲ್ಲೂ ಕೂಡ ನ್ಯಾಯ, ನೀತಿ, ಧರ್ಮ, ಸಹಬಾಳ್ವೆ ನನ್ನ ಮನಸ್ಸಲ್ಲೂ ಇರಬೇಕು, ವಿಶೇಷಚೇತನರಲ್ಲೂ ಇರಬೇಕು. ಆವಾಗ ಅವರಲ್ಲಿರೋ ತಳಮಳವನ್ನು ನಾವು ಕ್ಲೀನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದೇ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ.
0: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ
0: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮ್ಮ ಹೆಸರು ಮಹದೇಸ್ವಾಮಿ ಅಂತ.
0: ಮಹದೇಸ್ವಾಮಿ ಅವರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್ ನಮ್ಮ ಮೈಸೂರಿಂದ.
0: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್ ಏನಿಲ್ಲ, ಅಂಗವಿಕಲ್ರಿಗೆ ಫೆಸಿಲಿಟಿಗಳು ಅವು ಏನೇನಿದೆ ಅಂತ ಅದು ಮಾಹಿತಿ ಬೇಕು. ಈ ಕೆಲಸ
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಏನೇನು ಯೋಜನೆಗಳಿದೆ ಅಂಗವಿಕಲರಿಗೆ ಅಂತನಾ?
1: ಸರ್ ನಮಸ್ತೆ, ಮಾದೇಸ್ವಾಮಿ ಅವರೇ. ಮೈಸೂರಲ್ಲಿ ಎಲ್ಲಿಯವರು ಸರ್ ತಾವು? ನೀವು ಅಂಗವಿಕಲರ ಸರ್? ನಿಮ್ಮ ಹತ್ರ ಇದು UDID ಕಾರ್ಡ್ ಇದೆಯಾ? ಈಗ ನಿಮ್ಗೆ ಇದು ಮಾಸಿಕ ವೇತನ ಬರ್ತಾ ಇದೆಯಾ?
2: ಮಾಸಿಕ ವೇತನ ಬರ್ತೈತಿ.
1: ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ? ನಿಮ್ಮಲ್ಲಿ ಒಬ್ರು VRW ಅಂತ ಇರ್ತಾರಲ್ವಾ, ಅವ್ರನ್ನ ಕೇಳಿದ್ರೆ ಮಾಹಿತಿಗಳು ಖಂಡಿತ ಕೊಡ್ತಾರೆ. ಇದಕ್ಕೆ ಹೇಳಬೇಕು ಅಂತಂದ್ರೆ ಮಾದೇಸ್ವಾಮಿ ಅವ್ರ ಸುಮಾರು ಸೌಲಭ್ಯಗಳಿದೆ, ಆಯ್ತಾ? ಅವ್ರ ಹತ್ರ ಎಲ್ಲ ಸಿಕ್ಕತ್ತೆ, ಆಯ್ತಾ? ಅದನ್ನ ಅವರಿಂದ ಪಡ್ಕೊಳ್ಳಿ, ಆಯ್ತಾ? ಹಾಗಾದ್ರೆ ನೀವೇನ್ ಮಾಡಿ ಅಂದ್ರೆ, ತಿಲಕ್ ನಗರದಲ್ಲಿ ಜಿಲ್ಲಾ ವಿಕಲಚೇತನರ ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗಿ ಮಾಹಿತಿಗಳಿಗೆ ಒಂದು ಪುಸ್ತಕ ಮಾಡಿದ್ದಾರೆ ವಿಶೇಷ ಚೇತನರಿಗೆ, ಅದು ಕೊಡ್ತಾರೆ ನಿಮಗೆ. ಖಂಡಿತ ಕೊಡ್ತಾರೆ. ಧನ್ಯವಾದಗಳು, ನಮಸ್ಕಾರ.
0: ಓಕೆ, ಧನ್ಯವಾದಗಳು ಮಹದೇಶ್ವಾಮಿ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಮೂಲಕ ವಿಶೇಷ ಚೇತನರಿಗೆ ಇರತಕ್ಕಂಥ ಒಂದು ಸೇವೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ಕೊಡ್ರಿ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬಿರುವುದೇ ಧನ್ಯವಾದಗಳು ಸರ್.
1: ಧನ್ಯವಾದಗಳು. ನೀವು ನನ್ನನ್ನು ಇಷ್ಟು ದೂರ ಕರೆಸಿ ನನಗೆ ತಿಳಿದಿರುವ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಜನಧ್ವನಿ ಕೇಂದ್ರಕ್ಕೆ ನಾನು ಕೂಡ ಅತ್ಯಂತ ಚಿರೋಣಿ ಧನ್ಯವಾದ.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷ ಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರದ ಶ್ರೀ ವೈದ್ಯನಾಥ್ ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ

0: ಪಡುವ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
1: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳಿಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ದಿನದ ಕಾರ್ಯಕ್ರಮದಲ್ಲಿ 1942 ಆಗಸ್ಟ್ 8 ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಯನ್ನ ಪ್ರಾರಂಭಿಸಿದ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ.

ಮಾಡುವುದಿಲ್ಲವೇ ಮಡಿಯೆ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಆಗಸ್ಟ್ 8ರಂದು 1942ರಂದು ಮಹಾತ್ಮ ಗಾಂಧೀಜಿಯವರು ಬಾಂಬೆಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿದರು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸಬೇಕೆಂದು ಒತ್ತಾಯಿಸಿದರು. ಮಿಷನ್ನೊಂದಿಗೆ ಬ್ರಿಟಿಷ್ ಯುದ್ಧ ಪ್ರಯತ್ನಕ್ಕೆ ಭಾರತೀಯ ಬೆಂಬಲವನ್ನು ಪಡೆಯುವಲ್ಲಿ ಬ್ರಿಟಿಷರು ವಿಫಲವಾದ ನಂತರ ಗಾಂಧೀಜಿಯವರು ಆಗಸ್ಟ್ 8, 1942ರಂದು ಬಾಂಬೆಯಲ್ಲಿ ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ಮಾಡಿದ ತಮ್ಮ ಕ್ವಿಟ್ ಇಂಡಿಯಾ ಭಾಷಣದಲ್ಲಿ ಮಾಡುವಿಲ್ಲವೇ ಮಡಿ ಎಂದು ಕರೆ ನೀಡಿದರು. ವೈಸ್ರಾಯ್ ನಿಲ್ಲಿತ್ಗೋ ಈ ಚಳುವಳಿಯನ್ನು 1857ರ ನಂತರದ ಅತ್ಯಂತ ಗಂಭೀರ ತಂಗಿ ಎಂದು ಬಣ್ಣಿಸಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಗಾಂಧಿಯವರು ಭಾರತದಿಂದ ಬ್ರಿಟಿಷರನ್ನು ಕ್ರಮಬದ್ಧವಾಗಿ ಹಿಂದೆಗೆದುಕೊಳ್ಳುವುದು ಎಂದು ಒತ್ತಾಯಿಸಿ ಸಾಮೂಹಿಕ ಪ್ರತಿಭಟನೆಯನ್ನು ಪ್ರಾರಂಭಿಸಿತು. ಅದು ಯುದ್ಧದಲ್ಲಿದ್ದರೂ ಬ್ರಿಟಿಷ್ ಕಾರ್ಯನಿರ್ವಹಿಸಲು ಸಿದ್ಧವಾಗಿತ್ತು. ಗಾಂಧಿಯವರ ಭಾಷಣದ ಕೆಲವೇ ಗಂಟೆಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಹುತೇಕ ಸಂಪೂರ್ಣ ನಾಯಕತ್ವವನ್ನು ವಿಚಾರಣೆಯಲ್ಲಿ ಬಂಧಿಸಲಾಯಿತು. ಹೆಚ್ಚಿನವರು ಯುದ್ಧದ ಉಳಿದ ಭಾಗವನ್ನು ಜೈಲಿನಲ್ಲಿ ಮತ್ತು ಜನಸಾಮಾನ್ಯರೊಂದಿಗೆ ಸಂಪರ್ಕವಿಲ್ಲದೆ ಕಳೆದರು. ಬ್ರಿಟಿಷರು ವೈಸ್ರಾಯ್ ಕೌನ್ಸಿಲ್, ಅಖಿಲ ಭಾರತ ಮುಸ್ಲಿಂ ಲೀಗ್, ಹಿಂದೂ ಮಹಾಸಭಾ, ರಾಜಪ್ರಭುತ್ವದ ರಾಜ್ಯಗಳು, ಭಾರತೀಯ ಸಾಮ್ರಾಜ್ಯಶಾಹಿ ಪೊಲೀಸ್, ಬ್ರಿಟಿಷ್ ಭಾರತೀಯ ಸೇನೆ ಮತ್ತು ಭಾರತೀಯ ನಾಗರಿಕ ಸೇವೆಯ ಬೆಂಬಲವನ್ನು ಹೊಂದಿದರು. ಯುದ್ಧಕಾಲದ ಭಾರೀ ಖರ್ಚಿನಿಂದ ಲಾಭ ಗಳಿಸುತ್ತಿದ್ದ ಅನೇಕ ಭಾರತೀಯ ಉದ್ಯಮಿಗಳು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಬೆಂಬಲಿಸಲಿಲ್ಲ. ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಪ್ರಧಾನಿ ಚರ್ಚಿಲ್ ರವರು ಭಾರತೀಯ ಬೇಡಿಕೆಗಳನ್ನು ಕೆಲವನ್ನ ಈಡೇರಿಸುವಂತೆ ಒತ್ತಡ ಹೇರಿದರು. ಪ್ರಮುಖ ಬಾಹ್ಯ ಬಲ ಅಮೆರಿಕನ್ನರಿಂದ ಬಂದ ತೊಡಗಿತು. ಈ ಆಂದೋಲನದಲ್ಲಿ ಬ್ರಿಟಿಷ್ ಸರ್ಕಾರವನ್ನು ಬಹಿಷ್ಕರಿಸುವುದು ಮತ್ತು ಸರ್ಕಾರ ಒಳಗೊಂಡ ವಹಿವಾಟುಗಳನ್ನು ತಿರಸ್ಕರಿಸುವುದು ಸೇರಿತು. ಬ್ರಿಟಿಷ್ ಆಡಳಿತದ ವಿರುದ್ಧ ದೇಶಾದ್ಯಂತ ವಿವಿಧ ಹಿಂಸಾತ್ಮಕ ಘಟನೆಗಳು ನಡೆದವು. ಬ್ರಿಟಿಷರು 16,000 ನಾಯಕರನ್ನು ಬಂಧಿಸಿ 1945ರವರೆಗೆ ಜೈಲಿನಲ್ಲಿ ಇಟ್ಟರು. ಅಂತಿಮವಾಗಿ ಭಾರತವು ದೀರ್ಘಾವಧಿಯಲ್ಲಿ ಆಡಳಿತ ನಡೆಸಲು ಅಸಾಧ್ಯವೆಂದು ಬ್ರಿಟಿಷ್ ಸರ್ಕಾರ ಅರಿತುಕೊಂಡಿತು ಮತ್ತು ಯುದ್ಧದ ನಂತರದ ಯುಗದ ಸಮಸ್ಯೆಯು 1945ರಲ್ಲಿ ಜೈಲಿನಲ್ಲಿದ್ದ ಸ್ವತಂತ್ರ ಹೋರಾಟಗಾರರ ಬಿಡುಗಡೆಯೊಂದಿಗೆ ಕೊನೆಗೊಂಡಿತು. ಈ ಸ್ವತಂತ್ರ ಚಳವಳಿಯ ಹುತಾತ್ಮರಲ್ಲಿ ಮುಕುಂದ ಕಾಕತಿಯ, ಮಾತಂಗಿನಿ ಹಾಜ್ರಾ, ಕನಕಾಲತಾ ರೂಪಾಯಿ 1 ರೂಪಾಯಿ ಸ್ಮರಣಾರ್ಥ ನಾಣ್ಯವನ್ನು ಬಿಡುಗಡೆ ಮಾಡಿತು. ಕ್ವಿಟ್ ಇಂಡಿಯಾ ಚಳವಳಿಯು ನಡೆದು 80 ವರ್ಷಗಳಾಗಿವೆ. ಭಾರತದ ಸ್ವತಂತ್ರ ಹೋರಾಟಕ್ಕೆ ಹೊಸ ತಿರುವು ನೀಡಿದ ಈ ಚಳವಳಿಯು ಪ್ರಾರಂಭವಾಗಿದ್ದು ಆಗಸ್ಟ್ 8ರಿಂದ. ಮಹಾತ್ಮ ಗಾಂಧೀಜಿಯವರು ಈ ಚಳವಳಿಯನ್ನು ಮುಂಬೈಯಲ್ಲಿ ತಮ್ಮ 50 ಮಂದಿ ಬೆಂಬಲಿಗರೊಂದಿಗೆ ಆರಂಭಿಸತೊಡಗಿದರು. ಭಾರತ ಬಿಟ್ಟು ತೊಲಗಿ ಚಳವಳಿಯು ಮಹಾತ್ಮ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ನಡೆಯಿತು. ಇದರ ಗುರಿ ಬ್ರಿಟಿಷ್ ಸರ್ಕಾರದಿಂದ ಭಾರತದ ಸ್ವಾತಂತ್ರ್ಯ ಪಡೆಯುವುದಾಗಿತ್ತು. 1947ರ ಸೆಪ್ಟೆಂಬರ್ 27ರಂದು ಈಸೂರಿನ ವೀರಭದ್ರೇಶ್ವರ ದೇವಾಲಯದ ಮೇಲೆ ಪ್ರತ್ಯೇಕ ಧ್ವಜ ಹಾರಿಸಲಾಯಿತು. ಈಸೂರು ಸ್ವತಂತ್ರ ಗ್ರಾಮ ಎಂದು ಘೋಷಣೆ ಮಾಡಲಾಯಿತು. ಮಾಡು ಇಲ್ಲವೇ ಮಡಿ ಎಂಬ ಗಾಂಧೀಜಿಯವರ ಕಡೆಗೆ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಸೇರಿದಂತೆ ಭಾರತದ ಮೂಲೆ ಮೂಲೆಯಿಂದ ಹಲವು ಮಂದಿ ಈ ಹೋರಾಟಕ್ಕೆ ಬೆಂಬಲವನ್ನ ನೀಡಿದರು. ಬ್ರಿಟಿಷರ ವಿರುದ್ಧ ಈ ಹೋರಾಟದಲ್ಲಿ ಹಲವು ಮಂದಿ ಹುತಾತ್ಮರಾದರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಇಳವನ 6 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 18.

ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8/8/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತಚಿಕಿತ್ಸಾ ತಜ್ಞರು, ಅಯ್ಯನರಾಜರವರು ಫಿಸಿಯೋಥೆರಪಿಸ್ಟ್, ರಾಜಕೀಯರವರು ವಾಕ್ಪಾಶ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663 1. ಧನ್ಯವಾದಗಳು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಕೂರಿನ ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮನೂರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಭಾರತದಲ್ಲಿ ಆಗಸ್ಟ್ 8ರಂದು 1942ರಂದು ಮಹಾತ್ಮ ಗಾಂಧೀಜಿಯವರು ಬಾಂಬೆಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿದರು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸಬೇಕೆಂದು ಒತ್ತಾಯಿಸಿದರು. ಮಿಷನ್ನೊಂದಿಗೆ ಬ್ರಿಟಿಷ್ ಯುದ್ಧ ಪ್ರಯತ್ನಕ್ಕೆ ಭಾರತೀಯ ಬೆಂಬಲವನ್ನು ಪಡೆಯುವಲ್ಲಿ ಬ್ರಿಟಿಷರು ವಿಫಲವಾದ ನಂತರ ಗಾಂಧೀಜಿಯವರು ಆಗಸ್ಟ್ 8, 1942ರಂದು ಬಾಂಬೆಯಲ್ಲಿ ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ಮಾಡಿದ ತಮ್ಮ ಕ್ವಿಟ್ ಇಂಡಿಯಾ ಭಾಷಣದಲ್ಲಿ ಮಾಡುವಿಲ್ಲವೇ ಮಡಿ ಎಂದು ಕರೆ ನೀಡಿದರು. ವೈಸ್ರಾಯ್ ನಿಲ್ಲಿತ್ಗೂ ಈ ಚಳುವಳಿಯನ್ನು 1800

0: ಕೇಳುಗಡೆ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 99 ಕುರಿತು. ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯನ್ನು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಅಣುಸಂಖ್ಯೆ ಎಣಿಸುವನು,
6: ಅಣುಸಂಖ್ಯೆ ಎಣಿಸುವನು,
5: ವಿಶ್ವದಲ್ಲಿ ವಿಜ್ಞಾನಿ,
6: ವಿಶ್ವದಲ್ಲಿ ವಿಜ್ಞಾನಿ,
5: ಗುಣಿಸುವನು ಭೂತ ಶಕ್ತಿಗಳನ್,
6: ಗುಣಿಸುವನು ಭೂತ ಶಕ್ತಿಗಳನ್,
5: ಅದರಿಂದೇಂ,
6: ಅದರಿಂದೇಂ,
5: ಗಣಿತ ಸಾಧ್ಯದ ಹಿಂದೆ,
6: ಗಣಿತ ಸಾಧ್ಯದ ಹಿಂದೆ,
5: ಅಗಣ್ಯದ ಮಹತ್ ತತ್ವ,
6: ಅಗಣ್ಯದ ಮಹತ್ ತತ್ವ,
5: ಅಣಗಿಹುದು ಮೂಲವದು ಮಂಕುತಿಮ್ಮ,
6: ಅಣಗಿಹುದು ಮೂಲವದು ಮಂಕುತಿಮ್ಮ.
4: ಅಡಗಿರುವಂತ ಶಕ್ತಿಯನ್ನ ಕುರಿತು ಮತ್ತೆ ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೀವಿ. ಈ ವಿಜ್ಞಾನಿಯ ಮೂಲಭೂತವಾದಂತಹ ಒಂದು ಮನೋಧರ್ಮದ ಬಗ್ಗೆ ಮುಂಚೆ ಕೂಡ ನಾವು ಮಾತಾಡಿದ್ವಿ. ಸುತ್ತಮುತ್ತ ನಡೀತಾ ಇರುವಂತದ್ರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತನ್ನದೇ ಆದಂತಹ ರೀತಿಯಲ್ಲಿ ಸಂಶೋಧನೆಗಳನ್ನ ಮಾಡಿ ಅದನ್ನ ಎಣಿಸಿ ಇದನ್ನ ಅಳೆದು ಇನ್ನೊಂದನ್ನ ಪರಿವರ್ತನೆ ಮಾಡಿ ಏನೋ ಮಾಡಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥವನು ವಿಜ್ಞಾನಿ ಅಂತ. ಸೊ ಅದನ್ನು ಯಾವುದು ನನಗೆ ಗೊತ್ತಾಗ್ತಾ ಇಲ್ವೋ ಅದನ್ನು ಪರಿಕೀಸ ತೊಡಗೆ ವಿಜ್ಞಾನಿ ಅಂತ ಹಿಂದಿನ ಮುಕ್ತಕದಲ್ಲೂ ಹೇಳಿದರು. ಸೊ ಹಾಗೆ ಆ ಪರೀಕ್ಷೆ ಮಾಡ್ತಾ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳುವಂಥ ತನ್ನ ಒಂದು ಸಂಶೋಧನೆಗಳಲ್ಲಿ ವಿಜ್ಞಾನಿ ಏನು ಮಾಡ್ತಾನೆ, ಅಣುಗಳನ್ನು ಹುಡುಕ್ತಾ ಹೋಗ್ತಾನೆ, ಆಟಮ್ಸ್ನ, ಸಂಖ್ಯೆಗಳನ್ನು ಎಣಿಸ್ತಾನೆ. ಸೊ ಅಣುಗಳನ್ನು ಹುಡುಕ್ತಾ ಸಂಖ್ಯೆಗಳನ್ನು ಎಣಿಸ್ತಾ ಪ್ರತಿಯೊಂದನ್ನು ಕೂಡ ಬಿಡಿಸಿ ಬಿಡಿಸಿ ನೋಡ್ತಾನೆ. ಇವಾಗ ಅಣು ಅನ್ನುವಂಥದ್ದು ಒಂದು ಸಾಂಕೇತಿಕವಾದಂಥ ಉದಾಹರಣೆ ಅಂತ ನಾವು ತಗೋಬೋದು. ಯಾವುದೋ ಒಂದು ವಸ್ತು ಇದೆ, ನೀರು, ನೀರಿನ ಒಂದು ಕೆಮಿಕಲ್ ಫಾರ್ಮುಲಾ ಏನು, H2O ಅಂದರೆ ಹೈಡ್ರೋಜನ್ನಿನ 2 ಆಟಮ್ಸು ಆಕ್ಸಿಜನ್ನಿನ 1 ಆಟಮ್ ಸೇರಿದ್ರೆ ಅದು ನೀರಾಯಿತು ಅಂತ. ಸೊ ಅದನ್ನು ಕಂಡುಹಿಡ್ಕೊಂಡ ಮನುಷ್ಯ. ಅದನ್ನು ನೆಕ್ಸ್ಟ್ ಹೈಡ್ರೋಜನ್ ಅಂದ್ರೆ ಏನು ಅಂತ ಕಂಡುಹಿಡಿತಾ ಬಂದ. ಹೈಡ್ರೋಜನ್ನಲ್ಲಿ ಇಷ್ಟು ನ್ಯೂಕ್ಲಿಯಸ್ ಇದೆ, ಇಷ್ಟು ಎಲೆಕ್ಟ್ರಾನ್ಸ್ ಇದೆ. ಆಕ್ಸಿಜನ್ನಲ್ಲಿ ಇಷ್ಟು ನ್ಯೂಕ್ಲಿಯಸ್ಸಿನ ಪ್ರೋಟಾನ್ಸ್ ಇಷ್ಟಿದೆ, ಎಲೆಕ್ಟ್ರಾನ್ಸ್ ಇಷ್ಟಿದೆ. ಸೊ ಹಾಗೆ ಅಣುವನ್ನು ಭೇದಿಸ್ತಾ ಭೇದಿಸ್ತಾ ಭೇದಿಸ್ತಾ ವಸ್ತುಗಳನ್ನು ಭೇದಿಸ್ತಾ ಅಣುಗೆ ಹೋದ, ಅಣುವನ್ನು ಭೇದಿಸ್ತಾ ಎಲೆಕ್ಟ್ರಾನ್ ನ್ಯೂಟ್ರಾನ್ಸಿಗೆ ಹೋದ. ಸೊ ಹಾಗೆ ಒಂದು ಮರ ಅಂತಂದರೆ ಆ ಮರವನ್ನು ಭೇದಿಸ್ತಾ ಭೇದಿಸ್ತಾ ಅದರೊಳಗಡೆ ಇರುವಂಥ ಜೀವಕೋಶಗಳು ಯಾವ್ಯಾವ ರೀತಿಯ ಜೀವಕೋಶ ಅದು ಏನೇನು ಮಾಡುತ್ತೆ. ಸೊ ಈ ಥರ ಪ್ರತಿಯೊಂದನ್ನು ಕೂಡ ಎಣಿಸ್ತಾ ಭಾಗಿಸ್ತಾ ಗುಣಿಸ್ತಾ ಹೋಗ್ತಾನೆ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ನಾವು ಮುಂಚಿನ ಒಂದು ಮುಕ್ತಕದಲ್ಲಿ ಕೂಡ ನೋಡಿದ್ವಿ, ಮನುಷ್ಯನ ಶರೀರದಲ್ಲಿ ಎಷ್ಟು ಮೂಳೆ ಇದೆ, ಎಷ್ಟು ಮಾಂಸಖಂಡಗಳಿದೆ ಅಂತೇನೋ ಎಣಿಸ್ಬಿಡ್ತಾನೆ. ಆದರೆ ಆ ಮಾಂಸಖಂಡಗಳಿಗೆ ಜೀವವನ್ನು ತುಂಬುತ್ತಾ ಇರುವಂಥ ಆ ಚೈತನ್ಯ ಇದೆಯಲ್ಲ, ಅದನ್ನು ಅವನು ಎಣಿಸೋಕ್ಕಾಗಲ್ಲ ಅನ್ನೋದನ್ನು ನೋಡಿದ್ವಿ. ಅದನ್ನೇ ಇಲ್ಲಿ ಮತ್ತೆ ಡಿ ವಿ ಜಿಯವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಭೂತ ಅಂದರೆ ಅದರಲ್ಲಿ ಜೀವವನ್ನು ತುಂಬುತ್ತಾ ಇರುವಂಥ ಶಕ್ತಿ ಏನಿದೆಯೋ, ಅಣುವಿನಲ್ಲಾಗ್ಬೋದು ಅಥವಾ ಜೀವಕೋಶದಲ್ಲಾಗ್ಬೋದು, ಅದರಲ್ಲಿ ತುಂಬಿರೋ

ಶಕ್ತಿ, ಅದನ್ನ ಚಲಿಸ್ತಾ ಇರುವಂತ ಚೈತನ್ಯ, ಅದನ್ನ ಅವನು ಹೆಂಗ್ ಅಳಿತಾನೆ, ಅಳಿಯೋದಕ್ಕೆ ಸಾಧ್ಯವಾ ಅಂತ. ಗಣಿತ ಅನ್ನುವಂಥದ್ದು ಸೀಮಿತದ ಹಂತಕ್ಕೆ ಮಾತ್ರ ನಮಗೆ ವಿಚಾರಗಳನ್ನು ವಿವರಗಳನ್ನು ತಿಳಿಸಿಕೊಡುತ್ತೆ. ಆ ಗಣಿತದ ಹಿಂದೆ ಅಗಣ್ಯವಾದ, ಅಂದರೆ ನಮಗೆ ಮೆಷರ್ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಯಾವುದೋ ಒಂದು ಮಹತ್ ತತ್ವ ಇದೆ. ಆ ತತ್ವವನ್ನು ನಾವು ಎಣಿಸೋದಕ್ಕೆ, ಗುಣಿಸಕ್ಕೆ, ಭಾಗಿಸಕ್ಕೆ, ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಮಂಡಿತವಾಗ್ತಾ ಇರುವಂಥ ವಿಚಾರ. ನಮ್ಗೆ ಅನಿಸ್ಬೋದು, ಅಯ್ಯ ಹೌದಾ, ಅದು ಹೆಂಗೆ ಸಾಧ್ಯ, ಎಲ್ಲದನ್ನು ನಾವು ಎಣಿಸೋದಕ್ಕೆ ಆಗಬೇಕಲ್ಲ, ಎಲ್ಲದನ್ನು ನಾವು ಒಂದು ರೀತಿಯಲ್ಲಿ ವಿಜ್ಞಾನದ ಭಾಷೆಯಲ್ಲಿ ಹೇಳೋದಕ್ಕೆ ಸಾಧ್ಯವಾಗಲೇಬೇಕಲ್ಲ ಅಂತ. ಈ ಮಹತ್ತಾದಂತಹ ತತ್ವ ಎಲ್ಲರೊಳಗೂ ಅಡಗಿದೆ ಅನ್ನೋದಕ್ಕೆ ನಮಗೆ ಅನೇಕ ಉದಾಹರಣೆಗಳು ನಮಗೆ ಸಿಗ್ತವೆ. ಸಂದರ್ಭಕ್ಕೆ ಅನುಗುಣವಾಗಿ ಆ ಶಕ್ತಿಗಳು ಪ್ರಕಟವಾಗುತ್ತೆ ಅನ್ನೋದು ನಮಗೆಲ್ರಿಗೂ ಆ್ಯಕ್ಚುಲಿ ಗೊತ್ತಿದೆ. ಅದು ಉದಾಹರಣೆಗಳನ್ನು ನೋಡೋಣ. ಒಬ್ಬ 10ನೇ ಕ್ಲಾಸ್ ಹುಡುಗ ಓದ್ತಾ ಇದ್ದಾನೆ ಅಂತ ಅನ್ಕೊಂಡು, 10ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ದಿನಾಗಲೂ ಅವನು ರಾತ್ರಿ 10 ಗಂಟೆಗೆ ಮಲ್ಕೋತಾನೆ, ಬೆಳಗ್ಗೆ 6 ಗಂಟೆಗೆ ಹೇಳ್ತಾನೆ ಅಂತ ಅನ್ಕೊಳ್ಳೋಣ. ಸರಿಯಪ್ಪ, ಅದನ್ನು ಮಾಡ್ತಾ ಇದ್ದಾನೆ. ಪರೀಕ್ಷೆ ಸಮಯ ಬಂತು, ಮಾರ್ಚಿ ತಿಂಗಳಲ್ಲಿ ಪರೀಕ್ಷೆ. ಫೆಬ್ರವರಿ ತಿಂಗಳಲ್ಲಿ ಅವ್ರ ಮೇಷ್ಟ್ರು ಮನೆಯವರು ಎಲ್ಲ ಹೇಳಿದ್ರು, ಇಲ್ಲ ನೀನು ಓದಬೇಕು, ಚೆನ್ನಾಗಿ ಓದಬೇಕು ಅಂತ. ಹೆಂಗೆ ಓದೋದು, ಸಮಯ ಇರೋದು 24 ಗಂಟೆ. ಸೊ ಅವಾಗೇನು ಮಾಡ್ತಾನೆ ಅವನು, 12 ಗಂಟೆ ತನಕ ಎದ್ದಿದ್ದು, ಬೆಳಗ್ಗೆ 4 ಗಂಟೆಗೆ ಎದ್ದು ಓದಕ್ಕೆ ಶುರು ಮಾಡ್ತಾನೆ. ಇದುವರೆಗೂ ಅವನು ಆ ರೀತಿ ಮಾಡಿದ್ದೇ ಇಲ್ಲ, ಈಗ ಅವನು ಮಾಡೋಕ್ಕೆ ಶುರು ಮಾಡ್ದ. ಅದು ಹೇಗೆ ಮಾಡೋಕ್ಕೆ ಶುರು ಮಾಡ್ದ, ಅವನ ಒಳಗೆ ಏನೋ ಒಂದು ಶಕ್ತಿ ಇದೆ, ಅದು ಅವನಿಗೆ ಒಂದು ಧ್ಯೇಯವನ್ನು ಕೊಡ್ತು. ಆ ಧ್ಯೇಯದ ಕಡೆ ಅವನ ಗಮನ ಹೋದಾಗ ಅವನಿಗೆ ಎಣಿಸಬಹುದಾದಂಥ ವಿಚಾರಗಳೇನೇನಿದ್ವೋ, ಇವಾಗ ನಾನು ಇಷ್ಟೊತ್ತಿಗೆ ಮಲ್ಕೋತೀನಿ, ಇಷ್ಟೊತ್ತಿಗೆ ಎದ್ದೇಳ್ತೀನಿ ಅನ್ನೋದನ್ನೆಲ್ಲ, ಏನೇನು ಅವನು ಗಣಿತಕ್ಕೆ ಸಿಕ್ಕುವಂಥ ವಿಚಾರಗಳೇನಿದ್ವೋ ಅದನ್ನು ಮೀರಿದಂತಹ ಒಂದು ಶಕ್ತಿ, ಆ ಗಣ್ಯವಾದಂತಹ ಶಕ್ತಿ ಅವನಿಗೆ ವಿಶೇಷ ಒಂದು ಚೈತನ್ಯವನ್ನು ಕೊಡ್ತು. ಅದು ಕೇವಲ 3 ಗಂಟೆ ಅಥವಾ 4 ಗಂಟೆ ನಿದ್ರೆ ಮಾಡಿದರೂ ಸಹ ಅವನ ಚುರುಕುತನ, ಅವನ ಬುದ್ಧಿವಂತಿಕೆ, ಅವನ ಶಾರೀರಿಕ ಶಕ್ತಿ ಕುಗ್ಗದಂತೆ ಅವನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡೋದಕ್ಕಾಯಿತು. ಸೊ ಇದು ಸಣ್ಣ ಉದಾಹರಣೆ. ಅದೇ ರೀತಿಯಿಂದ ನಾವು ಕಾಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಡು, ಸಡನ್ನಾಗಿ ಆನೆ ಬಂದ್ಬಿಡ್ತು. ಆನೆ ನಮ್ಮನ್ನು ನಡ್ಸ್ಕೊಂಡು ಬರ್ತಿದ್ದಾಗ ನಾವೇನು ಮಾಡಬೇಕು, ಓಡಬೇಕು. ಎಷ್ಟು ಓಡಬೇಕಪ್ಪ, ಆನೆಗಿಂತ ಜೋರಾಗಿ ಓಡಬೇಕು, ಹೌದಲ್ವ? ಇಷ್ಟು ದಿನ ನಾನು ಓಡೇ ಇಲ್ಲ, ಬಟ್ ಈಗ ಆನೆ ಓಡಿಸ್ಕೊಂಡು ಬರ್ತಾ ಇದೆ ಅಂತಂದರೆ ನಾನು ಇಷ್ಟು ದಿನ ಓಡೇ ಇಲ್ಲ, ನನಗೆ ಓಡೋಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತೀನಾ? ಇಲ್ಲ. ಯಾವುದೋ ಇದುವರೆಗೂ ಅಗಣ್ಯವಾಗಿದ್ದಂತಹ ಮಹತ್ ತತ್ವ ನನ್ನ ಒಳಗಿತ್ತು, ಅದು ನನ್ನನ್ನು ಆನೆಗಿಂತ ಜೋರಾಗಿ ಓಡಿಸ್ತು. ಇದು ನಮ್ಮ ಜೀವನದಲ್ಲಿ ನಾವು ನಿತ್ಯ ನೋಡ್ತೀವಿ. ಇದು ಎಲ್ಲರ ಜೀವನದಲ್ಲೂ ಈ ಥರದ ಒಂದು ಸನ್ನಿವೇಶಗಳು ಬಂದೇ ಬರುತ್ತೆ. ಮನೆಯಲ್ಲಿರುವಂಥ ಒಬ್ಬ ಗೃಹಿಣಿ ಸಡನ್ನಾಗಿ ಯಾರೋ 10 ಜನ ಮನೆಗೆ ಅತಿಥಿಗಳು ಬಂದರು ಅಂತಂದರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಆಕೆ. ಇರೋ ಬರೋ ವಸ್ತುಗಳಿಂದಲೇ ಏನೇನೆಲ್ಲ ಸಾಧ್ಯವೋ ಎಲ್ಲವನ್ನೂ ಮಾಡಿ ಆ 10 ಜನಕ್ಕೆ ಊಟ ಬಡ್ಸೋಕ್ಕೆ ಹೆಂಗೆ ಅಂತ ಯೋಚನೆ ಮಾಡ್ತಾಳೆ. ಸೊ ಹಾಗೆ ಆ ಮಹತ್ ತತ್ವ ಎಲ್ಲರಲ್ಲೂ ಅಡಗಿರುತ್ತೆ. ಇದು ವಿಜ್ಞಾನವೂ ಕೂಡ ಒಪ್ಪುವಂಥ ವಿಚಾರ. ಇದಕ್ಕೆ ನಮ್ಮ ವೈದ್ಯಕೀಯ ಪರಿಪಾಠದಲ್ಲೂ ಕೂಡ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಮೈಂಡ್ ಓವರ್ ಮ್ಯಾಟರ್ ಅಂತ ಹೇಳ್ತೀವಿ. ಅಂದರೆ ಮ್ಯಾಟರ್ ಅಂತಂದರೆ ನಾವು ಮುಟ್ಬೋದಾದ, ಗಣಿಸಬಹುದಾದ, ಎಣಿಸಬಹುದಾದ ವಸ್ತುಗಳು. ಮೈಂಡ್ ಅಂದರೆ ಅದು ಬುದ್ಧಿ, ಅದು ಅಗ್ರಾಹ್ಯವಾದಂಥದ್ದು. ಸೊ ಆ ಅಗ್ರಾಹ್ಯವಾದಂತಹ ಮೈಂಡ್ ನಮ್ಮ ದೇಹದ ಶಕ್ತಿಗಳಿಗೆ ವಿಶೇಷ ಚೈತನ್ಯವನ್ನು ಕೊಡುವಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ದಾಖಲಾಗಿವೆ. ಸೊ ಹಾಗೆ ಎಬಿಲಿಟಿ ಅನ್ನೋದಿರುತ್ತಲ್ಲ, ಆ ಎಬಿಲಿಟಿಯನ್ನು 10,000 ಪಟ್ಟು ಹೆಚ್ಚಿಸುವಂತಹ ಒಂದು ಏನೋ ಒಂದು ವಿಶೇಷ ಸತ್ವ ಎಲ್ಲರೊಳಗೂ ಅಡಗಿರುತ್ತೆ. ಸಾಧಾರಣವಾದಂಥ ಸನ್ನಿವೇಶದಲ್ಲಿ ಅದು ಪ್ರಕಟವಾಗಲ್ಲ. ಆದರೆ ಕೆಲವು ಕ್ರೈಸಿಸ್ ಅಂತೀವಲ್ಲ, ಒಂದು ವಿಪರೀತ ಪರಿಸ್ಥಿತಿಗಳು, ಆ ವಿಪರೀತ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಅದು ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ. ಎತ್ಕೊಂಡು ಹೋಗಿ ನಮಗೆ ಇದುವರೆಗೂ ಸಾಧಿಸೋದಕ್ಕೆ ಆಗಲ್ಲ ಅಂತ ನಾವೇನೇನು ಅಂದ್ಕೊಂಡಿದ್ವೋ ಅದನ್ನು ಸಾಧಿಸೋದಕ್ಕೆ ನಮಗೆ ಪ್ರೇರಣೆಯನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಸಾಧಿಸಿ ತೋರಿಸೋದು ನಾವು ತೋರಿಸ್ತೀವಿ, ಆಮೇಲೆ ತಿರ್ಗಾ ಅದನ್ನೇ ಮಾಡಿ ಅಂತಂದರೆ ಬಹುಶಃ ನಮಗಾಗಲಿಕ್ಕಿಲ್ಲ. ಅದು ಪ್ರತಿ ಸರ್ತಿನೂ ಅದೇ ರೀತಿ ನಮಗಾಗುತ್ತಾ ಅಂತಂದರೆ ಅದಾಗಲಿಕ್ಕಿಲ್ಲ. ಬಟ್ ಆ ಸಂದರ್ಭಕ್ಕೆ ನಾವು ಎದ್ದು ನಿಂತು ನಮ್ಮ ಸ್ತರವನ್ನು ಎತ್ತರಿಸಿಕೊಂಡು
ನಮ್ಮ ದಕ್ಷತೆಯನ್ನು ಹೆಚ್ಚಿಸ್ಕೊಂಡು, ನಮ್ಮ ಕಾರ್ಯಶಕ್ತಿಯನ್ನು ಹೆಚ್ಚಿಸ್ಕೊಂಡು ಏನು

ಒಂದು ವಿಶೇಷವಾದಂಥದ್ದನ್ನು ಸಾಧಿಸಿರ್ತೀವಿ. ಆ ಸತ್ವ, ಆ ತತ್ವ ಎಲ್ಲಿಂದ ಬಂತಪ್ಪ ಅಂತಂದರೆ ಅದು ಆ ಮೂಲದ್ದು. ಎಲ್ಲಕ್ಕೂ ಮೂಲವಾದಂತಹ ಆ ವಿಶೇಷವಾದ ಶಕ್ತಿ ಏನಿದೆಯೋ ಆ ಶಕ್ತಿ ಎಲ್ಲರಲ್ಲೂ ಅಡಗಿದೆ. ಅದು ಕಾಲಕಾಲಕ್ಕೆ ಸಮಯೋಚಿತವಾಗಿ ಅವಶ್ಯಕತೆಗನುಗುಣವಾಗಿ ಪ್ರಕಟಗೊಳ್ತಾ ಇರುತ್ತೆ. ಅದರ ಎಲ್ಲರ ಒಳಗೂ ಕೂಡ ಆ ಶಕ್ತಿ ಅನ್ನುವಂಥದ್ದು ಇದ್ದೇ ಇದೆ. ಇದನ್ನು ನಾವು ನೆನಪಿಟ್ಕೋಬೇಕು.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಆಗಸ್ಟ್ ತಿಂಗಳ 8 ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಜಾತಿವಾರು ಸಮೀಕ್ಷೆ ಜಾರಿಗೆ ಬಂದ ರಾಷ್ಟ್ರೀಯ ಒಬಿಸಿ ಮಹಾಸಂಘದ ಸಮಾವೇಶದಲ್ಲಿ ಸಿಎಂ ಶಿವಕುಮಾರ್, ಏಕರೂಪ ರಾಷ್ಟ್ರೀಯ ನೀತಿಗೆ ಸುಪ್ರೀಂಕೋರ್ಟ್ ಒಲವು, ಎಸ್ಐಆರ್ 10 ದಿನ ವಿಸ್ತರಣೆ, ಜಲಸಂಪನ್ಮೂಲ ಇಲಾಖೆಯ ಕಿರಿಯ ಇಂಜಿನಿಯರ್ ನೇಮಕಾತಿಯ ಮಾಹಿತಿ ಸೋರಿಕೆ, ಕೆಪಿಎಸ್ಸಿ ಇಬ್ಬರು ಸಿಬ್ಬಂದಿ ಸೆರೆ, ಮಳೆ ಕ್ಷೀಣ, ಬೆಳೆ ಬಹುತೇಕ ನಷ್ಟ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಂಡ ಸಮೀಕ್ಷೆ, ಮುಖ್ಯಮಂತ್ರಿಗೆ ವರದಿ. ರಕ್ಷಣಾ ಒಪ್ಪಂದ ಪಾಕ್ ಸೌದಿ ಟರ್ಕಿ ಸಹಿ. ಯಾವುದೇ ದೇಶದ ಮೇಲೆ ದಾಳಿ ನಡೆಸಿದರೂ 3 ದೇಶದ ಮೇಲೆ ನಡೆದ ದಾಳಿ ಎಂದು ಒಪ್ಪಂದದ ಅಡಿಯಲ್ಲಿ ಪರಿಗಣನೆ. ಎಸ್ಬಿಐಗೆ 24.113 ಕೋಟಿ ಲಾಭ. ಬಂಡವಾಳ ಆಕರ್ಷಣೆಗೆ ಅಮೆರಿಕ ಪ್ರವಾಸ. 2027 ರಾಜ್ಯದಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶ, ಯುಎಸ್ಗೆ ಉದ್ಯಮಿಗಳಿಗೆ ಆಹ್ವಾನ. ಪ್ರಧಾನಿ ವಿದೇಶ ಭೇಟಿ, 2025 180 ಕೋಟಿ ವೆಚ್ಚ. ಹೊಸ ಕಾರ್ಯದೇಶಕ್ಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ. ಅಮೆರಿಕ ಜನ್ಮದತ್ತ ಪೌರತ್ವಕ್ಕೆ ನಿರ್ಬಂಧ. ಪ್ರಜ್ಞಾನಂದಗೆ ಚಾಂಪಿಯನ್ ಕಿರೀಟ. ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಸ್ ಟೂರ್ನಿ ಜಿಸಿಟಿಯಲ್ಲಿ 2 ಸ್ಥಾನಕ್ಕೆ. ಅಭ್ಯಾಸ ಪಂದ್ಯ ಜಡೇಜಾ ಕುಲದೀಪ್ಗೆ ತಲಾ 2 ವಿಕೆಟ್. ಲಂಕಾ ಯುವ ಬ್ಯಾಟರ್ಗಳ ಮಿಂಚು. ಸಬ್ ಜೂನಿಯರ್ ರಾಷ್ಟ್ರೀಯ ಈಜು 2 ದಿನ 12 ಪದಕ. ರಾಜ್ಯ ಕ್ರಿಷ್ಗೆ ಹ್ಯಾಟ್ರಿಕ್ ಚಿನ್ನ. ಪ್ರಮುಖಾಂಶಗಳ ವಿವರಣೆ: ಜಾತಿವಾರು ಸಮೀಕ್ಷೆ ಜಾರಿಗೆ ಬದ್ದ ರಾಷ್ಟ್ರೀಯ ಒಬಿಸಿ ಮಹಾಸಂಘದ ಸಮಾವೇಶದಲ್ಲಿ ಸಿಎಂ ಶಿವಕುಮಾರ್. ಬೆಂಗಳೂರು ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಶಿಫಾರಸುಗಳನ್ನು ಜಾರಿಗೆ ತಂದು ಎಲ್ಲಾ ವರ್ಗದವರಿಗೂ ಸಾಮಾಜಿಕ ನ್ಯಾಯ ಒದಗಿಸಲು ಬದ್ದ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದಿಸಿದರು. ಇಲ್ಲಿ ಶುಕ್ರವಾರ ನಡೆದ ರಾಷ್ಟ್ರೀಯ ಒಬಿಸಿ ಮಹಾಸಂಘದ 11 ರಾಷ್ಟ್ರೀಯ ಮಹಾಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಏಕರೂಪ ರಾಷ್ಟ್ರೀಯ ನೀತಿಗೆ ಸುಪ್ರೀಂಕೋರ್ಟ್ ಒಲವು. ನವದೆಹಲಿ ವೈದ್ಯಕೀಯ ವಿದ್ಯಾರ್ಥಿಗಳ ಕಡ್ಡಾಯ ಗ್ರಾಮೀಣ ಸೇವೆ ಕುರಿತು ಏಕರೂಪದ ರಾಷ್ಟ್ರೀಯ ನೀತಿ ರೂಪಿಸುವ ಬಗ್ಗೆ ಸುಪ್ರೀಂಕೋರ್ಟ್ ಶುಕ್ರವಾರ ಒಲವು ತೋರಿಸಿದೆ. ಈ ವಿಷಯದ ಬಗ್ಗೆ ಕೇಂದ್ರ ಸರ್ಕಾರದ ನಿರ್ದೇಶನಗಳನ್ನು ಪಡೆದು ಸಲ್ಲಿಸುವುದಾಗಿ ಸಾಲಿಸಿಟರ್ ಜನರಲ್ ತಿಳಿಸಿದ್ದಾರೆ. ಕರ್ನಾಟಕ ವೈದ್ಯಕೀಯ ಮಂಡಳಿಯಲ್ಲಿ ಶಾಶ್ವತ ನೋಂದಣಿಗಾಗಿ 1 ಗ್ರಾಮೀಣ ಸೇವೆಯನ್ನು ಕಡ್ಡಾಯಗೊಳಿಸುವ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಪ್ರಶ್ನಿಸಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ ಆರಾಧೆ ಅವರ ಪೀಠವು ಈ ಬಗ್ಗೆ ಒಲವು ತೋರಿತ್ತು. ಎಫ್ಐಆರ್ 10 ದಿನ ವಿಸ್ತರಣೆ. ಬೆಂಗಳೂರು ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು 10 ದಿನ ವಿಸ್ತರಿಸಲಾಗಿದೆ. ಈಗ ನಡೆಯುತ್ತಿರುವ ಗಣತಿ ನಮೂನೆ, ಡಿಜಿಟಲೀಕರಣ ಮತ್ತು ASDDO ರೂಲ್ ಬ್ಯಾಂಕ್ ಪ್ರಕ್ರಿಯೆ 8 ಮುಗಿಯಬೇಕಿತ್ತು. ಈಗ ಈ ಅವಧಿ 17 ವಿಸ್ತರಣೆಯಾಗಿದೆ. ASDDO ರೂಲ್ ಬ್ಯಾಂಕ್ ಅವಧಿಯನ್ನು ವಿಸ್ತರಿಸಬೇಕು ಎಂದು ರಾಜಕೀಯ ಪಕ್ಷಗಳು, ಸಾಮಾಜಿಕ ಸಂಘಟನೆಗಳು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಮನವಿ ಸಲ್ಲಿಸಿದ್ದವು. ಜಲಸಂಪನ್ಮೂಲ ಇಲಾಖೆಯ ಕಿರಿಯ ಇಂಜಿನಿಯರ್ ನೇಮಕಾತಿಯ ಮಾಹಿತಿ ಸೋರಿಕೆ, ಕೆಪಿಎಸ್ಸಿ ಇಬ್ಬರು ಸಿಬ್ಬಂದಿ ಸೆರೆ. ಬೆಂಗಳೂರು ಜಲಸಂಪನ್ಮೂಲ ಇಲಾಖೆಯ ಕಿರಿಯ ಇಂಜಿನಿಯರ್ ಹುದ್ದೆಗೆ ಅರ್ಜಿ ಸಲ್ಲಿಸಿ ಪರೀಕ್ಷೆ ಬರೆದು 1.3 ಅರ್ಹತಾ ಪಟ್ಟಿಯಲ್ಲಿದ್ದ ಅಭ್ಯರ್ಥಿಗಳ ಮಾಹಿತಿಯನ್ನು ಕೆಪಿಎಸ್ಸಿ ಸಿಬ್ಬಂದಿಗೆ ಸೋರಿಕೆ ಮಾಡಿರುವ ಪ್ರಕರಣವನ್ನು ಭೇದಿಸುತ್ತಿರುವ ಪೊಲೀಸರು ಈ ಸಂಬಂಧ ಇಬ್ಬರನ್ನು ಬಂಧಿಸಿದ್ದಾರೆ. ಕೆಪಿಎಸ್ಸಿ ತಾಂತ್ರಿಕ ಸಹಾಯಕ ಶರಣಪ್ಪ ಅಡವಳ್ಳಿ ಮತ್ತು ಹಿರಿಯ ಸಹಾಯಕ ಸ್ವಾಮಿದಾಸ್ ಅವರನ್ನು ಬಂಧಿಸಿರುವ ವಿಧಾನಸೌಧ ಠಾಣೆಯ ಪೊಲೀಸರು ಈ ಇಬ್ಬರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಳೆ ಕ್ಷೀಣ, ಬೆಳೆ ಬಹುತೇಕ ನಷ್ಟ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಂಡ ಸಮೀಕ್ಷೆ, ಮುಖ್ಯಮಂತ್ರಿಗೆ ವರದಿ. ಹುಣಸೂರು ರಾಜ್ಯದಲ್ಲಿ ಮುಂಗಾರು ಮಳೆ ವೈಫಲ್ಯ.

ಬಲಿದಿಂದ ಶೇಕಡಾ 55% ಪ್ರಮಾಣ ಬೆಳೆ ಹಾನಿಗೊಂಡಿದ್ದು, ಹೀಗಾಗಿ ಹಳ್ಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿ ಮುಖ್ಯಮಂತ್ರಿಗೆ ವರದಿ ನೀಡಲಿದ್ದೇನೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ತಾಲೂಕಿನ ಬಿಳಿಕೆರೆ ಹೋಬಳಿ ಚೋಡನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಪ್ರಗತಿಪರ ರೈತ ಜವರೇಗೌಡ ಹೊಲಕ್ಕೆ ತೆರಳಿ ರೈತ ಬೆಳೆದಿದ್ದ ಅಲಸಂದೆ ಬೆಳೆ ವೀಕ್ಷಿಸಿ ಅವರು ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಮಳೆ ಕೊರತೆ ಎಲ್ಲಾ ಬೆಳೆಗಳ ಮೇಲೆ ಪರಿಣಾಮ ಬೀರಿದೆ. ದ್ವಿದಳ ಧಾನ್ಯಗಳು ಕಾಳು ಕಚ್ಚುವ ಹಂತದಲ್ಲಿ ಮಳೆ ಕೈಕೊಟ್ಟ ಕಾರಣ ಇಳುವರಿ ಇಲ್ಲವಾಗಿದೆ ಎಂದರು. ರಕ್ಷಣಾ ಒಪ್ಪಂದ, ಪಾಕ್ ಸೌದಿ ಟರ್ಕಿ ಸಹಿ. ಯಾವುದೇ ದೇಶದ ಮೇಲೆ ದಾಳಿ ನಡೆಸಿದರೂ 3 ದೇಶದ ಮೇಲೆ ನಡೆದ ದಾಳಿ ಎಂದು ಒಪ್ಪಂದದ ಅಡಿಯಲ್ಲಿ ಪರಿಗಣನೆ. ಇಸ್ಲಾಮಾಬಾದ್ ಅಹಂಕಾರ. ಹೆಚ್ಚುತ್ತಿರುವ ಭದ್ರತಾ ಕಾಳಜಿಯ ನಡುವೆ ಪ್ರಾದೇಶಿಕ ಶಕ್ತಿಗಳ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಪಾಕಿಸ್ತಾನ, ಸೌದಿ ಅರೇಬಿಯಾ, ಟರ್ಕಿ ದೇಶಗಳು ದ್ವಿಪಕ್ಷೀಯ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿವೆ. 3 ರಾಷ್ಟ್ರಗಳ ಪೈಕಿ ಯಾವುದರ ಮೇಲೆ ದಾಳಿ ನಡೆಸಿದರೂ 3 ದೇಶಗಳ ಮೇಲೆ ನಡೆದ ದಾಳಿ ಎಂದು ಒಪ್ಪಂದದ ಅಡಿಯಲ್ಲಿ ಪರಿಗಣಿಸಲಾಗುತ್ತದೆ ಎಂದು ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯವು ತಿಳಿಸಿದೆ. ಎಸ್ಬಿಐಗೆ 24.113 ಕೋಟಿ ಲಾಭ, ಮುಂಬೈ. ಜೂನ್ ತ್ರೈಮಾಸಿಕದಲ್ಲಿ ಸರ್ಕಾರಿ ಸ್ವಾಮ್ಯದ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೂ ಅದರ ಅಂಗಸಂಸ್ಥೆಗಳ ನಿವ್ವಳ ಲಾಭವು ಶೇಕಡಾ 13.73% ಏರಿಕೆಯಾಗಿದೆ. ಒಟ್ಟು 24.113 ಕೋಟಿ ಗಳಿಸಿದೆ. ಇದೇ ಅವಧಿಯಲ್ಲಿ ಬ್ಯಾಂಕ್ನ ನಿವ್ವಳ ಲಾಭವು 21.121 ಕೋಟಿ ಗಳಿಸಿದೆ. ಕಳೆದ ವರ್ಷದ ಜೂನ್ ತ್ರೈಮಾಸಿಕದಲ್ಲಿ 19.116 ಲಾಭ ಗಳಿಸಿತ್ತು. ಇದಕ್ಕೆ ಹೋಲಿಸಿದರೆ ಲಾಭದಲ್ಲಿ ಶೇಕಡಾ 10% ಹೆಚ್ಚಳವಾಗಿದೆ ಎಂದು ಬ್ಯಾಂಕ್ ಶುಕ್ರವಾರ ಷೇರುಪೇಟೆಗೆ ತಿಳಿಸಿದೆ. ಬಂಡವಾಳ ಆಕರ್ಷಣೆಗೆ ಅಮೆರಿಕ ಪ್ರವಾಸ. 2027ಕ್ಕೆ ರಾಜ್ಯದಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶ, ಯುಎಸ್ಎ ಉದ್ಯಮಿಗಳಿಗೆ ಆಹ್ವಾನ. ಬೆಂಗಳೂರು. ರಾಜ್ಯಕ್ಕೆ ಹೆಚ್ಚು ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸುವ ಸಲುವಾಗಿ ಇದೇ ಅಕ್ಟೋಬರ್ನಲ್ಲಿ ಅಮೆರಿಕ ಪ್ರವಾಸ ಕೈಗೊಂಡು ಉದ್ಯಮಿಗಳ ಜೊತೆ ಮಾತುಕತೆ ನಡೆಸಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ ಹೇಳಿದರು. ಭಾರತದಲ್ಲಿನ ಅಮೆರಿಕ ಕೌನ್ಸುಲೇಟ್ ಜನರಲ್ ಮಾರಿಯಾನ ಎಲ್ ನಿಲ್ಸರ್ ಅವರೊಂದಿಗೆ ಶುಕ್ರವಾರ ನಡೆಸಿದ ಮಾತುಕತೆಯ ನಂತರ ಅವರು ಈ ಕುರಿತು ಮಾಹಿತಿ ನೀಡಿದರು. ಸೆನ್ಸೆಕ್ಸ್ ಇಳಿಕೆ, ಮುಂಬೈ. ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳ ಷೇರುಗಳು ಮಾರಾಟಕ್ಕೆ ಒತ್ತಡಕ್ಕೆ ಸಿಲುಕಿದ್ದರಿಂದ ದೇಶದ ಷೇರುಪೇಟೆ ಸೂಚ್ಯಂಕಗಳು ಶುಕ್ರವಾರ ಇಳಿಕೆ ಕಂಡಿವೆ. ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ 455 ಅಂಶ ಇಳಿಕೆಯಾಗಿ 78,499ಕ್ಕೆ ವಹಿವಾಟು ಅಂತ್ಯಗೊಂಡಿದೆ. ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿ 65 ಅಂಶ ಕಡಿಮೆಯಾಗಿ 24.570ಕ್ಕೆ ಕೊನೆಗೊಂಡಿದೆ. ಪ್ರಧಾನಿ ವಿದೇಶ ಭೇಟಿ. 2025ರಲ್ಲಿ 180 ಕೋಟಿ ವೆಚ್ಚ, ನವದೆಹಲಿ. ಪ್ರಧಾನಿ ನರೇಂದ್ರ ಮೋದಿ ಅವರು 2025ರಲ್ಲಿ 23 ದೇಶಗಳಿಗೆ ಭೇಟಿ ನೀಡಿದ್ದು, ಇದಕ್ಕಾಗಿ 180 ಕೋಟಿಗೂ ಅಧಿಕ ವೆಚ್ಚ ಮಾಡಲಾಗಿದೆ ಎಂದು ಸರ್ಕಾರದ ಅಂಕಿಅಂಶಗಳು ತಿಳಿಸಿವೆ. ಪ್ರಸಕ್ತ ವರ್ಷ ಅಂದರೆ 2026ರಲ್ಲಿ ಜುಲೈ 11ರವರೆಗೆ 74.58 ಕೋಟಿ ವೆಚ್ಚವಾಗಿದೆ. ಇದು ವಿದೇಶಾಂಗ ಇಲಾಖೆ ರಾಜ್ಯ ಸಚಿವ ಪವಿತ್ರ ವರ್ಗರಿಟ ಅವರು ರಾಜ್ಯಸಭೆಗೆ ಲಿಖಿತ ಮಾಹಿತಿ ನೀಡಿದ್ದಾರೆ. 2021ರ ಏಪ್ರಿಲ್ನಿಂದ 2025ರ ಡಿಸೆಂಬರ್ನವರೆಗಿನ ವಿದೇಶ ಭೇಟಿ ವೇಳೆ ಒಟ್ಟು 316 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಹಾಗೂ 381.8 ಬಿಲಿಯನ್ ಅಮೆರಿಕ ಡಾಲರ್ ವಿದೇಶಿ ನೇರ ಬಂಡವಾಳ ಹರಿದು ಬಂದಿದೆ ಎಂದು ಮಾಹಿತಿ ನೀಡಲಾಗಿದೆ. ಹೊಸ ಕಾರ್ಯದೇಶಕ್ಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ. ಅಮೆರಿಕ ಜನ್ಮದತ್ತ, ಪೌರತ್ವಕ್ಕೆ ನಿರ್ಬಂಧ. ವಾಷಿಂಗ್ಟನ್. ಜನನ ಪ್ರವಾಸೋದ್ಯಮ ಹಾಗೂ ಯಾರೆಲ್ಲ ಜನ್ಮದತ್ತ ಪೌರತ್ವವನ್ನು ಹಕ್ಕು ಪಡೆಯಬಹುದು ಎಂಬುದನ್ನು ವ್ಯಾಖ್ಯಾನಿಸುವ ಕಾರ್ಯದೇಶಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಹಿ ಹಾಕಿದ್ದಾರೆ. ಅಮೆರಿಕದಲ್ಲಿ ಜನಿಸಿದ ಯಾವುದೇ ವ್ಯಕ್ತಿಯ ಜನ್ಮದತ್ತ ಪೌರತ್ವ ಅರ್ಹ ಎಂಬ ಕಾನೂನನ್ನು ರದ್ದುಗೊಳಿಸುವ ಕಾರ್ಯದೇಶಕ್ಕೆ ಟ್ರಂಪ್ ಅವರು ಈ ಹಿಂದೆ ಸಹಿ ಹಾಕಿದ್ದರು. ಆದರೆ ಜೂನ್ 30ರಂದು ಈ ಕಾರ್ಯದೇಶವನ್ನು ಸುಪ್ರೀಂಕೋರ್ಟ್ ರದ್ದು ಮಾಡಿತ್ತು. ಇದೀಗ ಕೆಲವು ಹೊಂದಾಣಿಕೆಗಳನ್ನು ಅಳವಡಿಸಿಕೊಂಡ ಹೊಸ ಕಾರ್ಯದೇಶಕ್ಕೆ ಸಹಿ ಹಾಕಿದ್ದಾರೆ. ಬಳಿಕ ಮಾತನಾಡಿ, ಜನ್ಮದತ್ತ ಹಕ್ಕಿನ ಕಾರ್ಯದೇಶದ ಬಗ್ಗೆ ಸುಪ್ರೀಂಕೋರ್ಟ್ ಆದೇಶವು ದುರದೃಷ್ಟಕರ ಎಂದರು. ಪ್ರಜ್ಞಾನಂದಗೆ ಚಾಂಪಿಯನ್ ಕಿರೀಟ. ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜಿ ಟೂರ್ನಿ ಜಿಎಸ್ಟಿಯಲ್ಲಿ 2ನೇ ಸ್ಥಾನಕ್ಕೆ. ಸೆಂಟ್ ಲೂಯಿಸ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಟೂರ್ನಿಯಲ್ಲಿ ಮೊದಲ ಬಾರಿ ಪ್ರಶಸ್ತಿ ಗೆದ್ದುಕೊಂಡರು. ಗುರುವಾರ ಮುಕ್ತಾಯಗೊಂಡ ಈ ಟೂರ್ನಿಯಲ್ಲಿ ಒಂದು ಸುತ್ತು ಇರುವಾಗಲೇ ಅವರು ಪ್ರಶಸ್ತಿ ಖಚಿತಪಡಿಸಿಕೊಂಡಿದ್ದರು. 20 ವರ್ಷ ವಯಸ್ಸಿನ ಪ್ರಜ್ಞಾನಂದ 23.5 ಪಾಯಿಂಟ್ ಸಂಗ್ರಹಿಸಿದರು. ವಿಶ್ವ ಚಾಂಪಿಯನ್ ಘಟ್ಟಕ್ಕೆ ಗುಕೇಶ್ ಅವರಿಗೆ ಚಾಲೆಂಜರ್ ಆಗಿರುವ ಉಜಬೆಕಿಸ್ತಾನದ ಜಾವೋಕಿರ್ ಸಿಂದರೂಪ್ 2ನೇ ಸ್ಥಾನ ಪಡೆದರೆ ಅಮೆರಿಕದ ವಿಸ್ಲಿಸೋ 3ನೇ ಸ್ಥಾನ ಗಳಿಸಿದರು. ಟೂರ್ನಿಯಲ್ಲಿ 10 ಆಟಗಾರರು ಭಾಗವಹಿಸಿದರು. ಅಭ್ಯಾಸ ಪಂದ್ಯ, ಜಡೇಜಾ ಕುಲದೀಪ್ಗೆ ತಲಾ 2 ವಿಕೆಟ್. ಲಂಕಾ ಯುವ ಬ್ಯಾಟರ್ಗಳ ಮಿಂಚು. ಕೊಲಂಬೋ.
ಶ್ರೀಲಂಕಾದ ಭವಿಷ್ಯದ ಬ್ಯಾಟರ್ಗಳ ಕೈದಿ ಭಾರತದ ಬೌಲಿಂಗ್ ಪಡೆ ಚೆನ್ನಾಗಿ ದಂಡಿಸಿಕೊಂಡಿತು. ಕೊನೆಯ ಅವಧಿಯಷ್ಟೇ ಕುಲದೀಪ್ ಯಾದವ್ ನೇತೃತ್ವದಲ್ಲಿ ಸ್ಪಿನ್ನರ್ಗಳ ತಂಡ ಪುಟಿದೇಳಲು ನೆರವಾದರೂ ಶುಕ್ರವಾರ ಆರಂಭವಾದ ಮೂರು ದಿನಗಳ ಈ ಅಭ್ಯಾಸ ಪಂದ್ಯದಲ್ಲಿ ಶ್ರೀಲಂಕಾ ಕ್ರಿಕೆಟ್ ಇಲೆವೆನ್ ಮೊದಲ ದಿನದ ಆಟದಲ್ಲಿ

ಎಂಟು ವಿಕೆಟ್ಗೆ 363 ರನ್ಗಳ ಉತ್ತಮ ಮೊತ್ತಕ್ಕೆ ಕಲೆ ಹಾಕಿತ್ತು. ಸಬ್ ಜೂನಿಯರ್ ರಾಷ್ಟ್ರೀಯ ಈಜು ಎರಡನೇ ದಿನ 12 ಪದಕ, ರಾಜ್ಯದ ಕೃಷ್ಗೆ ಹ್ಯಾಟ್ರಿಕ್ ಚಿನ್ನ. ಬೆಂಗಳೂರು, ಕರ್ನಾಟಕದ ಎಸ್ ಕೃಷ್ ಅವರು ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದ ಈಜು ಸಂಕೀರ್ಣದಲ್ಲಿ ನಡೆಯುತ್ತಿರುವ 42ನೇ ಸಬ್ ಜೂನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಶುಕ್ರವಾರ ಅವಳಿ ಚಿನ್ನದ ಪದಕಗಳಿಗೆ ಕೊರಳೊಡ್ಡಿದ್ದರು. ಕೃಷ್ ಅವರು ಗುಂಪು ಎರಡನೇ ಬಾಲಕರ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ಸ್ಪರ್ಧೆಯಲ್ಲಿ 1:01.33 ಮುಗಿಸಿದರೆ 50 ಮೀಟರ್ ಫ್ರೀಸ್ಟೈಲ್ ಸ್ಪರ್ಧೆಯಲ್ಲಿ 25.99 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಅಗ್ರಸ್ಥಾನಕ್ಕೇರಿದರು. ಇದರೊಂದಿಗೆ ಕೂಟದಲ್ಲಿ ಅವರು ಹ್ಯಾಟ್ರಿಕ್ ಚಿನ್ನದ ಸಾಧನೆ ಮಾಡಿದರು. ಗುರುವಾರ ಅವರು 50 ಮೀಟರ್ ಬಟರ್ಫ್ಲೈ ಸ್ಪರ್ಧೆಯಲ್ಲಿ ಸ್ವರ್ಣ ಗೆದ್ದಿದ್ದರು. ಸೆಪ್ಟೆಂಬರ್ 5 ಭಾರತ ಪಾಕ್ ಸೆಣಸಾಟ. ದುಬೈ, 8 ತಂಡಗಳು ಪಾಲ್ಗೊಳ್ಳುವ ಮಹಿಳೆಯರ ಏಷ್ಯಾಕಪ್ T20 ಕ್ರಿಕೆಟ್ ಟೂರ್ನಿಯು ಇದೇ 28 ಪ್ರಾರಂಭವಾಗಲಿದೆ. ಸೆಪ್ಟೆಂಬರ್ 5 ಭಾರತ ತಂಡವು ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಎದುರಿಸಲಿದೆ ಎಂದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಗುರುವಾರ ತಿಳಿಸಿದೆ. ಉದ್ಘಾಟನಾ ಪಂದ್ಯದಲ್ಲಿ ಹಾಂಕಾಂಗ್ ಮತ್ತು ಥೈಲ್ಯಾಂಡ್ ತಂಡಗಳ ಮುಖಾಮುಖಿಯಾಗಲಿವೆ. 7 ಬಾರಿಯ ಚಾಂಪಿಯನ್ ಭಾರತ, ಪಾಕಿಸ್ತಾನ, ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ಎ ಗುಂಪಿನಲ್ಲಿವೆ. ಬಿ ಗುಂಪಿನಲ್ಲಿ ಹಾಲಿ ಚಾಂಪಿಯನ್ ಶ್ರೀಲಂಕಾ, ಬಾಂಗ್ಲಾದೇಶ, ಯುಎಇ ಮತ್ತು ಇಂಡೋನೇಷ್ಯಾ ತಂಡಗಳು ಸ್ಥಾನ ಪಡೆದಿವೆ. ಈ ದಿನದ ಶುಭಾಶಿತ: ಸತ್ಯವು ನಿನ್ನನ್ನು ಎಲ್ಲಿಗೆ ಕರೆದೊಯ್ದರೂ ಹೋಗು, ಸತ್ಯವು ಅಸತ್ಯವನ್ನು ಮೆಟ್ಟಿ ನಿಲ್ಲುವುದೆಂಬ ಆಶಾಭಾವವನ್ನು ತಾಳು. ಸ್ವಾಮಿ ವಿವೇಕಾನಂದ.

ಸಮಯ ಆನಂದಮಯ. ಏಕೆಂದ್ರೆ ನಮ್ಮ ಎಸ್ವಿಎಂ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿಎಂ ಸಿಬ್ಬಂದಿ ವರ್ಗದವರಾದ ನಯನಾರವರು, ಮನೋಹರ್ ರವರು, ಪ್ರಭು, ಆಶಾ ಹಾಗೂ ಪ್ರಮೋದ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಆ ದೇವರು ಸುಖ, ಶಾಂತಿ, ಆಯುಸ್ಸು, ಆರೋಗ್ಯ, ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ

ಇನ್ನು ಮುಂದೆ ಕೇಳಿ ಬರೋಣ. ಜ್ಞಾನದೀಪ ಕಾರ್ಯಕ್ರಮದಲ್ಲಿ ನಾನು IIT ಹೋಗಬಹುದೇ ಎಂಬ ವಿಷಯದ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಶಿಕ್ಷಣ ವಿಭಾಗದ ಮುಖ್ಯಸ್ಥರು ಹಾಗೂ ಡೆಪ್ಯೂಟಿ CEO ಆದ ಶ್ರೀ ಪ್ರವೀಣ್ ಕುಮಾರ್ S ರವರು ನಡೆಸಿಕೊಡುವ ಕಾರ್ಯಕ್ರಮ.

ಅಂತರ ಜೆಇಇ ಪರೀಕ್ಷೆ ಬರೆದು 2005 2009 ಐ ಐ ಟಿ ಮದ್ರಾಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೆ. ಸೊ ನಾನು ಜೆಇಇ ಪರೀಕ್ಷೆ ಬರೀಬೇಕಾದ್ರೆ ಇವತ್ತಿನ ಜೆಇಇ ಪರೀಕ್ಷೆಯ ರೂಪುರೇಷಕ್ಕೂ ಅವತ್ತಿಂದು ಸ್ವಲ್ಪ ವ್ಯತ್ಯಾಸ ಇದೆ. ಬಹುತೇಕ ಸಿದ್ಧತೆ ಮಾಡುವಂಥ ಸ್ಟ್ರಾಟಜೀಸ್ ಏನಿದೆ ಅದು ಏನು ತುಂಬ ಏನು ಬದಲಾವಣೆ ಆಗಿರಲ್ಲ ಅನ್ನೋ ನಂಬಿಕೆಯಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಈ ಐ ಐ ಟಿ ಅಂತ ನಾವು ಪದ ಬಳಸಿದ ತಕ್ಷಣ ನಮಗೆ ಎಲ್ಲರಿಗೂ ಏನಂತ ಅನ್ಸುತ್ತೆ, ನಮ್ಮ ಮನಸ್ಸಿಗೆ ಬರೋವಂಥದ್ದು ಏನು, ಯಾಕೆ ನಾವು ಐ ಐ ಟಿ ಬಗ್ಗೆ ಇಷ್ಟು ಮಾತಾಡ್ತೀವಿ ಅಥವಾ ಐ ಐ ಟಿಗೆ ಹೋಗಬೇಕು ಅಂತ ಯಾಕೆ ಅನ್ಸುತ್ತೆ ನಮಗೆ? ಸುಮಾರು ಜನ ಹೇಳ್ತಾ ಇರ್ತಾರೆ ನಾವು ಐ ಐ ಟಿಗೆ ಸಿದ್ಧತೆ ಮಾಡ್ತಾ ಇದ್ದೀವಿ. ಸೊ ಐ ಐ ಟಿ ಅಂದರೆ ಪೂರ್ತಿ ಹೆಸರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಸೊ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕಲಿಯುವಂಥ ಒಂದು ಕೆಲವು ಸಂಸ್ಥೆಗಳಲ್ಲಿ ಈ ಐ ಐ ಟಿಗಳು ಇದೆ. ಇದು ಒಂದೇ ಅಲ್ಲ, ಬೇರೆ ಬೇರೆ ಹಲವು ಶಿಕ್ಷಣ ಸಂಸ್ಥೆಗಳಿದೆ. ಅದರಲ್ಲಿ ಈ ಐ ಐ ಟಿ ಅನ್ನೋದು ಒಂದು ವಿಶೇಷವಾಗಿ ಇರುವಂಥದ್ದು. ಇದು ಮೂಲ ಶುರು ಆಗಿದ್ದು ಏನಂದರೆ, ನಮ್ಮ ಭಾರತ ಸರ್ಕಾರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮಗೆ ಹೇಗೆ ಒಳ್ಳೆ ನಾಗರಿಕರು ಬೇಕೋ ಆ ನಾಗರಿಕರನ್ನ ತಯಾರಿಸುವಂಥ ವಿದ್ಯಾಸಂಸ್ಥೆಗಳು ಬೇಕು ಅಂತ ಈ ತಂತ್ರಜ್ಞಾನ ಆಧಾರಿತವಾಗಿ ಮಹತ್ವವನ್ನು ಹೊಂದಿರುವಂಥ ಒಂದು ಕೆಲವು ಸಂಸ್ಥೆಗಳನ್ನು ಶುರು ಮಾಡಬೇಕು ಅಂತ ಐ ಐ ಟಿಗಳು ಶುರು ಮಾಡಿದರು. ಮೊದಲನೇ 5 ಐ ಐ ಟಿ ಆ್ಯಕ್ಚುಲಿ ಹೊರದೇಶಗಳ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ, ಅಂದರೆ ಇವು ಎರಡೆರಡು ದೇಶ, ನಮ್ಮ ದೇಶ ಮತ್ತು ನಮ್ಮ ದೇಶದ ಜೊತೆಗೆ ಇನ್ನೊಂದು ದೇಶನ ಸಪೋರ್ಟ್ ತಗೊಂಡು ಶುರು ಮಾಡಿದರು. ಆ ಥರ ಬೇರೆ ಬೇರೆ ವಿಷಯಗಳಲ್ಲಿ ಎಕ್ಸ್ಪರ್ಟೀಸ್ ತರಬೇಕು ಅನ್ನೋ ಗುರಿ ಇಟ್ಕೊಂಡು ಶುರು ಮಾಡಿದರು. ಇದರಲ್ಲಿ ಸನಾತನ್ ಹೇಳ್ದಂಗೆ ಇಂಜಿನಿಯರಿಂಗ್ಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ರು. ಆದರೆ ಈಗ ಇವತ್ತು ಬರೀ ಇಂಜಿನಿಯರಿಂಗ್ ಒಂದೇ ಅಲ್ಲ, ಪ್ಯೂರ್ ಸೈನ್ಸಸ್ಸು, ಮೆಡಿಕಲ್ ಫೀಲ್ಡಲ್ಲೂ ಅಲ್ಲಿ ಸ್ವಲ್ಪ ಹ್ಯೂಮ್ಯಾನಿಟೀಸಲ್ಲೂ ಸ್ವಲ್ಪ ಕೆಲಸ ನಡೀತಾ ಇದೆ. ಸೊ ಇವತ್ತಿಗೆ ಒಟ್ಟು ನಮ್ಮ ದೇಶದಲ್ಲಿ 23 ಐ ಐ ಟಿಗಳಿವೆ. ನಾವು ಐ ಐ ಟಿ ಅಂತ ಹೆಸರು ಹೇಳಿದ ತಕ್ಷಣ ಒಂದಲ್ಲ, 23 ಕಾಲೇಜ್ಗಳಿದೆ ಅಂತ ತಿಳ್ಕೊಬೇಕು. ಸೊ ಈ 23 ಕಾಲೇಜ್ಗಳು ಎಲ್ಲೆಲ್ಲಿದೆ ಅಂತ ನಾನು ಮುಂದಕ್ಕೆ ಹೇಳ್ತೇನೆ. ಇದು ಯಾಕೆ ಸ್ಥಾಪಿಸಲಾಗಿದೆ ಅಂದರೆ, ನಾನು ಹೇಳಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಾವು ದೇಶ ಬೆಳಿಬೇಕು ಅಂದರೆ ಅದಕ್ಕೇನೆಲ್ಲ ಬೇಕು. ಫಸ್ಟು ಎಲ್ಲರದು ಜ್ಞಾನ ಬೆಳಿಬೇಕು. ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಗಳಲ್ಲಿ ಒಂದು ದೃಢವಾಗಿ ನಮ್ಮ ಸಮಾಜ ಬೆಳಿಬೇಕಂದ್ರೆ ಅದಕ್ಕೊಂದು ಅಡಿಪಾಯ ಬೇಕು. ಅದಕ್ಕೆ ಬೆಳೆಸಲು, ಒಂದು ಜ್ಞಾನವನ್ನು ಬೆಳೆಸಲು ಒಂದು ಐ ಐ ಟಿಗಳು ಶುರು ಆಯಿತು. ಎರಡನೆಯದು, ಇಲ್ಲಿ ಆದ್ಯತೆ ಕೊಟ್ಟಿದ್ದು ಈ ಐ ಐ ಟಿಗೆ ಹೋಗೋರು ಯಾರು, ನಮ್ಮ ನಾಗರಿಕರೇ, ನಮ್ಮ ಯುವಕರೇ ಹೋಗ್ತಾರೆ. ಅವರು ಮುಂದಕ್ಕೆ ಬಂದು ವಿಜ್ಞಾನ ತಂತ್ರಜ್ಞಾನ ವಿಷಯಗಳಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ದೇಶ ಕಟ್ಟೋದ್ರಲ್ಲಿ ಅವ್ರದ್ದಾದಂಥ ಒಂದು ಕೊಡುಗೆ ನೀಡ್ತಾರೆ ಅನ್ನೋ ಉದ್ದೇಶಗಳಿಂದ ಐ ಐ ಟಿ ಸ್ಥಾಪಿಸಿದರು. 51 ನಮಗೆ 1947 ಸ್ವಾತಂತ್ರ್ಯ ಸಿಕ್ತು. 51 ಖರಗ್ಪುರಲ್ಲಿ ಶುರುವಾಯಿತು ಮೊದಲನೇ ಐ ಐ ಟಿ. ಈಗ ಮೊದಲನೇ ಐ ಐ ಟಿ ಶುರು ಮಾಡೋಕ್ಕೆ ಒಂದು ಕಟ್ಟಡ ಬೇಕಲ್ಲ, ಕಟ್ಟಡ ಎಲ್ಲೂ ಇರಲಿಲ್ಲ. ಆವಾಗ ವೆಸ್ಟ್ ಬೆಂಗಾಲಲ್ಲಿ ಖರಗ್ಪುರ ಅನ್ನೋ ನಗರದಲ್ಲಿ ಒಂದು ಜೈಲಲ್ಲಿ ಶುರು ಮಾಡಿತು ಮೊದಲನೇ ಐ ಐ ಟಿ 51. ಆವಾಗಿನ ಪ್ರಧಾನಿಗಳು ಯಾರು, ಜವಾಹರ್ಲಾಲ್ ನೆಹರು ಅವರಿದ್ದರೋ, ಅವ್ರದ್ದು ಹೇಗೆ ನಂಬಿಕೆ ಇತ್ತಂದರೆ ಈ ಐ ಐ ಟಿಗಳು ಆಧುನಿಕ ಭಾರತದ ದೇವಾಲಯಗಳಾಗ್ತವೆ, ಎಲ್ಲ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿ ಒಳ್ಳೆಯ ಶಿಕ್ಷಣ ಪಡೆದು ನಮ್ಮ ದೇಶ ಬೆಳೆಯೋದ್ರಲ್ಲಿ ಕೊಡುಗೆ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಶುರು ಮಾಡಿದರು. ನಾನು ಈಗಾಗಲೇ ಹೇಳಿದೆ 23 ಐ ಐ ಟಿಗಳಿದೆ ಅಂತ. ಅದರಲ್ಲಿ ಯಾವ್ಯಾವಾಗ ಈ 23 ಶುರು ಆಗಿದೆ ಅಂತ ಒಂದು ಲಿಸ್ಟ್ ಇದೆ ನೋಡಿ. ಈ ಮೊದಲನೇ 5 ಐ ಐ ಟಿ ಇದೆ ನೋಡಿ, ಐ ಐ ಟಿ ಖರಗ್ಪುರಿಂದ ಐ ಐ ಟಿ ಡೆಲ್ಲಿವರೆಗೆ ನೀವು ನೋಡಿದರೆ ಈ ಮೊದಲನೇ 5 ಐ ಐ ಟಿ 10 ಕಾಲದಲ್ಲಿ ಶುರು ಆಯಿತು. ಅಂದರೆ 51 ಒಳಗೆ 5 ಐ ಐ ಟಿಗಳು ಶುರು ಆಯಿತು. ಇವತ್ತಿಗೂ ಎಲ್ಲದಕ್ಕಿಂತ ಹಳೆ ಐ ಐ ಟಿಗಳು ಯಾವುದು ಅಂದರೆ ಈ 5 ಹೇಳ್ತಾರೆ. ಅದರ ನಂತರ ಗುವಾಹಟಿಯಲ್ಲಿ 94 ಒಂದು ಐ ಐ ಟಿ ಶುರು ಮಾಡಿದರು. ಸೊ ಮೊದಲು 6 ಐ ಐ ಟಿಗಳು ಯಾವುದು ಅಂದರೆ ಇವು. ಈ ಕೆಳಗಡೆ ಐ ಐ ಟಿ ರೂರ್ಕಿ, ಐ ಐ ಟಿ ವಾರಣಾಸಿ ಮತ್ತು ಧನ್ಬಾದ್, ಇವು ಮೂರು ಆ್ಯಕ್ಚುಲಿ ಬೇರೆ ಕಾಲೇಜುಗಳು. ಅಂದರೆ ರೂರ್ಕಿಯಲ್ಲಿ ಥಾಮ್ಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ರೂರ್ಕಿ ನಗರದಲ್ಲಿ ಸಿವಿಲ್ ಇಂಜಿನಿಯರಿಂಗಲ್ಲಿ ವಿಶೇಷ ಪರಿಣಿತಿ ಹೊಂದಿರೋರು, ಬ್ರಿಟಿಷ್ ಸರ್ಕಾರ ಎಲ್ಲಾದರೂ ಬಿಲ್ಡಿಂಗ್ಗಳು ಕಟ್ಟಬೇಕು, ಬ್ರಿಡ್ಜ್ಗಳು ಕಟ್ಟಬೇಕು ಅಂದರೆ ಅದಕ್ಕೆ ತರಬೇತಿ ಕೊಡೋಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿದರು. ಅದರ ನಂತರ ಅದಕ್ಕೆ ರೂರ್ಕಿ ಯೂನಿವರ್ಸಿಟಿ ಅಂತ ಹೆಸರು ಬಂತು. ಸೊ ಈ 2001

ಎರಡನೇ ಇಸ್ವಿಯಲ್ಲಿ ಈ ಕಾಲೇಜುನು ತುಂಬಾ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇದೆ, ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ, ಇದಕ್ಕೂ ಒಂದು IIT ಅನ್ನೋ ಹೆಸರನ್ನು ಕೊಟ್ಟಿದ್ರು. ಅದೇ ಥರ ವಾರಣಾಸಿಯಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಮದನ್ ಮೋಹನ್ ಮಾಲ್ವಿ ಅವರು ಶುರು ಮಾಡಿದ್ರು, ಅದನ್ನು IIT ವಾರಣಾಸಿ ಅಂತ 2015ನೇ ಇಸ್ವಿಯಲ್ಲಿ ಹೆಸರು ಕೊಟ್ಟಿದ್ರು. ISM ಧನ್ಬಾದ್, ಇಂಡಿಯನ್ ಸ್ಕೂಲ್ ಆಫ್ ಮೈನ್ಸ್ ಧನ್ಬಾದ್ ಅಂತ ಇತ್ತು ಅದಕ್ಕೂ. ಈ ಥರ ಮೂರು ಬೇರೆ ಕಾಲೇಜ್ಗಳು, ಈಗಾಗಲೇ ನಡೀತಾ ಇರೋ ಕಾಲೇಜ್ಗಳು, ಚೆನ್ನಾಗಿ ನಡೀತಾ ಇರೋ ಕಾಲೇಜ್ಗಳಿಗೆ IIT ಅಂತ ಹೆಸರುಗಳು ಕೊಟ್ಟಿದ್ರು. ಸೊ ಆ ಥರ ಹಳೇವು ಅಂತ ನೋಡಿದರೆ ತುಂಬ ಹಿಂದೆ ಶುರುವಾಗಿರೋ 5, 94ನೇ ಇಸ್ವಿಯಲ್ಲಿ ಶುರುವಾಗಿರೋದು 1-6 ಅಲ್ಲಿಗೆ, ಮತ್ತು ಇನ್ನೂ ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇರೋ ಇನ್ನೊಂದು 3 ಕಾಲೇಜು, ಒಟ್ಟು 9 ಕಾಲೇಜುಗಳು ಈ ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇರೋ IIT. 2007, 2008, 2009ನೇ ಇಸ್ವಿಯಲ್ಲಿ ಆಗಿನ ಸರ್ಕಾರ, ಭಾರತ ಸರ್ಕಾರ ಹೊಸದಾಗಿ ಇನ್ನೊಂದಷ್ಟು IIT, 8 IIT ಅಂತ ಶುರು ಮಾಡಿದ್ರು. ಅದರಲ್ಲಿ ಭುವನೇಶ್ವರ್ ಅಂದರೆ ಒರಿಸ್ಸಾದಲ್ಲಿದೆ, ಗಾಂಧಿನಗರ್ ಗುಜರಾತಲ್ಲಿ, ಈ ಥರ ಒಂದು 8 IIT ಶುರು ಮಾಡಿದ್ರು. ಈಗಿನ ಸರ್ಕಾರ 2015-16ನೇ ಇಸ್ವಿಯಲ್ಲಿ ಇನ್ನೊಂದು 6 IIT ಶುರು ಮಾಡಿದ್ರು. IIT ಧಾರವಾಡ ಅಂದರೆ ಕರ್ನಾಟಕದಲ್ಲಿ ಸಹ ಒಂದು IIT ಸ್ಥಾಪನೆ ಆಗಿದೆ. ಈಗ ಒಟ್ಟು 23 IIT. ಎಲ್ಲ IIT ಸಂಶೋಧನೆಗೆ ಸಂಬಂಧಪಟ್ಟಂಗೆ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಕೆಲಸ ನಡೀತಾ ಇದೆ. ಏನೇ ಆದರೂ ಈ ಹಳೆ IIT ಪ್ರಯೋಗಾಲಯಗಳಿರ್ಬೋದು, ಕಟ್ಟಡಗಳಿರ್ಬೋದು, ಅಲ್ಲಿರುವಂಥ ವ್ಯವಸ್ಥೆ ಸ್ವಲ್ಪ ಬೇರೆ IIT ಹೋಲಿಸಿದ್ರೆ ಒಂದು ಹೆಜ್ಜೆ ಅವು ಮುಂದೆ ಇದ್ದಂಗೆ. ಇದು ಪ್ರತಿ ವರ್ಷ ಪ್ರಪಂಚಾದ್ಯಂತ ಒಂದಷ್ಟು ರ್ಯಾಂಕಿಂಗು ಸಹ ನಡೀತಾ ಇರುತ್ತೆ. ಯಾವ್ಯಾವ ಕಾಲೇಜ್ಗಳು ಚೆನ್ನಾಗಿದೆ ಅನ್ನೋ ಥರ ಒಂದು ರ್ಯಾಂಕಿಂಗ್ ನಡೀತಾ ಇರುತ್ತೆ. ಅದರಲ್ಲಿ ಒಂದೊಂದು ಯಾರು ರ್ಯಾಂಕಿಂಗ್ ಮಾಡ್ತಾರೆ ಅನ್ನೋದ್ರ ಆಧಾರಿತವಾಗಿ ಈ IIT ಬಾಂಬೆ, IIT ಡೆಲ್ಲಿ, IIT ಮೆಡ್ರಾಸ್ ಇವೆಲ್ಲನೂ ಸ್ವಲ್ಪ ಹೆಸರು ಬರ್ತಾ ಇರುತ್ತೆ, ಮತ್ತು ಒಳ್ಳೆ ರ್ಯಾಂಕಿಂಗು ಸಹ ಪ್ರಪಂಚಾದ್ಯಂತ ಇರೋ ಕಾಲೇಜುಗಳಲ್ಲಿ ಪಡೀತಾ ಇರ್ತವೆ. ಸುಮಾರು ಬಾರಿ ಹೇಳ್ತಾರೆ ಬೇರೆ ದೇಶಗಳಲ್ಲಿ ನಡೀತಾ ಇರೋವಂಥ ಸಂಶೋಧನೆಗೆ ಹೋಲಿಸಿದ್ರೆ ನಮ್ಮಲ್ಲಿ ಸ್ವಲ್ಪ ಕೊರತೆ ಇರ್ಬೋದು, ಆದರೆ ಈ ಕಾಲೇಜಲ್ಲಿ ತರಬೇತಿ ಕೊಡೋದಿದೆಯಲ್ಲ, ಬಹುಶಃ ನಮ್ಮ ದೇಶದಲ್ಲಿರೋ IIT ಉತ್ತಮ ಮಟ್ಟಕ್ಕೆ ತರಬೇತಿ ನೀಡೋ ಥರದ ಇಂಜಿನಿಯರಿಂಗ್ ಕಾಲೇಜ್ಗಳು ಪ್ರಪಂಚದಲ್ಲಿ ನೆಲ್ಲು ಇಲ್ವೇನೋ ಅನ್ನೋದು ಚರ್ಚೆ ನಡೀತಾ ಇದೆ. ಸೊ ಆ ಥರ IIT ಅನ್ನೋದು ಒಳ್ಳೆ ಹೆಸರು ಯಾಕಿದೆ ಅಂದರೆ ಅಷ್ಟು ಉತ್ತಮವಾಗಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತರಬೇತಿ ನೀಡುವಂಥ ಕಾಲೇಜುಗಳು, ಅದು ನಮ್ಮ ದೇಶದಲ್ಲೇ ಇಷ್ಟು 23 ಕಾಲೇಜುಗಳು ಇದೆ ಅನ್ನೋದು ಒಂಥರ ಹೆಮ್ಮೆಯ ವಿಷಯ. ಸೊ IIT ಏನು ಓದ್ಬೋದು ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ BTech ಅಂದರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಅದು 4 ವರ್ಷದ ಕೋರ್ಸ್ ಥರ. ಬ್ಯಾಚುಲರ್ ಆಫ್ ಸೈನ್ಸ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಒಟ್ಟಿಗೆ ಇರುತ್ತಲ್ಲ, ಸೊ ಹಾಗಾಗಿ ಬ್ಯಾಚುಲರ್ ಆಫ್ ಸೈನ್ಸೂ ಇದೆ. ಕೆಲವು ಕಾಲೇಜುಗಳಲ್ಲಿ ಆರ್ಕಿಟೆಕ್ಚರ್ ಅಂದರೆ ಒಂದು ಬಿಲ್ಡಿಂಗ್ ಹೇಗೆ ಕಟ್ಟಬೇಕು ಅಂತ ರೂಪುರೇಷೆ ಹಾಕೋರು ಇರ್ತಾರಲ್ಲ, ಅವ್ರನ್ನ ಆರ್ಕಿಟೆಕ್ಟ್ ಅಂತ ಕರೀತಾರೆ. ಅದಕ್ಕೆ ಪಡೆಯುವಂಥ ತರಬೇತಿ ಇದೆಯಲ್ಲ, ಅದು BArk ಅಂತ ಇದೆ. ಅದು 5 ವರ್ಷದ ತರಬೇತಿ ಇರುತ್ತೆ. ಅದು ಎಲ್ಲ IIT ಇಲ್ಲ, ಕೆಲವು IIT ಇದೆ. ಇತ್ತೀಚೆಗೆ ಕೆಲವು ಹೊಸ ಕೋರ್ಸ್ಗಳು ಶುರು ಆಗ್ತಾ ಇದೆ, ಈ ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ಅಂತ ಕರಿತೀವಿ, ಅಥವಾ ಡ್ಯುಯಲ್ ಡಿಗ್ರಿ ಕೋರ್ಸಸ್ ಅಂತ ಕರಿತೀವಿ. ಹಲವಾರು ಹೊಸದ ಕೋರ್ಸ್ಗಳು, ಇವತ್ತಿನ ಸಮಾಜಕ್ಕೆ ಅಗತ್ಯ ಇರುವಂಥ ಕೋರ್ಸ್ಗಳು ನಿರಂತರವಾಗಿ ಶುರು ಆಗ್ತದೆ. ಒಟ್ಟಾರೆ ನೀವು ಯಾವುದೇ ಕೋರ್ಸ್ಗೆ ನಾನು ಸೇರ್ಕೊಳ್ತೀನಿ, ನನ್ನ PU ಮುಗಿಸಿದ ಮೇಲೆ ಸೇರ್ಕೊಳ್ತೀನಿ ಅಂದರೆ 4-5 ವರ್ಷ ಓದುವಂಥ ಕೋರ್ಸ್ಗಳೆಲ್ಲ ಈ IIT ಇದೆ. ಈಗ BTech ಇಂಜಿನಿಯರಿಂಗ್ ಅಂತ ನೀವು ನೋಡಿದರೆ ಅದರಲ್ಲಿ ಸುಮಾರು ರೀತಿಯ ಇಂಜಿನಿಯರಿಂಗ್ ಇದೆ. ನಾನು ಸುಮಾರು ಸತಿ ನಮ್ಮ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತಾ ಇರ್ತೀನಿ, ಅವ್ರು ಹೇಳ್ತಾ ಇರ್ತಾರೆ ನಾನು ಇಂಜಿನಿಯರಿಂಗ್ ಓದಬೇಕು ಅಂತ ಹೇಳ್ತಾರೆ. ಯಾವ ಇಂಜಿನಿಯರಿಂಗ್ ಅಂದರೆ ಎಲ್ಲರೂ ಹೇಳೋದು ಒಂದು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತಾರೆ. ಅದು ಮೀರಿ ಇನ್ನೇನಿದೆ ಅನ್ನೋ ಆಪ್ಷನ್ಗಳು, ಸುಮಾರು ಆಪ್ಷನ್ಗಳಿದೆ, ಅದನ್ನು ತಿಳ್ಕೊಳ್ಳೋದು ಒಳ್ಳೇದು. ಸೊ ಕಂಪ್ಯೂಟರ್ ಸೈನ್ಸ್ ಅಂತ ನಾವು ಏನು ಹೇಳ್ತೀವಿ ಅದೊಂದಿದೆ, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಿರೋದಿದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಏರೋಸ್ಪೇಸ್ ಇದೆ, ಮೆಟೀರಿಯಲ್ ಸೈನ್ಸ್ ಇದೆ, ಮೆಟಲರ್ಜಿ ಇದೆ, ಬಯೋಟೆಕ್ನಾಲಜಿ ಇದೆ, ನೇವಲ್ ಆರ್ಕಿಟೆಕ್ಚರ್ ಅಂತಿದೆ. ಈ ಥರ ಒಂದು 15-20 ರೀತಿಯ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಇದು ನಾನು 15-20 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ IIT ಎಲ್ಲ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಇರಲ್ಲ. ಸೊ ನೀವು ಯಾವ IIT ಸೇರ್ತಿರೋ ಅದಕ್ಕೆ ತಕ್ಕಂತೆ ಅಲ್ಲಿ ಯಾವ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ ಅಂತ ನೋಡ್ಬೋದು.
ಬಹುತೇಕ ಇವೆಲ್ಲ ಐ ಐ ಟಿಗಳಲ್ಲಿ ಇರುವ

ಅಂತ ಕೋರ್ಸ್ಗಳು ನಾನು ಇಲ್ಲಿ ತೋರಿಸಿರೋದು. ಕೆಲವು ಈಗ ಫಾರ್ ಎಕ್ಸಾಂಪಲ್ ನೀವು ಮೈನಿಂಗ್ ಅಂತ ನೀವು ಒಂದು ಇಂಜಿನಿಯರಿಂಗ್ ಅಂತ ನೀವು ನೋಡಿದರೆ ಅದೆಲ್ಲ ಐ ಐ ಟಿಗಳಲ್ಲಿ ಇಲ್ಲ, ಐ ಐ ಟಿ ಧನ್ಬಾದಲ್ಲಿದೆ, ಐ ಐ ಟಿ ರೂರ್ಕಿಯಲ್ಲಿದೆ. ಸೊ ಕೆಲವು ಕೋರ್ಸ್ಗಳು ಕೆಲವು ಐ ಐ ಟಿಗಳಲ್ಲಿದೆ, ಒಟ್ಟು ಒಂದು 20 ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಇಂಜಿನಿಯರಿಂಗ್ ಒಂದೇ ಅಲ್ಲ, ಬೇರೆಯೂ ಇದೆ ಕೋರ್ಸ್ಗಳು. ಸೊ ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ, ಗಣಿತ, ರಸಾಯನಶಾಸ್ತ್ರ, ಬಯಾಲಜಿಕಲ್ ಸೈನ್ಸಸ್ ಮೇಲೇನೂ ಕೋರ್ಸ್ಗಳಿದೆ. ಇದರಲ್ಲಿ ಬಿ ಎಸ್ ಸಿ ಪ್ಲಸ್ ಎಮ್ ಎಸ್ ಸಿ ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಏನು ಹೇಳ್ತೀವೋ ಅವು ಇದೆ. ಅದಲ್ಲದೇ ಇನ್ನು ಕೆಲವು ಇಂಜಿನಿಯರಿಂಗ್ ಕೋರ್ಸ್ಗಳೇ ಇದೆ. ಈಗ ಇಂಜಿನಿಯರಿಂಗ್ ಫಿಸಿಕ್ಸ್ ಅಂತ ಒಂದು ಕೋರ್ಸ್ ಇದೆ, ಅಂದರೆ ಇಂಜಿನಿಯರಿಂಗು ಭೌತಶಾಸ್ತ್ರಕ್ಕೂ ಕಾಂಬಿನೇಷನ್ ಥರ. ಸೊ ಈ ಥರ ಕೋರ್ಸ್ಗಳು ಸುಮಾರಿದೆ, ಅವನ್ನು ನಾವು ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ಅಂತ ಕರಿತೀವಿ. ಅಂದರೆ ಒಂದೇ ಕೋರ್ಸ್ ಅಲ್ಲ, ಎರಡು ವಿಷಯಗಳಿಗೆ ಒಂಥರ ಕಾಂಬಿನೇಷನ್ನಲ್ಲಿ ಇರುವಂಥವು ಸುಮಾರಿದೆ. ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಇದ್ದರೆ, ಇಂಜಿನಿಯರಿಂಗ್ ಕಡೆಗೆ ಹೋಗಬೇಕು ಅಂತ ಆಸಕ್ತಿ ಇದ್ದರೆ, ನಮ್ಮ ದೇಶದಲ್ಲಿರುವಂಥ ಅತ್ಯುತ್ತಮ ಕಾಲೇಜುಗಳು ಯಾವುದು ಅಂತ ಪಟ್ಟಿ ಮಾಡಿದರೆ ಖಂಡಿತವಾಗ್ಲೂ ಅದರಲ್ಲಿ ಈ ಐ ಐ ಟಿಗಳು ಮುಂಚೂಣಿಯಲ್ಲಿ ಇದ್ದೇ ಇರ್ತವೆ. ಅದು ನಾನು ಒಳ್ಳೆಯ ಕಾಲೇಜಿಗೆ ಹೋಗಬೇಕು ಅನ್ನೋ ಆಸಕ್ತಿ ಇರೋರು ಈ ಥರ ಐ ಐ ಟಿಯಲ್ಲಿ ಓದಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತಾರೆ. ನಾನು ಸೇರೋದಾದರೆ ಹೇಗೆ ಸೇರೋದು? ಐ ಐ ಟಿಗೆ ಸೇರಬೇಕಾದ್ರೆ ನಾವು ಪಿ ಯು ಅಲ್ಲಿ 2ನೇ ವರ್ಷದಲ್ಲಿದ್ದಾಗ ಜೆ ಇ ಮೇನ್ಸ್ ಅಂತ ಒಂದು ಪರೀಕ್ಷೆ ಬರೀತೀವಿ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅಂದರೆ ಈ ಒಂದು ಇಂಟರ್ನೆಟ್ ಸೆಂಟ್ರಲ್ಲಿ ಕೆಲವು ಕೇಂದ್ರಗಳಲ್ಲಿ ಕೊಟ್ಟಿರ್ತಾರೆ, ಅಲ್ಲಿಗೆ ಹೋಗಿ ನಿಖರವಾಗಿ ನಿಮಗೆ ಕೊಟ್ಟಿದ್ದ ಡೇಟಲ್ಲಿ ನೀವು ಹೋಗಿ ಪರೀಕ್ಷೆ ಬರೀತೀರ. ಜೆ ಇ ಮೇನ್ಸಲ್ಲಿ ಯಾರು ಬರೀತಾರೋ ಅವರಲ್ಲಿ ಕೆಲವ್ರನ್ನ ಆಯ್ಕೆ ಮಾಡಿ ನೆಕ್ಸ್ಟು ಜೆ ಇ ಅಡ್ವಾನ್ಸ್ಡ್ ಬರೆಯೋಕ್ಕೆ ಕರೀತಾರೆ. ನಾನು ಐ ಐ ಟಿಗೆ ಮಾತ್ರ ಸೇರಬೇಕು ಅನ್ನೋದಾದರೆ ನೀವು ಜೆ ಇ ಅಡ್ವಾನ್ಸ್ಡಲ್ಲಿ ಆಯ್ಕೆ ಆಗಬೇಕು. ಐ ಐ ಟಿ ಅಲ್ಲದೇ ನಮ್ಮ ದೇಶದಲ್ಲಿ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರೋ ಇನ್ನೂ ಹಲವಾರು ಒಳ್ಳೆ ಕಾಲೇಜ್ಗಳಿದೆ. ಎನ್ ಐ ಟಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋವು ರಾಜ್ಯಕ್ಕೆ ಒಂದೊಂದು ಕಾಲೇಜ್ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಸೂರತ್ಕಲ್ ಅಂದರೆ ಮಂಗಳೂರು ಹತ್ರ ಎನ್ ಐ ಟಿ ಕರ್ನಾಟಕ, ಎನ್ ಐ ಟಿ ಕೆ ಅಂತ ಕರೀತಾ ಇರ್ತಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು ನಮ್ಮ ರಾಜ್ಯದಲ್ಲಿ ಇದೆ. ಅದಕ್ಕೆ ನೀವೇನಾದರೂ ಸೇರಬೇಕು ಅಂದರೆ ಜೆ ಇ ಮೇನ್ಸ್ ಮುಖಾಂತರ ಹೋಗಿ ಸೇರ್ಬೋದು. ಎನ್ ಐ ಟಿ ಅಲ್ಲದೇ ಇನ್ನು ಟ್ರಿಪಲ್ ಐ ಟಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನ್ನೋ ಹೆಸರಿರುವಂಥ ಇನ್ನೂ ಹಲವು ಕಾಲೇಜುಗಳಿದೆ. ಈಗ ಕರ್ನಾಟಕದಲ್ಲಿ ಅವು 3 ಕಾಲೇಜುಗಳಿದೆ, ಒಂದು ಬೆಂಗಳೂರಲ್ಲಿದೆ, ಒಂದು ಧಾರವಾಡಲ್ಲಿದೆ, ಒಂದು ರಾಯಚೂರಲ್ಲಿದೆ. ಈ 3ಕ್ಕೆ ನೀವು ಸೇರಬೇಕಂದ್ರೂ ಜೆ ಇ ಮೇನ್ಸ್ ಮುಖಾಂತರ ಹೋಗ್ಬೋದು. ಐ ಐ ಟಿಗೆ ಮಾತ್ರ ಸೇರಬೇಕು ಅನ್ನೋದಾದರೆ ಜೆ ಇ ಅಡ್ವಾನ್ಸ್ಡ್ ಖಂಡಿತವಾಗ್ಲೂ ನೀವು ಆಯ್ಕೆ ಆಗಿ ಅದನ್ನು ಬರೀಬೇಕು. ಅದರ ನಂತರ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿದಂಗೆ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು. ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ ನಂತರ ನಿಮಗೆ ಐ ಐ ಟಿಯಲ್ಲಿ ಸೀಟು ಸಿಗೋದು ಸಾಧ್ಯತೆ ಇದೆ. ಈಗ ಒಟ್ಟು 23 ಐ ಐ ಟಿ ಇದೆ. 23 ಐ ಐ ಟಿಗಳಲ್ಲಿ ಒಟ್ಟು ಒಂದು ವರ್ಷಕ್ಕೆ ಎಷ್ಟು ಸೀಟು ಇರುತ್ತೆ ಅಂದರೆ 11-12 ಸಾವಿರ ಮಧ್ಯದಲ್ಲಿ ಬರುತ್ತೆ. ಅದರಲ್ಲಿ ಬ್ರ್ಯಾಂಚು ಆರು, ಯಾವ ಟೈಪ್ ಆಫ್ ಇಂಜಿನಿಯರಿಂಗು ನೀವು ತಗೊಳ್ತೀರಿ, ಯಾವ ಕೋರ್ಸ್ ತಗೋತೀರಿ, ಸ್ಪೆಷಲೈಸೇಷನ್ ತಗೋತೀರಿ, ಅದರ ಆಧಾರಿತವಾಗಿ ಎಷ್ಟು ಸೀಟ್ ಇದೆ ಅನ್ನೋದು ಪ್ರತಿ ವರ್ಷ ಅವರು ಅನೌನ್ಸ್ ಮಾಡ್ತಾರೆ. ಒಂದು ನೀವು ಪ್ರಿಪೇರ್ ಆಗಬೇಕಂದ್ರೆ ನಮ್ಮ ದೇಶದಲ್ಲಿ ಮೊದಲನೇ 10,000 ವಿದ್ಯಾರ್ಥಿಗಳಲ್ಲಿ ನಾನಿದ್ದರೆ ನನಗೆ ಯಾವುದಾದ್ರೂ ಒಂದು ಐ ಐ ಟಿಯಲ್ಲಿ ಸೇರೋಕ್ಕೆ ಅವಕಾಶ ಸಿಗುತ್ತೆ ಅಂತ ನೀವು ನಂಬೋದು. ಇಲ್ಲ, ನನಗೆ ಇಂಥ ಐ ಐ ಟಿಗೆ ಹೋಗಬೇಕು, ಈ ಇರೋ 23ರಲ್ಲೂ ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ ಐ ಐ ಟಿಗೆ ನಾನು ಹೋಗಬೇಕು ಅನ್ನೋದಾದರೆ ಅದಕ್ಕೆ ತಕ್ಕಂತೆ ನಿಮ್ಮ ರ್ಯಾಂಕ್ ಎಷ್ಟಿರಬೇಕು ಅಂತ ನೀವು ಯೋಜನೆ ಒಂದು ಮಾಡ್ಕೋಬೋದು. ಸೊ ಈಗ ನಾನು ಜೆ ಇ ಮೇನ್ಸ್ ಬರೆಯೋದು ಅನ್ನೋದು ಮೊದಲನೇ ಹೆಜ್ಜೆ. ಈಗ ನಾನು ಐ ಐ ಟಿಗೆ ಸೇರಬೇಕಂದ್ರೆ ಇಲ್ಲಿ 4 ಹಂತಗಳಿದೆ ಅಂತ ನಾನು ಹೇಳಿದೆ. ಅದರಲ್ಲಿ ಮೊದಲನೇ ಹೆಜ್ಜೆ ಏನು? ಜೆ ಇ ಮೇನ್ಸ್ ಪರೀಕ್ಷೆ ಬರೀಬೇಕು. ಜೆ ಇ ಮೇನ್ಸ್ ಪರೀಕ್ಷೆ ಬರೆಯೋದು ನಾವು ದ್ವಿತೀಯ ಪಿ ಯು, ಸೆಕೆಂಡ್ ಪಿ ಯು ಅಲ್ಲಿ ಬರಿತೀವಿ, ಅಥವಾ 12ನೇ ತರಗತಿ ನೀವು ಸಿ ಬಿ ಎಸ್ ಸಿಯಲ್ಲಿದ್ದರೆ 12th standard ಬರಿತೀವಿ. ಅದಕ್ಕೆ ಸಿಲೆಬಸ್ ಏನಿರುತ್ತೆ ಅಂದರೆ ಪಿ ಯು ಅಲ್ಲಿ ನೀವು ಏನು ಕಲಿತೀರೋ ಅದೇ ಇರುತ್ತೆ. 3 ವಿಷಯಗಳ ಮೇಲೆ ಇರುತ್ತೆ, ಒಂದು ಮ್ಯಾಥ್ಸ್, ಗಣಿತ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ. ಬೋರ್ಡ್ ಎಕ್ಸಾಮ್ಗೆ ಏನು ಸಿಲೆಬಸ್ ಇರುತ್ತೋ ಅದೇ ಇರುತ್ತೆ, ಆದರೆ ಕೇಳುವಂಥ ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟಕರವಾಗಿ ಇರುತ್ತೆ. ಬೋರ್ಡ್ ಎಕ್ಸಾಮಲ್ಲಿ ಇದ್ದಂಗೆ ಹಿಂದೆ ಕಳೆದ 5 ವರ್ಷದ ಕ್ವೆಶನ್ ಪೇಪರ್ನ ನೋಡಿಕೊಂಡ್ರೆ ನನಗೆ ಗೊತ್ತಾಗತ್ತೆ, ಆ ಥರ ಎಲ್ಲ ಹೇಳೋಕ್ಕೆ ಸ್ವಲ್ಪ ಕಷ್ಟ ಇದೆ. 2ನೇದು,
ಈ ಪರೀಕ್ಷೆ ಇದೆಯಲ್ಲ.

ಜೆಇಇ ಮೇನ್ಸ್ ಪರೀಕ್ಷೆ ಇದೆಯಲ್ಲ, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ವತಿಯಿಂದ ನಡೆಯುತ್ತೆ. ಕ್ವೆಶನ್ ಪೇಪರ್ ರೆಡಿ ಮಾಡೋದೆಲ್ಲಾನು IIT ಇರುವಂಥ ಪ್ರೊಫೆಸರ್ಗಳನ್ನ ಕಡೆಯಿಂದ ತಯಾರಿಸಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗು ಮಾಡ್ತಾರೆ. ಈ ವರ್ಷ ಒಂದು 20 ಲಕ್ಷ ಅಷ್ಟು ವಿದ್ಯಾರ್ಥಿಗಳು ಜೆಇಇ ಮೇನ್ಸ್ ಪರೀಕ್ಷೆ ಬರೆದಿದ್ರು. ಅದರಲ್ಲಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಯಾರ್ದಿದೆಯೋ ಆ ಥರದ 2.5 ಲಕ್ಷ ವಿದ್ಯಾರ್ಥಿಗಳನ್ನು ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಇಲ್ಲೊಂದು ನೋಡಿ, ನೀವು IIT ಸೇರಬೇಕಾದ್ರೆ ನಾನು ಹೇಳಿದೆ 10,000 ಸೀಟ್ ಇದೆ ಅಂತ, ಆದರೆ ಬರೀತಾ ಇರೋರು ಎಷ್ಟು? 20 ಲಕ್ಷ ಜನ. ಅಂದರೆ ಅದನ್ನ ನೋಡಿದ್ರೇ ನಿಮಗೆ ಎಷ್ಟು ಕಷ್ಟ ಇದೆ ಆಯ್ಕೆ ಆಗೋದು, ಎಷ್ಟು ಸ್ಪರ್ಧೆ ಇದೆ ಆಯ್ಕೆ ಆಗೋಕ್ಕೆ ಅನ್ನೋದು ಗೊತ್ತಾಗುತ್ತೆ. ಆ ಸ್ಪರ್ಧೆಯನ್ನು ನೋಡಿ ನೀವು ಹೆದರ್ಕೊಳ್ಳೋ ಅಂತ ಅಗತ್ಯ ಇಲ್ಲ, ಅಷ್ಟೇ ಬದ್ಧತೆಯಿಂದ ನಾವು ಸಿದ್ಧತೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ 20 ಲಕ್ಷ ಜನದಿಂದ 2.5 ಲಕ್ಷ ಜನನ ಆಯ್ಕೆ ಮಾಡಿದ್ದಾರೆ. ಅಂದರೆ ಏನಾಯಿತು, 8 ಜನ ಜೆಇಇ ಮೇನ್ಸ್ ಪರೀಕ್ಷೆ ಬರೆದ್ರೆ ಕೇವಲ ಒಬ್ಬನ ಮಾತ್ರ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ ಬರೆಯೋಕ್ಕೆ ಕರೆದಿದ್ದಾರೆ. ಈಗ ಜೆಇಇ ಅಡ್ವಾನ್ಸ್ಡ್ 2.5 ಲಕ್ಷ ಬರೆದಿದ್ದರೆ ಅದರಲ್ಲಿ ಬರೀ 10,000 ಜನಕ್ಕೆ IIT ಸೇರೋಕ್ಕೆ ಅವಕಾಶ ಇದೆ, ಅಂದರೆ 25 ಜನರಲ್ಲಿ ಒಬ್ಬ. ಈಗ ನೀವು ಮೊದಲಿಂದ ಲೆಕ್ಕ ಹಾಕಿದ್ರೆ 200 ಜನ ಪರೀಕ್ಷೆ ಬರೆದ್ರೆ ಒಬ್ಬನಿಗೆ ಮಾತ್ರ IIT ಸೇರೋಕ್ಕೆ ಅವಕಾಶ ಸಿಗುತ್ತೆ. ಈ ಸೆಲೆಕ್ಷನ್ ಪ್ರಾಸೆಸ್ ಇದೆಯಲ್ಲ, ಪ್ರಪಂಚದಲ್ಲೇ ಅತಿ ಕಠಿಣವಾಗಿರುವಂಥ ಆಯ್ಕೆ ಪ್ರಕ್ರಿಯೆ ಅಂತ ಹೇಳ್ತಾರೆ. ಕಠಿಣವಾಗಿರೋ ಆಯ್ಕೆ ಪ್ರಕ್ರಿಯೆ ಅಂದರೆ 2 ಕಾರಣಗಳಿಗೆ. ಒಂದು, ಆ ಪರೀಕ್ಷೆ ಪದ್ಧತಿ ಏನಿದೆಯೋ ಅದು ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ಪ್ರಶ್ನೆಗಳು ಮುಖಾಂತರ ನಿಜವಾಗ್ಲೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂತ ಕಂಡುಹಿಡಿತಾರೆ. ಎರಡನೇದು, ಎಷ್ಟು ಜನಕ್ಕೆ ಆಸಕ್ತಿ ಇದೆಯೋ ಸೇರಕ್ಕೆ ಅದಕ್ಕೆ ತಕ್ಕಂತೆ ಕಾಲೇಜ್ಗಳ ಸಂಖ್ಯೆ ಇಲ್ಲ, ತುಂಬ ಕಡಿಮೆ ಕಾಲೇಜ್ಗಳಿದೆ, ಕಡಿಮೆ ಸೀಟ್ಗಳಿದೆ, ಹಾಗಾಗಿ ಎಲ್ಲರಿಗೂ ಅವಕಾಶ ಸಿಗಲ್ಲ. ಸೊ ನಾವು IIT ಹೋಗಬಹುದೇ ಅಂದರೆ ಖಂಡಿತವಾಗ್ಲೂ ಹೋಗ್ಬೋದು, ಅದಕ್ಕೆ ಸಿದ್ಧತೆಯೂ ಅಷ್ಟೇ ಬದ್ಧತೆಯಿಂದ ನಾವು ಮಾಡಬೇಕಾಗಿದೆ. ನಾನು IIT JEE ಪರೀಕ್ಷೆ ಬರೆದಿದ್ದೀನಿ, ಮೇನ್ಸಲ್ಲಿ ಆಯ್ಕೆ ಆಗಿದ್ದೀನಿ, ಈಗ ಅಡ್ವಾನ್ಸ್ಡ್ಗೆ ನಾನು ಆಯ್ಕೆ ಆಗಿದ್ದೀನಿ ಅಂದರೆ ಇದರಲ್ಲಿ ನೀವು ಎಷ್ಟು ಆಳವಾಗಿ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ ಅಂತ ನೋಡ್ತಾರೆ. ಸ್ವಲ್ಪ ಕ್ಲಿಷ್ಟಕರವಾದ ಪ್ರಶ್ನೆಗಳು ಕೇಳ್ತಾರೆ. ಈ ಬರೀ ನಾನು ನೆನ್ಪಿಟ್ಕೊಂಡು ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ, ಆ ರಾಜ್ಯಗಳಿಗೆ ರಾಜಧಾನಿಗಳು ಯಾವುದು, ಈ ಥರ ನೆನ್ಪಿಟ್ಕೊಳ್ಳೋಂಥ ವಿಷಯಗಳ ಆಧಾರಿತವಾಗಿ ಏನು ಪ್ರಶ್ನೆಗಳಿರಲ್ಲ. ನಿಜವಾಗ್ಲೂ ನನಗೆ ಅರ್ಥ ಆಗಿದ್ದರೆ ಅದಕ್ಕೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಯಾವ ವಿಷಯಗಳ ಮೇಲೆ ಇರುತ್ತೆ, JEE ಮೇನ್ಸಲ್ಲಿ ಯಾವ 3 ಸಬ್ಜೆಕ್ಟ್ ಇದೆಯೋ ಸೇಮ್ ಅದೇ 3 ಸಬ್ಜೆಕ್ಟು ಇಲ್ಲೂ ಇದೆ. ಆ್ಯಂಡ್ ಇದು ಮೇನು ಆಲೋಚನೆ ನೀವು ಹೇಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಯಾವ ಪ್ರಶ್ನೆಗೂ ನಿಖರವಾಗಿ ಒಂದೇ ರೀತಿಯ ಉತ್ತರ ಇರಲ್ಲ, ನೀವು ಒಂದು ಉತ್ತರ ಕೊಡಬೇಕಾದ್ರೆ ಹಲವು ರೀತಿಗಳಲ್ಲಿ ಯೋಚನೆ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಅದಕ್ಕೆ ಇದನ್ನು ಟೆಸ್ಟ್ ಮಾಡೋಕ್ಕೆ ಒಳ್ಳೆಯ ಅವಕಾಶ. ಸೊ ಪರೀಕ್ಷೆ ಕಾಲೇಜ್ ಬಗ್ಗೆ ತಿಳ್ಕೊಂಡಿದ್ದೀರಿ, ಪರೀಕ್ಷೆ ಬಗ್ಗೆ ತಿಳ್ಕೊಂಡಿದ್ದೀರಿ, ಈಗ ನಾನು ಸಿದ್ಧತೆ ಮಾಡಬೇಕಾದ್ರೆ ನಾನೊಂದು ಹಳ್ಳಿಯಲ್ಲಿದ್ದೀನಿ, ಸುಮಾರು ಜನ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದೋಂಥವ್ರು ಇದ್ದಾರೆ, ನಾನು ಇಲ್ಲಿದ್ದೀನಿ ನಾನು ಓದೋಕ್ಕಾಗಲ್ಲ ಆಯ್ಕೆ ಆಗೋಕ್ಕಾಗಲ್ಲ ಅನ್ನೋದು ಖಂಡಿತವಾಗ್ಲೂ ಅದು ತಪ್ಪು. ನಾನು ಎಲ್ಲಿದ್ದೀನಿ ಅನ್ನೋದು ಸಂಬಂಧ ಇಲ್ಲ, ನಾನು ಸಿದ್ಧತೆ ಮಾಡ್ತೀನಿ ಅಂತ ನಾನು ನಿಖರವಾಗಿ ಡಿಸೈಡ್ ಮಾಡಿದರೆ ಖಂಡಿತವಾಗ್ಲೂ ಮುಂದಕ್ಕೆ ಹೋಗಿ ಸಾಧನೆ ಮಾಡ್ಬೋದು. ಒಂದು ನೆನ್ಪಿಟ್ಕೋಬೇಕು, ನಮಗೆ ಎಲ್ಲಿದ್ದರೂ ನಾನು ಸಾಧನೆ ಮಾಡ್ಬೋದು ಅಂತ ಹೇಳಿದ ತಕ್ಷಣಕ್ಕೆ ನಾನು ಕೂತಿದ್ದ ಜಾಗದಲ್ಲಿ ಕೂತಿದ್ದೀನಿ ಏನೂ ಶ್ರಮ ಹಾಕಲ್ಲ ಅಂದರೆ ಅವಕಾಶ ನನಗೆ ಬರಲ್ಲ. ನಾನು ಅವಕಾಶಗಳು ಸೃಷ್ಟಿ ಮಾಡ್ಕೋಬೇಕು. ಯಾರು ನನ್ನನ್ನು ಕೇಳದೇ ಇದ್ದರೂ ನನ್ನ ಗುರಿ ನನಗೆ ಗೊತ್ತಿದ್ದರೆ ಅದಕ್ಕೆ ಏನು ಸಿದ್ಧತೆ ಮಾಡಬೇಕು ಅದು ಸಿದ್ಧತೆ ನಾನು ಮಾಡೋಕ್ಕೆ ರೆಡಿ ಇರಬೇಕು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ನಾನು ಮಾತಾಡ್ತೀನಿ. ಈಗ ಒಂದು ತಯಾರಿ ಆಗಬೇಕಂದ್ರೆ ಏನೇನು ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ನಾನು ಈಗ ಮಾತಾಡ್ತೀನಿ. ಏನು ಅಗತ್ಯ ಇದೆ ಅಂದರೆ, ಮೊದಲನೇದು ಈ 3 ಸಬ್ಜೆಕ್ಟಲ್ಲಿ ಎಕ್ಸಾಮ್ ಇದೆ ಅಂತ ನಾನು ಹೇಳಿದ್ನಲ್ಲ, ಈ 3 ಸಬ್ಜೆಕ್ಟಲ್ಲಿ ನಾನು ತುಂಬ ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿರ್ಬೇಕು. ಆಮೇಲೆ ಸುಮಾರು ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ಏನು ನಾವು ತಿಳ್ಕೊಂಡಿದ್ದೀವಿ ಅಂದರೆ ಇಂಟರ್ನೆಟ್ಟಲ್ಲಿ ವಿಡಿಯೋಗಳು ನೋಡಿಬಿಟ್ರೆ ನನಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಅರ್ಥ ಆಗ್ಬಿಡುತ್ತೆ ಅಂತ. JEE ಪರೀಕ್ಷೆ ಬರೀಬೇಕಾದ್ರೆ ಹಿಂದೆ ಯಾವ ಪ್ರಶ್ನೆ ಬಂದಿದೆಯೋ ಅದು ಯಾವುದು ಈ ವರ್ಷ ಬರಲ್ಲ. ಹೊಸದಾಗಿ ಒಂದು ಪ್ರಶ್ನೆ ಕೊಟ್ಟಾಗ, ಹೊಸದಾಗಿ ಒಂದು ಪ್ರಾಬ್ಲಮ್ ಕೊಟ್ಟಾಗ ಅದು ಸ್ವತಃ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಸೊ ನಿಮಗೆ
ಹೊಸದಾಗಿ ಇಲ್ಲಿವರೆಗೆ

ನಾನು ನೋಡದೇ ಇರುವಂತ ಪ್ರಾಬ್ಲಮ್ ಏನಾದರೂ ಕೊಟ್ಟಿದ್ರೆ ಅದನ್ನ ಬಿಡಿಸುವಂತ ಅಭ್ಯಾಸ ನಿಮಗೆ ಆಗಬೇಕು. ಸೊ ಕೇವಲ ವಿಡಿಯೋಗಳು ನೋಡಿ ಕಾನ್ಸೆಪ್ಟ್ಗಳು ತಿಳ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಇಲ್ಲ, ಅಭ್ಯಾಸ ಮಾಡೋದು ತುಂಬ ಮುಖ್ಯ. ಮೂರನೇದು, ಈ ಪರೀಕ್ಷೆ ಈಗ ನೋಡಿ 200 ಜನರಲ್ಲಿ ಒಬ್ಬನಿಗೆ ಮಾತ್ರ ಅವಕಾಶ ಕೊಡಬೇಕಂದ್ರೆ ಯಾರು ತುಂಬ ಬುದ್ಧಿವಂತರಿದ್ದಾರೆ ಅಂತ ಅವ್ರು ಕಂಡುಹಿಡಿಬೇಕು. ಸೊ ಸುಲಭವಾಗಿರುವ ಪ್ರಶ್ನೆಗಳು ಕೊಟ್ಟರೆ ಎಲ್ಲರೂ ಉತ್ತರ ಕೊಟ್ಬಿಡ್ತಾರೆ. ಸೊ ಕಠಿಣವಾಗಿರುವಂಥ ಸಮಸ್ಯೆಗಳು, ಕಠಿಣವಾಗಿರುವಂಥ ಸವಾಲುಗಳು ಹಾಕಿದರೆ ಯಾರು ಬಿಡಿಸ್ತಾರೋ ಅವರು ಬುದ್ಧಿವಂತರು, ಅವ್ರು ಸಿದ್ಧತೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಹಾಗಾಗಿ ಈ IIT ಪ್ರಶ್ನೆ ಪತ್ರಿಕೆ ಏನಿದೆಯೋ ಅದು ಕಠಿಣವಾಗೇ ಇರುತ್ತೆ. ಕಠಿಣವಾಗಿದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಟ್ಬಿಟ್ರೆ ನಾನು ಸೀಟ್ ಸಿಗಲ್ಲ, ಹೆದರ್ಕೊಳ್ಬಾರ್ದು. ಒಂದು ಸತಿ ನಾನು ಪ್ರಯತ್ನ ಮಾಡ್ತೀನಿ ಆಗಲ್ಲ, 2 ಸತಿ ಪ್ರಯತ್ನ ಮಾಡ್ತೀನಿ ಆಗಲ್ಲ, ಅಗತ್ಯ ಇದ್ರೆ 4-5 ಸತಿ ನಾನು ಇದು ಹೇಗೆ ಬಿಡಿಸ್ಬಹುದು ಅಂತ ಯೋಚನೆ ಮಾಡ್ತೀನಿ. 5 ಸತಿ ಆದ್ರೂ ಯೋಚನೆ ಮಾಡಿದ್ರು ನನಗೆ ಸಾಲ್ವ್ ಮಾಡೋಕ್ಕಾಗ್ಲಿಲ್ವಾ, ಒಂದು 2 ನಿಮಿಷ ಬ್ರೇಕ್ ಕೊಡ್ತೀನಿ, ಆಮೇಲೆ 6ನೇ ಸತಿ ಯೋಚನೆ ಮಾಡ್ತೀನಿ ಹೊರತು ಯಾವ ಪುಸ್ತಕದಲ್ಲಿ ಇದಕ್ಕೆ ಉತ್ತರ ಸಿಗತ್ತೆ ಅಥವಾ ಯಾವ ಇಂಟರ್ನೆಟ್ ವಿಡಿಯೋದಲ್ಲಿ ಇದಕ್ಕೆ ಏನಾದರೂ ಉತ್ತರ ಕೊಟ್ಟಿದ್ದಾರಾ ಅಂತ ನೋಡೋದಲ್ಲ. ನಾನು ಸ್ವತಃ ಅದ್ರ ಕಡೆ ಸಾಲ್ವ್ ಮಾಡೋದ್ರ ಕಡೆ ಗಮನ ಕೊಡಬೇಕು. ಆಮೇಲೆ ಈ ಪರೀಕ್ಷೆ ಇದೆಯಲ್ಲ, ಈಗ JEE ಪರೀಕ್ಷೆ ಬರೀಬೇಕಂದ್ರೆ ಕಷ್ಟದ ಪ್ರಶ್ನೆಗಳಿರುತ್ತೆ ಅಂತ ಒಂದು, ಅಷ್ಟು ಕಷ್ಟದ ಪ್ರಶ್ನೆಗಳ ಕಡೆಗೆ ಈಗ 3-3 ಗಂಟೆಗಳ ಕಾಲ ನೀವು ಕೂತ್ಕೊಂಡು ಗಮನ ಕೊಡಬೇಕು. ಅದು ನಮಗೆ ಗೊತ್ತಿರೋ ಪ್ರಶ್ನೆಗಳು, ರಿಟರ್ನ್ ಎಕ್ಸಾಮ್ ಇದ್ದರೆ ನಾವು ಬೋರ್ಡ್ ಎಕ್ಸಾಮಲ್ಲಿ ಏನು ಮಾಡ್ತೀವಿ, ಬರಿತಾ ಇರ್ತೀವಿ, ಹೋಗೋ ಸಮಯ ಗೊತ್ತಾಗಲ್ಲ. ಬಟ್ ಇದು ಸ್ವಲ್ಪ ಕಷ್ಟದ ಪ್ರಶ್ನೆಗಳು ಬಂದ ತಕ್ಷಣ ಬಿಟ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಅದು ಬಿಡದೇನೆ ತಪ್ಪುಗಳಿಂದ ನಾವು ಮಾಡ್ತಾ ಇರ್ತೀವಿ, ಒಂದೊಂದು ಸತಿ ತಪ್ಪುಗಳಾಗ್ತಾ ಇರುತ್ತೆ, ಅದರಿಂದ ಕಲ್ತ್ಕೊಂಡು ನಾವು ಮುಂದುವರಿಸಿದ್ರೆ ನಾವು ಖಂಡಿತವಾಗ್ಲೂ ಸಿದ್ಧತೆ ಮಾಡ್ಬೋದು. ಕೊನೆಯದು ಏನಂದರೆ, ಇದು ಸಿಲೆಬಸ್ ಇದೆಯಲ್ಲ, ಇದು ತುಂಬ ಕಷ್ಟ ಏನಿಲ್ಲ, ಆದರೆ ಯಾವ ಥರ ಪ್ರಶ್ನೆಗಳು ಬರುತ್ತೆ, ಯಾವ ಥರ ಪ್ರಶ್ನೆಗಳು ಬರಬಹುದು ಅನ್ನೋದ್ರ ಕಡೆ ನೀವು ಗಮನ ವಹಿಸ್ತಾ ಇರಬೇಕು, ನಿರಂತರವಾಗಿ ರಿವಿಷನ್ ಆಗ್ತಾ ಇರಬೇಕು. ಕೊನೆಯದಾಗಿ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ಕೊನೆಯದಾಗಿ ಯಾರಾದರೂ ಮಾರ್ಗದರ್ಶನ ನೀಡೋರು ಒಬ್ಬರು ಬೇಕು. ಎಷ್ಟೇ ಒಳ್ಳೆ ಟೀಚರ್ ಇದ್ರೂ ನಿಮಗೆ ಶ್ರಮ ಹಾಕುವಂಥ ಮನೋಭಾವ ಇಲ್ಲದೇ ಇದ್ದರೆ JEEಗೆ ತಯಾರಿಕೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮಾರ್ಗದರ್ಶನ ಬೇಕು, ಮಾರ್ಗದರ್ಶಕರು ಬೇಕು, ಅವರು ಇಲ್ಲದೇ ಇದ್ದರೂ ಮಾಡ್ಬೋದು, ಇದ್ದರೆ ತುಂಬ ಉಪಯೋಗ ಆಗುತ್ತೆ. ಇದರಲ್ಲಿ ಇನ್ನೊಂದು ವಿಷಯ, ಫಸ್ಟ್ ಎಲ್ಲಿಂದ ಶುರು ಮಾಡೋದು? ಈಗ ಅಭ್ಯಾಸ ನಾನು ಶುರು ಮಾಡಬೇಕು, ನಾನೀಗ 8ನೇ ತರಗತಿಯಲ್ಲಿದ್ದೀನಿ, 9ನೇ ತರಗತಿಯಲ್ಲಿದ್ದೀನಿ, ಎಲ್ಲಿಂದ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳು ಹೇಳ್ತೀನಿ. ಫಸ್ಟ್ ಸಿದ್ಧತೆ ಅನ್ನೋದು ನಮ್ಮ ಪಠ್ಯಪುಸ್ತಕದಿಂದ ಶುರು ಮಾಡೋದು, ಆಮೇಲೆ ಅದನ್ನು ಅಭ್ಯಾಸ ಮಾಡೋದು ಇದೆಯಲ್ಲ ಅದನ್ನು ಶುರು ಮಾಡಬೇಕು. ಇದರಲ್ಲಿ ಒಂದು, ನಾವು ಸ್ಕೂಲ್ಗಳಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ಯಾವ ಸಬ್ಜೆಕ್ಟು ಇಂಪಾರ್ಟೆಂಟು, ಆ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟರ್ ಇಂಪಾರ್ಟೆಂಟು, ಈ ಚಾಪ್ಟ್ರಲ್ಲಿ 5 ಮಾರ್ಕ್ ಪ್ರಶ್ನೆ ಬರುತ್ತೆ, ಈ ಚಾಪ್ಟ್ರಲ್ಲಿ ಯಾವುದು ಪ್ರಶ್ನೆಗಳು ಬರಲ್ಲ, ಯಾವ ಚಾಪ್ಟ್ರಲ್ಲಿ ಹೆಚ್ಚಿನ ಮಾರ್ಕ್ಸ್ದು ಪ್ರಶ್ನೆ ಬರಲ್ವೋ ಅದು ಬಿಟ್ಬಿಡೋದು, ಅಥವಾ ಇದರಲ್ಲಿ ಚಾಯ್ಸ್ ಬರುತ್ತೆ 2ರಲ್ಲೊಂದು ಬರೀರಿ ಅಂತ ಕೊಡ್ತಾರೆ, 3ರಲ್ಲೊಂದು ಬರೀರಿ ಅಂತ ಕೊಡ್ತಾರೆ, ನಾನು ಇದು ಕಲಿದೇ ಇದ್ರೂ ನಡೆಯುತ್ತೆ ಅನ್ನೋದು ಇದೆಯಲ್ಲ, ಇದು JEEಗೆ ಸಿದ್ಧತೆಗೆ ನಿಮಗೆ ಪೂರಕವಾಗಿ ಉಪಯೋಗ ಬರಲ್ಲ. ಎಲ್ಲ ವಿಷಯನೂ ಕಲಿಬೇಕು, ಯಾವುದೂ ಬಿಡಂಗಿಲ್ಲ. ಪಠ್ಯಕ್ರಮದಲ್ಲಿ ಏನಿದೆಯೋ ಸಂಪೂರ್ಣವಾಗಿ ಎಲ್ಲ ವಿಷಯಗಳು ಚೆನ್ನಾಗಿ ಅರ್ಥಕೊಂಡಿರ್ಬೇಕು. ಇದರಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಮು ನೀವು ಸ್ವತಃ ಸಾಲ್ವ್ ಮಾಡುವಂತ ಆಗಬೇಕು. ಸುಮಾರು ಬಾರಿ ಏನಾಗುತ್ತೆ, ನನಗೆ ಏನೋ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ನಾನು ಸಾಲ್ವ್ ಮಾಡೋಕೆ ಆಗಲಿಲ್ಲ, ನನ್ನ ಪಕ್ಕದಲ್ಲಿ ಒಬ್ಬ ಸ್ನೇಹಿತ ಮಾಡಿ ತೋರಿಸಿದ್ದಾನೆ, ಇಲ್ಲ ನನ್ನ ಸ್ಕೂಲ್ಗೆ ವಾಪಸ್ ಹೋದಾಗ ನನ್ನ ಟೀಚರ್ ಮಾಡಿ ತೋರಿಸಿದ್ದಾರೆ, ತೋರಿಸಿದ ತಕ್ಷಣ ಹಾಂ ಇದು ಇಷ್ಟೇ ಅಲ್ವಾ, ಗೊತ್ತಾಯ್ತು ಅಂತ ಅನಿಸುತ್ತೆ. ಆದರೆ ಒಂದು 1/2 ಗಂಟೆ ಬಿಟ್ಟು ನೀವು ಮತ್ತೆ ಅದೇ ಪ್ರಯತ್ನ ಮಾಡಿದರೆ ಮತ್ತೆ ಸಾಲ್ವ್ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಇದು ಯಾಕೆ ಆಗುತ್ತೆ ಅಂದರೆ ನಾವೇ ಸ್ವತಃ ಮಾಡದೇ ಇರೋದ್ರಿಂದ ಆಗುತ್ತೆ. ಸೊ ಇದು ಫಸ್ಟು, ಇದೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಬೇಕಂದ್ರೆ ನೀವೇ ಸ್ವತಃ ಮಾಡಬೇಕು, ಅದಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನು ನೀವೇ ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ, ಒಂದು ಸುಮಾರು ಕಷ್ಟದ ಪ್ರಾಬ್ಲಮ್ಗಳಿರುತ್ತೆ, ಎಲ್ಲನೂ ನಾವು ಮಾಡೋಕ್ಕಾಗಲ್ಲ, ಬಟ್ ಎಲ್ಲಾದರೂ ಒಂದು ಇನ್ನೊಬ್ಬರು ಯಾರೋ ಹೇಳ್ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅಥವಾ ಎಲ್ಲೋ ನೋಡಿದ್ವಿ ಇದು ಹೇಗೆ ಸಾಲ್ವ್ ಮಾಡೋದಂತ ತಿಳ್ಕೊಂಡಿದ್ವಿ, ತಿಳ್ಕೊಂಡ್ಮೇಲೆ ಅದು ಅಷ್ಟಕ್ಕೆ ಬಿಡೋದಲ್ಲ, ಈ ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಏನಾದರೂ ಸಾಲ್ವ್ ಮಾಡ್ಬೋದಾ,
ಯಾವುದೇ ಒಂದು ಪ್ರಶ್ನೆಗೆ 4-5 ರೀತಿಯಲ್ಲಿ ಇದಕ್ಕೆ ಸೊಲ್ಯೂಷನ್.

ಹುಡುಕ್ಬೋದು. ಸೊ ಯಾವ ರೀತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಹುಡುಕಬಹುದು ಅನ್ನೋದ್ರ ಕಡೆ ನೀವು ಸ್ವಲ್ಪ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಅದನ್ನು ಮಾಡ್ಬೋದು. ನೆಕ್ಸ್ಟ್, ಸುಮಾರು ಜನ ಈಗ ಕೋಚಿಂಗ್ಗೆ ಹೋಗುವಂಥವ್ರು ಯೋಚನೆ ಇರುತ್ತೆ, ಕೋಚಿಂಗ್ ಹೋದರೆ ಉಪಯೋಗ ಇದೆಯಾ ಅಂತ. ಖಂಡಿತವಾಗ್ಲೂ ಉಪಯೋಗ ಇದೆ, ಆದರೆ ಕೋಚಿಂಗ್ ಹೋಗಿದ್ದ ಕಾರಣಕ್ಕೆ ಆಯ್ಕೆ ಆಗ್ತೀರಿ ಅಂತ ಅಲ್ಲ. ಈಗ 20 ಲಕ್ಷ ಜನ ಹೋಗ್ತಾರೆ ಕೋಚಿಂಗ್ಗೆ, ಆಯ್ಕೆ ಆಗೋರಷ್ಟು ಬರೀ 10,000. ಏನು ವ್ಯತ್ಯಾಸ ಅಂದರೆ, ಕೋಚಿಂಗ್ ಹೋಗಿದ್ರು ಹೋಗದೇ ಇದ್ರು, ಕೋಚಿಂಗ್ ಹೋಗಿದ್ರೆ ಸ್ವಲ್ಪ ಮಾರ್ಗದರ್ಶನ ಸಿಗತ್ತೆ ಹೊರತು, ಕೋಚಿಂಗ್ ಹೋಗೋದ್ರಿಂದ ನಿಮಗೆ ಈ ಎಲ್ಲ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋದು ಇದೆಲ್ಲನೂ ಸಿಗಲ್ಲ. ಕೊನೆಗೆ ಮಾಡಬೇಕಾಗಿದ್ದು ನೀವೇ ಅಭ್ಯಾಸ ಮಾಡಬೇಕು, ನೀವೇ ಹಠ ಬಿದ್ದು ಕಷ್ಟದ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡಬೇಕು. ಸೊ ಯಾವುದೇ ಆಗಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಈ ಅಭ್ಯಾಸ ಮಾಡೋದು ಇದೆಯಲ್ಲ, ಇದನ್ನು ನೀವು ಶುರು ಮಾಡಬೇಕು. ಸುಮಾರು ಪುಸ್ತಕಗಳು ಇದೆ, ಈ ನಿಮಗೆ ಇಂಟರ್ನೆಟ್ಟಲ್ಲೂ ಸಿಗುತ್ತೆ, ಕೆಲವು ನಿಮ್ಮ ಶಾಲೆ ಲೈಬ್ರರಿಗಳಲ್ಲೂ ಸಿಗುತ್ತೆ. ಕೆಲವು ಪುಸ್ತಕಗಳು ನಾವು ಈ ನರ್ಸರೀಸ್ ಆಫ್ ಟ್ಯಾಲೆಂಟ್ ಕಾರ್ಯಕ್ರಮ ಎಲ್ಲಿ ನಡೆಸ್ತೀವೋ ಅಲ್ಲಿ ಶಾಲೆಗಳಿಗೆ ನಾವು ಕೊಟ್ಟಿದ್ದೀವಿ. ಸುಮಾರು ಪುಸ್ತಕಗಳು ಕಡಿಮೆ ವೆಚ್ಚದಲ್ಲಿ ಸಿಗುತ್ತೆ, ಅವರಿಂದನೇ ನೀವು ಶುರು ಮಾಡ್ಬೋದು. ಎಲ್ಲ ಇಂಟರ್ನೆಟ್ಟಲ್ಲೇ ಕರಿಬೇಕು ಅಂತ ಏನಿಲ್ಲ, ಒಂದಷ್ಟು ಜನ ಸ್ನೇಹಿತರ ಜೊತೆ ಸೇರ್ಕೊಂಡು ಶುರು ಮಾಡ್ಬೋದು ನೀವು ಸಿದ್ಧತೆ. ಒಬ್ಬರಿಂದ ಒಬ್ಬರು ಕಲಿಯೋಕ್ಕೆ ತುಂಬ ಅವಕಾಶಗಳಿದೆ. ನೆಕ್ಸ್ಟು, ಈ ಹಿಂದಿನ ಎಸ್ಪೆಷಲಿ ಈಗ ನೀವು 8th, 9th, 10th ನೋಡೋ ಅಗತ್ಯ ಇಲ್ಲ, ಬಟ್ ಪಿ ಯುಗೆ ಬಂದ ನಂತರ ಯಾವುದಾದ್ರೂ ಒಂದು ವಿಷಯದ ಮೇಲೆ ನೀವು ಒಂದು ಚಾಪ್ಟರ್ ಓದಿದ್ರಿ ಅಂದರೆ ಇದರಲ್ಲಿ JEEಯಲ್ಲಿ ಯಾವ ಥರ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಒಂದ್ಸತಿ ನೋಡ್ಬೋದು. ಎಲ್ಲನೂ ಈಗಿಂದ ಸ್ಕೂಲ್ ಹಂತದಿಂದ ಬೇಕಾಗಿಲ್ಲ, ಬಟ್ ಆ ಟೈಮಲ್ಲಿ ಒಂದ್ಸತಿ ನೋಡ್ಬೋದು. ಇದು ಮಾರ್ಗದರ್ಶನ, ನಾನು ಹೇಳಿದ್ನಲ್ಲ ಕೋಚಿಂಗ್ಗೆ ಹೋಗೋದ್ರಿಂದ ಸ್ವಲ್ಪ ಮಾರ್ಗದರ್ಶನ ಸಿಗತ್ತೆ ಅಂತ. ಆ ಥರ ಮಾರ್ಗದರ್ಶನ ಕೊಡೋರು ಮಧ್ಯದಲ್ಲಿ ಇರಬೇಕು, ನಮ್ಮ ಗುರಿ ನೆನಪಿಸೋರು ಇರಬೇಕು. ಕೋಚಿಂಗಿಂದಾನೇ ಆಗತ್ತೆ ಅಂತ ಖಂಡಿತವಾಗ್ಲೂ ಹೇಳಲ್ಲ, ಕೋಚಿಂಗಿಂದ ಸ್ವಲ್ಪ ಉಪಯೋಗ ಅಂತೂ ಆಗತ್ತೆ. ಕೋಚಿಂಗ್ ಇಲ್ಲದೇ ಇದ್ದರೂ ಆಯ್ಕೆ ಆಗಿರೋರು ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಕೆಲವು ತಪ್ಪುಗಳು ಮಾಡ್ತಾ ಇರ್ತೀವಿ ನಾವು ಈ ಥರದ ಸಿದ್ಧತೆ ಮಾಡಬೇಕಾದ್ರೆ, ಏನೇನು ತಪ್ಪುಗಳು ಮಾಡಬಾರ್ದು ಅನ್ನೋದು ಒಂದು ಪಟ್ಟಿ. ಈ ಪ್ರಯತ್ನ ಇದೆಯಲ್ಲ, ಇದಕ್ಕೆ ಶಾರ್ಟ್ಕಟ್ಗಳಿಲ್ಲ. ಸುಮಾರು ವಿದ್ಯಾರ್ಥಿಗಳು ಈ ಮ್ಯಾಥ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದಕ್ಕೇನಾದರೂ ಒಂದು ಶಾರ್ಟ್ಕಟ್ ಇದೆಯಾ, ಇದಕ್ಕೇನಾದರೂ ಒಂದು ಫಾರ್ಮುಲಾ ಇದೆಯಾ, ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಮುಗಿಯತ್ತಾ, ಯಾವುದೂ ಇಲ್ಲ. ನಿಮಗೆ ಶಾರ್ಟ್ಕಟ್ಗಳು ಹಿಡಿದಾಗ ಆ ಪ್ರಶ್ನೆಗೆ ಆ ಕ್ಷಣಕ್ಕೆ ಉತ್ತರ ಸಿಗತ್ತೆ ಹೊರತು, ಎಲ್ಲ ವಿಷಯಗಳು ಸಂಪೂರ್ಣವಾಗಿ ಅರ್ಥಕೊಂಡು JEE ಪರೀಕ್ಷೆಯ ದಿವಸ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಶಾರ್ಟ್ಕಟ್ಗಳು ಹಿಡಿಯೋಕ್ಕೆ ಹೋಗಬೇಡಿ. ಇನ್ನೊಂದು, ಈ ಪಕ್ಕದವ್ರನ್ನ ಜೋ ನೋಡಿಕೊಂಡು ಕಂಪೇರ್ ಮಾಡೋದು ಒಂದು ಅಭ್ಯಾಸ ಇದೆ, ಕೆಟ್ಟ ಅಭ್ಯಾಸ ಅದು. IIT JEEಗೆ ಆಯ್ಕೆ ಆಗಬೇಕು ಅಂದರೆ ಯಾರು ಬುದ್ಧಿವಂತರೋ ಅವರು ಆಯ್ಕೆ ಆಗ್ತಾರೆ ಅನ್ನೋದು ಸತ್ಯನೇ, ಆದರೆ ಯಾರು ನಿರಂತರವಾಗಿ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಹೆಚ್ಚಿನ ಅವಕಾಶ ಇದೆ. ಯಾರು ಸತತವಾಗಿ, ಈಗ ನೀವು ಯಾವಾಗಿಂದ ನಾನು ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ನಿರ್ಧಾರ ತಗೋತೀರೋ ಆ ದಿನದಿಂದ ಯಾರು ನನಗೆ ನೆನಪಿಸ್ತೆ ನಾನೇ ಸ್ವಂತವಾಗಿ ನಾನು ಓದ್ಕೊಳ್ತೀನಿ, ಯಾರು ಸಪೋರ್ಟ್ ಇಲ್ಲದೆ ನನಗೆ ಯಾರು ಹೇಳಬೇಕಾಗಿಲ್ಲ, ಯಾರು ನಾನು ಬೆಳಗ್ಗೆ ಎಬ್ಬಿಸ್ಬೇಕಾಗಿಲ್ಲ, ನನ್ನ ಪಾಟಿಗೆ ನಾನು ಓದ್ಕೊಳ್ತೀನಿ ಅಂತ ಯಾರು ಸಿದ್ಧತೆ ಮಾಡ್ತಾರೋ ಅವ್ರು ಖಂಡಿತವಾಗ್ಲೂ ತಲುಪ್ತಾರೆ ಅವ್ರ ಗುರಿಯನ್ನು. ಪಕ್ಕದವ್ರಿಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ, ನಮಗೆ ಗೊತ್ತಿರೋರು ನಮ್ಮ ಕಾಲೇಜು ಹಂತದಲ್ಲೇ ಅಥವಾ ನಮ್ಮ ಶಾಲೆ ಹಂತದಲ್ಲೇ ನಮಗೆ ಗೊತ್ತಿರೋರು ಇರ್ತಾರೆ, ಬಟ್ JEE ಪರೀಕ್ಷೆ ಬರೆಯೋರು ಇಡೀ ದೇಶಾದ್ಯಂತ ಇದ್ದಾರೆ, ಅವರೆಲ್ಲರಿಗೂ ನೀವು ಹೋಲಿಕೆ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಹೋಲಿಕೆ ಮಾಡೋದು ಕಡಿಮೆ ಮಾಡಿ. ಈ ಕಷ್ಟದ ಪ್ರಶ್ನೆಗಳು ಬಂದ ತಕ್ಷಣ ಬಿಟ್ಬಿಡ್ತೀವಿ, ಒಂದು 2 ಸತಿ ನೋಡ್ತೀವಿ, 3 ಸತಿ ನೋಡ್ತೀವಿ, ಅಪ್ಪ ಇದು ತುಂಬ ಕಷ್ಟ ಇದೆ ಬಿಟ್ಬಿಡೋಣ ಅಂತ ಅನ್ಸುತ್ತೆ. ಬಿಡಬಾರ್ದು, ಬಿಡದೇನೆ ಅದ್ರ ಹಿಂದೆ ನೀವು ಯೋಚನೆ ಮಾಡ್ತಾ ಇದ್ರೆ ಕೊನೆಗೂ ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗದೇ ಇರ್ಬೋದು. ಆದರೆ ಯಾವ ಯಾವ ರೀತಿಯಲ್ಲಿ ಇದು ಸಾಲ್ವ್ ಮಾಡ್ಬೋದು ಅಂತ ನೀವು ನಿರಂತರವಾಗಿ ಯೋಚನೆ ಮಾಡ್ತೀರಿ ನೋಡಿ, ಅದರಲ್ಲೇ ತುಂಬ ಕಲಿಕೆ ಇದೆ. ಸೊ ಯಾವುದೂ ಕಷ್ಟದ ಪ್ರಶ್ನೆ ಬಂದಿದ್ದ ಕಾರಣಕ್ಕೆ ನೀವು ಬಿಡಬಾರ್ದು. ಕೊನೆಯದಾಗಿ, ತುಂಬ ಕೋಚಿಂಗ್ ಮೇಲೇನೋ ಅಥವಾ ಇಂಟರ್ನೆಟ್ ಮೇಲೇನೋ ಅತಿಯಾಗಿ ನಂಬಿಕೆ ಇಟ್ಕೋಬಾರ್ದು. ಅವೆಲ್ಲನೂ ಉಪಯೋಗ ಆಗತ್ತೆ ಯಾವಾಗ ನಾನು ಸರಿಯಾದ ದಿಕ್ಕಲ್ಲಿ ಪ್ರಯತ್ನ ಹಾಕಿದಾಗ. ನಾನು ಒಳ್ಳೆ ಕೋಚಿಂಗ್ಗೆ ಸೇರಿಕೊಂಡೆ ಅಥವಾ ನಾನು ಒಳ್ಳೆ ಇಂಟರ್ನೆಟ್ಟಲ್ಲಿ ಒಂದು ಕೋರ್ಸ್ಗೆ ಸೇರಿಕೊಂಡಿದ್ದೆ ಅನ್ನೋ ಕಾರಣಕ್ಕೆ ನೀವುಗಳು ಆಯ್ಕೆ ಆಗಲ್ಲ. ಫಸ್ಟ್ ಅಭ್ಯಾಸ ನಿಮ್ಮ ಕಡೆಯಿಂದ ಆಗಬೇಕು, ಸರಿಯಾದ ದಿಕ್ಕಲ್ಲಿ ಸಿದ್ಧತೆ ನಿಮ್ಮ ಕಡೆಯಿಂದ ಆಗಬೇಕು. ಈಗ ನೀವು 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಇದ್ದರೆ ನಾನು ಹೇಳಿದೆ, ಫಸ್ಟ್ ನಿಮ್ಮ ಪಠ್ಯಕ್ರಮದ ಏನಿದೆಯೋ ಅದನ್ನು ಫಸ್ಟ್ ಶುರು ಮಾಡಿ.
ಹೋಗಿ ಯಾವುದು ಕೋಚಿಂಗ್ ಸೆಂಟರ್ಗೆ ಕೋಚಿಂಗ್ಗೆ ಈಗಲೇ

0: ಇಂದಾನೆ ಸೇರ್ಕೊಳ್ಳೋ ಅಗತ್ಯ ಇಲ್ಲ. ಸುಮಾರು ಕಡೆ ಈ ಫೌಂಡೇಶನ್ ಕೋರ್ಸ್ ಅಂತ ಎಲ್ಲ ನಡೆಯುತ್ತೆ. ಅವಕಾಶ ಇದ್ದರೆ ಸೇರ್ಕೊಂಡ್ರೆ ಓಕೆ, ಸೇರ್ಕೊಳ್ಳದೆ ಇದ್ದರೂ ನೀವೇನೂ ಕಳ್ಕೊಳ್ಳಲ್ಲ. ಯಾಕೆ ಅಂದರೆ ನೀವು ಮನೆಯಲ್ಲಿ ಕೂತಿದ್ದ ಕಡೆಯಿಂದಾನೇ ಸಿದ್ಧತೆ ಮಾಡ್ಬೋದು. ನೆಕ್ಸ್ಟ್, ಗಣಿತದ ವಿಷಯದಲ್ಲಿ ತುಂಬ ವಿದ್ಯಾರ್ಥಿಗಳು ಕಷ್ಟಪಡ್ತಾರೆ. ಎಸ್ಪೆಷಲಿ ಶಾಲಾ ಹಂತದಲ್ಲಿ ನಮ್ಮ ಪಠ್ಯಕ್ರಮ ಏನಿದೆಯೋ, ನಿಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ ಏನಿದೆಯೋ, ಅದು ಗಣಿತ ಸಾಕಾಗಲ್ಲ. ಒಂದು ಎರಡು ಹೆಜ್ಜೆ ಅದು ದಾಟಿ ಮುಂದಕ್ಕೂ ಸ್ವಲ್ಪ ಸಿದ್ಧತೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಾನೊಂದು ಎರಡು ಪುಸ್ತಕಗಳ ಹೆಸರು ಕೊನೆಗೆ ಹೇಳ್ತೀನಿ, ಅವನ್ನ ಇಟ್ಕೊಂಡು ಸ್ವಲ್ಪ ಶುರು ಮಾಡಿ ಸ್ವಂತವಾಗಿ. ಫ್ರೀ ಇದ್ದಾಗೆಲ್ಲ ಪ್ರತಿ ಶನಿವಾರ ಮಧ್ಯಾಹ್ನ, ಭಾನುವಾರ ಬೆಳಿಗ್ಗೆ, ವಾರಕ್ಕೆ ಒಂದು ಅಥವಾ ಎರಡು ಗಂಟೆ ಸಮಯ ಕೊಡೋಕ್ಕಾಗತ್ತಾ ನೋಡಿ. ಅಷ್ಟು ಸಮಯ ನಿರಂತರವಾಗಿ ಕೊಟ್ಟರೆ ನೀವೇ ಸ್ವಂತವಾಗಿ ಅದಕ್ಕೆ ಸಿದ್ಧತೆ ಮಾಡ್ಕೋಬೋದು. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಹೊಸದಾಗಿ ಏನು ಪುಸ್ತಕಗಳು ಓದೋ ಅಗತ್ಯನೂ ಇಲ್ಲ. ಏನಾದರೂ ಸ್ಕೂಲಲ್ಲಿ ಅವಕಾಶ ಸಿಕ್ಕಿದಾಗೆಲ್ಲ ಸಣ್ಣ ಪ್ರಯೋಗಗಳಲ್ಲಿ ಭಾಗವಹಿಸುವಂಥದ್ದು, ಅಥವಾ ಪ್ರತಿಯೊಂದಕ್ಕೂ ಏಕೆ ಇದು ಈ ಥರ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ತಿಳ್ಕೊಳ್ಳೋದ್ರಲ್ಲಿ ನೀವು ಈ ಎರಡು ವಿಷಯಗಳಲ್ಲಿ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ, ಸುಮಾರು ವಿಷಯಗಳು ಕಲಿಬೋದು. ಆಮೇಲೆ ಈ ಕಷ್ಟದ ಪ್ರಶ್ನೆಗಳಿರುತ್ತಲ್ಲ, ಅದನ್ನು ಸ್ವಂತವಾಗಿ ಬಿಡಿಸುವಂಥದ್ದು ಕಲೀರಿ. ಟೀಚರ್ ಹೇಳ್ಕೊಡ್ಬೇಕು ಅಥವಾ ಯಾವುದೋ ಗೈಡ್ ಪುಸ್ತಕ ಇಟ್ಕೊಂಡು, ಸೊಲ್ಯೂಷನ್ ಪುಸ್ತಕ ಇಟ್ಕೊಂಡು, ಅಥವಾ ಇಂಟರ್ನೆಟ್ಟಲ್ಲಿ ನೋಡಿ ನಾನು ಸಾಲ್ವ್ ಮಾಡ್ತೀನಿ ಅನ್ನೋದಕ್ಕಿಂತ ಒಂದು ದಿನ ವೇಸ್ಟ್ ಆದರೂ ಪರವಾಗಿಲ್ಲ, ನಾನೇ ಸ್ವಂತವಾಗೇ ಇದನ್ನು ಬಿಡಿಸ್ಬೋದೆ ಅಂತ ನೀವು ಸ್ವಲ್ಪ ಹಠ ಇರಬೇಕು. ನಾನೇ ಮಾಡಬೇಕು ಅನ್ನೋ ಹಠ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಈಗ ಗಣಿತದಲ್ಲಿ ನಾನು ಒಂದು ಹೇಳಿದ್ದೆ, ಪಠ್ಯ ಪುಸ್ತಕ ಏನಿದೆಯೋ ಅದು ಸುಮಾರಾಗಿ ಸಾಕಾಗದೇ ಇರ್ಬೋದು, ಒಂದು ಎರಡು ಹೆಜ್ಜೆ ಮುಂದಕ್ಕೆ ಹೋಗಿ ಕಲಿಬೇಕು ಅಂತ. ಬೋರ್ಡ್ ಎಕ್ಸಾಮಲ್ಲಿ ಸಿದ್ಧತೆ ಹೇಗೆ ಮಾಡ್ತೀವೋ ಅದು ಅಷ್ಟು ಸಾಕಾಗಲ್ಲ, ಅದನ್ನು ದಾಟಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಲಿತರೆ ತುಂಬ ಒಳ್ಳೆಯದು. ಕೊನೆಗೆ ಏನು ಕಲ್ತಿದ್ದೀವಿ ಅನ್ನೋದು ಎಷ್ಟು ಮುಖ್ಯ ಅನ್ನೋ, ಹೊಸ ವಿಷಯ ಬಂದಾಗ ನಾನು ಹೇಗೆ ಕಲಿಬೇಕು, ನಾನು ಸ್ವಂತವಾಗಿ ಕಲಿಯೋದಾದರೆ ಹೇಗೆ ಅನ್ನೋದು ಗೊತ್ತಿರಬೇಕು. ಸುಮಾರು ಬಾರಿ ಏನಾಗುತ್ತೆ, ನನಗೆ ಇದೊಂದು ಯಾವುದೋ ಒಂದು ವಿಷಯ ಇದೆ, ನನಗೆ ಇದು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ನನಗೆ ಹೇಳ್ಕೊಡೋರು ಸಿಗದೇ ಇರ್ಬೋದು, ನೀವೆಲ್ಲ ಬೇರೆ ಬೇರೆ ಕಡೆ ಇದ್ದೀರಿ, ಹೇಳ್ಕೊಡೋರು ಸಿಗದೇ ಇದ್ದಾಗ ಒಂದಲ್ಲ ನಾಲ್ಕು ಪುಸ್ತಕ ಓದ್ತೀನಿ, ನಾಲ್ಕು ಪುಸ್ತಕ ಇವತ್ತು ನನಗೆ ಅರ್ಥ ಆಗಲಿಲ್ಲ, ನಾಳೆ ಮತ್ತೆ ಇನ್ನೊಂದು ಸತಿ ಓದ್ತೀನಿ, ಆ ಥರ ಓದಿ ಸ್ವಂತವಾಗಿ ಕಲಿಯೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡಬೇಕು. ಈಗ ನೀವು ಎಲ್ಲನೂ ಐ ಐ ಟಿಗೆ ಸೇರಬಹುದೇ ಅನ್ನೋ ಪ್ರಶ್ನೆ ಇದೆಯಲ್ಲ, ಈ ಇವತ್ತಿನ ಟಾಪಿಕ್ ಇದೆಯಲ್ಲ, ಅದನ್ನು ಬಿಟ್ಬಿಡಿ. ಬಿಟ್ಬಿಟ್ಟು ನಿನ್ನೆ ಗೊತ್ತಿಲ್ಲದಿರೋ ವಿಚಾರ ಇವತ್ತೇನಾದರೂ ಕಲ್ತಿದ್ದೀನಾ, ಈ ಮೂರು ವಿಷಯಗಳಲ್ಲಿ ನಿನ್ನೆಗೆ ಹೋಲಿಸಿದ್ರೆ ಇವತ್ತು ನನಗೇನಾದರೂ ಒಂದು ಚೂರು ಎಕ್ಸ್ಟ್ರಾ ತಿಳ್ಕೊಂಡಿದ್ದೀನಾ, ಇವತ್ತಿಗೆ ಹೋಲಿಸಿದ್ರೆ ನಾಳೆ ಎಕ್ಸ್ಟ್ರಾ ತಿಳ್ಕೊಳ್ತೀನಾ ಅನ್ನೋದ್ರ ಕಡೆ ನಿಮಗೆ ನೀವೇ, ಇವತ್ತು ನಾನು ಹೊಸದಾಗಿ ಏನು ಕಲಿತೆ ಅನ್ನೋ ಥರ ನೀವು ಪ್ರಶ್ನೆಗಳು ಕೇಳ್ಕೊಂಡಿದ್ರೆ ಸುಮಾರು ಸಿದ್ಧತೆ ಅದರಲ್ಲೇ ಆಗ್ತಾಯಿದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳೋಕ್ಕೆ ಕೆಲವು ಅಂಶಗಳು. ಒಂದು, ನೀವು ಹಳ್ಳಿಯಲ್ಲಿರಲಿ, ಸಿಟಿಯಲ್ಲಿರಲಿ, ಪ್ರೈವೇಟ್ ಸ್ಕೂಲಲ್ಲಿ ಓದಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಲಿ, ಎಲ್ಲೇ ಇದ್ರೂ ಖಂಡಿತವಾಗ್ಲೂ ಪ್ರವೇಶ ಐ ಐ ಟಿಗೆ ನೀವು ಪ್ರವೇಶ ಮಾಡ್ಬೋದು, ಅದು ಏನೂ ಅಡಚಣೆ ಇಲ್ಲ. ಇದರಲ್ಲಿ ನಮ್ಮ ಪ್ರಯತ್ನ ಹೇಗಿದೆ ಅನ್ನೋದೇ ಮುಖ್ಯ. ನಾನು ಇಲ್ಲಿ ನಿಮಗೆ ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿದು ಹೇಳಿದ್ನಲ್ಲ, ನಿಮಗೆ ನೀವೇ ಪ್ರಶ್ನೆಗಳು ಕೇಳ್ಕೊತಾ ಇರಬೇಕು, ಕುತೂಹಲ ಇರಬೇಕು. ಯಾರೂ ಹೇಳದೇ ಇದ್ರೂ ಪ್ರತಿ ಶನಿವಾರ ಭಾನುವಾರ ಇದಕ್ಕೆ ಅಂತ ಒಂದು ಗಂಟೆ ಸಮಯ ನಾನು ತೆಗೆದಿಡೋಕ್ಕಾಗತ್ತಾ ಅನ್ನೋ ಶಿಸ್ತು ನಿಮಗಿರಬೇಕು. ಕಠಿಣವಾದ ಪ್ರಶ್ನೆಗಳು ಬಂದಾಗ ಅಯ್ಯೋ ಬಿಟ್ಬಿಡೋಣ ಅಂತ ಅನಿಸ್ತಾ ಇದ್ರೂ ಸಹ ಹಠ ಬಿದ್ದು ನೀವೇ ಮಾಡುವಂಥ ಇದು ಮನೋಭಾವ ಇರಬೇಕು. ಆಮೇಲೆ ಪಠ್ಯಕ್ರಮದಲ್ಲಿ ಎಲ್ಲ ವಿಷಯಗಳು ಕಲಿಯುವಂತೆ ಆಗಬೇಕು ಮನೋಭಾವ ಇರಬೇಕು. ಇದರಲ್ಲಿ ಪ್ರಶ್ನೆ ಬರುತ್ತೆ, ಇದರಲ್ಲಿ ಪ್ರಶ್ನೆ ಬರಲ್ಲ ಅಂತ ಬಿಡಬಾರ್ದು. ಆಟೋಮೆಟಿಕ್ಲಿ ನೀವು ಎಲ್ಲೇ ಇದ್ರೂ ಖಂಡಿತವಾಗ್ಲೂ ಐ ಐ ಟಿಗೆ ಹೋಗ್ಬೋದು. ಸೊ ನೀವು ಎಲ್ಲೇ ಇದ್ರೂ ಈಗಲಿಂದ ಶುರು ಮಾಡಿ, ಸಿದ್ಧತೆ ಶುರು ಮಾಡಿ. ನಿಮ್ಮ ಹತ್ರ ಯಾವ ಪುಸ್ತಕಗಳಿದೆಯೋ ಆ ಪುಸ್ತಕಗಳು ಇಟ್ಕೊಂಡು ಶುರು ಮಾಡಿ. ಆಮೇಲೆ ನಿರಂತರವಾಗಿ ಏನಾದರೂ ಇದು ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ ಸುಧಾರಣೆ ಆಗ್ತಾ ಇದ್ರೆ ಆಟೋಮೆಟಿಕ್ಲಿ ನಿಮ್ಮ ಗುರಿಯನ್ನು ನೀವು ಮುಟ್ತೀರ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ನಾನು ಐ ಐ ಟಿಗೆ ಹೋಗಬಹುದೇ ಎಂಬ ವಿಷಯದ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಶಿಕ್ಷಣ ವಿಭಾಗದ ಮುಖ್ಯಸ್ಥರು ಹಾಗೂ ಡೆಪ್ಯೂಟಿ ಸಿಇಒ ಆದ ಶ್ರೀ ಪ್ರವೀಣ್ ಕುಮಾರ ಎಸ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆಹಾಲು ಎಂಬ ಅಮೃತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ.

ಹಳದಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆಹಾಲು ಎಂಬ ಅಮೃತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಎದೆಹಾಲಿನ ಮಹತ್ವವನ್ನು ನಾವು ತಾಯಂದಿರಿಗೆ ಅರ್ಥ ಮಾಡಿಸುವ ಕಾಲಘಟ್ಟದಲ್ಲಿ ಇದ್ದೇವೆ ಎನ್ನುವುದು ಒಂದು ಸೂಚಕದ ಸಂಗತಿ. ಏಕೆಂದರೆ ಪ್ರಕೃತಿಯಲ್ಲಿ ಇರುವ ಇತರೆ ಎಲ್ಲ ಸಸ್ತನಿಗಳಿಗೆ ಸ್ವಾಭಾವಿಕವಾಗಿ ಎದೆಹಾಲಿನ ಮಹತ್ವದ ಅರಿವಿದೆ ಮತ್ತು ಅವುಗಳಲ್ಲಿ ಆಲಮಿಸುವ ವೈಫಲ್ಯ ಮತ್ತಿತರ ಸಮಸ್ಯೆಗಳು ಕಾಣಿಸಿಕೊಳ್ಳುವುದಿಲ್ಲ. ಬೇರೆ ಸಸ್ತನಿಗಳಲ್ಲಿ ತಾಯಿ ಆಲುಣಿಸಲು ವಿಫಲವಾದರೆ ನವಜಾತ ಸಸ್ತನಿಗಳು ಬದುಕಲಾರವು. ಮನುಷ್ಯರಲ್ಲಿ ವೈದ್ಯಕೀಯ ತಂತ್ರಜ್ಞಾನ ಸುಧಾರಿಸಿದಂತೆ ಎದೆಹಾಲಿಗೆ ಬದಲಾಗಿ ಬಳಸಬಲ್ಲ ಫಾರ್ಮುಲಾ ಹಾಲುಗಳು ಮುನ್ನೆಲೆಗೆ ಬಂದಿವೆ. ಆದರೆ ಮಾನವನ ವಿಕಾಸದಲ್ಲಿ ಎದೆಹಾಲಿನ ಪಾತ್ರವು ಎಷ್ಟು ಮಹತ್ವದ್ದು ಎಂದು ಅರಿವಾಗಲು ಎದೆಹಾಲಿನಲ್ಲಿರುವ ಲಾಭದಾಯಕ ಅಂಶಗಳ ಬಗ್ಗೆ ಅರಿವಿರಬೇಕು. ತಾಯಿಯಿಂದ ಉತ್ಪಾದನೆಯಾಗುತ್ತಿರುವ ಎದೆಹಾಲು ಆಯಾ ಮಗುವಿನ ಅಗತ್ಯತೆಗೆ ಅನುಗುಣವಾಗಿ ಉತ್ಪಾದನೆಯಾಗಿರುತ್ತದೆ. ಉದಾಹರಣೆಗೆ, ಮಗುವು ಅವಧಿಗೆ ಮುನ್ನ ಅಕಾಲಿಕ ಶಿಶುವಾಗಿ ಕಡಿಮೆ ತೂಕದೊಂದಿಗೆ ಜನಿಸಿದಲ್ಲಿ ಆ ತಾಯಿಯು ಹೆಚ್ಚು ಪ್ರೋಟೀನ್ ಅಂಶಗಳಿರುವ ಎದೆಹಾಲನ್ನು ಉತ್ಪಾದಿಸುತ್ತಾಳೆ. ಇದರಿಂದಾಗಿ ಮಗುವಿನ ತೂಕ ಮತ್ತು ಬೆಳವಣಿಗೆಗಳು ಸುಧಾರಿಸುತ್ತದೆ. ವಿವಿಧ ಪ್ರಾಣಿಗಳ ಎದೆಹಾಲನ್ನು ಪರೀಕ್ಷೆ ಮಾಡಿ ನೋಡಿದಾಗ, ಪ್ರಕೃತಿಯು ಎದೆಹಾಲೆಂಬ ದಿವ್ಯ ಅಮೃತವನ್ನು ಸೃಷ್ಟಿ ಮಾಡಿದಾಗ ಅನುಸರಿಸುವ ಸೂಕ್ಷ್ಮತೆಗಳು ಬೆಳಕಿಗೆ ಬಂದಿವೆ. ಹುಲಿ ಮತ್ತು ಸಿಂಹದ ಮರಿಗಳು ದೈಹಿಕವಾಗಿ ಹೆಚ್ಚು ಶಕ್ತಿಶಾಲಿಗಳು. ಅವುಗಳ ಮಾಂಸದ ಸ್ನಾಯುಗಳು ವೇಗವಾಗಿ ಬೆಳೆಯಬೇಕು. ಈ ಕಾರಣದಿಂದಾಗಿ ಹುಲಿ ಮತ್ತು ಸಿಂಹದ ಎದೆಹಾಲಿನಲ್ಲಿ ಮನುಷ್ಯರ ಎದೆಹಾಲಿಗೆ ಹೋಲಿಸಿದಾಗ ಸುಮಾರು 10 ಪಟ್ಟು ಹೆಚ್ಚು ಪ್ರೋಟೀನ್ ಅಂಶ ಇರುತ್ತದೆ. ಮನುಷ್ಯರಲ್ಲಿ ದೈಹಿಕ ಬೆಳವಣಿಗೆಗಿಂತ ಮೆದುಳಿನ ವಿಕಸನಕ್ಕೆ ಹೆಚ್ಚು ಒತ್ತು ಕೊಡುತ್ತೇವೆ. ಮಗು ಭಾಷೆ ಮತ್ತು ಸಾಮಾಜಿಕ ಕಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯನ ಮೆದುಳಿನ ಕಣಗಳು ಮತ್ತು ಅವುಗಳ ನಡುವಿನ ಸಂಪರ್ಕ ಸೇತುವೆಗಳು ವೇಗವಾಗಿ ಬೆಳೆಯಬೇಕು. ಈ ಬೆಳವಣಿಗೆಗೆ ಅಗತ್ಯವಾದ ಕೊಬ್ಬಿನ ಆಮ್ಲಗಳು ಮತ್ತು ಕೊಲಿನ್ ತಾಯಿಯ ಹಾಲಿನಲ್ಲಿ ಇರುತ್ತದೆ. ಮಗು ಹುಟ್ಟಿದ ತಕ್ಷಣ, ಅಂದರೆ 1 ಗಂಟೆಯ ಒಳಗೆ ಎದೆಹಾಲು ಉಣಿಸುವುದನ್ನು ಪ್ರಾರಂಭಿಸಬೇಕು. ಒಂದು ವೇಳೆ ಸಿಸರಿನ್ ಮೂಲಕ ಹೆರಿಗೆಯಾಗಿದ್ದು ತಾಯಿ ನೋವಿನಲ್ಲೂ ಇದ್ದರೂ ಇತರೆ ಸಹಾಯ ಪಡೆದು ಮಗುವಿಗೆ ಎದೆಹಾಲು ಉಣಿಸಲು ಪ್ರಯತ್ನ ಮಾಡಬೇಕು. ಹೆರಿಗೆಯಾದ ತಕ್ಷಣ ಬರುವ ಹಳದಿ ಬಣ್ಣದ ಗಿಣ್ಣು ಹಾಲು ಮಗುವಿನ ಮೊದಲ ಲಸಿಕೆಯಂತೆ ಕೆಲಸ ಮಾಡುತ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಈ ಗಿಣ್ಣಾಲಿನಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ. ಮೊದಲ 6 ತಿಂಗಳ ಕಾಲ ಮಗುವಿಗೆ ನೀರು, ಜೇನುತುಪ್ಪ ಅಥವಾ ಬೇರೆ ಯಾವುದೇ ದ್ರವಾಹಾರಗಳನ್ನು ನೀಡದೆ ಕೇವಲ ಎದೆಹಾಲನ್ನು ನೀಡಬೇಕು. ಮೊದಲ 6 ತಿಂಗಳುಗಳ ಕಾಲ ಮಗುವಿನ ಅಗತ್ಯತೆಯನ್ನು ಪೂರೈಸುವ ಸಂಪೂರ್ಣ ಶಕ್ತಿ ಎದೆಹಾಲಿಗೆ ಇರುತ್ತದೆ. ಉತ್ತಮ ರೀತಿಯಲ್ಲಿ ಎದೆಹಾಲು ಉತ್ಪಾದನೆಯಾಗಬೇಕೆಂದರೆ ತಾಯಿ ಉತ್ತಮ ಪೌಷ್ಟಿಕ ಆಹಾರವನ್ನು ಸೇವಿಸುವುದು, ಚೆನ್ನಾಗಿ ನೀರು ಕುಡಿಯುವುದು ಮತ್ತು ಮಾನಸಿಕ ಒತ್ತಡಗಳಿಂದ ದೂರ ಇರುವುದು ಅಗತ್ಯವಾಗಿದೆ. ಮಗುವನ್ನು ಸರಿಯಾದ ಕ್ರಮದಲ್ಲಿ ಹಿಡಿದಿಟ್ಟುಕೊಂಡು ಹಾಲು ಉಣಿಸುವ ಕ್ರಮವನ್ನು ತಾಯಿಗೆ ಹೇಳುವ ಅಗತ್ಯವಿರುತ್ತದೆ. ಮಗು ಜನಿಸಿದ ನಂತರ ಸುಮಾರು 1 ತಿಂಗಳ ಕಾಲ ರಾತ್ರಿ ವೇಳೆಯು ಪ್ರತಿ 2 ಗಂಟೆಗಳಿಗೊಮ್ಮೆ ಮಗುವಿಗೆ ಹಾಲನ್ನು ಕುಡಿಸಲೇಬೇಕು. ತಾಯಿಯಲ್ಲಿನ ಎದೆಹಾಲಿನ ಉತ್ಪಾದನೆಯು ಹಾರ್ಮೋನ್ಗಳಾದ ಪ್ರೊಲಾಕ್ಟಿನ್, ಆಕ್ಸಿಟೋಸಿನ್ ಮೇಲೆ ನಿಂತಿರುವುದರಿಂದ ರಾತ್ರಿ ಹಾಲುಣಿಸುವುದರಿಂದ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ. ಮಗುವಿನ ತೂಕವು ಉತ್ತಮ ರೀತಿಯಲ್ಲಿ ಹೆಚ್ಚಾಗುತ್ತಿದೆ ಮತ್ತು ಮಗುವು ಚೆನ್ನಾಗಿ ಮೂತ್ರ ವಿಸರ್ಜನೆ ಮಾಡುತ್ತಿದೆ ಎಂದರೆ ತಾಯಿಯ ಹಾಲು ಮಗುವಿಗೆ ಸಂಪೂರ್ಣವಾಗಿ ಸಾಕಾಗುತ್ತಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. 6 ತಿಂಗಳ ನಂತರ ಸೂಕ್ತವಾದ ಪೂರಕ ಆಹಾರಗಳೊಂದಿಗೆ ಕನಿಷ್ಠ 2 ವರ್ಷಗಳ ಅವಧಿಯವರೆಗೂ ಸ್ತನ್ಯಪಾನವನ್ನು ಮುಂದುವರಿಸಬೇಕು. ಎದೆಹಾಲನ್ನು ಉಂಡ ಮಕ್ಕಳಲ್ಲಿ ಭವಿಷ್ಯದಲ್ಲಿ ಬೊಜ್ಜು, ಮಧುಮೇಹ ಮತ್ತು ಅಸ್ತಮದಂತಹ ಕಾಯಿಲೆಗಳ ಅಪಾಯ ಕಡಿಮೆ ಇರುತ್ತದೆ. ಎದೆಹಾಲು ಮಗುವಿಗೆ ದೀರ್ಘಕಾಲದ ಆರೋಗ್ಯ ರಕ್ಷಣೆಯನ್ನು ನೀಡುತ್ತದೆ. ಎದೆಹಾಲಿನಲ್ಲಿರುವ ಕೊಬ್ಬಿನಾಮ್ಲವು ಮಗುವಿನ ಬುದ್ಧಿಶಕ್ತಿ ಮತ್ತು ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳಲು ಸಹಾಯ ಮಾಡುತ್ತದೆ. ಒಂದು ಸ್ತನದ ಹಾಲನ್ನು ಮಗುವು ಕುಡಿದು ಮುಗಿಸಿದ ಅನುಭವವು ಉಂಟಾದ ನಂತರ ತಾಯಿಯು ಮತ್ತೊಂದು ಸ್ತನದಿಂದ ಹಾಲನ್ನು ಕುಡಿಸಬೇಕು. ಸ್ತನದಲ್ಲಿ ಮೊದಲಿಗೆ ಬರುವ ಹಾಲು ಮಗುವಿನ ಬಾಯಾರಿಕೆಯನ್ನು ತೃಪ್ತಿಪಡಿಸುವಂತೆ ಮತ್ತು ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿರುತ್ತದೆ. ನಂತರ ಅದೇ ಸ್ತನದಿಂದ ಬರುವ ಹಾಲಿನಲ್ಲಿ ಕೊಬ್ಬಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಗುವಿನ ತೂಕವು

0: ಹೆಚ್ಚಾಗುತ್ತದೆ. ಸ್ತನ್ಯಪಾನವು ಕೇವಲ ಮಗುಗಷ್ಟೇ ಅಲ್ಲದೆ ತಾಯಿಯ ಆರೋಗ್ಯಕ್ಕೂ ಅಗತ್ಯವಾಗಿರುತ್ತದೆ. ಹೆರಿಗೆಯ ನಂತರ ಗರ್ಭಾಶಯವು ಬೇಗನೆ ಹಾಳೆಯ ಸ್ಥಿತಿಗೆ ಮರಳಲು ಮತ್ತು ರಕ್ತಸ್ರಾವವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಗರ್ಭಾವಸ್ಥೆಯಲ್ಲಿ ಹೆಚ್ಚಾದ ತೂಕವನ್ನು ಸುಲಭವಾಗಿ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ತನ್ಯಪಾನ ಮಾಡಿಸುವ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್ ಬರುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತದೆ. ತಾಯಿ ಮತ್ತು ಮಗುವಿನ ನಡುವೆ ಆಪ್ತವಾದ ದೈಹಿಕ ಹಾಗೂ ಭಾವನಾತ್ಮಕ ಸಂಬಂಧವು ಎದೆಹಾಲನ್ನು ಉಣಿಸುವುದರಿಂದ ಸೃಷ್ಟಿಯಾಗುತ್ತದೆ. ಕೇಳುಗರೆ, ಕೇಳಿದರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆಹಾಲು ಎಂಬ ಅಮೃತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎದೆಹಾಲು ಎಂಬ ಅಮೃತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ನರಸುಧ ಕಾರ್ಯಕ್ರಮದಲ್ಲಿ ಕಿರಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವಗುಣದ ವೈರುಧ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಬಾಡಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕರ್ಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವ ಗುಣದ ವೈರುಧ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಹಾಭಾರತದಲ್ಲಿ ಬರುವ ಕರ್ಣನ ಪಾತ್ರವು ಅನೇಕರಲ್ಲಿ ಅನೇಕ ಭಾವನೆಗಳನ್ನು ಮೂಡಿಸುತ್ತದೆ. ಕೆಲವರಿಗೆ ಅವನು ಮಹಾದಾನಿಯಾಗಿ ವಿಧಿ ಆಟಕ್ಕೆ ಸಿಲುಕಿದ ವೀರನಾಗಿ ಕಂಡರೆ ಮತ್ತೆ ಕೆಲವರಿಗೆ ಸ್ವಾರ್ಥಿಯಾಗಿ ದುರ್ಣನಾಗಿ ಕಾಣಿಸುತ್ತಾನೆ. ಕರ್ಣನ ಈ ಎಲ್ಲ ವೈರುಧ್ಯಗಳ ಹಿಂದೆ ಆತನ ಎರಡು ಮೂಲ ಗುಣಗಳಿವೆ. ಆತನಲ್ಲಿನ ದಾನಗುಣ, ಶೌರ್ಯ ಮತ್ತು ಮಹತ್ವಾಕಾಂಕ್ಷೆಗಳು ಸೂರ್ಯದೇವನಿಂದ ಬಂದಿದ್ದರೆ, ಆತನ ಅತಿಯಾದ ಅಹಂಕಾರ, ಹಠ ಮತ್ತು ದುರ್ಯೋಧನೊಂದಿಗಿನ ಅಧರ್ಮದ ಸಹವಾಸವು ಆತನ ಪೂರ್ವಜನ್ಮದ ರಾಕ್ಷಸ ದಂಭೋದ್ವನನ ಅಂಶದಿಂದ ಬಂದಿದ್ದವು. ಕರ್ಣ ಕೇವಲ ಕುಂತಿಯ ಮಗನಷ್ಟೇ ಅಲ್ಲ, ಆತನ ಹುಟ್ಟಿನ ಹಿಂದೆ 1000 ವರ್ಷಗಳಷ್ಟು ಹಳೆಯದಾದ ಶಾಪ ಮತ್ತು ಪ್ರತಿಕಾರದ ರಹಸ್ಯವಿತ್ತು. ದಂಭೋದ್ವವನು ಸೂರ್ಯದೇವನ ತೀವ್ರ ಆರಾಧಕ. ಸೂರ್ಯನನ್ನು ಮೆಚ್ಚಿಸಿ ಆತ ಪಡೆದ ವರವೇ ವಿಚಿತ್ರವಾಗಿತ್ತು. ಪ್ರತಿಯೊಂದು ಕವಚವನ್ನು ತನ್ನ ದೇಹದ ಮೇಲೆ 1000 ಅಭೇದ್ಯ ಕವಚಗಳಿರಬೇಕು. ಪ್ರತಿಯೊಂದು ಕವಚವನ್ನು ಹೊಡೆಯಬೇಕಾದರೆ ಎದುರಾಳಿಯು 1000 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿರಬೇಕು. ಅಷ್ಟೇ ಅಲ್ಲ, ಕವಚ ಒಡೆದ ತಕ್ಷಣವೇ ಆ ಎದುರಾಳಿ ಮರಣ ಹೊಂದಬೇಕು. ಈ ಅಸಾಧ್ಯವಾದ ವರದಿಂದಾಗಿ ಆತನಿಗೆ ಸಹಸ್ರ ಕವಚ ಎಂಬ ಹೆಸರು ಬಂದಿತು. ಅಹಂಕಾರದಿಂದ ಮೆರೆದ ಆ ರಾಕ್ಷಸ ಮುನಿಗಳನ್ನು, ದೇವತೆಗಳನ್ನು ಪೀಡಿಸಲು ಪ್ರಾರಂಭಿಸಿದ. ಆತನ ದುರಾಡಳಿತವನ್ನು ಕೊನೆಗೊಳಿಸಲು ಭಗವಾನ್ ವಿಷ್ಣುವು ಬದರಿಕಾ ಶ್ರಮದಲ್ಲಿ ನರ ಮತ್ತು ನಾರಾಯಣ ಎಂಬ ಅವಳಿ ಋಷಿಗಳಾಗಿ ಅವತರಿಸಿದರು. ಸಹಸ್ರ ಕವಚವನ್ನು ಸಂಹರಿಸಲು ಇಬ್ಬರು ಅತ್ಯಂತ ವಿಶಿಷ್ಟ ತಂತ್ರವನ್ನು ರೂಪಿಸಿದರು. ನರನು ಸಹಸ್ರ ಕವಚದೊಂದಿಗೆ ಯುದ್ಧಕ್ಕಿಳಿದರೆ ನಾರಾಯಣನು 1000 ವರ್ಷಗಳ ತಪಸ್ಸಿನಲ್ಲಿ ನಿರತನಾಗುತ್ತಿದ್ದ. ನರನು ತನ್ನ 1000 ವರ್ಷಗಳ ತಪೋಬಲದಿಂದ ಸಹಸ್ರ ಕವಚನ ಮೊದಲ ಕವಚವನ್ನು ಮುರಿದು ತಾನು ಮೃತಪಟ್ಟನು. ತಕ್ಷಣವೇ ನಾರಾಯಣನು ತನ್ನ ತಪೋಶಕ್ತಿಯಿಂದ ನರನನ್ನು ಜೀವಂತಗೊಳಿಸಿದನು. ಬಳಿಕ ನಾರಾಯಣ ಯುದ್ಧಕ್ಕೆ ತೆರಳಿದರೆ ನರ ತಪಸ್ಸಿಗೆ ಕುಳಿತನು. ಹೀಗೆ ಸರಿದಿಯಂತೆ ನರ ನಾರಾಯಣರು ಯುದ್ಧ ಮತ್ತು ತಪಸ್ಸನ್ನು ಹಂಚಿಕೊಳ್ಳುತ್ತಾ ಒಂದೊಂದಾಗಿ 999 ಕವಚಗಳನ್ನು ಧ್ವಂಸಗೊಳಿಸಿದರು. ಕೊನೆಗೆ ತನ್ನಲ್ಲಿದ್ದ 999 ಕವಚಗಳು ನಾಶವಾಗಿ ಕೇವಲ ಒಂದು ಕವಚ ಬಾಕಿ ಉಳಿದಾಗ ಸಹಸ್ರ ಕವಚ

ಪ್ರಾಣಭಯದಿಂದ ತನ್ನ ಆರಾಧ್ಯ ದೈವ ಸೂರ್ಯನ ಬಳಿ ಓಡಿ ಹೋಗಿ ಶರಣಾದನು. ಸೂರ್ಯದೇವನು ಆತನಿಗೆ ಅಭಯ ನೀಡಿ ತನ್ನಲ್ಲಿ ಅಡಗಿಸಿಕೊಂಡನು. ಸಮಯ ಉರುಳಿತು. ನರ ನಾರಾಯಣರು ದ್ವಾಪರ ಯುಗದಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣರಾಗಿ ಜನ್ಮ ತಾಳಿದರು. ಸೂರ್ಯದೇವನಲ್ಲಿ ಅಡಗಿದ್ದ ಸಹಸ್ರ ಕವಚನು ತನ್ನ ಕೊನೆಯ ಕವಚ ಮತ್ತು ಕುಂಡಲಗಳೊಂದಿಗೆ ಕುಂತಿ ಹಾಗೂ ಸೂರ್ಯದೇವನ ಪುತ್ರನಾಗಿ ಕರ್ಣನೆಂಬ ಹೆಸರಿನಲ್ಲಿ ಜನ್ಮವೆತ್ತಿದನು. ಪೂರ್ವಜನ್ಮದ ನರನೇ ಅರ್ಜುನನಾಗಿದ್ದರಿಂದ ಆ ಕೊನೆಯ ಕವಚವನ್ನು ನಾಶಪಡಿಸುವ ಶಕ್ತಿ ಅರ್ಜುನನಿಗೆ ಮಾತ್ರವಿತ್ತು. ಆದರೆ ಆ ಕವಚ ಕರ್ಣನ ದೇಹದಲ್ಲಿರುವವರೆಗೂ ಆತನನ್ನು ಕೊಲ್ಲುವುದು ಅಸಾಧ್ಯವೆಂದು ತಿಳಿದ ಶ್ರೀಕೃಷ್ಣನು ಇಂದ್ರದೇವನ ಮೂಲಕ ದಾನದ ರೂಪದಲ್ಲಿ ಕವಚ ಕುಂಡಲಗಳನ್ನು ಕರ್ಣನಿಂದ ಪಡೆದುಕೊಳ್ಳುವಂತೆ ಯೋಜಿಸಿದನು. ಕರ್ಣನು ತನ್ನ ಕೊನೆಯ ಜನ್ಮದಲ್ಲಿ ಮಹಾದಾನಿ, ಸೂರ್ಯಭಕ್ತ ಮತ್ತು ಅಪ್ರತಿಮ ವೀರನಾಗಿದ್ದರು. ಪೂರ್ವ ಜನ್ಮದ ರಾಕ್ಷಸ ಅಂಶ ಹಾಗೂ ದುರ್ಯೋಧನನ ಸ್ನೇಹದಿಂದಾಗಿ ಅಧರ್ಮದ ಕಡೆಗೆ ನಿಲ್ಲಬೇಕಾಯಿತು. ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಕ್ಕೆ ಕರ್ಣ ಬಲಿಯಾಗುವ ಮೂಲಕ ಸಹಸ್ರ ಕವಚನ ಸಾವಿರ ವರ್ಷಗಳ ಕಥೆ ಅಂತ್ಯಗೊಂಡಿತು. ಈ ಕಥೆಯ ಮೂಲವು ಮುಖ್ಯವಾಗಿ ಮಹಾಭಾರತದ ಉದ್ಯೋಗ ಪರ್ವ ಮತ್ತು ವನ ಪರ್ವಗಳಲ್ಲಿ ಕಂಡುಬರುತ್ತದೆ. ಇದರ ಜೊತೆಗೆ ಭಾಗವತ ಪುರಾಣ, ಪದ್ಮ ಪುರಾಣ ಮತ್ತು ವಿಷ್ಣು ಪುರಾಣಗಳಲ್ಲಿ ನರ ನಾರಾಯಣರ ಅವತಾರದ ಮಹತ್ವ ಹಾಗೂ ಸಹಸ್ರ ಕವಚನು ಸೂರ್ಯನ ಆಶ್ರಯ ಪಡೆದು ಮುಂದೆ ದ್ವಾಪರ ಯುಗದಲ್ಲಿ ಕರ್ಣನಾಗಿ ಜನ್ಮವೆತ್ತಿದ ಪ್ರಸಂಗವನ್ನು ವಿಸ್ತಾರವಾಗಿ ದಾಖಲಿಸಲಾಗಿದೆ. ನಮ್ಮ ಜೀವನದಲ್ಲಿ ಕೂಡ ನಮಗೆ ಅನೇಕ ಬಾರಿ ಇಂತಹ ವ್ಯಕ್ತಿತ್ವಗಳು ಎದುರಾಗುತ್ತವೆ. ನಮ್ಮ ಬಗ್ಗೆ ಅಕ್ಕರೆ ತೋರಿಸಿ ಸಹಾಯ ಮಾಡುವ ದೊಡ್ಡ ಗುಣ, ಜೊತೆಗೆ ನಮ್ಮನ್ನು ಅವರ ಮುಷ್ಟಿಯಲ್ಲಿ ಹಿಡಿದಿಟ್ಟು ಉಸಿರಾಡದಂತೆ ಮಾಡುವ ವಿಕೃತಿಯನ್ನು ಕೂಡ ಅವರು ಮೆರೆಯುತ್ತಾರೆ. ಇಂತಹ ಸಮಯದಲ್ಲಿ ಅವರು ಮಾಡಿದ ಒಳಿತು ಅವರ ಕೆಡುಕನ್ನು ಕಡಿಮೆ ಮಾಡುವುದಿಲ್ಲ. ಯಾವ ಸ್ನೇಹ ಸಂಬಂಧದಲ್ಲಿ ಉಸಿರುಗಟ್ಟುತ್ತದೆಯೋ ಅಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಬೇಡಿ. ಇರುವುದು ಒಂದೇ ಜೀವನ, ಅದನ್ನು ನೆಮ್ಮದಿಯಿಂದ ಗೌರವದಿಂದ ಬದುಕುವ ಹಕ್ಕು ನಮ್ಮೆಲ್ಲರಿಗೂ ಇದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಕರ್ಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವ ಗುಣದ ವೈರುಧ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇನೆ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕರ್ಣನ ದ್ವಿಮುಖ ವ್ಯಕ್ತಿತ್ವ, ದಾನಗುಣ ಮತ್ತು ದಾನವಗುಣದ ವೈರುಧ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾಯ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವಾ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ.

ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಸಾಧ್ಯ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು. ಭೋಪಾಲ್ನಲ್ಲಿಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ. ಗ್ರಾಹಕರಿಗೆ ಯುಪಿಐ ಸೇವೆ ಸಂಪೂರ್ಣ ಉಚಿತ, ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟನೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳಂಗೆ 112 ವಿಶೇಷ ರೈಲುಗಳ ಸೇವೆ ಘೋಷಣೆ. ಹಾಗೂ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ, ಜಗತ್ತು, ತಂತ್ರಜ್ಞಾನ, ಉದ್ಯಮ ಹಾಗೂ ವೃತ್ತಿ ಕ್ಷೇತ್ರಗಳು ಬದಲಾಗುತ್ತಿರುತ್ತದೆ. ಈ ಬದಲಾವಣೆ ನಡುವೆ ಸವಾಲುಗಳನ್ನು ಎದುರಿಸಿ ಹೊಸ ಪರಿಹಾರ ಕಂಡುಕೊಳ್ಳುವ ಧೈರ್ಯ ತೋರುವವರಿಗೆ ನೂತನ ಅವಕಾಶಗಳು ದೊರೆಯುತ್ತವೆ ಎಂದರು. ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಕೇವಲ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಿಲ್ಲ, ಬದಲಿಗೆ ಜೀವನದ ಹೊಸ ಅಧ್ಯಾಯ ಪ್ರಾರಂಭಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಯಾಂಪಸ್ ಜೀವನದ ನೆನಪುಗಳನ್ನು ಸದಾ ಸ್ಮರಿಸಲಿದ್ದು ಈ ಕ್ಷಣವನ್ನು ಆನಂದಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನೂತನ ಪಯಣ ಆರಂಭಿಸುತ್ತಿರುವ ಎಲ್ಲಾ ಪದವೀಧರರಿಗೆ ಶುಭ ಹಾರೈಸಿ ಅಭಿನಂದಿಸಿದರು. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000ಕ್ಕೂ ಹೆಚ್ಚು ಪದವೀಧರರು ಭಾಗವಹಿಸಿದ್ದರು. ಈ ವೇಳೆ ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಿದರು. ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ಧಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂಪ್ರಜ್ಞಾವನ್ನು ಸಹ ಪ್ರಧಾನಿಯವರು ವರ್ಚುಯಲ್ ಮೂಲಕ ಉದ್ಘಾಟಿಸಿದರು. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಹಾಗೂ ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿಂದು ನಡೆಯಲಿದೆ. ಸಾಂಸ್ಕೃತಿಕ ಪರಂಪರೆ, ವಸ್ತು ಸಂಗ್ರಹಾಲಯ, ಸೃಜನಶೀಲ ಆರ್ಥಿಕತೆ ಹಾಗೂ ಸಾಂಸ್ಕೃತಿಕ ವಿನಿಮಯದ ಕುರಿತು ಇಲ್ಲಿ ಚರ್ಚಿಸಲಾಗುವುದು. ಭವಿಷ್ಯದ ಬಾಂಧವ್ಯಕ್ಕೆ ಹಾದಿ ರೂಪಿಸುವ ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಘೋಷಣೆಯನ್ನು ಅಂಗೀಕರಿಸುವ ಮೂಲಕ ಸಭೆ ಮುಕ್ತಾಯಗೊಳ್ಳಲಿದೆ. ಸಭೆಯ ಬಳಿಕ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ಆಯೋಜಿಸಿರುವ ಔತಣಕೂಟದಲ್ಲಿ ಭಾಗವಹಿಸಲಿರುವ ವಿದೇಶಿ ನಿಯೋಗವು ನಂತರ ಸಾಂಚಿಗೆ ತೆರಳಿ ವಿಶ್ವಪ್ರಸಿದ್ಧ ಸಾಂಚಿ ಸ್ತೂಪ, ಬುದ್ಧ ಜಂಬೂದ್ವೀಪ ಮತ್ತು ಚೇತಯಗಿರಿ ದೇವಾಲಯಗಳನ್ನು ವೀಕ್ಷಿಸಲಿದೆ. ಸಂಜೆ ಬೌದ್ಧ ಇತಿಹಾಸ ಮತ್ತು ಕಲೆಯ ಕುರಿತ 3D ಪ್ರೊಜೆಕ್ಷನ್ ಮ್ಯಾಪಿಂಗ್ ಹಾಗೂ ಬೆಳಕು ಧ್ವನಿ ಪ್ರದರ್ಶನವನ್ನು ವೀಕ್ಷಿಸಲಿರುವ ಅತಿಥಿಗಳಿಗೆ ದಾಲ್ ಬಾಪ್ಲಾ ಮತ್ತು ಕೋಡೋ ಕುಟ್ಕಿ ಸಿರಿಧಾನ್ಯಗಳ ಸಾಂಪ್ರದಾಯಿಕ ಖಾದ್ಯಗಳ ಸೌಲಭ್ಯ ಕಲ್ಪಿಸಲಾಗಿದೆ. ಇದಕ್ಕೂ ಮುನ್ನ ಕೇಂದ್ರ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇಂಡೋನೇಷ್ಯಾ ಹಾಗೂ ದಕ್ಷಿಣ ಆಫ್ರಿಕಾದ ಸಾಂಸ್ಕೃತಿಕ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದು, ಇಂಡೋನೇಷ್ಯಾದ ಪ್ರಂಬನನ್ ದೇವಾಲಯ ಜೀರ್ಣೋದ್ಧಾರ ಮತ್ತು ಉಭಯ ದೇಶಗಳ ಸಾಂಸ್ಕೃತಿಕ ಸಂಬಂಧ ಬಲಪಡಿಸುವ ಕುರಿತು ಸಮಾಲೋಚಿಸಿದ್ದಾರೆ. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ಪ್ರಕಟಿಸಿದೆ. ಪ್ರತಿಯೋರ್ವ ಭಾರತೀಯನು ಯಾವುದೇ ವಹಿವಾಟು ಶುಲ್ಕವಿಲ್ಲದೆ ತಕ್ಷಣದ ಡಿಜಿಟಲ್ ಪಾವತಿಗಳನ್ನು ಮಾಡಬಹುದು ಮತ್ತು ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಲು ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಯುಪಿಐ ವ್ಯವಸ್ಥೆಯ ಭದ್ರತೆ, ತಂತ್ರಜ್ಞಾನ ಮತ್ತು ವಂಚನೆ ತಡೆಗಟ್ಟುವಿಕೆಗೆ ಬ್ಯಾಂಕುಗಳು, ಫಿನ್ಟೆಕ್ ಕಂಪನಿಗಳು, ಎನ್ಪಿಸಿಐ ಹಾಗೂ ಆರ್ಬಿಐ ನಿರಂತರ ಗಮನ ಹರಿಸಿವೆ ಎಂದು ಮಂಡಳಿ ತಿಳಿಸಿದೆ. ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಸಾಂದ್ರತೆ ನಿಯಂತ್ರಿಸಲು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆ ಕೇರಳಂಗೆ ಒಟ್ಟು 112 ವಿಶೇಷ ರೈಲು ಸೇವೆಗಳನ್ನು ಘೋಷಿಸಿದೆ. ಇದೇ 14ರಿಂದ ಸೆಪ್ಟೆಂಬರ್ 6ರವರೆಗೆ ವಿಶೇಷ ರೈಲುಗಳು ಸಂಚರಿಸಲಿವೆ. ಈ ಪೈಕಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ದೇಶದ ಪೂರ್ವ ವಲಯಗಳಿಂದ ಮುಖ್ಯವಾಗಿ ರೈಲು ಸೇವೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 112 ಸೇವೆಗಳಲ್ಲಿ 38 ರೈಲುಗಳು ದಕ್ಷಿಣ ರೈಲ್ವೆ ವ್ಯಾಪ್ತಿಯಲ್ಲಿ ಚಲಿಸಲಿದ್ದು, ಇತರೆ ವಲಯಗಳಿಗೆ 16 ಹೆಚ್ಚುವರಿ ಸೇವೆಗಳನ್ನು

0: ಅನ್ನು ದಕ್ಷಿಣ ರೈಲ್ವೆ ಪ್ರಕಟಿಸಿದೆ. ಉಳಿದಂತೆ ಇತರ ರೈಲ್ವೆ ವಲಯಗಳು 58 ಓಣಂ ವಿಶೇಷ ರೈಲುಗಳನ್ನು ಒದಗಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾ

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ ಜೆಪಿಎಸ್ಸಿ ನಡೆಸಿರುವ 14ನೇ ನಾಗರಿಕ ಸೇವೆಗಳ ಪ್ರಿಲಿಮಿನರಿ ಪರೀಕ್ಷೆಯ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ಜೆಪಿಎಸ್ಸಿ ಜೆಎಸ್ಎಸ್ಸಿ ಅಭ್ಯರ್ಥಿಗಳ ನ್ಯಾಯವೇದಿಕೆ ಪ್ರತಿನಿಧಿಗಳು ಹಾಗೂ ರಾಜ್ಯ ಸರ್ಕಾರದ ನಡುವೆ ಇಂದು ರಾಂಚಿಯಲ್ಲಿ ದ್ವಿತೀಯ ಹಂತದ ಮಾತುಕತೆ ನಡೆದಿದೆ. 15 ದಿನಗಳಿಂದ ಪ್ರತಿಭಟನೆ ಮುಂದುವರೆದಿದ್ದು, ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 6ನೇ ದಿನಕ್ಕೆ ಕಾಲಿಟ್ಟಿದೆ. 8 ಸದಸ್ಯರ ವಿದ್ಯಾರ್ಥಿ ನಿಯೋಗವು ಟಿಡಿಪಿಎಲ್ ಏಜೆನ್ಸಿ ನಡೆಸಿರುವ ಎಲ್ಲಾ ಪರೀಕ್ಷೆಗಳನ್ನು ರದ್ದುಗೊಳಿಸಲು ಹಾಗೂ ಅಕ್ರಮಗಳ ಕುರಿತು ಸಮಗ್ರ ತನಿಖೆ ನಡೆಸಲು ಒತ್ತಾಯಿಸಿದೆ. ನಿನ್ನೆ 4 ಸಚಿವರಿದ್ದ ನಿಯೋಗದೊಂದಿಗೆ ನಡೆದ ಮೊದಲ ಸುತ್ತಿನ ಸಮಾಲೋಚನೆ ಯಾವುದೇ ನಿರ್ಣಯಗಳಾಗದೆ ಅಂತ್ಯಗೊಂಡಿತ್ತು. ಸರ್ಕಾರದ ಭರವಸೆಗಳಿಗೆ ಮಣಿಯದೆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡು ಹಾಗೂ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವವರೆಗೆ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾ ನಿರತ ಅಭ್ಯರ್ಥಿಗಳು ಸ್ಪಷ್ಟಪಡಿಸಿದ್ದಾರೆ. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆ ತಿಸ್ಸಾ ಭೈರಗಢ್ ಮಾರ್ಗದಲ್ಲಿ ಸಂಭವಿಸಿದ ಬಸ್ ದುರಂತದಲ್ಲಿ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 11 ಮಂದಿ ಗಾಯಗೊಂಡಿದ್ದಾರೆ. ಸಾರಿಗೆ ಬಸ್ 100 ಅಡಿ ಆಳದ ಕಂದಕಕ್ಕೆ ಉರುಳಿ ದುರ್ಘಟನೆ ಸಂಭವಿಸಿದೆ. ಘಟನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಹಲವು ಭಾಗಗಳಲ್ಲಿ ರಸ್ತೆ ಸ್ಥಿತಿ ಸಮರ್ಪಕವಾಗಿಲ್ಲದ ಹಿನ್ನೆಲೆಯಲ್ಲಿ ಜಮ್ಮುವಿನಿಂದ ಬಲ್ತಾಲ್ ಕಡೆಗೆ ತೆರಳಬೇಕಿದ್ದ ಅಮರನಾಥ ಯಾತ್ರೆಯನ್ನು ಇಂದು ರದ್ದುಗೊಳಿಸಲಾಗಿದೆ. ಆದರೆ ಬಲ್ತಾಲ್ನಿಂದ ಪವಿತ್ರ ಗುಹೆಯತ್ತ ತೆರಳುವ ಯಾತ್ರೆ ವಾಡಿಕೆಯಂತೆ ಮುಂದುವರೆದಿದ್ದು, ಇಂದು ಬೆಳಗ್ಗೆಯಿಂದ 1,200ಕ್ಕೂ ಹೆಚ್ಚು ಯಾತ್ರಿಕರು ದರ್ಶನ ಪಡೆದಿದ್ದಾರೆ. ಈಗಾಗಲೇ ದರ್ಶನ ಪೂರ್ಣಗೊಳಿಸಿರುವ ಯಾತ್ರಿಕರಿಗೆ ಬಲ್ತಾಲ್ನಿಂದ ಜಮ್ಮುವಿನತ್ತ ತೆರಳಲು ಅನುಮತಿ ನೀಡಲಾಗಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು, ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರುವಂತೆ ಇಲಾಖೆ ಎಚ್ಚರಿಸಿದೆ. ದಕ್ಷಿಣ ಭಾರತದ ಕರಾವಳಿ ಕರ್ನಾಟಕ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ತಮಿಳುನಾಡು, ಕೇರಳಂ ಮತ್ತು ಆಂಧ್ರಪ್ರದೇಶದಲ್ಲೂ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ತೀರದ ಪ್ರತಿಕೂಲ ಹವಾಮಾನದಿಂದಾಗಿ ಕರ್ನಾಟಕ, ಕೇರಳಂ ಮತ್ತು ಒಮಾನ್ ಕರಾವಳಿಯ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ಧ 21-13, 16-16, 21-13 ಹದಿಮೂರು ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಅಮೆರಿಕದ ಯುಜೀನ್ನಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 3ನೇ ದಿನದಂದು ಭಾರತ ತನ್ನ ಪದಕದ ಖಾತೆ ತೆರೆದಿದೆ. ಪುರುಷರ ಜಾವೆಲಿನ್ ಎಸೆತ ವಿಭಾಗದಲ್ಲಿ 19 ವರ್ಷದ ಆಶಿತ್ ಯಾದವ್ 74.09 ಮೀಟರ್ ದೂರ ಎಸೆದು ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ಈ ಸಾಧನೆಯೊಂದಿಗೆ ವಿಶ್ವ 20 ವರ್ಷದೊಳಗಿನ ಅಥ್ಲೆಟಿಕ್ಸ್ ಕೂಟದಲ್ಲಿ ಜಾವೆಲಿನ್ ವಿಭಾಗದಲ್ಲಿ ಪದಕ ಗೆದ್ದ ನೀರಜ್ ಚೋಪ್ರಾ ನಂತರದ 2ನೇ ಭಾರತೀಯ ಎಂಬ ಹಿರಿಮೆಗೆ ಆಶಿಶ್ ಪಾತ್ರರಾಗಿದ್ದಾರೆ. 2016 ಪೋಲೆಂಡ್ ಆವೃತ್ತಿಯಲ್ಲಿ ನೀರಜ್ ಚೋಪ್ರಾ 86.48 ಮೀಟರ್ ಜೂನಿಯರ್ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಸಾಧ್ಯ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು. ಭೋಪಾಲ್ನಲ್ಲಿಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ. ಗ್ರಾಹಕರಿಗೆ ಯುಪಿಐ ಸೇವೆ ಸಂಪೂರ್ಣ ಉಚಿತ, ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟನೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳಂಗೆ 112 ವಿಶೇಷ ರೈಲುಗಳ ಸೇವೆ ಘೋಷಣೆ. ಹಾಗೂ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶೋಭಾರವರು ಹಾಡಿರುವ ಹಾಡುಗಳನ್ನ.

ಲಕ್ಷ್ಮಿ ಮನೆಗೆ ಬಂದಳು ಬಾಗಿಲ ತೆರೀರಿ, ಸೌಭಾಗ್ಯ ಲಕ್ಷ್ಮಿ ಮನೆಗೆ ಬಂದಳು ಬಾಗಿಲ ತೆರೀರಿ. ಮರಗ ಮಲ್ಲೆ ಜಾಜಿ ಸಂಪಿಗೆ ಮಗ ಮಗಿಪ ಹೂಗಳಲ್ಲಿ, ಮರಗ ಮಲ್ಲೆ ಜಾಜಿ ಸಂಪಿಗೆ ಮಗ

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶೋಭಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಇಂದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಇನ್ನು ಮುಂದೆ ಕೇಳಿ ಬರೋಣ. ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಯಶರಿಕೋಟೆ ತಾಲೂಕಿನ ಸೀಗೂರು ಹಳ್ಳಿಯ ಶ್ರೀಯುತ ಮಾದೇವರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತನ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿಂದ ಏರ್ಪಡಿಸಿದ್ದ ಒಂದು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಹೊಸ ಜೀವನಕ್ಕೂ ಕೂಡ ಕಾಲಿಟ್ಟು ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಎಚ್ಡಿಕೋಟೆ ತಾಲೂಕಿನ ಸೀಗುರಾಡಿಯ ನಿವಾಸಿಗರಾದ ಶಿವತ ಮಾದೇವರವರು ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಮಾದೇವರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ನನ್ನ ಹೆಸರು ಮಾದೇವ್ ಅಂತ, ಸೀಗುರಾಡಿ ಎಚ್ಡಿಕೋಟೆ ತಾಲೂಕು.
0: ಮೊದಲಿಗೆ ಬಹಳ ಸಂತೋಷ ಮಾದೇವರವರೇ, ತಾವು ಈ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಈ ಕುಡಿತನದ ಸಂದರ್ಭದಲ್ಲಿ ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಕೆಲವು ತೊಂದರೆಗಳು ಉಂಟಾಗ್ತಿದ್ವು, ಹಾಗೆಯೇ ಹಲವಾರು ಕಷ್ಟಗಳನ್ನು ಕೂಡ ಈ ಕುಡಿತ ಸಂದರ್ಭದಲ್ಲಿ ಎದುರಿಸ್ಕೊಂಡು ಬಂದ್ರಿ, ನಂತರದಲ್ಲಿ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ. ಇವಾಗಿನ ತಮ್ಮ ಒಂದು ಜೀವನ ಈಗ ನಡ್ಕೊಂಡು ಹೋಗ್ತಿದೆ ಮಾದೇವರವರೇ, ಹೇಗಿದೆ ಜೀವನ?
1: ಈಗ ಜೀವನನೇ ಸರಿ ಅನಿಸ್ತು. ಸುಮಾರು ಒಂದು 8 ವರ್ಷ ಗಂಟೆ ಕುಡ್ತಾ ಚಟ ಇತ್ತು. ಕುಡ್ತಾ ಚಟ ಸಖತ್ತು ಹಿಂಸೆ ಕೊಡ್ತಿದ್ವಿ ಮನೇಲೆಲ್ಲ, ಒಂದು ಜಗಳ ಗಲಾಟೆ ಎಲ್ಲ ಆಯ್ತಿತ್ತು. ಅದರಿಂದ ಸ್ವಲ್ಪ ಮನೆಯವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಯ್ತಿತ್ತು. ಆಗ ಒಂದಿನ ಈ ತರ ಕ್ಯಾಂಪ್ ಇಟ್ಕೊಂಡವ್ರೆ ಅಂದ್ಬಿಟ್ಟು ಗಣೇಶ್ ಸರ್ ಅವರು ಬಂದು ನಮ್ನ ಕರೆದ್ರು. ನಮ್ಗ ಹತ್ರ ಕರೀನಿಲ್ಲ, ಒಟ್ಲಲ್ಲಿ ಸಂಘ ಹಿಂಗ ಅಂದ್ಬಿಟ್ಟದೆ ಕರ್ಕೊಂಡು ಹೋದ್ರು. ಅಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ಇದು ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಅದ್ರಿಂದ ನಾನು ಹಂಗೆ ಕುಡ್ದುಬಿಟ್ಟೇ ಹೋಗಿದ್ದು. ಕುಡ್ದುಬಿಟ್ಟು ಹೋಗಿ ಅಲ್ಲೇ ಕ್ಯಾಂಪ್ ಅಲ್ಲಿ ಒಂದು 10 ದಿನ ಎಂಟಿ ಇದ್ದೆ. ಆಗ ಸ್ವಲ್ಪ ಗೊತ್ತಿತ್ತಿಲ್ಲ, ಸ್ವಲ್ಪ ಮೊದ್ಲು ಎಲ್ಲ ಸ್ವಲ್ಪ ಸುಮಾರು ನನ್ಗೆ ಗೊತ್ತಿತ್ತಿಲ್ಲ ಇದು ಎತ್ತಿಗೆ ಮಾಡ್ತಾರ ಅಂತ ಗೊತ್ತಿತ್ತಿಲ್ಲ. ಅದ್ರಿಂದ ಕರ್ಕೊಂಡೋಗಿ ಒಂದು 10 ದಿನ ಎಂಟಿ ಕ್ಯಾಂಪ್ ಮಾಡಿದ್ರು. ಆಗ ಅದ್ರಿಂದ ಬಿಟ್ಟು ಬಂದು ಮೊದಲನ ದಿನ ಅಂದ್ರೆ ನಮ್ಗೆ ಮೊದ್ಲು ಎಲ್ಲ ಕುಡ್ತ ಚಡದಿಂದ ಬರೀ ರಕ್ತ ಎಲ್ಲ ವಾಮಿಟ್ ಮಾಡಿ ಆಸ್ಪತ್ರೆಲ್ಲ ಸೇರಿ ರಕ್ತ ಎಲ್ಲ ವಾಮಿಟ್ ಮಾಡಿ ಆ ದುಡ್ಡು ಕಾಸೆಲ್ಲ ಖರ್ಚು ಮಾಡಿ ಸುಮಾರು ದುಡ್ಡೆಲ್ಲ ಖರ್ಚಾಯ್ತು.
0: ಮೊದಲು ಜೀವನ ಹೇಗಿತ್ತು, ತಮ್ಮ ಒಂದು ಕುಟುಂಬದ ಪರಿಸ್ಥಿತಿ ಹೇಗಿತ್ತು ಮಾದೇವರವರೇ, ತಾವು ಕುಡಿತ ಸಂದರ್ಭದಲ್ಲಿ?
1: ಮೊದಲಿನ ಜೀವನದಲ್ಲಿ 400 ರೂಪಾಯಿ ಕೆಲಸ ಕೂಲಿ ಕೆಲ್ಸಕೋತಿನೋ, ಬೆಳಿಗ್ಗೆಯಿಂದ ಸಾಯಂಕಾಲ ಎಂಟಿ ಬರೀ ಎಣ್ಣೆ ಹೊಡಿತಿದ್ದೆ, ವಾಟರ್ ಕುಡ್ತೀನೋ ಎಣ್ಣೆ ಹೊಡಿತೀನೋ. ಆಗ ಮನೆಗೆಲ್ಲ ಯಾವ ಸಾಮಾನು ತರ್ತಿದ್ದಿಲ್ಲ, ಯಾವ್ದಿಲ್ಲ, ಕುಡ್ತ ಖರ್ಚಲ್ಲೇ ಇರ್ತೀನೋ. ಮಕ್ಕಳಿಗೆ ಒಂದ್ 10 ರೂಪಾಯಿ ಕೊಡ್ತೀನಿ ಅಷ್ಟೇ. ಅದು ಬಿಟ್ರೆ ಮನೆಗೆ ಯಾವ ಸಾಮಾನು ತರ್ತಿದ್ದಿಲ್ಲ. ಅದರಿಂದ ಸುಮಾರು ಕಷ್ಟ ಆಯ್ತಿತ್ತು. ಇಲ್ಲಿ ಮನೆಯವರೆಲ್ಲ ಬೈತಿದ್ರು, ಹೋಗ್ಲು ಬರೀ ಕುಡ್ಕೊಂಡು ಬಂದಿದೆ ಅಂದ್ಬಿಟ್ಟು ಹೇಳ್ತಿದ್ರು. ಅದರಿಂದ ಸಾಮಾನು ತರ್ತಿದ್ದಿಲ್ಲ, ಯಾವ್ ತರ್ತಿದ್ರ ಅಲ್ಲ ಅವರೇ ಖರ್ಚು.
0: ಹಾಗೆ ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಮಾದೇವರವರೇ?
1: ನಮ್ಮ ಕುಟುಂಬದಲ್ಲಿ 5 ಜನ ಇದ್ದಾರೆ.
0: ಅಂದ್ರೆ ಕುಡಿತ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ ತಾವುಗಳು ಅವಾಗ?
1: 1 ರೂಪಾಯಿನಿಲ್ಲ ಸರ್ ನೋಡು, ಬರೀ ಕುಡ್ತಾನೆ ಇರ್ತಿತ್ತು. ಅದರಿಂದ ಸ್ವಲ್ಪ ತೊಂದರೆ ಆಯ್ತಿತ್ತು. ಎಲ್ಲ ಮನೆ ಖರ್ಚೆಲ್ಲ ನಮ್ಮ ಹೆಂಡತಿಯವರೇ ಮಾಡ್ತಿದ್ರು, ನಾವು ಎಲ್ಲ ಕುಡ್ಕೊ ಬಚ್ಚನ ಅಷ್ಟೇ.
0: ನೀವ್ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ?
1: ಸಂಪಾದನೆ ಇಲ್ಲ ಸರ್, ಬರೀ ಒಂದು 400 ರೂಪಾಯಿ ಇಲ್ಲಿ 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಚ್ಚಿನ ಅಷ್ಟೇ, ಮನೆಗೆ ತಕ ಬಚ್ಚಿನ. ಈಗಿನ ಜನರೇಷನ್ ಅಲ್ಲಿ ದುಡ್ಡು ಕಾಸೆಲ್ಲ ಮಡಗ್ತೀವಿ. ಈಗ
0: ಅಂದ್ರೆ ಮೊದಲು ತಗೊಳ್ಳೋ ಕುಡಿತ ಸಂದರ್ಭದಲ್ಲಿ 400 ರೂಪಾಯಿನ ಸಂಪಾದನೆ ಮಾಡ್ಕೊ ಬರ್ತಿದ್ರಿ, ಅಥವಾ 100 ರೂಪಾಯಿನ ಮಾತ್ರ ಮನೆ ಖರ್ಚ್ಕೊಂಡು ಕೊಡ್ತಾ ಇದ್ರಿ, ಇನ್ನು ಮಿಕ್ಕಿದ 300 ರೂಪಾಯಿನ ಸಂಪೂರ್ಣವಾಗಿ ತಗೊಳ್ಳೋ ತಮ್ಮ ವೈಯಕ್ತಿಕ ಕುಡಿದಕ್ಕಿನ ಬಳಸ್ಕೊತಾ ಇದ್ರಿ. ತಮ್ಮ ಒಂದು ಮನೆ ಜವಾಬ್ದಾರಿ ಯಾರು ನೋಡ್ಕೊಂಡು ಹೋಗ್ತಿದ್ರ ಅವಾಗ?
1: ಮೊದ್ಲು ನಮ್ಮ ಹೆಂಡತಿ ನೋಡ್ಕೊಂಡು ಹೋಗ್ತಿದ್ರು, ಈಗ ಎಲ್ಲ ಇಲ್ಲ, ಈಗೆಲ್ಲ ನಾವೆಲ್ಲ ಸೇರ್ಕೊತೀವಿ ಒಟ್ಟಿಗೆ.
0: ಹೈದ್ರೆ ತಗೊಳ್ಳು ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ ಮಾದೇವರವರೇ?
1: ಒಂದು 8 ವರ್ಷದಿಂದ ಹಿಂಚೆನೆ.
0: 8 ವರ್ಷಗಳಿಂದ ಕುಡಿತಾ ಇದ್ರಿ? ಯಾವ ಕಾರಣಕ್ಕೋಸ್ಕರ ಈ ಕುಡಿದಕ್ಕೆ ತಾವುಗಳು ಪ್ರಾರಂಭ ಮಾಡಿದ್ರಿ?
1: ಈ ತರ ಹೊರಗಡೆ ಎಲ್ಲ ಕೆಲ್ಸಕ್ಕೋಯ್ತಿನ. ಈ ಕೊಡಗು ಕೆಲ್ಸ ಹೋಗೋದು, ಅಲ್ಲಿ ಕೊಡಗು ಕೆಲ್ಸಕ್ಕೋಗಿ ಸುಂಟಿಗಿಟ್ಟಿ ಕೆಲ್ಸಕ್ಕೋಗಿ ಅಲ್ಲಿಂದ ಫ್ರೆಂಡ್ಸ್ ಗಳಿಂದ ಸೇರಿ ಅವ್ರು ಕುಡಿತಾರಲ್ಲ ಅಂದ್ಬಿಟ್ಟು ನಾವು ಸೇರಿ ಕುಡ್ದು. ಅದರಿಂದ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಎಲ್ಲ ಕುಡ್ದು, ಆಗ ಎಂಡ ಆಗಿರ್ತಿತ್ತು. ಅದರಿಂದ ಕುಡ್ದು ಸ್ಟಾರ್ಟ್ ಮಾಡಿ ಅಲ್ಲಿಂದ ಬರೀ ಕುಡ್ತಾನೆ ಸ್ಟಾರ್ಟ್ ಆಗೋಯ್ತು. ಅಂದ್ರ ನಾವು

0: ಆಸ್ಪತ್ರೆಗೆ ಗ್ಯಾಸ್ಟಿಕ್ ಜಾಸ್ತಿ ಇದಾಗ್ಬಿಟ್ಟಿತ್ತು, ಬಲ್ಪುಟ್ಟಿತ್ತು ಜಾಸ್ತಿ, ಅದರಿಂದ ಆಸ್ಪತ್ರೆಗೆ ಸೇರಿಸಿದ್ರು. ಅದು ಸೇರಿಸಿ ಅದು ಸ್ವಲ್ಪ ಕಮ್ಮಿ ಆಯ್ತು ಅಂದ್ಬಿಟ್ಟು ಪುನಃ ಸ್ಟಾರ್ಟ್ ಮಾಡುವ ಅಂದ್ರೂ, ಆಗ ಪುನಃ ಅದು ಮುಗಿದಾದ್ಮೇಲೆ ಈ ರಕ್ತ ವಾಮಿಟ್ ಅಂತ ಬಂತು. ಅದನ್ನು ಕರ್ಕೊಂಡೋಗಿ ಸೇರಿಸಿದ್ರು ಆಸ್ಪತ್ರೆಯಲ್ಲಿ, ಹೇಳಿದ್ರೆ ಕುಡಿಬೇಡ ಅಂತ ಹೇಳಿದ್ರೆ ಪುನಃ ಸ್ಟಾರ್ಟ್ ಮಾಡ್ತೇವೆ ನಾವೆಲ್ಲ.
1: ಅಂದ್ರೆ ಮತ್ತೆ ಕುಡಿಯೋದಕ್ಕಿಂತ ಪ್ರಾರಂಭ ಮಾಡ್ಕೊಳ್ತಾ ಇದ್ರಿ, ತಮ್ಮ ಆರೋಗ್ಯದ ಮೇಲೆ ಸಮಸ್ಯೆಗಳು ಬಂದ್ರು ಕೂಡ.
0: ಪುನಃ ಸ್ಟಾರ್ಟ್ ಮಾಡ್ತೀನಿ.
1: ಅದೇ ಮಾದೇವ್ರ ತಾವುಳಿ ಇವಾಗ ಹೇಳ್ತಾ ಇದ್ರಿ, ನಾನು ಕುಡಿಯೋದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಕೂಲಿಗಂತ ಹೋಗ್ತಾ ಇದೆ ಕೊಡಗು ಜಿಲ್ಲೆಗೆ, ಅಲ್ಲಿ ಸ್ನೇಹಿತರು ಕುಡಿತಿದ್ರು, ಅವ್ರು ನೋಡಿ ನಾನು ಕೂಡ ಈ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ತಾವುಗಳು ಹೇಳ್ತಾ ಇದ್ರಿ. ಇವಾಗ ಯಾವುದು ಕೂಡ ಒಂದ್ಸತಿ ನೋಡೋಣ, ನಮ್ಮ ಸ್ನೇಹಿತರು ಕರೀತಿದ್ರೆ ಕುಡಿಯೋದಕ್ಕೆ ಒಂದ್ಸತಿ ಯೋಚನೆ ಮಾಡ್ಕೊಡೋಣ, ಯಾಕಂತಂದ್ರೆ ಈ ಕುಡಿಯೋದ್ರಿಂದ ನನ್ನ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳಾಗ್ಬೋದು, ಯಾವ್ದಕ್ಕೆ ಒಂದ್ಸತಿ ಯೋಚನೆ ಮಾಡಿ ಕುಡಿಯೋಣ ಅಂತ ಅನಿಸ್ತಿರ್ಲಿಲ್ವಾ ಅವಾಗ ನಿಮ್ಗೆ ಹೇಗೆ ಮಾದೇವರವರೇ?
0: ಆ ತರ ಅನ್ಸ್ತಿತ್ತು ಅಂದ್ರು, ಪುನಃ ಇವರೆಲ್ಲ ಕುಡಿತಾರ ಅಂದ್ರೆ ಸೇರ್ಬಿಟ್ಟು ಕುಡಿತಾ ಇದ್ದೋ. ಈಗ ಎಲ್ಲ ಅದೆಲ್ಲ ಆದ್ಮೇಲೆ ದಣ್ಬೋಕ್ ಆದ್ಮೇಲೆ ಈಗೆಲ್ಲ ಕುಡ್ತಾ ಇಲ್ಲ, ನಿಲ್ಸ್ಬಿಟ್ಟು ಅಂದ್ಮೇಲೆ ಈಗೆಲ್ಲ ಜ್ಞಾನ ಬರ್ತಾ ಇಲ್ಲ, ಹೋಯ್ತಾ ಇಲ್ಲ, ಯಾರ ಜೊತೆ ಆದ್ರೂ ಹೋಯ್ತಾ ಇಲ್ಲ, ಎಲ್ಲ ಮನೇಲಿ ಇದ್ದೀನಿ.
1: ಮತ್ತೆ ಇನ್ಯಾವೆಲ್ಲ ತಮ್ಮ ಆರೋಗ್ಯದ ಮೇಲೆ ಏನಾದ್ರೂ ಬೇರೆ ಏನೋ ಸಮಸ್ಯೆಗಳು ಉಂಟಾಗ್ತಿತ್ತ ಅವಾಗ?
0: ಅವಾಗ ತೊಂದ್ರೆ ಆಯ್ತಿತ್ತಂದ್ರೆ ಅದೇ ಒಂದು ರಕ್ತದ ಒಂದು ಬಂದಿತ್ತಲ್ಲ, ಅದೊಂದು ಊಟನೇ ಸೇರ್ತಿತ್ತಿಲ್ಲ, ಬರೀ ಎಣ್ಣೆಯಲ್ಲಿ ಇದ್ರೆ ಒಂದು ಅರ್ಧ ನೈಟ್ ಸಿಕ್ಕಿದ್ರೆ ಸಾಕು ಅಂದ್ಬಿಟ್ಟದೆ ಇಲ್ಲ, ಬೆಳಿಗ್ಗೆ ಎದ್ಮೇಲೆ ಒಂದ್ ಅರ್ಧ ನೈಟ್ ಕುಡಿಬೇಕು ಅಂದ್ಬಿಟ್ಟು ಪರದಾಡ್ತೀನಿ, ಎಲ್ಲ ಯಾರಾದ್ರೂ ಕೊಡ್ತಾರೇನೋ ಒಂದ್ ಹುಟ್ಟದೆಲ್ಲ ನೋಡ್ತೀನಿ. ಆಗ ಪುನಃ ಒಂದು ನಮ್ಮ ಹೆಂಡತಿರನ್ನ ಪುನಃ ದುಡ್ಡು ಕೇಳ್ತೀನಿ, ಹೋಗರಿತೀನಿ ಅವ್ರನ್ನ. ಅವ್ರು ಕೊಡಲ್ಲ ಅಂದ್ರೆ ನಾವು ಬರ್ತಿತ್ತಿಲ್ಲ, ಅವ್ರು ಕೊಡಲ್ಲ ಅಂದ್ರೆ ನಾವು ಬರ್ತಿತ್ತಿಲ್ಲ, ಕೊಡು ಕೊಡು ಅಂದ್ಬಿಟ್ಟು ಜಗಳ ಮಾಡಿ ಕೇಳ್ತೀನಿ.
1: ಅಂದ್ರೆ ಅವ್ರನ್ನ ಎದುರಿಸಿ ಬೆದರಿಸಿ ದುಡ್ಡನ್ನು ತೆಗೆದುಕೊಳ್ತಾ ಇದ್ರೆ ಕುಡಿಯೋದಕ್ಕೆ. ಇವಾಗ ಕುಡಿತನ ಬಿಟ್ಟು ಪ್ರಕೃತವಾಗಿ ಒಂದೊಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ರ, ತಮ್ಮ ಒಂದು ಕುಟುಂಬದ ಸಹಕಾರ ಹೇಗಿದೆ ಮಾದೇವರವರೇ ತಮ್ಮ ಮೇಲೆ?
0: ಈಗ ಕುಟುಂಬ ಸಹಕಾರ ಎಲ್ಲ ಚೆನ್ನಾಗಿದೆ, ಸಹಕಾರ ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಎಲ್ಲ ನಿವಾರಿಸ್ಕೊಂಡು ಹೋಯ್ತಾ ಇದ್ದೀವಿ ಜೊತೆಯಲ್ಲಿ. ಆದ್ರ ಕುಡ್ತದಿಂದ ಎಲ್ಲ ಬರೀ ಜಗಳ ಎಲ್ಲ ಆಯ್ತಿತ್ತು, ದಿನ ಜಗಳ ಕುಡಿಯೋದು ಬಡಿಯೋದೆಲ್ಲ ಆಯ್ತಿತ್ತು.
1: ಅಂದ್ರೆ ಕುಡಿತ ಸಂದರ್ಭದಲ್ಲಿ ತಮ್ಮ ಕುಟುಂಬಕ್ಕೆ ಕೂಡ ಕೆಲವೊಂದು ತೊಂದರೆಗಳನ್ನು ಕೊಡ್ತಾ ಇದ್ರಿ?
0: ಅವ್ರು ಹೋಗಿ ಬೇರೆ ಊರಿಗೆ ಹೊಂಟೋಗೋದು ಅದೆಲ್ಲ ಮಾಡ್ತಿದ್ರು, ಈಗಿನ ಜನರೇಷನ್ ಅಲ್ಲಿ ಇಲ್ಲ.
1: ತಾವಳು ಮೊದಲು ಕುಡಿತಿರುವಾಗ ಈ ತರ ನಿಮ್ಗೆ ಆರೋಗ್ಯದ ಮೇಲೆ ಕೆಲವೊಂದು ತೊಂದರೆಗಳು ಉಂಟಾಗ್ತಿದ್ವು, ಅವಾಗ ನಿಮ್ಮ ಕುಟುಂಬದವ್ರು ಏನಾದ್ರೂ ಬುದ್ಧಿ ಮಾತುಗಳು ಹೇಳಿದ್ರು ನಿಮ್ಗೆ, ನಿಮ್ ತಂದೆ ತಾಯಿಗಳಾಗಿರ್ಬೋದು, ನಿಮ್ ಹೆಂಡತಿ ಆಗಿರ್ಬೋದು, ಮಕ್ಕಳುಗಳಾಗಿರ್ಬೋದು, ಈ ತರ ಕುಡಿಬೇಡ ಅಂತ ಹೇಳಿದ್ರು ಅವಾಗ?
0: ತಂದೆ ತಾಯಿನು ಹೇಳಿದ್ರು, ಹೆಂಡತಿನ ಹೇಳಿದ್ರು, ಎಲ್ಲ ಹೇಳಿದ್ರು ಕುಡಿಬೇಡ ಇನ್ನು ನಿಲ್ಸ್ಬಿಡು ಅಂದ್ಬಿಟ್ಟು. ಆಸ್ಪತ್ರೆನವ್ರು ಡಾಕ್ಟರ್ಗಳನ್ನ ಹೇಳಿದ್ರು ಇನ್ನು ಕುಟ್ರೆ ಸೋಯ್ತಿದೆ ಅಂತ ಹೇಳಿದ್ರು. ಅದ್ರಿಂದನು ಇದು ಪಡ್ದೇನೆ ಪುನಃ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಈ ಗಣೇಶ್ ಸರ್ ಗುರು ಬಂದದೆ ನನ್ಗೆ ಈಗ ಉತ್ತಮ ಅನ್ಸುತ್ತು, ಅವ್ರು ಬಂದು ನಮ್ಮನ್ನ ಕರ್ಕೊಂಡೋಗಿ ಈ ತರ ಸೇರ್ಸಾಗ ಗಣೇಶ್ ಸರ್ಗೆ ಒಳ್ಳೆ ತುಂಬಾ ಥ್ಯಾಂಕ್ಸ್. ಅವರೇ ಒಂಥರ ದೇವ್ರ ಕಂಡಾಗಿ ಬಂದು ಸೇರ್ಸಿದ್ರು, ಅದನ್ನು ಸುಳ್ಳಿಯಾಗಿ ಸೇರ್ಸಿದ್ರು. ಒಂದು ಬನ್ನಿ ಲೋನ್ ಮಾಡಿಸ್ಕೊಡ್ತೀನಿ ಇಲ್ಲೇ ನಾಗೇಶ್ ಸರ್ ಅವರೇ ಅಂದ್ಬಿಟ್ಟದ ಇಲ್ಲಿ ಬೈಕ್ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಏನ್ ಹತ್ರ ಆಯ್ತು ಅಂದ್ಬಿಟ್ಟು ಕರ್ಕೊಂಡೋಗಿ ಸೇರ್ಸಿದ್ರು. ಇಲ್ಲಿ ಕರ್ಕೊಂಡೋಗಿ ಒಂದು ರೂಮ್ ತೋರಿಸ್ರು ಅಲ್ಲಿ ಹೋಗಿ ಎಲ್ಲ ಅವ್ರೇ ಅಲ್ಲಿ ಹೋಗಿ ಎಲ್ಲ ಅವ್ರೆ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ರೂಮ್ ಸೇರಿಸಿದ್ರು. ಒಳಗಡೆ ಅವ್ರ ಕಡೆ ಬಂದಿತ್ತಿಲ್ಲ, ಆ ಕೆಳಗಡೆ ಇದ್ರು, ನಾವು ಹೋಗಿ ಅಲ್ಲಿ ಅವ್ರೆ ಕೂತ್ಕೊಳ್ಳಿ ಎಲ್ಲ ಎಲ್ಲ ಅವ್ರ ಅಂದ್ಬಿಟ್ಟು ಸೇರಿಸ್ತಾರಲ್ಲ ಬರ್ತಾರೆ ಅಂದ್ಬಿಟ್ಟಾರೆ. ಎಲ್ಲ ಹೋಗಿ ಸೇರಿಸಿದ್ರೆ ಡೋರ್ ಚಿಲ್ಕ ಹಾಕ್ಬಿಟ್ರು. ನಾನು ಅಲ್ಲಿ ಜಗಳನೆ ಮಾಡ್ಕೊಂಡು ಬರಕ್ಕೆಲ್ಲ ಇದ್ದಿ ಹೊಂಟೋಗೋ ಅಂತ. ಅದು ಬೇರೆ ನಮ್ಮ ಇಲ್ಲಿ ಎಲ್ಲ ಕುಡ್ಗಲ್ಲಿದ್ರು, ನಮ್ಮಲ್ಲಿ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಕುಡ್ಗಲ್ಲಿದ್ರು. ನಾನು ಒಬ್ಬನೇ ಬಂದಿದ್ದು ಇಲ್ಲಿ ಸಾವು ಅಂದ್ಬಿಟ್ಟು ಬಂದಿದ್ದೆ. ಬಂದಾಗ ಆಗ ಕರ್ಕೊಂಡೋಗಿದ್ದವ್ರು ಮತ್ತೆ ಒಂದು ಆಗ ಕರ್ಕೊಂಡೋಗಿ ಅಂದ್ರು ನಾನು ಹೋಯ್ತು ದಿವಸ ಕೊಡಗಲಿ ಇದ್ದವ್ರೇ ಅಲ್ಲಿ ಒಬ್ರೇ ಇರೋದು ಅಂದ್ಬಿಟ್ಟು ಹೇಳಿದ್ವಿ ಅಂದ್ರು ಕಳಿಸ್ನಿಲ್ಲ, ದಿನ ಎಂಟು ಅದು ಹೋಗ್ಬಾರ್ದು ಅಂದ್ಬಿಟ್ಟು ಹೇಳ್ತಿದ್ರು.
1: ಆ ಕ್ಯಾಂಪ್ ಅಲ್ಲಿ ಎಷ್ಟು ದಿನಗಳಿಗೆ ತರಬೇತಿ ಪಡ್ಕೊತಿದ್ರಿ ಮಾದೇವರ ತಾವುಗಳು?
0: 10 ದಿನ ಎಂಟು ತರಬೇತಿ ಪಡ್ಕೊಂಡಿದ್ದೀನಿ.
1: ಏನಾದ್ರು ಹೇಳ್ಕೊಡ್ತಾ ಇದ್ರು ಕ್ಯಾಂಪ್ ಅಲ್ಲಿ ನಿಮ್ಗೆ?
0: ಕ್ಯಾಂಪ್ ಅಲ್ಲಿ ಈ ತರ ನೀವು ಕ್ಯಾಂಪ್ ಅಲ್ಲಿ ಕುಡಿತಾರದಿಂದ ನಿಮ್ ಮನೆಯವ್ರಿಗೆ ತೊಂದರೆ ನಡೆಸ್ತಿದ್ರಿ ಎಲ್ಲ ಹೇಳ್ತಿದ್ರು, ಎಲ್ಲ ನಿಮ್ಗೆ ಸರಿನಾ ಅಂತ ಹೇಳ್ತಿದ್ರು. ಹಿಂದೆ ಬೇರೆ ಕಡೆ ಅವರು ಆತರ ಕುಡ್ತ ಚಟೆಯಿಂದ ಬಿಟ್ಟರವರು ಬಂದು ನಮ್ಗೆ ತರಬೇತಿ ಕೊಡ್ತಿದ್ರು.
1: ಅದೇ ಮಾದೇವರು ಇವಾಗ ತಾವುಗಳು ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಏರ್ಪಡಿಸಿದ ಒಂದು ಮಧ್ಯವರ್ತ ಶಿಬಿರ ಕ್ಯಾಂಪ್ಗೆ ತಾವುಗಳು ಹೋಗ್ತೀರಾ. ಆ ಮೊದಲ ದಿನ ಆ ಒಂದು ಕ್ಯಾಂಪ್ಗೆ ಹೋದಾಗ ಅಲ್ಲಿ ಅಂದ್ರೆ ಹೊಸ ಜನಗಳ ಪರಿಚಯ ಕೂಡ ಆಗುತ್ತೆ ನಿಮ್ಗೆ, ಅದೊಂದು ಹೊಸ ಜಾಗ ಕೂಡ ಅಂತ ಅನಿಸುತ್ತೆ ನಿಮ್ಗೆ. ಅಲ್ಲಿ ಹೋದಾಗ ಮೊದಲ ದಿನ ಅಲ್ಲಿನ ವಾತಾವರಣ ಹೇಗೆ ಅನಿಸ್ತೈತೆ ನಿಮ್ಗೆ, ಅನುಭವ ಹೇಗಾಗ್ತಿತ್ತು ನಿಮ್ಗೆ ಅಲ್ಲಿ ಕ್ಯಾಂಪ್ ಅಲ್ಲಿ?
0: ಕ್ಯಾಂಪ್ ಅಲ್ಲಿ ಮೊದಲನೇ ದಿನ ಹೋದಾಗ ಪರಿಚಯ ಇರಲಿಲ್ಲ, ಯಾರು ಪೂರ್ತಿ ಪರಿಚಯ ಇರಲಿಲ್ಲ. ಸಖತ್ ಬೇಜಾರ ಅನ್ಸ್ತು, ಯಾರಪ್ಪ ನಾ ಹೊಂಟೋಗ್ಬೇಕು ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಹೋಗಿ ಅಲ್ಲ.

0: ಅವ್ರನ್ನೆಲ್ಲ ಕೇಳ್ರಿ ಹೋಗಿ ಕರ್ತಿ ಬಾಗಿಲು ದಪ್ಪ ಇಟ್ಕೊಂಡು ಹೋಗಿ ಕರಿತೀನಿ, ಅವ್ರು ಪರಿಚಯ ಏನಿಲ್ಲ, ಯಾರು ಕಳ್ತಿಲ್ಲ ಯಾರು. ಒಂದು ಮೊದಲನೇ ದಿನದಲ್ಲಿ ಈ ವಾಟರ್ದು ನಾವು ಕುಡಿದ ಎಣ್ಣೆ ಕುಡ್ತಿದ್ದ ಸ್ವಲ್ಪ ಮಂಕಿತ್ತು, ಒಂಥರ ಭಯ ಭಯ ಆಯ್ತಿತ್ತು, ಒಂಟಗೋ ಅನ್ನೋಟೆಲ್ಲ ಭಯ ಭಯ ಆಯ್ತಿತ್ತು, ಒಂಥರ ಮಂಕಿರ್ತಿತ್ತು ಹೋಗುವಾಗ. ಆಗ ಎಲ್ಲ ನಾನು ಕಿಟಕಿಲೇ ನಿಂತ್ಕೊಂಡು ನೋಡೋದು. ಆಗ ಈ ನಮ್ ಕಡೆ ಈ ಕಡೆ ಹೊಸಳ್ಳಿ ಗಂಡತ್ತೂರು ಹೊಸಳ್ಳಿ ಅಂತ ಇದೆ, ಅಲ್ಲಿ ಹುಡುಗರು ಸ್ವಲ್ಪ ಜನ ಇದ್ರೆ ಅವ್ರನ್ನ ಕೇಳೋದು, ಇವ್ರು ಯಾರಲ್ಲಪ್ಪ ಕಳಿಸ್ತಾರೆ ಅಂತ ಕೇಳೋದು. ನಾನು ಅವ್ರನ್ನ ಕೇಳೋದು ಒಂದ್ ಅರ್ಧ ನೈಟ್ ಇದ್ದೆ, ಈಗ ಯಾರಾದ್ರು ದುಡ್ಡು ಕೊಟ್ರೆ ಹೋಗಿ ತಕೋಬತ್ತರೇನೋ ಅಂತ ಅನ್ಸೋದು ಕೇಳೋದು.
1: ಅಂದ್ರೆ ಕ್ಯಾಂಪ್ ಹೋದಾಗ ಅಲ್ಲೂ ಕೂಡ ಕುಡಿಬೇಕು ಅಂತ ಅನ್ಸ್ತಾ ಇತ್ತು ನಿಮ್ಗೆ?
0: ಅನ್ಸಿದ್ದು ಇದು ಮುಂಕು ಅಂತ ಇದು ಹಿಡ್ಕೊಂಡಿರ್ತಾವೆ ತಲೆ ಭಾರ ಹಿಡ್ಸಿ ಮುಟ್ಟಿತ್ತಲ್ಲ, ಅದ್ರಿಂದ ಕೇಳೋದು. ಅವ್ರು ಅದು ಒಬ್ಬರನ್ನ ಮಾತ್ರ ಅವ್ರು ಪರಿಚಯರಿದ್ರು ಮಾತ್ರ ಅವ್ರನ್ನ ಕೇಳೋದು, ಅವ್ರು ಇಲ್ಲಿ ಯಾರು ಕಳ್ಸಲ್ಲ ಅಂತ ಹೇಳ್ತಿದ್ರು. ಆಗ ಬನ್ನಿ ಕೂತ್ಕೊಂಡೆ ತಿಂಡಿ ತಿನ್ನಿ ಅಂತ ಹೇಳಿದ್ರು. ತಿಂಡಿ ಒಂದ್ ಜಾಸ್ತಿ ಹಾಕ್ಸ್ಕೊಂಡು ಜಾಸ್ತಿ ಹಾಕಿದ ಮೇಲೆ ಸ್ವಲ್ಪನೇ ತಿಂದಿದ್ದು, ಎಲ್ಲ ವಾಮಿಟ್ ಬತ್ತಿತ್ತು, ಆಗ್ಲಿಲ್ಲ. ಆಗ ಪೆಟ್ಸ್ ಅಲ್ಬಿಟ್ಟು ಆದ್ರೆ ಇಂಡಿಯಾ ಸ್ವಲ್ಪ ತಿಂದ್ಬಿಟ್ಟು ಬರೀ ನೀರು ಕುಡಿತಿದ್ದೆ. ಆಗ ಕೂತ್ಕೊಳ್ಳಿ ದುಡ್ಡು ಬಂದ್ವಿ ಎಲ್ಲ ಕೂತ್ಕೊಳ್ಳಿ ಅಂದ್ರು. ಆಗ ಎಲ್ಲ ಚೆಕ್ ಮಾಡಿಸ್ದು, ಎಲ್ಲ ರಕ್ತ ಇದೆಲ್ಲ ಟೆಸ್ಟ್ ಮಾಡಿದ್ರು, ಅಲ್ಲಿಂದ ಪ್ರಾರಂಭ ಆಯ್ತು ಸರ್.
1: ಅಂದ್ರೆ ಹತ್ತು ದಿನಗಳವರೆಗೆ ತರಬೇತಿನ ಪಡ್ಕೊತಿದ್ರೆ ಅಲ್ಲಿ. ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಏರ್ಪಡಿಸಿದಂತ ಒಂದು ಮಧ್ಯವರ್ಜ ಶಿಬಿರ ಕಾರ್ಯಕ್ರಮ ನಿಮ್ಗೊಂದು ಮರುಜನ್ಮವನ್ನು ನೀಡಿದಂತ ಕೂಡ ಹೇಳ್ಬಹುದು.
0: ಮರುಜನ್ಮ ನೀಡಿದೆ.
1: ಅಲ್ಲಿನ ಸಿಬ್ಬಂದಿ ವರ್ಗದವರು ನಿಮ್ನ ಹೇಗ್ ನೋಡ್ಕೊಳ್ತಾ ಇದ್ರು, ಯಾವ ರೀತಿ ನಿಮ್ ಜೊತೆ ಇರ್ತಾ ಇದ್ರು ಅಲ್ಲಿ?
0: ಅಲ್ಲಿನ ಸಿಬ್ಬಂದಿಗಳು ಮೊದಲನೇ ದಿನದಲ್ಲಿ ಎಲ್ಲ ಸ್ವಲ್ಪ ಗದಿಸ್ದಂಗೆ ಮಾತಾಡ್ತಿದ್ರು, ಕೂತ್ಕೊಳ್ಳೋ ಬಾರೋ ಇಲ್ಲಿ ಕೂತ್ಕೊಳ್ಳೋ ನೀ ಎಲ್ಲಿ ಹೋಗ್ತಿದೆ ಅಂತ ಕೇಳ್ತಿದ್ರು. ಆಗ ಹಿಂದೆ ಮಾರನೇ ದಿನ ಎಲ್ಲ ಪೂರ್ತಿ ನಾರ್ಮಲ್ ಆಗಿ ಅವರು ನಮ್ಮನ್ನ ಒಳ್ಳೆ ಮಕ್ಕಳ ಕಡೆಗೆ ಸಾಕಂಗೆ ರಘು ಸಾರು ಅವರೆಲ್ಲ ಚೆನ್ನಾಗಿ ಮಕ್ಕಳ ಕಡೆಗೆ ಸಾಕಣಗೆ ಇದ್ರು. ಒಂದ್ ಮೂರ್ ಜನ ನಾಲ್ಕು ಜನ ಇದ್ರು ಅಂದ್ರೆ ಅವ್ರ ಸಲಹೆ ಸರಿಯಾಗಿ ಗೊತ್ತಿಲ್ಲ, ಮನೋರ್ ಸಾರು ಚೆನ್ನಾಗಿ ಮಕ್ಕಳ ಕಡೆಗೆ ಚೆನ್ನಾಗಿ ಸಾಕೊಂಡ್ರು.
1: ಅದೇ ತಮ್ಗಳಿಗೆ ಹತ್ತು ದಿನಗಳ ತರಬೇತಿ ಕೊಡೋದ್ರ ಜೊತೆಗೆ ತಮ್ಗೆ ಊಟ ಆಗಿರ್ಬೋದು, ವಸತಿ ಆಗಿರ್ಬೋದು, ಎಲ್ಲನೂ ಕೂಡ ಉಚಿತವಾಗಿ ಕೊಟ್ಟು ನಿಮ್ಗೆ ಒಂದು ಹೊಸ ಜೀವನವನ್ನು ಕೂಡ ಕೊಟ್ಟಿದ್ದಾರೆ ಅವರು. ಅವ್ರಿಗೆ ಏನು ಕೃತಜ್ಞ ಹೇಳಕ್ ಇಷ್ಟಪಡ್ತೀರಾ ಮಹಾದೇವರವರೇ ಕಾರ್ಯಕ್ರಮದ ಮುಖಾಂತರ?
0: ನಮ್ಗ ಅವರು ರಘು ಸರ್ ಮನೋಹರ್ ಸರ್ ಅಲ್ಲಿ ಇದ್ದ ನಮ್ಗ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರಿಗೆ ನನ್ಗ ತುಂಬಾ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಎಲ್ಲ ಚೆನ್ನಾಗಿ ಅವರು ಹತ್ತು ದಿನ ಇಟ್ಟು ಒಂಥರ ಮಕ್ಕಳ ಕಡೆಗೆ ಸಾಕೊಂಡ್ರಕ ಧನ್ಯವಾದಗಳು ಅಂತ ಹೇಳ್ತಿದ್ದೀನಿ.
1: ಅಂದ್ರೆ ತಾವು ಎಷ್ಟು ಜನ ಭಾಗವಹಿಸಿದ್ರಿ ಅವಾಗ?
0: 22 ಜನ ಸರ್.
1: 22 ಜನ?
0: 22 ಜನ.
1: ಮತ್ತೆ ಕೊನೆ ದಿನ ತಮ್ಗೆ ಯಾವ ರೀತಿ ಸನ್ಮಾನವನ್ನ ಮಾಡಿ ತಮ್ಮ ಗ್ರಾಮಗಳಿಗೆ ಕಳ್ಸಿಕೊಟ್ರು?
0: ಕೊನೆ ದಿನ ಈ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿದ್ರು. ಅವ್ರನ್ನೆಲ್ಲ ಕರೆಸಿ ಹಿಂದೆ ಅಲ್ಲಿ ಇರೋರು ಅವ್ರ ಹೆಸರು ಗೊತ್ತಿಲ್ಲ, ಅಲ್ಲಿ ಇರೋರು ಒಬ್ರು ಸರ್ ಅಂತಿದ್ರು, ಅವರು ಪಾಪ ನಮ್ಗ ಕೆಳಗಡೆ ನೆಲ್ಗ ಬಿದ್ದು ತಲೆ ಬಾಗಿ ಅವರು ಶರಣ ಮಾಡಿ ನೀವು ಇನ್ನು ಕುಡಿಬಾರ್ದಿ ಅಂತ ಹೇಳಿ ಕಳ್ಸಿದ್ರು ಅವ್ರೆಲ್ಲ. ಆಗ ಇನ್ನು ಮುಟ್ಟಲ್ಲ ಅಂತ ನೀವು ಆಜ್ಞೆ ಮಾಡಿ ಅನ್ನುತ್ತದೆ, ಕೈನೆಲ್ಲ ಮುಂದ್ಗಡೆ ಚಾಚಿ ಇದು ಮಾಡಿದ್ರು.
1: ಆಗಿನ ಮಾದೇವರ ತಾವು 10 ದಿನಗಳ ತರಬೇತಿ ಪಡ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ತಾವು ತಮ್ಮ ಒಂದು ಹಾಡಿಗೆ ಹೋಗ್ತೀರಾ. ಅಲ್ಲಿ ಹಾಡಿಗೆ ಹೋದಾಗೆ ಅಲ್ಲಿ ತಮ್ಮ ಒಂದು ಹಾಡಿಯ ಜನರುಗಳು ಏನಾದ್ರು ಕೇಳಿದಾರೆ ನಿಮ್ಮನ್ನ ಆ ಕ್ಯಾಂಪ್ ಅಲ್ಲಿ ಯಾವ ರೀತಿ ನೋಡ್ಕೊಳ್ತಾ ಇದ್ರು, ಯಾವ ತರ ಬಿಡಿಸೋದಕ್ಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಅಂತ ಏನಾದ್ರು ನಿಮ್ಮನ್ನ ಕೇಳಿದಾರ ಹಾಡಿಲಿ?
0: ಕೇಳೋರು ಇಲ್ಲಿ ಮೊದ್ಲು ಸ್ಟಾರ್ಟಿಂಗ್ ದಿನ ಬಂದು ಹಾಡಿಯವರು ಕೇಳಿದ್ರು ಯಾತಿಗೆ ಕರ್ಕೊಂಡೋಗಿದ್ರು ಅಂತ. ನಾವ್ ಹೇಳಿದ್ರಿ ಈ ತರ ಎಣ್ಣೆ ಬಿಡಿಸೋದಕ್ಕೆ ಸಿಬ್ಬರ ಇಟ್ಕೊಂಡ್ರ ಅದಕ್ಕೆ ಕರ್ಕೊಂಡೋಗಿದ್ರು. ನಾವ್ ಹೇಳಿದೆ ಸುಳ್ಳು ಹೇಳ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗಿದ್ದು ಇಲ್ಲಿ ಈ ತರ ಇದೆ ಅಂತ ನನಗೂ ಗೊತ್ತಿತ್ತಿಲ್ಲ ಅಂತ ಹೇಳಿದ್ವಿ. ಕೇಳಿದ್ರು ಈ ತರದೆಲ್ಲ ಬಿಡಿಸ್ತಾರ ಅನ್ನೋದೇ, ಇವ್ರನ್ನ ಕೇಳಿದ್ರೆ ನಾವು ಬಿಡಿಸ್ತಾರ ವಾಟರ್ ನಿಲ್ಸ್ಬೋದ ಅಂತ ಕೇಳಿದ್ರು. ಹೌದು, ಇದರಿಂದ ನಾವು ಮಾತ್ರ ಎಲ್ಲ ಸ್ಟಾರ್ಟಿಂಗ್ ತಗೊಂಡು ಹೋದ್ಮೇಲೆ ಮಾತ್ರ ಟ್ಯಾಬ್ಲೆಟ್ ಎಲ್ಲ ತಗೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಮರಿ ಕಮ್ಮಿ ಆಯ್ತದೆ, ಆದ್ರೆ ಎಣ್ಣೆಯಿಂದ ಸ್ವಲ್ಪ ದೂರ ಇರ್ತೀವಿ. ಮಾತ್ರ ಇಲ್ಲ ತೀರದ ಮೇಲೆ ಹೆಂಗಿರ್ಬೇಕಂದ್ರ ಅದ್ರ ಸ್ಮೆಲ್ಲೇ ತಡಿಯಲ್ಲ ಅಂತ ಹೇಳ್ದಿ, ಸ್ಮೆಲ್ ತಡಿಯಕ್ಕಾಗಲ್ಲ ತಲೆನ್ ಬರ್ತದೆ, ಸ್ವಲ್ಪ ವಾಸನೇ ಸ್ವಲ್ಪ ದೂರದಲ್ಲಿ ಇರ್ತೀವಿ ಅಂತ ಹೇಳ್ತೀನಿ ಅವ್ರಗ.
1: ಹಾಗೆ ನೀವು ಮಾಡಿಲ್ಲಿ ಕೆಲವರು ಕುಡಿತರ ವ್ಯಕ್ತಿಗಳಿಗೆ ತಮ್ಮ ಒಂದು ಅನುಭವವನ್ನ ಹೇಳ್ಕೊಂಡಿದ್ದೀರಾ?
0: ಹೇಳ್ಕೊಂಡಿ ಅವ್ರು ಹೇಳ್ತಿದ್ರು ಈಗ ಹತ್ರ ಇದ್ದೆ ಮೊದ್ಲೇ ಹತ್ರ ಇದ್ದೆ ಅಂತ ಹೇಳ್ತಿದ್ರು ಅವ್ರು. ಆಗ ನಾನು ಈಗನೇ ಸರಿ ಮೊದ್ಲು ಒಂಥರ ಇದ್ದೆ ಅಂತ ಅವ್ರನ್ ತಿರುಗಿ ನಮ್ನ ಮೊದ್ಲು ಒಂಥರ ಕುಡ್ತಾರೆ ಒಂಥರ ಕಣಕಾಗ್ಲಿ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಈಗ ಸರಿ ಈಗ ಅಂತ ಅವ್ರನ್ನ ಹೇಳೋರೆ ಈಗ ಒಳ್ಳೆ ಆರಾಮಾಗಿ ಹೇಳೋರೆ.
1: ಹಾಗೇನೆ ತಾವುಗಳು ಹೆಚ್ಚೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ತಮ್ಮ ಆಡಿಯವರಾಗಿರ್ಬೋದು ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಅವರು ಮೊದ್ಲೆಲ್ಲ ಜಾಸ್ತಿ ಕುಡ್ಕೊಂಡ್ಮೇಲೆ ಹಿಂದಿಕ ಇಲ್ಲಿ ಮನೆ ತಪ್ಪು ಎಲ್ಲ ಬರ್ತಾನೆ ಹೋಗ್ಸಗಳು ಅಂತ ಬೇರೆಯವರೆಲ್ಲ ಹೇಳ್ತಿದ್ರು, ಹೋಗ ಕೇಳೋ ಅತ್ತಾಗಿ ಇಲ್ಲೆಲ್ಲ ಬಂದು ಸ್ಪರ್ಧಾಡ್ತಾನೆ ಕಿರ್ತಾಡ್ತಾನೆ ಅಂತ ಹೇಳ್ತಿದ್ರು ಅವರು. ಮನೆಯವರು ಬೇರೆ ಮನೆಯವ್ರ ಕಡೆ ಎಲ್ಲ ಹೋದ್ರೆ ಅತ್ತ ಕಳ್ಸಕ್ಕೆ ಒಂದ್ ಸ್ವಲ್ಪದ ಗಂಟೆ ಅಷ್ಟೇ ಅವ್ರು ಕುಡಿಯಾಗಟ್ಟಿ ಇರ್ತಿದ್ರು ಜೊತೆಲಿ,

0: ಕುಡ್ತಾದ್ಮೇಲೆ ಅವ್ರನ್ನ ಜಗಳ ಮಾಡಿ ಕಳ್ಸ್ಬಿಡ್ತಿದ್ರು. ಈಗ ಆತರ ಇಲ್ಲ, ಈಗ ಎಲ್ಲರ ಮನೆ ಹೋದ್ರು ಜನ ಮಾತಾಡ್ತಾರೆ,
1: ಅದೇ ಗೌರವನ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ರೆ ಈಗ ಅದೇ ಜನಗಳು.
0: ಹ್ಮ್, ಜನಗಳು ಮಾತಾಡ್ತಾರೆ.
1: ಎಷ್ಟು ಖುಷಿ ಕೊಡ್ತಿದೆ ಇವಾಗ ನಿಮ್ಗೆ?
0: ಈಗ ಎಲ್ಲ ತುಂಬಾ ಸಂತಸ ಆಗ್ತಿದೆ, ಖುಷಿ ಪಡ್ತಿದೆ ಎಲ್ಲ. ಯಾವ ಕಡೆ ಎಲ್ಲ ಹೋದ್ರು ಏನ್ ಆತರ ಎಲ್ಲ ತೊಂದ್ರೆ ಇಲ್ಲ, ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಹುಡುಗರು. ಮೊದ್ಲೆಲ್ಲ ಸ್ವಲ್ಪ ದೂರದಲ್ಲೇ ಅವ್ರು ಬಂದ ಮೇಲೆ ಜಾಸ್ತಿ ಕುಡಿದಿದ್ದವರು ಇದ್ರೆ ಅವನ್ ತಪ್ಪ ಏನ್ ಮಾತಾಡೋದು ಅಂದ್ಬಿಟ್ಟು ದೂರ ದೂರ ಹೊಂಟಾ ಇದ್ರು. ಹೋಗಿ ಅವ್ರ ತಪ್ಪು ಕೂತ್ಕೊಂಡ್ರೆ, ಕುಡಿದಿದ್ರೆ ಇರ್ತಾರಲ್ಲ ಅವ್ರ ತಪ್ಪು ಕೂತ್ಕೊಂಡ್ರೆ ದೂರ ದೂರ
1: ಹೋಗಿ. ತಮ್ಮ ಒಂದು ಮನಸ್ಸು ಹತೋಟಲ್ಲಿ ಇಡ್ತೈತ ಅವಾಗ ಕುಡಿತರ ಸಂದರ್ಭದಲ್ಲಿ?
0: ಹತೋಟ ಇರ್ತಿತ್ತಿಲ್ಲ, ಒಂದೇ ಬರೀ ಕುಡ್ತಾನೆ, ಜಾಸ್ತಿ ಸೇವನೆ ಮಾಡೋ ಅಂತ ಅನ್ಸ್ತಿತ್ತು. ಬೇರೆ ಕಡೆ ಎಲ್ಲ ಇಟ್ಕರ್ ಹೋಗೋ, ಕೆಲಸ ಮಾಡಿದ್ರು ಬರೀ ಕುಡ್ತಾನೆ ಜಾಸ್ತಿ. ಕೆಲ್ಸಕ್ಕ ಹೋಗಿದ್ನ, ಕೆಲ್ಸಕ್ಕೆ ಹೋಗ್ಬಿಟ್ಟದೆ ಒಂದು ಬೆಳಿಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೋದ್ರೆ ಅರ್ಧ ಗಂಟೆ ಮೊದ್ಲು ಒಂದು ಪ್ಯಾಕೆಟ್ ಕೊಡ್ತಾರೆ, ಅದಾದ್ಮೇಲೆ ನಾಷ್ಟಕ್ಕೆ ಒಂದು ಪ್ಯಾಕೆಟ್, ಇನ್ನು ಮಧ್ಯಾಹ್ನ ಒಂದು ಪ್ಯಾಕೆಟ್, ಸಾಯಂಕಾಲ ಮೂರು ಪ್ಯಾಕೆಟ್ ಎಸ್ಕೊಂಡ್ ಬಂದು ಕೊಡ್ದು ಬಿಟ್ಟದ್ದು. ಪುನಃ ಬೆಳಿಗ್ಗೆ ಪುನಃ ಅದೇ ಸ್ಟಾರ್ಟ್. ಆತರ ಎಲ್ಲ ಮನೆಯಾಗ ಒಂದು ರೂಪಾಯಿ ತರ್ತಿದ್ರ.
1: ಇವಾಗ ನೀವು ಕುಡಿತವನ್ನು ಬಿಟ್ಟು ಎಷ್ಟು ವರ್ಷಗಳಾಯ್ತು?
0: ಈಗ 6 ತಿಂಗಳೇನೋ ಆಗಿದೆ.
1: 6 ತಿಂಗಳಾಗಿದೆ ಕುಡಿತವನ್ನು ಬಿಟ್ಟು ನೀವು? ಹಾಗೆ ಮನೆಯವರವರೇ, ತಾವು ತಮ್ಮ ಮನೆಗಳಾಗಿರ್ಬೋದು, ತಮ್ಮ ಅಡಿಲಾಗಿರ್ಬೋದು, ಕೆಲವು ಹಬ್ಬಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಆ ಹಬ್ಬಗಳು ಕೂಡ ತಮ್ಮ ಮನೆಗೆ ಅತಿಥಿಗಳು ಕೂಡ ಬರ್ಮಾಡ್ಕೊಳ್ತೀರಾ, ಈ ಕುಡಿತ ಸಂದರ್ಭದಲ್ಲಿ ಆ ಅತಿಥಿಗಳ ಜೊತೆಗೆ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ರಿ ಅವಾಗ?
0: ಆಗ ಮೊದ್ಲು ಕುಡಿತಿದ್ದ ಸಂದರ್ಭದಲ್ಲಿ ಮನೆಯವರ ಹಬ್ಬಗಳು ಮಾಡುವಾಗ ನಾವೇ ಮೊದ್ಲು ಸ್ಟ್ರಾಂಗ್ ಆಗಿರ್ತೀನ ಹಬ್ಬ ಮಾಡಾಗ. ಮನೆಯವರೆಲ್ಲ ಸ್ವಲ್ಪ ದೂರದಲ್ಲೇ ಇರ್ತಿದ್ರು, ನಾವು ಮೊದ್ಲು ಟೈಟ್ ಆಗಿ ಬಗ್ಬೇಕು ಬಿಡ್ಬೇಕು ಅಂತ ಟೈಮ್ ಹಂಗೆ ಆಗಿ ಬರ್ತೀನ. ಅದರಲ್ಲಿ ಇವರು ಬೇರೆ ಹೆಂಡತಿ ಬೇರೆ ಬೊಯ್ಯೋದೇ ಜಾಸ್ತಿ, ಅದೆಲ್ಲ ಹಬ್ಬ ಮಾಡ್ತೀನಿ ಸರ್. ಹಬ್ಬ ಗಿಬ್ಬ ಎಲ್ಲ ಆಗೆಲ್ಲ ಇರ್ತಿದ್ದಲ್ಲ, ಹಬ್ಬ ಬಂದ್ರು ಬರೀ ಕುಡ್ತದಲ್ಲೇ ಜಾಸ್ತಿ ಇರ್ತೀನ.
1: ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಪಠ್ಯ ಪುಸ್ತಕಗಳು ಮತ್ತೆ ಪೆನ್ಗಳನ್ನೆಲ್ಲ ಕೊಡ್ತಾ ಇದ್ರ ಅವಾಗ ಮಕ್ಕಳಿಗೆ?
0: ಇಲ್ಲ ಸರ್, ಎಲ್ಲ ಪೂರ್ತಿ ಅವರೇ ನೋಡ್ಕೊಳ್ತಿದ್ರ, ನಾವೆಲ್ಲ ಇಲ್ಲ, ಬರೀ ಕುಡ್ತದಲ್ಲೇ ಇರ್ತೀನ, ನಾವೆಲ್ಲ ಇರ್ತಿಲ್ಲ, ಬರೀ ಎಲ್ಲ ಪೂರ್ತಿ ಅಂದ್ರೆ ಕೊಡ್ತೀನ. ಒಂದೇ ಮಕ್ಕಳಿಗೆ ಒಂದು 10 ರೂಪಾಯಿ 5 ರೂಪಾಯಿ ಅದಷ್ಟೇ, ಅದ್ರ ಮೇಲೆ ಇಲ್ಲ.
1: ಬಹಳ ಸಂತೋಷ ಮಾದೇವರವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟು ಕುಟುಂಬದ ವ್ಯಕ್ತಿಗಳಿಗಾಗಿರ್ಬೋದು, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿಂದ ಏರ್ಪಡಿಸುವಂತಹ ಈ ಒಂದು ಮಧ್ಯವರ್ಷಿಯವರ ಕಾರ್ಯಕ್ರಮಗಳ ಕುರಿತು ಅಂತ ವ್ಯಕ್ತಿಗಳಿಗೆ ಏನಾದರೂ ಕೊನೆಯದಾಗಿ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
0: ನನ್ನ ಜೀವನ ಮೊದ್ಲಿಂದಾಗೆ ನನ್ನ ಜೀವನ ಹತ್ರ ಇತ್ತು, ಈಗಿನ ಜೀವನದಲ್ಲಿ ನನ್ಗೆ ಗಣೇಶ್ ಸರ್ ಈಗ ಹತ್ರ ಎಲ್ಲ ಮಾಡಿದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ನಾವು ಕುಡಿತಿಂದ ಎತ್ತರ ಕ್ಯಾಂಪ್ಗಳಿಗೆ ಬುಡಕ್ಕೆ ಹೋಗಿ ಆದಷ್ಟು ಟ್ರೈ ಪಡಿ, ಇದು ಒಳ್ಳೆ ಜೀವನ ಚೆನ್ನಾಗಿರುತ್ತೆ, ಟ್ಯಾಂಕಿನ ಜೊತೆ ಗಂಡ ಹೆಂಡತಿ ಎಲ್ಲ ಸಂಸಾರ ಚೆನ್ನಾಗಿರ್ಬೋದು ಅಂತ ನಾನು ಹೇಳ್ತೀನಿ ಸರ್.
1: ಬಹಳ ಸಂತೋಷ ಮಾದೇವರವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಗೊಳ್ಳು ಭಾಗವಹಿಸಿ. ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ಹಾಗೂ ವೈಯಕ್ತಿಕ ಕೂಡ ಆಗಿರಬಹುದು, ಇಷ್ಟೆಲ್ಲ ಕಷ್ಟಗಳು ಎದುರಿಸ್ತಾ ಬಂದು ನಂತರದಲ್ಲಿ ಏನು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಣ ಶಿಬಿರ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ, ಇದೇ ರೀತಿ ತಮ್ಮ ಒಂದು ಜೀವನ ಸುಖವಾಗಿ ನಡ್ಕೋಗಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು ಮಾದೇವರೇ. ಬರೀ ಕೇಳುವರೆ ಕೇಳದಲ್ಲಿಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಸೀಗುರಾಡಿಯ ನಿವಾಸಿಗರಾದ ಶ್ರೀಯುತ ಮಾದೇವರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಇದುವರೆಗೂ ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಸೀಗೂರು ಹಡಿಯ ಶ್ರೀಯುತ ಮಾದೇವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ

0: ಈ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ರಾಜ್ಯದ ವಿವಿಧ

0: ಭಾಗಗಳಿಗೆ ಸಚಿವರು ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವರು ಖುದ್ದು ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಹಾನಿ, ಮೇವಿನ ಅಭಾವ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರ ಬೆನ್ನಿಗೆ ನಿಂತು ಅವರ ಬದುಕನ್ನು ರಕ್ಷಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ಆರಂಭಿಸಿರುವ ಸಚಿವ ಡಾಕ್ಟರ್ ಅಜಯ್ ಧರಂ ಸಿಂಗ್ ಎರಡನೇ ದಿನವಾದ ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಶೀಲನೆ ನಡೆಸಿದರು. ಜಿಲ್ಲೆಯ ಮಾನ್ವಿ, ಮಸ್ಕಿ ಹಾಗೂ ಸಿಂಧನೂರು ತಾಲೂಕಿನಲ್ಲಿ ಬರ ನಷ್ಟಕ್ಕೆ ಒಳಗಾದ ವಿವಿಧ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡರು. ಇಂದು ಬೆಳಗ್ಗೆ ಮಸ್ಕಿ ತಾಲೂಕಿನ ಸಂತೇಕಲ್ಲೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ತೊಗರಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿ ನಂತರ ಗುಡದೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಸೂರ್ಯಕಾಂತಿ, ತೊಗರಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ಬಳಿಕ ಹಸಕಮಲ್ ಗ್ರಾಮದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಸಿಂಧನೂರು ತಾಲೂಕಿನ ಜವಳಗೀರ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ಹಾಗೂ ಪನ್ನಿಗನೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ, ನಂತರ ಮಾನ್ವಿ ತಾಲೂಕಿನ ಹಿರೇಕೊಟ್ಟೆಕಲ್ ಹೋಬಳಿಯ ಪೋತನಾಳ್ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಮರಿಯಾನಾ ನಿಸ್ಲರ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿದ್ದಾಗಿ ಭಾರಿ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಇದರ ಭಾಗವಾಗಿ ಬರುವ ಅಕ್ಟೋಬರ್ನಲ್ಲಿ ಅಮೆರಿಕದಲ್ಲಿ ರೋಡ್ ಶೋ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ 2027 ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಅಮೆರಿಕದ ಪ್ರಮುಖ ಹೂಡಿಕೆದಾರರನ್ನು ಆಹ್ವಾನಿಸಲಾಗುವುದು ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ವಲಯದ ಪ್ರಮುಖ ಸಂಸ್ಥೆ ಸೆಂಟ್ ಆಮ್ ಎಲೆಕ್ಟ್ರಾನಿಕ್ಸ್ ಮುಂದಿನ 4 ರಾಜ್ಯದಲ್ಲಿ 500 ರೂಪಾಯಿ ಹೂಡಿಕೆ ಮಾಡಲಿದ್ದು ಇದರಿಂದ ಸುಮಾರು 1,500 ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ದೇವನಹಳ್ಳಿಯ ವೈಮಾನಿಕ ಹಾಗೂ ರಕ್ಷಣಾ ಪಾರ್ಕ್ನಲ್ಲಿ ಮುಂದಿನ ತಿಂಗಳಿಂದಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಂತ್ರಜ್ಞಾನ ಹಾಗೂ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ರಾಜ್ಯದ ಪಾರಮ್ಯವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದಿಶಾ ಭಾರತ್ ಸಂಸ್ಥೆ ವತಿಯಿಂದ ಬೆಂಗಳೂರು ನಗರ ದಾಸರಹಳ್ಳಿ ಭಾಗದಲ್ಲಿಂದು ದೇಶಕ್ಕಾಗಿ ನಡಿಗೆ ಎಂಬ ವಿಶೇಷ ಕಾಲ್ನಡಿಗೆ ಜಾಥಾ ನಡೆಯಿತು. ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ಇಂದಿನ ಯುವ ಸಮೂಹದಲ್ಲಿ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯತೆ ಹೆಚ್ಚಾಗಿದೆ. ದೇಶಕ್ಕಾಗಿ ನಡಿಗೆ ಜಾಥಾ ಯುವಕರಲ್ಲಿ ದೇಶಭಕ್ತಿ, ಸಾಮಾಜಿಕ ಹೊಣೆಗಾರಿಕೆ ಹಾಗೂ ಏಕತೆಯ ಮನೋಭಾವವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಜಾಥಾ ಸಂದರ್ಭದಲ್ಲಿ ದೇಶಭಕ್ತಿ ಘೋಷಣೆಗಳು, ಜಾಗೃತಿ ಫಲಕಗಳು ಹಾಗೂ ಸಾಮಾಜಿಕ ಸಂದೇಶಗಳ ಮೂಲಕ ಯುವಕರಲ್ಲಿ ದೇಶಪ್ರೇಮ ಮತ್ತು ನಾಗರಿಕ ಜವಾಬ್ದಾರಿಯ ಅರಿವು ಮೂಡಿಸಲಾಯಿತು. ರಾಜ್ಯದ ನೂತನ ಸಚಿವರಿಗೆ ಸೋಮವಾರದ ವೇಳೆಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಣೆ ನಂತರ ಪಕ್ಷದ ಕೆಲ ನಾಯಕರಿಂದ ಅಸಮಾಧಾನ ಹಾಗೂ ಭಿನ್ನಾಭಿಪ್ರಾಯ ವ್ಯಕ್ತವಾಗುವುದು ಸಾಮಾನ್ಯ ಸಂಗತಿಯಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಗುಡ್ಡ ಕುಸಿತ ದುರಂತದಲ್ಲಿ ಮೃತಪಟ್ಟ ಕೊಪ್ಪಳ ಜಿಲ್ಲೆ ಕಕ್ಕರಗೋಳ ಗ್ರಾಮದ ಕುಟುಂಬಸ್ಥರ ಮನೆಗೆ ಸಚಿವ ಶಿವರಾಜ ತಂಗಡಗಿ ಇಂದು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಶಿವಮೊಗ್ಗ ತಹಸೀಲ್ದಾರ ವಿಪತ್ತು ನಿರ್ವಹಣಾ ಖಾತೆಯಿಂದ ಪಾವತಿ ಮಾಡಲಾದ 15 ರೂಪಾಯಿಗಳನ್ನು ಸಂತ್ರಸ್ತ ಇಬ್ಬರು ಹೆಣ್ಣು ಮಕ್ಕಳ ಖಾತೆಗೆ ಜಮಾ ಮಾಡಿದ ರಸೀತಿಯನ್ನು ಅವರು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದರು. ಕೋಲಾರ ಜಿಲ್ಲೆಯ ರೈತರು ಮಳೆ ಕೊರತೆ ಬರದ ಪರಿಸ್ಥಿತಿಯಲ್ಲಿ ಬೆಳೆ ನಷ್ಟ ತಪ್ಪಿಸಲು ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸುವಂತೆ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ಮನವಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಎಲ್ನಿನೋದಿಂದ ಮಳೆ ಕೊರತೆ ಇದ್ದು ಬ್ಯಾಂಕಿನಲ್ಲಿ ಬೆಳೆ ಸಾಲ ಮಂಜೂರಾದ ಹಾಗೂ ಬೆಳೆ ಸಾಲ ಪಡೆಯದ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಭಾಗವಹಿಸಬಹುದು ಎಂದು ತಿಳಿಸಿದ್ದಾರೆ. ಮಳೆಯಿಂದ ಅಥವಾ ಇತರ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಬೆಳೆ ವಿಮೆ ನಷ್ಟ ಪರಿಹಾರವನ್ನು ಪಾವತಿಸಲಾಗುವುದು. ಇದುವರೆಗೆ 28,488 ರೈತರು ನೋಂದಣಿಯಾಗಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯಾಗುವಂತೆ ಮನವಿ ಮಾಡಿದ್ದಾರೆ. ನೀರಾವರಿ ರಾಗಿ, ಮಳೆಯಾಶ್ರಿತ ರಾಗಿ ಹಾಗೂ ನೀರಾವರಿ ಭತ್ತದ ಬೆಳೆ ವಿಮೆಗೆ ಇದೇ 14 ನೋಂದಣಿ ಮಾಡಿಕೊಳ್ಳಬಹುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಅವರ ಪ್ರತಿಮೆ ಬಳಿ

0: ಅವರು ಕರ್ನಾಟಕ ಏಕೀಕರಣದ ರೂವಾರಿ, ನಾಡಿನ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ ಸರಳ ಸಜ್ಜನಿಕೆಯ ಧೀಮಂತ ನಾಯಕರು, ಅವರ ದೂರದೃಷ್ಟಿ ಮತ್ತು ಜನಪರ ಸೇವೆಗಳು ಸದಾ ಸ್ಮರಣೀಯ ಎಂದು ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ನವ ಕರ್ನಾಟಕ ನಿರ್ಮಾಣದ ಕನಸು ಹೊತ್ತು ಶರಾವತಿ ಜಲವಿದ್ಯುತ್, ಕಾಳಿ ವಿದ್ಯುತ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಎಸ್ ನಿಜಲಿಂಗಪ್ಪ ಅವರು ಜಾರಿಗೊಳಿಸಿರುವುದು ಸ್ಮರಣೀಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶದ ವಿವಿಧೆಡೆ ಗುಡುಗು ಭಾರೀ ಗಾಳಿಯೊಂದಿಗೆ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಕರಾವಳಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಮಳೆಗಾಲದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ತೆರಳುವ ಪ್ರವಾಸಿಗರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ಚಿತ್ರದುರ್ಗ ವಿಭಾಗವು ವಿಶೇಷ ಪ್ರವಾಸ ಪ್ಯಾಕೇಜ್ ಬಸ್ ಸೇವೆ ಪ್ರಕಟಿಸಿದೆ. ನಾಳೆಯಿಂದ ಈ ಸೇವೆ ಲಭ್ಯವಿದ್ದು ಚಳ್ಳಕೆರೆ, ಚಿತ್ರದುರ್ಗ ಹಾಗೂ ಹೊಳಲ್ಕೆರೆ ನಿಲ್ದಾಣಗಳಿಂದ ಈ ಬಸ್ಗಳು ಹೊರಡಲಿವೆ. ಜೋಗ ಜಲಪಾತದ ಜೊತೆಗೆ ವರದಮೂಲ ಹಾಗೂ ಇಕ್ಕೇರಿ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಅವಕಾಶವಿದೆ. ಆನ್ಲೈನ್ನಲ್ಲಿ ಕೆಎಸ್ಆರ್ಟಿಸಿ ವೆಬ್ಸೈಟ್ ಮೂಲಕ ಟಿಕೆಟ್ ಕಾಯ್ದಿರಿಸಬಹುದಾಗಿದೆ. ಆಸನಗಳು ಲಭ್ಯವಿದ್ದಲ್ಲಿ ಬಸ್ ನಿರ್ವಾಹಕರ ಬಳಿಯೂ ಟಿಕೆಟ್ ಪಡೆಯಬಹುದು. ಈ ವಿಶೇಷ ಪ್ಯಾಕೇಜ್ಗೆ ಶಕ್ತಿ ಯೋಜನೆ ಅನ್ವಯಿಸುವುದಿಲ್ಲ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ ಹಾಗೂ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಕೊಪ್ಪಳ ಜಿಲ್ಲೆಯ ವಿವಿಧ ಮಕ್ಕಳ ವಸತಿ ನಿಲಯಗಳು, ಶಾಲೆಗಳು, ಪೊಲೀಸ್ ಠಾಣೆಗಳು ಹಾಗೂ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಕಲ್ಪಿಸಲಾಗಿರುವ ಸೌಲಭ್ಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸ್ವಚ್ಛತೆ ಹಾಗೂ ವಿದ್ಯಾರ್ಥಿಗಳಿಗೆ ನೀಡುವ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದರು. ಕೊಪ್ಪಳ ತಾಲೂಕಿನ ಹಟ್ಟಿಗ್ರಾಮದಲ್ಲಿ ಇದೇ 16ರಂದು ರಾಜ್ಯ ಮಟ್ಟದ ಸಂಯಮ ಪ್ರಶಸ್ತಿ 2026 ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ತಿಳಿಸಿದ್ದಾರೆ. ಅವರು ಹಟ್ಟಿಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಸಮಾರಂಭದ ಪೂರ್ವ ಸಿದ್ಧತಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಸುಮಾರು 1,500ಕ್ಕೂ ಹೆಚ್ಚು ಜನರು ಸೇರುವುದರಿಂದ ಜಿಲ್ಲಾಡಳಿತ ಅಚ್ಚುಕಟ್ಟು ವ್ಯವಸ್ಥೆ ಮಾಡಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಎಚ್ಚರಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ಮುಖ್ಯಸ್ಥರು ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಕೆ

0: ಕೇಳುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ಎಚ್ಡಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಾಡಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಕೆಂಚಯ್ಯರವರು ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
1: ಸ್ವಾಗತ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ಕೆಂಚಯ್ಯ ಅಂತೇಳಿ, ಎಚ್ಡಿಕೋಟೆ ತಾಲೂಕಲ್ಲಿ 119 ಹಾಡಿಗಳಲ್ಲಿ ತಾಲೂಕು ಅಧ್ಯಕ್ಷರಾಗಿ ನಾನು ಈಗ ಮಾಜಿ ಆಗಿದ್ದೀನಿ. ಸರ್, ನನ್ನ ಹೋರಾಟ ಜನ ಪ್ರತಿನಿಧಿ ಜೊತೆ ನಾನು ನಮ್ಮ ಬದುಕಿಗೆ ನಾನು ಹೋರಾಟ ಮಾಡಿದ್ದ ಅನ್ನೋಂಥದ್ದು ನನ್ನ ಇದು. ಆದರೆ ನಾನು ಯಾವ ರೀತಿ ಹೋರಾಟ ಮಾಡಿದರೆ, ತಲೆ ತಲೆಯಂತರದಿಂದ ನಮ್ಮ ಆದಿವಾಸಿಗಳು ಈ ಕಾಡಲ್ಲೇ ಹುಟ್ಟಿ ಬೆಳೆದು ನಾವು ಕಾಡಲ್ಲೇ ಬದುಕಿದಂಥ ಜನ ಇಲ್ಲಿ ಉಳ್ಕೋಬೇಕು ಅನ್ನೋದನ್ನ ನಾನು ಹೋರಾಟ ಶುರು ಮಾಡಿದೆ. 1996

ಹೋರಾಟಗಳನ್ನ ಮಾಡಿದ್ವು. ಡೆಲ್ಲಿಗೆ 3 ಸಾರಿ ಹೋಗಿದ್ದೆ ನಾನು. ಒಂದು ಜಿ ಎಫ್ ಮೀಟಿಂಗ್ ಅಂತೇಳಿ ಒಂದು ಮೀಟಿಂಗ್ ಕರೆದರು. ಅರಣ್ಯ ಇಲಾಖೆನವರು ಎಲ್ಲ ಫುಲ್ ಸೇರ್ಕೊಂಡು ಅವರು ಅವರು ಕಾನೂನುಗಳನ್ನು ನಾವು ತಿಳಿಸ್ತೀವಿ ಬನ್ನಿ ಅಂತ ಕರೆದರು. ಅದ್ರ ಬಗ್ಗೆ ಒಂದು 3 ಟ್ರಿಪ್ ನಾನು ಭಾಗವಹಿಸಿದೆ. ಆದಮೇಲೆ ಒಂದು ಹೈಕೋರ್ಟ್ ಕೇಸ್ ಹಾಕೊಂಡದವು. ಅದು 16 ವರ್ಷ ಕೇಸ್ ನಡೀತು. 17 ವರ್ಷಕ್ಕೆ ಅದು ಗೆದ್ದಿದ್ದೀವಿ. ಅದು ಫೈಲ್ ಸಿಗುತ್ತೆ ನಮಗೆ. 17 ವರ್ಷಕ್ಕೆ ನಮಗೆ ಕೇಸ್ ಗೆದ್ದಾಗಿತ್ತು. ಅದಾದಮೇಲೆ ಕುಡಿಯೋ ನೀರು ಇರಲಿಲ್ಲ, ರೋಡ್ಗಳು ಇರಲಿಲ್ಲ, ಮನೆ ಇರಲಿಲ್ಲ, ಇದು ಸಮಸ್ಯೆಗಳಾಯಿತು. ಕಾಡಿನೋದು ಕೇಸ್ ಹಾಕಿ ಸ್ವಲ್ಪ ಮಟ್ಟಿಗೆಲ್ಲ ಹೊರಡಕ್ಕಿರೋದು, ನಮ್ಗೆ ಕಿರುಪದ್ದು ಬಳಸೋಕ್ಕೆಲ್ಲ ಅವಕಾಶ ಆಯಿತು. ಜೊತೆ ಮನೆ ಕಟ್ಟಕ್ಕೆ ಬಿಡ್ತಿರಲಿಲ್ಲ. ಸಣ್ಣ ಪುಟ್ಟದ ಏನಾದ್ರು ಒಂದು ಸ್ವಲ್ಪ ಸಾಮಾನುಗಳು ತಂದು ಮಾರ್ಗ ಬಿದ್ದಿರೋಂಥ ವಸ್ತುಗಳನ್ನು ತಂದು ಮನೆ ಮಾಡ್ಕೊಳ್ಳೋದಾಗ ತಡೆಗಟ್ಟುವಂಥದ್ದು.

0: ಇದನ್ನ ನಮ್ಗೆ ಸಾಲ್ತಾ ಇಲ್ಲ, ಬರೀ ಮನೆ ಸೆಟ್ಟಿಗೆ ಕೊಟ್ಟಿದ್ರ ನಮಗೆ ಒಂದು ಎರಡೆರಡು ಎಕರೆ ಆದ್ರೂ ನೀವು ಜಾಗ ಕೊಡಲೇಬೇಕು ಅನ್ನೋದು ಅದ್ರ ಹೋರಾಟ ಶುರು ಮಾಡಿದ್ವಿ. ಆದರೆ ಮಧ್ಯ ಮಧ್ಯನೆಲ್ಲ ಕರೀತಾರೆ, ಹೋರಾಟ ಮಾಡೋರು ಜನ ಬೇರೆ ಕಡೆ ಎಲ್ಲ ತಾಲೂಕಲ್ಲೆಲ್ಲ ಹೋರಾಟ ಮಾಡ್ತೇವೆ, ಕರೆದಾಗ ಹೋಗಿ ಭಾಗವಹಿಸ್ತೀನಿ, ಅದರಲ್ಲಿ ಬದುಕನ್ನ ಮುಗಿಸ್ಕೋಬೇಕಷ್ಟೆ.
1: ಸರ್, ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದ್ರೆ, ನಿಮ್ಮ ಜನರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಮುಖ ಕಸುಬುಗಳೇನು, ಹಿಂದಿನ ಕಾಲದಲ್ಲಿ ಏನೆಲ್ಲ ಮಾಡ್ತಿದ್ರಿ, ಈಗ ಪ್ರಸ್ತುತ ಜೀವನವನ್ನು ನಡೆಸೋದಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನಮ್ಮದು ಹೆಚ್ಚಿಗೆ ಕೂಲಿ. ಅದೇ ಹಿಂದೆ ಎಲ್ಲ ನನ್ನ ಚಿಕ್ಕ ವಯಸ್ಸಲ್ಲ, ಒಂದು 16-15 ವಯಸ್ಸಲ್ಲೆಲ್ಲ ಕೂಲಿನೇ ಇಲ್ಲ, ಬರೀ ಗೆಡ್ಡೆ ಗೆಳಸು, ಕುಮರಿ ವ್ಯವಸಾಯ, ಕೆತ್ತನೆ ಬಿತ್ತನೆ, ಕುಮರಿ ವ್ಯವಸಾಯ, ಸ್ವಲ್ಪ ರಾಗಿ, ಜೋಳ, ನವಣೆ, ಸಾಸಿವೆ, ಮೆಣಸು, ಬದನೆ, ಬೂದಿ, ಇಂಥವನ್ನ ನಮ್ಗೇನು ತಿನ್ನಹಾರ ಇದೆ ಸಾಧಾರಣ ಮಾಮೂಲಿ ತಿಂತಿದ್ವಿ, ತರಕಾರಿ ಇದೆಯಲ್ಲ ಅದೆಲ್ಲ ಅಲ್ಲಿನ ಆಡುಗಳನ್ನೇ ನಾವು ಬೆಳ್ಕೊತಿದ್ದೋ. ಅದೇ ಇಲ್ಲಿ ಇರಲಿಲ್ಲ, ಅದಾವು ನಾವು ಇದ್ದು ಬಂದಿದ್ದೆಲ್ಲ ಇಲ್ಲಿ ಬಳೆಗಾರನ ಗದ್ದೆ, ಕೈಮರ, ಸುಂದರಗಟ್ಟೆ, ಮತ್ತು ಮಾಸಾಲೆ, ಚಿಕ್ಕ ಮಾಸಾಲೆ, ದೊಡ್ಡ ಮಾಸಾಲೆ, ಈ ಕಡೆ ಕಾಡು ಮಧ್ಯ, ಇಲ್ಲೆಲ್ಲ 50 ಕಿಲೋಮೀಟ್ರ್, 30 ಕಿಲೋಮೀಟ್ರ್, 40 ಕಿಲೋಮೀಟ್ರ್ ಅಷ್ಟು ದೂರ ನಾವು ಬದುಕಿ ಬಂದವರು. ನಾವು ಯಾರ ಜೊತೆಗೆ ಹೊಂದಾಣಿಕೆ ಮಾಡಿ ನಾವು ಅವ್ರ ಜೊತೆ ಬೆರೆದವ್ರು ಅಲ್ಲ. ನಾವು ನಮ್ಮ ನನಗೆ ಒಂದು 20-22 ವಯಸ್ಸು ಆದಮೇಲೆ ನಾನು ಬೇರೆ ಕಡೆಗೆಲ್ಲ ಸ್ವಲ್ಪ ಮುಸ್ಲಿಮ್ಸ್ ಬಂದು ಸೇರಿದ್ರು, ಡಿ ಬಿ ಕುಪಿ ಅಂತೇಳಿ, ಮತ್ತು ನಮ್ಮ ಬೇಡ ಜನಾಂಗದವರು ಎಲ್ಲ ಫುಲ್ ಆಚೆ ಕರೆದ್ರು. ಅದು ಯಾವಾಗ ಮುಳುಗಡೆ ಆಯ್ತು ಅಂತ ಅಂದಾಗ ಅವರಿಗೆ ಬದುಕಕ್ಕೆ ದಾರಿ ಇಲ್ದೇ ಈ ಕಡೆಗೆ ಸ್ವಲ್ಪ ಒಲಿಸಿ ಬಂದರು. ಕೋಟೆವ್ರ ಅಂತ ಇದೆ, ಆ ಕಡೆ ಸ್ವಲ್ಪ ಕೇರಳಕ್ಕೆ ಹೋಗಿ ಹೋದರು, ಇನ್ನು ಸ್ವಲ್ಪ ಜಕ್ಕಳಿ ಗುಂಡ್ರಿ ಅಂತ ಇದೆ, ಆ ಮೂಲಕ ಸ್ವಲ್ಪ ಜನ ಸೇರಿದ್ರು. ಅವ್ರು ನಾವೆಲ್ಲ ಜೊತೆ ಜೊತೆಗೆ ಈಗ ಬದುಕ್ತಾ ಇದ್ದೀವಿ. ಒಟ್ಟಾರೆ ಅಣ್ಣ ತಮ್ಮ ರೀತಿಯಲ್ಲಿ ನಮ್ಗೇನು ಗಲಾಟೆ ಇಲ್ಲ, ಒಳಗಟ್ಟೆ ಇಲ್ಲ. ಅವ್ರು ಯಾವ ರೀತಿ ಇದ್ದಾರೆ ಅದೇ ಥರ ನಾವು ಬೆಳೆದಂಥ ಕಾಡಿನಲ್ಲಿ ಅವರು ಬದುಕ್ತಾ ಇದ್ದಾರೆ. ಈ ರೀತಿ ಯಾರ ಮಳೆದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ.
1: ಸರ್, ನಿಮ್ಮ ಒಂದು ಹಾಡಿ ಅಕ್ಕಪಕ್ಕದಲ್ಲಿರುವ ಕಾಡಾಗಿರ್ಬೋದು ಮತ್ತು ನದಿಗಳ ಬಗ್ಗೆ ಹೇಳೋದಾದ್ರೆ, ಅವು ನಿಮ್ಮ ಒಂದು ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ, ಅದರ ಬಗ್ಗೆ ತಿಳಿಸೋದಾದ್ರೆ?
0: ಹೇಳಿದ್ರೆ ಸರ್, ಈಗ ನಮಗೆ ಈ ಕಾಡಿನೊಳಗಡೆ ಇದು ಕೆರೆಗಳು ಇರಲಿಲ್ಲ, ಸಣ್ಣ ಪುಟ್ಟ ಹೊಳೆಗಳು ಕೊಲ್ಲಿಗಳಿತ್ತು, ಅದರಲ್ಲಿ ನೀರು ಮಾಮೂಲಿ ಬರ್ತಾ ಇತ್ತು.

0: ದೇವ್ರ ಕರೆಯೋದು, ಎರಡೂ ಸಂಬಂಧಪಟ್ಟಾಗೆ ಅದು ನಮ್ಮ ಕಸುಬು. ಮತ್ತೆ ದೇವರಲ್ಲಿ ನಮ್ದು ಏನಾದ್ರೆ ಹಿಂದೆ ಕಾಯಿ ಹಣ್ಣು ಪೂಜೆ ಇದಿಲ್ಲ. ಕಾಡಲ್ಲಿ ಸಿಕ್ಕಂತ ಈ ಧೂಪದ ಮರದಲ್ಲಿ ಧೂಪ ಸಿಗ್ತಾ ಇತ್ತು, ಅದು ಕೊಡುವಾಗ ಜಾಸ್ತಿ ಕೊಡುವ ಕೆಲಸ ಹೋದಾಗ ಅದನ್ನೊಂದಷ್ಟು ತಗೋ ಬರ್ತಿದ್ರು. ಧೂಪ ಮತ್ತು ನಮ್ಮ ಈ ಸಣ್ಣ ಪುಟ್ಟ ಗಂಧದ ಜಾಸ್ತಿ ಗಂಧ ತೆಗಿತಾ ಇದ್ರಲ್ಲ, ಈ ಕೇರಳದವ್ರು ತುಂಬಾನೇ ಗಂಧ ನಮ್ಮಲ್ಲಿ ಸಣ್ಣ ಪುಟ್ಟ ಮರ ಎಲ್ಲ ಇತ್ತು, ಅದೆಲ್ಲ ಅವರು ಕಳಸಲ ಮಾಡಿ ತಗೊಂಡು ಹೋಗ್ತಾ ಇದ್ರು. ಅದು ಕುತ್ತಿಗಳು ಇರ್ತಲ್ಲ, ಉಳಿದಾಗ ಅದನ್ನ ತಗೊಂಡು ದೇವರಿಗೆ ಪೂಜೆ ಮಾಡ್ತಿದ್ದೆವು ನಾವು. ಬೇರೇನು ಕೂಲಿ ಇಲ್ವಲ್ಲ, ಕಾಸೇ ಇಲ್ಲ. ಈ ಫಾರೆಸ್ಟ್ನವರು ಕರೆದುಬಿಟ್ಟು ನಮಗೆ ವೀಡಿಂಗ್ ಮಾಡಿಸೋದು, ಆದರೆ ಅವ್ರು ನರ್ಸರಿ ಮಾಡಬೇಕಾಗಿತ್ತು, ಅವ್ರಿಗೆ ಬೈಲ್ ಮಾಡಿ ಅವ್ರಿಗೆ ಕ್ವಾರ್ಟರ್ಸ್ಗಳು ಕಟ್ಟಬೇಕಾಗಿತ್ತು. ಇದಕ್ಕೋಸ್ಕರ ನಮ್ಮನ್ನು ಕರಿತಾ ಇದ್ರು, ಮತ್ತೆ ಆನೆ ಹಿಡಿದು ಕೊಡಬೇಕು ಅವ್ರಿಗೆ, ಆನೆ ಬಳಸ್ಕೊಡ್ಬೇಕು, ಇಂಥ ಕೆಲಸಗಳೆಲ್ಲ ಕರೆದು ಕರೆಸಿ ನಮಗೆ ಸ್ವಲ್ಪ ಬಟ್ಟೆ ಗಿಟ್ಟೆಗೆಲ್ಲ ನಮಗೆ ಕಾಸು ಕೊಡ್ತಾ ಇದ್ರು. ಅದು ಬಿಟ್ಟಮೇಲೆ ನಮಗೆ ಕೆಲಸನೇ ಇಲ್ಲ, ಫಾರೆಸ್ಟ್ ಕೆಲಸ ಒಂದೇ, ಅದು ಬಿಟ್ಟಮೇಲೆ ಬೇರೆ ಕೆಲಸ ಇಲ್ಲ. ಅವರು ವಲಸೆ ಹೋಗೋದಂತೂ ಕಡಿಮೆ, ವಲಸೆ ಹೋಗ್ಬೇಕಾದ್ರೆ ಕೊಡಗು, ಅದು ಹೋದವ್ರು ಹೋಯ್ತಿದ್ರು, ಹೋಗಿದ್ದವರೆಲ್ಲ ಇಲ್ಲಿ ನಾವು ಇರ್ತೀವಿ, ವಯಸ್ಪಟ್ಟವರು ಮನೇಲಿ ಇರ್ತಿದ್ರು. ಸ್ವಲ್ಪ ಹಣಕಾಸಿಗೆ ತೊಂದರೆ, ಆವಾಗ ನಮಗೆ ಕಾಯಿ ಹಣ್ಣು ಏನೆಲ್ಲ ಪೂಜೆಗೆ ಮರದ ಶಕ್ಕೆ ಮತ್ತು ಧೂಪ ಇದು ಹಾಕೊಂಡು ನಾವು ದೇವ್ರ ಕರೆದು ನಮ್ಮ ದೇವ್ರ ಪದ್ಧತಿ ಮಾಡ್ತೇವೆ. ಯುಗಾದಿ ಹಬ್ಬ, ಬಿಸು ಮತ್ತು ಗೌರಿ ಹಬ್ಬ, ವಾರದ ಹಬ್ಬ, ಇಂಥ ಹಬ್ಬದಲ್ಲಿ ನಾವು ಪೂಜೆ ಮಾಡ್ತಿದ್ದೆವು. ಈಗಲೂ ಅದೇ ಪದ್ಧತಿ, ನಾವು ಮಾಮೂಲಿ ಏನು ನಮ್ಮ ತಾತರು ಮಾಡಿ ನಮ್ಮ ತಂದೆಯವರು ನಡ್ಕೊಬಂದ್ರೆ ಅದೇ ಪದ್ಧತಿ ಈಗಲೂ, ಅದನ್ನು ನಿಲ್ಸಂಗಿಲ್ಲ, ನಾವು ಮಾಡಲೇಬೇಕು. ಈಗಾದರೂ ಸುಮಾರು ನಮಗೆ ಹೊರಗಡೆ ಹೋಗ್ತೀವಿ ಕೆಲಸ ಮಾಡ್ಕೋತೀವಿ, ಹೆಂಗಸರು ಮಕ್ಕಳಿಗೆಲ್ಲ ಕೆಲಸ ಸಿಗ್ತದೆ. ಈಗ ನಮ್ಮ ರೈತರು ನಮ್ಮ ಊರಿನವ್ರು ಯಾರಾದರೂ ಕರೆದಾಗ ಅದು ಹೆಂಗಸರಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಆ ಸಿಕ್ಕಂಥ ಕಾಸನ್ನು ತಗೊಬಂದು ದೇವರು ಪೂಜೆಗೆ ಎಲ್ಲ ಬಳಸ್ಕೋತೀವಿ. ಈಗ ತೊಂದರೆ ಇಲ್ಲ, ಸ್ವಲ್ಪ ಸಾಮಾನು ತಗೊಂಡು ದೇವರಿಗೆ ಮಾಮೂಲಿ ಪದ್ಧತಿಯಲ್ಲಿ ನಾವು ಪೂಜೆ ಮಾಡ್ತೀವಿ. ಆದರೆ ದೇವ್ರನ್ನ ನಮ್ಮ ಭಾರಿ ನಂಬಿಕೆ, ನಮಗೆ ಆಸ್ಪತ್ರೆ ಕಡಿಮೆ, ದೇವ್ರ ನಂಬಿಕೆ ಜಾಸ್ತಿ. ಈ ಜಾಸ್ತಿ ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಆಸ್ಪತ್ರೆಗೆ ಆರೋಗ್ಯದ ಕಾಯಿಲೆಗಳೆಲ್ಲ ನಮ್ಮ ದೇವರೇ ಪರಿಹಾರ ಮಾಡ್ಕೊಡ್ತಾರೆ, ಅದಷ್ಟೇ ನಂಬಿಕೆ ನಂಬಿದೀವಿ ನಾವು ದೇವ್ರನ್ನ, ಆ ರೀತಿ ನಂಬಿಕೆ ಮೇಲೆ ನಮಗೆ ಬದುಕು.
1: ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಈಗ ಪ್ರಸ್ತುತವಾಗಿ ಇನ್ನು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ, ಈಗ ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ನಿಮಗೆ ಮೂಲಭೂತ ಸೌಕರ್ಯಗಳು ಪ್ರಸ್ತುತ ಸಿಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಈ ಭಾಗದಲ್ಲಿ ಬಾವಲಿಯನ್ನು ಹಿಡಿದು ಬಳ್ಳಿಯವರಿಗೆ ನಮಗೆ ಶಾಲೆಗಳೇ ಇಲ್ಲ, ಒಂದು ಅಂಗನವಾಡಿ ಆಗಿರಲಿ ಮತ್ತು ಒಂದನೇ ಕ್ಲಾಸು ಪಾಠ ಮಾಡೋಕ್ಕಿರಲಿ, ಒಂದು ಶಾಲೆ ಅನ್ನೋದು ಈ ಭಾಗದಲ್ಲಿ ಇರಲಿಲ್ಲ. ಅದು ಗುಂಡ್ರೆ ಭೋಗ್ಯಪುರ ಅಂತ ಇದೆ ಆಚೆ ಕಡೆ ಕಬಿನಿಂದ ಆ ಕಡೆಗೆ, ಅಲ್ಲಿ ಸ್ವಲ್ಪ ಎಲ್ಲ ಜನಾಂಗ ನಮ್ಮ ಎರವಸು ಬಟವರವಸು ಜೈನಗುರುಗಳು ಇನ್ನು ನಾಲ್ಕು ಪಂಗಡ ಅಲ್ಲಿ ವಾಸ ಮಾಡ್ತಾಯಿದ್ರು ನಮ್ಮ ಬೇಡ ಜನಗೆಲ್ಲ ಸೇರಿ. ನಾಲ್ಕು ಪಂಗಡದವರಿಗೆ ಒಂದು ಹಾಸಲ್ ಅಂತೇಳಿ ಆಚೆಕರೆ ಬೇಗೂರಲ್ಲಿ ತರಿದ್ರು, ಅದೊಂದು ಶಾಲೆ. ಇದು ಇಲ್ಲೆಂದ್ರೆ ನಾವು ಹೋದವರು, ಅಂದರೆ ನಮಗೆ ವಿದ್ಯಾಭ್ಯಾಸಕ್ಕೆ ಇರೋದು ಜನಸಂಖ್ಯೆ ಇಲ್ಲೆಂದ್ರೆ ಕಡಿಮೆ, ಕರೆ ನಮಗೆ ಅದ್ರ ಮೂಡಿಲ್ಲ, ಓದ್ಬೇಕ ನಮ್ಮ ಮೂಡಿದ್ರು, ನಮ್ಮ ತಂದೆ ತಾಯಿಗಳಿಗೆ ಇಲ್ಲ ಮಕ್ಕಳಿಗೆ ಇಲ್ಲ. ಆ ರೀತಿಯಲ್ಲಿ ಇದ್ದವರು ಯಾರು ನಿಮ್ಮಂಥವ್ರು ಯಾರಾದರೂ ಬಂದು ಬುದ್ಧಿ ಹೇಳಿದೆ, ಓದಪ್ಪ ಶಾಲೆಗೆ ಓದಿ, ಒಂದು ಐದನೇ ಕ್ಲಾಸ್ನ ಆರನೇ ಕ್ಲಾಸ್ ಕಲ್ತ್ರೆ ಬೇರೆ ಹೊರಗೆ ಪರ್ಫಾರ್ಮೆನ್ಸ್ ಅಂತ ತಿಳ್ಕೊಬೋದು ಅನ್ನೋದು ಅರ್ಥ ಮಾಡಿಸಿದಾಗ ಸ್ವಲ್ಪ ಜನ ಹೋಗಿ ಪಾಠ ಮಾಡ್ತಾಯಿದ್ರು. ಅಂಥ ಸನ್ನಿವೇಶ ನಾವು ಬದುಕಿ ಬಂದಿದ್ದು. ಇಲ್ಲಿ ನಾವು ಯಾವಾಗ ಹೋರಾಟ ಮಾಡಿದೋ, ನಮ್ಮ ಬದುಕಿ ನಮ್ಮ ನೆಲೆ ಹಿಡ್ಕೋಬೇಕಂತ ಯಾವಾಗ ಹೋರಾಟ ಶುರು ಮಾಡಿದೋ, ಅಲ್ಲಿಂದ ಶಾಲೆಗಳಾಯಿತು, ಅಂಗನವಾಡಿಗಳಾಯಿತು ಮತ್ತು ರೋಡ್ಗಳಾಯಿತು. ಯಾವ ಮಾಮೂಲಿ ಈ ರೋಡು ಇದರಲ್ಲೇ ಎಲ್ಲ ಬಸ್ಸು ಕಾರು ಎಲ್ಲ ಓಡಾಡ್ತಿದ್ದು, ಮೇಲ್ಗಡೆ ರೋಡೇ ಇರಲಿಲ್ಲ. ಇದ್ದು ಆಮೇಲೆ ಅದು ರೋಡ್ ಆಡಾಗ ಅದರಲ್ಲಿ ವಾಹನಗಳು ಓಡಾಡಿದಾಗ ಇದು ಇದಾಯ್ತಲ್ಲ, ಮುಳುಗಡೆ ಆಯ್ತಲ್ಲ, ಇದು ಸ್ಟಕ್ ಆಯಿತು, ಆ ರೋಡಲ್ಲೇ ಓಡಾಡಕ್ಕೆ ಶುರು ಆಯಿತು. ಅಲ್ಲಿಂದ ಈ ಕಡೆಗೆ ತಂಬ ಮುಟ್ಟಿ ಪರವಾಗಿಲ್ಲ, ವಿದ್ಯಾಭ್ಯಾಸಗೆಲ್ಲ ಎಸ್ ಎಲ್ ಸಿ ಏಳನೇ ತರಗತಿ ಪಾಸ್ ಆದವರಿಗೆ ಇಲ್ಲೇನು ಟೀಚ್ ತಗೊಂಡೋಗಿ ಕ್ವಾಟೆ ಸೇರಿಸ್ತೀವಿ, ಕ್ವಾಟೆಯಿಂದ ಮೈಸೂರು ಸೇರಿಸ್ತೀವಿ. ಹೀಗೆ ಸ್ವಲ್ಪ ಮುಂದಾಡಿದವ್ರೆ ಹುಡುಗರು. ಈಗ ನಮ್ಮಂಥವರು ಯಾವ ಅದನ್ನೆಲ್ಲ ಬೇರೆ ಕಡೆಗಿಂದ ಸುತ್ತಿ ಬಳಸಿ ನೋಡಿದಾಗೆಲ್ಲ ಓ ನಾವು ಬದುಕಬೇಕು, ಹೊರಗಡೆ ಪರ್ಫಾರ್ಮೆನ್ಸ್ ಅನ್ನು ನಾವು ತಿಳ್ಕೊಂಡಿದ್ವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ನಮ್ಗೆ ರೋಡಿಸ್ಲೇಬೇಕಂತೇಳಿ ನನಗೆ ನಾನೇ ಹೇಳ್ತೀನಿ, ನನ್ನ ಹುಡುಗನ ಒಬ್ಬರಿಗೆ ಎಲ್ಲ ಮಕ್ಕಳಲ್ಲಿ ನಾಲ್ಕು ಮಕ್ಕಳಿಗೆ ನಾನು ನಮಗೆ ನಾನು ಮೂರು ಗಂಡು ಒಂದು ಹೆಣ್ಣು, ಒಂದು ಹೆಣ್ಣು ಒಂಬತ್ತನೇ ಕ್ಲಾಸ್ ಓದಿ ನನಗೆ ಆಗಲ್ಲ ಅಂತೇಳಿ ನ್ಯೂಸ್ ಹುಡುಕಾಗಿ ಬಂಡವಾಳ ಇರಲ್ಲ ನಮ್ಮ ಮುಂದೆ ಕೆಲಸಕ್ಕೆ ಅಂತೇಳಿ ಅಷ್ಟೇ ಸಾಕು ಅವ್ರಿಗೆ ಅಂತೇಳಿ ಅದು ನಿಂತೋಯ್ತು. ಮತ್ತು ನಮ್ಮ ಹುಡುಗಿನ ಇನ್ನೊಬ್ಬ ಇದ್ದಾನೆ, ಅವನಿಗೆ ಎಸ್ ಎಲ್ ಸಿ ಪಾಸ್ ಮಾಡಿದ್ದೀನಿ, ಅವನು ಹೊರಗಡೆ ಕೆಲಸ ಮಾಡ್ತಾಯಿದ್ದಾನೆ, ಸರ್ಕಾರಿ ಕೆಲಸ ಎಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾನೆ, ಹಿಂಗೋ ಹೊರಗಡೆ ಸುತ್ತಿ ಬಳಸಿಕ

0: ಅವನಿಗೆ ಒಂದು ಅನುಭವ ಗೊತ್ತಾಗಿದೆ ವಿದ್ಯಾಭ್ಯಾಸದಲ್ಲಿ. ಇನ್ನೊಬ್ಬ ಫಸ್ಟ್ ಪಿ ಯು ಸಿ ಹೋಗ್ಬಿಟ್ಟು ಮನೇಲಿದ್ದೇನೆ. ಹಿಂಗಾಗಿ ಒಂದು 3-4 ಜನರಿಗೆ ನಾನು ಸ್ವಲ್ಪ ಮಟ್ಟಿಗೆ ಕಲಿಸಿದ್ದೀನಿ. ಅದೇ ಥರ ಈಗ ಡಿಗ್ರಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಲ್ಲ ಈಗ ಡಿಬಿ ಪೆನ್ ಹಿಡಿದು ಬಳ್ಳಿಯವರಿಗೆ ಏನು ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಸುಮಾರು ಮಟ್ಟಿಗೆ ನಮ್ಮವರು ಕಲಿಯ ತೊಂದರೆ ಮತ್ತು ಸೌಕರ್ಯಗಳ ಬಗ್ಗೆ ಸರ್, ಈಗ ಇಲ್ಲಿ ನಾವು ವ್ಯವಸಾಯ ಮಾಡ್ತಿದ್ದವ್ರೆ, ಈಗ ನಾವು ಇಲ್ಲೆಲ್ಲ ಸ್ವಲ್ಪ 1 ಎಕರೆ 2 ಎಕರೆ ಎಲ್ಲ ಕಡಿದೀವಿ. ವ್ಯವಸಾಯ ಮಾಡೋಕೆ ಹೋದ್ರೆ ಇದು ಪ್ರಾಣಿ ಬದುಕ ಜಾಗ, ನೀವು ವ್ಯವಸಾಯ ಮಾಡಬಾರ್ದು, ಕುಂಟೆ ಲೆಕ್ಕ ಎಲ್ಲ ಅಕ್ಕಪತ್ರ ಕೊಟ್ಟಿದ್ರೆ ಮಾಡಬೇಡಿ, ಮಾಡಿದ್ರೆ ನಾವು ಇಲ್ಲೆಲ್ಲ ನಿಮ್ಮ ತೆಗಿಬೇಕಂತೇಳಿ ಬೆದರಿಕೆ ಹಾಕಿ ಸುಮಾರು ಎಲ್ಲ ಬೆದರಿಸೋದು. ಆದ್ರೆ ನಾವು ಇದೆಲ್ಲ ಬೇರೆ ಕಡೆಗೆಲ್ಲ ಸ್ವಲ್ಪ ಹಣ್ಣಿನ ಗಿಡಗಳು ಮತ್ತು ಹುಂಡೆ ಮೆಣಸುದು ಕಾಫಿ ಗಿಡ ಇದೆಲ್ಲ ಹಾಕೊಂಡು ವ್ಯವಸಾಯ ಮಾಡ್ತಾಯಿದ್ರೆ, ಇದೊಂದು ಅಡಿಗೆ ಮಾಡ್ತಾಯಿದ್ರು. ತುಂಬಾ ಎಲ್ಲ ಮೆಣಸು ಇದು ಏನು ಶುಂಠಿ ಇಂಟೆಲ್ಲ ಬೆಳೀತಾಯಿದ್ರು. ತುಂಬ ಟೈಮಲ್ಲಿ ಆನೆಗಳು ಪ್ರಾಣಿಗಳು ಕಾಟೋದು ಅಷ್ಟು. ಟ್ರನ್ಸೋಡ್ ಕೊಡಿದ್ರು, ಟ್ರನ್ಸೋಡ್ ಕೊಡೋಲ್ಲ. ಟ್ರನ್ಸ್ ಆಗಿದ್ರೆ ಏನಾದ್ರು ಬೆಳ್ಕೋಬೋದು, ಮಾಡಿದ್ರೆ ಆ ಪ್ರಾಣಿಗಳು ಮಡಗಲ್ಲ ಅಂತೇಳಿ ಲಾಸ್ ಆಯ್ತು, ನಾವು ಮಾಡಿ ಪ್ರಯೋಜನ ಇಲ್ಲ ಅಂತೇಳಿ ಅವ್ರು ಕೈ ಸಿಕ್ಕಲ್ವಲ್ಲ, ಎಲ್ಲ ಪ್ರಾಣಿಗಳು ಲಾಸ್ ಮಾಡ್ಬಿಡ್ತವೆ. ಅದರಿಂದ ಬೆಳೆಯೋದು ಕಡಿಮೆ ಮಾಡಿದ್ದಾರೆ, ಕೂಲಿ ಕೆಲಸ ಮಾಡ್ಕೊಂಡು ಹೆಂಗೋ ಜೀವಮಾನ ಮಾಡ್ತಾರೆ.
1: ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀರಾ, ಇದರಿಂದ ನಿಮ್ಮ ಜೀವನಕ್ಕೆ ಎಷ್ಟು ಅನುಕೂಲ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಿಮಗೆ ಹೇಳಬೇಕಾದ್ರೆ ಸರ್, ಕರೆಂಟು ಬಳಸ್ತಾ ಇದ್ದೀವಿ ಸರ್. ಕರೆಂಟು ಮಾಮೂಲಿ ಅದನ್ನ ಫ್ಯೂಸ್ ಕಟ್ಟಿದ್ರೆ ಅವ್ರಿಗೆ ಅದನ್ನ ಅದರಲ್ಲಿ ಏನು ಕಲ್ಪನೆ ಇಲ್ಲ ಸರ್. ಸ್ವಲ್ಪ ಕರೆಂಟು ಕುಡಿಯೋ ನೀರು ನಾನು ಹೇಳಿದ್ರೆ ಸ್ವಲ್ಪ ಸಿಗೊಂಡು ಪುಟ್ಟ ಮನೆಗಳಿಗೆ ಬರ್ತಾ ಇದೆ. ಕೆಲವು ಜನರಿಗೆ ಸಿಕ್ಕಿಲ್ಲ, ಕೆಲವು ಜನರಿಗೆ ಸಿಕ್ಕಿಲ್ಲ. ಅಂದರೆ ಕೂಲಿನೇ ಹೆಚ್ಚಿ, ಇಲ್ಲಿ ಏನು ನಾವು ಕೃಷಿ ಮಾಡಿ ಬದುಕಂಥ ಚಾನ್ಸಸ್ ಇಲ್ಲ. ಏನಾದ್ರೆ ನಾವು ಸ್ವಲ್ಪ ಬೆಳ್ಕೊಂಡು ಬದುಕಬೋದು. ಹೆಚ್ಚಿಗೆ ಕೂಲಿ ವಲಸೆ ಹೋಗೋದು, 3-4 ಇದ್ದು ಕೂಲಿ ಮಾಡ್ಕೊಬಾರದು. ಕೊಡಗು ಕೇರಳ ಕಡಿಮೆ, ಕೊಡಗು ಸೆಂಟ್ರಲ್ಲಿ ಹೋಗ್ತಾರೆ ಕಾಫಿ ಹಣ್ಣು. ಈಗೆಲ್ಲ ಏನಿಲ್ಲ, ಕಿರುಪಲ್ಲಿ ಅಂದರೆ ಜೇನು ಗೆಡ್ಡೆ ಗೆಣಸು ಇದು ಹೆಚ್ಚಿಗೆ, ಅದರಿಂದ ನಮ್ಮ ಬದುಕು. ಹೀಗಾಗಿ ಎಲ್ಲರೂ ಬದುಕೋ ನಾವು ಬದುಕ್ತಾ ಇದ್ದೀವಿ, ತೊಂದರೆ ಇಲ್ಲ, ಬದುಕ್ಬೋದು. ನಮ್ಮಲ್ಲಿ ಒಂದು ಆಸೆ, ನಾನು ಬದುಕಬೇಕನ್ನೋದು ಒಂದು ನಮ್ಮಲ್ಲಿ ಒಂದು ಆಸೆ ಹುಟ್ಟಿದಾಗ ಯಾವ ರೀತಿಯಾದ್ರೂ ಮಾಡಿ ಬದುಕ್ಬೋದು. ಹಾಗೆ ಕಳ್ತನ ಬೇರೆ ಕಡೆ ಇದೆಯಲ್ಲ, ನಾವು ನಮ್ಮಂತವರು ನಮ್ಮ ಜನದಲ್ಲಿ ಕಡಿಮೆ. ಭಿಕ್ಷಾ ಕಳ್ತನ ಅಂತೂ ಇಲ್ಲ, ದುಡಿದು ಬದುಕಬೇಕು. ಅಂದ್ರೆ ದುಡಿದು ಬದುಕಿದ್ರು ಸಹ ಯಾರೇ ಬಂದ್ರೆ ಅಂಜಿತ್ನ ಪಡಿಸಿದೆ, ಬಿಟ್ಟು ಚೆನ್ನಾಗಿ ತಿನ್ನಂಗಿಲ್ಲ. ಒಂದು ಅದು ಒಂದು ಇಷ್ಟಿದ್ರೆ ನಾವು ಕೊಟ್ಟು ಅವ್ರಿಗೂ ನಮ್ಮ ಹಾಗೆ ಮನಸ್ಸರು ಅವ್ರನ್ನ ನಾವು ತಿನ್ಸಿ ಅವ್ರನ್ನ ಮಲಗಿಸ್ಕೊಳ್ಳೋಣ ಅಂತೇಳಿ ಆ ಪದ್ಧತಿಯಲ್ಲಿ ನಮ್ಮ ಜನ ತುಂಬ ಯಾರೇ ಬಂದರೆ ಕೈ ಬಿಡಲ್ಲ. ಆ ರೀತಿಯಲ್ಲಿ ನಮ್ಮ ಬುಡಕಟ್ಟು ಜನರಲ್ಲಿ ಅದೊಂದು ಪದ್ಧತಿ ಇದೆ ಸರ್. ಅಂದ್ರೆ ಹಂಚಿತ ಪದ್ಧತಿ ಅಂತ ತಿಳಿಸಿ ನಾವು, ಅಂದ್ರೆ ನಮ್ಮ ಹೊಟ್ಟೆಗೆ ಅವ್ರನ್ನ ಇನ್ನೊಬ್ಬರಿಗೆ ಕೊಟ್ಟು ನಾವು ಹಂಚ್ಕೊಳ್ತೀನಲ್ಲ ಅಂತದ್ದು ಅದು ಪದ್ಧತಿ ಎಲ್ಲಿ ನಮ್ಮ ಜನದಲ್ಲಿ ತುಂಬ.
1: ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮಗೆ ಸಿಗ್ತಾ ಇರೋ ಬೆಂಬಲ ಹೇಗಿದೆ, ಇನ್ನಷ್ಟು ಉತ್ತಮ ಆಗಬೇಕು ಅಂದ್ರೆ ಏನೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ಸೌಲಭ್ಯಗಳು ಸಿಗಬೇಕು ಅಂತ ಅಥವಾ ಬಯಸ್ತೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ಸಂಸ್ಥೆಗಳಲ್ಲಿ ಈಗ ನಮ್ಮ ವಿವೇಕಾನಂದ ಅವರು ತುಂಬಾ ಸಹಕಾರ ಕೊಡ್ತಾ ಇದ್ರು, ಯಾವ್ದಾದ್ರೆ ಆರೋಗ್ಯದ ಬಗ್ಗೆ ಮತ್ತು ನಮ್ಮ ಹೋರಾಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಅವರು, ತುಂಬಾನೇ ಸಹಕಾರ ಕೊಟ್ಟರು ಅವರು. ಅವರು ಮತ್ತೆ ಒಂದು ಪೆಡಿನ ಸಂಸ್ಥೆ ಅಂತೇಳಿ ಬೆಂಗಳೂರು ಇತ್ತು, ಅದು ನಮಗೆ ಈ ಮನೆಗಳೆಲ್ಲ ಪ್ಲಾಸ್ಟಿಕ್ ಕೊಡೋಂಥದ್ದು ಸ್ವಲ್ಪ ಒಂದು 90 ಮನೆ ಈ ಥರ ಸಹಕಾರ ಮಾಡ್ತಾಯಿದ್ರು. ಆದರೆ ಸರ್ಕಾರನ ನಮಗೆ ಕೇಳಿ ಅವ್ರನ್ನ ಮುಂದೆ ನಿಂತ್ಕೊಂಡು ಮಾತಾಡೋಂಥ

0: ಮೊದಲು ಹಂಗಿಲ್ಲ ಸರ್. ಒಂದು ಮನೆಗೆ ಹೋಗಿ ಮಾತಾಡಿಸ್ಬೇಕಾರೆ ಒಂದು ಮಹಿಳೆಯನಾಗಿರ್ಬೋದು ಪುರುಷನಾಗಿರ್ಬೋದು, ನೀವು ಬಂದು ಹೋಗೋವ್ರಿಗೆ ನಿಮ್ಮ ಮುಖ ನೋಡ್ತಾ ಇರಲಿಲ್ಲ, ಎಲ್ಲ ಮರೆ ಆಗ್ಬಿಡ್ತೀವ್ರು. ಇಲ್ಲಾಂದ್ರೆ ಮನೆಯೊಳಗೆ ಸಡ್ಡ ಹಾಕೊಂಡು ಆ ಸಡ್ಡ ಒಳಗೆ ನುಗ್ಗಿ ಬಾಗಿಲು ಹಾಕ್ತೀವಿ, ಮಾತಾಡಿಸ್ಬಾರ್ದು, ನನಗೆ ಮಾತಾಡಕ್ಕೆ ಅಷ್ಟು ಬರಲ್ಲ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಅಂತ. ಈ ಥರ ಸಮಸ್ಯೆಗಳಿತ್ತು, ಈಗ ಅದೇನಿಲ್ಲ. ಈಗ ನೇರವಾಗಿ ಎಲ್ಲಿಯಾದ್ರೂ ಹೋಗ್ತಾರೆ, ಮಾತಾಡ್ತಾರೆ, ಸೊ ಅವ್ರಿಗೆ ಏನು ಬೇಕಾದ್ದನ್ನ ದುಡಿದು ಮನೆ ಬಂದು ಸೇರ್ಕೊಳ್ತಾರೆ.
1: ಸರ್, ಮುಂದಿನ ಒಂದು 10 ವರ್ಷಗಳಲ್ಲಿ ನಿಮ್ಮ ಒಂದು ಹಾಡಿ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ, ಆ ಒಂದು ನಿಮ್ಮ ಕನಸಿನ ಗ್ರಾಮದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ?
0: ಸರ್, ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳಬೇಕಾದ್ರೆ, ನಾಗರಿಕ ಇದು ಪ್ರಪಂಚದಲ್ಲಿ ಎಲ್ಲ ಜನಾಂಗ ಯಾವ ರೀತಿ ಬದುಕುತ್ತಾರೆ ಅದೇ ಥರ ನಮ್ಮ ಜನರೇ ಯಾಕೆ ಬದುಕಬಾರ್ದು ಅನ್ನೋದು ನಮ್ಮ ಆಸೆ. ಆದರೆ ಅದಕ್ಕಿರೋ ಹೋರಾಟನೂ ಮಾಡ್ತಾಯಿದ್ವಿ. ನಮಗೆ ಮನೆ ಬೇಕು, ಕುಡಿಯೋ ನೀರು ಬೇಕು, ಮತ್ತು ಒಂದು 3 ಎಕರೆ ಜಮೀನು ಬೇಕು, ನಾವು ನಾಗರಿಕರಾಗಿ ನಾವು ಬದುಕಬೇಕು. ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಕಾರು ಜೀಪು ಬೈಕಲ್ಲಿ ಇಟ್ಕೊಂಡು ಬರ್ತಾರಲ್ಲ, ಆ ರೀತಿ ನಾವು ಯಾಕೆ ಆಗಬಾರ್ದು ಅನ್ನೋದು ಅದ್ರ ಸಲದ ಮೇಲೆ ನಾವು ಹೋರಾಟಗಳನ್ನ ಮಾಡ್ತಾಯಿದ್ವಿ ಸರ್.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಸರ್, ನಾವು ಎಲ್ಲ ಕಡೆಗೆ ನಾವು ಹೋರಾಟ ಮಾಡ್ತಾ ನಾವು ಹೇಳ್ತಾ ಇರೋದಷ್ಟೇ, ಕಾಡು ಬೇಕು, ಕಾಡು ಬೇಡ ಅಂತಲ್ಲ. ಕಾಡನ್ನ ನಾವು ಬದುಕಿ ಕಾಡನ್ನ ನಂಬಿದವರು, ಕಾಡು ಬೇಕು, ಜೊತೆಗೆ ನಾವು ನಮ್ಮ ಎಲ್ಲ ಜನಗಳಲ್ಲಿ ಯಾವ ರೀತಿ ಬದುಕ್ತಾರೆ ಆ ರೀತಿ ನಾವು ಒಂದು ಬದುಕೋದಕ್ಕೆ ನಾವು ಒಂದು ದಾರಿನ ಕಂಡ್ಕೋಬೇಕು. ಈ ಆದ್ರೆ ನಮ್ಮ ಹಕ್ಕನ್ನ ನಾವು ಬಿಡಬಾರ್ದು, ನಮ್ಮ ಹಕ್ಕನ್ನ ಉಳಿಸಿ ನಾವು ಬದುಕನ್ನ ದಾರಿ ತರಬೇಕನ್ನೋದು ಉದ್ದೇಶನೇ ನಮ್ಮದು.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಇಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಅದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ಪ್ರಿಯ ಕೇಳುವರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಾಡಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಕೆಂಚಯ್ಯರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಆನೆಮಾಳದ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕುರಿತು ಹಾಡಿಯ ಮುಖ್ಯಸ್ಥರು ಹಾಗೂ ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಕೆಂಚಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನ ನೀಡಲಾಗುತ್ತಿದೆ. ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ನೂರು ಜನರು ಬಂದರು, ನೂರು ಜನರು ಹೋ.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಕುರಿತು ಎಚ್ಚರಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಇದನ್ನು ನಾವು ನಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಇನ್ನೂ ಸಹ ಚಾತಿಲಿರುವಂಥ ವಿಚಾರ, ವರದಕ್ಷಿಣೆ ನಿಷೇಧ ಕಾಯ್ದೆ 1961. ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಇದು ದಿನಾಂಕ 20 May 1961 ಗೆಜೆಟ್ 28 ಪ್ರಕಟ ಆಯಿತು.

0: May 20, 1961 ಈ ಒಂದು ಆಕ್ಟ್ನ ಅಂಗೀಕರಿಸಲಾಯಿತು. ಅಂದರೆ May 20, 1961 ಈ ಒಂದು ಆಕ್ಟ್, ಈ ಒಂದು ಕಾನೂನು ಪ್ರಾರಂಭ ಆಯಿತು. ಸೊ ಈಗ ಈ ವರದಕ್ಷಿಣೆ ಕಾಯ್ದೆನ ಜಾತಕ್ಕೋಸ್ಕರ ತಂದರು. ಮೊದಲನೇದಾಗಿ ವರದಕ್ಷಿಣೆ ಅಂದರೆ ಏನು, ನಮಗೆಲ್ಲ ಗೊತ್ತೇ ಇದೆ ವರದಕ್ಷಿಣೆ ಅಂದರೆ ಏನು ಅಂತ. ಒಂದು ಮದುವೆಯ ಸಂದರ್ಭದಲ್ಲಿ ವರನ ಕಡೆಯವರು ಅಥವಾ ವಧುವಿನ ಕಡೆಯವರು ಅಥವಾ ಅವ್ರ ತಂದೆ ತಾಯಿಯಾಗಲಿ ಅಥವಾ ಅವರಾಗಲಿ ಮೂವಬಲ್ ಪ್ರಾಪರ್ಟೀಸ್ ಅಥವಾ ಇಮೂವಬಲ್ ಪ್ರಾಪರ್ಟೀಸ್. ಮೂವಬಲ್ ಪ್ರಾಪರ್ಟೀಸ್ ಅಂತಂದರೆ ಈ ಬೈಕು, ಕಾರು, ಚಿನ್ನ ಈ ಥರದವುಗಳನ್ನು, ಈ ಥರ ವಸ್ತುಗಳನ್ನು ಕೇಳೋದು ಅದು ಮೂವಬಲ್ ಪ್ರಾಪರ್ಟೀಸ್. ಈ ಜಮೀನು, ಸೈಟು ಇದನ್ನು ಇಮೂವಬಲ್ ಪ್ರಾಪರ್ಟೀಸ್ ಅಂತ ಕರೀತಾರೆ. ಇದನ್ನು ಮದುವೆ ಸಂದರ್ಭದಲ್ಲಿ ಕೊಡೋದು ನಮ್ಮ ಕಾನೂನು ಪ್ರಕಾರ ತಪ್ಪು ಅಂತ ನಮ್ಗೆ ಈ ಒಂದು ಆ್ಯಕ್ಟ್ ಹೇಳಿದ್ರು. ಸೊ ಮುಂದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದನ್ನ ಹೇಳೋಣ. ನೋಡಿ, ಈಗ ಈ ಒಂದು ವರದಕ್ಷಿಣೆ ಅಂದರೆ ಏನು, ಸಿಂಪಲ್ ಆಗಿ ತಿಳ್ಕೋಬೇಕು ಅಂತಂದರೆ ನಮ್ಮ ಆ್ಯಕ್ಟ್ ಪ್ರಕಾರ ವರದಕ್ಷಿಣೆ ಅಂದರೆ ನೇರವಾಗಿ ಅಥವಾ ಪರೋಕ್ಷವಾಗಿ ನೀಡಲಾದಂತಹ ಅಥವಾ ನೀಡಲು ಒಪ್ಪಿಕೊಂಡಂತಹ ಯಾವುದೇ ಆಸ್ತಿ ಅಥವಾ ಅದು ಒಂದು ಅಮೂಲ್ಯವಾದ ಭದ್ರತೆ ಇಷ್ಟೆ. ಮದುವೆಯ ಒಬ್ಬ ಪಕ್ಷದಿಂದ ಮದುವೆಯ ಇನ್ನೊಂದು ಪಕ್ಷಕ್ಕೆ, ಮದುವೆಯ ಯಾವುದೇ ಪಕ್ಷದ ಪೋಷಕರಿಂದ ಅಥವಾ ಯಾವುದೇ ಇತರ ವ್ಯಕ್ತಿಯಿಂದ ಮದುವೆಯ ಯಾವುದೇ ಪಕ್ಷಕ್ಕೆ ಅಥವಾ ಯಾವುದೇ ಇತರ ವ್ಯಕ್ತಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಇದನ್ನ ನಾವು ವರದಕ್ಷಿಣೆ ಅಂತ ಹೇಳಿ ಕರಿತೀವಿ. ನೋಡಿ, ವರದಕ್ಷಿಣೆ ಫಸ್ಟ್ ಹೇಳ್ಬಿಡ್ತೀನಿ, ವರದಕ್ಷಿಣೆ ಕೊಟ್ಟರೆ ಅಥವಾ ತೆಗೆದುಕೊಂಡ್ರೆ ಏನು ಶಿಕ್ಷೆ ಕೊಡುತ್ತೆ ಈ ಆಕ್ಟ್ ಪ್ರಕಾರ ಅನ್ನೋದ್ರ ಬಗ್ಗೆ ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ. ನೋಡಿ, ಈ ಕಾಯ್ದೆ ಜಾರಿಗೆ ಬಂದ ನಂತರ ಯಾವುದೇ ವ್ಯಕ್ತಿಯು ವರದಕ್ಷಿಣೆ ನೀಡಿದರೆ ಅಥವಾ ಪಡ್ಕೊಂಡ್ರೆ ಅಥವಾ ವರದಕ್ಷಿಣೆ ತಗೋ ಅಥವಾ ವರದಕ್ಷಿಣೆ ಕೊಡು ಅಂತ ಯಾರಾದರೂ ಪ್ರಚೋದನೆ ಮಾಡಿದ್ರೆ ಅಥವಾ ಕುಮ್ಮಕ್ಕೆ ನೀಡಿದ್ರೆ ಆತನಿಗೆ 5 ವರ್ಷಗಳ ಇಂಥ ಹೆಚ್ಚಿನ ಜೈಲು ಶಿಕ್ಷೆ ಮತ್ತು 15,000 ರೂಪಾಯಿಗಳ ದಂಡ ವಿಧಿಸ್ಬೋದು ಅಥವಾ ನ್ಯಾಯಾಲಯ ಎರಡೂ ಸಹ ವಿಧಿಸ್ಬೋದು. ಸೊ ನೆಕ್ಸ್ಟ್ ಬಂದರೆ ಈ ಜಾಹೀರಾತಿನ ಮೇಲೆ ನಿಷೇಧ. ಯಾವುದೇ ವ್ಯಕ್ತಿ ಈ ನಮ್ಮ ವರದಕ್ಷಿಣೆ ತಗೊಳ್ಳೋದಾಗಲಿ ಅಥವಾ ಇಸ್ಕೊಳ್ಳೋದಾಗಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪತ್ರಿಕೆಯಲ್ಲಾಗಲಿ ಅಥವಾ ಮೀಡಿಯಾದಲ್ಲಾಗಲಿ ಅಥವಾ ಈ ಥರ ಯಾವುದೇ ಮಾಧ್ಯಮಗಳಲ್ಲಿ ಬರುವಂಥ ಜಾಹೀರಾತಿನ ಮೂಲಕ ಆಗಲಿ ಅಥವಾ ಅವರ ಮಗ ಮಗಳ ಅಥವಾ ಯಾವುದೇ ಇತರ ಸಂಬಂಧಿಕರ ಯುವಕಾಗಿ ಪರಿಗಣನೆಯಾಗಿ ಯಾವುದೇ ರೀತಿಯಂಥ ವ್ಯವಹಾರ ಅಥವಾ ಇತರ ಯಾವುದೇ ರೀತಿಯಂಥ ಹಿತಾಸಕ್ತಿ ಉಳ್ಳಂಥ ಆಸ್ತಿ ಆಗಲಿ ಮತ್ತೊಂದಾಗಲಿ ಹಣ ಆಗಲಿ ಎರಡನ್ನ ಯಾವುದೇ ಪಾಲನೆ ನೀಡೋಂಥದ್ದನ್ನು ನೀಡ್ತಾ ಇದ್ದೀವಿ ಅಂತ ಹೇಳೋದಾಗಲಿ ಮತ್ತೊಂದಿಷ್ಟು ವರದಕ್ಷಿಣೆ ಕೊಟ್ಟಿದ್ದೀವಿ ಅಂತ ಹೇಳಿ ಜಾಹೀರಾತು ಕೊಡೋದಾಗಲಿ ಅದು ಈ ಆ್ಯಕ್ಟ್ ಪ್ರಕಾರ ತಪ್ಪು, ಅದು ಕಾನೂನು ಬಾಹಿರ ಅಂತ ಹೇಳ್ತಾರೆ. ಮತ್ತು ಈ ಒಂದು ಈ ಥರ ನಾವು ಇಷ್ಟು ಕೊಡ್ತಾ ಇದ್ದೀನಿ, ನಾನು ಇಷ್ಟೊಂದು ನನ್ನ ಫಾರ್ ಎಕ್ಸಾಂಪಲ್ ನನ್ನ ಮಗಳಿಗೆ ನಾನು ನನ್ನ ಅಳಿಯನಿಗೆ ಮದುವೆ ಮಾಡಿಕೊಡೋಂಥ ಸಂದರ್ಭದಲ್ಲಿ ನಾನು ಇಷ್ಟು ಎಕರೆ ಜಮೀನು ಕೊಡ್ತಾ ಇದ್ದೀನಿ, ಇಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ಇಷ್ಟು ಚಿನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಆಗ್ತನಿಗೂ ಸಹ ಕೇವಲ ಹೇಳಿದ್ರೆ ಸಾಕು 6 ತಿಂಗಳಿಗಿಂತ ಕಡಿಮೆ ಇಲ್ಲದಂಥ ಜೈಲು ಶಿಕ್ಷೆ. ಅದನ್ನು ಕೋರ್ಟು ಇದರಿಂದ ತುಂಬ ಪರಿಣಾಮಕಾರಿ ಇದೆ ಅಂತ ಅನಿಸಿದ್ರೆ 5 ವರ್ಷದವರೆಗೂ ಸಹ ಆ ಜೈಲು ಶಿಕ್ಷೆನ ವಿಸ್ತೀರ್ಣ ಮಾಡಬಹುದು, ಮತ್ತು 15,000 ರೂಪಾಯಿಗಳಷ್ಟು ದಂಡನೂ ಸಹ ವಿಧಿಸಬಹುದು. ಈ ವರದಕ್ಷಿಣೆ ನೀಡೋದು ಕುರಿತು ಮತ್ತು ತೆಗೆದುಕೊಳ್ಳುವಂಥ ಒಂದು ಒಪ್ಪಂದ ಅಂತ ಮಾಡ್ಕೋತಾರೆ. ಇಷ್ಟನ್ನು ನಾವು ಅದು ಒಪ್ಪಿಳ್ಳಿ ಅಂತ ಕೊಡುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಇಷ್ಟು ವರಮಾನನ ನಾವು ವರದಕ್ಷಿಣೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಒಪ್ಪಂದನ ತೆಗೆದುಕೊಳ್ಳುವುದು ಸಹ ಒಂದು ಈ ಒಂದು ಕಾನೂನಿನ ಪ್ರಕಾರ ಅನುರ್ಜಿತವಾಗ್ರೆ. ಒಂದು ವೇಳೆ ವರದಕ್ಷಿಣೆಯು ಹೆಂಡತಿ ಅಥವಾ ಅವಳ ಉತ್ತರಾಧಿಕಾರಿಗಳಿಗೆ ಲಾಭಕ್ಕಾಗಿ ಈ ಮದುವೆಗೆ ಸಂಬಂಧಿಸಿದಂತೆ ಒಬ್ಬ ಮಹಿಳೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿ ವರದಕ್ಷಿಣೆಯನ್ನು ಪಡೆದರೆ ಆ ವ್ಯಕ್ತಿಯು ಅದನ್ನು ಮಹಿಳೆಗೆ ವರ್ಗಾಯಿಸಬೇಕಾಗತ್ತೆ. ಮದುವೆಯ ಮೊದಲು ವರದಕ್ಷಿಣೆ ಪಡೆದಿದ್ದರೆ ಮದುವೆಯಾದ 3 ತಿಂಗಳೊಳಗೆ ಅಥವಾ ಮದುವೆಯ ಸಮಯದಲ್ಲಿ ಅಥವಾ ಆ ನಂತರ ಮದುವೆಯ ನಂತರ ವರದಕ್ಷಿಣೆಯನ್ನು ಸ್ವೀಕರಿಸಿದರೆ ಅದು ಸ್ವೀಕರಿಸಿದ ದಿನಾಂಕದಂದು 3 ತಿಂಗಳೊಳಗಾಗಿ ಆ ಮಹಿಳೆಯ ಅಪ್ರಾಪ್ತ ವಯಸ್ಕಳಾಗಿದ್ದಾಗ ವರದಕ್ಷಿಣೆ ಪಡೆದಿದ್ದರೆ ಅವಳ 18 ವರ್ಷ ತುಂಬಿದ 3 ತಿಂಗಳೊಳಗಾಗಿ ಅವರು ಕೊಡಬೇಕಾಗುತ್ತೆ ವಾಪಸ್. ಆ ನಂತರ ಏನು ಅಂತ ಒಂದು ವರ್ಗಾವಣೆ ಬಾಕಿ ಇರುವಂಥ ಸಂದರ್ಭದಲ್ಲಿ ಆ ಮಹಿಳೆಯ ಪ್ರಯೋಜನಕ್ಕಾಗಿ ಅದನ್ನು ಟ್ರಸ್ಟ್ನಲ್ಲಿ ಇಟ್ಕೋಬೇಕಾದಂಥ ಒಂದು ಸಂಭವ. ಯಾವುದೇ ವ್ಯಕ್ತಿ ಇದು ಇಂಪಾರ್ಟೆಂಟ್,
1: ಸಮಾಜದಲ್ಲಿ ಆ ಒಂದು ವರದಕ್ಷಿಣೆ ಕೂಡ ತಗೊಳ್ಳೋದೆಲ್ಲ ಇದೇ ಇರುತ್ತೆ, ಆದರೆ ಅದನ್ನು ಪ್ರೂವ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್.
0: ಯಾವುದೇ ವ್ಯಕ್ತಿ Section 3 ಮತ್ತು 4 ಅಡಿಯಲ್ಲಿ ವರದಕ್ಷಿಣೆಯನ್ನು ಪಡೆದಂಥ ಅಥವಾ ಆ ಪಡೆಯಲು ಪ್ರಚೋದನೆ ನೀಡಿದಂಥ ವ್ಯಕ್ತಿ ಇರ್ತಾರಲ್ಲ, ಆ ವರದಕ್ಷಿಣೆ ಬೇಡಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಆ ಕಾನೂನು ಕ್ರಮ ಜರುಗಿಸಬೇಕು ಅಂತಂದರೆ ಈ 3 ಮತ್ತು 4 ಸೆಕ್ಷನ್ಗಳ ಅಪರಾಧ

ಮಾಡಿಲ್ಲ ಎಂದು ಸಾಬೀತುಪಡಿಸುವಂಥವರೇ ಅವನ ಮೇಲೆ ಇರ್ತದೆ. ಈಗ ವರಮಾನ ತಗೋತ ವರಮಾನ ಮೀನ್ಸ್ ವರದಕ್ಷಿಣೆ ಏನು ಹೇಳುತ್ತೆ, ಈ ವರದಕ್ಷಿಣೆ ತಗೊಂಡವ್ರೆ ಅಂತ ನಾವು ಏನಾದರೂ ನ್ಯಾಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ವರದಕ್ಷಿಣೆ ತಗೊಂಡಿದ್ದಾರೆ ಅಂತ ಪ್ರೂವ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ, ಮತ್ತು ವರದಕ್ಷಿಣೆ ತಗೊಂಡಿಲ್ಲ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿರೋದು ಆ ವ್ಯಕ್ತಿಯ ಜವಾಬ್ದಾರಿ ಆಗಿರುತ್ತೆ. ಈಗ ವರದಕ್ಷಿಣೆ ನಿಷೇಧ ಅಧಿಕಾರಿಗಳು ಅಂತ ಬರ್ತಾರೆ, ಇವರಿಗೆ ನಾವುಗಳು ಮಾಹಿತಿಗಳನ್ನು ಕೊಟ್ಟು ಆ ವರದಕ್ಷಿಣೆ ನಿಷೇಧ ಅಧಿಕಾರಿಗಳಿಗೆ ಜೊತೆ ನಾವು ಮಾತಾಡಿ ಈ ಇದಕ್ಕೆ ಸಂಬಂಧಪಟ್ಟ ಈ ವರದಕ್ಷಿಣೆ ಪಡೆಯೋದಾಗಲಿ ಅಥವಾ ತೆಗೆದುಕೊಳ್ಳೋದಾಗಲಿ ಅಥವಾ ಇದಕ್ಕೆ ಪ್ರೋತ್ಸಾಹ ನೀಡೋದಾಗಲಿ ಬೇಡಿಕೆ ಇಡೋದಾಗಲಿ ಇವುಗಳನ್ನು ಸಾಧ್ಯವಾದಷ್ಟು ತಡೆಯೋದಕ್ಕೆ ಪ್ರಯತ್ನ ಅವ್ರು ಮಾಡ್ತಾರೆ. ನೋಡಿ, ಈಗ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನೋಡಿ ಹಿಂದೆ ಈ ವರದಕ್ಷಿಣೆ ಅಂದರೆ ತನ್ನ ವಧುವನ್ನು ಸರಿಯಾಗಿ ನೋಡಿಕೊಳ್ಳಿ ಅಂತೇಳಿ ಆ ಹಣವನ್ನು ವರನಿಗೆ ಅಂದರೆ ನೇರವಾಗಿ ಹೇಳ್ಕೊಂಡ್ರೆ ಹೆಣ್ಣು ಮನೆಯವರು ಗಂಡಿನ ಮನೆಯವರಿಗೆ ಏನು ವರದಕ್ಷಿಣೆ ಯಾಕೆ ಕೊಡ್ತಿದ್ರು ಅಂತಂದರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕೊಡ್ತಾ ಇದ್ರು. ಈ ನೋಡಿ, ಈ ವ್ಯವಸ್ಥೆ ಪ್ರಾಚೀನ ಕಾಲದಲ್ಲೂ ಸಹ ಆರಂಭ ಆಗಿ ಇವನ್ ನಾವು ಇವತ್ತಿನವರೆಗೂ ವರದಕ್ಷಿಣೆ ಅನ್ನೋದು ಪದ್ಧತಿ ಪ್ರತಿಯೊಂದು ಜಾತಿಗಳಲ್ಲೂ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ, ಇದು ವ್ಯಾಪಾರ ಆಗಿಬಿಟ್ಟಿದೆ. ಉದಾಹರಣೆಗೆ ಈಗ ನಮ್ಮ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ ಕೆಲವರು ಇದ್ದಾರೆ, ಆ್ಯಕ್ಚುಲಿ ನಾವು ನಮ್ಮ ಕಣ್ಣು ಮುಂದೆ ನಡೆದಿರೋಂಥದ್ದು, ಒಂದು ಮದುವೆ ಮಾಡಬೇಕು ನನ್ನ ಮಗನಿಗೆ ಅಂತ ಅಂದಾಗ ಆ ವ್ಯಕ್ತಿ ಏನು ಮಾಡಿರ್ತಾನೆ ಅಂತಂದರೆ ಗಂಡು ಮಕ್ಳು ಇಲ್ದಿರೋಂಥ ಮನೆಗಳನ್ನೇ ನೋಡ್ತಾರೆ, ಬರೀ ಹೆಣ್ಮಕ್ಳಿರೋ ಮನೆಗಳನ್ನೇ ನೋಡ್ತಾರೆ. ಕಾರಣ ಏನು? ಆ ಆಸ್ತಿ ನಮಗೆ ಸಿಗುತ್ತೆ ಫ್ಯೂಚರಲ್ಲಿ, ಭವಿಷ್ಯದಲ್ಲಿ ನಮಗೆ ಆಸ್ತಿ ಸಿಗುತ್ತೆ, ನಾವು ಸಂಪಾದನೆ ಮಾಡಿ ನಾವು ಬದುಕಬೇಕು ಅನ್ನೋ ಮೈಂಡ್ ಸೆಟ್ ಇವತ್ತು ಜನಗಳಿಗೆ ಒಟ್ಬಿಟ್ಟಿದೆ. ಸೊ ನಾನು ಹೆಣ್ಣನ್ನು ಬರಮಾಡ್ಕೋತಾ ಇದ್ದೀನಿ, ಅವ್ರ ಮನೆಯಿಂದ ಆಸ್ತಿ ಸಿಗಬೇಕು ಅಂತ ಈ ಒಂದು ದುರ್ಬುದ್ಧಿ ಅನ್ನೋದು ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ವರದಕ್ಷಿಣೆ ಪದ್ಧತಿ ಆ ಹೆಣ್ಮಗಳ ಬಡ ಕುಟುಂಬಕ್ಕೆ ತುಂಬ ಹೊರೆಯಾಗುತ್ತೆ. ಈ ಅನೇಕ ಬಾರಿ ಹುಡುಗನ ಕಡೆಯಿಂದ ಬೇಡಿಕೆ ಈಡೇರ್ತಿದ್ರೆ ಈ ವೈಫಲ್ಯದ ಪರಿಣಾಮವಾಗಿ ಏನೇನಾಗುತ್ತೆ ಅಂತಂದರೆ ಈ ಮದುವೆ ಒಮ್ಮೆ ನಿಂತೋಗುವಂಥ ಸ್ಥಿತಿ ಬರುತ್ತೆ, ಮತ್ತು ಮಾನಸಿಕವಾಗಿ ತೊಂದರೆಗಳಾಗುತ್ತೆ. ಈ ನಾನು ಬಾಲ್ಯದಲ್ಲಿ ಎಷ್ಟೋ ಮದುವೆಗಳಿಗೆ ಭಾಗವಹಿಸಿದಂಥ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಹುಡುಗ ಈ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಹುಡುಗಿ ಮನೆಯವರು ನನಗೆ ವಾಚ್ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ತಾಳಿ ಕಟ್ಟೋದಿಲ್ಲ ಅಂತ ಇಚ್ಛೆ ಬರ್ತಾರೆ. ನನ್ನ ಕಣ್ಣಾರ ನೋಡಿದ್ದು ನಾನು ತುಂಬ ಬಾಲ್ಯದಲ್ಲಿ, ನಾನು ಐ ಥಿಂಕ್ ನಾನು ಒಂದು 8th 9th ಸ್ಟ್ಯಾಂಡರ್ಡ್ ಓದುವಂಥ ಸಂದರ್ಭದಲ್ಲಿ ಮದುವೆಯನ್ನೇ ಆಗದೇನೆ ಆ ವ್ಯಕ್ತಿ ಒಂದು ವಾಚ್ಗೋಸ್ಕರ ಬರ್ತಾರೆ. ಸೊ ಅವಾಗ ನಾವು ನೋಡುವಂಥ ಸಂದರ್ಭದಲ್ಲಿ ಏನಾಗ್ತಿತ್ತು ನಮಗೆ, ಇವ್ರು ಯಾಕೆ ಈಗ ಥರ ಹೋಗ್ತಾ ಇದ್ದಾರೆ ಅಂತ. ಬಟ್ ಅದು ರಿಯಾಲಿಟಿ ಏನು ಅಂತಂದರೆ ಆ ವಾಚು ಸಹ ಒಂದು ವರದಕ್ಷಿಣೆ. ಸೊ ಇಂಥವುಗಳನ್ನು ನೋಡ್ತಾ ಇದ್ದಾಗ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ಅಂತ ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ಒಂದು ಭಾರತದಲ್ಲಿ ಈ ಶತಮಾನಗಳಿಂದ ಇದೊಂದು ಇದು ಚಾಲ್ತಿಲಿದೆ. ಈ ವರದಕ್ಷಿಣೆ ವ್ಯವಸ್ಥೆಯಿಂದಾಗಿ ಸಮಾಜದಲ್ಲಿ ಅನಿಷ್ಟಗಳಲ್ಲಿ ಸಹ ಒಂದಾಗಿದೆ. ಈ ಮಾನವ ನಾಗರಿಕತೆಯು ತುಂಬ ಹಳೆಯದಾಗಿದ್ರು ಸಹ ಈ ಪ್ರಪಂಚದ ಅನೇಕ ಭಾಗಗಳಲ್ಲಿ ಈ ಒಂದು ವರದಕ್ಷಿಣೆ ಅನ್ನೋದು ಈ ಪದ್ಧತಿ ಹರಡಿದೆ. ಸೊ ನಾವು ಈ ಕೆಲವು ಜನರಿಗೆ ಈ ವರದಕ್ಷಿಣೆ ವ್ಯವಸ್ಥೆ ಸಾಮಾಜಿಕ ಸಂಕೇತಕ್ಕಿಂತ ಒಂದು ಹೆಚ್ಚಾಗಿದೆ, ಆ ಒಂದು ಗಂಡಿನ ಕುಟುಂಬಕ್ಕೆ ಅಂದರೆ ವರನ ಕುಟುಂಬಕ್ಕೆ ಒಂದು ಏನೋ ಒಂದು ದೊಡ್ಡದಾದ ಮತ್ತು ಗರಿಷ್ಠವಾದ ಮೊತ್ತ ಹಣವನ್ನು ಅವರು ನೀಡುವುದು ಮತ್ತು ಸಮಾಜದಲ್ಲಿ ಅವರ ಕುಟುಂಬದ ಸ್ಥಿತಿಗತಿಗಳನ್ನು ಸುಧಾರಿಸುತ್ತದೆ ಅಂತ ನಾವು ನಂಬ್ಕೋತೀವಿ. ಬಟ್ ಆ ವ್ಯಕ್ತಿ ಆ ಹೆಣ್ಣು ಮನೆಯವನು ಆ ವರಮಾನ ಅಂದೇನು ವರದಕ್ಷಿಣೆಯನ್ನು ಕೊಡ್ತಾನಲ್ಲ, ಆ ವ್ಯಕ್ತಿ ಏನಾಗ್ಬಿಡ್ತದೆ ಅಂತಂದರೆ ಒಂದು ಮಗಳಿದ್ದರೆ ಹೆಣ್ಮಗಳು ಆಕೆಯ ಮದುವೆಗೆ ಅಂತಲೇ ಇವತ್ತು ನಾವು ಕೂಡಿಟ್ಕೊ ಹೋಗ್ಬೇಕಾಗುತ್ತೆ ನಯ ಪೈಸೆಗಳನ್ನು. ಸೊ ಆ ವ್ಯಕ್ತಿ 18 ವರ್ಷ ಆದಮೇಲೆ ಹುಡುಗಿನ ಮದುವೆ ಮಾಡಬೇಕು ಅಂತಂದಾಗ ಪಾಪ ಹೆಣ್ಣಿನ ಇತ್ತಂಥ ತಂದೆ ಈ 16 ವರ್ಷಗಳಿಂದ ಅದನ್ನು ಕೂಡಿಸ್ಕೊಬಂದು ಮದುವೆ ಮಾಡೋದಕ್ಕೆ ಒಂದು ದಿನದಲ್ಲಿ ಖರ್ಚು ಮಾಡ್ತಾರೆ. ಇವತ್ತು ಆಡಂಬರವಾಗಿ ಇವತ್ತು ಏನು ಮಾಡ್ತಾರೆ ನಮ್ಮ ಬಡ ಜನರು ಸಹ ಅವ್ರ ಮದುವೆ ಇಲ್ಲೇ ಬೇಕು ಅಂತ ಕೇಳ್ತಾರೆ ನಮ್ಮ ಯಾರು ನಮ್ಮ ಗಂಡನ ಕಡೆಯವರು. ಈ ವರದ ಕಡೆಯವ್ರು ಏನು ಮಾಡ್ತಾ ಇಲ್ಲ ನಮಗೆ ಇಂಥತ್ವ ಆಗಬೇಕು, ನಾವು ದೊಡ್ಡ ಚೌಟ್ರಲ್ಲೇ ಆಗಬೇಕು ಅಂತ ಹೇಳ್ತಾರೆ. ಸೊ ಅದನ್ನ ಇವರು ಪಾಪ ಇವ್ರನ್ನ ಅದನ್ನ ನನ್ನ ಮಗಳು ಚೆನ್ನಾಗಿರಲಿ ಒಳ್ಳೆ ಜೀವನ ಸಿಗಲಿ ಅಂತ ಹೇಳಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ತುಂಬ ನೋವಾಗುತ್ತೆ. ಇಂಥವುಗಳನ್ನು ಈ ಗ್ರ್ಯಾಂಡ್ ಮದುವೆ ಆಗಲಿ ಅಥವಾ ಈ ವರದಕ್ಷಿಣೆಗಳಾಗಲಿ ಇವುಗಳನ್ನ ಅವಾಯ್ಡ್ ಮಾಡಿದ್ರೆ ಈ ಪ್ರೀತಿ ವಿಶ್ವಾಸ ಇದಕ್ಕೆ ನಾವು ಬೆಲೆ ಕೊಡೋದು ಇವತ್ತು ಕಮ್ಮಿ ಆಗ್ತದೆ. ನೋಡಿ, ನಮ್ಮ ದೇಶದಲ್ಲಿ ಈ ಒಂದು ತುಂಬ ಇತಿಹಾಸನೇ ಇದೆ ಈ ವರದಕ್ಷಿಣೆ ಸಂಬಂಧಪಟ್ಟಾಗಿ. ಈ ವರದಕ್ಷಿಣೆ ವಧುವಿನ ಪೋಷಕರು ಹೇಗೆ ಅದನ್ನು ಪಾತಿಸ್ಬೇಕು ಅಂತಂದರೆ ನಾನು ಹೇಳಿದೆ ಒಬ್ಬ ಅವ್ರು ಗೆದ್ದಿದ್ದೆಲ್ಲ ಮದುವೆಗೋಸ್ಕರನೇ ಮಾಡ್ತಾರೆ. ಯಾಕಂದರೆ ನಾವು ಹೇಳ್ತೀವಿ ಇವತ್ತು ನಮ್ಮ ಸಮಾಜದ ಈ ಜಾಲತಾಣಗಳೆಲ್ಲ ಹೇಳ್ತೀವಿ ಏನಂತ, ಹೆಣ್ಣು ಒಂದು

ಲಕ್ಷ್ಮಿ ಅಂತ ಕರಿತೀವಿ. ಆದರೆ ಆ ಹೆಣ್ಣು ಮಗಳನ್ನ ನಾವು ಬರಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಹೀಗೆ ಹಣ ಒಡವೆಗಳನ್ನ ಈಸ್ಕೋತಾರೆ ಅಂತ ನನಗೆ ತುಂಬ ಬೇಜಾರಿನ ಸಂಗಾತಿ. ಅದು ವರದಕ್ಷಿಣೆ ಮೂಲಭೂತ ಉದ್ದೇಶ ಏನಂದರೆ ಪತಿ ಮತ್ತು ಅವನ ಕುಟುಂಬದ ಒಂದು ದುಷ್ಟಕೃತ್ಯ, ಇದರ ವಿರುದ್ಧ ಹೆಂಡತಿಗೆ ರಕ್ಷಣೆ ಒಂದು ರೂಪವಾಗಿ ಕಾರ್ಯನಿರ್ವಹಿಸಲಿ ಅಂತ ಹೇಳ್ಬಿಟ್ಟು ಆ ಮದುವೆಯ ನಂತರ ವಧುವರು ಒಟ್ಟಿಗೆ ಜೀವನ ಕಿಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ವರದಕ್ಷಿಣೆ ಒಂದು ಅಂತ ಹೇಳಿ ಅವ್ರಿಗೆ ಸಹಾಯಕವಾಗಿ ಕಾರ್ಯನಿರ್ವಹಿಸ್ತಿತ್ತು. ಯಾವಾಗ ಇತಿಹಾಸ ಪ್ರಕಾರ ಹೋಯಿತು ಅಂತಂದರೆ ಈಗೇನಾಗಿದೆ, ನನ್ನ ಮಗಳು ಚೆನ್ನಾಗಿರಲಿ ಅಡಿಯ ಚೆನ್ನಾಗಿರಲಿ ಅಂತ ಕೆಲವರು ಕೊಡೋದಕ್ಕೆ ಅಂದು ಪ್ರಾಚೀನ ಕಾಲದಲ್ಲಿ ಇತ್ತು ಅಂತ ಮಾಹಿತಿ ನಾನು ತಿಳ್ಕೊಂಡಿರೋ. ಆದರೆ ಅದೇನಾಗುತ್ತೆ ಈಗ ಅದನ್ನೇ ಇವತ್ತು ಇವರು ಯುಟಿಲೈಸ್ ಹೆಂಗೆ ಮಾಡ್ಕೋತಾ ಇದ್ದಾರೆ ಅಂತ ಅಂದರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅವತ್ತು ಇದ್ದವ್ರು ಕೊಡ್ತಿದ್ರು, ಇವತ್ತು ಇಲ್ಲದೇ ಇದ್ರೂ ನಾವು ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಈ ವರದಕ್ಷಿಣೆಯಿಂದಾಗಿ ಈ ಕಡಿಮೆ ಜೀವನ ಮಟ್ಟ ಆಗುತ್ತೆ, ಮತ್ತು ಹುಡುಗಿಗೆ ಭಾವನಾತ್ಮಕವಾಗಿ ಒತ್ತಡ ಬೀಳುತ್ತೆ. ಈ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ವರದಕ್ಷಿಣೆಯಿಂದಾಗಿ ಭ್ರಷ್ಟಾಚಾರ ಸಹ ನಾವು ಒಂಥರ ಬೆಂಬಲಿಸ್ದಂಗೆ ಆಗುತ್ತೆ. ಯಾಕಂದರೆ ನಾನೊಂದು ಮಗಳನ್ನ ಮದುವೆ ಮಾಡಬೇಕು ಅಂತ ನಾನು ಹೋದಾಗ ಎಷ್ಟೋ 6 ಲಕ್ಷಗಳು ಖರ್ಚಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾನು ದುಡ್ಡು ಮಾಡಬೇಕು ಅಂದರೆ ಏನು ಮಾಡಬೇಕು? ನಾನು ಯಾವುದೋ ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿ ನಾನು ಅನ್ಯಾಯದ ಮಾರ್ಗ ಹಿಡಿಯುವಂಥ ವಿಧಾನಗಳಿರುತ್ತೆ. ಅದಕ್ಕೆ ಇದು ಒಂದು ಸಹ ಸಾಕ್ಷಿಯಾಗಿ. ಆಮೇಲೆ ಎಷ್ಟೋ ಹೆಣ್ಮಕ್ಳು ಮದುವೆ ಆಗೋಗ್ತಾರೆ, ತಂದೆ ತಾಯಿಗೆ ಬೆಲೆ ಕೊಟ್ಟು ನಮ್ಮ ಹಳ್ಳಿಗಳಲ್ಲಿ ಆಗ್ಬಿಡ್ತಾರೆ. ಅವಾಗ ವರಮಾನ ವಿಚಾರ ಬಂದಾಗ ಈ ಕೆಲವೊಂದು ನಡತೆಗಳನ್ನು ನೋಡಿ ಅವರಿಗೆ ದೈಹಿಕವಾಗಿ ಹಿಂಸೆ, ಮಾನಸಿಕವಾಗಿ ಹಿಂಸೆಗಳು ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆ ಮನೆಯ ಅತ್ತೆಯಂದಿರು ಈ ಸ್ವಚ್ಛಂದಿರೆಲ್ಲ ಏನು ಮಾಡ್ತಾರೆ, ನನ್ನ ದೊಡ್ಡ ಮಗಳು ಇಷ್ಟು ವರದಕ್ಷಿಣೆ ಇಸ್ಕೊಬಂದು ಅವಳು ಹಂಗೆ ಮಾಡಿದ್ಲು, ಇವಳು ಹಿಂಗೆ ಮಾಡಿದ್ಲು, ಅಷ್ಟೊಂದು ದುಡ್ಡು ಕೊಟ್ಟರು, ಹಣ ಕೊಟ್ಟರು, ಈ ಥರ ಹೇಳ್ತಾರೆ. ಆದರೆ ಇನ್ನೊಬ್ಬರು ಕೊಡದೇ ಇರೋಂಥವ್ರ ಮೇಲೆ ಅವರಿಗೆ ಹೇಳಿದಾಗ ಅದೇನಾಗುತ್ತೆ, ಅವರಿಬ್ಬರನ್ನು ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಮೇಲು ಕೀಳುವಂಥ ಭಾವನೆ ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲೂ ಸಹ ಈ ವರಮಾನ ಮೀನ್ಸ್ ಅಂದರೆ ಅದು ಆಡು ಭಾಷೆಯಲ್ಲಿ ವರಮಾನ ಅಂತ ಬರುತ್ತೆ, ನನಗೆ ವರದಕ್ಷಿಣೆ ಅನ್ನೋಕ್ಕಿಂತ ವರಮಾನ ಅಂತಲೇ ಅದು ನನ್ನ ಮೈಂಡಿಗೆ ಫಿಕ್ಸ್ ಆಗಿಬಿಟ್ಟಿದೆ. ಸೊ ವರದಕ್ಷಿಣೆಯ ತಗೊಂಡಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ವರದಕ್ಷಿಣೆ ಕೊಟ್ಟವ್ರು ಒಂದು ಅಷ್ಟೇ ತುಂಬ ಪ್ರೀತಿ ಕೊಡ್ತಾರೆ ನಮ್ಮ ಇತ್ತೀಚಿನ ಸಮಾಜದಲ್ಲಿ. ವರದಕ್ಷಿಣೆ ತಗೊಂಡು ಬರದೇ ಇರೋರಿಗೂ ಒಂದು ರೀತಿ ಕೀಳುಮಟ್ಟದಲ್ಲಿ ನೋಡುವಂಥ ಒಂದು ಇದು ಇವತ್ತು ನಾವು ಪ್ರತ್ಯಕ್ಷವಾಗಿ ನಾವು ನೋಡಿದ್ದೀವಿ. ಸೊ ಅದಕ್ಕೆ ನಾನು ಹೇಳೋದೇನಂತಂದರೆ ಈ ವರದಕ್ಷಿಣೆ ಪದ್ಧತಿಯನ್ನು ಬಲವಾಗಿ ನಾವು ಖಂಡಿಸಬೇಕಾಗಿದೆ. ಈ ಒಂದು ಸರ್ಕಾರವು ವರದಕ್ಷಿಣೆಯ ಶಿಕ್ಷಕ ಅಪರಾಧ ಅಂತೇಳಿ ಕಾನೂನು ಜಾರಿಗೆ ತಂದಿದ್ರು ಸಹ ಈ ದೇಶದ ಹೆಚ್ಚಿನ ಭಾಗಗಳಲ್ಲಿ ಇದನ್ನು ಇನ್ನೂ ಸಹ ಅನುಸರಿಸ್ಕೊ ಹೋಗ್ತಾ ಇದ್ದಾರೆ. ಇವತ್ತು ಇನ್ನೂ ನಡೀತಾನೆ ಇದೆ. ಹೆಣ್ಮಕ್ಳು ಮತ್ತು ಅವ್ರ ಕುಟುಂಬಗಳು ಬದುಕೋದು ಇವತ್ತು ತುಂಬಾ ಕಷ್ಟ ಆಗಿದೆ. ತಂದೆ ತಾಯಿಂದರು ತಮ್ಮ ಹೆಣ್ಮಕ್ಳಿಗೆ ಅವ್ರು ಬಯಸಿದಂಥ ಎಲ್ಲವನ್ನು ಸಂತೋಷದಿಂದ ನೀಡುವಂಥ ಒಂದು ಆಯ್ಕೆ ಹೊಂದಿರಬೇಕು, ಮತ್ತು ಆ ಸಂಪ್ರದಾಯಗಳ ಹೆಸರಿನಲ್ಲಿ ಅವ್ರ ಮೇಲೆ ಏನನ್ನು ಒತ್ತಾಯಿಸಬಾರ್ದು ಅನ್ನೋದು ನನ್ನ ಒಂದು ಮಾತು. ಈ ವರದಕ್ಷಿಣೆ ಕೊಡೋದು ಮತ್ತು ತೆಗೆದುಕೊಳ್ಳೋದು ಇದೆಲ್ಲ ಅಪರಾಧ ಅಂತೇಳಿ 1961 ವರದಕ್ಷಿಣೆ ವಿರೋಧಿ ಕಾನೂನು ಹೇಳುತ್ತೆ. ಇದನ್ನು ನಾವು ಸರಿಯಾಗಿ ಬಳಸ್ಕೊಂಡು ಆ ಕನ್ನಿ ಪಿತೃಗಳು ಮುಂದೆ ಅದು ಏನು ಬಳಸ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ಅವ್ರಿಗೆ, ಯಾಕೆಂದರೆ ತಮ್ಮ ಮಗಳು ಮುಂದಿನ ಜೀವನದಲ್ಲಿ ನಡೆಸೋದು ಕಷ್ಟಕರವಾಗುತ್ತೆ ಅಂತ ಹೇಳಿ ಅವರು ಎದುರುಕೊತಾರೆ. ಸೊ ಅದರಿಂದಾಗಿ ಈ ದಿನನಿತ್ಯ ಮಾಧ್ಯಮಗಳಲ್ಲಿ ವರದಕ್ಷಿಣೆ ಕಿರುಕುಳ ಸಂಬಂಧಪಟ್ಟಾಗಿ ಆರೋಪಗಳು ಬರ್ತಾ ಇರ್ತವೆ, ಮತ್ತು ನ್ಯಾಯಾಲಯದಲ್ಲಿ ಸಂಬಂಧಪಟ್ಟಾಗಿ ಶಿಕ್ಷೆಗಳು ಆಯ್ತಾ ಇರ್ತವೆ. ಇಂಥವುಗಳನ್ನು ನಮ್ಮ ಈ ಒಂದು ಹೆಣ್ಮಕ್ಳಾಗಲಿ ಮತ್ತು ಈ ಮುಂದಿನ ಪೀಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಮಾಧ್ಯಮಗಳಾಗಲಿ ಅಥವಾ ಏನು ಸಂಬಂಧಪಟ್ಟವ್ರು ಏನು ಮಾಡಬೇಕು ಅದನ್ನು ನಾವು ತೋರಿಸ್ಕೊಂಡು ಜನಗಳಿಗೆ ತಿಳಿಯೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಅದನ್ನು ಅವರು ಜನಗಳಿಗೆ ಆ ವಿಚಾರ ಮುಟ್ಟುವಂತೆ ನಾವು ಮಾಡಬೇಕಾಗತ್ತೆ. ಅದು ಸ್ವಾವಲಂಬಿ ಆದಿಯನ್ನು ನಾವು ತಿಳಿಯಲು ನಾವು ಸಿದ್ಧರಾಗಬೇಕಾಗತ್ತೆ. ಈ ಸಮಾನತೆಗಾಗಿ ಹೊರಡುವಂಥ ಸ್ತ್ರೀ ಸಂಘಗಳು ಮತ್ತು ವರದಕ್ಷಿಣೆ ವಿಚಾರವನ್ನು ಮುಂದಿಟ್ಕೊಂಡು ಹೋರಾಡಿ ಇದನ್ನು ಹೋರಾಟ ಮಾಡಿ ಹೋಗಲಾಡಿಸ್ಬೇಕಾಗತ್ತೆ. ಮತ್ತು ಈ ಹೆಣ್ಮಕ್ಳಿಗೆ ಆಗಲಿ ಮತ್ತು ಪ್ರತಿಯೊಂದು ಮನೆ ಮನೆಯಲ್ಲೂ ಇಂಥ ಅದರಲ್ಲೂ ನಮ್ಮ ಹಳ್ಳಿಗಳಲ್ಲಿ ಈ ವರದಕ್ಷಿಣೆ ಸಂಬಂಧಪಟ್ಟ ಹಾಗೆ ಏನು ಅರಿವನ್ನು ಮೂಡಿಸ್ಬೇಕು ಅದನ್ನು ಅನಿವಾರ್ಯವಾಗಿ ಮೂಡಿಸ್ಲೇಬೇಕಾಗುತ್ತೆ. ಏನೋ ನಮ್ಮ ಸಂಬಂಧಪಟ್ಟಂಥ ಸಂಘಗಳು, ಸಂಸ್ಥೆಗಳು ಮತ್ತು ಸರ್ಕಾರದಿಗೆ ಸಂಬಂಧಪಟ್ಟ ಹಾಗೆ ತುಂಬ ಇನ್ನೂ ಸಹ ಜವಾಬ್ದಾರಿಗಳನ್ನು ತಗೋಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ಎಜುಕೇಟೆಡ್ ಪೀಪಲ್ಸ್ ವಿದ್ಯಾವಂತ ಯುವಕರು ಈ ವರದಕ್ಷಿಣೆ ಪಡೆಯೋದನ್ನು ನಿಲ್ಲಿಸಬೇಕು ಮತ್ತು ಸಮಾಜದಲ್ಲಿ ಮಾದರಿಯಾಗಬೇಕು. ಮತ್ತು ನಮ್ಮ ಈ ಸರ್ಕಾರಗಳು ಪ್ರಬಲ ಕಾನೂನುಗಳನ್ನ ಜಾರಿಗೊಳಿಸಬೇಕು. ಮತ್ತು ಈ ಒಟ್ಟಿನಲ್ಲಿ ಸಮಾಜ ಕಂಡುಕೊಂಡಿರುವಂಥ ಈ ಒಂದು ಈ ವರದಕ್ಷಿಣೆ ಅನ್ನೋವಂಥ ಪಿಸಾಚಿನ ಈ ಒಂದು ಹೊಡೆದೋಡಿಸ್ಬೇಕು, ಸಮಾಜನ ಕಿತ್ತಾಕಿ ಬಿಸಾಕಬೇಕು.
ಮತ್ತು ಈ ಜನಗಳ

ಇದು ಮನ ಪರಿವರ್ತನೆ ಮಾಡಬೇಕು. ಆ ಸುಸಂಸ್ಕೃತ ಭಾರತದ ಒಂದು ನಾಗರಿಕರಾಗಿ ನಾವುಗಳು ಆ ಒಂದು ಮನಸ್ಸು ಬದಲಾವಣೆಗಳಾಗಬೇಕು. ಇದರಿಂದ ಏನು ಅನ್ನೋದನ್ನ ಬಗ್ಗೆ ಅದನ್ನು ತಿಳಿಸಿ ನಾವು ಆ ಒಂದು ಸುಸಂಸ್ಕೃತವಾದ ಭಾರತವನ್ನು ಕಟ್ಟೋದಕ್ಕೆ ನಾವು ಪ್ರಯತ್ನ ಮಾಡಬೇಕು.

0: ಹಿಂಸೆ ಕೊಟ್ಟು ಆ ಹೆಣ್ಮಗಳು, ಆ ವಧು ಅಂತ ಏನಂತ ಕರೀತಾರೆ, ಆ ಹೆಣ್ಮಗಳು ಸಾವನ್ನಪ್ಪಿದ್ರೆ, ಆ ವ್ಯಕ್ತಿ ಮರಣಗುದ್ದು ಹೊಂದಿದಂತ ಸಂದರ್ಭದಲ್ಲಿ ಆಕ್ಟ್ ಸೆಕ್ಷನ್ 304B ಪ್ರಕಾರ, 304B ಪ್ರಕಾರ ಕನಿಷ್ಠ 7 ವರ್ಷಗಳವರೆಗೆ ಅವರು ಸೆರೆಮನೆವಾಸ ಆಗುತ್ತೆ. ಗರಿಷ್ಠ ಜೀವಾವಧಿ ಶಿಕ್ಷೆನು ಸಹ ಕೊಡ್ಬೋದು. ಈ ಯಾರು ದೂರು ಕೊಡ್ತಾರೆ ಅಂತ ಅಂದ್ರೆ, ಯಾವ ವ್ಯಕ್ತಿ ತೊಂದರೆಗೊಳಗಾದಂತ ವ್ಯಕ್ತಿ ಅಥವಾ ಅವರ ಪೋಷಕರು, ಅವರ ಸಂಬಂಧಿಕರು ಅಥವಾ ಅವ್ರ ಮಾನ್ಯತೆ ಪಡೆದಂತ ಯಾವುದೇ ಸ್ವಯಂ ಸೇವಾ ಸಂಸ್ಥೆ ಅಥವಾ ಲಿಖಿತ ದೂರು ಕೊಡ್ಬೋದು. ಇಂಥ ದೂರು ಕೊಟ್ಟು ಇಂಥ ಸಂದರ್ಭದಲ್ಲಿ ಈ ವರದಕ್ಷಿಣೆ ವಿಚಾರವಾಗಿ ಹೆಣ್ಮಗಳು ಅದನ್ನ ಕಷ್ಟ ಅನುಭವಿಸಿ ಆ ವ್ಯಕ್ತಿ ಏನಾದರೂ ಮರಣ ಹೊಂದಿದ್ರೆ, ಆ ಒಂದು ಗಂಡು ಮಕ್ಕಳ ಮತ್ತು ಗಂಡು ಅವ್ರ ಮನೆಯವರ ವರನ ಕುಟುಂಬದವರಿಂದ ಏನಾದರೂ ತೊಂದರೆ ಕೊಟ್ಟು ಅವರು ಸಾವನ್ನಪ್ಪಿದ ಸಂದರ್ಭದಲ್ಲಿ 7 ವರ್ಷದವರೆಗೂ ಸಹ ಶಿಕ್ಷೆ ಇರ್ತದೆ. ಸೊ ಅದಕ್ಕಾಗಿ ನಾವೇನು ಹೇಳೋದು ಅಂತಂದರೆ, ಈ ವರದಕ್ಷಿಣೆ ಅನ್ನೋದು ಇವತ್ತು ಸರ್ವಸಾಮಾನ್ಯ ಆಗಿಬಿಟ್ಟಿದೆ. ಅದನ್ನು ನಿಲ್ಲಿಸೋದಕ್ಕೆ ಏನು ಈ ಆ್ಯಕ್ಟ್ ನಿಷೇಧ ಮಾಡಿದೆ, ಇದಕ್ಕೆ ಸಂಬಂಧಪಟ್ಟ ಈ ಕಾನೂನನ್ನು ನಾವು ಪಾಲಿಸಿದ್ರೆ ಮತ್ತು ಇವತ್ತಿನ ಎಜುಕೇಟೆಡ್ ಪೀಪಲ್ಸ್ಗಳೆಲ್ಲ ಸೇರಿ ಒಂದು ಇದು ಯಾವುದು ಸರಿ ಅದು ತಪ್ಪು ಅಂತ ಹೇಳಿ ತೀರ್ಮಾನ ಮಾಡಿದೆ, ಅವ್ರ ಮೈಂಡಲ್ಲಿ ಇರೋ ದುರಾಸೆಗಳನ್ನ ಬಿಟ್ಟು ಮಾಡಿದ್ರೆ ನಮಗೆ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಒಂದೊಳ್ಳೆ ಆಗುತ್ತೆ. ಮತ್ತು ಒಂದು ಹೇಳಬೇಕು ಅಂತಂದರೆ, ವರದಕ್ಷಿಣೆ ಯಾಕೆ ಬರುತ್ತೆ ಅಂದರೆ, ಯಾರು ವರದಕ್ಷಿಣೆ ತಗೋತಾರೆ ಅಂದರೆ ಹೇಡಿ ವರದಕ್ಷಿಣೆ ತಗೋತೇನೆ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಸೊ ಯಾಕೆ ಹೇಳ್ತೀನಿ ಅಂತಂದರೆ, ನಾನು ದುಡಿದು ನಾನು ನನ್ನ ಶ್ರೀಮತಿನ ಸಾಕಬೇಕಾಗುತ್ತೆ. ಅದು ಗಂಡಸು ದುಡಿಯುವಂಥ ಶಕ್ತಿ ಇರುವಂಥ ವ್ಯಕ್ತಿ. ಈ ವ್ಯಕ್ತಿ ಒಬ್ಬ ಹೆಣ್ಮಗಳನ್ನ ಪ್ರೀತಿ ಸಂಪಾದನೆ ಮಾಡಬೇಕು, ಅವ್ರ ಕುಟುಂಬದವರ ಪ್ರೀತಿ ಸಂಪಾದನೆ ಮಾಡಬೇಕು ಹೊರತು ಅವರಿಂದ ಹಣ ತಗೊಂಡು ನಾನು ಬದುಕ್ತೀನಿ ಅಂತ ಅಂದರೆ ಅದು ಹೇಡಿಯ ಲಕ್ಷಣ ಅಂತ ಹೇಳಿ ನನ್ನ ಅಭಿಪ್ರಾಯ ಆಗಿರುತ್ತೆ. ಅದರಿಂದಾಗಿ ದಯಮಾಡಿ, ಏನು ಇದು ವರದಕ್ಷಿಣೆ ಆ್ಯಕ್ಟ್ ಇದೆ 1961, ಈ ಕಾನೂನು ಇಷ್ಟಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ

0: 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ.
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 98 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
3: ಹಿಮಗಿರಿಯೊಳು ಅವಿತಿಹುದು
4: ಚೈತನ್ಯದ ಅಗ್ನಿಕಣ
3: ಸ್ಥಿಮಿತದಿಂ ನಿಂತಿರ್ಪುದದು
4: ಧರೆಯ ಹಿತಕ್ಕೆ
3: ಶಮದ ಸುಂದರದ ಸಾತ್ವಿಕದ
2: ಗಾಂಭೀರ್ಯವದು ನಮಗೊಂದು ವೇದ ನಿಧಿ ಮಂಕುತಿಮ್ಮ. ಸೊ ಹಿಂದಿನ ಮುಕ್ತಕದಲ್ಲಿ ನೋಡಿದಂತೆ ಯಾವುದನ್ನು ನಾವು ಜಡ ಅಚಲ ಅಂತ ಅನ್ಕೊಳ್ತಾ ಇದ್ದೀವೋ ಅದರ ಒಳಗಡೆ ಚೈತನ್ಯದ ಅಗ್ನಿ ಅಡಗಿದೆ, ಸುಪ್ತವಾಗಿದೆ ಅನ್ನೋದನ್ನು ಮುಂದುವರಿಸ್ತಾ ಇಲ್ಲಿ ಪರ್ವತದ ಉದಾಹರಣೆಯನ್ನೇ ನಮಗೆ ಮುಂದಿಡ್ತಾರೆ. ನಾವು ವಾಲ್ಕೆನೋಸ್ ಅಂತ ಕೇಳಿದ್ದೀವಿ, ಅಗ್ನಿ ಪರ್ವತಗಳು. ಹೊರಗಿಂದ ನೋಡಿದಾಗ ಅದು ಮಾಮೂಲಿ ಪರ್ವತದ ರೀತಿಯಲ್ಲೇ ಇರುತ್ತೆ, ಆದರೆ ಅದರ ಒಳಗಡೆ ಬೆಂಕಿ ತುಂಬಿದೆ. ಎಷ್ಟೋ ಸರ್ತಿ ಅದು ಸ್ಫೋಟವಾಗಿ ಅದು ಅಗ್ನಿ ಪರ್ವತವಾಗುತ್ತೆ. ಅಂದರೆ ಅದರ ಒಂದು ಭಾಗದಿಂದ ಭೂಮಿ ಒಡೆದು ಅದರ ಒಳಗಡೆ ಇರುವಂಥ ಲಾವಾ ಇದು ಹರಿದು ಹೊರಗಡೆ ಬರುತ್ತೆ, ಎಲ್ಲವನ್ನು ಕೂಡ ಸುಟ್ಟಾಕತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಅದು ಆಮೇಲೆ ಕ್ರಮೇಣ ಅದೆಷ್ಟೋ ಸಹಸ್ರ ವರ್ಷಗಳ ನಂತರ ಕಲ್ಲಾಗುತ್ತೆ, ಇಗ್ನಿಯಸ್ ರಾಕ್ಸ್ ಅಂತೆಲ್ಲ ನಾವು ಕೇಳಿ, ಸೆಡಿಮೆಂಟರಿ ರಾಕ್ಸ್, ಇಗ್ನಿಯಸ್ ರಾಕ್ಸ್ ಇದೆಲ್ಲ ಪಾಠದಲ್ಲಿ ನಾವು ಓದಿರ್ತೀವಿ. ಸೊ ಹಾಗೆ ಆ ಅಗ್ನಿಯ ಒಳಗಿನಿಂದ ಪರ್ವತದ ಮುಖದ ಮೂಲಕ ಹೊರಬಂದಂತಹ ಜ್ವಾಲೆ ಅದು ಎಲ್ಲಿತ್ತು ಇಷ್ಟು ವರ್ಷ ಇಷ್ಟು ದಿನ ಅಂತಂದರೆ ಅದು ಬೆಟ್ಟದ ಗರ್ಭದ ಒಳಗೆ ಅಡಗಿತ್ತು, ನಮ್ಮ ಭೂಮಿಯ ಕೆಳಗಿರುವಂಥ ಅದನ್ನು ಟೆಕ್ಟಾನಿಕ್ ಪ್ಲೇಟ್ಸ್ ಅಂತೆಲ್ಲ ಹೇಳ್ತೀವಿ. ಸೊ ಆ ಥರದ ಭೂಗರ್ಭದ ಒಳಗಿರುವಂಥ ಊರ್ಜಾ ಎನರ್ಜಿ ಅದರ ಒಂದು ಏರುಪೇರುಗಳಿಂದ ಒಂದು ಸಂದರ್ಭದಲ್ಲಿ ಆ ಶಾಖ ಹೆಚ್ಚು ಉತ್ಪನ್ನವಾಗಿ ಪರ್ವತದ ಮುಖದ ತುದಿಯ ಮೂಲಕ ಅದು ಸಿಡಿದು ಹೊರಗೆ ಬರುತ್ತೆ. ಸೊ ಹಾಗೆ ಪರ್ವತದ ಒಳಗಡೆ ಕೂಡ ಚೈತನ್ಯದ ಅಗ್ನಿ ಕಣ ಅಡಗಿದೆ, ಸಂದರ್ಭೋಚಿತವಾಗಿ ಅದು ಹೊರಗೆ ಬರುತ್ತೆ. ನಾವು ನೆನ್ಪಿಟ್ಕೊಳ್ಬೇಕಾದ್ದು ಬಹಳ ಸುಂದರವಾದಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ, ಅದು ನಮಗೆ ವೇದ ನಿಧಿ ಅಂತ. ವೇದ ಅಂದರೆ ನಾವು ತಿಳ್ಕೊಳ್ಬೇಕಾದಂಥದ್ದು, ವಿತ್ ಅನ್ನುವಂಥ ಧಾತು, ಯಾವ ಮೂಲ ಪದ ಅದಕ್ಕೆ ವಿತ್, ವಿತ್ ಅಂದರೆ ತಿಳ್ಕೊಳ್ಳುವಂಥದ್ದು. ವೇದ ಅಂದರೆ ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥದ್ದು ಅಂತ, ನಾವೆಲ್ಲ ತಿಳ್ಕೊಳ್ಳಬೇಕಾದಂತಹ ವಿಚಾರಗಳ ನಿಧಿ ಆ ಹಿಮಾಲಯ ಪರ್ವತ ಮತ್ತು ಅದರೊಳಗೆ ಅಡಗಿರೋಂಥ ಒಂದು ಅಗ್ನಿಯ ಕಣ. ಅದು ಯಾಕೆ ಹಾಗೆ ಅಂತಂದರೆ ಅದು ಸ್ಥಿಮಿತದಿಂದ ಇವತ್ತು ನಿಂತಿದೆ, ತನ್ನೊಳಗಡೆ ಇರೋವಂಥ ಅಗ್ನಿಯನ್ನು ಸುಲಭವಾಗಿ ಹೊರಗಡೆಗೆ ಬರೋ ಹಾಗೆ ಏನಾದರೂ ಹಿಮಾಲಯ ಪರ್ವತ ಅಥವಾ ಆ ಅಗ್ನಿ ಪರ್ವತ ಮಾಡಿಬಿಟ್ಟಿದ್ದರೆ ಅದರ ಸುತ್ತಮುತ್ತ ಇರುವಂಥ ಎಲ್ಲ ಜೀವ ರಾಶಿ ಸತ್ತು ಹೋಗ್ತಾ ಇತ್ತು, ಸುಟ್ಟು ಹೋಗ್ತಾ ಇತ್ತು, ಮುಳುಗೋಗ್ತಾ ಇತ್ತು. ಅದನ್ನು ಮಾಡದೆ ಸ್ಥಿಮಿತದಿಂದ ಒಳಗಡೆ ಇರುವಂತಹ ಅಗ್ನಿಯನ್ನು ಸುಟ್ಟು ಭಸ್ಮ ಮಾಡುವಂತಹ ಶಕ್ತಿ ಇರೋ ಅಗ್ನಿಯನ್ನು ತಡೆದು ತನ್ನೊಳಗೆ ಗರ್ಭದಲ್ಲಿ ಹಿಡಿದು ನಿಲ್ಲಿಸ್ಕೊಂಡಿದೆ. ಅದು ಯಾತಕ್ಕೆ? ಧರೆಯ ಹಿತಕ್ಕೆ. ಅದ್ರ ಸುತ್ತಮುತ್ತ ಇರುವಂತಹ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅನ್ನೋ ಅಂಥ ಒಂದು ಉದಾತ್ತವಾದಂಥ ಚಿಂತನೆಯಿಂದ ಆ ಪರ್ವತ

ತನ್ನೊಳಗಿರೋ ಅಗ್ನಿಯನ್ನು ಹಿಡಿದಿಟ್ಕೊಂಡಿದೆಯೇನೋ ಅನ್ನೋ ರೀತಿಯಲ್ಲಿದೆ. ಸೊ ಆ ಚೈತನ್ಯ ಇದೆ ನಿಜ, ಚೈತನ್ಯವನ್ನು ಹಾಯೆ ಹರಿದು ಬಿಟ್ಟರೆ ತಾನಾಗಿ ಅದು ಯಾವುದೇ ಕಂಟ್ರೋಲ್ ಇಲ್ಲದಂತೆ ಬಿಟ್ಟುಬಿಟ್ರೆ ಅದು ಜೀವರಾಶಿಗೆ ತೊಂದರೆಯನ್ನುಂಟು ಮಾಡ್ಬೋದು. ಹಾಗಾಗಿ ಧರೆಯ ಹಿತಕ್ಕೋಸ್ಕರ ಅದು ಹಿಡಿದು ನಿಲ್ಲಿಸಿದೆ ಅದನ್ನು. ಅದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂತಹ ವೇದ, ತಿಳ್ಕೊಳ್ಬೇಕಾದಂತಹ ವಿಚಾರ. ಅದನ್ನು ತುಂಬಿಸಿಟ್ಕೊಂಡಿರೋಂಥ ನಿಧಿ ಆ ಹಿಮಾಲಯ ಅಂತ. ಸೊ ಆ ಕಂಟ್ರೋಲ್ ಮಾಡ್ತಾ ಇರೋದು ಅದು ಹೇಗೆ ಯಾಕೆ ಅಂತಂದರೆ ತುಂಬ ಸುಂದರವಾಗಿ ಹೇಳ್ತಾರೆ. ಶಮ, ಶಮ ಅಂತಂದರೆ ನಮ್ಮ ಇಂದ್ರಿಯಗಳನ್ನು ನಾವು ನಿಯಂತ್ರಣದಲ್ಲಿ ಇಡಿಸ್ಕೊಳ್ಳೋವಂಥದ್ದು. ನಮ್ಮ ಕಣ್ಣೇನೋ ನೋಡಬೇಕು ಅನಿಸುತ್ತೆ, ಕಿವಿಗೇನೋ ಕೇಳಬೇಕು ಅನಿಸುತ್ತೆ, ಕೈಗೇನೋ ಮಾಡಬೇಕು ಅನಿಸುತ್ತೆ. ಎಲ್ಲ ಇಂದ್ರಿಯಗಳಿಗೂ ತಮ್ಮದೇ ಆದಂತಹ ಕ್ರಿಯಾಶೀಲತೆ ಇರುತ್ತೆ, ಚಪಲತೆ ಇರುತ್ತೆ, ಕಾಮನೆಗಳಿರುತ್ತೆ. ಅದನ್ನೆಲ್ಲ ನಿಗ್ರಹ ಮಾಡಬೇಕು ಅನ್ನೋಂಥ ಒಂದು ಪದ ನಾವು ಆಧ್ಯಾತ್ಮ ಚಿಂತನೆಯಲ್ಲಿ ಬಳಸುವಂಥ ಪದ ಶಮ ಅಂತ, ಕಂಟ್ರೋಲ್ ಮಾಡುವಂಥದ್ದು ಅಂತ. ಸೊ ಈ ಹಿಮಗಿರಿ ಆ ಅಗ್ನಿಯನ್ನು ಹಿಡಿದಿಟ್ಕೊಂಡಿರೋದು ಹೇಗಿದೆಯಪ್ಪ ಅಂತಂದರೆ ಶಮದ ರೀತಿಯಲ್ಲಿದೆ, ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾ ಇದೆ

0: ಸುಂದರದ ಸಾತ್ವಿಕದ ಗಾಂಭೀರ್ಯ ಅದು. ಇದು ನಮಗೆ ವೇದ ನಿಧಿ ಅಂತ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಈ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು, ಹೊರಗಿನಿಂದ ಸೌಂದರ್ಯವನ್ನು ಪ್ರಕಟೀಕರಣ ಮಾಡುವಂಥದ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ನಮ್ಮ ಕ್ರಿಯೆಗಳನ್ನು ನಡೆಸುವಂಥದ್ದು ನಮ್ಮೆಲ್ಲರಿಗೂ ಸಿಕ್ಕಬೇಕಾದಂಥ ಒಂದು ಉದಾಹರಣೆ. ನಮ್ಮೆಲ್ಲರ ಜೀವನಕ್ಕೂ ನಾವು ಅನ್ವಯ ಮಾಡಿಕೊಳ್ಬೇಕಾದಂತಹ ಒಂದು ಅತಿ ಮುಖ್ಯವಾದಂತಹ ಮೌಲ್ಯ. ನಮ್ಮಲ್ಲಿ ಒಂದು ಇದು ಹೇಳ್ತಾರೆ, ತುಂಬಿದ ಕೊಡಗಳು ತುಳ್ಕೋದಿಲ್ಲ ಅಂತ. ಸೊ ಹಾಗೆ ಬೆಂಕಿ ತುಂಬಿರೋಂಥ ಆ ಪರ್ವತ ಅದು ತಾನೇನು ಹೊಡ್ಕೋತಾ ಇಲ್ಲ, ಓ ನನ್ನ ಹತ್ರ ಅಷ್ಟು ಶಕ್ತಿ ಇದೆ ಇಷ್ಟು ಶಕ್ತಿ ಇದೆ ಅಂತ ತಾನಾಗಿ ತೋರಿಸ್ಕೋತಾ ಇಲ್ಲ, ಹೊರಗೆ ಗಂಭೀರವಾಗಿ ನಿಂತಿದೆ. ಸೊ ನಾವೇನು ಕಲ್ತ್ಕೋಬೇಕು, ನಮ್ಮ ಹತ್ರ ಇರೋಂಥ ಅಲ್ಪ ಸ್ವಲ್ಪ ಪ್ರತಿಭೆ, ಅಲ್ಪ ಸ್ವಲ್ಪ ದುಡ್ಡನ್ನೇ ನಾವು ಇಡೀ ವಿಶ್ವಕ್ಕೆ ಪ್ರಚಾರ ಮಾಡಿ ನಾನು ನನ್ನಷ್ಟು ದೊಡ್ಡವನು ಯಾರೂ ಇಲ್ಲ, ನನ್ನಷ್ಟು ಪ್ರತಿಭಾನ್ವಿತ ಯಾರೂ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಆ ಒಂದು ಪ್ರಯತ್ನದಲ್ಲಿ ಅದರಲ್ಲಿ ಶಮ ಕಂಟ್ರೋಲ್ ಇಲ್ಲ, ಸಿಕ್ಕ ಕಡೆ ಹೇಳ್ಕೊಳ್ತಾ ಇರ್ತೀವಿ. ಅದರಲ್ಲಿ ಸೌಂದರ್ಯ ಅನ್ನುವಂಥದ್ದು ಕೂಡ ಏನು ಕಾಣಿಸ್ಕೊಳ್ಳಲ್ಲ. ಅಷ್ಟೇ ನಾವು ಗಣನೆಗೆ ತಗೋಬೇಕಾದಂಥ ಅಂಶ ಅಂತಂದರೆ, ನಾವು ನಮ್ಮ ಡಂಗೂರ ಸಾರ್ಕೊಳ್ಳೋಂಥ ಒಂದು ಪ್ರಯತ್ನದಲ್ಲಿ ಬೇರೆ ಯಾರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಎಷ್ಟೋ ಸರ್ತಿ ಲೆಕ್ಕಿಸಲ್ಲ. ನಮ್ಮ ಬೇಳೆಕಾಳು ಬೇಯಿಸ್ಕೋಬೇಕು, ನಾವು ಹೇಳ್ಕೋಬೇಕು ಅನ್ನೋದನ್ನು ಮಾತ್ರ ನಾವು ನೋಡ್ತಾ ಇರ್ತೀವಿ. ಸೊ ಆ ರೀತಿಯ ನಮ್ಮ ನಡವಳಿಕೆಗೆ ಇದು ಒಂದು ಉತ್ಕೃಷ್ಟವಾದಂಥ ಉದಾಹರಣೆ. ನಿನ್ನಲ್ಲಿ ಏನೇ ಪ್ರತಿಭೆ ಇದ್ದರೂ ಕೂಡ ಅದನ್ನು ಶಮದ ಸುಂದರದ ಸಾತ್ವಿಕದ ಗಾಂಭೀರ್ಯದಿಂದ ಪ್ರಕಟೀಕರಣಗೊಳಿಸು. ಎರಾಬಿರಿ ಏನೇನೋ ಮಾಡಿ ಎಲ್ರಿಗೂ ಏನೇನೋ ಹೇಳಿಕೊಂಡು ಡಂಗೂರ ಸಾರ್ಕೊಳ್ಳೋದಕ್ಕೆ ಹೋಗಬೇಡ ಅಂತ. ಸೊ ಇಲ್ಲಿ ಆ ಕಂಟ್ರೋಲ್ ಅನ್ನೋವಂಥದ್ದು ಎರಡು ರೀತಿಯಲ್ಲಿ ಬರುತ್ತೆ. ಈಗ ಕ್ಷಮೆ ಯಾರು ಮಾಡಬಹುದು, ಕ್ಷಮೆ ಯಾರು ಮಾಡಬಹುದು? ಇವಾಗ ಸಪೋಸಿಂಗ್ ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ನನ್ನ ಎದುರಿಗಿಂದ ಬಂದಂಥ ಯಾರೋ ಒಬ್ಬ ವ್ಯಕ್ತಿ ನನಗೆ ಕಪಾಳಕ್ಕೆ ಹೊಡೆದ, ನಾನೇನು ಮಾಡಬೇಕಾಗ? ಅವನಿಗೆ ತಿರುಗಿಸಿ ನಾನು ಹೇಳಬೇಕು, ಅನವಶ್ಯಕವಾಗಿ ನನ್ನ ಮೇಲೆ ದೌರ್ಜನ್ಯವನ್ನು ಮಾಡಿದಂಥದ್ದಕ್ಕೆ ನಾನು ಪ್ರತಿಭಟನೆಯನ್ನು ಮಾಡಬೇಕು, ಅದು ಸರಿಯಾದ ಒಂದು ಮಾರ್ಗ ಅಂತ ಅಂದ್ಕೊಳ್ಳೋಣ. ಆದರೆ ನನ್ನನ್ನು ನೂಕಿದಂಥ ವ್ಯಕ್ತಿ ನನಗಿಂತ ಶಕ್ತಿವಂತ ಅಂತ ಅಂದಾಗ ನಾನೇನು ಮಾಡ್ತೀನಿ, ಇವನ ಜೊತೆ ತಗಾದೆ ಬೇಡಪ್ಪ ಅಂತ ಸುಮ್ಮನೆ ಇರ್ತೀನಿ. ಸೊ ನಾನೇನು ಹೇಳ್ಕೊತೀನಿ, ನೀನು ಹೊಡೆದಿಯಲ್ವಾ, ನಿನ್ನನ್ನು ನಾನು ಕ್ಷಮಿಸ್ಬಿಟ್ಟಿದ್ದೀನಿ ಹೋಗು ಅಂತ. ಆದರೆ ನನ್ನಲ್ಲಿ ಅವನನ್ನು ಪ್ರತಿಭಟಿಸಿ ಅವನನ್ನು ಎದುರು ಹಾಕ್ಕೊಳ್ಳೋಂಥ ತಾಕತ್ತಿಲ್ಲ ನನಗೆ, ಅದಕ್ಕೋಸ್ಕರ ನಾನು ಅವನನ್ನು ಕ್ಷಮಿಸ್ತಾ ಇದ್ದೀನಿ ಅನ್ನ ಹೇಳ್ಕೊಳ್ಳೋ ರೀತಿಯಲ್ಲೂ ಕೂಡ ನಮ್ಮಲ್ಲಿ ಎಷ್ಟೋ ಜನ ನಾವು ಮಾಡ್ಕೋತೀವಿ. ತದ್ವಿರುದ್ಧವಾಗಿ ನಾನು ಅಕಸ್ಮಾತ್ ಅವನಿಗೆ ಹೊಡೆದಿದ್ದೆ ಅಂತ ಅಂದ್ಕೊಳ್ಳೋಣ, ಅವನು ಶಕ್ತಿವಂತ ನಾನು ದುರ್ಬಲ, ನಾನೇನಾದರೂ ಅವನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡಿದ್ರೆ ಅವನ ಒಂದು ನಡವಳಿಕೆ ಹೇಗಿರುತ್ತೆ, ನನ್ನನ್ನು ಮತ್ತಷ್ಟು ತಳ್ಳೋಂಥ, ಕೆಳಕ್ಕೆ ನೂಕೋಂಥ, ನನ್ನ ಮೇಲೆ ಅತ್ಯಾಚಾರ ಎಸಗುವಂಥ ರೀತಿಯಲ್ಲಿ ಅವನು ನಡ್ಕೋತಾನೆ ಅಲ್ವಾ. ಕ್ಷಮೆ ಯಾವತ್ತೂ ದೌರ್ಬಲ್ಯದ ಗುಣ ಅಲ್ಲ, ದುರ್ಬಲನ ಗುಣ ಅಲ್ಲ. ಕ್ಷಮೆ ಅನ್ನುವಂಥದ್ದು ಬಲಶಾಲಿಯ ಗುಣವಾಗಬೇಕು. ನಾನು ನಿನ್ನನ್ನು ಜಯಿಸಬಲ್ಲೆ, ಆದರೂ ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳೋವಂಥ ಗುಣ ಇದೆಯಲ್ಲ, ಅದು ಹಿಮಾಲಯ ನಮಗೆ ಹೇಳ್ಕೊಡೋವಂಥದ್ದು. ನನ್ನನ್ನು ಯಾರು ಸುಲಭವಾಗಿ ಸೋಲಿಸಬಹುದೋ ಅವರನ್ನು ನಾನು, ಓ ನಾನು ನಿನ್ನನ್ನು ಬಿಟ್ಬಿಡ್ತಾ ಇದ್ದೀನಪ್ಪ ಅಂತ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ. ನಾನು ಬಿಡೋವಂಥದ್ದು, ನಾನು ಅವನನ್ನು ಏನಾದ್ರು ಹಿಡ್ಕೊಂಡಿದ್ದೀನಾ, ನಾನು ಅವನ ಮೇಲೆ ಒಂದು ಶಕ್ತಿಯನ್ನು ತೋರಿಸ್ಕೊಳ್ಳೋದಕ್ಕೆ ಸಾಧ್ಯವ, ಅದಿಲ್ಲ. ಹೇಳ್ಕೊಳ್ಳೋದು ಮಾತ್ರ ನಾನು ಬಿಟ್ಬಿಟ್ಟಿದ್ದೀನಿ ಅಂತ, ಹಂಗಾಗಲ್ಲ. ನಾನು ಅವನನ್ನು ಗೆಲ್ಲಬಲ್ಲೆ ಅಂತ ಅಂದರೂ ಕೂಡ ನಾನು ನಿನ್ನನ್ನು ಬಿಟ್ಟಿದ್ದೀನಿ ಅಂತ ಹೇಳೋವಂಥ ಗುಣ ಇದೆಯಲ್ಲ, ಅದು ಕ್ಷಮಾಗುಣ, ಅದು ಉದಾತ್ತವಾದಂತಹ ಗುಣ. ಆ ಶಕ್ತಿಯ ನೆಲೆಯಿಂದ ನಾವು ನಮ್ಮ ಮೌಲ್ಯಗಳನ್ನು ಮೆರೆಸಬೇಕು. ಅದನ್ನು ನಮಗೆ ಈ ಹಿಮಾಲಯ ತೋರಿಸ್ಕೊಡ್ತಾ ಇದೆ. ತನ್ನೊಳಗಿರುವಂಥ ಶಕ್ತಿಯನ್ನು ಕಂಟ್ರೋಲ್ ಮಾಡಿ ಮೌಲ್ಯಗಳನ್ನು ಮೆರೀತಾ ಗಂಭೀರ್ಯವನ್ನು ತೋರಿಸ್ತಾ ಇದೆ ಅನ್ನೋದು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋದು.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 98 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರು ನಡೆಸಿಕೊಟ್ಟ ಕಾರ್ಯಕ್ರಮ

ಮೌನ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ, ನಾವು ಕಾಪಾಡಿಕೊಳ್ಳುವ ಆರೋಗ್ಯವೇ ಸಂಪಾದನೆಯೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಾವು ಕಾಪಾಡಿಕೊಳ್ಳುವ ಆರೋಗ್ಯವು ಸಂಪಾದನೆಯೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಸ್ವಭಾವವೇ ಹಾಗೆ, ಕೈಯಲ್ಲಿ ಇರುವುದಕ್ಕಿಂತ ಮತ್ತೊಂದಕ್ಕೆ ಆಸೆ ಪಡುವುದು. ಇದರಿಂದಾಗಿ ಕೊನೆಗೆ ಕೈಯಲ್ಲಿರುವುದನ್ನು ಕಳೆದುಕೊಂಡು ಪರಿತಪಿಸುತ್ತೇವೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂದರೆ ದುಡಿಯುವ ಧಾವಂತದಲ್ಲಿ ನಾವು ನಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸುವುದಿಲ್ಲ. ಇಂತಹ ಧಾವಂತ ನಮ್ಮಲ್ಲಿ ರಕ್ತದ ಒತ್ತಡ ಹೆಚ್ಚಿಸುತ್ತದೆ. ಅಂತಹ ಒತ್ತಡದಲ್ಲಿ ಕೆಲಸ ಮಾಡುವಾಗ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಆಗ ಅದನ್ನು ಸರಿಪಡಿಸಿಕೊಳ್ಳಲು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಆರೋಗ್ಯ ಒಮ್ಮೆ ಹಾಳಾದ ನಂತರ ಮತ್ತೆ ಅದನ್ನು ಸಹಜ ಸ್ಥಿತಿಗೆ ತರಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಇದರಿಂದ ಕಷ್ಟಪಟ್ಟು ಸಂಪಾದಿಸಿ ಉಳಿಸಿದ್ದ ಹಣ ಖರ್ಚಾಗುವುದರ ಜೊತೆಗೆ ಆರೋಗ್ಯದಲ್ಲಿ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತೆ ಮಾಡಿಕೊಳ್ಳುತ್ತೇವೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಎಂದು ಆಗ ಅಷ್ಟೇ ಪಶ್ಚಾತ್ತಾಪ ಪಟ್ಟರೂ ಪ್ರಯೋಜನವಾಗುವುದಿಲ್ಲ. ನಮ್ಮಲ್ಲಿ ಅನೇಕ ವ್ಯಾಪಾರಿಗಳು ಬೆಳಗ್ಗಿನಿಂದ ರಾತ್ರಿಯವರೆಗೆ ಅಂಗಡಿಗಳಲ್ಲಿ ನಿರಂತರವಾಗಿ ಕುಳಿತು ಸಂಪಾದನೆಯತ್ತ ಗಮನ ಹರಿಸುತ್ತಾರೆ. ಅದು ಆರೋಗ್ಯದ ಏರುಪೇರಿಗೆ ಕಾರಣವಾಗುತ್ತದೆ. ನಮ್ಮ ದೇಹವು ಅತಿ ಸೂಕ್ಷ್ಮವಾದಂತಹದ್ದು. ಅದನ್ನು ಉಪಯೋಗಿಸುವಾಗ ವಿವೇಚನೆ ಇರಬೇಕಾಗುತ್ತದೆ. ಅದು ನಾವು ಹೇಳಿದ ಹಾಗೆ ಕೇಳುತ್ತದೆ ಎಂದು ಉಪೇಕ್ಷೆ ಮಾಡಬಾರದು. ನಿಜ, ಕೆಲವು ಸಮಯದವರೆಗೆ ಅದು ನಾವು ಹೇಳಿದ ಹಾಗೆ ಕೇಳುತ್ತದೆ, ನಂತರ ತನ್ನ ಕ್ರಿಯೆಯನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿಯೇ ಕೆಲಸ ನಿರ್ವಹಿಸುತ್ತಿರುವವರನ್ನು ಭೇಟಿಯಾದಾಗ ಅವರ ಒಂದು ಸಮಸ್ಯೆ ಹೇಳಿದರು. ಇತ್ತೀಚೆಗೆ ನನ್ನಲ್ಲಿ ಪಚನಕ್ರಿಯೆ ಸರಿಯಾಗಿ ಆಗುತ್ತಿಲ್ಲ, ಮೊದಲು ಹೀಗಿರಲಿಲ್ಲ ಎಂದರು. ಅವರ ದೈನಂದಿನ ಚಟುವಟಿಕೆಯ ಬಗ್ಗೆ ವಿಚಾರಿಸಿದಾಗ ಹೇಳಿದ್ದು ಹೀಗೆ: ಅವರು ದಿನಕ್ಕೆ 16 ಗಂಟೆ ಕುಳಿತೇ ಕೆಲಸ ಮಾಡುತ್ತಾರೆ. ಕೆಲಸದ ಒತ್ತಡ ಇರುವುದರಿಂದ ಕೆಲವೊಮ್ಮೆ ಮೂತ್ರ ವಿಸರ್ಜನೆಗೂ ಹೋಗಲಾಗುವುದಿಲ್ಲ. ಅಲ್ಲದೆ ಸತತವಾಗಿ 4-6 ಗಂಟೆ ಹೇಳದೆ ಕುಳಿತಲ್ಲೇ ಕೆಲಸ ಮಾಡುತ್ತೇನೆ. ರಾತ್ರಿ ಸರಿಯಾಗಿ ನಿದ್ರೆಯಾಗುವುದಿಲ್ಲ. ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೋಗಬೇಕು ಎಂದು ಯಾವ ವ್ಯಾಯಾಮವನ್ನು ಮಾಡುವುದಿಲ್ಲ. ಮಧ್ಯಾಹ್ನ ಮನೆಯಿಂದ ತೆಗೆದುಕೊಂಡು ಹೋದ ಊಟವನ್ನು ಮಾಡಲಾಗುವುದಿಲ್ಲ. ನನ್ನ ಆಸರೆ ಎಂದರೆ ದಿನಕ್ಕೆ 16 ಕಪ್ಪುಗಳಷ್ಟು ಟೀ ಕುಡಿಯುವುದೇ ಆಗಿರುತ್ತದೆ. ಮಧ್ಯಾಹ್ನ ಊಟ ಮಾಡಲಾಗದ ಕಾರಣ ರಾತ್ರಿ ಸ್ವಲ್ಪ ಹೆಚ್ಚೆ ಊಟ ಮಾಡುತ್ತೇನೆ ಎಂದರು. ರಾತ್ರಿ ಎಷ್ಟು ಹೊತ್ತಿಗೆ ಊಟ ಮಾಡುತ್ತೀರಿ ಎಂದರೆ ಮಲಗುವುದಕ್ಕೆ ಸ್ವಲ್ಪ ಮುಂಚೆ ಎಂದರು. ಅಂದರೆ ಊಟ ಮಾಡಿದ ಕೂಡಲೇ ಮಲಗುವುದು ಅವರ ಅಭ್ಯಾಸ. ದೇಹಕ್ಕೆ ವ್ಯಾಯಾಮ ಬೇಕಲ್ಲವೇ ಎಂದರೆ ನಾನು ಇಡೀ ದಿನ ದುಡಿಯುತ್ತೇನೆಲ್ಲ, ಮತ್ತೇಕೆ ವ್ಯಾಯಾಮ ಬೇಕು ಮತ್ತು ಅದಕ್ಕೆ ನನಗೆ ಸಮಯವೂ ಆಗುವುದಿಲ್ಲ ಎಂದರು. ಅವರ ಮಾತಿನಲ್ಲೇ ಅವರ ಅನಾರೋಗ್ಯಕ್ಕೆ ಕಾರಣ ದೊರಕುತ್ತದೆ. ರಾತ್ರಿಯಷ್ಟು ಹೊತ್ತಿಗೋ ಊಟ ಮಾಡುವುದು, ಅದು ಸ್ವಲ್ಪ ಜಾಸ್ತಿಯಾಗಿಯೇ ತಿನ್ನುವುದು, ಊಟ ಮಾಡಿದ ಕೂಡಲೇ ಮಲಗುವುದು. ಹಾಗಾದರೆ ತಿಂದಿದ್ದು ಹೇಗೆ ಜೀರ್ಣವಾಗಬೇಕು? ಅಜೀರ್ಣವಾದಾಗ ಕಾಯಿಲೆಗಳು ಹುಡುಕಿಕೊಂಡು ಬರುತ್ತವೆ ಅಲ್ಲವೇ? ನಮ್ಮ ಆರೋಗ್ಯಶಾಸ್ತ್ರ ಹೇಳುವುದು ರಾತ್ರಿ ಮಲಗುವುದಕ್ಕೆ ಕನಿಷ್ಠ 3-4 ಗಂಟೆಗಳ ಮುಂಚೆ ತಿನ್ನಬೇಕು. ನಾವು ಮಲಗುವಷ್ಟರಲ್ಲಿ ತಿಂದಿದ್ದರ ಅರ್ಧದಷ್ಟಾದರೂ ಜೀರ್ಣವಾಗಿರಬೇಕು. ತಿಂದ ಕೂಡಲೇ ಮಲಗುವುದರಿಂದ ತಿಂದಿದ್ದು ಜೀರ್ಣವಾಗುವುದಿಲ್ಲ. ಅದಕ್ಕಾಗಿ ದೇಹಕ್ಕೆ ಶಾಖ ನೀಡುವಂತಹ ಕೆಲ ಚಟುವಟಿಕೆ ಬೇಕಾಗುತ್ತದೆ. ತಿಂದು ಮಲಗಿದರೆ ದೇಹಕ್ಕೆ ಚಟುವಟಿಕೆ ಇಲ್ಲದೆ ತಿಂದಿದ್ದು ಜೀರ್ಣವಾಗುವುದಿಲ್ಲ ಎಂದು ಮೇಲ್ಕಂಡ ವ್ಯಕ್ತಿ ಆರೋಗ್ಯ ಕ್ಷೇತ್ರದಲ್ಲೇ ಕೆಲಸ ಮಾಡುವವರು. ಆದರೆ ಅವರಿಗೆ ತಮ್ಮ ಆರೋಗ್ಯ ಹೇಗೆ ಕಾಪಾಡಿಕೊಳ್ಳುವುದು

ಎಂಬುದೇ ಗೊತ್ತಿಲ್ಲ. ಇದೊಂದು ಒಂದು ವಿಪರ್ಯಾಸ. ಇಲ್ಲಿ ಯಾರ ಒತ್ತಾಯವೂ ಇಲ್ಲ. ನೀನು ಹೀಗೆ ಮಾಡಬೇಕು ಎಂದು ಯಾರು ನಿರ್ದೇಶಿಸುವುದಿಲ್ಲ. ಆದರೆ ನನ್ನ ದೇಹದ ಬಗ್ಗೆ, ನನ್ನ ಆರೋಗ್ಯದ ಬಗ್ಗೆ ನನಗೆ ತಿಳುವಳಿಕೆ, ಕಾಳಜಿ ಇರಬೇಕು. ಮೊದಲು ಹೀಗಿರಲಿಲ್ಲ. ಏನು ತಿಂದರೂ ಜೀರ್ಣವಾಗುತ್ತಿತ್ತು ಎನ್ನುವವರಿಗೆ ಆಗ ನಿಮ್ಮ ವಯಸ್ಸು, ಚಟುವಟಿಕೆ ಹೇಗಿತ್ತು, ಈಗ ಹೇಗಿದೆ ಎಂದು ಕೇಳಬೇಕಾಗುತ್ತದೆ. ದೇಹಕ್ಕೆ ಶ್ರಮವನ್ನೇ ಹಾಕದೆ ಅದು ನಿರಂತರವಾಗಿ ನಮಗಾಗಿ ದುಡಿಯಬೇಕು ಎಂದು ಬಯಸುವುದು ತಪ್ಪಲ್ಲವೇ? ಮೇಲಿನ ವ್ಯಕ್ತಿಗೆ ರಾತ್ರಿ ಊಟ ಕಡಿಮೆ ಮಾಡಿ ಹಾಗೂ ಊಟ ಬೇಗ ಮಾಡಿ ಎಂದರೆ ಅದು ಕಷ್ಟ ಎಂದರು. ಹಾಗಾದರೆ ಆರೋಗ್ಯದಲ್ಲಿ ಸುಧಾರಣೆ ಹೇಗೆ ಸಾಧ್ಯ? ನಮ್ಮಲ್ಲಿ ಕೆಲವರಿಗೆ ಮಧ್ಯರಾತ್ರಿಯವರೆಗೆ ದುಡಿಯುವ ಅನಿವಾರ್ಯತೆ ಇರುತ್ತದೆ. ಅಂಥವರು ಆರೋಗ್ಯದ ವಿಷಯದಲ್ಲಿ ಒಂದಷ್ಟು ಹೆಚ್ಚುವರಿ ಎಚ್ಚರಿಕೆ ಅನುಸರಿಸಬೇಕಾಗುತ್ತದೆ. ನಮ್ಮ ಆರೋಗ್ಯದ ಕುರಿತಾಗಿ ನಾವು ನಮ್ಮ ವಿವೇಚನೆ ಉಪಯೋಗಿಸಬೇಕು. ಆರೋಗ್ಯ ಸರಿಯಿದ್ದರೆ ಉಪವಾಸವಾಗಿದ್ದು ಹಲವು ದಿನ ಬದುಕಬಹುದು. ಆದರೆ ಆರೋಗ್ಯ ಸರಿ ಇಲ್ಲವಾದರೆ ಎದ್ದು ನಿಲ್ಲಲು ಸಾಧ್ಯವಾಗುವುದಿಲ್ಲ. ಆಗ ಏನನ್ನು ತಿನ್ನಬೇಕು ಎನಿಸುವುದಿಲ್ಲ. ಇಲ್ಲಿಯೂ ನಮ್ಮ ವಿವೇಚನೆ ಕೆಲಸ ಮಾಡಬೇಕು. ಹಣ ಸಂಪಾದನೆಗಾಗಿ ನಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುವುದು ವಿವೇಚನೆ ಎನಿಸುವುದಿಲ್ಲ. ಆರೋಗ್ಯ ಕಾಪಾಡಿಕೊಳ್ಳುವುದು ಒಂದು ರೀತಿಯ ಸಂಪಾದನೆಯೇ. ನಮ್ಮ ದೇಹ ಸ್ಥಿತಿಯು ನಮ್ಮ ವೈದ್ಯರಿಗಿಂತ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ನನ್ನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೆ ಅದು ಏಕೆ ಆಗಾಯಿತು ಎಂಬ ಕಾರಣ ವಿವೇಚಿಸಿದರೆ ನಮಗೆ ಗೊತ್ತಿರುತ್ತದೆ. ಕೆಲವೊಮ್ಮೆ ದುರಾಸೆಗಾಗಿ ನಮ್ಮ ದೇಹಕ್ಕೆ ಹೊಂದಿಕೆಯಾಗದಂತಹ ಆಹಾರವನ್ನು ಯಾರದ್ದೋ ಒತ್ತಾಯಕ್ಕೆ ಕೊಟ್ಟು ಬಿದ್ದು ಸೇವಿಸುತ್ತೇವೆ. ನಂತರ ಅದರ ಪರಿಣಾಮ ನಮ್ಮ ಮೇಲೆಯೇ ಆಗುವಂತಹದು. ನನಗೆ ಅದು ಸರಿ ಹೊಂದುವುದಿಲ್ಲ ಎಂದಾದಾಗ ಅದರೆಡೆ ಕಣ್ಣೆತ್ತಿಯೂ ನೋಡಬಾರದು. ನಾವು ದುಡಿಯುವುದು ಕೇವಲ ಹಣ ಸಂಪಾದನೆಗೆ ಅಲ್ಲ. ನಾನು ಬದುಕಿರುವಷ್ಟು ಕಾಲವು ನಾನು ಆರೋಗ್ಯವಂತನಾಗಿರಬೇಕು ಎಂಬ ಮನಸ್ಥಿತಿ ನಮ್ಮದಾಗಬೇಕು. ನಮ್ಮ ಆರೋಗ್ಯ ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಕನಿಷ್ಠ ಮಾಹಿತಿಯಾದರೂ ನಮಗಿರಬೇಕು. ಗಳಿಸುವ ಧಾವಂತದಲ್ಲಿ ಆರೋಗ್ಯ ಕಳೆದುಕೊಳ್ಳಬಾರದು. ಇದಕ್ಕಾಗಿ ಹೇಳುವುದು ಆರೋಗ್ಯವೇ ಭಾಗ್ಯ ಎಂದು. ಕೆಲ ದಿನಗಳ ಹಿಂದೆ ಒಂದು ಘಟನೆ ವರದಿಯಾಗಿತ್ತು. ಒಬ್ಬ ಭಿಕ್ಷುಕ ಮೃತನಾಗಿದ್ದ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಅವನು ಹಸಿವೆಯಿಂದ ಸತ್ತಿದ್ದಾನೆ ಎಂದು ತಿಳಿಸಲಾಯಿತು. ಆದರೆ ಅವನಿಗೆ ಆಹಾರ ದೊರಕದೆ ಸತ್ತಿದ್ದಾನೆ ಎಂದು ಆ ವರದಿ ಹೇಳುತ್ತಿತ್ತು. ಆದರೆ ವಿಷಯ ಬೇರೆಯದ್ದೇ ಇತ್ತು. ಆತನ ಭಿಕ್ಷೆಯ ಜೋಳಿಗೆಯನ್ನು ಪರಿಶೀಲಿಸಿದಾಗ ಅದರಲ್ಲಿ 100,000 ಹೆಚ್ಚಿನ ಹಣ ದೊರಕಿತು. ಅಷ್ಟೊಂದು ದುಡ್ಡಿದ್ದರೂ ಅವನು ಹಸಿವೆಯಿಂದ ಮೃತಪಟ್ಟಿದ್ದ. ಇದು ವಿಚಿತ್ರವಾಗಿ ತೋರುತ್ತದೆ. ಅಷ್ಟು ಹಣವಿದ್ದ ಮೇಲೆ ಅವನು ಹಸಿವೆಯಿಂದ ಹೇಗೆ ಸತ್ತ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ನಿಜವಾದ ಕಾರಣವೆಂದರೆ ಅವನು ಭಿಕ್ಷೆಯಿಂದ ಹಣ ಸಂಗ್ರಹಿಸುತ್ತಿದ್ದ. ಆದರೆ ಅದನ್ನು ತನಗಾಗಿ ಖರ್ಚು ಮಾಡಿಕೊಳ್ಳುತ್ತಿರಲಿಲ್ಲ, ಕೂಡಿಡುತ್ತಿದ್ದ. ಇದರಿಂದ ಹಸಿವೆಯಾದರೂ ತನ್ನಲ್ಲಿರುವ ಹಣದಿಂದ ಏನನ್ನು ಖರೀದಿಸಿ ಅವನು ತಿನ್ನುತ್ತಿರಲಿಲ್ಲ. 16 ಏನು ತಿನ್ನದೆ ಇರುವುದರಿಂದ ಅವನ ಆರೋಗ್ಯ ಹಾಳಾಗಿತ್ತು. ಉಪವಾಸದಿಂದ ಅವನು ಮೃತನಾದನು. ಇದನ್ನು ಒಂದು ರೀತಿಯ ಮನದೌರ್ಬಲ್ಯ ಎಂದು ಹೇಳಬಹುದು. ಅಂತಹ ದೌರ್ಬಲ್ಯ ಎಲ್ಲರಲ್ಲೂ ಸ್ವಲ್ಪವಾದರೂ ಇರುತ್ತದೆ. ಆದರೆ ಅದರಿಂದ ನನಗೆ ತೊಂದರೆಯಾಗುತ್ತಿದೆ ಎಂದಾಗಲಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ಪ್ರಿಯ ಕೇಳುವರೇ, ಕೇಳದಲ್ಲಷ್ಟೊತ್ತು ನಾವು ಕಾಪಾಡಿಕೊಳ್ಳುವ ಆರೋಗ್ಯವು ಸಂಪಾದನೆಯೇ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಾವು ಕಾಪಾಡಿಕೊಳ್ಳುವ ಆರೋಗ್ಯವೇ ಸಂಪಾದನೆಯೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕಡೆ ವಾಮದೇವ ಏನ್ ಮಾಡಿದ್ದ, ಎಚ್ಚರಿತ ಬಿದ್ದಿಂದಲ್ಲ ಕೌಶಿಕ, ಅವನ ಆಶ್ರಮಕ್ಕೆ ಕರ್ಕೊಂಬಂದ. ಅವನ ಆರೋಗ್ಯ ಸುಧಾರಿಸ್ಬೇಕಾದ್ರೆ 2 ವಾರ ಹಿಡಿತು, ಅವನ್ ಏನಾಗಿದೆ ಅಂತ ಅರ್ಥ ಆಗ್ಬೇಕಾದ್ರೆ. ಒಂದ್ ದಿವಸ ಕೌಶಿಕ ಕೇಳಿದ, ವಾಮದೇವ ನನಗೆ ಆಶ್ಚರ್ಯ ಆಗೋದೇನು ಅಂದ್ರೆ, ಆ ಬ್ರಹ್ಮದಂಡ ಬಂತಲ್ಲ ನನ್ನ ಹೊಡೆಯೋದಕ್ಕೆ, ನನ್ ಕೊಲ್ಲೋದಕ್ಕೆ, ಎಲ್ಲಿಂದ ಬಂದೆ ನೀನು? ಆ ಕ್ಷಣ ನೀ ಬಂದಿದ್ದೇವ ಸತ್ತೋ ಬಿಡ್ತೀನಲ್ಲ ನಾನು, ನನಗೆ ಹಿಂಗೆ ತೊಂದರೆ ಬಂತು ನಿನಗೆ ಗೊತ್ತಾದದ್ದು ಹೇಗೆ? ಎಲ್ಲೋ ಇದ್ದವನಷ್ಟು ಬೇಗ ಬಂದು ಹೇಗೆ ನೀನು? ಮತ್ತಿನ್ನೊಂದು ನಾನು ಹೇಳಬೇಕಾದದ್ದು, ನನ್ನಲ್ಲಿ ಏನೋ ವಿಚಿತ್ರ ಬದಲಾವಣೆ ಆಗ್ತಿದೆ 2 ವಾರದಲ್ಲಿ. ಈಗ ಬದಲಾವಣೆ ಏನು ಅಂದರೆ, ನನಗೆ ವಶಿಷ್ಠರ ಬಗ್ಗೆ ಕೋಪನೇ ಇಲ್ಲ. ಈಗ ಅವ್ರ ಮೇಲೆ ಕೋಪದಿಂದ ದ್ವೇಷದಿಂದ ಹೋಗಿದ್ನಲ್ಲ ಹೊಡೆಯೋದಕ್ಕೆ, ನನಗೆ ಕೋಪನೇ ಇಲ್ಲ ರೀ ಅವನ ಬಗ್ಗೆ. ಅವ್ರ ಬಗ್ಗೆ ಪ್ರೀತಿ ಬರ್ತದೆ, ಅಭಿಮಾನ ಬರ್ತಾ ಇದೆ ನನಗೆ, ಅಂಥ ಋಷಿಗಳಿದ್ದಾರಲ್ಲ ಅಂತ ಅನಿಸ್ಬಿಡ್ತದೆ. ಯಾಕಾಯ್ತು ಬದಲಾವಣೆ ಇದು? ವಾಮದೇವ ಭಾಳ ಚಂದ ಹೇಳ್ತಾನೆ. ನಾನು ಹೇಳ್ತಾನೆ, ಮನಸ್ಸು ಅನ್ನುವಂಥದ್ದು ಒಂದು ಬೆಳಕಿನ ಕಂಬ ಇದ್ದ ಹಾಗೆ. ಇದನ್ನು ಸಾಮಾನ್ಯವಾಗಿ ಸೈನ್ಸ್ ಹುಡುಗರು ಹೇಳ್ತಾ ಇರ್ತೀನಿ, ಒಂದು ಬ್ಯಾಟ್ರಿ ಟಾರ್ಚ್ ತಗೊಂಡು ಆದರೆ ಅದೇ ಬೆಳಕಿನ ಕಿರಣಗಳನ್ನು ಏಕೀಭವಿಸಿದಾಗ ಲೇಸರ್ ಆಗಿಬಿಡುತ್ತೆ, ಅದೇ ಬೆಳಕೆ, ಮತ್ತೊಂದೇನಿಲ್ಲ. ಅಗಲ ಆದಾಗ ಹರಡಿ ಹೋಗ್ತದೆ, ಬಹಳ ದೂರ ಹೋಗಲ್ಲ, ಶಕ್ತಿಶಾಲಿ ಅಲ್ಲ ಅದು. ಆದರೆ ಅದೇ ಬೆಳಕಿನ ಕಿರಣಗಳನ್ನು ಒಂದು ಕಡೆಗೆ ಒಗ್ಗೂಡಿಸಿದಾಗ ಲೇಸರ್ ಆಗಿ 1 ಇಂಚ್ ದಪ್ಪ ಇರುವಂಥ ಸ್ಟೇನ್ಲೆಸ್ ಸ್ಟೀಲನ್ನು ಬೆಣ್ಣೆ ಕತ್ತರಿಸ್ದಂಗೆ ಕತ್ತರಿಸ್ಬಿಡುತ್ತೆ, ಅದೇ ಬೆಳಕೆ, ಮತ್ತೊಂದೇನೂ ಅಲ್ಲ. ಹೇಳ್ತಾನೆ, ಮನುಷ್ಯನ ಮನಸ್ಸು ಹಾಗೇ ಇದೆ. ನಮ್ಮ ಮನಸ್ಸು ಅಷ್ಟು ಪವರ್ಫುಲ್ ಇದೆ, ಅದು ನಾವೇನು ಮಾಡಿದ್ದೀವಿ ಅಂದರೆ 5 ಇಂದ್ರಿಯಗಳಲ್ಲಿ ಹಂಚಿಬಿಟ್ಟಿದ್ದೀವಿ ಅದನ್ನು. ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬಹುಶಃ ಆಗ್ಬೋದು ಅನ್ಸುತ್ತೆ. ಕೆಲವೊಂದು ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಡೈನಿಂಗ್ ಹಾಲ್ ಇರ್ತದೆ, ಹೊಸ ಮಾಡರ್ನ್ ಸ್ಟೈಲ್, ಅದು ಓಪನ್ ಕಿಚನ್ ಅಂತೆಲ್ಲ ಬಂದಿದೆ. ನಮ್ಮ ಹಳೆ ಮನೆಯಲ್ಲೆಲ್ಲ ಹಂಗಿಲ್ಲ, ಅಡುಗೆ ಮನೆಯೇ ಬೇರೆ, ಡೈನಿಂಗ್ ಹಾಲೇ ಬೇರೆ. ನೀವು ಡೈನಿಂಗ್ ಇದ್ದಂಥ ಮನೆ ವಿಚಾರ ಮಾಡ್ಕೊಳ್ಳಿ, ಅಲ್ಲಿ ಟಿ ವಿ ಇದೆ. ತಾಯಿ ಏನು ಮಾಡ್ತಾಳೆ ಅಡುಗೆ ಮಾಡೋಳು ಅಂದರೆ, ಅಡುಗೆ ಮಾಡ್ತಾ ಮಾಡ್ತಾ ಟಿ ವಿ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ. ಮನೆಯಲ್ಲಿ ನೋಡಿದ್ದೀವಿ ನೀವು, ತರಕಾರಿ ಹೆಚ್ಚುತ್ತಾ ಆ ಫೇವ್ರೇಟ್ ಸೀರಿಯಲ್ ಇರ್ತಾವಲ್ಲ, ಬಿಡೋಕ್ಕಾಗಲ್ಲ ಅವನ್ನೆಲ್ಲ, ಅವ್ನು ನೋಡ್ಬೇಕು. ಈಗ ಏನೇನು ಆಗ್ತದೆ ದಯವಿಟ್ಟು ಗಮನಿಸಿ, ನೀವು ಕಣ್ಣಿಂದ ಚಿತ್ರ ನೋಡ್ತಾ ಇದ್ದೀರಿ, ಕಿವಿಯಿಂದ ಡೈಲಾಗು ಹಾಡೋ ಕೇಳಿಸ್ಕೊತಾ ಇದ್ದೀರಿ ಅಲ್ಲ, ಅದ್ರ ಜೊತೆ ಕೈಯಿಂದ ತರಕಾರಿ ಹೆಚ್ಚುತ್ತಾ ಇದ್ದೀನಿ. ಆ ಸೌತೆಕಾಯಿ ಕೈನೋ ಸೀನೋ ಕತ್ತರಿಸೋದು ರುಚಿ ನೋಡ್ತೀನಿ ಒಂದು ಸ್ವಲ್ಪ. ಅಲ್ಲಿ ಮನೆಯಲ್ಲಿ ಅಡುಗೆ ಮಾಡಿದ್ರೆ ವಾಸನೆ ಬರ್ತಾ ಇದೆ, ಓ ಕುದಿತಾ ಇದೆ ಹಾಲು ಉಪ್ತಾ ಇದೆ ಅಂತ ಗಮನಿಸಿ, 5 ಇಂದ್ರಿಯಗಳೇ ಕೆಲಸ ಮಾಡ್ತಾ ಇದೆ ಒಂದೇ ಕಾಲಕ್ಕೆ ಅಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಒಂದೇ ಸಮ ಕೆಲಸ ಮಾಡ್ತಿದ್ದಾರೆ. ಮನಸ್ಸು ಒಂದೇ, ಆದ್ರೆ ಮನಸ್ಸು 5ರಲ್ಲೂ ತೊಡಗಿದೆ ಅದು ಅಲ್ವಾ, ಕರೆಕ್ಟ್ ಹೇಳಿದಲ್ವಾ? ಟಿ ವಿ ನೋಡೋದ್ರಲ್ಲಿ ಮನಸ್ಸು ತೊಡಗಿದೆ, ಕೇಳೋದ್ರಲ್ಲಿ ಕಿವಿಯಿಂದ ಮೂಲಕ ಬಂದಂತಕ್ಕೆ ಅದಕ್ಕೊಂದು ಮನಸ್ಸು ಭಾಗ ಇದೆ. ಅಂದ್ರೆ ಮನಸ್ಸಿನ ಒಂದು ಭಾಗ ನೋಡ್ತಾ ಇದೆ, ಒಂದು ಕೇಳ್ತಾ ಇದೆ, ಒಂದು ಮುಟ್ತಾ ಇದೆ, ಒಂದು ಟೇಸ್ಟ್ ಮಾಡ್ತಾ ಇದೆ, 5 ಕಡೆ ಹಂಚಿ ಹೋಗಿದೆ. ಅದನ್ನು ವಾಮದೇವ ಚಂದ ಹೇಳ್ತಾನೆ ಅಂದ್ರೆ, ಅಕಸ್ಮಾತ್ ಆಗಿ ನಾನು ಇಂದ್ರಿಯಗಳಿಂದ ಮನಸ್ಸನ್ನು ಒಳಗೆ ಎಳ್ಕೊಂಡ್ಬಿಟ್ರೆ, ಆಗಲೇ ಟಾರ್ಚ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಹರಡಿದಾಗ ಶಕ್ತಿಶಾಲಿ ಆಗೋಲ್ಲ, ಏಕೀಭವಿಸಿದಾಗ ಶಕ್ತಿಶಾಲಿ ಆಗ್ತದೆ. ಅವನು ಹೇಳ್ತಾನೆ, ಅಕಸ್ಮಾತ್ ಆಗಿ ನನ್ನ ಎಲ್ಲ ಇಂದ್ರಿಯಗಳನ್ನ ಮನಸ್ಸನ್ನು ತೆಗೆದು ಒಂದೇ ಕಡೆ ಇಟ್ಕೊಂಡ್ರೆ ಅದು ಎಂಥ ಶಕ್ತಿಶಾಲಿ ಆಗ್ತದೆ ಅಂದ್ರೆ, ಭೂತ ಭವಿಷ್ಯಗಳನ್ನು ತಿಳ್ಕೊತದೆ, ಮುಂದಾಗೋದನ್ನು ಹೇಳ್ತದೆ ಏನಾಗ್ತದೆ ಅಂತ. ಆ ಶಕ್ತಿ ಮನಸ್ಸಿಗೆ ಬರ್ತದೆ. ನಿಮ್ಗೆ ಗೊತ್ತಿದೆ ವಿವೇಕಾನಂದರ ಜೀವನದಲ್ಲಿ ಆದದ್ದು. ವಿವೇಕಾನಂದರ ಜೀವನದಲ್ಲಿ ಒಬ್ಬ ಒಪೆರಾ ಸಿಂಗರ್ ಆಕೆ, ಒಬ್ಬ ದೊಡ್ಡ ಸಿಂಗರ್, ಒಪೆರಾ ಶೋ ನಡೆದಿದೆ, ಆಕೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ಹೋಗ್ತೀನಿ ನಾನು ಪ್ರೋಗ್ರಾಮ್ ಮುಗಿತು ಹೋಗ್ತೀನಿ ಅಂದ್ರು. ಅವ್ನು ಓನಕ್ಕೆ ಅದು ಹೆಂಗೆ ಹೋಗ್ತೀಯ ಅಂದ, ಅವನು ಪ್ರೋಗ್ರಾಮ್ ಇದೆ ನಿಂದು, ಹಾಡ್ಬೇಕು ನೀನು ಅದಕ್ಕೆ, ನಾಟಕ ಮುಗಿದ್ಮೇಲೆ ಹೋಗು ಅಂದ. ಮನಸ್ಸಿಲ್ಲದ ಮನಸ್ಸಿಂದ ಉಳ್ಕೊಂಡ್ಲಾಕೆ ಮನೆಗೆ ಹೋಗುವ ಹೊತ್ತಿಗೆ ಆಕೆ ಮಗಳು, ಒಬ್ಳೆ ಮಗಳು ಬೆಂಕಿ ಹೆಚ್ಚಿಸ ಸತ್ತೋಗಿದ್ದು. ಆಕೆ ಮನಸ್ಸಲ್ಲಿ ಏನು ಉಳಿತು ಅಂದರೆ, ನಾನು ಹಾಡೋದು ಬಿಟ್ಟು ಬಂದಿದ್ರೆ ನನ್ನ ಮಗಳು ಉಳ್ಕೋತಾ ಇದ್ಲು ಅಂತ ತಲೆಗೆ ಬಂದ್ಬಿಡ್ತು, ಅವತ್ತಿಂದ ಹಾಡೋದನ್ನು ಬಿಟ್ಬಿಟ್ಲಾಕೆ. ಇದನ್ನ ಘಟನೆ ವಿವೇಕಾನಂದರಿಗೆ ಯಾರೋ ಹೇಳಿದರು. ಅವ್ರು ಆಕೆ ಹತ್ರ ಮಾತಾಡ್ತಾ ಆಕೆ ಜೀವನದಲ್ಲಿ ಆದಂಥ ಹಿಂದಿನ ಘಟನೆಗಳನ್ನೆಲ್ಲ ಹೇಳ್ತಾರೆ, ಹಿಂಗಾಯ್ತು ಹಿಂಗಾಯ್ತು ಅಂತ. ಹೌದು ನಿಮ್ಗೇನು ಗೊತ್ತು ಅಂತ, ನನಗೆ ಗೊತ್ತಾಗುತ್ತೆ ಮುಂದೆ ಏನಾಗ್ತದೆ ಹೇಳ್ತೀನಿ ನಾನು. ಮತ್ತು ಇನ್ನೊಂದು, ನಿಮಗೆ ಹಾಡು ಇದೆಯಲ್ಲ, ಕಂಠ ಇದೆಯಲ್ಲ, ಭಗವಂತ ಕೊಟ್ಟ ದೇಣಿಗೆ ಅದು, ಅದನ್ನು ಹಾಗೆ ಬಿಡಬೇಡಿ, ಹಾಡು ಬೆಳೆಸಿ ಅಂತ ಹೇಳಿದ್ರು. ಮುಂದಕ್ಕೆ ಹಾಡೋಕ್ಕೆ ಶುರು ಮಾಡಿದೆ. ನಿಮ್ಗೆ ಗೊತ್ತಿದೆ ಈ ಫೌಂಡೇಶನ್ ಬರ್ತದೆ, ದೊಡ್ಡ ಫೌಂಡೇಶನ್ ಆಗಬೇಕಾದ್ರೆ ದೊಡ್ಡ ದೊಡ್ಡ ದಾನಿಗಳು ಬಂದಾಗ ರಾಕ್ ಫೆಲ್ಲರ್ ಅಂತ ಹುಡುಗ, ತಂದೆ ದೊಡ್ಡವರು, ಮಗ ಸ್ವಲ್ಪ ಉದ್ದಟ ಕೋಪ ಅವನಿಗೆ. ಅವ್ನು ಯಾರೋ ಹೇಳಿದ್ರು, ವಿವೇಕಾನಂದ ಬಂದಿದ್ದಾರೆ ಇಂಡಿಯಾದ ಸನ್ಯಾಸಿ, ಅವರೆಲ್ಲ ಹೇಳ್ತಾರೆ ಆದದ್ದನ್ನು ಅಂತ. ಹೌದಾ, ಬಂದು ಕೂತ್ಕೊಂಡು ಹೇಳು ನಮ್ಮ ಬಗ್ಗೆ ಏನು ಹೇಳ್ತಿ ಹೇಳು ಅಂದ. ಇವ್ರದ್ದು ನಾನು ಜಾದೂಗಾರ ಅಲ್ಲ ಏನಲ್ಲ, ಆದರೂ ಹೇಳ್ತೀನಿ ಕೇಳು ಅಂತ ಅವನ ಜೀವನದಲ್ಲಿ ಅವನಿಗೆ ಮಾತ್ರ ಗೊತ್ತಿರುವಂಥ ಘಟನೆಗಳನ್ನ ಹೇಳಿದರು. ಓ ಎಲ್ಲ ಗೊತ್ತಿದೆ ಹಾಗಾದ್ರೆ ನಿನಗೆ ಅಂದ್ಬಿಟ್ಟು, ಆಯಿತು ಥ್ಯಾಂಕ್ ಯು ಅಂದ. $10 ನೋಟನ್ನು ಎಸೆದ, ತಗೋ $10 ಅಂದ. ವಿವೇಕಾನಂದ ಹೇಳ್ತಾರೆ, ಈ ಡಾಲರ್ಗೋಸ್ಕರ ಹೇಳಿಲ್ಲ ನಾನು, ಮತ್ತು ಇನ್ನೊಂದು ಮಾತು ಹೇಳಬೇಕು ನಿನಗೆ, ನಿನ್ನ ದುಡ್ಡೇನಿದೆ ಅಹಂಕಾರ ಇದೆಯಲ್ಲ ದುಡ್ಡಿದೆ ಅಂತ, ನಿಂದಲ್ಲ ದುಡ್ಡದು, ನೀನು ಇವರ ಕಸ್ಟೋಡಿಯನ್ ಆಫ್ ಮನಿ, ದೇವರು ನಿನಗೆ ಕೊಟ್ಟಿದ್ದಾನೆ ಮತ್ತೊಬ್ರು ಹಂಚೋದಕ್ಕೆ, ಇಟ್ಕೊಂಡು ಕೂತಿದ್ಯಾ ಸರಿ ಅಲ್ಲ ಅದು ಅಂತ ಸಿಟ್ಟು ಬಂದ್ಬಿಡ್ತು. ನೀನು ಯಾರು ಹೇಳಕ್ ನನಗೆ ಅಂತ, ನಾನು ಹೇಳ್ಬೇಕು ಮತ್ತೆ ಯಾರು ಹೇಳ್ಬೇಕು, ನಾ ಹೇಳಿದ್ರೆ ಇನ್ಯಾರು ಹೇಳ್ತಾರೆ ನಿನಗೆ ಅಂತ.

0: ವಾಪಸ್ ಹೋಗಿ ಎಷ್ಟೋ ಸಾವಿರಾರು ಡಾಲರ್ದು ಒಂದು ಫೌಂಡೇಶನ್ ಮಾಡಿ, ರಾಕ್ ಫೆಲ್ಲರ್ ಫೌಂಡೇಶನ್ ಮಾಡಿ ಬಂದ. ಬಂದು ಇವ್ರ ಟೇಬಲ್ ಮೇಲೆ ಎಸೆದ, ನೋಡು ನೀ ಹೇಳಿದಕ್ಕೆ ಫೌಂಡೇಶನ್ ಮಾಡಿದ್ದೀನಿ, ಥ್ಯಾಂಕ್ ಮೀ ಅಂದ. ಥ್ಯಾಂಕ್ ಮೀ, ನಾನು ಥ್ಯಾಂಕ್ಸ್ ಹೇಳು ಅಂತ. ಅವರದು ಯು ಶುಡ್ ಥ್ಯಾಂಕ್ ಮೀ, ಬಿಕಾಸ್ ಐ ಟೋಲ್ಡ್ ಯು ದಟ್ ಯು ಆರ್ ಎ ಕಸ್ಟೋಡಿಯನ್ ಆಫ್ ಗಾಡ್. ನಿನ್ನ ರೊಕ್ಕ ಅಲ್ಲ ನಾನು ಹೇಳಿದ್ದು, ಇವತ್ತಿಗೆ ರಾಕ್ ಫೆಲ್ಲರ್ ಫೌಂಡೇಶನ್ ನಿಂತ್ಕೊಂಡಿದೆ, ಲಕ್ಷಾಂತರ ಜನ ಮಕ್ಕಳಿಗೆ ಅನುಕೂಲ ಆಗಿದೆ. ಇದನ್ನು ಮಾಡಿದ್ದು ವಿವೇಕಾನಂದ. ಅವ್ರು ಹೇಳ್ತಾರೆ ಪುಸ್ತಕ 400-500 ಪುಟದ ಪುಸ್ತಕ, ಒಂದು ದಿವಸ ಓದಿ ಮುಗಿಸ್ಬಿಡು. ಅವ್ರು ಸುಮ್ಮನೆ ಓದಿದ್ರೆ ಬಿಟ್ರ ಅಂತ ತೆಗೀರಿ ಹೇಳ್ತೇನೆ. ಪೇಜ್ ನಂಬರ್ 232 ಎಡಗಡೆ ಭಾಗದಲ್ಲಿ ಇದಿದೆ, ಹೇಳಬೇಕದು. ಅಷ್ಟು ರೇಜರ್ ಶಾರ್ಪ್ ಮೆಮ್ರಿ. ಹೆಂಗೆ ಬಂತು ಅಂದಾಗ ಅವರು ಇದೇ ಹೇಳ್ತಾರೆ, ನಮ್ಮ ಮನಸ್ಸನ್ನು 5 ಇಂದ್ರಿಯಗಳ ಕಡೆ ಹರಡ್ಬಿಟ್ಟಿದೀವಲ್ಲ ನಾವು, ಹೀಗೆ ಪ್ರತಿಯೊಂದು ಆಸಕ್ತ ಆಗ್ತಾ ಹೋಗ್ತದೆ. ಅವೆಲ್ಲವೂ ಹಿಡಿದು ಒಂದು ಕಡೆ ಕೂಡಿಸಿದಾಗ ಬೇಕಾದನ್ನು ಭೂತ ಭವಿಷ್ಯಗಳನ್ನು ನೋಡಬಹುದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಎಷ್ಟು ಬೇಗ ಬಂದೆ ಹೇಗೆ ಅಂತ ಕೇಳಿದ್ದೆಲ್ಲ ನೀನು, ಅದಕ್ಕೊಂದು ಹಾದಿ ಇದೆ. ಎಷ್ಟು ಚಂದ ನೋಡಿ, ಲಾಜಿಕ್ ಎಷ್ಟು ಚೆನ್ನಾಗಿದೆ ಅದು. ನಮ್ಮ ದೇಹ ಆದದ್ದು ಪಂಚಭೂತಗಳಿಂದ ಆದಂಥದ್ದು, ಈ ಪಂಚಭೂತಗಳ ಸೇರಿ ಈ ದೇಹ ಆಗಿದೆ. ಇದು ವಾಪಸ್ ಹಂಚಿಬಿಟ್ರೆ ನಾನು ಪಂಚಭೂತಗಳಿಗೆ, ನನ್ನ ದೇಹನೇ ಇರೋಲ್ಲ, ಹಗರಾಗಿರ್ತೀನಿ. ಅವಾಗ ನಾನು ಗಾಳಿ ಹಂಗೆ ಹಾರ್ಬೋದು, ನೀರನ್ನ ಹಂಗೆ ತೇಲ್ಕೊಂಡು ಹೋಗ್ಬೋದು, ಸರ್ರ ಅಂತ ನನ್ನ ಮನೋವೇಗದಲ್ಲಿ ಹೋಗ್ಬಿಡ್ಬೋದು ನಾನು, ಹಾಗೆ ಬಂದೆ ಅಂತ ಹೇಳ್ತಾನೆ. ಹೌದಾ, ನನಗೂ ಆಗ್ತದೆ ನಿನಗೂ ಆಗ್ತದೆ, ಆದರೆ ಪ್ರಯತ್ನ ಮಾಡಬೇಕು, ತಪಸ್ಸು ಮಾಡಬೇಕಾಗತ್ತೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಹೇಗೆ ಅಂತ. ನಮ್ಮ ಮನೆಯಲ್ಲಿ ಒಂದು ಪುಸ್ತಕದ ರಾಶಿ ಇರ್ತದೆ, ಅಯ್ಯೋ ಹೆಂಗಪ್ಪ ಮಾಡೋದಿದನ್ನು ನೋಡ್ತೀನಿ, ಅಡ್ಡಿಲ್ಲ ಕಪಾಟಿದ್ದಾವೆ. ಎಲ್ಲ ವಿಜ್ಞಾನದ ಪುಸ್ತಕ ಇಲ್ಲಿ ಹೋಗಬೇಕು, ಸಾಹಿತ್ಯದ ಪುಸ್ತಕ ಇಲ್ಲಿ ಹೋಗಬೇಕು, ಅಧ್ಯಾತ್ಮದ ಪುಸ್ತಕ ಇಲ್ಲಿ ಹೋಗಬೇಕು, ಹಿಂದಿ ಪುಸ್ತಕ ಇಲ್ಲಿ, ಇಂಗ್ಲೀಷ್ ಪುಸ್ತಕ ಇಲ್ಲಿ. ಹಂಚಿಬಿಟ್ಮೇಲೆ ಏನು ಉಳಿತಲ್ಲಿ? ಏನು ಉಳಿಲಿಲ್ಲ, ಎಲ್ಲ ಕಪಾಟಲ್ಲಿ ಹೋಗ್ಬಿಡ್ತು. ಪುಸ್ತಕ ಕಳೆದು ಹೋಗಿದೆಯಾ? ಕಳೆದಿಲ್ಲ, ಪುಸ್ತಕ ಸರಿಯಾದ ಜಾಗದಲ್ಲಿ ಹೋಗಿದ್ದಾರೆ. ವಾಮದೇವ್ ಹೇಳೋದು, ನಮಗಿರುವಂತಹ ಪಂಚಭೂತಗಳನ್ನು ಪಂಚಭೂತಗಳನ್ನು ಹಂಚಿಬಿಟ್ರೆ ನಾವು ಒಂಥರ ಯಾವುದೋ ಮಿಸ್ಟರ್ ಇಂಡಿಯಾ ಮಾಯ ಆಗಿಬಿಡ್ತೀವಿ ನಾವು. ದೇಹನೇ ಇರೋಲ್ಲ, ಬೇಕಾದಲ್ಲಿ ಹೋಗ್ಬೋದು, ಬೇಕಾದಷ್ಟು ವೇಗವಾಗಿ ಹೋಗ್ಬೋದು ಅಂತ ಹೇಳ್ತಾರೆ. ನೀ ಮಾಡ್ಬೋದಪ್ಪ, ಅದಕ್ಕೊಂದು ದಾರಿ, ತಪಸ್ಸಿದೆ, ತಪಸ್ಸು ಮಾಡು. ಮತ್ತು ಇನ್ನೊಂದು ನೀ ಕೇಳಿದಲ್ಲ, ನನ್ನ ಮನಸ್ಸಲ್ಲಿ ಬದಲಾವಣೆ ಆಗಿಬಿಟ್ಟಿದೆ, ವಶಿಷ್ಠ ಬಗ್ಗೆ ಕೋಪ ಇಲ್ಲ ಅಂದೆಲ್ಲ, ಅದಕ್ಕೆ ಯಾಕೆ ಗೊತ್ತಾ, ಏನು ಕಾರಣ ಗೊತ್ತಾ ಅಂತ ಕೇಳು. ನೀನು ಗೊತ್ತಿಲ್ಲ, ನೀನು ಕಾಣಿಸಿಲ್ಲ, ಎಚ್ಚರ ತಪ್ಪಿ ಬಿದ್ದಿದ್ದೆ ನೀನು, ಆ ಬ್ರಹ್ಮದಂಡ ನೀನು ಹೊಡೀಲಿಲ್ಲ. ನೀನು ಸುತ್ತ ಪ್ರದಕ್ಷಿಣೆ ಹಾಕಿ ಹೋಗುವಾಗ ನಿನ್ನ ಮನಸ್ಸಲ್ಲಿದ್ದಂಥ ದ್ವೇಷ, ಕೋಪ, ತಾಪ ಎಲ್ಲ ಕಲ್ಮಶ ಇತ್ತಲ್ಲ, ಅದನ್ನು ಕಿತ್ಕೊಂಡು ಭಸ್ಮ ಮಾಡಿ ಹೋಗ್ಬಿಡ್ತದೆ.
1: ಸೃಷ್ಟಿಕರ್ತ ಲೋಕಕರ್ತ ಸರ್ವ ಕಾರಣಕರ್ತ.
0: ನಿನ್ನ ಮನಸ್ಸು ಶುದ್ಧ ಆಗಿದೆ, ಈಗ ನಿನ್ನ ದ್ವೇಷ ಊರಿಗೆ ಸಾಧ್ಯವೇ ಇಲ್ಲ, ಇದು ವಶಿಷ್ಠರ ಕೃಪೆ ನಿನ್ನ ಮೇಲೆ ಅಂತ ಹೇಳಿದ್ರು. ಅವನಿಗೆ ಬೆರಗಾಗಿ ಹೋಗ್ಬಿಟ್ಟ. ಯಾರನ್ನು ಹೊಡಿಬೇಕು, ಯಾರನ್ನು ಕೊಲ್ಲಬೇಕು ಅಂಥೇಳಿ ಈಶ್ವರನ ತಪಸ್ಸು ಮಾಡಿ ಆಯುಧಗಳನ್ನು ತಗೊಂಡು ಹೋಗಿದ್ನೋ ಆ ವ್ಯಕ್ತಿ, ನನ್ನ ಮನಸ್ಸನ್ನು ಶುದ್ಧ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾರಲ್ಲಪ್ಪ. ತಕ್ಷಣ ಕೇಳ್ತಾನೆ ವಾಮದೇವನಿಗೆ, ವಾಮದೇವ ನಾನು ವಶಿಷ್ಠ ಆಗಬೇಕಲ್ಲಪ್ಪ. ನೋಡಿ ಈಗ ಎಷ್ಟು ಚೆನ್ನ ಬದಲಾವಣೆ ಅಂದರೆ, ವಶಿಷ್ಠನ ಕೊಲ್ತೀನಿ ಅಂದಂಥ ಮನುಷ್ಯ ಆಯ್ತಾನೆ, ನಾನು ವಶಿಷ್ಠ ಆಗಬೇಕಲ್ಲಪ್ಪ. ಈಗ ಆಗಬೇಕಾದ್ರೆ ಏನು ಮಾಡಬೇಕು ಆಯ್ತಾನೆ? ಅವ್ರ ಕಾಲಿಗೆ ಬೀಳ್ಬೇಕಂತೀಯ ನೀನು ಅಂತ. ಇಲ್ಲ, ಕಾಲಿಗೆ ಬೀಳಲ್ಲ, ಖಂಡಿತ ಬೀಳಲ್ಲ. ನಾನೇನು ಮಾಡ್ತೀನಿ ಗೊತ್ತಾ, ನಾನು ಇನ್ನೊಬ್ಬ ವಶಿಷ್ಠ ಆಗಿ ಅವ್ರ ಮುಂದೆ ಹೋಗ್ತೀನಿ, ಅವಾಗ ಅಲ್ಲಿವರೆಗೂ ಹೋಗಲ್ಲ ಅಂತ ಹೇಳ್ತಾನೆ. ಹಾಗಾದರೆ ನಿನಗೆಲ್ಲ ವಾಮದೇವ ವಶಿಷ್ಠ ಜೊತೆಗೆ ಇದ್ದವನಲ್ವಾ, ಅವ್ರ ಶಿಷ್ಯ ಅಲ್ವಾ ನೀನು, ವಶಿಷ್ಠ ಆಗೋ ಗುಟ್ಟೇನು? ನಾನು ಹೇಳಿ ನಾನು ವಶಿಷ್ಠ ಆಗಬೇಕು. ಅವನು ಹೇಳ್ತಾನೆ, ಗುಟ್ಟು ಏನೂ ಇಲ್ಲಪ್ಪ ವಶಿಷ್ಠದು, ಅದೇ ವಿಶಿಷ್ಟತೆ ಅವ್ರದ್ದು, ಗುಟ್ಟೇನೂ ಇಲ್ಲ. ಆದರೆ ಒಂದು ವಿಷಯ ತಿಳ್ಕೋಬೇಕಾದದ್ದು, ಅವರಂತೆ ಆಗೋದು ಸುಲಭ ಸಾಧ್ಯ ಅಲ್ಲ, ಅಸಾಧ್ಯವೂ ಅಲ್ಲ. ಅವ್ರು ಹೇಗಿದ್ದಾರೆ ಅಂದರೆ, ಶುದ್ಧವಾದ ನೀರು ಇದ್ದಂಗಿದ್ದಾರಂತೆ. ನೀರಿಗೆ ರುಚಿ ಇಲ್ಲ, ಬಣ್ಣ ಇಲ್ಲ, ವಾಸನೆ ಇಲ್ಲ. ಅವ್ರು ಹಾಗೆ ಕನ್ನಡಿ ಇದ್ದ ಹಾಗೆ ಪ್ರಪಂಚ ಪ್ರತಿಫಲಿಸಿ ಇಟ್ಟುಬಿಡ್ತಾರೆ. ಅವರು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ, ಆದರೆ ಸ್ವಂತಕ್ಕೋಸ್ಕರ ಯಾವ ಸಂಕಲ್ಪವನ್ನು ಮಾಡೋದಿಲ್ಲ. ಎಷ್ಟು ಚೆಂದ ನೋಡಿ, ಲೋಕಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ ಲೋಕ ಕಲ್ಯಾಣಕ್ಕೆ, ತನಗೋಸ್ಕರ ಯಾವ ಸಂಕಲ್ಪವನ್ನು ಮಾಡೋದಿಲ್ಲ. ಅದೇ ವಶಿಷ್ಠತೆ ಅಂತ ಹೇಳ್ತಾನೆ. ವಶಿಷ್ಠರಾಗಬೇಕಾದ್ರೆ ಇದು ಒಂದೇ ಇರಬೇಕು, ತನ್ನ ಸ್ವಂತದ್ದು ಅಂತಿಲ್ಲ, ಏನು ಮಾಡಿದ್ರೆ ಪ್ರಪಂಚಕ್ಕೋಸ್ಕರ ಮಾಡಬೇಕು. ಹಾಗೆ ನೀವು ಮಾಡಿದಾಗ ಆಗ್ತದೆ. ಅದಕ್ಕೆ ಮನಸ್ಸು ತುಂಬ ನಿರ್ಮಲ ಆಗಬೇಕಪ್ಪ. ಆ ಮನಸ್ಸು ನಿರ್ಮಲ ಆಗಬೇಕಾದ್ರೆ ತಪಸ್ಸು ಬೇಕು, ಅದು ದ್ವೇಷರಹಿತವಾದಂಥ ತಪಸ್ಸು ಬೇಕು, ನೀ ಮಾಡು ಅಂತಾನೆ. ತಕ್ಷಣ ವಿಶ್ವಾಮಿತ್ರ ಹೇಳ್ತಾನೆ, ನಾನು ಜಾಗ ಹುಡುಕ್ತೀನಿ, ಒಂದು ಬೇರೆ ಜಾಗ, ದಕ್ಷಿಣಕ್ಕೆ ಹೋಗ್ತೇನೆ ಈ ಸಲ, ಬರೀ ಉತ್ತರದ ಹಿಮಾಲಯದಲ್ಲೇ ಇದ್ದೇನೆ ನಾನು, ಆ ಕಡೆ ಹೋಗ್ತೇನೆ ಅಂತ ವಿಂಧ್ಯ ದಾಟಿ ಬರ್ತಾನೆ. ಬಂದು ವಿಂಧ್ಯ ದೇವಪಥದಲ್ಲಿ ಈ ರೇವಾ ನದಿ ಬರ್ತದೆ. ರೇವಾ ನದಿ ದಂಡಿ ಮೇಲೆ ಒಂದು ಜಾಗ ಕಟ್ಕೊಂಡು ಪರ್ಣ ಕುಟ್ಕೊಂಡು ಇದ್ಬಿಡ್ತಾನೆ, ಇಲ್ಲೇ ಇರ್ತೀನಿ, ನಾನು ಸಾಧನೆ ಮಾಡ್ತೀನಿ. ಸಾಧನೆ ಮಾಡೋದೇನು? ನಾನು ವಶಿಷ್ಠ ಆಗಬೇಕು. ಯಾವ ಅಪೇಕ್ಷೆಗಳೂ ಇಲ್ಲ ನನಗೀಗ, ಯಾರ ದ್ವೇಷ ಇಲ್ಲ, ಮನಸ್ಸು ಇನ್ನೂ ಶುದ್ಧ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ಇವತ್ತಿದ್ದ ನಾನು ಯಾರನ್ನು ದ್ವೇಷದ ಸಾಧ್ಯ ಇಲ್ಲ. ಅದು ಭಾಳ ಚೆನ್ನಾಗಿದೆ, ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ ಅಂತ. ಐ ಡೋಂಟ್ ವಾಂಟ್ ಟು ಹೇಟ್ ಅಲ್ಲ, ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ. ಯಾರನ್ನು ದ್ವೇಷ ಮಾಡೋ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೇನೆ. ಜಗತ್ತಿನಲ್ಲಿ ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ, ವಿಶ್ವದ ಎಲ್ಲರಿಗೂ ನಾನು ಮಿತ್ರನಾಗ್ತೇನೆ. ಇನ್ಮೇಲೆ ನನ್ನ ಹೆಸರು ಕೌಶಿಕ ಅಂತಿರೋಲ್ಲ, ವಿಶ್ವಾಮಿತ್ರ ಅಂತ ಆಗಬೇಕು. ತಪಸ್ಸು ಘನ ಆಯಿತು, ಅಸಾಧ್ಯ ಘನ ತಪಸ್ಸು. ಅವನ ತಪಸ್ಸಿನ ಶಕ್ತಿ ಬಗ್ಗೆ ಎಲ್ಲ

ಆಶ್ರಮಗಳಲ್ಲಿ ಮಾತು ಬರೋದಂತೆ. ತಪಸ್ವಿ ಅಂದರೆ ವಿಶ್ವಾಮಿತ್ರಪ್ಪ. ನಾವು ಏನೇನು ಆಸೆಗೋಸ್ಕರ ತಪಸ್ಸು ಮಾಡ್ತೀವಿ, ಆ ಸಿದ್ಧಿಯಾಗಲಿ ಈ ಸಿದ್ಧಿಯಾಗಲಿ ಅಂತ. ಇವನು ಯಾವುದೂ ಇಲ್ಲಲ್ರಿ, ಏನು ಅಪೇಕ್ಷೆ ಗೊತ್ತಿಲ್ಲ ನಮಗೆ, ಅವನು ಯಾವ ಅಪೇಕ್ಷೆಗೋಸ್ಕರ ಮಾಡ್ತಿದ್ದಾನೆ ಗೊತ್ತಿಲ್ಲ. ಅತ್ಯಂತ ನಿಷ್ಕಾಮವಾದಂಥ ತಪಸ್ಸು ಮಾಡುವವನು ವಿಶ್ವಾಮಿತ್ರ ಒಬ್ಬನೇ ಅಂತ ಜಗತ್ತೆಲ್ಲ ಜನಜನತೆ ಆಗ್ಬಿಡ್ತು. ಜನ ಹೇಳಿದರು ಇವ ರಾಜರ್ಷಿ ಅನ್ನೋಕ್ಕೆ ಶುರು ಮಾಡಿದರು, ರಾಜರ್ಷಿ ವಿಶ್ವಾಮಿತ್ರ ಅಂತ ಶುರು ಮಾಡಿದರು. ಆತ ಸಿದ್ಧಿ ದಾರಿಯೊಳಗೆ ಒಂದು ಕೆಲಸ ಮಾಡಿಕೊಂಡ, ಆಪೋದೇವಿಯರನ್ನು ಬೇಡ್ಕೊಂಡ. ಆಪೋದೇವಿ ನೀರು, ನೀರು ಅಂತ ಮಾಡೋದು, ಆಪೋ ಅಂದ್ರೆ ನೀರು. ಆಪೋದೇವಿಯರನ್ನು ಸಾಧನೆ ಮಾಡಿಕೊಂಡ, ಸಿದ್ಧಿ ಆಯಿತು, ಅವ್ರ ಒಪ್ಪಿಗೆ ಕೊಟ್ಟರು, ಅವ್ರ ಅನುಗ್ರಹ ಪಡ್ಕೊಂಡ. ಅವತ್ತಿಂದ ಅವರು ಆಪೋದೇವಿ ಅವನ ಮೈಲಿ ಆವಾಹನೆ ಆಯಿತು. ಒಂದು ದಿವಸ ಧ್ಯಾನದಲ್ಲಿ ಕೂತ್ಕೊಂಡಾಗ ಅವನ ಕಣ್ಣು ಮುಂದೆ ಮೂರು ತೇಜೋ ರಾಶಿಗಳು ಬಂತಂತೆ, ತೇಜದ ಮೂರು ಗುಂಪುಗಳು ಬಂತಂತೆ. ಈಗ ನಾವು ನೋಡಿರಬೇಕು, ಈ ಝೂಮ್ ಔಟ್ ಝೂಮ್ ಇನ್ ಮಾಡ್ತೀವಲ್ಲ ನಾವು, ಬ್ಲರ್ ಆಗಿರುತ್ತೆ, ಸ್ಲೋಲಿ ಫೋಕಸ್ ಮಾಡಿದಾಗ ಶಾರ್ಪ್ ಆಗ್ತದೆ, ಹಾಗೆ ಕಲ್ಪನೆ ಮಾಡ್ಕೋಬೇಕು ನಾವು. ಮೂರು ಅಸಾಧ್ಯ ಪ್ರಚಂಡವಾದ ಬೆಳಕಿನ ಮೂರು ಗುಂಪುಗಳು ಬಂದಂಗಾಯಿತು. ನಿಧಾನಕ್ಕೆ ಕರಗಿ ಕರಗಿ ಮೂರು ವ್ಯಕ್ತಿಗಳ ಆಕಾರ ಬಂತು. ಯಾರು ಮೂರು ಆಕಾರ? ಒಬ್ಬನಂತೂ ವಾಮದೇವ ಅಂತ ಇವನೇ ಕರ್ಕೊಂಬಂದಂಗಾಯ್ತು ಇಬ್ಬರನ್ನ. ಇನ್ನೊಬ್ರು ಯಾರು? ಯಾನೊಬ್ಬ ರಾಜರ್ಷಿ ಕಣ್ಣಂಗೆ ಕಾಣಿಸ್ತಾನೆ, ಇನ್ನೊಬ್ಬ ಮಹರ್ಷಿ ಕಣ್ಣಂಗೆ ಕಾಣಿಸ್ತಾನೆ. ಇವನು ಪರಿಚಯ ಇದೆ, ಕಡೆದೊಂದು ಪರಿಚಯ ಇದೆ. ಕಡೆದೊಂದು ರುಚಿಕ, ರುಚಿಕ ಅಂದರೆ ಅಕ್ಕನ ಗಂಡ, ನಿಮ್ಗೆ ಗೊತ್ತು ರುಚಿಕ ಮಹರ್ಷಿ, ಆತ ಇದ್ದಾನೆ. ಅಯ್ಯೋ ನಮ್ಮ ಭಾವ ಭಾವ ಬಂದಿದ್ದಾರೆ. ಇನ್ನೊಬ್ರು ಯಾರು? ವಾಮದೇವ ಕೇಳಿದೆ ಈ ನಡುವಿನ ಋಷಿ ಯಾರು ಅಂತ. ಅವನು ಹೇಳ್ದ ನಿಮ್ಗೆ ಗೊತ್ತಿಲ್ಲ, ನೀನು ಅಜ್ಜ. ಅವನು ಕುಶಿಕ ಮಹಾರಾಜ, ಕುಶಿಕ ಮಹಾರಾಜ ಈಗ ಸ್ವರ್ಗದಲ್ಲಿದ್ದಾನೆ, ಅವ್ರು ಎಲ್ರಿಗೂ ಗೊತ್ತಾಗಿದೆ ನೀನು ತಪಸ್ಸು ಮಾಡ್ತಾ ಇದ್ದೀಯಾ ಅಂತ, ನಿಷ್ಕಾಮ ತಪಸ್ಸು ಮಾಡ್ತಿದ್ಯಾ ಅಂತ ಗೊತ್ತಾಗಿದೆ. ಆದ್ದರಿಂದ ನಿನಗೆ ಕ್ಷಾತ್ರ ತೇಜ ಬ್ರಹ್ಮ ತೇಜ ಎರಡೂ ಬರಲಿ ಅಂತ ಆಶೀರ್ವಾದ ಮಾಡೋದಕ್ಕೆ ಅವ್ರು ಬಂದಿದ್ದಾರೆ ಅಂತ. ಇವನು ಗಮನಿಸಿದ, ಆಶೀರ್ವಾದ ಮಾಡಿದರು, ಅವ್ರಿಗೆಲ್ಲ ಇವನು ಸೇವೆ ಮಾಡಿದ, ಅವ್ರು ಮಾಯಾಗಿ ಮತ್ತೆ ಹೋಗ್ಬಿಟ್ರು. ಇವನು ಮನಸ್ಸಲ್ಲಿ ಕಾಡೋಕ್ಕೆ ಶುರು ಆಯಿತು. ಈ ಮೂರು ಜನ ಬಂದರು, ದೀಪದ ಹಾಗೆ ಬಂದರು, ಆಕಾರ ತಗೊಂಡ್ರು, ಮತ್ತೆ ಕರಗಿ ದೀಪದಂಗಾಗಿ ಹೋಗ್ಬಿಟ್ರು. ಅಂದ್ರೆ ಆಕಾರ ಬರ್ತದೆ ಹೋಗ್ತದೆ ಅಂದಂಗೆ ಆಯ್ತಲ್ಲ. ವಾಮದೇವ ಹೇಳಿದ ನೆನಪಾಯ್ತು, ನಾನಿರುವಂಥ ಪಂಚಭೂತಗಳನ್ನೆಲ್ಲ ಹಂಚಿಬಿಟ್ರೆ ನನಗೆ ಆಕಾರ ಇರೋಲ್ಲ ಅಂತ, ಅದನ್ನು ಪಡ್ಕೊಳ್ಬೇಕು ಅಂತ ವಿಚಾರ ಮಾಡಿದ. ಮತ್ತು ತಪಸ್ಸು ಮಾಡೋಕ್ಕೆ ಶುರು ಮಾಡಿದ. 26 ದಿವಸ ಏಕತ್ರ ತಪಸ್ಸು ಮಾಡಿದಾಗ ಅವನಿಗೆ ಎಚ್ಚರನೇ ಇಲ್ಲ, ಮುಗಿದು ಹೊರಗೆ ಬರ್ತಾನೆ, ಆಯಾಸನೇ ಆಗಿಲ್ಲ ಅವನಿಗೆ, ಏನು ಹಸಿವೆ ಆಗಿಲ್ಲ, ನೀರಡಿಕೆ ಆಗಿಲ್ಲ. ಇದು ಹೆಂಗಾಯಿತು ಅಂತಂದಾಗ ಮುಂದೆ ಇಬ್ಬರು ತರುಣಿಯರು ನಿಂತಿರ್ತಾರೆ, ತುಂಬ ಸುಂದರ ತರುಣಿಯರು ನಿಂತಿರ್ತಾರೆ, ನಗ್ನಾಗ್ತಾ ಇರ್ತಾರೆ. ಯಾರಮ್ಮ ತಾಯಿ ನೀವು ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ನೋಡಿ ನಮ್ಮ ಆಪೋದೇವಿ ಆದೇಶದ ಪ್ರಕಾರ ಬಂದಿದ್ದೇವೆ, ನಿಮ್ಮನ್ನು ಸೇರ್ಕೋಬೇಕು, ನಿಮ್ಮನ್ನು ಸೇವೆ ಮಾಡಬೇಕು ಅಂತ ನಮ್ಗೆ ಆಪೋದೇವಿ ಕಳಿಸಿದ್ದಾರೆ. ನೀವು ಯಾರು? ನಾನು ಬಲ, ಈಕೆ ಅತಿ ಬಲ, ಹೆಸರು ನಮ್ಮದು ಬಲ ಅತಿ ಬಲ ಅಂತ. ಈ ಮುಂಜಾನೆ ಪಿಟ್ಟು ಮುಂದೆ ರಾಮಾಯಣದಲ್ಲೂ ಬರ್ತದೆ, ಬಲ ಅತಿ ಬಲ ಅಂತ. ನಾವಿಬ್ರು ನಾವಿಬ್ಬರು ಯಾರ ಜೊತೆಗೆ ಇರ್ತೀವೋ ಅವರ ಅನುಗ್ರಹಕ್ಕೆ ಪಾತ್ರರಾದರೆ ಅವರಿಗೆ ಹಸಿವೆ ನೀರಡಿಕೆ ಆಗೋದಿಲ್ಲ, ದೇಹ ಶ್ರಮ ಆಗೋದಿಲ್ಲ, ಯಾವ ರೋಗ ರುಜಿನ ಕಾಪಾಡ್ಕೊಳ್ಳೋದಿಲ್ಲ, ಅದಕ್ಕೆ ನಿಮ್ಮ ಜೊತೆಗೆ ಇರಬೇಕು ಅಂತ ಕಳಿಸಿದ್ದಾರೆ, ತಪಸ್ಸು ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ. ಆಯಿತು ಅಂತ ಅವನು ಆವಾಹನೆ ಮಾಡಿಕೊಂಡ. ಮುಂದೆ ನಿಮ್ಗೆ ಗೊತ್ತಿದೆ, ರಾಮ ಲಕ್ಷ್ಮಣರನ್ನು ಕರ್ಕೊಂಡು ವಿಶ್ವಾಮಿತ್ರ ಹೋದಾಗ, ತಾಟಿಕೆ ಒದಕ್ಕೆ ಹೋದಾಗ ದಾರಿಯಲ್ಲಿ ಅವ್ರಿಗೆ ಕೂಡ ಬಲ ಅತಿ ಬಲ ಕೊಡ್ತಾನೆ. ಮುಂದೆ ಅದಕ್ಕೆ ಯುದ್ಧ ಮಾಡಬೇಕಾದ್ರೆ ಅವ್ರಿಗೆ ಆಯಾಸ ಆಗಲ್ಲ ಅಂತ ಅತಿ ಬಲ ಕೊಡ್ತಾನೆ. ಮುಂದೆ ವಿಶ್ವಾಮಿತ್ರ ಆಗಲ್ಲ ಹೇಳಿದ್ದಾನೆ, ಹೊಸ ಅಪೇಕ್ಷೆ ಇದು, ಗಾಳಿಯಲ್ಲಿ ಹಾರಬೇಕು, ದೇಹ ಇಲ್ಲದೆ ಹೋಗಬೇಕು, ಹಂಗೆ ಆಗೋಕೆ ಸಾಧ್ಯ ಇದೆಯಾ, ಕರಗಿ ಹೋಗಬೇಕು. ಇನ್ನೊಂದು ಆಸೆ ಬಂತು ಅವನಿಗೆ. ಈಗ ಅವ್ರು ನೋಡಿದೆ ದೇಹ ಕರಗಿಸ್ಕೊಂಡ್ರು, ಮತ್ತೆ ದೇಹ ಒಪ್ಪಿದ್ರು. ಹಾಗಾದ್ರೆ ನಾನು ಪಂಚಭೂತಗಳಲ್ಲಿ ನನ್ನ ದೇಹವನ್ನು ಹಂಚೋದಾದರೆ ಪಂಚಭೂತ ಸ್ವಲ್ಪ ಹೊಸ ಪ್ರಾಣ ಕೂಡ ಸೃಷ್ಟಿ ಮಾಡ್ಬೋದಲ್ಲ, ನಾನು ಹೊಸ ಜೀವ ಸೃಷ್ಟಿ ಮಾಡ್ಬೋದಲ್ಲ, ಇಡೀ ಪ್ರಪಂಚ ಮಾಡೋದು ಬೇಕಾಗಿಲ್ಲ ನನಗೆ, ಸಣ್ಣ ಸಣ್ಣ ಪಕ್ಷಿ ಒಂದು ಸಣ್ಣ ಪುಟ್ಟ ಗಿಡ ಮಾಡ್ಬೋದಲ್ಲ. ಹಾಗಾದರೆ ಹೊಸ ಆಸೆ ಬಂದ್ಬಿಡ್ತು ಅವನಿಗೆ, ಪ್ರಾಣ ಸೃಷ್ಟಿ ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಮೊದಲು ಪ್ರಾಣ ರಕ್ಷಣೆ ಮಾಡ್ಕೋಬೇಕು, ಆಮೇಲೆ ಪ್ರಾಣ ಸೃಷ್ಟಿ ಮಾಡಬೇಕು. ಆ ದಿಸೆಯೊಳಗೆ ತಪಸ್ಸು ಆಯಿತು. ಎಷ್ಟು, 1 ವರ್ಷನೋ 2 ವರ್ಷನೋ 3 ವರ್ಷ ಹಾಗೆ ಮಾಡಿದ. 3-4 ವರ್ಷ ಆದಮೇಲೆ ವಿಶ್ವಾಮಿತ್ರ ಸ್ವಲ್ಪ ಎಚ್ಚರ ಬಂದಾಗಲೇ ನಾನು ಅನಿಸೋಕೆ ಶುರು ಆಯಿತು, ನನ್ನ ದೇಹದಲ್ಲಿ ಏನೋ ವಿಚಿತ್ರ ಬದಲಾವಣೆ ಆಗ್ತಾ ಇದೆ ಅನಿಸ್ಬಿಡ್ತು. ಏನು ವಿಚಿತ್ರ, ನಾನು ಗೊತ್ತಾಗ್ತಾ ಇಲ್ಲ ಅವನು ಏನಾಗಿದೆ ಅಂತ. ದೇಹದಲ್ಲೇ ಬದಲಾವಣೆ ಆಗ್ತಾ ಇದೆ. ಸ್ನಾನಕ್ಕೆ ಹೋದ ನದಿಗೆ, ವಿಚಿತ್ರ ಆಗ್ಬಿಡ್ತು ನದಿಗೆ ಹೋದಾಗ, ನಿಮ್ಗೆ ಗಮನಿಸ್ಬೇಕು ಒಂಥರ ಬೆರಗುಟ್ಟೋಂಗೆ ಘಟನೆಗಳು. ನದಿ ಸ್ನಾನಕ್ಕೆ ಹೋದಾಗ ಎಷ್ಟೋ ಮೀನುಗಳು ಇರ್ತಾವಲ್ಲ, ದೂರ ದೂರ ಇರ್ತಾವ ಮೀನುಗಳು, ಮನುಷ್ಯ ಹೋದಾಗ ಹತ್ತಿರ ಬರಲಿಕ್ಕಿಲ್ಲ. ಅದು ನೀರಲ್ಲಿ ಅವನು ಕಾಲಿದ ತಕ್ಷಣ ಸಾವಿರಾರು ಸಾವಿರಾರು ಮೀನುಗಳು ಎಲ್ಲ ನುಗ್ಗಿ ನುಗ್ಗಿ ಒಂದು ಕಡೆ ಬರ್ತಾ ಇತ್ತು. ಬರೋದಷ್ಟೇ ಅಲ್ಲ, ಇವನ ದೇಹ ಮುಟ್ಟಿದ ತಕ್ಷಣ ಸತ್ತು ಹೋಗ್ತಿತ್ತು. ಸಾವಿರಾರು ಮೀನ ಇವನ ಕಡೆ ಬರಬೇಕು, ದೇಹ ಮುಟ್ಟಬೇಕು, ಸತ್ತು ಹೋಗ್ಬಿಡ್ಬೇಕು. ಅವನು ಗಾಬರಿ ಆದ, ಅಯ್ಯೋಕಪ್ಪ ಇಷ್ಟೊಂದು ಮೀನುಗಳು ಸತ್ತು ಹೋಗ್ತಾ ನಾನು ಮುಟ್ಟಿದ್ರೆ, ಹೊರಗಡೆ ಬಂದ ನೀರಿಂದ, ಬೇಡ ಬೇಡ ಮೀನ ಕೊಲ್ಲೋದು ಬೇಡ ಅಂತ. ಅದನ್ನು ಪುಟ್ಟ ಗಿಡ ಇತ್ತು, ಆ ಗಿಡ ಮುಟ್ಟಿದ, ಮುಟ್ಟಿದ ತಕ್ಷಣ ಸಿಡ್ಲು ಹೊಡೆದ ಹಾಗೆ ಚಕ್ಕನ ಬೆಂಕಿ ಹತ್ಕೊಂಡು ಬರಬರಬ ಸುಟ್ಟು ಬೂದಿ ಆಗೋಯ್ತು. ಅವನಂತ ಇದು ನನ್ನಲ್ಲಿ ಏನೋ ಒಂದು ಶಕ್ತಿ ಸೇರ್ಕೊಂಡ್ಬಿಟ್ಟಿದೆ, ನಾನು ಮುಟ್ಟಿದ್ದೆಲ್ಲ ಬೆಂಕಿ ಆಗ್ತಾ ಇದೆ, ಯಾಕಾಯ್ತು ಇದು, ಹಾಗೆ ನನ್ನ ದೋಷನ ಲಾಭನ ಇದು, ಅದು ಪ್ರಯೋಜನ ಇದೆಯಾ, ಯಾರು ನನ್ನ ಹತ್ರ ಯಾರು ಮನುಷ್ಯರು ಬಂದ್ರೆ ಗತಿ ಏನು, ಯಾರಾದ್ರು ಮುಟ್ಟಿಬಿಟ್ಟರೆ ಸುಟ್ಟು ಹೋಗಿ ತತ್ತೋಗ್ತಾರಲ್ಲ ಅವರು,

0: ಅಂಥೇಳಿ ಇದು ಯಾವ ಶಕ್ತಿ ನೋಡಬೇಕು ಅಂತ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ. ನೀವು ಗಮನಿಸಿದ್ರೆ ಸ್ನೇಹಿತರೆ, ಅಲ್ಲಿಂದ ಯಾಕೆ ಹೇಳ್ಕೊಂಬರ್ತಿದ್ದೇನೆ ಇದೆಲ್ಲ ಅಂದರೆ, ಹಂತ ಹಂತವಾಗಿ ಹೇಗೆ ವಿಶ್ವಾಮಿತ್ರ ಮೇಲಕ್ಕೆ ಏರಿದ ಅಂತ. ಒಂದೇ ಸಲ ಪಟ್ಟ ಅಂತ ಹೋಗಲಿಲ್ಲ ಮೇಲೆ, ಹೇಗೆ ಹಂತ ಹಂತವಾಗಿ ಬೆಳ್ಕೊಂಡು ಹೋಯಿತು. ದೇಹದಲ್ಲಿ ಬೇರೆ ಬದಲಾವಣೆ ಆಗಿದೆ ಅನಿಸ್ತು. ಧ್ಯಾನ ಮಾಡೋಕ್ಕೆ ಶುರು ಮಾಡಿದ, ಆಳವಾದ ಧ್ಯಾನಕ್ಕೆ ಹೋದ. ತುಂಬ ಆಳ ಧ್ಯಾನಕ್ಕೆ ಹೋದಾಗ ಒಂದು ದಿವಸ ಅವನು ಅಂತರ್ಮುಖಿ ಆದಾಗ ಅವನ ಹೃದಯದಲ್ಲಿ ಒಂದು ದೊಡ್ಡ ಬೆಳಕು ಕಂಡಂಗಾಯ್ತು.
1: ವಿಶ್ವಾಮಿತ್ರೋ ಬ್ರಹ್ಮವೇತ್ತ ಸೃಷ್ಟಿ ಸೃಷ್ಟಿ ಪ್ರತಿಖ್ಯಾತ.
0: ಬಹಳ ದೊಡ್ಡ ಶಕ್ತಿ, ಜ್ಯೋತಿ ಕಂಡಂಗಾಯ್ತು. ಬಹಳ ಅತ್ಯಂತ ಶಕ್ತಿಶಾಲಿಯಾದ ಪ್ರಚಂಡವಾದದ್ದು ಜ್ಯೋತಿ ಇರೋದನ್ನು ಕಂಡ. ಯಾವುದು ಜ್ಯೋತಿ ಇದು ಅಂದಾಗ ಜ್ಯೋತಿನೇ ಮಾತಾಡೋಕೆ ಶುರು ಆಯ್ತು. ಅದು ಹೇಳ್ತು, ನಾ ಈ ಜ್ಯೋತಿ ಇದೆಯಲ್ಲಪ್ಪ, ನಿಂದೇ ಜ್ಯೋತಿ ಇದು. ದೇಹದೊಳಗೆ ಪ್ರಾಣಾಪಾನದ ನಡುವೆ ಮಥನ ನಡೀತದೆ, ಪ್ರಾಣಾಪಾನದ ಮಥನ ನಡೀತದೆ. ಆ ನಡೆದ್ರಿಂದ ದೇಹ ಬೆಚ್ಚಗಾಗಿರುತ್ತೆ. ಅದಕ್ಕೆ ನೋಡಿ, ದೇಹದಲ್ಲಿ ಚೈತನ್ಯ ಇರೋ ತನಕ ದೇಹ ಬೆಚ್ಚಗಾಗಿರುತ್ತೆ. ಚೈತನ್ಯ ಹೋದ ತಕ್ಷಣ ತಣ್ಣಗಾಗಿಬಿಡುತ್ತೆ. ಒಳಗಡೆ ಮಥನ ಆಗ್ತಾ ಇದೆ, ಪ್ರಾಣಾಪಾನಗಳು ಮಥನ ಆಗ್ತದಲ್ಲ, ಅದರಿಂದ ಉಷ್ಣ ಬರ್ತದೆ. ಅದು ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರುತ್ತೆ. ಅದು ನೀವು ನೋಡಿ, ಸ್ವಲ್ಪ ಜ್ವರ ಬಂದಾಗ ಏನಾಗುತ್ತೆ, ತುಂಬ ಸೆಕೆ ಸೆಕೆ ಆಗುತ್ತೆ, ಬಿಸಿ ಬಿಸಿ ಅನಿಸುತ್ತೆ ಎಲ್ಲಾನು. ಮತ್ತೊಬ್ಬರು ಕೈ ಮಾಡಿದ್ರೆ ಜಾಸ್ತಿ ಬಿಸಿ ಇದೆ, ಮೈ ಬಿಸಿ ಇದೆ ಅಂತೀವಿ. ಅಂದರೆ ದೇಹದಿಂದ ಹೆಚ್ಚಿನ ಉಷ್ಣ ಹೊರಗೆ ಹೋಗೋಕೆ ಶುರು ಆಗುತ್ತೆ. ನೀನು ಎಷ್ಟು ಮಟ್ಟಿಗೆ ತಪಸ್ಸು ಮಾಡಿ ಒಳಗಿರೋ ಜ್ಯೋತಿ, ಆತ್ಮಜ್ಯೋತಿಯನ್ನು ಕಂಡುಕೊಂಡಿದ್ದಿ ಅಂದರೆ, ನಿನ್ನ ಮೈಯಲ್ಲಿ ವಿಪರೀತ ಉಷ್ಣ ಇದೆ ಈಗ. ಅದು ದೇಹಕ್ಕೆ ಎಷ್ಟು ಬೇಕು ಇಟ್ಕೊಳ್ಳುತ್ತೆ, ಉಳುಕಿದ್ದೆಲ್ಲ ಹೊರಗೆ ಕೊಡುತ್ತೆ, ಮುಟ್ಟಿದ್ದೆಲ್ಲ ಭಸ್ಮ ಆಗಿ ಹೋಗ್ತದೆ. ಹಾಗೆ ನಾನೇನು ಮಾಡಬೇಕು ಅಂದವನು. ನೋಡು, ಈ ಶಕ್ತಿ ಇದೆಯಲ್ಲ, ಒಳಗಡೆ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದು ದೊಡ್ಡ ಸಾಧನೆ. ಅದು ತಪಸ್ಸು, ಇದನ್ನು ಸಾಧಿಸಿಬಿಟ್ಟಿದೆ. ಈ ಜ್ಯೋತಿ ಇದೆಯಲ್ಲ, ಇದನ್ನು ಪ್ರಾಣ ಜ್ಯೋತಿ ಅಂತ ಕರೀತಾರೆ. ಈ ಪ್ರಾಣ ಜ್ಯೋತಿಯನ್ನು ಸರಿಯಾಗಿ ಬಳಸ್ಕೋಬೇಕು ನೀನು. ಹಾಗಾದ್ರೆ ಏನು ಮಾಡಬೇಕು ನಾನು? ಮೈ ಸುಡಬಾರದಲ್ಲ, ಮತ್ತೊಬ್ಬರು ಸುಡಬಾರದಲ್ಲ ಅಂತ ಇಲ್ಲ. ನೀ ಸುಡಬಾರದು ಅಂದರೆ ಸುಡಲ್ಲ. ಚೆನ್ನಾಗಿದೆ ನೋಡಿ, ನೀನು ಹಾಗೆ ಗೊತ್ತಿಲ್ಲದಂಗೆ ಹೋದ್ರೆ ಸುಟ್ಬಿಡುತ್ತೆ ಅದು. ನೀ ಸಂಕಲ್ಪ ರಹಿತವಾಗಿದ್ದರೆ, ಚೆನ್ನಾಗಿರೋ ಮಾತಿದ್ದು ಹೇಳಬೇಕು ನಾನು, ನೀನು ಸಂಕಲ್ಪ ರಹಿತವಾಗಿ ಏನಾದರೂ ಕೆಲಸ ಮಾಡಿದ್ರೆ ಸುಟ್ಟು ಹಾಕುತ್ತೆ. ಸಂಕಲ್ಪದಿಂದ ಮಾಡಿದರೆ ಒಳ್ಳೇದಾಗತ್ತೆ. ಅವನು ಕೇಳಿದ ಹಾಗಾದ್ರೆ ಇಷ್ಟೊಂದು ಮೀನು ಸತ್ತೋಯ್ತಲ್ಲ ನನ್ನಿಂದಾಗಿ, ಪ್ರಾಣ ವಾಪಸ್ ಕೊಡ್ಬೋದಾ ಅಂತ? ಕೊಡ್ಬೋದು. ಅದರಲ್ಲೇನಿದೆ, ನೀನು ಮನಸ್ಸು ಮಾಡಿ ಸಂಕಲ್ಪದಿಂದ ಆಗಬೇಕು ಪ್ರಾಣ ಬರಲಿ ಅಂತ ಬಂದ್ಬಿಡ್ತದೆ ಅಂದ. ಇನ್ನು ಉದಾಹರಣೆ ಕೊಡಬೇಕು ನಾನು ಹೇಗೆ ಅಂತ, ಸ್ವಲ್ಪ ಮಾಡರ್ನ್ ಎಕ್ಸಾಂಪಲ್ ಕೊಡೋದಾದರೆ, ಇಲೆಕ್ಟ್ರಿಕ್ ವೈರ್ ನೀವು ನೋಡಿರ್ಬೇಕು. ಕೆಲವೊಂದು ಸಲ ಈ ಮನೆ ಕೆಲಸ ಫ್ಲೋರಿಂಗ್ ಎಲ್ಲ ಬರ್ತಾರಲ್ಲ, ಅವ್ರೇನು ಪ್ಲಗ್ ಪಿನ್ ಬೇಕು ಹಾಕಲ್ಲ ಅವರು, ಸುಮ್ಮನೆ ಎರಡು ವೈರ್ ಫಿಕ್ಸ್ ಮಾಡ್ತಾರೆ ಹಂಗೆ ಒಳಗಡೆ ನೋಡಿದಿರೋದನ್ನ. ಭಾರಿ ಡೇಂಜರಸ್ ಅದು. ವೈರ್ ಹಿಂಗೆ ಇರ್ತವೆ, ಕರೆಂಟ್ ಇದೆ ಒಳಗಡೆ, ಮುಟ್ಟಿದ್ರೆ ಶಾಕ್ ಹೊಡಿತದೆ ನಿಮಗೆ. ಅದು ವೈರ್ ಹಂಗೆ ಹೇಳಿದ್ರೆ ಶಾಕ್ ಹೊಡಿತದೆ. ಅದೇ ವೈರ್ಗೆ ಒಂದು ಪ್ಲಗ್ ಪಿನ್ ಹಾಕಿಟ್ಬಿಟ್ರೆ ನೀವು ಬೇಕಾದಲ್ಲಿ ಮಾತ್ರ ಬಳಸ್ಬೋದು. ನಿಮ್ಮ ಯಾವ ಇಕ್ವಿಪ್ಮೆಂಟ್ ಆದರೂ ಬಳಸ್ಬೋದಲ್ಲ, ಫ್ರಿಜ್ ಉಪಯೋಗಿಸ್ಬೋದು, ಏನು ಬೇಕಾದ್ರೂ ಬಳಸ್ಬೋದು ನೀವು. ಅದು ಪ್ರಯೋಜನಕಾರಿ ಆಗೋದು ಯಾವಾಗ ಅಂದರೆ, ಒಂದು ವ್ಯವಸ್ಥೆ ಮಾಡಿದಾಗ. ವೈರನ್ನು ಸಂಕಲ್ಪ ಅಂತ ಹೇಳಿ ಸ್ವಿಚ್ ಹಾಕಿಟ್ರೆ ನಿಮಗೆ ಪ್ರಯೋಜನ ಆಗುತ್ತೆ, ಹಾಗೆ ಇಟ್ಟರೆ ಶಾಕ್ ಹೊಡಿತದೆ. ಅವ್ನು ಹೇಳಿದ ಅದು ದೇಹದಲ್ಲಿರುವಂಥ ಪ್ರಾಣಜ್ಯೋತಿ ಹಾಗೇನೇ, ನೀನು ಎಚ್ಚರ ತಪ್ಪಿ ಹಾಗೆ ನಡ್ಕೊಂಡ್ಬಿಟ್ರೆ ಅದು ವಾತಾವರಣ ಭಸ್ಮ ಮಾಡುತ್ತೆ, ಸಂಕಲ್ಪದಿಂದ ಮಾಡಿದಾಗ ಒಳ್ಳೇದಾಗತ್ತೆ ಅಂತ. ಹಾಗಾದ್ರೆ ಮಾಡ್ತೀನಿ ಅಂತಾನೆ, ವಾಪಸ್ ಹೋಗ್ತಾನೆ. ಮೀನು ತೇಲಾಡ್ತಿರ್ತಾವೆ ಸತ್ತ ಮೀನುಗಳು ನೀರಲ್ಲಿ, ಇವನು ಹೋಗ್ತಾನೆ ಧ್ಯಾನ ಮಾಡಿ ಈ ಮೀನುಗಳಿಗೆಲ್ಲ ಪ್ರಾಣ ಬರಲಿ ಅಂತ ಹೇಳ್ತಾ ಕೈ ಇಡ್ತಾನೆ. ಎಲ್ಲ ಮೀನುಗಳು ಜೀವದಿಂದ ಬಂದು ಸರ್ರ ಅಂತ ನೀರಲ್ಲಿ ಹೋಗ್ಬಿಡ್ತಾನೆ. ವಾಪಸ್ ಬಂದು ಆ ಮರ ಮುಡ್ತಾನೆ, ನನ್ನಿಂದ ಭಸ್ಮವಾದಂಥ ಮರ, ಮತ್ತು ಮೊದಲು ಹಾಗೆ ನಳನಡಿಸ್ತಾ ಇರಲಿ ಅಂತ ಚಕ್ ಅಂತ ಮರ ಹಾಗೆ ಬಂದ್ಬಿಡುತ್ತೆ. ಅವನು ಬೆರಗಾಗ್ಬಿಟ್ಟ, ನನಗೆ ಏನೋ ಸಿದ್ಧಿ ಆಯ್ತಿದ್ರು. ಹಾಗಾದರೆ ಏನೇ ಮಾಡಿದರೂ ಕೂಡ ಸಂಕಲ್ಪ, ನಾವು ಕೂಡ ಹಾಗೆ ಮಾಡಬೇಕಾಗತ್ತೆ ಅನಿಸುತ್ತೆ. ಯಾವುದು ಸಂಕಲ್ಪ ರಹಿತವಾಗಿ ಮಾಡಿದಂಥ ಕಾರ್ಯ ವ್ಯರ್ಥ ಆಗ್ತದೆ, ಅನಾಹುತ ಆಗುತ್ತೆ. ಸಂಕಲ್ಪ ಸರಿಯಾಗಿದ್ದರೆ ಒಳ್ಳೆ ಕೆಲಸ ಆಗ್ತದೆ ಅಂತ ಒಂದು ಪಾಠ ನಮ್ಗೆ ಬಂದಿರೋದು. ಮಹತನ ಹಾಗಾದರೆ ಅವನಂತ ನನಗೆ ಪ್ರಾಣ ಸೃಷ್ಟಿ ಮಾಡೋದು ಭಾಳ ಸುಲಭ ಅಂದಂಗೆ ಆಯ್ತಲ್ಲ. ಹಾಗಾದ್ರೆ ಈಗ ಒಂದು ಸಲ ಪ್ರಾಣ ಜ್ಯೋತಿ ಅಂತ ಗೊತ್ತಾದರೆ ಪ್ರಾಣ ತೆಗೆಯೋದು ಎಷ್ಟು ಸುಲಭನೋ, ಪ್ರಾಣ ಕೊಡೋದು ಅಷ್ಟೇ ಸುಲಭ ಆಯಿತು. ಅಂದರೆ ಪಾತ್ರೆಯಲ್ಲಿ ನೀರು ಸುರಿದಂಗೆ ಆಯ್ತಲ್ಲ. ಪ್ರಾಣ ಜ್ಯೋತಿ ಬರ್ಬೇಕಾದ್ರೆ ಅದು ಸಾಧನೆ ಬೇಕು. ಅದು ಗೊತ್ತಾದ್ದಾನ ಭೂ ಸುಲಭ ಆಗಿಬಿಡ್ತು ಅಂತ ಹೇಳ್ತಾನೆ. ಹಾಗಾದರೆ ಒಂದು ವಿಚಾರ ಬಂತು ಅವನಿಗೆ, ಇಲ್ಲೆಲ್ಲ ಪ್ರಾಣಗಳು, ಇಷ್ಟೊಂದು ಜೀವಗಳ ಪ್ರಾಣಗಳಿದ್ದಾವೆ, ಈ ಎಲ್ಲ ಪ್ರಾಣಗಳಿಗೂ ಕಾರಣವಾದಂಥ ಮೂಲ ಪ್ರಾಣ ಒಂದಿರಬೇಕಲ್ಲ, ಆತ್ಮನೋ ಪರಮಾತ್ಮ ಅಂತ ಹೇಳ್ತೀವಿ ಹಾಗೆ, ಎಲ್ಲ ಪ್ರಾಣಗಳಿಗೂ ಮೂಲವಾದಂಥ ಪ್ರಾಣ ಇರಬೇಕಲ್ಲ, ಅದು ಹೇಗಿರಬೇಕು, ಹುಡುಕಬೇಕು ಅಂತ ತಪಸ್ಸಿಗೆ ಕೂತ್ಕೊಂಡ. ಒಂದು ಮಾತು ದಯವಿಟ್ಟು ನೆನೆಸ್ಬೇಕು ಸ್ನೇಹಿತರೆ, ಏನೇನು ಹುಡುಕೋ ಕೊಟ್ಟಿದ್ದಾನೆ ವಿಶ್ವಾಮಿತ್ರ? ಈಗ ಜಗತ್ತಿಗೆ ಕಾರಣವಾದಂಥ ಪ್ರಾಣಶಕ್ತಿಯನ್ನು ಹುಡುಕ ಕೊಟ್ಟಿದ್ದಾನೆ. ಈ ಪ್ರಾಣ ತಪಸ್ಸಿನೊಳಗೆ ವಶಿಷ್ಠರು ಇಲ್ಲ, ವಶಿಷ್ಠರಿಗೆ ಶಿಕ್ಷೆ ಮಾಡಬೇಕು ಅಂತ ಇಲ್ಲ, ಅಸ್ತ್ರಗಳನ್ನು ತರಬೇಕು ಅಂತ ಇಲ್ಲ. ದಯವಿಟ್ಟು ನೋಡಬೇಕಾದಿದ್ದು ಬಹಳ ಮುಖ್ಯ. ವಿಶ್ವಾಮಿತ್ರನ ಚಿಂತನೆಯಲ್ಲಿ ಹೇಗೆ ಬದಲಾವಣೆ ಆಯಿತು ಅಂದರೆ, ಈಗ ಸ್ವಂತದ ಯಾವ ಅಪೇಕ್ಷೆನೂ ಅವನಿಗಿಲ್ಲ.

ಕೇಳುಗರೆ, ಇದುವರೆಗೂ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸುವುದರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ

0: ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ. ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

ಕೇಳುಗರೆ, ಇನ್ನು ಮುಂದೆ ನಮ್ಮನಲ್ಲಿ ಇದರಿಂದ ವಿಜ್ಞಾನ ವಿಸ್ಮಯ ಗ್ಲಾಕೋಮ ಕಣ್ಣಿನ ಬೆಳಕನ್ನ ಕದಿಯುವ ಮೌನಕಳ್ಳ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ಲಾಕೋಮ ಕಣ್ಣಿನ ಬೆಳಕನ್ನೇ ಕದಿಯುವ ಮೌನಕಳ್ಳ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಗ್ಲಾಕೋಮ ಅಂದರೆ ಕಣ್ಣಿನ ಒತ್ತಡದ ಕಾಯಿಲೆ, ಗಂಭೀರವಾದ ಕಣ್ಣಿನ ಸಮಸ್ಯೆ. ಕಣ್ಣಿನ ಒಳಗೆ ದ್ರವದ ಪ್ರಮಾಣ ಹೆಚ್ಚಾಗಿ ಒತ್ತಡವು ಅಧಿಕಗೊಂಡಾಗ ಇದು ಸಂಭವಿಸುತ್ತದೆ. ಈ ಒತ್ತಡವು ನಮ್ಮ ದೃಷ್ಟಿಗೆ ಕಾರಣವಾಗುವ ಅತ್ಯಂತ ಸೂಕ್ಷ್ಮವಾದ ಮುಖ್ಯ ನರ್ವನ್ನ ಅಂದರೆ ಆಪ್ಟಿಕಲ್ ನರ್ವ್ ನಿಧಾನವಾಗಿ ಹಾನಿಗೊಳಿಸುತ್ತದೆ. ಓಪನ್ ಹ್ಯಾಲಾಂಗ್ ಗ್ಲಾಕೋಮ ಎಂದು ಕರೆಯಲ್ಪಡುವ ನಿರ್ದಿಷ್ಟ ರೀತಿಯ ಗ್ಲಾಕೋಮದ ಬಗ್ಗೆ ಆತಂಕಕಾರಿ ವಿಷಯವೆಂದರೆ ಇದು ಸಾಮಾನ್ಯವಾಗಿ ತಲೆನೋವು ಅಥವಾ ಕಣ್ಣಿನ ನೋವಿನಂತಹ ಯಾವುದೇ ಲಕ್ಷಣಗಳನ್ನು ಹೊಂದಿರುವುದಿಲ್ಲ. ಹಾಗಾದರೆ ಏನಿದು ಗ್ಲಾಕೋಮ ಎನ್ನುವುದಾದರೆ, ಜನರಿಂದ ಕಿಕ್ಕಿರಿದು ತುಂಬಿರುವ ಒಂದು ಕ್ರೀಡಾಂಗಣವನ್ನು ಕಲ್ಪಿಸಿಕೊಳ್ಳಿ. ಅಲ್ಲಿಗೆ ಜನರು ಸುಲಭವಾಗಿ ಒಳಗೆ ಬರಲು ಮತ್ತು ಹೊರಗೆ ಹೋಗಲು ದಾರಿ ಇರುತ್ತದೆ. ಒಂದು ವೇಳೆ ಕ್ರೀಡಾಂಗಣದಿಂದ ಹೊರ ಹೋಗುವ ದ್ವಾರಗಳನ್ನು ಇದ್ದಕ್ಕಿದ್ದಂತೆ ಮುಚ್ಚಿ ಒಳಬರುವವರ ಸಂಖ್ಯೆ ಮುಂದುವರೆದರೆ ಏನಾಗಬಹುದು ಹೇಳಿ? ಹೌದು, ಕ್ರೀಡಾಂಗಣದಲ್ಲಿ ಜನದಟ್ಟಣೆ ಮಿತಿ ಮೀರಿ ಜನರು ಗೋಡೆಗಳಿಗೆ ಸಿಲುಕಿ ಅಪ್ಪಚ್ಚಿಯಾಗುತ್ತಾರೆ ಅಲ್ಲವೇ? ಹೌದು, ನಮ್ಮ ಕಣ್ಣು ಕೂಡ

ದ್ರವದಿಂದ ತುಂಬಿದೆ. ಒಂದು ಇದು ಚೆಂಡಿನಂತಿದೆ. ಈ ದ್ರವವು ನಿರಂತರವಾಗಿ ಕಣ್ಣಿನೊಳಗೆ ಬರುತ್ತಾ ಮತ್ತು ಹೊರಹೋಗುತ್ತಾ ಇರುತ್ತದೆ. ಗ್ಲಾಕೋಮಾ ಕಾಯಿಲೆಯಲ್ಲಿ ಈ ದ್ರವವು ಹೊರಹೋಗುವ ಕಣ್ಣಿನ ಸೂಕ್ಷ್ಮ ನಾಳಗಳಲ್ಲಿ ಅಡಚಣೆ ಉಂಟಾಗುತ್ತದೆ. ಇದರಿಂದಾಗಿ ಕಣ್ಣಿನಲ್ಲಿ ಅತಿಯಾದ ದ್ರವವು ಶೇಖರಣೆಯಾಗುತ್ತದೆ. ಇದು ಕಣ್ಣಿನ ಒತ್ತಡವನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ. ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ಆಪ್ಟಿಕಲ್ ನರ್ವ್ ಅಂದರೆ ದೃಷ್ಟಿ ನರ ಇರುತ್ತದೆ. ಇದು ಮಿದುಳಿಗೆ ದೃಷ್ಟಿಯ ಸಂದೇಶವನ್ನು ಕೊಂಡೊಯ್ಯುವ ಸುಮಾರು ದೃಷ್ಟಿಯ ನರಗಳು ಸುರಕ್ಷಿತವಾಗಿರುವುದರಿಂದ ಸಾಮಾನ್ಯ ದೃಷ್ಟಿ ಸ್ಪಷ್ಟವಾಗಿ ಇರುತ್ತದೆ. ಹೀಗಾಗಿ ರೋಗಿಗಳಿಗೆ ಇದರ ಅರಿವೇ ಆಗುವುದಿಲ್ಲ. ಆಪ್ಟಿಕಲ್ ನರಗಳ ಹಾನಿ ಮುಂದುವರೆದಂತೆ ಸುರಂಗ ದೃಷ್ಟಿ ಅಂದರೆ ಎರಡು ಕಣ್ಣುಗಳ ಮುಂದೆ ಕಿರಿದಾದ ಪೈಪ್ ಮೂಲಕ ನೋಡುವಂತೆ ಮತ್ತು ಹೆಚ್ಚು ರೋಗ ಮುಂದುವರೆದಂತೆ ದೃಷ್ಟಿ ಸಂಪೂರ್ಣ ನಷ್ಟಕ್ಕೆ ಕಾರಣವಾಗುತ್ತದೆ. ಈ ರೀತಿ ಉಂಟಾಗುವ ಅಂಧತ್ವವನ್ನು ಪುನಃ ಸರಿಪಡಿಸಲು ಸಾಧ್ಯವಿಲ್ಲ. ಇದಕ್ಕೆ ಯಾವುದೇ ಚಿಕಿತ್ಸೆಯೂ ಇಲ್ಲ. ಕಾಯಿಲೆಯ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವುದು ಏಕೈಕ ಪರಿಹಾರವಾಗಿದೆ. ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡಲು ಈಗ ಅತ್ಯುತ್ತಮ ಔಷಧಿಗಳು ಬಂದಿವೆ. ಇದರಿಂದಾಗಿ ಇನ್ನುಳಿದ ಆರೋಗ್ಯಕರ ನರಗಳನ್ನು ರಕ್ಷಿಸಬಹುದು ಮತ್ತು ಕೇಂದ್ರ ದೃಷ್ಟಿ ನಶಿಸದಂತೆ ಕಾಪಾಡಬಹುದು. ಹಾಗಾದರೆ ಇದನ್ನು ಪತ್ತೆ ಹಚ್ಚುವ ವಿಧಾನವನ್ನು ನೋಡುವುದಾದರೆ ಸ್ಥಳೀಯ ಕನ್ನಡಕದ ಅಂಗಡಿಗಳಲ್ಲಿ ಕೇವಲ ಓದುವ ಕನ್ನಡಕದ ನಂಬರ್ ಪರೀಕ್ಷಿಸಿಕೊಳ್ಳುವುದರಿಂದ ಗ್ಲಾಕೋಮವನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಅದನ್ನು ಪತ್ತೆ ಹಚ್ಚಲು ವಿಶೇಷ ಯಂತ್ರಗಳು ಮತ್ತು ಪರಿಣಿತ ನೇತ್ರ ತಜ್ಞರ ಅಗತ್ಯವಿರುತ್ತದೆ. ನಮ್ಮ ದೃಷ್ಟಿಯನ್ನು ಉಳಿಸಿಕೊಳ್ಳಲು ಅವರು ನರಗಳ ಗಾತ್ರವನ್ನು ಅಳೆಯುವ ಸ್ಕ್ಯಾನ್ ಮತ್ತು ಸುತ್ತಮುತ್ತಲಿನ ದೃಷ್ಟಿಹೀನತೆ ಗುರುತಿಸುವಂತಹ ಸುಧಾರಿತ ಪರೀಕ್ಷೆಗಳನ್ನು ಮಾಡಿಕೊಡುತ್ತಾರೆ. ಆರಂಭದಲ್ಲಿ ಸಮಸ್ಯೆ ಪತ್ತೆಯಾದರೆ ದಿನನಿತ್ಯದ ಹೈಡ್ರಾಪ್ ಅಂದರೆ ಕಣ್ಣಿನ ಹನಿಗಳು ಅಥವಾ ಶಸ್ತ್ರಚಿಕಿತ್ಸೆಯ ಮೂಲಕ ನಿಮ್ಮ ದೃಷ್ಟಿಯನ್ನು ಉಳಿಸಿಕೊಳ್ಳಬಹುದಾಗಿದೆ. 10 ಲಕ್ಷ ಸೂಕ್ಷ್ಮ ನರಗಳ ಕಂತೆ ಕಣ್ಣಿನ ಒತ್ತಡ ಹೆಚ್ಚಾದಂತೆಲ್ಲ ಈ ನರಗಳು ಹಿಂಭಾಗದ ಗೋಡೆಗೆ ಸಿಲುಕಿ ನಿಧಾನವಾಗಿ ನಿಧಿಸಲು ಆರಂಭಿಸುತ್ತವೆ. ಅದನ್ನೇ ಗ್ಲಾಕೋಮಾ ಎನ್ನಲಾಗುತ್ತದೆ. ಆರಂಭದಲ್ಲಿ ನಮ್ಮ ಸುತ್ತಮುತ್ತಲಿನ ದೃಷ್ಟಿಗೆ ಅಂದರೆ ಪ್ರೈಮರಿ ವಿಷನ್ಗೆ ಕಾರಣವಾಗುವ ನರಗಳು ನಾಶವಾಗುತ್ತವೆ. ಆದರೆ ಕೇಂದ್ರ ದೃಷ್ಟಿಯ ನರಗಳು ಸುರಕ್ಷಿತವಾಗಿರುವುದರಿಂದ ಸಾಮಾನ್ಯ ದೃಷ್ಟಿ ಸ್ಪಷ್ಟವಾಗಿ ಇರುತ್ತದೆ. ಹೀಗಾಗಿ ರೋಗಗಳಿಗೆ ಇದರ ಅರಿವೇ ಆಗುವುದಿಲ್ಲ. ಹಾಗಾದರೆ ನಾವು ಪದೇ ಪದೇ ಕೇಳುವ ಪ್ರಶ್ನೆಗಳನ್ನು ನೋಡುವುದಾದರೆ ಗ್ಲಾಕೋಮಾ ಪರೀಕ್ಷೆಯನ್ನು ಯಾವ ವಯಸ್ಸಿನಿಂದ ಪ್ರಾರಂಭಿಸಬೇಕು ಎಂದರೆ 40 ವರ್ಷ ದಾಟಿದ ನಂತರ ಗ್ಲಾಕೋಮಾ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ 40 ವರ್ಷದ ನಂತರ ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಕುಟುಂಬದಲ್ಲಿ ಯಾರಿಗಾದರೂ ಗ್ಲಾಕೋಮಾ ಇದ್ದರೆ ಇದು ನಿಮಗೂ ಬರುವ ಸಾಧ್ಯತೆ ಹೆಚ್ಚು. ಜೀವಮಾನವಿಡೀ ಕಣ್ಣಿಗೆ ಹನಿಗಳನ್ನು ಎಷ್ಟು ದಿನ ಹಾಕಬೇಕು? ಜೀವಮಾನವಿಡೀ ಹಾಕಲೇಬೇಕು. ಮಧುಮೇಹ ಅಥವಾ ರಕ್ತದೊಡ್ಡದಂತೆ ಗ್ಲಾಕೋಮಾ ಕೂಡ ಜೀವನ ಪರ್ಯಂತ ಇರುವ ಕಾಯಿಲೆ. ಕಣ್ಣಿನ ಒತ್ತಡ ಕಡಿಮೆಯಾಗಿದೆ ಎಂದು ಡ್ರಾಪ್ ನಿಲ್ಲಿಸಿದರೆ ಒತ್ತಡವು ಮತ್ತೆ ಇದ್ದಕ್ಕಿದ್ದಂತೆ ಹೆಚ್ಚಾಗುವ ಅಪಾಯವಿರುತ್ತದೆ. ಆಯುರ್ವೇದ ಅಥವಾ ಇತರ ಪರ್ಯಾಯ ಚಿಕಿತ್ಸೆಗಳು ಸೂಕ್ತವೆ ಎಂದು ಪ್ರಶ್ನಿಸಬಹುದು. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಅಲೋಪತಿ ಹೈಡ್ರಾಪ್ಗಳು ಮಾತ್ರ ದೃಷ್ಟಿ ನರವನ್ನು ರಕ್ಷಿಸಬಲ್ಲವು. ನೀವು ಬೇರೆ ಯಾವುದೇ ಚಿಕಿತ್ಸೆ ಪಡೆದರೂ ನಿಮ್ಮ ನೇತ್ರ ತಜ್ಞರು ಸೂಚಿಸಿದ ಹೈಡ್ರಾಪ್ಗಳನ್ನು ಬಳಸುವುದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಯೋಗಾಸನ ಮಾಡಬಹುದೇ? ಖಂಡಿತ ಮಾಡಬಹುದು. ಆದರೆ ಶೀರ್ಷಾಸನ, ಅಧೋಮುಖ ಶ್ವಾಸನಾಸನಗಳಂತಹ ತಲೆಯನ್ನು ಕೆಳಗೆ ಮಾಡುವ ಆಸನಗಳನ್ನು ಮತ್ತು ಉಸಿರನ್ನು ಬಿಗಿಯಿಡುವ ಕ್ರಿಯೆಗಳನ್ನು ತಪ್ಪಿಸಬೇಕು. ಯಾವ ರೀತಿ ಆಹಾರ ಪದ್ಧತಿ ಸಹಕಾರಿ ಎಂದರೆ ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡುವ ಯಾವುದೇ ನಿರ್ದಿಷ್ಟ ಆಹಾರವಿಲ್ಲ. ಆದರೆ ಮಲಬದ್ಧತೆಯಿಂದಾಗಿ ಮಲವಿಸರ್ಜನೆಗೆ ಮಂಕಾಗುವುದರಿಂದ ಕಣ್ಣಿನ ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ನಾರಿನ ಅಂಶವಿರುವ ಆಹಾರವನ್ನು ಸ್ವಲ್ಪ ಹೆಚ್ಚಾಗಿ ಸೇವಿಸಿ. ಒತ್ತಡ ಕಡಿಮೆ ಮಾಡಲು ಯಾವುದಾದರೂ ವ್ಯಾಯಾಮಗಳಿವೆ? ಹೌದು, ದಿನನಿತ್ಯ 1 ಗಂಟೆ ಧ್ಯಾನ ಮಾಡುವುದರಿಂದ ಕಣ್ಣಿನ ಒತ್ತಡ ಕಡಿಮೆಯಾಗುತ್ತದೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಸಮಯದಲ್ಲಿ ಅಭಾವವಿದ್ದರೆ 365 ಬ್ರೀತಿಂಗ್ ತಂತ್ರ ಬಳಸಿ. 5 ಸೆಕೆಂಡುಗಳ ಕಾಲ ಉಸಿರನ್ನು ತೆಗೆದು ಒಳಗೆ ತೆಗೆದುಕೊಳ್ಳಿ. 5 ಸೆಕೆಂಡುಗಳ ಕಾಲ ಉಸಿರನ್ನು ಹೊರಗೆ ಬಿಡಿ. ಇದನ್ನು ದಿನಕ್ಕೆ 3 ಬಾರಿಯಂತೆ ತಲಾ 5 ನಿಮಿಷಗಳ ಕಾಲ ಮಾಡಲೇಬೇಕಾಗುತ್ತದೆ. ಗ್ಲಾಕೋಮಾ ನಿಯಂತ್ರಣಕ್ಕಾಗಿ ವಿಕ್, ಈಜು ಅಥವಾ ಮೊಬೈಲ್, ಟಿವಿ ನೋಡುವುದನ್ನು ಕಡಿಮೆ ಮಾಡಬೇಕು ಅಂತ ಹಾಗೇನೂ ಇಲ್ಲ. ಇಂತಹ ಚಟುವಟಿಕೆಗಳು ಕಣ್ಣಿನ ಒತ್ತಡದ ಮೇಲೆ ಯಾವುದೇ ವೈಜ್ಞಾನಿಕ ಪರಿಣಾಮ ಬೀರುವುದಿಲ್ಲ. ನೇತ್ರ ತಜ್ಞರನ್ನು ಎಷ್ಟು ದಿನಗಳೊಮ್ಮೆ ಭೇಟಿ ಮಾಡಬೇಕು?

0: ಬೇಕು ಎಂದರೆ ಗ್ಲಾಕೋಮಾ ರೋಗಿಗಳು ಪ್ರತಿ 3-4 ತಿಂಗಳಿಗೊಮ್ಮೆ ವೈದ್ಯರನ್ನು ಭೇಟಿ ಮಾಡಲೇಬೇಕು. ಕಾಯಿಲೆ ಇಲ್ಲದವರು 40 ವರ್ಷ ದಾಟಿದ ನಂತರ ವರ್ಷಕ್ಕೊಮ್ಮೆ ಸಂಪೂರ್ಣ ಕಣ್ಣಿನ ತಪಾಸಣೆ ಮಾಡಿಕೊಳ್ಳುವುದು ಉತ್ತಮ. ಹಾಗಾಗಿ ಗ್ಲಾಕೋಮಾ ತಪಾಸಣೆಗಾಗಿ ನೇತ್ರ ತಜ್ಞರನ್ನು ಭೇಟಿ ಮಾಡುವುದು ಅತ್ಯುತ್ತಮ ಸಲಹೆಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಕಣ್ಣಿನ ಬೆಳಕನ್ನೇ ಗದಿವ ಮೌನಗಳ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚನ ಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ಲಾಕೋಮಾ ಕಣ್ಣಿನ ಬೆಳಕನ್ನ ಕದಿಯುವ ಮೌನ ಕಳ್ಳ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕಾರ್ಜಿಕೇರವರು ಪ್ರಸ್ತುತಪಡಿಸುವ ಕರುನಾಡು ಬಾ ಬೆಳಿಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

0: ಇದು 20ನೇ ಶತಮಾನದ ಮೊದಲ ದಶಕದಲ್ಲಿ 1910-12 ಆ ಸಮಯಕ್ಕೆ
1: ದಕ್ಷಿಣ ಆಫ್ರಿಕಾದ ಬೋಮೇರ್ ಯುದ್ಧ ನಡೆದಂತ ಒಂದು ಘಟನೆ. ಯುದ್ಧ ಬಹಳ ಘೋರ ಆಗಿತ್ತು. ಯುದ್ಧದ ವರದಿಗಳನ್ನ ಪತ್ರಿಕೆಗಳಿಗೆ ಕಲಿಸೋದಕ್ಕೆ ಬೇಕೇ ಬೇಕಾದಷ್ಟು ದೇಶದ ಪತ್ರಿಕಾ ವರದಿಗಾರರು ಅಲ್ಲಿ ಬಂದಿದ್ರು.

ಅದರಲ್ಲಿ ಇಂಗ್ಲೆಂಡ್ ನಿಂದ ಬಂದಂತ ಒಬ್ಬ ದಡೂತಿ ವ್ಯಕ್ತಿ, ದೊಡ್ಡ ಮೈ, ಯಾವಾಗಲೂ ಮೂಗಿನ ಮೇಲೆ ಕೋಪ. ಅವನ ಹೆಸರು ವಿನ್ಸ್ಟನ್ ಚರ್ಚಿಲ್ ಅಂತ. ಅವನ ಬಾಯಲ್ಲಿ ಯಾವಾಗಲೂ ಚಿರುಟಿ. ಪತ್ರಿಕಾ ವರದಿಗಾರಾಗಿ ಬಂದಿದ್ದಾರೆ ಇಂಗ್ಲೆಂಡಿಂದ. ದಿನನಿತ್ಯ ಕೆಲಸ ಏನವ್ರದು, ಯುದ್ಧ ಭೂಮಿ ಬೇರೆ ಬೇರೆ ಭಾಗಕ್ಕೆ ಹೋಗಿ ಅಲ್ಲಿ ದೊರಕುವಂಥ ವಿಷಯ ಕಲೆ ಹಾಕಿ ಅವತ್ತಿದ್ದವತ್ತೇ ವರದಿ ಸಿದ್ಧಿ ಮಾಡಿ ಲಂಡನ್ನಿಂದ ಪತ್ರಿಕೆ ಕಳಿಸೋದು ಚರ್ಚಿಲ್ ಕೆಲಸ ಆಗಿತ್ತು. ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಚರ್ಚಿಲ್, ಭಾಷೆ ತುಂಬ ಚೆಂದ ಬರೆಯೋದವರು. ಆದ್ರೆ ಒಂದೇ ಒಂದು ಸಮಸ್ಯೆ ಅಂದ್ರೆ ಆತನಿಗೆ ವಿಪರೀತ ಕುತೂಹಲ. ಪತ್ರಿಕಾ ವರದಿಗಾರನಿಗೆ ಏನಿರಬೇಕು ಅದಕ್ಕಿಂತ 10 ಪಟ್ಟು ಜಾಸ್ತಿ. ಎಲ್ಲೂ ಹೋಗ್ಬಿಡೋದು, ಮೂಲಕ್ಕೆ ಹೋಗ್ಬಿಡೋದು, ಎಂತ ರಿಸ್ಕ್ ಗೊತ್ತಾ ಅದು. ಅದ್ರ ಬೆನ್ ಹತ್ತಿ ವಿಷಯ ತಿಳ್ಕೊಳ್ಳೋದಕ್ಕೆ ಎಲ್ಲಿವರೆಗೆ ಹೋಗ್ಬಿಡ್ತಿದ್ರು ಅಧ್ಯಯನ ಮಾಡೋದಕ್ಕೆ ಅಂತ. ಕೆಲವು ಸಲ ತೊಂದರೆಗೆ ಸಿಕ್ಕಾಕೊಂಡಿದ್ದು ಉಂಟು, ಈ ಸಲ ಅಂತ ತೊಂದರೆಗೆ ಸಿಕ್ಕಾಕೊಂಡ್ರು. ಎಲ್ಲರಿಗಿಂತೂ ತಾಜಾ ಮತ್ತು ಹೊಸ ವಿಷಯ ಕೊಡಬೇಕು ಅಂತ ಹೇಳಿ ಉತ್ಸಾಹದಿಂದ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಇಷ್ಟು ದೂರ ಮುಂದೆ ಹೋಗಿದ್ದು ಗೊತ್ತೇ ಇಲ್ಲ ಮನುಷ್ಯನಿಗೆ. ಸೈನಿಕರಿಗಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ, ಮುಂಚೂಣಿಗೆ ಹೋಗ್ಬಿಟ್ಟಿದ್ದಾರೆ. ಆಗ ಯುದ್ಧ ಮಾಡ್ತಿದ್ದ ಸೈನಿಕರು ತುಂಡೊಂದು ಓಡ್ತಾ ಓಡ್ತಾ ಈ ಕಡೆ ಬಂದ್ಬಿಡ್ತು. ಆ ಸೈನಿಕರ ಕಡೆ ಆಯುಧ ಎಲ್ಲ ಮುಗಿದು ಹೋಗಿದ್ದಾವೆ. ಈ ಕಡೆ ಒಂದು ಸರ್ಕಾರ ಸೇನೆ ಬಂತು, ಸುತ್ತುವರೆದು ಬಿಡ್ತು. ಅವ್ರು ಸಿಕ್ಕಾಕೊಂಡ್ರು, ಅವ್ರ ಕಡೆ ಆಯುಧಗಳೇ ಇಲ್ಲ, ಸಿಕ್ಕಾಕೊಂಡಿದ್ದಾರೆ. ಚರ್ಚಿಲ್ಲು ವಿಪರೀತ ಕುತೂಹಲ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಪೂರ್ತಿ. ಈ ಗಲಾಟೆಯಲ್ಲಿ ಸರ್ಕಾರ ಸೈನ್ಯ ಏನ್ ಮಾಡ್ತು, ಆ ವಿರೋಧಿ ಸೈನಿಕರ ಜೊತೆಗೆ ಚರ್ಚಿಲ್ರನ್ನು ಬಂಧಿಸೋಗ್ಬಿಡ್ತು. ಇವನೊಬ್ಬನೇ, ರಿಪೋರ್ಟ್ ಬಹಳ ಚೆನ್ನಾಗಿದೆ ಅದು, ಈಸ್ ಎ ಸೋಲ್ಜರ್ ವಿದೌಟ್ ಯೂನಿಫಾರ್ಮ್ ಅಂತ. ಅವರು ಇವನು ಸೈನಿಕ ಅಂತ ಇರ್ಕೊಂಡು ಕಟ್ಟಿ ಹಾಕೋಗ್ಬಿಟ್ಟಿದ್ದಾರೆ. ಈತನ ಮೊದಲೇ ಕೋಪ ಅಲ್ವಾ, ಓ ಒಂದು ಕೂಗಾಡ್ಬಿಟ್ಟಿದ್ದಾರೆ ಜೈಲಲ್ಲಿ ಹಾಕಿದಾಗ. ನಾನು ವರದಿಗಾರ, ಪತ್ರಿಕಾ ವರದಿಗಾರ, ನಾನು ಹೆಂಗೆ ಅರೆಸ್ಟ್ ಮಾಡ್ತೀರಿ ನೀವು, ಅಧಿಕಾರ ನಿಮಗಿಲ್ಲ ಅಂತೆಲ್ಲ ಕೂಗಾಡಿದ್ರಂತ. ಅಲ್ಲಿ ಆ ಚೀಫ್ ಆಗಿದ್ದವನು, ಆ ಸೈನ್ಯದ ಚೀಫ್ ಆಗಿದ್ದವನು ಸ್ಮಟ್ಸ್ ಅಂತ, ಜನರಲ್ ಸ್ಮಟ್ಸ್ ಅಂತ. ಇವನ ಘಟನೆ ಗಾಂಧೀಜಿ ಒಂದಲ್ಲೂ ಬರುತ್ತೆ ಮುಂದೆ. ಅವನಿಗೆ ಕೋಪದಲ್ಲಿ ಪತ್ರ ಬರೆದ್ರು, ಇವರು ಎಲ್ಲ ತಮ್ಮ ಇರೋ ಬೈಗಳೆಲ್ಲ ಹಾಕಿ ಬರೆದ್ರು, ಟೆಲಿಗ್ರಾಮ್ ಕಳಿಸಿದ್ರು, ಏನು ಮಾಡಿದ್ದೀರಿ ನೀವು, ಹಾಂ ನಾನು ಪತ್ರಿಕಾ ವರದಿಗಾರ, ನಾನು ಯೂನಿಫಾರ್ಮಲ್ಲಿದ್ದ, ಕೈಯಲ್ಲಿ ಬಂದೂಕಿತ್ತ, ನನಗೆ ಯಾಕೆ ಹಿಡಿದಿದ್ದೀರಿ ಅಂತ. ಸ್ಮಟ್ಸಿಗೆ ಗೊತ್ತಾಯ್ತು ತಪ್ಪಾಗಿದೆ ಇದು ಅಂತ. ತಕ್ಷಣ ತನ್ನ ಮೆಸೇಜ್ ಕೊಟ್ಟ ಕೆಳಗಿನವ್ರಿಗೆ, ನೋಡ್ರಿ ಅವ್ನು ಬಿಟ್ಬಿಡ್ರಿ, ಅವನ ದಡುತಿ ಅಸಾಮಿ ಇದೆಯಲ್ಲ, ಪತ್ರಿಕಾ ವರದಿಗಾರ, ಅವ್ನು ಬಿಟ್ಬಿಡಿ, ಅವ್ನು ಹೋಗಲಿ ಅಂತ ಹೇಳಿದ್ರು. ಆದರೆ ಸರ್ಕಾರದ ಕೆಲಸ ದೇವರ ಕೆಲಸ, ತುಂಬ ನಿಧಾನಕ್ಕಾಗುವಂಥದ್ದು. ಈ ಜನರಲ್ ಸ್ಮಟ್ಸ್ ಆಜ್ಞೆ ಕೆಳಗಡೆ ಬಂದು ಕಾರ್ಯಗತ ಆಗೋದ್ರೊಳಗೆ ಚರ್ಚಿಲ್ ಏನು ಮಾಡಿದ್ದ ಬುದ್ಧಿವಂತ ಅಂದರೆ, ಅಲ್ಲಿರುವಂಥ ಆಫೀಸರ್ಗೆ ಚಿರುಟು ಕೊಟ್ಬಿಟ್ಟು ತಾನು ಹಿಂದಿನ ಬಾಗಿಲು ಓಡ್ಬಿಟ್ಟು ಪಾರಾಗಿ ಓಡೋಗ್ಬಿಟ್ಟಿದ್ದಾನೆ. ಇವರು ಬಿಡುಗಡೆ ಮಾಡಬೇಕು ಅಂತ ಆರ್ಡರ್ ಬರೋದ್ರೊಳಗೆ ಪಾರಾಗಿ ಓಡೋಗ್ಬಿಟ್ಟಿದ್ದಾನೆ. ಮುಂದೆ ಎಷ್ಟೋ ವರ್ಷ ಕಳೀತು. ಚರ್ಚಿಲ್ ಪತ್ರಿಕಾ ವರದಿಗಾರರಾಗಿದ್ದವರು ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆದರು. ಆಗ ಜನರಲ್ ಸ್ಮಟ್ಸ್ ಇದ್ರಲ್ಲ, ಈಗ ಫೀಲ್ಡ್ ಮಾರ್ಷಲ್ ಆಗಿದ್ರು. ಅವ್ರನ್ನ ಭೇಟಿಯಾದ್ರು, ಈ ಘಟನೆ ನೆನಪಿಸ್ಕೊಂಡ್ರಂತೆ. ಚರ್ಚಿಲ್ ಹೇಳಿದ್ರಂತೆ, ಸ್ಮಟ್ಸ್ ನಿಮ್ಮ ಸರ್ಕಾರ ತುಂಬ ನಿಧಾನ ಕೆಲಸ ಮಾಡ್ತಾ ಇತ್ತು, ಅದು ಮಾಡಿದ್ದಕ್ಕೆ ಒಳ್ಳೇದಾಯ್ತು, ಹಂಗೆ ಮಾಡಿದ್ದಕ್ಕೆ ನಾನು 9,000 ಪೌಂಡ್ ಹಣ ಗಳಿಸ್ಬಿಟ್ಟೆ ಅಂತ. ಏನು ಹಂಗಂದ್ರೆ ಅಂತ ಸ್ಮಟ್ಸ್ ಕೇಳಿದ್ರು. ನಿಮ್ಮ ಸರ್ಕಾರ ಬೇಗ ಬೇಗ ಕೆಲಸ ಮಾಡಿದರೆ ನಾನು 9,000 ಪೌಂಡ್ ಕಳ್ಕೊತಿದ್ದೆ ಅಂತ. ಹೆಂಗೆ, ನಾನು ಬೇಗ ಬಿಡುಗಡೆ ಮಾಡಿದರೆ 9,000 ತಪ್ಪು ಹೋಗ್ತಿತ್ತ ನಿಮಗೆ ಅಂತ. ಹೌದು ಅಂದರು. ನಾನೇನು ಮಾಡಿದೆ ಗೊತ್ತಾ, ತಪ್ಪಿಸ್ಕೊಂಡು ಓಡ್ ಬಂದಲ್ಲ ಜೈಲಿಂದ, ನಾನು ಯುದ್ಧದ ವಾರ್ತೆ ಬಿಡಿ, ನಾನು ಹೇಗೆ ಸಂಚು ಮಾಡಿ ದಕ್ಷಿಣ ಆಫ್ರಿಕೆ ಜೈಲಿಂದ ಪಾರಾಗಿ ಬಂದೆ ಅಂತ ರಂಜನೀಯಾಗಿ ಅವರದು ಆ ಕಥೆಯನ್ನೇ ಪತ್ರಿಕೆಗೆ 9,000 ಪೌಂಡಿಗೆ ಮಾರಿದ ಮಾಡಿದ್ದೆ. ಈಗ ನಾನು ಬೇಗ ಬಿಡುಗಡೆ ಮಾಡಿದ್ದೆ, ನನಗೆಲ್ಲಿ ಬರ್ತಿತ್ತು 9,000 ಪೌಂಡ ಅಂತ. ಇದು ಬಹಳ ಚಂದದ ಕಥೆ. ಇದು ಸರ್ಕಾರ ನಿಧಾನ ಕೆಲಸ ಮಾಡ್ತದೆ ಅಂತ ಒಂದು, ತೊಂದರೆ ಆಗ್ತದೆ ಅನ್ನೋದು ಜಾಸ್ತಿ. ಚರ್ಚಿಲ್ ಅಂತ ಬುದ್ಧಿವಂತ ಆ ತೊಂದರೆಯನ್ನು ಅವಕಾಶಗಳನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ದಯವಿಟ್ಟು ನೆನಪಿಡ್ಬೇಕು ಸ್ನೇಹಿತರೆ, ಬುದ್ಧಿವಂತರು ಆಪತ್ತುಗಳನ್ನು ಅವಕಾಶಗಳನ್ನಾಗಿ ಮಾಡ್ಕೋತಾರೆ, ದಡ್ರು ಅವಕಾಶಗಳನ್ನು ಹಾಳು ಮಾಡಿಕೊಂಡು ಆಪತ್ತನ್ನು ತಂದ್ಕೋತಾರೆ. ನಮ್ಮ ಜೀವನದಲ್ಲಿ ನಾವು ಯಾವತ್ತಿಗೂ ಸ್ವಲ್ಪ ಬುದ್ಧಿವಂತಿಕೆಯನ್ನು ನೋಡಿದಾಗ ಎಂಥದೇ ಆಪತ್ತು ಬರಲಿ ಅದನ್ನು ಅವಕಾಶ ಅಂತ ಬದಲಾಯಿಸಿಕೊಳ್ಳೋಕೆ ಅವಕಾಶ ಇದೆ ಅನ್ನೋದನ್ನು ನೆನಪಿಡ್ಬೇಕು.

0: ಹೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ನಡೆಸಿಕೊಟ್ಟ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.

0: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾಗುವುದೇ ಅನಿಮಿಯಾ.
1: ಅನಿಯಮಿತ ಋತುಚಕ್ರ ಮತ್ತು ಅಧಿಕ ಮಾಸಿಕ ಸ್ರಾವವಿರುವ ಮಹಿಳೆಯರಲ್ಲಿ, ಗರ್ಭಿಣಿಯರಲ್ಲಿ ಮತ್ತು ಹಾಲುಣಿಸುವ ತಾಯಂದರಿಗೆ ಹಾಗೂ ವೃದ್ಧರಿಗೆ ಅನಿಮಿಯಾ ಕಂಡುಬರುತ್ತದೆ.
0: ಎಲ್ಲರೂ ಸಹ ತಪ್ಪದೆ ಕಬ್ಬಿಣಾಂಶವುಳ್ಳ ಮಾತ್ರೆಗಳನ್ನು ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವ ಮೂಲಕ ರಕ್ತಹೀನತೆ ಬರದಂತೆ ತಡೆಗಟ್ಟಬಹುದು.
2: ಪೌಷ್ಟಿಕ ಆಹಾರ ಸೇವಿಸೋಣ, ಅನಿಮಿಯಾದಿಂದ ದೂರವಿರೋಣ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಮತಿ ಶೋಭಾ ರಾಜೂರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಇದೇ ರಾಮನಾಮ

ಜಾಂಬವಂತ ಜಪಿಸಿದ ರಾಮ, ಸುಗ್ರೀವ ಸಾರಿದ ರಾಮ, ತಾಯಿ ಶಬರಿ ಅರಸಿದ ರಾಮ, ಸುಗ್ರೀವ ಸಾರಿದ ರಾಮ, ತಾಯಿ ಶಬರಿ

0: ಪರಮಾತ್ಮ ಧ್ಯಾನ ಶ್ರೀರಾಮ ರಾಮ ಪರಮಾತ್ಮ ಧ್ಯಾನ ಶ್ರೀರಾಮ
1: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ

0: ರಾಮ್.
1: ಆತ್ಮೀಯರೇ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾ ರಾಜೂರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೀನಿ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
3: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
4: ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ ಹೆಚ್ ಡಿ ಕೋಟೆ ತಾಲೂಕಿನ ಹೆಚ್ಮಟ್ಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ದೇವಸ್ಥಾನದ ಕಮಿಟಿಯ ಮಾಜಿ ಸದಸ್ಯರಾದ ಮತ್ತು ಗ್ರಾಮದ ಮಾಜಿ ನಾಡಗೌಡರಾಗಿರುವ ಶ್ರೀಯುತ ಎಂ ಮಹದೇವಗೌಡರು ಹಾಗೂ ಗ್ರಾಮದ ಪ್ರಸ್ತುತ ಹಾಲಿ ನಾಡಗೌಡರಾಗಿರುವ ಶ್ರೀಯುತ ಜಯಶಂಕರೇಗೌಡರವರು ಮತ್ತು ಪುಟ್ಟೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಹೆಚ್ಮಟಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಕಮಿಟಿಯ ಮಾಜಿ ಸದಸ್ಯರಾಗಿರುವ ಹಾಗೂ ಗ್ರಾಮದ ಮಾಜಿ ನಾಡಗೌಡರಾಗಿರುವ ಶ್ರೀಯುತ ಎಂ ಮಹದೇವಗೌಡರವರು ಮತ್ತು ಪ್ರಸ್ತುತ ಹಾಲಿ ನಾಡಗೌಡರಾಗಿರುವ ಜಯಶಂಕರೇಗೌಡರು ಮತ್ತು ಪುಟ್ಟೇಗೌಡರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಹಲವಾರು ವಿಶೇಷತೆಗಳನ್ನೊಳಗೊಂಡ ಒಂದಷ್ಟು ಮಾಹಿತಿಗಳನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ

0: ಸ್ವಾಗತ ಸರ್.
1: ಧನ್ಯವಾದಗಳು
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಎಂ ಮಹಾದೇವೇಗೌಡ. ಇದೇ ಮಟ್ಟಕೆರೆ ಗ್ರಾಮದಲ್ಲಿ ನಾನು ದೇವಸ್ಥಾನ ಕಮಿಟಿ ಕಾರ್ಯದರ್ಶಿಯಾಗಿ ಹಾಗೂ ಗ್ರಾಮದ ನಾಡುಗೌಡರಾಗಿ ನಾನು ಗ್ರಾಮದ ಒಂದು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಹಾಗೂ ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ದೇವಸ್ಥಾನದ ಬಗ್ಗೆ ಇವತ್ತು ನಮ್ಮ ಜನಧ್ವನಿ ರೇಡಿಯೋ ಯಾದಂತ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಈ ದೇವಾಲಯದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಕೆಲವು ಕಿರು ಮಾಹಿತಿಗಳನ್ನು ನೀಡಲು ಬಯಸುತ್ತೇನೆ.
2: ಎಚ್ ಮಟ್ಟಗೇರಿಯ ನಾಡುಗೌಡರಾದ ಜಯಶಂಕರೇಗೌಡರು ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಸುಮಾರು 400-500 ವರ್ಷ ಆಗಿದೆ ಕಟ್ಟಿ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮ್ಮ ಸ್ನೇಹಿತರಾದ ಸರ್ಗೂರಿಂದ ಬಂದಿದ್ದಾರೆ. ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೇವೆ.
0: ಸರ್, ಪ್ರಥಮವಾಗಿ ಈ ಒಂದು ರಾಮಲಿಂಗೇಶ್ವರ ಒಂದು ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಏನು? ಈ ರಾಮಲಿಂಗೇಶ್ವರ ಎಂಬ ಹೆಸರು ಹೇಗೆ ಬಂತು? ಇದರ ಬಗ್ಗೆ ಒಂದು ಸಂಪೂರ್ಣ ಇತಿಹಾಸವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ.
1: ಇದು ಸಾಮಾನ್ಯವಾಗಿ 400-500 ವರ್ಷಗಳ ಪುರಾತನ ಒಂದು ದೇವಾಲಯ. ಇದು ಚೋಳರ ಕಾಲದಲ್ಲಿ ಇದು ಪ್ರಸಿದ್ಧಿಯಾಯಿತು ಅನ್ನೋದು ಒಂದು ಪ್ರತೀತಿ ಈ ಗ್ರಾಮದಲ್ಲಿದೆ. ಇದು ರಾಮಲಿಂಗೇಶ್ವರ ದೇವಾಲಯ ಅಂತ ಯಾತಕ್ಕೆ ಹೆಸರು ಬಂತು ಅಂದರೆ, ಇಲ್ಲಿ ಮಟ್ಟಕೆರೆ ಗ್ರಾಮ ತಾರಕ ಕಪಿಲಾ ನದಿಗಳ ಸಂಗಮ ಸ್ಥಾನ. ಈ ಸಂಗಮದ ದಡದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯವರು ಈ ದಡದಲ್ಲಿ ಬಂದು ವಾಸವಾಗಿದ್ದರು ಅನ್ನೋ ಒಂದು ಇತಿಹಾಸ ಇದರಲ್ಲಿದೆ. ಹಾಗೂ ಈ ದೇವಾಲಯದ ಬಗ್ಗೆ ಅನೇಕ ಮಠಾಧೀಶರು ಸಹ ಇಲ್ಲಿ ವಾಸವಾಗಿದ್ದರು. ಆ ಮಠಗಳು ಸಹ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಇತ್ತು. ಅವರ ಸಂಧ್ಯಾವಂದನ ಮತ್ತು ಜಪತಪಗಳಿಗೆ ಅನುಕೂಲವಾಗಲೆಂದು ಒಂದು ಜಪದ ಕಟ್ಟೆಯೂ ಸಹ ಇದೆ. ಈಗಲೂ ಆ ಕಟ್ಟೆ ಇದೆ. ಹಾಗೂ ಈ ದೇವಾಲಯದಲ್ಲಿ ಈ ಪೂಜೆ ಮಾಡಬೇಕಾದಾಗ ಈ ಸೀತಾಮಾತೆಯವರಿಗೆ ಯಾವುದೇ ಥರದ ಒಂದು ಶಿವನ ಇದು ಸಿಗದೇ ಇದ್ದ ಕಾರಣ ಮರಳಿನಲ್ಲಿ ಲಿಂಗವನ್ನು ಮಾಡಿ ಪೂಜೆ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಆ ರೀತಿ ಮಾಡುವಾಗ ಹನುಮಂತನು ಬಂದು ವಿಚಾರಿಸಿದಾಗ, ಹೀಗೆ ಈ ರೀತಿ ಇದೆ, ನನಗೆ ಶಿವನ ಧ್ಯಾನ ಮಾಡಬೇಕು, ಯಾವುದು ಶಿವನ ಒಂದು ಆಕೃತಿ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಮರಳಿಂಗ ಮಾಡ್ತಾ ಇದ್ದೀನಿ ಎನ್ನುವಾಗ, ಆ ಹನುಮಂತನು ಬೇಡ ತಾಯಿ, ನಾನು ಶಿವನಿಂದ ಆತ್ಮಲಿಂಗವನ್ನು ತರುತ್ತೇನೆ ಎಂದು ಕೈಲಾಸಕ್ಕೆ ಹೋಗಿ ಅವನು ಬರುವುದು ತಡವಾದ್ದರಿಂದ ಈ ಸೀತಾಮಾತೆಯು ಮರಳಿಲಿಂಗಕ್ಕೆ ಪೂಜೆ ಮಾಡಿ ನೆರವೇರಿಸಿರುತ್ತಾಳೆ. ಇದನ್ನು ಕಂಡು ಕುಪಿತನಾದ ಹನುಮಂತನು ಮರಳಿಲಿಂಗವನ್ನು ಎತ್ತಿ ಬೀಸಾಡಲು ಪ್ರಯತ್ನಿಸಿದಾಗ ಸೀತಾಮಾತೆಯವರು ಅವನಿಗೆ ಸಮಾಧಾನವನ್ನು ಹೇಳಿ, ಬೇಡ ಹನುಮಂತ, ನೀನು ತಂದ ಶಿವನ ಆತ್ಮಲಿಂಗಕ್ಕೆ ಪ್ರತಿದಿನ ಪೂಜೆ ನಡೆಯಲಿ, ನಾನು ತಯಾರಿಸಿದ ಮರಳಿಲಿಂಗಕ್ಕೆ ವರ್ಷ ಒಂದು ದಿನ ಪೂಜೆ ನಡೆಯಲಿ ಎಂದು ಅವರನ್ನು ಸಮಾಧಾನ ಮಾಡಿ ಆ ಲಿಂಗವನ್ನು ಈ ಕಪಿಲಾ ನದಿಯ ದಡದಲ್ಲಿಯೂ ಹಾಗೂ ಸೀತಾಮಾತೆ ತಯಾರಿಸಿದ ಮರಳಿಲಿಂಗವನ್ನು ಕಪಿಲಾ ನದಿಯ ಮಧ್ಯಭಾಗದಲ್ಲಿಯೂ ಸ್ಥಾಪಿಸಿರುತ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆಯು ನಡೆಯುತ್ತದೆ. ಇಲ್ಲಿ ಅನೇಕ ಉತ್ತಮ ರಾಷ್ಟ್ರಗಳ ಬಹುಮಾನ ವಿತರಣೆ ಹಾಗೂ ಕ್ರೀಡಾ ಸ್ಪರ್ಧೆಗಳು, ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು ಪ್ರತಿ ವರ್ಷ ನಡೆಯುತ್ತಿರುತ್ತವೆ. ಆ ಒಂದು ಮಹಾಶಿವರಾತ್ರಿ ದಿನದಂದು, ಮಹಾಶಿವ ದಿನದಂದು ತೆಪ್ಪೋತ್ಸವದ ಒಂದು ಅಂಗವಾಗಿ ತೆಪ್ಪೋತ್ಸವದ ರೀತಿಯಲ್ಲಿ ಹೋಗಿ ಸೀತಾಮಾತೆಯು ತಂದ ಮರಳಿಲಿಂಗಕ್ಕೆ ಪ್ರತಿ ವರ್ಷ ಒಂದು ಸಾರಿ ಪೂಜೆ ಈಗಲೂ ನೆರವೇರುತ್ತಿರುತ್ತದೆ. ಆ ಸಂಪ್ರದಾಯ ಈಗಲೂ ನೆರವೇರಿಸಿಕೊಂಡು ಗ್ರಾಮಸ್ಥರು ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಶಾಂತಿ ರೀತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವ ಹಾಗೂ ಭಗವಂತನ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿರುತ್ತಾರೆ.
0: ಸರ್, ಈ ಒಂದು ದೇವಾಲಯದ ಒಂದು ನಿರ್ಮಾಣ ಶೈಲಿ, ಅದರಲ್ಲೂ ಮುಖ್ಯವಾಗಿ ಗೋಪುರಗಳಾಗಿರ್ಬೋದು, ಕಂಬಗಳಾಗಿರ್ಬೋದು ಮತ್ತು ಕೆತ್ತನೆಗಳ ಒಂದು ವೈಶಿಷ್ಟ್ಯತೆಯ ಬಗ್ಗೆ ತಿಳಿಸೋದಾದ್ರೆ.
2: ದೇವಸ್ಥಾನದ ಬಗ್ಗೆ ನಾನು ಮಾತಾಡೋದು ಅಂತಂದರೆ, ಇದು ಸುಮಾರು ಮಾದೇಗೌಡರು ಹೇಳ್ದಂಗೆ 450-500 ವರ್ಷದಿಂದ ಇತಿಹಾಸ. ನಮ್ಮ ತಾತ, ನಮ್ಮ ಮುತ್ತಾತ ಅವ್ರ ಕಡೆಯಿಂದ ಅಲ್ಲಿಂದ ಆಗಲಿಂದುವ ಈ ದೇವಸ್ಥಾನಕ್ಕೆ ಭಾರಿ ಜೊತೆಲಿ ನಿಂತ್ಕೊಂಡು ಎಲ್ಲ ಊರವರು ಒಗ್ಗಟ್ಟಾಗಿ ಮಾಡ್ಕೊಂಡು ಕಬಡ್ಡಿ ಆಗಲಿ, ಆಮ್ಯಾಕೆ ಮತ್ತು ಅನ್ನದಾನ ಆಗಲಿ, ಆ ದೇವಸ್ಥಾನ ಚೌಟ್ರಿ ಕಟ್ಟಿರೋದಾಗಲಿ, ಮದುವೆಗಳು ಸುಮಾರು ಇಲ್ಲೂ ಸುಮಾರು 106 ಮದುವೆಗಳು ನಡೀತಿದ್ದೋ ಮೊದಲೆಲ್ಲ ಒಳಗಡೆ ಎಲ್ಲ ನಡೀತಿದ್ದೋ. ಈಗ ದೇವಸ್ಥಾನ ಉದ್ಧಾರಕ್ಕಾಗಿ ಈಗ ಒಂದೊಂದು ಕೋಟಿ ಕೆಲಸ ನೆರವೇರಿದೆ. ಕಂಪೌಂಡ್ ಎಲ್ಲ ಒಂದು ಸ್ವಲ್ಪ ಒಂಟೋಗಿತ್ತು, ಅದರಿಂದ ಈ ಕಂಪೌಂಡ್ಗಳು ಇತಿಹಾಸ 350-400 ವರ್ಷ ಆಗಿತ್ತು. ಒಂದ್ಸತಿ ಹೊಳೆ ಬಂದು ಇದೆಲ್ಲ ಫುಲ್ ತುಂಬ್ಕೊಬಿಟ್ಟಿತ್ತು. ಹೊಳೆ ಬಂದು ನೀರೆಲ್ಲ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಹೋಗಿ ನಾವು ದೋಣಿಲಿ ಬಂದು ಈ ಗೋಲ್ಕಡ್ಡ ಡಬ್ಬ ಅವು ದೇವಸ್ಥಾನದಲ್ಲಿರೋ ಏನೇನಿದೆ ಅದೆಲ್ಲನೂ ಎತ್ತಿ ಆ ಕಡೆ ಹೊರಗಡೆ ಎಲ್ಲ ತಗೋಗಿ ಮಡಗಿದ್ದೋ. ಆಗ ಊರ್ ಜನ ಎಲ್ಲ ಬಂದು ಇಲ್ಲಿ ಸಪೋರ್ಟ್ ಮಾಡಿ ಎಲ್ಲ ಈಗ ಹೊಸದಾಗಿ ದೇವಸ್ಥಾನ ನಡೀತಿರೋದ್ರಿಂದ ಈ ಕಲ್ಲೆಲ್ಲ ಕೆತ್ತಿ ಕ್ಲೀನಾಗಿ ಫಸ್ಟು ಒಂದ್ಸತಿ 50 ಲಕ್ಷ ರೂಪಾಯಿ ಕೆಲಸ ನಡೆದಿತ್ತು, ಈಗಲೂ 1 ಕೋಟಿ ಕೆಲಸ ನಡೀತಾ ಇದೆ. ಈಗಲೂ ಸುತ್ತ ಕಾಂಪೌಂಡ್ ಎಲ್ಲ ಬಿದ್ದೋಗಿತ್ತು, ಅದರಿಂದ ಹೊಸದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಗೋಪುರ ಎಲ್ಲನೂ ಆ ಕಡೆಯನ್ನು

0: ಫುಲ್ಲು ಮಾಡಿ ಆಮೇಲೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ಎಲ್ಲ ಊರ ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ನಿಂತ್ಕೊಂಡು ಒಗ್ಗಟ್ಟಿಂದ ಮಾಡ್ತವ್ರೆ. ಈಗ ಅದಕ್ಕೂ ನಾವು ಈಗ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ.
1: ಈ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಇಡೀ ನಮ್ಮ ತಾಲೂಕಲ್ಲೇ ನಡೀತಿದ್ದಿಲ್ಲ ಅಂಥ ಮದುವೆಗಳು ಬೇಜಾನು. ಈ ವರ್ಷದಲ್ಲೂ ಅಷ್ಟೇ, ಒಂದು ವರ್ಷದಲ್ಲಿ 106 ಮದುವೆಗಳು ನಡೀತಾವೆ. ಬಡವರಿತ್ತರು ಪಾಪ ಸಣ್ಣ ಪುಟ್ಟ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾವ್ರ, ಇನ್ನು ಮುಂದೆ ಹಂಗೆ ಹರಿತಾ ಅಂತ ನಾವು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ.
2: ಈ ದೇವಸ್ಥಾನದ ವಿಗ್ರಹಗಳ ಬಗ್ಗೆ ತಿಳಿಸಬೇಕು ಅಂದರೆ, ಈ ಒಂದು ದೇವಾಲಯದ ಅನೇಕ ವಿಗ್ರಹಗಳು ಕಲ್ಲಿನಿಂದ ನಿರ್ಮಿತವಾಗಿರತಕ್ಕಂಥ ನುರಿತ ಶಿಲ್ಪಿಗಳಿಂದ ಒಂದು ಸುಂದರ ಕಲಾ ಮೂರ್ತಿಗಳು ಇಲ್ಲಿ ಇವೆ. ಇಲ್ಲಿ 101 ವಿಗ್ರಹಗಳು ಇವೆ ಅಂತ ನಮ್ಮ ಹಿಂದೆ ಪೂರ್ವಿಕರು ಹೇಳ್ತಾ ಇದ್ರು. ಅದರಂತೆ ಅನೇಕ ವಿಗ್ರಹಗಳು, ಎಲ್ಲ ದೇವಾಲಯಗಳು, ಸಾಲು ಲಿಂಗಗಳು, ಮತ್ತೆ ಉತ್ತಮವಾದ ಒಂದು ಕಲ್ಲಿನಿಂದ ನಿರ್ಮಾಣ ಮಾಡೋ ಸುಂದರ ಕಲಾಕೃತಿಗಳನ್ನ ನುರಿತ ಶಿಲ್ಪಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಾಲಯ. ಅನೇಕ ವಿಚಿತ್ರವಾದ ಚಿತ್ರಗಳು ಸಹ ಇದರಲ್ಲಿ ಈ ದೇವಾಲಯ ಒಳಗೊಂಡಿರುತ್ತದೆ. ಹಾಗೂ ಇಲ್ಲಿ ಗೋಪುರಗಳು ಸಹ ನುರಿತ ಶಿಲ್ಪಗಳಿಂದಲೇ ಕೆತ್ತನೆ ಇವರನ್ನು ಗೋಪುರಗಳನ್ನು ನಿರ್ಮಾಣ ಮಾಡಿರುತ್ತಾರೆ. ಅನೇಕ ಕಲಾಕೃತಿಗಳು, ಈ ಸುಂದರವಾದ ಒಂದು ಮೂರ್ತಿಗಳನ್ನು ನಾವು ಈ ದೇವಾಲಯದಲ್ಲಿ ನೋಡಬಹುದು. ಹಾಗೂ ಇದಕ್ಕೆ ಅನೇಕ ಜನ ಭಕ್ತಾದಿಗಳು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಅನೇಕ ಜನ ಭಕ್ತಾದಿಗಳು ಈ ದೇವಾಲಯಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆಯುತ್ತಿರುತ್ತಾರೆ. ಹಾಗೂ ಇಲ್ಲಿ ಬಂದ ಜನ ಭಕ್ತಾದಿಗಳಿಗೆ ಅನ್ನಸಂತರಣೆ ಕಾರ್ಯಕ್ರಮವನ್ನು ಸಹ ಪ್ರತಿ ಅಮಾವಾಸ್ಯ ಹುಣ್ಣಿಮೆ ದಿನದಿಂದ ನೆರವೇರಿಸಿಕೊಡಲಾಗುತ್ತದೆ.
3: ಸರ್, ಇಲ್ಲಿನ ಒಂದು ಮೂಲ ವಿಗ್ರಹಗಳ ಬಗ್ಗೆ ಏನಾದರೂ ವಿಶೇಷತೆಗಳಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
2: ಮೂಲ ವಿಗ್ರಹಗಳ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಸರ್. ಪೂರ್ವಿಕರಿ ಇದಕ್ಕೆ ಮೂಲ ವಿಗ್ರಹಗಳ ಬಗ್ಗೆ ಇದೆ, ನಾವು ಏನೀಗ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತೀವಿ ಅದರ ಒಂದು ವಿಷಯವಾಗಿ ಮಾತಾಡ್ಬೋದು. ಮೂಲ ವಿಗ್ರಹಗಳ ಬಗ್ಗೆ ಅಷ್ಟಾಗಿ ನನಗೇನು ತಿಳಿದುಕೊಳ್ಳಿಲ್ಲ. ನೋಡೋದಕ್ಕೆ ಅಂತಂದರೆ ಕೆಲವಾರು ಮೂರ್ತಿಗಳ ಒಂದು ಇದಿದೆ, ಕೆತ್ತನೆ ಲಿಂಗಗಳು ಇರ್ಬೋದು, ಪಾರ್ವತಮ್ಮನ ಒಂದು ದೇವಸ್ಥಾನ ಪಾರ್ವತಮ್ಮನ ವಿಗ್ರಹ, ಮತ್ತು ಶ್ರೀರಾಮಲಿಂಗೇಶ್ವರ ಅವರಿಂದ ನಿರ್ಮಿತವಾದ ಒಂದು ಲಿಂಗ, ಪ್ರತಿಷ್ಠಾಪನೆಯಾದ ಲಿಂಗ ಇರುತ್ತೆ. ಇನ್ನು ಅನೇಕ ಒಂದು ಕೆತ್ತನೆ ಮೂರ್ತಿಗಳು ಸಹ ಇಲ್ಲಿ ಇವೆ.
3: ಸರ್, ವರ್ಷವಿಡೀ ಇಲ್ಲಿ ನಡೆಯುವಂತಹ ಪ್ರಮುಖ ಪೂಜೆಗಳಾಗಿರ್ಬೋದು, ಉತ್ಸವಗಳಾಗಿರ್ಬೋದು, ಜೊತೆಗೆ ಜಾತ್ರೆಗಳ ಬಗ್ಗೆ ತಿಳಿಸೋದಾದ್ರೆ, ಯಾವ ಹಬ್ಬಗಳು ಇಲ್ಲಿ ಪ್ರಮುಖವಾಗಿ ವೈಭವದಿಂದ ನಡೆಯುತ್ತೆ ಅದ್ರ ಬಗ್ಗೆ ಮಾತಾಡೋದಾದ್ರೆ?
0: ಜಾತ್ರೆ ಫೆಬ್ರವರಿ ತಿಂಗಳಲ್ಲಿ ಭಾರಿ ಜೋರಾಗಿ ವಿಜೃಂಭಣೆ ನಡೀತದೆ. ಕಬಡ್ಡಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ರಂಗೋಲಿ ಸ್ಪರ್ಧೆ ಇರ್ಬೋದು, ದನಿಗಳಿಗೆ ಫ್ರೇಜ್ ಕೊಡಿರ್ಬೋದು, ನಾಟಕ ಇರ್ಬೋದು, ಮತ್ತು ಆರ್ಕೆಸ್ಟ್ರಾ ಇರ್ಬೋದು, ಅವೆಲ್ಲ ಸುಮಾರು 1-8 ಲಕ್ಷ ಖರ್ಚು ಮಾಡಿ ಅನುದಾನ ಎಲ್ಲನೂ 1000 ಜನಕ್ಕೆ ಅನುದಾನ ಮಾಡಿ ಅವೆಲ್ಲನೂ ಮಾಡ್ತೀವಿ. ಆಮ್ಯಾಕೆ ಮೊದಲು ಉಚ್ಚೋಳ ಬರ್ತಿತ್ತು, ಈಗ ಕಟ್ಟೆ ಬೀಚಳ್ಳಿ ಕಟ್ಟೆ ಕಟ್ಟಕ್ಕೆ ಮುಂಚೆ ಭಾರಿ ದೊಡ್ಡೊಳೆ ಬರ್ತಿತ್ತು, ಭಯಂಕರ ಉಚ್ಚೋಳೆ ಅಂತಂದರೆ ಈ ದೇವಸ್ಥಾನ ಎಲ್ಲ ಮುಳುಗಿಕತ್ತಿತ್ತು, ಮಟ್ಗೇರಿಯವರೆಲ್ಲ ಅಲ್ಲಿ ಗಂಟು ಫುಲ್ಲು ಅರ್ಧ ಊರು ಗಂಟು ಹೊಂಟೈತಿತ್ತು. ಆಗ ಹೊಂಟೈದಾಗ ಅವರೆಲ್ಲ ಮೇಲ್ಗಡೆ ಹೊಂಟೋಗ್ರು, ತಿರ್ಗಿ ಬಂದು ಅಲ್ಲೇ ಸೇರ್ಕೊಳ್ಳೋರು, 3 ದಿನ ಉಚ್ಚೋಳ ಬರೋದು, ನೀರೆಲ್ಲ ಕಮ್ಮಿ ಆದ ತಕ್ಷಣ ತಿರ್ಗಿ ಅಲ್ಲೇ ಬಂದು ಸೇರ್ಕೊಳ್ಳೋರು. ಆಗ ಒಂದು ಕಂಚಿನ ತೇರಿ ಇತ್ತು, 120 ವರ್ಷ ಕಂಚಿನ ತೇರು, ದೊಡ್ಡ ತೇರಿ ತಂದಾಗ ನಮ್ಮಮ್ಮ ನಮ್ಮ ತಾತ ಪುಟ್ಟಸ್ವಾಮಿಗೌಡರು ಕರಿಗೌಡರು ಅವರೆಲ್ಲ ಹೇಳ್ತಿದ್ರು, ಒಂದು ಕಂಚಿನ ತೇರಿ ಇತ್ತು ಕಣೆ, ಆಗ ಭಾರಿ ದೊಡ್ಡದಾಗಿತ್ತು, ಇಲ್ಲೇ ಆಲ್ಮರದಲ್ಲೇ ಕಟ್ಟಕ್ಕಿಂತ ಸರ್ಪಣೆ ಹಾಕಿ ಕಟ್ಟಕ್ಕೆ ಬಿಟ್ಟಿದ್ರು ಅಂತಾಗ ಅದೇನು ಮಾಡ್ತು, ಈ ಉಚ್ಚೋಳೆ ಬತ್ತಲ್ಲ, ಉಚ್ಚೋಳೆ ಬಂದಾಗ ಮರ ಅಡ್ಡಾಡ್ಲಕ್ಕೆ ಬಂದವಲ್ಲ, ಕಾಡಿನಿಂದ ಮರಗಳು ಬತ್ತಿದಾಗ ಮೇಲ್ಗಡೆಯಿಂದ ಅಡ್ಡಾಡ್ಲಕ್ಕೆ ಬಂದಾಗ ಏನಾಯ್ತು, ಫುಲ್ ಕಂಚಿನ ತೇರನ್ನೇ ಪೂರ್ತಿ ಎತ್ಕೊಂಡೈತಂತ ಹಂಗೆ ಪಾಪ, ಅಲ್ಲಿ ದಂಡಕ್ಕೆ ಯಾರೂ ಬರೋಕ್ಕಾಗಲಿಲ್ಲ, ದೊಡ್ಡ ಹೊಳೆ ಅಲ್ವಾಗ ಎತ್ಕೊಂಡೈತು, ಅದು ಸುಮಾರು 2-3 ವರ್ಷ ಪತ್ತೆ ಮಾಡಿದ್ರಂತ ಅದು ಸಿಕ್ಕಲಿಲ್ಲ. ಶಾಸ್ತ್ರ ಎಲ್ಲ ಕೇಳಿದ್ರಂತೆ ಮಾಮೂಲಿ ಕೇಳೋಗಂಟ ಅದು ಸಿಕ್ಕಲ್ಲ ಬಿಡಿ, ಮರಳೆಲ್ಲ ಮುಚ್ಕೊಬಿಟ್ಟಿದೆ, ಭಾರಿ ಅದು ಭಯಂಕರ ದೊಡ್ಡೊಳ, ಸುಮಾರು 30-35 ಅಡಿ ಎತ್ತರ ನೀರು ಬಂದಿದ್ದು, ನೀರು ಬಂದು ಕಂಚಿನ ತೇರು ಅದು ಕೋಟಿಗಟ್ಟಲೆ ಆಗೋದು ಇವತ್ತು ಇದ್ದಿದ್ರೆ ಅದು ಪ್ರಗತಿ ಏನೂ ಮಾಡೋಕ್ಕಾಗಲ್ಲ, ಎಷ್ಟು ಓದ್ಕೊಂಡೋಯ್ತು. ಆಮೇಲೆ ದೇವಸ್ಥಾನಗಳು ಮಾತ್ರ ಹೋಗಲಿಲ್ಲ ನೋಡಿ. ಆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತಂದರೆ ಅಲ್ಲಿ ಒಂದು ಸ್ವಾಮೇಶ್ವರ ದೇವಸ್ಥಾನ ಇದೆ, ಅಲ್ಲಿಂದ ಒಂದು ಸರ್ಪ ಬರ್ತದೆ ಇಲ್ಲಿಗೆ ನೋಡಿ, ಸರ್ಪ ಈ MLAಗಳು ಅವರು ಇವರು ಪೂಜೆ ಮಾಡೋಕ್ಕೆ ಬಂದಾಗ ಇಲ್ಲಿಗೆ ಸುಮಾರು ಕಾಣಿಸ್ಕೊಂಡಿದೆ. ಈ ನರಸಿಂಹಗೌಡರು ಚಿಕ್ಕಮ್ಮ ಸಾಹೇಬರು ಅವರೆಲ್ಲ ಬಂದಾಗ ಆ ಟೈಮ್ಲಲ್ಲೆಲ್ಲ ನಾವು ನೋಡಿದ್ದೀವಿ ಒಂದು ಸರ್ಪ ಅಲ್ಲಿಂದ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿಂದ, ಮತ್ತು ಇದು ಅಲ್ಲಿ ಸ್ವಾಮೇಶ್ವರ ದೇವಸ್ಥಾನ ಇದೆ ಅದ್ರ ಒಳಕ್ಕೆ ಹೋಗಿ ಅಲ್ಲೊಂದು ಗುಡಿ ಇದೆ, ಗುಡಿ ಕಟ್ಟಿದೆ ನೋಡಿ, ಅಷ್ಟು ಉಚ್ಚೋಳ ಬಂದರು. ಅದು ಆ ಕಲ್ಲು ಸಣ್ಣದಾಗಿತ್ತು ಸುಮಾರು 50-60 ವರ್ಷದಲ್ಲಿ, ಈಗ ದಪ್ಪಾಗಿದೆ, ಬೆಳೀತಾ ಇರ್ತದೆ ಸ್ವಾಮೇಶ್ವರ ದೇವಸ್ಥಾನ, ಅದು ಭಾರಿ ದೊಡ್ಡದಾಗಿದೆ. ಅದು ಸುಮಾರು ಅಲ್ಲೆಲ್ಲ ನಾವು ವರ್ಷಕ್ಕೊಂದ್ಸತಿ ದೀಪಾಲಂಕಾರ ಮಾಡಿ ಲೈಟೆಲ್ಲ ಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿ ತಪಸ್ಸೆ ಮಾಡ್ತೀವಿ, ನೈಟು ಪಟಾಕಿ ತಂದು ಪಟಾಕಿ ಹೊಡೆದು ಮದ್ದು ಪಟಾಕಿ ಎಲ್ಲ ತಂದು

0: ಊರವರೆಲ್ಲ ಸೇರ್ಕೊಂಡು ಎಲ್ಲ ಕುಮ್ಮನ ಜನಾಂಗ ಸೇರ್ಕೊಂಡು ಬಂದು ನೈಟು ಆ ಪೆಂಚ್ಕೊಸೋದು ಪೆಂಚಾಡೋದು ಎಲ್ಲ ಮಾಡಿ ಆ ದೇವಸ್ಥಾನಕ್ಕೆ ಹೋಗಿದ್ದು. ವರ್ಷಕ್ಕೆ ಒಂದೇ ಸತಿ ಆ ದೇವಸ್ಥಾನಕ್ಕೆ ಮಾಡೋದು. ಇನ್ನು ಬೇರೆ ದಿನ ಇನ್ನು ಕಾರ್ತಿಕ ಅಂದರೆ ನಾಲ್ಕು ವರ್ಷಕ್ಕೆ ನಾಲ್ಕು ಕಾರ್ತಿಕ ಬರ್ತವೆ, ನಾಲ್ಕು ಹೊಯ್ದು ಆಗಲೆಲ್ಲ ಊಟ ಅನ್ನದಾನ ಎಲ್ಲ ನಡೀತದೆ ಚೆನ್ನಾಗಿಲ್ಲಿ. ಕೆಲವರೆಲ್ಲ ಮಾಡಿಸ್ತಾರೆ, ಹೊರಗಡೆಯವರು ಬಂದು ಮಾಡಿಸ್ತಾರೆ. ಆಮ್ಯಾಗೆ ಇದು ಒಂದೇ ನಮ್ಮ ಒಂದೇ ಹಳ್ಳಿಗೆ ಸೇರಿಲ್ಲ, ಇದು ಅಕ್ಕಪಕ್ಕ ಐರ್ಗೆ ಇರ್ಬೋದು, ಬಪ್ಮೇಳಿ ಇರ್ಬೋದು, ಕೇಬಳ್ತೂರು ಇರ್ಬೋದು, ಮತ್ತು ಎರಳ್ಳಿ ಅವರೆಲ್ಲ ಬರ್ತಿರುವಾಗ ಆಗೆಲ್ಲ ಬಂದು ಅಲ್ಲಿಯವರು ಬಂದು ನಿಂತ್ಕೊಂಡು ಒಂದು ಅಡುಗೆ ಬಡಿಸೋದಾಗಲಿ, ಒಂದು ದೇವಸ್ಥಾನಕ್ಕೆ ಅಡುಗೆ ಮಾಡೋದಾಗಲಿ, ಅನ್ನದಾನ ಕೊಡೋದಾಗಲಿ, ಅವರು ಅಕ್ಕಿ ಕೊಡೋದಾಗಲಿ ಎಲ್ಲ ಮಾಡ್ತಿದ್ರು. ನಮ್ಮೂರಲ್ಲೂ ಮಾಡ್ತಿದ್ರು, ನಾವು ಮಾಡ್ತಿದ್ದೋ, ಎಲ್ಲ ಸಪೋರ್ಟ್ ಮಾಡ್ತಿದ್ರು ಚೆನ್ನಾಗಿ. ಚಪ್ಪರ ಹಾಕೋದಾಗಲಿ ಭಾರಿ ಅದ್ಭುತವಾಗಿ ನಡೀತದೆ ಜಾತ್ರೆ. ವರ್ಷಕ್ಕೊಂದ್ಸತಿ ಒಂದು 5 ಜನ ನಡೀತದೆ, ಭಾರಿ ಚಂದ ನೋಡೋಕ್ಕೆ ಆಗ, ಭಾರಿ ತುಂಬ ಚೆನ್ನಾಗಿ ನಡೀತದೆ. ಹೊರಗಡೆಯವರೆಲ್ಲ ಬರ್ತಾರೆ ಇಲ್ಲಿಗೆ, ಅದರಿಂದ ಇಲ್ಲಿ ಸಂಗಮ ಇರೋದ್ರಿಂದ ಒಂದು ಸ್ವಲ್ಪ ಜನ ಒಳ್ಳೊಳ್ಳೆ ಪೂಜೆ ಮಾಡಿಸ್ತಾರೆ. ಈಗ ದೇವಸ್ಥಾನಗೂ ಸ್ವಲ್ಪ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀವಲ್ಲ, ಅದರಿಂದ ಒಂದು ಸ್ವಲ್ಪ ಈಗ ಜನ ಬರ್ತಾರೆ, ಬಂದು ಪೂಜೆ ಮಾಡಿಸ್ಕೊ ಹೋಗ್ತಾರೆ. ಇದೆಲ್ಲ ರೆಡಿ ಆಗ್ಬೇಕಾದ್ರು 4 ತಿಂಗಳು 5 ತಿಂಗಳು ಬೇಕು. ಜನವರಿಗೆಲ್ಲ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಾರೆ, ಒಂದು ಕೋಟಿ ಕೆಲಸ ಆಗಿದೆಲ್ಲ, ಜನವರಿಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಯಾರ. ಒಳೆ ಬಂದಾಗ ನೋಡಿ ಸದ್ಯ ಒಂದು 20 ವರ್ಷದಲ್ಲಿ ಒಳೆ ಬಂದಾಗ ಇದೆಲ್ಲ ತುಂಬ್ಕೊಂಡ್ಬಿಟ್ಟು ತಿರ್ಗ ಬಂದು ತುಂಬ್ಕೊಂಡು ಸುಮಾರು ಎಲ್ಲ ಕಂಪೌಂಡ್ ಎಲ್ಲ ಉಂಟಾಗ್ಬಿಟ್ಟಿತ್ತು. ಈಗ ಭಾರಿ ಬಂದೋಬಸ್ತ ಕಟ್ತಾವ್ರೆ, ಈಗೇನು ತೊಂದರೆ ಇಲ್ಲ, ಚಿತ್ರ ಮಾಡಿದ್ದೀವಿ ಅದರಿಂದ ಏನು ತೊಂದರೆ ಇಲ್ಲ. ಎಲ್ಲ ಜನಗಳು ಸ್ವಲ್ಪ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಅದು ಒಂದು ಸ್ವಲ್ಪ ಈ ರೋಡ್ ಆಗಬೇಕಾಗಿದೆ ಅಷ್ಟೇ, ಮಟಗೇರಿ ಗೇಟ್ನಿಂದ ಸ್ವಲ್ಪ ಇಲ್ಲಿಗೊಂದು ಡಾಂಬರ್ ರೋಡ್ ಆಗಿ ಚಿಕ್ಕಮಾದವ್ರು ಇದ್ದಾಗ ಮಾಡಿದರು. ಈಗ ತಿರ್ಗಾ ಈ ಅನಿಲ್ ಚಿಕ್ಕಮಾದವ್ರು ಮಾಡ್ಕೊಡ್ತೀನಿ ಅಂತ ಹೇಳಾರೆ. ಅವರು ಮಾಡಿದ್ರೆ ಈಗ ಅವ್ರಿಗೂ ಅನುಕೂಲ ಆಯ್ತದೆ. ಈಗ ಅವರು ಸ್ವಲ್ಪ ಊರೊಳಗಡೆ ರೋಡ್ ಎಲ್ಲ ಹಾಕಿದ್ದಾರೆ, ಅವರು ಮಾಡ್ತೀವಿ ಅಂತ ಒಪ್ಪೋಗಿದ್ದಾರೆ. ಅವತ್ತು ಕರೆಸಿದ ಗುದ್ದಲಿ ಪೂಜೆಗೆ ಅವತ್ತೆಲ್ಲ ಒಪ್ಪಿದ್ರು, ನಾ ಮಾಡಿಸ್ಕೊಡ್ತೀನಿ ಕಣ, ಈ ದೇವಸ್ಥಾನ ಕೆಲಸ ಆಗಲಿ, ಒಂದು 50 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಾರೆ. ಅವರು ನಮ್ಮೊಂದಿಗೆ ಮಾತಾಡಿದ್ರು ಅವ್ರಲ್ಲ ಪೂಜೆ ಮಾಡಿದಾಗ. ಪಾರ್ವತಮ್ಮ ದೇವಸ್ಥಾನ ನೋಡಿ ಆ ಕಡೆ ಇದೆ, ಅದು ಪಾರ್ವತಮ್ಮನ ದೇವಸ್ಥಾನಕ್ಕೂ ಚೆನ್ನಾಗಿ ನಡೀತದೆ. ಅವ್ರಿಗೆಲ್ಲ ಅಲ್ಲಿ ಬಂದು ತಾಲಿ ಮಾಡಿಸೋದು ಹೊರಗಡೆಯವರೆಲ್ಲ, ಅದಕ್ಕೆ ಚಿನ್ನ ಸೀರೆ ಉಡ್ಸೋದು, ಮತ್ತು ಪೂಜೆ ಮಾಡಿಸೋದು ಇವೆಲ್ಲ ಭಾರಿ ಚೆನ್ನಾಗಿ ನಡೀತಿದೆ ಇದು ದೇವಸ್ಥಾನ. ಅದೇನು ತೊಂದರೆ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡ್ತೀವಿ.
1: ಸರ್, ಈ ಒಂದು ದೇವಾಲಯಕ್ಕೆ ಸಂಬಂಧಿಸಿದಂತೆ ಈಗ ಜನಜನಿತವಾಗಿರುವಂತಹ ಯಾವುದಾದ್ರೂ ಪವಾಡಗಳಾಗಿರ್ಬೋದು, ಪ್ರತೀತಿಗಳಾಗಿರ್ಬೋದು, ಏನಾದರೂ ಇದ್ರೆ ಅದರ ಬಗ್ಗೆ ತಿಳಿಸೋದಾದ್ರೆ.
2: ಆ ಥರ ಪವಾಡಗಳೇನು ನಾವಿಲ್ಲಿ ಇದುವರೆಗೆ ನಾವು ನೋಡಿಲ್ಲ. ಆ ಥರ ಏನು ಅಂತ ಪವಾಡಗಳೇನು ನಡೆದಿಲ್ಲ ಇಲ್ಲಿ. ಅಂದರೆ ಪ್ರತಿ ಇದರಲ್ಲಿ ಪೂಜೆ ದಿನನಿತ್ಯ ಪೂಜೆ ನಡೀತಾ ಇರ್ತದೆ, ಜನಗಳು ಬರ್ತಾ ಇರ್ತಾರೆ, ಪೂಜೆ ನಡೀತಾ ಇರ್ತದೆ. ನಮ್ಗೆ ಇಂಥ ಪವಾಡಗಳೇನು ನಡೆದಿರೋದು ನಮಗೆ ಗಮನಕ್ಕೆ ಬಂದಿಲ್ಲ.
1: ಸರ್, ದೇವಾಲಯದ ಒಂದು ಆಡಳಿತ ಮಂಡಳಿ ಅಥವಾ ಸಮಿತಿಯು ದೇವಾಲಯದ ಒಂದು ಅಭಿವೃದ್ಧಿಗಾಗಿ ಮತ್ತು ಭಕ್ತರ ಅನುಕೂಲಕ್ಕಾಗಿ ಈ ಕೈಗೊಂಡಿರುವಂತಹ ಒಂದು ಹೊಸ ಯೋಜನೆಗಳ ಬಗ್ಗೆ ತಿಳಿಸೋದಾದ್ರೆ.
2: ಈ ದೇವಸ್ಥಾನದ ಬಗ್ಗೆ ಗ್ರಾಮದಲ್ಲಿ ಈಗಾಗಲೇ ಈ ದೇವಸ್ಥಾನದ ವಿಷಯ ಬಗ್ಗೆ ರಾಮಲಿಂಗೇಶ್ವರ ದೇವಸ್ಥಾನ ಸಮಿತಿ ಅಂತ ಒಂದು ಸಮಿತಿನೇ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತಹ ಎಲ್ಲ ಜನಾಂಗದವರಲ್ಲೂ ಒಂದು 3 ಜನ 4 ಜನ ಒಂದು ನಿರ್ದೇಶಕರಾಗಿ ತೆಗೆದುಕೊಂಡು ಅದಕ್ಕೆ ಒಂದು ಅಧ್ಯಕ್ಷರು ಹಾಗೂ ಲೆಕ್ಕಪತ್ರವನ್ನು ಬರೀತಕ್ಕಂಥದ್ದು ಒಬ್ಬ ಕಾರ್ಯದರ್ಶಿಯನ್ನು ನಾವು ಇಲ್ಲಿ ನೇಮಕ ಮಾಡಿ ಈ ದೇವಾಲಯದ ಪ್ರತಿ ಏನು ಆಗು ಹೋಗುಗಳು ಮತ್ತು ದಿನನಿತ್ಯದ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ರೀತಿ ನೀತಿಗಳನ್ನು ಆ ಸಮಿತಿಯವರ ಜವಾಬ್ದಾರಿಗೆ ನಾವು ನಿರ್ವಹಿಸಿದ್ದೀವಿ. ಈಗಲೂ ಆ ಸಮಿತಿಯವರು ಅವ್ರು ಏನು ಮಾಡ್ತಾರೆ, ಈ ದೇವಸ್ಥಾನ ಸಂಬಂಧಪಟ್ಟಂಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.
3: ಈ ದೇವಸ್ಥಾನವು ತುಂಬ ಪ್ರಾಚೀನ ಕಾಲದಿಂದಲೂ ಬಂದಿರುವುದೆಂದು ನಮ್ಮ ಹಿರಿಯರು ತಾಯಿ ತಂದೆಗಳು ಹೇಳಿರ್ತಾರೆ. ನಮಗೆ ಆದಷ್ಟು ಗೊತ್ತಿರುವ ವಿಚಾರಗಳೆಂದರೆ ಈ ನಮ್ಮ ಗ್ರಾಮದಲ್ಲಿ 4 ಕೋಮಿನವರು ಒಟ್ಟಿಗೆ ಸೇರಿ ಎಲ್ಲ ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರುಗಳನ್ನು ಆಯ್ಕೆ ಮಾಡಿ ಎಲ್ಲ 9 ದಿನದ ದೇವಸ್ಥಾನ ಸಮಿತಿಯನ್ನು ರಚಿಸಿ ದೇವಸ್ಥಾನವನ್ನು ಒಗ್ಗೂಡಿ ಎಲ್ಲ ಒಪ್ಪಿಗೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತೇವೆ. ಮಗು ಪ್ರತಿ ವರ್ಷವೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಜಾನುವಾರುಗಳಿಗೆ ಪ್ರೈಜು ಮತ್ತು ಇತರಗಳನ್ನು ಜಾತ್ರೆಯಲ್ಲಿ 3 ದಿನಗಳ 4 ದಿನಗಳ ಕಾಲ ನಡೆಸುತ್ತಾ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತೇವೆ. ಮತ್ತು ಆಟಪಾಠಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲನೂ ಈ ಜಾತ್ರಾ ಮಹೋತ್ಸವದಲ್ಲಿ ಇಟ್ಟುಕೊಂಡಿರ್ತೇವೆ. ಎಲ್ಲ ಜಿಲ್ಲಾವಾರು ಆಟಗಾರರೆಲ್ಲ ಬಂದು ಇಲ್ಲಿ ಮಾಡಿ ತಮ್ಮ ಪ್ರೈಜನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ಹಾಗೂ ಈ ಮಡಿಕೇರಿ ಗ್ರಾಮದ ರಾಮಲಿಂಗೇಶ್ವರ ದೇವಸ್ಥಾನ ಒಳೆಯಲ್ಲಿ ಮಧ್ಯೆ ಇರುವ ಸೋಮನಾಥ ಸ್ವಾಮಿ ದೇವಸ್ಥಾನ ಮರಳುಗುಡ್ಡೆಯಿಂದ ಆಯ್ತಂತೆ. ನಾವು ಸುಮಾರು ಒಂದು 10-12 ವರ್ಷದಲ್ಲಿ ಈಜ್ಕೊಂಡು ಅಲ್ಲಿಗೆ ಹೋಗ್ತಿದ್ದೋ ಆಗ ಸುಮಾರು ಒಂದು ಇಷ್ಟು ಗಾತ್ರ ಇದ್ದದ್ದು ಇವಾಗ ಬೇಕಾದಷ್ಟು ದಪ್ಪ ಆಗಿದೆ. ಅದು ಕಾಲಕ್ರಮೇಣ ಯಾವ ಥರ ಆಗ್ತಾಯಿದೆ ಅನ್ನೋದು ಆ ದೇವರಿಗೆ ಗೊತ್ತು. ಆದರೆ ಆ ಗುಡ್ಡ ಎಂಥ ಒಳಲು ಯಾವಾಗಲೂ 1 ಇಂಚು ಕಲ್ಲು ಸಹ ಯಾವ ಕಡೆಯಿಂದ ಜರುಗಿಲ್ಲ. ಇದು ತುಂಬ ಬೆಳೆಯುತ್ತಲೇ ಬರ್ತಾಯಿದೆ ಹೊರತು ಸ್ವಾಮಿಯ ಒಂದು ಇದು ಅಂತ ನಾವು ಭಾವಿಸಿಕೊಂಡು ಅದ್ರ ಮೇಲೆ ಭಕ್ತಿಯಿಂದ ನಡೆದುಕೊಂಡು ಹೋಗ್ತೀವಿ.
4: ನಾವು ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರು, ನಾವು 2000 ಇಂದ 2005 ಗಂಟ ಇದ್ದೋ.

ಆವಾಗ ನಮ್ಮದು ಈ ದೇವಸ್ಥಾನ ಇತ್ತಲ್ಲ ಕಂಪ್ಲೀಟ್ ಇತ್ತು, ದೇವಸ್ಥಾನ ಕಂಪ್ಲೀಟ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಆಗ ನಮ್ಮ ಎಮ್ ಸಿ ಅವನವ್ರು ಮಂತ್ರಿ ಆಗಿದ್ದಲ್ಲ, ಎಸ್ ಎಂ ಕೃಷ್ಣ ಚೀಫ್ ಮಿನಿಸ್ಟರ್ ಆದಾಗ, ಎಮ್ ಸಿ ಮಂತ್ರಿಯಾದಾಗ 2003 ಈ ಥರ ಅವ್ರು ಹೇಳಿದಾಗ ಬಂದು ನಮಗೆ ದೇವಸ್ಥಾನಕ್ಕೆ ಕಂಪ್ಲೀಟು ಇನ್ನೆಲ್ಲ ಸಂಬಂಧ ಎಲ್ಲ ಉಳಿಸಿ ಎಲ್ಲ ಮಾಡಿ ಹೊಸ್ದಾಗಿ ಕಟ್ಕೊಟ್ಟಿದ್ರು. ಇವೆಲ್ಲ ಮಾಡಿ ಮತ್ತು ಈ ದೇವಸ್ಥಾನ ಆ ಕೈಸಾಲ ಅಂಥದ್ದೆಲ್ಲ ಸೇರಿ

0: ಬರ್ತಾ ಇವತ್ತು ಹಳ್ಳಿ ಬರ್ತಾ ಇದೀಗ ಈಗ ಆಪ್ತೀಗ 40 ಹಳ್ಳಿಗೆ ಬಂದಾಗ ಇಲ್ಲಿ ಶ್ರೀ ರಾಮಲೇಶ ಸ್ವಾಮಿ ಅಂದ್ಬಿಟ್ಟು ದೇವರು, ಇದರಿಂದ ವರ್ಷಕ್ಕೊಂದ್ಸರಿ ಇಲ್ಲಿ ಅದ್ದೂರಾಗಿ ಜಾತ್ರೆ ನಡೀತು. ಇಲ್ಲಿ ಎಲ್ಲ ಅಕ್ಕಪಕ್ಕ ದೇವಸ್ಥಾನದೆಲ್ಲ ಊರಿಂದೆಲ್ಲ ಬರ್ತಾರೆ. ಆಮೇಲೆ ತೇರು ರಥೋತ್ಸವ ಇರ್ತದೆ, ರಾತ್ರಿ ಹೊತ್ತು ಜಾಗರಣೆ ಇರ್ತದೆ. ಜಾಗರಣೆಯಲ್ಲಿ ಒಂದೊಂದು ಕಾರ್ಯಕ್ರಮ ಒಂದೊಂದು ವರ್ಷ ಒಂದು ಇಟ್ಕೋತಾರೆ. ಇಲ್ಲಾರ ಆರ್ಕೆಸ್ಟ್ರಾ ಮಾಡ್ತಾರೆ, ಇಲ್ಲಾರ ಯಾವ್ದಾರ ಸನಿದೇವ್ರ ಕತೆ ವರ್ಷ ವರ್ಷ ನಡೀತದೆ. ಮತ್ತು ಈಗ ಹಿಂದೆ ನಮಗೆ ಆವತ್ತೂ ಕೂಡ ಹೇಳಿದ್ದು, ಕಾಂಪೌಂಡು ಕಂಪ್ಲೀಟ್ ಆವತ್ತಿಂದ ಹಾಳಾಗಿತ್ತು. ಆವತ್ತು ಹೇಳಿದಾಗ ಅವ್ರಿಗೆ ಈಗ ನಮಗೆ ಗ್ಯಾರಂಟಿ ಇಲ್ಲ, ದೇವಸ್ಥಾನ ಮಾಡ್ಕೊಡ್ತೀವಿ, ಮುಂದಕ್ಕೆ ಮಾಡ್ಕೊಡ್ದು ಅಂತ ಹೇಳಿದರು. ಈಗ ಸದ್ಯಕ್ಕೆ ನಮಗೆ ಈಗ ದೇವ್ರದಯದಿಂದ ಕಾಂಪೌಂಡ್ ಕೂಡ ಶ್ಯಾಂಕ್ಷನ್ ಆಗಿದೆ. ಕಾಂಪೌಂಡು ಆ ಕಾಂಪೌಂಡ್ ಆಡೋದ್ರಿಂದ ನಮಗೆ ಈ ನೆಲ ಇದೆಲ್ಲ ಅದೆಲ್ಲ ಕಂಪ್ಲೀಟ್ ಕ್ಲೀನಾಗಿ ರೆಡಿ ಮಾಡಿಕೊಟ್ಟು, ಆಮೇಲೆ ಜನಗಳಿಗೆ ಸ್ವಲ್ಪ ಸೌಕರ್ಯ ಮಾಡಿಕೊಟ್ಟು ಬಂದರೆ ಮಾಡಿ ಮತ್ತೆ ನಮ್ಮ ಊರಿಗೆ ಒಂದು ಒಳ್ಳೆಯದಾಗುತ್ತೆ. ಆಮೇಲೆ ಇಲ್ಲಿ ಮದುವೆ ಕೂಡ ನಡೀತದೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ. ಆ ಮದುವೆ ಬಂದಾಗ ಆವತ್ತು ಒಂದು 2002 ಆವತ್ತು ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ ನಮ್ಮ ಶ್ರೀಕಂಠದತ್ತ ನರಸಿಂಹರಾಜ್ ಒಡ್ರಿ ಇದೆಲ್ಲ MP ಆಗಿದ್ದರು. ಅವ್ರಿಗೆ ಊರೆಲ್ಲ ಹೋಗಿ ಹೇಳ್ಕೊಂಡಾಗ ಆವತ್ತು ನಮಗೆ ಒಂದು 3 ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೊಟ್ಟರು ಚೌಟ್ರಿ ಕಟ್ಟಕ್ಕೆ. ಆವತ್ತು 3 ಲಕ್ಷ ರೂಪಾಯಿ ಗ್ರ್ಯಾಂಟಲ್ಲಿ ನಮ್ಮ ಊರಿಂದ ಸ್ವಲ್ಪ ದೇವಸ್ಥಾನದಲ್ಲಿ ಸೇರಿಸಿ ಮಾಡಿ ಆವತ್ತು ಒಂದು ಚೌಟ್ರಿ ಮಾಡಿದ್ರು. ಅದರಲ್ಲಿ ನಮಗೆ ಇಲ್ಲಿ ದೇವಸ್ಥಾನಕ್ಕಿಂತ ಬೇರೆ ಆದಾಯ ಇಲ್ಲ, ಯಾಕಂದರೆ ಒಂದು ವರ್ಷಕ್ಕೆ ಒಂದು 5 ಲಕ್ಷ 6 ಲಕ್ಷ ರೂಪಾಯಿ ಒಂದು ಜಾತ್ರೆಗೆ ಖರ್ಚಾಗುತ್ತೆ. ಒಂದು ಅಲ್ಪ ಸ್ವಲ್ಪ ಗದ್ದೆ ಇವತ್ತು ಗದ್ದೆನ ಹರಾಜು ಮಾಡಿದೆ ಒಂದು 70,000 80,000 1 ಲಕ್ಷ ಬರುತ್ತೆ. ಆಮೇಲೆ ಅದು ಮದುವೆದು ಒಂದು 5,000 1 ಲಕ್ಷ ಬರುತ್ತೆ. ಈಗ ನೋಡಿ, ಈಗ ಈ ಸರಿ ಹರಾಜೆ ಮಾಡಿಲ್ಲ ಚೌಟ್ರಿ, ಯಾತಿಕಂದರೆ ಸ್ವಲ್ಪ ಚೌಟ್ರಿ ರಿಪೇರಿ ಇದೆ. ಆ ರಿಪೇರಿಯಿಂದ ಸರಿಯಾಗಿ ಅಲ್ಲಿ ಒಂದು ಜನರೇಟರ್ ಬೇಕು, ಮತ್ತು ಅಲ್ಲಿ ಬಾತ್ರೂಮ್ ಇಲ್ಲ, ಮತ್ತು ನೀರಿಂದು ಸ್ವಲ್ಪ ಸೌಕರ್ಯ ಇರಬೇಕು. ಆದ್ದರಿಂದ ಸ್ವಲ್ಪ ಮದುವೆ ಈಗ ಮೊದಲೇ ಯಾರು ಬಂದು ಹೆಂಗೆ ಬೇಕಾದ್ರೆ ಮಾಡ್ಕೊಂಡು ಹೋಗ್ತಿದ್ರು, ಈಗ ಸ್ವಲ್ಪ ಇದ್ದರಿಂದ ಇವಾಗ ಯಾರು ಸ್ವಲ್ಪ ಅಂಥದ್ದು ಬರ್ತಾಯಿಲ್ಲ. ಆ ಚೌಟ್ರಿ ಕೂಡ ರಿಪೇರಿ ಆಗಬೇಕಾದ್ರೆ ರಿಪೇರಿ ಆದರೆ ನಮಗೆ ಮೂಲ ಸೌಕರ್ಯ ಅದು, ಅದರಿಂದ ಅದೇ ದೇವಸ್ಥಾನಕ್ಕಾಗುತ್ತೆ. ಅದನ್ನು ರೆಡಿ ಆಗಬೇಕು, ಯಾಕಂದರೆ ಅದು ನಮಗೆ ಒಂದು 2 ಲಕ್ಷ 3 ಲಕ್ಷ ಬಂದಾಗ ಆವಾಗ ಈ ಜಾತ್ರೆ ಖರ್ಚಿಗೆ ಮತ್ತು ಇಲ್ಲಿ ಪುರೋಹಿತರಿಗೆ ಸಂಬಳ ಕೊಡಬೇಕು. ಸಂಬಳ ಕೂಡ ಸರ್ಕಾರದಿಂದ ಕೊಡ್ತಾ ಇಲ್ಲ, ಅದು ಸರ್ಕಾರದಿಂದ ಕೂಡ ಬಡಂಗೆ ಮಾಡಿಕೊಡ್ಬೇಕು. ಯಾಕಂದರೆ ಇವತ್ತು ಕಮ್ಮಿ ಅಂದರೆ ಒಂದು 10,000 12,000 ರೂಪಾಯಿ ಇಲ್ಲದೆ ಪೂಜೆಯವರು ಯಾರೂ ಬರೋಲ್ಲ ಇಲ್ಲಿ. ಜೊತೆಗೆ ಮೇಲೆ ಈ ಅಮಾಸೆ ಪೂಜೆ ಆ ಪೂಜೆ ಅಂದ್ಬಿಟ್ಟು ಒಂದು ತಿಂಗಳಿಗೆ 4-5 ಸಾವಿರ ರೂಪಾಯಿ ಅದು ಬೇರೆ ಖರ್ಚಾಗುತ್ತೆ. ಒಂದು ತಿಂಗಳಿಗೆ 15-16 ಸಾವಿರ ರೂಪಾಯಿ ಖರ್ಚಿದೆ, ಅದರಿಂದ ಒಂದು 2 ಲಕ್ಷ 3 ಲಕ್ಷ ದೇವಸ್ಥಾನಕ್ಕೆ ಖರ್ಚಾಗುತ್ತೆ. ಅದಲ್ಲದೆ ವರ್ಷಕ್ಕೆ ಜಾತ್ರೆಗೆ 4-5 ಲಕ್ಷ ಖರ್ಚು ಮಾಡಬೇಕು, 1-2 ಲಕ್ಷ ಖರ್ಚು ಬಂದ ಆದಾಯ ಕಮ್ಮಿ ಇದೆ. ಸ್ವಲ್ಪ ಆದಾಯ ಫೋರ್ಸ್ ಕೊಟ್ಟಂಗೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ಈಗ ನಮ್ಮಲ್ಲಿ ಇಲ್ಲಿ ನಾಯಕರು ಮತ್ತು ಗೌಡರು ಮತ್ತು SC ಜನಾಗಾದರು ಮುಸ್ಲಿಮ್ಸು ಯಾವುದೇ ದೇವ್ರ ಕಾರ್ಯಕ್ಕೆ ಅಂದರೂ ಎಲ್ಲರೂ ಜನಕ್ಕೆ ಬಂದು ಇಟ್ಕೊಂಡು ಕೆಲಸ ಮಾಡ್ತಾರೆ ಇಲ್ಲಿ. ಯಾರು ಬೇಭಾವದ ಇಲ್ಲ ಇಲ್ಲಿ. ಇವತ್ತು ಅಂದ್ಕೊಂಡಾಲು ಈ ಜಗಳ ಕರೆ ಏನು ಮಾಡಿಲ್ಲ. ಹಿಂದೆಲ್ಲ ಎಲ್ಲ ಹಿರಿಕರು ಇಲ್ಲ ಕಂಪ್ನಿ ಮಾಡ್ಕೊಂಡೆಲ್ಲ ಮಾಡ್ಕೊಂಡು ಹೋಗ್ತಿದ್ರು, ಈಗ ಹೊಸ ಕಂಪ್ನಿ ಮಾಡ್ಕೊಂಡು ಮಾಡ್ತಾಯಿದ್ರೆ ಎಲ್ಲ ಸೇರಿ ಸಹಕಾರ ಕೂಡ ಇಲ್ಲ. ನಮ್ಮ ನಾಡಗೋಡು ಜಯಶಂಕರ್ ಅವರು, ನಮ್ಮಿವರು ಮಾಜಿ ನಾಡಗೋಡು ಮಾದೇಗೌಡ ಅಂತ ಇದ್ರು, ನಮ್ಮ ಜನಾಂಗದ ಮದ್ವಿನ ಸಾವಿರ ಯಜಮಾನರು ಎಲ್ಲರೂ ಕೂಡ ಇಲ್ಲಿ ಸೇರಿ ಮಾಡಿದ್ವಿ. ಏನಾದ್ರು ಜಾಗ ಚೆನ್ನಾಗಿದೆ, ಇದು ಸಂಗಮ ಇದೆ, ಹೊಳೆ ಇದೆ, ಆದ್ದರಿಂದ ಒಳ್ಳೆಯ ಒಂದು ಕೆಲಸ ಮಾಡಿಕೊಟ್ಟು ಯಾವ್ದಾರ ಒಂದು ಈ ರೆಸಾರ್ಟ್ ಥರನೂ ಮಾಡಿದ್ರು ಕೂಡ ಯಾರ ಗುತ್ತಿಗೆ ವಹಿಸ್ಕೊಂಡು ಚೆನ್ನಾಗಿ ಅಭಿವೃದ್ಧಿ ಐತೆ, ಅದನ್ನು ಮಾಡಿಕೊಟ್ಟದು ಒಳ್ಳೆಯದಂತ ನಾನು ಮಾತಾಡೋಕೆ ಕೊಟ್ಟು ಹೇಳಿ ನಮ್ಗೆ ವಂದಿಸ್ತಿದ್ದೆ.
1: ಸರ್, ದೇವಾಲಯದ ಒಂದು ಆವರಣದಲ್ಲಿ ಇತರೆ ಉಪದೇವಾಲಯಗಳಿವೆಯಾ, ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸೋದಾದರೆ?
2: ಈ ಸಂಬಂಧಪಟ್ಟ ಉಪದೇವಾಲಯಗಳು ಅಂದರೆ ಈ ಪಾರ್ವತಮ್ಮನವರ ಒಂದು ದೇವಾಲಯವಿದೆ, ಮತ್ತು ಸಾಲು ಲಿಂಗಗಳ ಒಂದು ಆಸ್ಥಾನಗಳು ಇದೆ ಇಲ್ಲಿ. ಹಾಗೂ ಒಂದು ಜನಗಳು ಇಲ್ಲಿ ದರ್ಶನಕ್ಕೆ ಬಂದಾಗ ಭಕ್ತಾದಿಗಳು ಕುಳಿತು ವಿಶ್ರಾಂತಿ ಪಡೆಯತಕ್ಕಂಥ ಒಂದು ಮಂಟಪವನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇವಾಗ ನಡೀತಾ ಇರತಕ್ಕಂಥ ಒಂದು ದೇವಸ್ಥಾನದ ಒಳಗೆ ಹಾಸುವುದರಿಂದ ಇನ್ನೂ ಅನೇಕ ಭಕ್ತಾದಿಗಳ ಅನುಕೂಲ ಆಗುತ್ತೆ. ಬಸವೇಶ್ವರ ದೇವಾಲಯವು ಸಹ ಗ್ರಾಮದ ಒಂದು ಪಕ್ಕದಲ್ಲಿದೆ, ಅದು ಪ್ರತಿ ವರ್ಷವೂ ಅಲ್ಲಿ ಜಾತ್ರಾ ಮಹೋತ್ಸವ ದಿನದಂದು ಈ ಬಸವೇಶ್ವರ ಸ್ವಾಮಿಯವರ ಕೊಂಡ ಮತ್ತು ಓಕಳಿಯನ್ನು ಸಹ ಗ್ರಾಮಸ್ಥರು ಶ್ರದ್ಧೆಯಿಂದ ನಡೆಸಿಕೊಡುತ್ತಾರೆ.
1: ಕೊನೆಯದಾಗಿ ಈ ಪುಣ್ಯಕ್ಷೇತ್ರದ ಬಗ್ಗೆ ಭಕ್ತರಿಗೆ ಅಥವಾ ನಮ್ಮ ಕೇಳುಗರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
2: ನಾವು ಭಕ್ತರಿಗೆ ಸಂದೇಶ ಕೊಡ್ತಕ್ಕಂಥ, ಯಾಕೆಂದರೆ ಭಕ್ತರು ಅವರ ಆತ್ಮ ಪೂರ್ವಕವಾಗಿ ಭಗವಂತನ ಮೇಲೆ ಭಕ್ತಿಯನ್ನು ಇಟ್ಟು ಬಂದು ಇಲ್ಲಿ ಭಗವಂತನ ದರ್ಶನವನ್ನು ಪಡೆದು ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿಕೊಂಡು ಹೋಗಿ ಆ ಭಗವಂತನಿಂದ ಅವರು ಸುಖ ಸಂತೋಷ ಭಕ್ತಾದಿಗಳ ಸಮೃದ್ಧಿಯನ್ನು ನೆಲೆಸಲಿ, ಆ ಭಕ್ತಾದಿಗಳಿಗೆ ಭಗವಂತನು ಒಳ್ಳೆಯ ಒಂದು ಆಶೀರ್ವದಿಸಲಿ ಅಂತ ಹೇಳ್ತಾ

0: ಒಂದೆರಡು ಮಾತನ್ನು ಮುಗಿಸ್ತಾ ಇದೆ.
1: ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಇಂತಹ ಒಂದು ಅಮೂಲ್ಯ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಸರ್.
2: ಜನರ ಸಂದರ್ಭನ ಯತ್ನಿಸೋ ಬಂದು ನಮ್ಮೂರಿಗೆ ನಮಗೆಲ್ಲ ತಿಳ್ಕೊಟ್ಟು ನಮ್ಮಿಂದ ಏನು ಪಡೆದಿಲ್ಲ ನಾವೆಲ್ಲ ಉತ್ತರ ಕೊಟ್ಟಿದ್ದೀವಿ. ದೇವರಿಂದ ನಾವು ಕೊಟ್ಟದಕ್ಕೆ ದೇವ್ರಿಗೆ ಮಾಡೋದು ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಲ್ಲ ಕಾಳಜಿ ವಹಿಸಿ ದೇವ್ರಿಗೆ ಮಾಡೋದು ಒಳ್ಳೆಯದು ಅಂತ ಸಾರ್ವಜನಿಕ ಒಳ್ಳೇದಾಗುತ್ತೆ ಮಾಡಲಿ. ಇವತ್ತು ಮಳೆ ಬೆಳೆ ಇಲ್ಲ, ದೇವರು ಈ ಸಾಮೇಶ್ವರದಿಂದ ದೇವ್ರ ಮಳೆ ಆಗಲಿ, ರೈತರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ.
0: ಈ ದಿನದಲ್ಲಿ ಜನಧ್ವನಿ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಮಟಗೆರೆ ಗ್ರಾಮದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಪೂರ್ಣ ಮಾಹಿತಿಯನ್ನು ತಿಳಿದು ಇದರ ಒಂದು ಜನರಿಗೆ ಇನ್ನೂ ಈ ಒಂದು ಪ್ರಚಾರ ಸಿಕ್ಕಿದಾಗ ಜನರು ಇನ್ನೂ ಅನೇಕ ಜನ ಭಕ್ತಾದಿಗಳು ಈ ಒಂದು ಆಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಆರೋಗ್ಯಗಳನ್ನು ಪಡೆಯುತ್ತಾರೆ ಎಂದು ನಂಬಿ ಈ ಒಂದು ಸಂಸ್ಥೆ ಅವರಿಗೂ ಧನ್ಯವಾದ ಅರ್ಪಿಸಿ ನಮ್ಮ ಮಟಗೆರೆ ಗ್ರಾಮದ ದೇವಾಲಯದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸಿದ್ದೀವಿ. ಇದನ್ನು ಜನರಿಗೆ ಪ್ರಚಾರ ಪಡೆದಾಗ ಇನ್ನೂ ಅನೇಕ ಅನುಕೂಲತೆಗಳು ಮತ್ತು ಒಂದು ಅನೇಕ ಒಳ್ಳೆಯ ಇದು ಆಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಹಾಗೂ ಜನಧ್ವನಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
1: ಪ್ರಿಯ ಕೇಳುಗರೇ, ಇದುವರೆಗೂ ಹೆಚ್ ಡಿ ಕೋಟೆ ತಾಲೂಕಿನ ಹೆಚ್ಮಟಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಕುರಿತು ಹಲವಾರು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ದೇವಸ್ಥಾನದ ಇತಿಹಾಸದ ಕುರಿತು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದ.

ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೆಚ್ಮಟ್ಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ದೇವಸ್ಥಾನ ಕಮಿಟಿಯ ಮಾಜಿ ಸದಸ್ಯರಾದ ಮತ್ತು ಗ್ರಾಮದ ಮಾಜಿ ನಾಡಗೌಡರಾಗಿರುವ ಶ್ರುತಾ ಎಂ ಮಹದೇವಗೌಡರು ಮತ್ತು ಗ್ರಾಮದ ಪ್ರಸ್ತುತ ಹಾಲಿ ನಾಡಗೌಡರಾಗಿರುವ ಶ್ರೀಯುತ ಜಯಶಂಕರೇಗೌಡರು ಮತ್ತು ಪುಟ್ಟೇಗೌಡರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ. ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 20ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ:
1: ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ.
0: ಈ ಅವ್ಯಕ್ತಕ್ಕೆ ಅತೀತವಾಗಿರುವಂತಹ ಮತ್ತೊಂದು ಸನಾತನ ಅವ್ಯಕ್ತ ಭಾವವಿದೆ. ಸಕಲ ಪ್ರಾಣಿಗಳು ನಾಶವಾದರೂ ಕೂಡ ಈ ಸನಾತನ ಅವ್ಯಕ್ತ ಭಾವ ನಾಶವಾಗುವುದಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಲ್ಲಿ ಎರಡು ಅವ್ಯಕ್ತಗಳನ್ನ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಒಂದು, ಈ ಪ್ರಪಂಚಕ್ಕೆ ಬರುವುದಕ್ಕೆ ಮುಂಚೆ ನಾವೆಲ್ಲ ಅವ್ಯಕ್ತ ಸ್ಥಿತಿಯಲ್ಲಿರ್ತೇವೆ, ಅಂದ್ರೆ ನಾವು ಗೊತ್ತಿಲ್ಲ ಹೇಗಿರ್ತೀವಿ ಅಂಥೇಳಿ. ಆದರೆ ಅವುಗಳಲ್ಲಿ ಅವಿದ್ಯೆ ಅನ್ನುವಂಥದ್ದು ಒಂದು ಬೀಜ ರೂಪದಲ್ಲಿ ಇರುತ್ತೆ. ಯಾವಾಗ ಅವಕಾಶ ಸಿಕ್ಕುತ್ತೋ ಆಗ ಪುನಃ ಮೇಲೇಳ್ತದೆ. ಬೀಜದಲ್ಲಿ ಗಿಡ ಹೇಗೆ ಸುಪ್ತಾವಸ್ಥೆಯಲ್ಲಿದೆಯೋ ಹಾಗೆ ನಾವು ಸುಷುಪ್ತಿಗೆ ಹೋದರೆ ಅವಿದ್ಯೆ ಅನ್ನುವಂಥದ್ದು ಬೀಜ ರೂಪದಲ್ಲಿರುತ್ತೆ. ಆದರೆ ಅಲ್ಲಿಂದ ಎದ್ದು ಕನಸಿಗೋ ಜಾಗ್ರತಾವಸ್ಥೆಗೋ ಬಂದರೆ ಸಾಕು,

ಆಗಲೇ ಅವು ನಮ್ಮನ್ನ ಮೆಟ್ಟಿಕೊಳ್ಳುವಂಥದ್ದು. ಕೆಲವು ವೇಳೆ ಈ ಜೇನುಗೂಡನ್ನ ಕೆಣಕಿ ನೀರಿನಲ್ಲಿ ಮುಳುಗ್ತೇವೆ ಅವುಗಳಿಂದ ಪಾರಾಗೋದಕ್ಕೆ. ಆದರೆ ಅವು ನೀರಿನ ಮೇಲೆಯೇ ಹಾರಾಡ್ತಾ ಇರುತ್ತೆ. ಯಾವಾಗ ನಾವು ನೀರಿನ ಮೇಲೆ ಮುಖ ಇಡುತ್ತೇವೆಯೋ ಆಗ ಅವು ನಮ್ಮನ್ನು ಕಚ್ಚಲು ಸಿದ್ಧವಾಗ್ಬಿಡ್ತವೆ. ಇಲ್ಲಿ ಅವ್ಯಕ್ತ ಎಂಬುವಂಥದ್ದು ಹಾಗಿದೆ, ನಮ್ಮ ಹಿಂದೆ ಮುಂದೆ ಕಾಡುವುದಕ್ಕೆ ಸಿದ್ಧವಾಗಿದೆ. ಮತ್ತೊಂದು ಅವ್ಯಕ್ತವೇ ಸನಾತನವಾಗಿರುವಂಥದ್ದು. ಅಲ್ಲಿ ಯಾವ ಸಂಸ್ಕಾರವೂ ಇಲ್ಲ, ಯಾವ ಅಜ್ಞಾನವೂ ಇಲ್ಲ, ಅದು ಯಾವಾಗಲೂ ಇರುವಂಥದ್ದು. ಈ ಪ್ರಪಂಚವೆಲ್ಲ ಬರುವುದಕ್ಕೆ ಮುಂಚೆ ಅದು ಇತ್ತು, ಈ ಪ್ರಪಂಚವೆಲ್ಲ ನಾಶವಾದ ಮೇಲೂ ಕೂಡ ಅದು ಇರುತ್ತದೆ. ಆ ಅವ್ಯಕ್ತ ಬೇರೆ, ಅದು ಭಗವಂತನಿಗೆ ಸೇರಿದ ಅವ್ಯಕ್ತ. ನಮ್ಮ ಅವ್ಯಕ್ತ ಸ್ಥಿತಿ ಅಥವಾ ನಮ್ಮ ಸಮುದಾಯವನ್ನೆಲ್ಲ ಸೇರಿದ ಪ್ರಳಯ ಕಾಲದ ಅಥವಾ ಸೃಷ್ಟಿಗೆ ಮುಂಚಿನ ಅವ್ಯಕ್ತ ಸ್ಥಿತಿ ಬೇರೆ. ಇವುಗಳೆಲ್ಲ ಈಗ ಕಾಣದೇ ಇದ್ರೂ ಕೂಡ ಮುಂದೆ ಯಾವುದೋ ರೂಪದಲ್ಲಿ ಕಾಣಿಸಿಕೊಂಡು ನಮ್ಮ ಕರ್ಮಗಳನ್ನು ಸವಿಸಬೇಕಾಗಿದೆ. ಆ ಭಗವಂತನ ಅವ್ಯಕ್ತ ಸ್ವರೂಪವಾದರೂ ಯಾವ ಕರ್ಮ ನಿಯಮಕ್ಕೂ ಕೂಡ ಒಳಪಟ್ಟಿಲ್ಲದ ಒಂದು ಸ್ಥಿತಿ, ಅದೆಂದಿಗೂ ನಾಶವಾಗುವುದಿಲ್ಲ. ಮಡಿಕೆ ಕುಡಿಕೆಗಳನ್ನು ಒಡೆದು ಹಾಕಿದ್ರೆ ಅದರೊಳಗಡೆ ಇರುವಂಥ ಆಕಾಶವನ್ನು ನಾವು ಹೇಗೆ ಒಡೆದು ಹಾಕಲಾರವೋ ಹಾಗೆ ಪರಮಾತ್ಮನ ಒಂದು ಅವ್ಯಕ್ತ ಸ್ಥಿತಿ ಅನ್ನುವಂಥದ್ದು. ಅದಕ್ಕೊಂದು ಉದಾಹರಣೆ ಅಂತಂದರೆ, ಶಾಲೆಯ ಒಂದು ತರಗತಿಯಲ್ಲಿ ಒಂದೇ ಒಂದು ಕರಿಯ ಹಲಗೆ ಮೇಲೆ ಅನೇಕ ಉಪಾಧ್ಯಾಯರುಗಳು ಬರೀತಾರೆ. ಗಣಿತದ ಉಪಾಧ್ಯಾಯರು ಬರೆದಿರುವಂಥ ಅಂಕೆ ಸಂಖ್ಯೆಗಳನ್ನೆಲ್ಲ ಪೂರ್ತಿ ಒರೆಸಿ ಭೂಗೋಳವನ್ನು ಕಲಿಸುವಂಥ ಉಪಾಧ್ಯಾಯರು ಭೂಪಟವನ್ನು ಬಿಡಿಸ್ತಾರೆ. ಅದೇ ಹಲಗೆಯ ಮೇಲೆ ರಸಾಯನಶಾಸ್ತ್ರವನ್ನು ಕಲಿಸುವಂಥ ಉಪಾಧ್ಯಾಯರು ಬಂದಾಗ ಭೂಪಟವನ್ನು ಅಳಿಸಿ ರಸಾಯನಶಾಸ್ತ್ರದ ನಿಯಮಗಳನ್ನು ಬರೀತಾರೆ. ಇತಿಹಾಸವನ್ನು ಕಲಿಸುವ ಉಪಾಧ್ಯಾಯರು ತರಗತಿಗೆ ಬಂದಾಕ್ಷಣ ಅದೇ ಹಲಿಗೆಯ ಮೇಲೆ ಇರುವಂಥದ್ದನ್ನು ಪೂರ್ತಿ ಒರೆಸಿಬಿಟ್ಟು ರಾಜ ಮಹಾರಾಜರು ಆಳಿದ ಕಾಲಗಳನ್ನು ಬರೀತಾರೆ. ಹೀಗೆ ಪ್ರತಿಯೊಬ್ಬ ಉಪಾಧ್ಯಾಯನು ಕೂಡ ಆ ಕರಿ ಹಲಗೆಯ ಮೇಲೆ ಬರೆದಿದ್ದಾನೆ. ಅಲ್ಲಿ ಇರುವಂಥದ್ದು ಕರಿ ಹಲಗೆ ಅನ್ನುವಂಥದ್ದು ಒಂದೇ, ಅದು ಬದಲಾವಣೆ ಆಗಲಿಲ್ಲ. ಅದೇ ರೀತಿ ಇಡೀ ಪ್ರಪಂಚದ ಒಂದು ಸೃಷ್ಟಿ, ಸ್ಥಿತಿ ಮತ್ತು ಲಯ, ಇವು ಮೂರೂ ಕೂಡ ಬದಲಾವಣೆಗಳು ಬದಲಾಗದ ಯಾವುದೋ ಒಂದು ಅಧಿಷ್ಠಾನದಿಂದಾಗಿ ನಡೆಯಲು ಸಾಧ್ಯ. ಈ ಶಕ್ತಿಯು ಅವಿನಾಶಿಯಾದ ಒಂದು ತತ್ವ. ಇದನ್ನ ಪರಮಾತ್ಮ ಇಲ್ಲಿ ಹೇಳ್ತಿರುವಂಥದ್ದು. ನಾಶವಾಗುವ ಭೂತಗಳಲ್ಲಿ ಇದು ಇದ್ದರೂ ಕೂಡ ಅದು ಅವಿನಾಶಿಯಾದಂಥ ಒಂದು ತತ್ವ. ಅದೇ ತರಗತಿಯಲ್ಲಿ ಸಂಜೆಯ ಹೊತ್ತು ಉಪಾಧ್ಯಾಯರು ಮತ್ತು ಹುಡುಗರು ತರಗತಿಯನ್ನ ಬಿಟ್ಟು ಹೋದ ಮೇಲೂ ಕೂಡ ಆ ಕರಿಹಲಿಗೆಯು ಬದಲಾಗದೆ ಹಾಗೇ ಇರುತ್ತದೆ. ಅದೇ ರೀತಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವು ಅವ್ಯಕ್ತ ಸ್ವರೂಪವಾಗಿದ್ದು, ಅರ್ಥಾತ್ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಗಳಿಗೆ ಅಗೋಚರವಾಗಿದ್ದು ಶರೀರ ಮನಸ್ಸು ಬುದ್ಧಿಗಳೆಂಬ ನಾಶವುಳ್ಳ ಸ್ವರೂಪದ ಈ ಉಪಾಧಿಯಲ್ಲಿದ್ದರೂ ಕೂಡ ಅದು ಅವಿನಾಶಿ. ಹೀಗೆ ಅವ್ಯಕ್ತ ಪ್ರಕೃತಿಯು ವ್ಯಕ್ತವಾಗಿರುವಂಥ ಜೀವರಾಶಿಗಳಿಗೆ ಕಾರಣವಾಗಿರುವಂಥದ್ದು. ವೇದಾಂತದಲ್ಲಿ ಇದನ್ನೇ ಅವಿದ್ಯಾ ಎಂದು ಕರೆಯುವುದುಂಟು. ಅವಿದ್ಯೆಯು ಯಾವುದೇ ಒಂದು ಇರುವ ವಸ್ತುವಿನ ಬಗ್ಗೆ ಆಗಿರಬೇಕು. ಇಲ್ಲದ ವಸ್ತುವಿನ ಬಗ್ಗೆ ಅವಿದ್ಯೆ ಇರುವಂಥದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಬಾಲದ ಬಗ್ಗೆ ನನಗೆ ಅವಿದ್ಯೆ ಇಲ್ಲ, ಏಕೆಂದರೆ ನನಗೆ ಬಾಲವೇ ಇಲ್ಲ. ಇದರ ಅರ್ಥ ನನಗೆ ತಿಳಿಯದ ಯಾವುದೋ ಒಂದು ವಸ್ತು ಇರಲೇಬೇಕೆಂದಾಯಿತು ಅಲ್ವಾ? ಇದೇ ಒಂದು ಪ್ರಪಂಚದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೆಂಬ ಬದಲಾವಣೆಗೆ ಕರಿ ಹಲಗೆಯಂತೆ ಬದಲಾಗದಿರುವಂಥ ಒಂದು ಆಧಾರ ಶಕ್ತಿ. ಈ ಆಧಾರ ಶಕ್ತಿಯ ಬಗ್ಗೆ ನನಗೆ ತಿಳಿಯದಿರುವುದನ್ನೇ ಈ ವೇದಾಂತದಲ್ಲಿ ಅವಿದ್ಯಾ ಅಂಥೇಳಿ ಕರೆದಿರುವಂಥದ್ದು. ಈ ಅವಿದ್ಯೆಯೇ ಬಹುರೂಪ ಪ್ರಪಂಚದ ಸೃಷ್ಟಿಗೆ ಕಾರಣ. ಅಧಿಷ್ಠಾನವಾದ ಆತ್ಮವಸ್ತು ಈ ಅವಿದ್ಯೆಯನ್ನ ದಾಟಿರುವಂಥ ಒಂದು ಶಕ್ತಿ. ಹೀಗೆ ಈ ಅವ್ಯಕ್ತ ವಸ್ತುವೇ ಪರಮಾತ್ಮನು, ಅಥವಾ ಅದಕ್ಕಿಂತ ಪರಮಗತಿ ಎನಿಸಿಕೊಳ್ಳುವಂಥದ್ದು ಇನ್ನೇನಾದರೂ ಇದೆಯಾ ಅಂಥೇಳಿ ನಾವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಉತ್ತರ ಕೊಡ್ತಾನೆ. ಹಾಗಾಗಿ ಅವ್ಯಕ್ತವಾಗಿರುವಂಥದ್ದೆಲ್ಲ ಶ್ರೇಷ್ಠವೂ ಸನಾತನವೂ ಆಗಿರುವಂಥ ಬ್ರಹ್ಮತತ್ವವೂ ಇದೆ. ಆದರೆ

ನಾಶವಾಗುವಂತಹ ಸಮಸ್ತ ಭೂತಗಳಲ್ಲಿ ಇದ್ದರೂ ಕೂಡ ಅದು ಅವಿನಾಶಿಯಾಗಿರುವಂತೆ ಅನ್ನುವಂಥ ಮಾತನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಅವ್ಯಕ್ತವಾಗಿರುವಂತಹ ಭಾವ ಯಾವತ್ತೂ ನಾಶ ಆಗೋದಿಲ್ಲ, ಆದರೆ ವ್ಯಕ್ತವಾಗಿರುವಂಥದ್ದು ನಾಶವಾಗತ್ತೆ. ಅಂದರೆ ನಾವು ವ್ಯಕ್ತವಾಗಿರುವಂಥದ್ದು ಈ ನಮ್ಮ ಶರೀರ, ಈ ಶರೀರ ಒಂದಲ್ಲ ಒಂದು ದಿನ ನಾಶವಾಗತ್ತೆ. ಆದರೆ ಅವ್ಯಕ್ತವಾಗಿ ಇರುವಂತಹ ಆತ್ಮರೂಪ, ಈ ದೇಹದೊಳಗಿರುವಂಥ ಒಂದು ಆತ್ಮರೂಪ, ಅದು ಸದಾ ಶಾಶ್ವತ. ಅದು ನಾಶವೇ ಹೊಂದದೇ ಇರುವಂಥದ್ದು, ಶಾಶ್ವತ ಮತ್ತು ಸನಾತನ ಅದು ಆತ್ಮ. ನಾಶವಾಗುವಂಥದ್ದು ಈ ದೇಹ, ಅದನ್ನೇ ವ್ಯಕ್ತ ಮತ್ತು ಅವ್ಯಕ್ತ ಅಂತೇಳಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಈ ಮುದ್ದುರಾಮ ನಾವು ಹೇಗೆ ಅದನ್ನು ಜೋಡಿಸ್ಕೊಳ್ಬಹುದು ನೋಡೋಣ. ಕೇಡಬಗೆವುದಕ್ಕಿಂತ ಒಳಿತೆಸಗುವುದೇ ಮೇಲು, ಕೆಡಬಗೆವುದಕ್ಕಿಂತ ಒಳಿತೆಸಗುವುದೇ

0: ಹಾಗಾಗಿ ನಾವು ಇರುವಂತಹ ಬದುಕಿನ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ ಹೆಚ್ಡಿ ಕುಮಾರಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತಗೋಷ್ಠಿ, ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಗೆ ಸ್ಥಾನ ಇದ್ದೇ ಇರುತ್ತದೆ, ಮಹಿಳೆಯರಿಗೆ ಹೆಚ್ಚು ಶಕ್ತಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ವಿಧಾನಸೌಧದ ಆವರಣದಲ್ಲಿ ಇಂದು ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದರು. ಸದ್ಯದಲ್ಲಿಯೇ ಸಂಪುಟ ವಿಸ್ತರಣೆ ವಿಚಾರ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಹಾಗೂ ಕೆರೆಗಳ ನೀರಿನ ಲಭ್ಯತೆ ಕುರಿತಂತೆ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಪಿಎಂ ನರೇಂದ್ರ ಸ್ವಾಮಿ ಉಪಸ್ಥಿತಿಯಲ್ಲಿ ಮಂಡ್ಯದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎನ್ ಚೆಲುವರಾಯಸ್ವಾಮಿ, ಹವಾಮಾನ ವೈಪರೀತ್ಯಗಳಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಎಂ ನರೇಂದ್ರ ಸ್ವಾಮಿ, ಮಳೆ ಕೊರತೆಯಿಂದಾಗಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಹಿನ್ನೆಲೆಯಲ್ಲಿ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಬೆಳೆಗಳು ಹಾನಿಗೊಳಗಾಗಿದ್ದು ರೈತರಿಗೆ ಪರಿಹಾರ ಒದಗಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಲಿದೆ ಎಂದು ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರು. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯುವ ನೀರು ಪೂರೈಕೆ ಅತ್ಯಂತ ಪ್ರಮುಖವಾಗಿದ್ದು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಗ್ರಾಮಗಳಿಗೆ ನಿಯಮಿತವಾಗಿ ನೀರು ಪೂರೈಕೆಯಾಗುತ್ತಿರುವ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಅವರು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ರಂಗಾಪುರ ಮತ್ತು ರಾಮಗಿರಿ ಗ್ರಾಮಗಳ ರೈತರ ಜಮೀನುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ಭೇಟಿ ನೀಡಿ ಬೆಳೆ ಹಾನಿ ಪ್ರದೇಶಗಳ ಪರಿಶೀಲನೆ ನಡೆಸಿದರು. ಕೃಷಿ ಅಧಿಕಾರಿಗಳಿಂದ ಬೆಳೆ ಬಿತ್ತನೆ ಮತ್ತು ಹಾನಿಯ ಕುರಿತು ಮಾಹಿತಿ ಪಡೆದ ಸಚಿವರು, ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ರಾಮನಗರ ಜಿಲ್ಲೆಯ ತಾಲೂಕುಗಳಲ್ಲಿ ಸೋಮವಾರದಿಂದ 3 ದಿನಗಳ ಕಾಲ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡು ಸರ್ಕಾರಕ್ಕೆ ವರದಿಯನ್ನು ನೀಡಲಾಗುವುದು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ಹೇಳಿದರು. ಮಾಗಡಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಇಂದು ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಇಂದು ಸಾರ್ವಜನಿಕರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ವರದಿ ನೀಡಲು ತಿಳಿಸಿದ್ದಾರೆ. ಅದರಂತೆ 3 ದಿನಗಳ ಕಾಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಬರ ಅಧ್ಯಯನ ಪ್ರವಾಸ ನಡೆಸಿ ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದರು. ಮೈಸೂರು ಜಿಲ್ಲೆಯ ಹೆಚ್ಡಿ ಕೋಟೆ ತಾಲೂಕಿನ ಚಾಮನಹಳ್ಳಿ ಹುಂಡಿ ಗ್ರಾಮಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು

0: ಭೇಟಿ ನೀಡಿ ಕುಡಿಯುವ ನೀರಿನ ಅಭಾವ ಹಾಗೂ ಬರ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಹಾರಂಗಿ ಹಾಗೂ ನುಗು ಜಲಾಶಯಗಳ ಕಾಲುವೆಗಳ ಮೂಲಕ ಕೆರೆಕಟ್ಟೆಗಳಿಗೆ ನೀರು ಹರಿಸಿ ತುಂಬಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಕುಡಿಯುವ ನೀರಿನ ಅಭಾವ ನೀಗಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಸಾರ್ವಜನಿಕರಿಗೆ ಪೂರೈಸುವ ನೀರನ್ನು ಕಡ್ಡಾಯವಾಗಿ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಬೇಕು ಹಾಗೂ ನೀರಿನ ಟ್ಯಾಂಕರ್ಗಳನ್ನು ನಿರಂತರವಾಗಿ ಶುಚಿಗೊಳಿಸಿ ಆರೋಗ್ಯಕರ ಕುಡಿಯುವ ನೀರನ್ನು ಪೂರೈಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ತಾರಕ ಲಿಫ್ಟ್ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಪೈಪ್ಲೈನ್ ಕಾಮಗಾರಿ ಹಾಗೂ ವಿದ್ಯುತ್ ಸಂಪರ್ಕ ಬಾಕಿ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸಿ ಯೋಜನೆಯನ್ನು ಸಕ್ರಿಯಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ನಗರ ಜಿಲ್ಲೆ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ವಲಯಗಳಲ್ಲಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಾರ್ಗದರ್ಶನದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ತಪಾಸಣೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಆಹಾರ ಮಳಿಗೆಗಳಿಗೆ ಪದಾರ್ಥಗಳನ್ನು ಸರಬರಾಜು ಮಾಡುವ ದಾಸ್ತಾನು ಮಳಿಗೆಗಳಿಗೆ ಇಂದು ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಅವಧಿ ಮುಕ್ತಾಯಕ್ಕೆ ಸಮೀಪದಲ್ಲಿದ್ದ ಪಾನೀಯ ಹಾಗೂ ಪದಾರ್ಥಗಳನ್ನು ವಶಪಡಿಸಿಕೊಂಡಿರುವುದಾಗಿ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆಯ ಆಯುಕ್ತರು ತಿಳಿಸಿದ್ದಾರೆ. ಅಲ್ಲದೆ 18 ಇತರೆ ಆಹಾರ ಮಾದರಿಗಳನ್ನು ವಿಶ್ಲೇಷಣೆಗೆ ಕಳುಹಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವ ಬಿಡದಿ ಪಾದಯಾತ್ರೆಗೆ ಮಿತ್ರಪಕ್ಷ ಬಿಜೆಪಿ ನೈತಿಕ ಬೆಂಬಲ ವ್ಯಕ್ತಪಡಿಸಿದೆ ಎಂದು ಜೆಡಿಎಸ್ನ ಧುರೀಣ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಜೆಡಿಎಸ್ ಮತ್ತು ಬಿಜೆಪಿಯ ಹಿರಿಯ ನಾಯಕರ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಮುಂಬರುವ ವಿಧಾನಮಂಡಲದ ಕಲಾಪದಲ್ಲಿ ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ಯೋಜನೆ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಒಮ್ಮತದಿಂದ ಹೋರಾಟ ನಡೆಸಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪುಟ ವಿಸ್ತರಣೆಗೆ ತಿಂಗಳಗಟ್ಟಲೆ ಸಮಯ ತೆಗೆದುಕೊಂಡಿದ್ದು ಈಗ ಖಾತೆ ಹಂಚಿಕೆ ಕೂಡ ನಡೆದಿಲ್ಲ. ರಾಜ್ಯ ತೀವ್ರ ಬರಕ್ಕೆ ತುತ್ತಾಗಿದ್ದು ಸರ್ಕಾರ ಜನರಿಗೆ ನೆರವಾಗುವಲ್ಲಿ ವಿಫಲವಾಗಿದೆ ಎಂದು ಕುಮಾರಸ್ವಾಮಿ ಟೀಕಿಸಿದರು. ಸಭೆಯಲ್ಲಿ ರಾಜ್ಯ ವಿಧಾನಮಂಡಲದ ಪ್ರತಿಪಕ್ಷದ ನಾಯಕರುಗಳಾದ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ಜೆಡಿಎಸ್ನ ಸುರೇಶ್ ಬಾಬು ಹಾಗೂ ಇತರೆ ಸದಸ್ಯರು ಪಾಲ್ಗೊಂಡಿದ್ದರು. ಚಾಮರಾಜನಗರದ ಜೈಹಿಂದ್ ಕಟ್ಟೆಯಲ್ಲಿ ಇಂದು ಕ್ವಿಟ್ ಇಂಡಿಯಾ ಚಳವಳಿ ದಿನ ಆಚರಿಸಲಾಯಿತು. ಜೈಹಿಂದ್ ಪ್ರತಿಷ್ಠಾನದ ಅಧ್ಯಕ್ಷ ಸುರೇಶ್ ಎನ್ ಋಗ್ವೇದಿ ರಾಷ್ಟ್ರನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿ, ಮಾಡು ಇಲ್ಲವೇ ಮಡಿ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿರುವ ಸಹಸ್ರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಿತ್ಯವೂ ಭಾರತೀಯರು ಸ್ಮರಿಸಬೇಕಿದೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮಾಡು ಇಲ್ಲವೇ ಮಡಿ ಮೂಲಕ ಹೋರಾಟದ ಅಂತಿಮ ಎಚ್ಚರಿಕೆಯನ್ನು ನೀಡಲಾಯಿತು. ದೇಶದ ಮೂಲೆ ಮೂಲೆಗಳಲ್ಲಿ ಸ್ವಾತಂತ್ರ್ಯ ಸ್ವಾಭಿಮಾನದ ಕಿಚ್ಚನ್ನು ಪ್ರಜ್ವಲಿಸುವಂತೆ ಮಾಡಿದ್ದು ಕ್ವಿಟ್ ಇಂಡಿಯಾ ಚಳುವಳಿ ಎಂದು ಬಣ್ಣಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯರುಂದ ನಾಳೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿ ಆಯೋಜಿಸಿದೆ. ದೇಶದ ಶೌರ್ಯ ಹಾಗೂ ಆಶೋತ್ತರ ಭವಿಷ್ಯವನ್ನು ಶಿಸ್ತುಬದ್ಧ ಲಯದೊಂದಿಗೆ ಪ್ರಸ್ತುತಪಡಿಸುವ ವಾಯುಪಡೆ ಬ್ಯಾಂಡ್ ದೇಶಭಕ್ತಿ ಸಂಗೀತಕ್ಕೆ ಹೆಸರುವಾಸಿಯಾಗಿದೆ. ಸ್ವಾತಂತ್ರ್ಯದ ಸ್ಫೂರ್ತಿ ಹಾಗೂ ಭಾರತೀಯ ರಕ್ಷಣಾ ಪಡೆಯ ಮೇರು ಪರಂಪರೆಯನ್ನು ಸಮರ ಸಂಗೀತ ದೇಶಭಕ್ತಿ ಸಂಪ್ರದಾಯ ಹಾಗೂ ಐತಿಹಾಸಿಕ ರಾಷ್ಟ್ರೀಯ ಸ್ವರಮೇಳದೊಂದಿಗೆ ಸಾದರಪಡಿಸಲಾಗುತ್ತಿದೆ. ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮ ಆರಂಭವಾಗಲಿದ್ದು ಸಾರ್ವಜನಿಕರಿಗೆ ಮುಕ್ತವಾಗಿರಲಿದೆ. ಈ ಮೇಳದಲ್ಲಿ ವಾಯುಪಡೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಮಾಜದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ರಕ್ಷಣಾ ಪಡೆ ಹಾಗೂ ಸಾರ್ವಜನಿಕರ ನಡುವಿನ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನಂದಿಬೆಟ್ಟದಲ್ಲಿ ನಾಳೆ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಲಿದ್ದಾರೆ. ಹೆಗಡಹಳ್ಳಿ ಗ್ರಾಮದಿಂದ ಬೆಳಿಗ್ಗೆ 6:30 ಮ್ಯಾರಥಾನ್ ಆರಂಭವಾಗಲಿದ್ದು ಸುಮಾರು 1,500 ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ.

0: ಈ ಹಿನ್ನೆಲೆಯಲ್ಲಿ ಇಂದು ರಾತ್ರಿ 11 ಗಂಟೆಯಿಂದ ನಾಳೆ ಮಧ್ಯಾಹ್ನ 12 ಗಂಟೆಯವರೆಗೆ ನಂದಿ ಬೆಟ್ಟದ ಮಾರ್ಗದಲ್ಲಿ ಎಲ್ಲ ರೀತಿಯ ಸಾರ್ವಜನಿಕ ವಾಹನ ಸಂಚಾರವನ್ನು ಜಿಲ್ಲಾಧಿಕಾರಿಗಳು ನಿರ್ಬಂಧಿಸಿದ್ದಾರೆ. ಸಮಾಜದಲ್ಲಿ ಇರುವ ಅಸಮಾನತೆಯನ್ನು ಹೋಗಲಾಡಿಸಲು ಕೆಲಸ ಮಾಡುವುದೇ ಪತ್ರಿಕಾ ಧರ್ಮ, ಅದೇ ಸಂವಿಧಾನದ ಆಶಯ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಇಂದು ಪತ್ರಕರ್ತ ಉದಯ್ ಕುಮಾರ್ ಅವರಿಗೆ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಪತ್ರಿಕೆಗಳು ನಿಷ್ಪಕ್ಷಪಾತವಾಗಿ ನೈಜ ವಿಷಯಗಳನ್ನು ಜನರ ಎದುರು ಇಡಬೇಕು. ಪತ್ರಿಕೋದ್ಯಮ ಜಾತ್ಯತೀತವಾಗಿರಬೇಕು. ಸಮಾಜವನ್ನು ಒಡೆಯುವ ಸುಳ್ಳು ಸುದ್ದಿಗಳಿಗೆ ಪ್ರಚಾರ ನೀಡುವ ಕೆಲಸವನ್ನು ಮಾಧ್ಯಮಗಳು ಮಾಡಬಾರದು ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ ಹೆಚ್ಡಿ ಕುಮಾರಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತ ಗೋಷ್ಠಿ, ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
3: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಸರ್?
4: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ, ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ ಆ ನಿಟ್ಟಿನಲ್ಲಿ ಈಗ ಕುಡಿಯುವ ನೀರದ ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯುವ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ADW ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯತಿ PDO ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು HD ಕೋಟೆ ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ ಸೊ ಅದನ್ನು ನಾವು ಈಗ JGM ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ವಿ. ಸೊ ಇನ್ನುಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028ವರೆಗೂ ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ದರೆ ಅದನ್ನು ಪೂರ್ಣಗೊಳಿಸುವಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ

0: ಮತ್ತೆ ಸಾರ್ವಜನಿಕರಲ್ಲಿ ಒಂದು ಏನಂತೆ, ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂತ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನು 2-3 ತಿಂಗಳು ನಾವು ನಿರ್ವಹಣೆಯನ್ನ ಬಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲಿ ನಮ್ಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರನ್ನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ರಮೇಶ್ ಅಂತ, ದೊಡ್ಡಬರ್ಗಿಂದ ಮಾತಾಡ್ತಾರೆ.
1: ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮಸ್ಕಾರ. ನಾನು ಏನ್ ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಸಿಕ್ಕಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬಿಡ್ತಾರೆ ಅದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರ್ ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಚ್ಮ್ಯಾನ್ ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್. ಎರಡನೇದು, ಹಲೋ ಸರ್,
1: ಹೇಳಿ ಹೇಳಿ.
2: ಎರಡನೇದು ಸರ್, ಈ ಮಡಿಕೇರಿ ಗ್ರಾಮ ಪಂಚಾಯತ್ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತ್ಗೆ, 45 ವಿಲೇಜಸ್.
1: ಈ ಮಡಿಕೇರಿ ಪಂಚಾಯತಿ ಗಂದೆ?
2: ಈ ಮಡಿಕೇರಿ ಗ್ರಾಮ ಪಂಚಾಯತಿ ಸರ್, ಈ ಮಡಿಕೇರಿ ಗ್ರಾಮ ಪಂಚಾಯತಿ.
1: ಓಕೆ.
2: ಅದನ್ನ ಎರಡು ಗ್ರಾಮ ಪಂಚಾಯತಿ 3 ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ, ಏನಕ್ಕೆಂದ್ರೆ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೋಕ್ ಆಗ್ತಿಲ್ಲ ಸರ್. ಹೌದು ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
1: ಹೇಳಿ ಹೇಳಿ, ಕೇಳಿಸ್ಕೊಂತಾರೆ ಸರ್. ಹೇಳಿ
2: ಸರ್. ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಶೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 600 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೊಟ್ಟಾಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರೆ.
1: ಅದಕ್ಕೆ
2: ಜನ ಅವರೇ ಹೋಗಿ ಸೌಲಭ್ಯಗಳನ್ನ ಪಡ್ಕೋತರ ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದೆಗಳಾಗ್ಲಿ, ನೀರಿನ ಕಂದೆ, ಮನೆ ಕಂದೆ ಎಲ್ಲ ಕಟ್ಟಿತರತ್ತೆ
1: ಸರ್. ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ರಮೇಶ್ ಅವರು ನಮಸ್ಕಾರ. ಈಗ ನೀವು 2-3 ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ ಮ್ಯಾನ್ಗಳದ್ದು ಸಮಸ್ಯೆಗಳಿದ್ರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ, ಏನಾದ್ರು ಸಮಸ್ಯೆ ಇದ್ರೆ ಹೇಳಿ. ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ ಮ್ಯಾನ್ಗಳೇ ಆಗಲಿ ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛಾಗಿ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲ ಅಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂತ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲ ಅಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಬಿ ಮಟ್ಟಿಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಷನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ ಆಯಾ

0: ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದ ಅಂತಲ್ಲಿ ಕ್ರಮ ಆಗುತ್ತೆ, ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಭೀಮಟ್ಕೆಯಲ್ಲಿ ಸುಮಾರು 14-15 ಹಾಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು. ಹಿಂದೆ MP ಧ್ರುವನಾರಾಯಣ ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಹಾಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ EO ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಒಂದ್ ಸೆಕೆಂಡ್, ಪಂಚಾಯತಿ ಬೇರೆ ಪಂಚಾಯತ್ ಹಾಕೋದಲ್ಲ, ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣೆ ಕುಡ್ದ್ಬಿಟ್ಟು ಜಗಳ ಆಡ್ತಂಗದು. ಈಗ ಪ್ರತಿಯೊಬ್ರು ವಾಟರ್ ಮೇನ್ ಎಣ್ಣೆ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಚ ಶಬ್ದಗಳನ್ನ ಬೈತಂಗದು.
0: ಖಂಡಿತ, ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ ಯಾರು ವಾಟರ್ ಮ್ಯಾನ್.
2: ಏನಂತ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಹೇಳ್ತು ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಕಷ್ಟ ಆಗ್ತದೆ ಸರ್. ಹೆಂಗಂದ್ರೆ ಸರ್, ಈಗ ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾನೆ, ತಮ್ಮ ಬಂದು ಕೆಲ ಅಣ್ಣನ ಅಣ್ಣ ನೀರ್ ಬಿಟ್ಕೊಳ್ಳಿ ಅಂತಂದ್ರೆ ತಮ್ಮ ಅವ್ವ ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ ಹೋಗೋದು. ಆತರ ಎಷ್ಟೋ ಘಟನೆಗಳಾಗಿದೆ ಸರ್, ಆಮೇಲೆ ಕುಡ್ಕೊಂಡ್ ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ, ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊಂಡ್ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
0: ಇಂತ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದೀವಿ. ಸೊ ಇದನ್ನ ನಾವು ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳಿಗೆ ಮತ್ತೆ PDOಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
1: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಕೊನೆ ಪ್ರಶ್ನೆ, 10-7 ಫೋನಿಂಗ್ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ 3ನೇ ಗುರುವಾರ ಇತ್ತು, ಪ್ರತಿ ತಿಂಗಳ 3ನೇ ಗುರುವಾರ. ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆ ಇರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕಾಪಿ ಸಮಸ್ಯೆ ಆಗ್ಲಿ, ಒಂದು ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ, ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಮ್ಮ 10-7 3ನೇ ಗುರುವಾರ ಆದ್ರೆ ಎಲ್ಲಾ ಅಧಿಕಾರಿಗಳಿರ್ತಿ ಸಮಸ್ಯೆ ಅಲ್ಲೇ ಬಗೆಹರಿಸುತ್ತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋಟೆ ತಾಲೂಕಿಗೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
0: ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
3: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿ ಆಗ್ತಾ ಇದೆ ಸರ್?
0: ಈಗ ಒಂದು ಕುಡಿಯೋ ನೀರದ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯೋ ನೀರಿನಲ್ಲಿ 4 ವಿಧಗಳಿದೆ. ಒಂದು ಮಲ್ಟಿ ವಿಲೇಜ್ ಸ್ಕೀಮ್ ಇರ್ಬೋದು, JJM ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ ಮತ್ತೆ ಬೋರ್ವೆಲ್ಲು. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ ಅದು ಸಂಪೂರ್ಣ ನಿರ್ವಹಣೆ ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಗಳಿಗೆ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನು ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾ ಯೋಜನೆ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದ್ರೆ ಈ ಹಿಂದೆ ಏನಾದ್ರು 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗುವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗುವಂಥದ್ದು ಅಥವಾ ಮೋಟರ್ ರಿಪೇರಿ ಇಂಥ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದು ಎರಡು ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮ

0: ಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋ ಗ್ರಾಮಗಳನ್ನ ಎಮ್ ಎಲ್ ಎ ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನು ನೋಡಿ ಕ್ರಮ ವಹಿಸ್ತಾ
1: ಇದ್ದಾರೆ. ಹಲೋ ಹಲೋ
2: ಹಲೋ
1: ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
1: ಮಹೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ಹೂವಿನಕೊಳದಿಂದ ಮುನನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
1: ಹೂವಿನಕೊಳ, ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮ್ಮ ಊರಲ್ಲಿ ಫುಲ್ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಕುಡಿಯೋ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ.
1: ಹಲೋ, ಹೇಳಿ ಹೇಳಿ
2: ಸರ್. ಕೇಳಿಸ್ತಿಲ್ವಾ?
1: ಕೇಳಿಸ್ತದೆ, ಹೇಳಿ.
2: ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಇದೆ ಸರ್. ಸಿಡಿಯವ್ರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಂಕ್ ಟೈಮ್ ಅಲ್ಲಿ ತುಂಬಾ ಮನೆ ಸಮಸ್ಯೆ ಆಗಿದೆ, ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಕೇಳಿದ್ರೆ ಪಿಡಿಯೋ ಒಂಥರ, ಪಂಚಾಯತ್ಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನೇನು ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯಗಳು ಇಲ್ದ ಮೇಲೆ ಹೆಂಗೆ ಸರ್?
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರ.
0: ಮಹೇಶ್ ಅವ್ರೀಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲದ ಎಲ್ಲಿ, ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್?
2: ಸರ್ ಹೂವಿನ ಕುಳ ಗ್ರಾಮ ಪಂಚಾಯತಿ ಹೂವಿನ ಕುಳದಿಂದ.
0: ಅಲ್ಲ, ಗೊತ್ತಾಯ್ತು, ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
2: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ.
0: ಇಲ್ಲಿ
2: ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ ಬಿಡುಗಡೆ ಆಗದ, SC/ST ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ಸತಿ ಹೇಳ್ತಿದ್ರಿ, ಒಂದ್ಸತಿ ಸಮಸ್ಯೆ ಬಗೆಹರಿಸೋರು ಯಾರಿಗರು ಸರ್?
0: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ, ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
2: ಯಾರು ಕೇಳೋದು ಸರ್? ನಿಮ್ಮ ಮೇಲಧಿಕಾರಿಗಾಗ ನೀವು ಕೇಳ್ಬೋದು, ಅವರು ಮಾಡ್ತೀನಿ ಅಂತ.
0: ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು 1 hour ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತತ್ಕ್ಷಣ ಆಗ್ಬೇಕಂತದ್ದು. ಅದಕ್ಕೆ
2: ಹಣ ಇಲ್ಲ ಅಂತಂದ್ರ ಕುಡಿಯೋ ನೀರು
0: ಇಲ್ಲ ಇಲ್ಲ,
2: ಹಣ ಬಿಡುಗಡೆ ಪಂಚಾಯತ್ ಹಣ ಇಲ್ಲ ಅಂತಂದ್ರೆ ಹೆಂಗೆ ಸರ್?
0: ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
2: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
0: ಹೇಳಿ.
2: PMI ಮನೆದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ CS ಕಡೆಯಿಂದ ಯಾವುದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಹೇಗೆ ಸರ್ ಸಮಸ್ಯೆಗಳು?
0: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದ? ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
2: 30,000
0: ನಿಮ್ದು ಹಳೆ ಇದು.
2: ಗೋಡೆ 7 ಅಡಿ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನು ಆಗಿಲ್ಲ. ಆದ್ರೆ ಹೆಂಗೆ ಸರ್ ಸಮಸ್ಯೆಗಳು? ಅದೇ ಸಮಸ್ಯೆ ಸ್ಪಂದಿಸಿದ್ರೆ ಹೆಂಗೆ ಸರ್?
0: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಆಗುತ್ತೆ, ಏನು ಅದು ತೊಂದ್ರೆ ಇಲ್ಲ. PMI ಏನ್ ಪ್ರಾಬ್ಲಮ್
2: ಸರ್? ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗೆಹರಿಸೋರು ಯಾರು ಸರ್?
0: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು. ಸಾಫ್ಟ್ವೇರ್ ಏನೋ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ, ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ.
2: ನೀವ ಸರ್ ಜೊತೆ ಮಾತಾಡೋದು, ನಾವು ಮೈಸೂರು ಮಾತಾಡ್ತೀನಿ ಮೀಟಿಂಗ್ ಇದೆ ಅಂತಂದ್ರು. ಬಗ್ಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ,
0: ಇಲ್ಲ
2: ಆಗಿದೆ ಸರ್.
0: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿರೋಗೆ GPS ಸಹ ಆಗಿದೆ. ಎರಡೆರಡು ಸರಿ GPS
2: ಮಾಡಿ.
0: ಹೌದು ಹೌದು, GPS ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ.
2: ದಯಮಾಡಿ ಕುಡಿಯೋ ನೀರು ವ್ಯವಸ್ಥೆ ಬೇಗ ಮಾಡ್ಸಕ್ಕೆ.
0: ಎಸ್ ಸರ್, ಮಹೇಶ್ ಅವರು ಇವತ್ತೇ ನಿಮ್ಗೆ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
1: ಧನ್ಯವಾದಗಳು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ ಪ್ರಮುಖ

0: ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
1: ನೋಡಿ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಮೂರು ಘಟಕಗಳಿವೆ: ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದನ್ನು ಮಾಡಿ ತದನಂತರ ಅದಕ್ಕೆ ಪೂರಕವಾದಂತ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಲ್ಲಿ ಮೂರು ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ
0: ಕೇಂದ್ರ
1: ಎರಡೂ ಹಾಕುತ್ತೆ, ಮತ್ತೆ ಕೇಂದ್ರ ಸರ್ಕಾರದ 100% ಆದ್ರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2nd ಮಾಡ್ತೀವಿ ವಿಶೇಷ ಗ್ರಾಮ ಸಭೆ, ಅದನ್ನ ನಾವು ಬೈಫರ್ಕೇಶನ್ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗ್ಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ, ಕಾರ್ಯಗಳನ್ನ, ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲಾ ಕಾಮಗಾರಿಗಳು, ಎಲ್ಲಾ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು, ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್, ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರ್ಬೋದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳದು ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಷನ್ ಮಾಡುತ್ತೇವೆ.
0: ಓಕೆ ಸರ್, ಮತ್ತೆ ಕರೆ ಇದೆ, ಅದರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
0: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಟ್ಟಿಗೆ ಪಂಚಾಯತಿ.
0: ಹಾ, ಶ್ರೀಧರ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿಎಂ ಜನ್ಮ ಒಂದು ರೋಡ್ ಆಗಿದೆ ಸರ್, ಒಂದು 380 ಒಂದು ರೋಡ್ ಆಗಿದೆ. ಅದು ನಡಡಿಯಿಂದ ಕೆಬ್ಬೆಪುರ A, B ಮತ್ತೆ ಮುಳಿಯೂರವರೆಗೆ ಸೆಟ್ಟಂತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10, 15, 12 ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ, ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕಬಿಸ್ಕಿ ಅಂತ ಇತ್ತು ಸರ್. ಆ ಚಿಕ್ಕಬಿಸ್ಕಿ ಅಲ್ಲಿ ನಮ್ಗೆ ಆವಾಗ ಕಲ್ಕೆರೆ ಆಡಿ ಅಂತ, ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಆದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವತ್ತಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್, ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರು ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು, ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ ಇವಾಗ, ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್ ಇವಾಗ. ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ. ಹಾಗಾದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನು ಅದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು

0: ಅದು ಮಾಡಿ ಅದನ್ನ ಬಿಟ್ಟಿದೀವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರ ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರು ಮಾಡ್ಬೇಕು. ಮತ್ತೆ ರೋಡು ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡು ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬೆಪುರ ಎಬಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟ್ 9 ಗಂಟೆ 9:30 ಗಾಡಿಗೆ ಬಂತು ಅಂದ್ರೆ 10 ಗಂಟೆಗೆ ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
0: ಸರ್
1: ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ PM ಜನ್ಮನ್ ಯೋಜನೆ ಅಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು 1 ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನು ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, PM ಜನ್ಮನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನೂ ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು 3-4 ಇಲಾಖೆಯವರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು. ಸೊ ಇವ್ರು 3 PWD ಇರ್ಬೋದು. ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು PM ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ 2ನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ PM ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು SOP ಅಂದರೆ ಸ್ವಂತ ನೀವು ಓನಾಗಿ ಕಟ್ಸ್ಕೋಬೇಕು, ನಿಮ್ಗೆ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿಕುಪ್ಪೆ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರು ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
0: ಅದೊಂದು ದಯಮಾಡಿ ಅವರು ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇವು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಸರ ನಮ್ಮ ITDP ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ವಿಷಯ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್. ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇನ್ನೇನೋ ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಣಿಯೂರು ಮತ್ತೆ ಚಿತ್ತೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲೆಲ್ಲ ಮುಗಿಯಂತ ಇದಿದೆ ಸರ್ ಅವ್ರು.
1: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯೋದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ.
0: ಸರಿ ಸರ್,
1: ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ ಕರೆ ಮಾಡಿದ್ದೆ.
0: ಓಕೆ ಸರ್.
2: ಸರಿ ಗೊತ್ತಾವ್ ಮಾತನಾಡ್ತಾ ಇದ್ರಿ, ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧ.

0: ಪಟ್ಟಂತೆ ಏನೋ ಒಂದು 4 ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದರೂ ಪ್ರಮುಖ ಯೋಜನೆಗಳೇನಾದರೂ ಇದೆಯಾ ಹೇಗೆ ಸರ್?
1: ಈಗ ನಾವು ನೀವು ಚರ್ಚೆ ಮಾಡಿದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆ

0: ಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದಲಂಗೆ ಮ್ಯಾನ್ಯುವಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆಯ ಆರ್ ಎಸ್ ಕೆಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತೆ ನಾವು ಇ ಸಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ. ಮತ್ತೆ ನೀವು ಆರ್ ಎಸ್ ಕೆಗೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ ಎನ್ ಆರ್ ಎಲ್ ಎಂ ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವ್ರನ್ನ ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಹಲೋ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಲ್ಲೇಶ್ ಅವ್ರ ಎಲ್ಲಿಂದ ಮಾತನಾಡ್ತಾ ಇದ್ದಾರೆ?
2: ಮಚ್ಚೂರ ಹಾಡಿಯಿಂದ ಮಾತಾಡ್ತಾರೆ ಸರ್.
1: ಹಾ ಮಲ್ಲೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿ ಇಲ್ಲ. ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ, ಅತಿ ಕಲ್ಲು ಮಣ್ಣು ಏನು ಹಾಕಿರೋ ಒಂದ್ ಕಾಲ್ದಾರಿ ತೀರ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ. ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು ಅಂದ್ರೆ, ಈಗ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕಲ್ಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಮಲ್ಲೇಶ್ ಸರ್.
0: ಮಲ್ಲೇಶ್ ಅವರೇ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ 4-5 ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, ಪಿ ಡಬ್ಲ್ಯೂ ವ್ಯಾಪ್ತಿ ಬಂದ್ರೆ ಪಿ ಡಬ್ಲ್ಯೂ ಇಲಾಖೆ ಅವ್ರು ಮಾಡ್ತಾರೆ, ಪಿ ಆರ್ ಇ ಡಿ ಅಂದ್ರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದ್ರೆ ಅವ್ರದ್ ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್ ಇರಿಗೇಷನ್. ಸೊ ಹಾಗಾಗಿ ಐ ತಿಂಕ್ ನಿಮ್ದು ಮಚ್ಚೂರ್ ಆಡಿ ಅಂದ್ರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
2: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರೋದು.
0: ಓಕೆ, ಆ ರೀತಿ ಇದ್ರೆ ನಾವು ಈ ಟಿ ಎಸ್ ಪಿ ಸ್ಕೀಮ್ ಅಲ್ಲಿ ನಿಮ್ಗೆ ಸಿ ಸಿ ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರು ಕೇಳ್ತೀನಿ, ನಿಮ್ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ ಅದು, ಯಾಕಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರ ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ ಸ್ಕೇಮ್ ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರ್ತಾ ಇದೆ. ನಾನು ಹೇಳದ್ನಲ್ಲ, ಈಗ 9 ಇಲಾಖೆ ಪಿ ಎಂ ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತೆ ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರ ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ, ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರೈತರು ನಿವೇಶನ ರೈತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆದಲ್ಲೇ 9,200 ಮನೆ ವಸತಿ ರೈತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರ್ಗೂರ್ ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ, ಈ ರೀತಿ ಅದನ್ನ ಆಡಿಟ್ ಮಾಡ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆ ಆಗುತ್ತೆ, ಪಿ

0: ಜನ್ಮನಲ್ಲಾಗುತ್ತೆ. ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
1: ಓಕೆ,
2: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ.
1: ಸರ್ ಇನ್ನೊಂದು,
2: ಹಲೋ, ಹಾಂ ಹೇಳಿ ಹೇಳಿ.
1: ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು. ಅದು ಭೋಗಪುರ ಮತ್ತೆ ಮಜ್ಜೂರ ಹಾಡಿ ಬಂದಿರಂತ ಲೈನ್ ಅದ್ರಲ್ಲಿ. ಹಲೋ,
2: ಹೇಳಿ ಹೇಳಿ, ಕೇಳಿಸ್ತದೆ.
1: ಅದ್ರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುತ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರೋಗ್ಯವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಆಯ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಅಲ್ಲಿ ಕೆರೆ ಇದಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ್ರ ಮುಂದೆ ತರಿಸ್ಕೊಟ್ರೆ ಸರ್ ಸರ್ ಅಷ್ಟೇ.
0: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕೆ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟ್. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಷಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನ ಸಂಬಂಧಪಟ್ಟಂಥ ಡಿ ಎಫ್ ಓವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
2: ಓಕೆ, ಧನ್ಯವಾದಗಳು ಮಲ್ಲೇಶ್ ಕರೆ ಮಾಡಿದೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
0: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ NRLM. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂವು ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವ್ರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರು ಬುಕ್ಸ್ಗಳ ಖರೀದಿ ಮಾಡೋ, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ಗೆ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ DL ಸಹ ಕೊಟ್ಟಿದ್ವಿ.
2: ಈಗ

0: ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದ್ ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಿಗ್ಗೆ ಒಂದು 2 hours ಮಾಡ್ತಾರೆ, ಸಂಜೆ ಒಂದು 2 hours ಮಾಡ್ತಾರೆ. ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದ್ರ ಬಗ್ಗೆ ಮುಂದುವರ್ಸೋಣ ಸರ್. ಮತ್ತೆ ಕರೆ ಇದೆ. ಹಲೋ,
2: ಹಾ
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ ತಮ್ಮ ಹೆಸರು.
2: ಗೌರಿ.
1: ಗೌರಿ, ಹಾ ಗೌರಿ ಅಮ್ಮ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮ್ಗೆ ಸರ್ವ ಆಗಿದೆ ಸರ್, ಆದ್ರೆ ನೀ ಎಷ್ಟು 2 ಕುಂಟೆನ 2 ಕುಂಟೆನ 1 ಕುಂಟೆನೂ ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ. ಸರ್ವ ಆಗಿದೆ, ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ. ಬೀದಿ ಲೈಟ್ ಅಂತ ಕೊಡಿ.
1: ಬೀದಿ ಲೈಟ್ ಇಲ್ಲ. ಹಾ
3: ಮನೆ ಅಂತಂದ್ರೆ ಜೇನು ಕುರುಗಳಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಸಾಸ್ ಆಗಿರೋದು. ಮತ್ತೆ ನಮ್ಗೆ ಎರವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಹಕ್ಕುಪತ್ರ ಇಲ್ಲ, ಮನೆ ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕುಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕುಪತ್ರ ಎಲ್ಲ ಕೊಟ್ಟಿರೋದು, 1 ಕುಂಟೆ ಅಷ್ಟೇ ಕೊಟ್ಟಿರೋದು ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದ್ ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದು 5-6 ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕುಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದ್ದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಟಾರ್ಪ ಇದಲ್ವಾ, ಇಂಚು ಮನೆ ಅಲ್ಲ, ನಮ್ಮ ನಮ್ಮಲ್ಲೆಲ್ಲ ಕಾಡಿಗಳಲ್ಲೆಲ್ಲ ಟಾರ್ಪೈ
1: ಮನೆನೆ. ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
0: ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿಗಿದು. ಮತ್ತೆ ಈಗ ಜೆ ಕೆಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಜೆ ಕೆಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರ್ ಇಂದ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ PMAY ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಜ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರಾ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, ಜೆ ಕೆಲ್ ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
2: ಸರ್ ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ 3-4 ಪಂಗಡ ಇರ್ತದೆ ಅಲ್ವಾ, ಎರವ ಪಣಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
0: ಈಗ
2: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ.
0: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, CM ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲಾ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತೆ ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ ಉಳಿದವನ್ನ ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವ್ರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು, ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ SOP ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು, ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತು ಇದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ರೆ ಅದನ್ನ ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಕೊಟ್ರೆ, ಸೊ ಖಂಡಿತ

0: ಅದನ್ನು ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್.
1: ಸರ್, ಅದನ್ನ ನಾವು ಇದು ಹಳೆ ಹಕ್ಕುಪತ್ರ ಐತಲ್ಲ, ಅದನ್ನ ನಾವು ಅವಲಂಬಿಸಿಗೆ ಅರ್ಜಿಯಲ್ಲಿ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕುಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕೇನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೋದು. ನಾವು ಜಮೀನ್ ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ,
0: ಅದು
1: ಒಂದೇ ಸರಿ ಮಾಡ್ಬೋದಲ್ಲ ಅವರು.
0: ಈಗ
1: ರಿಓಪನ್ ಮಾಡ್ಬೋದಲ್ಲ ಅವರು.
0: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದಿರಾ?
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ ಭೋಪಾಲ್ ಘೋಷಣೆ ಅಂಗೀಕಾರ. ಹಾಗೂ ಮೊದಲ ಬಾರಿಗೆ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಬಿಹಾರದಿಂದ ಆಸ್ಟ್ರೇಲಿಯಾಗೆ ರಫ್ತು. ವಾರ್ತೆಗಳ ವಿವರ: ವಿದ್ಯಾರ್ಥಿಗಳು ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ದೆಹಲಿ ಐಐಟಿಯ 57ನೇ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಪೀಳಿಗೆಯು ತನ್ನ ಕಾಲದ ನಿರ್ದಿಷ್ಟ ಸವಾಲುಗಳನ್ನು ಎದುರಿಸುತ್ತದೆ ಮತ್ತು ತನ್ನದೇ ಆದ ರಾಷ್ಟ್ರೀಯ ಜವಾಬ್ದಾರಿಯನ್ನು ಹೊಂದಿದೆ ಎಂದು ಹೇಳಿದರು. ಮುಂದಿನ 30-35 ವರ್ಷಗಳಲ್ಲಿ ಪದವಿ ಪಡೆಯುವ ವಿದ್ಯಾರ್ಥಿಗಳು ಕೈಗೊಳ್ಳುವ ಕೆಲಸ ದೇಶದ ವಿಕಸಿತ ಭಾರತ ಪ್ರಯಾಣದ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ ಎಂದರು. ಸೆಮಿಕಂಡಕ್ಟರ್ಗಳು, ಬಾಹ್ಯಾಕಾಶ, ಡ್ರೋನ್ ಸೇರಿದಂತೆ ಎಲ್ಲಾ ವಲಯಗಳಲ್ಲೂ ಭಾರತ ಸ್ವಾವಲಂಬಿಯಾಗುವತ್ತ ಕೆಲಸ ಮಾಡುತ್ತಿದೆ. ಸ್ವಾವಲಂಬನೆಯತ್ತ ಈ ಚಾಲನೆ ವಿಕಸಿತ ಭಾರತ ನಿರ್ಮಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಕಲಿಕಾ ಕೇಂದ್ರಿತ, ಸಂಶೋಧನೆ ಚಾಲಿತ ಭವಿಷ್ಯಕ್ಕೆ ಸಿದ್ಧವಾಗಿಸಿದೆ ಎಂದು ಹೇಳಿದರು. ಭಾರತ ತನ್ನ ಶುದ್ಧ ಇಂಧನ ಪ್ರಯಾಣದಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದ್ದು, ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೂ ಅಧಿಕವಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತದ ನವೀಕರಿಸಬಹುದಾದ ಇಂಧನದ ಸಾಮರ್ಥ್ಯ 400% ಹೆಚ್ಚಾಗಿದೆ. ಪಳೆಯುಳಿಕೆಯೇತರ ಇಂಧನಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಭೋಪಾಲ್ನಲ್ಲಿ 11ನೇ ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆ ನಡೆಯಿತು. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ನಡುವೆ ಸಾಂಸ್ಕೃತಿಕ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಭೋಪಾಲ್ ಘೋಷಣೆಯನ್ನು ಸಭೆಯು ಅಂಗೀಕರಿಸಿತು. 10 ಬ್ರಿಕ್ಸ್ ಸದಸ್ಯರು ಮತ್ತು 4 ಪಾಲುದಾರ ರಾಷ್ಟ್ರಗಳು ಸೇರಿದಂತೆ 14 ದೇಶಗಳ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಸಾಂಸ್ಕೃತಿಕ ಮತ್ತು ಸೃಜನಶೀಲ ಕೈಗಾರಿಕೆಗಳನ್ನು ಉತ್ತೇಜಿಸುವ ಮಾರ್ಗಗಳನ್ನು ಪ್ರತಿನಿಧಿಗಳು ಚರ್ಚಿಸಿದರು. ಕಲಾವಿದರು ವಿಶಾಲ ಮಾರುಕಟ್ಟೆಗಳನ್ನು ತಲುಪಲು ಸಹಾಯ ಮಾಡಲು ಡಿಜಿಟಲ್ ವೇದಿಕೆಗಳನ್ನು ಬಳಸುವುದರ ಬಗ್ಗೆ ಸಭೆ ಚರ್ಚಿಸಿತು. ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವುದು ಮತ್ತು ಪುನಃಸ್ಥಾಪಿಸುವುದು ಮತ್ತೊಂದು ಪ್ರಮುಖ ಗಮನವಾಗಿತ್ತು. ಬ್ರಿಕ್ಸ್ ದೇಶಗಳ ಕಲಾವಿದರಲ್ಲಿ ಸಾಂಸ್ಕೃತಿಕ ವಿನಿಮಯ ಮತ್ತು ವೃತ್ತಿಪರ ಜಾಲಗಳನ್ನು ಉತ್ತೇಜಿಸಲು ಭಾರತ ಸ್ವಯಂ ಪ್ರೇರಿತ ಕಲಾವಿದರ ನೋಂದಣಿಯನ್ನು ಘೋಷಿಸಿತು. ಸಭೆಯಲ್ಲಿ ಕಲಾವಿದರ ಹಕ್ಕುಗಳು ಮತ್ತು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಹಕ್ಕುಸ್ವಾಮ್ಯ ಪಡೆದ ಕೃತಿಗಳ ನ್ಯಾಯಯುತ ಬಳಕೆಯ ಬಗ್ಗೆಯೂ ಚರ್ಚಿಸಲಾಯಿತು. 2029ರಲ್ಲಿ ನಡೆಯಲಿರುವ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಪ್ರಕಟವಾದ ಇತ್ತೀಚಿನ ಜನಗಣತಿ ಅಂಕಿಅಂಶಗಳ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಕೈಗೊಳ್ಳಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಚಿವರು, ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆ ಕೈಗೊಂಡ ನಂತರ ನಾರಿಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. ಜನಗಣತಿ ಅಂಕಿಅಂಶಗಳನ್ನು ಪ್ರಕಟಿಸುವ

0: ಪ್ರಕ್ರಿಯೆ ಪ್ರಸ್ತುತ ನಡೆಯುತ್ತಿದೆ. ಜಾತಿ ಆಧಾರಿತ ಜನಗಣತಿಯನ್ನು ಅಂತಿಮವಾಗಿ ಪ್ರಕಟಿಸಲು ಕೊಂಚ ಸಮಯ ತೆಗೆದುಕೊಳ್ಳಬಹುದು. ಇದು ಕನಿಷ್ಠ 2034 ಸಾರ್ವತ್ರಿಕ ಚುನಾವಣೆಗಳ ಮೊದಲು ಮಹಿಳಾ ಮೀಸಲಾತಿ ಅನುಷ್ಠಾನದಲ್ಲಿ ಗಣನೀಯ ವಿಳಂಬಕ್ಕೆ ಕಾರಣವಾಗಬಹುದು ಎಂದು ಅವರು ವಿವರಿಸಿದರು. ಸಂವಿಧಾನದ ತಿದ್ದುಪಡಿಗಳೊಂದಿಗೆ ಲೋಕಸಭೆಯಲ್ಲಿ ಪರಿಚಯಿಸಲಾದ 2026 ಕ್ಷೇತ್ರ ಮರು ವಿಂಗಡಣೆ ಮಸೂದೆಯ ಅಡಿಯಲ್ಲಿ ಅನುಷ್ಠಾನ ವಿಧಾನವನ್ನು ಪ್ರಸ್ತಾಪಿಸಲಾಗಿದೆ ಎಂದು ಸಚಿವ ಕಿರಣ್ ರಿಜಿಜು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರದಿಂದ ಆಸ್ಟ್ರೇಲಿಯಾಕ್ಕೆ ಮೊದಲ ಬಾರಿಗೆ 18 ಮೆಟ್ರಿಕ್ ಟನ್ GI ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನವನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದರ್ಭಾಂಗದ ರೈತರಿಂದ ನೇರವಾಗಿ ಸಂಗ್ರಹಿಸಲಾದ ಈ ಸರಕು ಮಾರುಕಟ್ಟೆ ಬೆಲೆಗಿಂತ ಸುಮಾರು 18% ಹೆಚ್ಚಿನ ಲಾಭವನ್ನು ಒದಗಿಸಿದೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಬೆಂಬಲದೊಂದಿಗೆ ಈ ಮೈಲಿಗಲ್ಲು ಸಾಧಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಮುಂಬೈನ ಫೋರ್ಟ್ ಪ್ರದೇಶದಲ್ಲಿ ರಾಷ್ಟ್ರೀಯ ನಗರ ಸಹಕಾರಿ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ನೂತನ ಕಚೇರಿ ಸಂಕೀರ್ಣವನ್ನು ಉದ್ಘಾಟಿಸಿದರು. ಕಾರ್ಯಾಚರಣಾ ಅಪಾಯ ನಿರ್ವಹಣೆ ಮತ್ತು ಸ್ಥಿತಿ ಸ್ಥಾಪಕತ್ವ ಕುರಿತ ಕಾಫಿ ಟೇಬಲ್ ಪುಸ್ತಕವನ್ನು ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ 6 ಸಹಕಾರಿ ಬ್ಯಾಂಕುಗಳ ಪ್ರತಿನಿಧಿಗಳನ್ನು ಅವರು ಸನ್ಮಾನಿಸಿದರು. ಇದೇ ವೇಳೆ NUCFDC ಮತ್ತು ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯವು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ನಗರ ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುವಲ್ಲಿ ಸಹಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ. ಜಾರ್ಖಂಡ್ನಲ್ಲಿ ನಡೆದ JPSC ಮತ್ತು JSSC ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ರಾಜ್ಯ ಸರ್ಕಾರ ಮತ್ತು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ನಡುವೆ ಇಂದು 2ನೇ ಸುತ್ತಿನ ಉನ್ನತ ಮಟ್ಟದ ಮಾತುಕತೆ ನಡೆಯಿತು. ಕಳೆದ ಹಲವು ದಿನಗಳಿಂದ ರಾಂಚಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಬಿಕ್ಕಟ್ಟು ಪರಿಹರಿಸಲು ರಾಜ್ಯ ಸರ್ಕಾರ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಸರ್ಕಾರ ರಚಿಸಿದ ವಿಶೇಷ ಸಚಿವರ ಸಮಿತಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಪ್ರತಿನಿಧಿಗಳ ನಡುವಿನ 2ನೇ ಸುತ್ತಿನ ಮಾತುಕತೆ ಇಂದು ನಡೆಯಿತು. ಹೆಚ್ಚಿನ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳಲು ಸರ್ಕಾರ ಅಧಿಕೃತ ಪ್ರತಿಕ್ರಿಯೆ ಇಮೇಲ್ ಐಡಿಯನ್ನು ಸಹ ಬಿಡುಗಡೆ ಮಾಡಿದೆ. ಅದರ ಮೂಲಕ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪಾಲುದಾರರು ತಮ್ಮ ಸಲಹೆಗಳನ್ನು ಸಲ್ಲಿಸಬಹುದು. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ನೇತೃತ್ವದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರ್ಕಾರ ಈ ಸಲಹೆಗಳನ್ನು ಪರಿಗಣಿಸಲಿದೆ. ಏತನ್ಮಧ್ಯೆ ಪರೀಕ್ಷೆಯಲ್ಲಿನ ಅಕ್ರಮಗಳ ತನಿಖೆ ನಡೆಸುತ್ತಿರುವ ಸಿಐಡಿ ಕೂಡ ತನ್ನ ಕ್ರಮವನ್ನು ತೀವ್ರಗೊಳಿಸಿದ್ದು ಆಯೋಗದ 3 ಹಾಲಿ ಸದಸ್ಯರನ್ನು ವಿಚಾರಣೆಗೆ ಕರೆದಿದೆ. ಮತ್ತೊಂದೆಡೆ ಕಪ್ಪುಪಟ್ಟಿಗೆ ಸೇರಿಸಲಾದ ಕಂಪನಿಯ ಮೂಲಕ ಪರೀಕ್ಷೆಯನ್ನು ನಡೆಸುವ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರಾಜೀನಾಮೆ ನೀಡಬೇಕೆಂದು ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಒತ್ತಾಯಿಸಿದ್ದಾರೆ. ಭಾರತವು ವಿಶ್ವದ ಪ್ರಮುಖ ಸಮುದ್ರಯಾನ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನಾವಾಲ್ ಹೇಳಿದ್ದಾರೆ. ಮುಂಬೈನಲ್ಲಿ ನಾವಿಕರ ಭದ್ರತೆ, ಸುರಕ್ಷತೆ ಮತ್ತು ಕಲ್ಯಾಣ ಕುರಿತ ರಾಷ್ಟ್ರೀಯ ಪಾಲುದಾರರ ಸಂವಾದದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಚಿವರು ಸಮಗ್ರ ಡಿಜಿಟಲ್ ಕಡಲ ಆಡಳಿತ ವೇದಿಕೆ ಈ ಸಮುದ್ರ ಅನ್ನು ಉದ್ಘಾಟಿಸಿದರು. ಈ ವೇದಿಕೆಯು ನಾವಿಕರು, ಹಡಗು ಸಾಗಣೆ ಕಂಪನಿಗಳು, ಬಂದರುಗಳು, ಸೇವಾ ಪೂರೈಕೆದಾರರು ಹಾಗೂ ಇತರೆ ಕಡಲ ಪಾಲುದಾರರಿಗೆ ತಡೆರಹಿತ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರಿತ ಸೇವೆಗಳನ್ನು ಒದಗಿಸುವ ಗುರಿ ಹೊಂದಿದೆ. ಏಷ್ಯನ್ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನ ಮಹಿಳೆಯರ ಹಿರಿಯ ವಿಭಾಗದಲ್ಲಿ ಭಾರತದ ಅರಿಹ ಪಂಗಂಬಂ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಯೆಮೆನ್ನಲ್ಲಿ ಮಾರಿಬ್ ಮತ್ತು ಹದ್ರಾಮೌಟ್ ಪ್ರಾಂತ್ಯಗಳಲ್ಲಿ ಬಂಡುಕೋರರು ಇತ್ತೀಚೆಗೆ ನಡೆಸಿದ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಯೆಮನ್ ಸಶಸ್ತ್ರ ಪಡೆಗಳು ಹೌತಿ ಬಂಡುಕೋರರ ನೆಲೆಗಳ ಮೇಲೆ ಮಿಲಿಟರಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಇದಕ್ಕೂ ಮೊದಲು ಯೆಮೆನ್ ಪಡೆಗಳ ಮೇಲೆ ಹೌತಿ ಬಂಡುಕೋರರು ನಡೆಸಿದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಲ್ಲಿ ಒಬ್ಬ ಅಧಿಕಾರಿ ಸೇರಿದಂತೆ 18 ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಹಲವಾರು ಜನರು ಗಾಯಗೊಂಡರು. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2000

0: 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ಧ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ ಭೋಪಾಲ್ ಘೋಷಣೆ ಅಂಗೀಕಾರ. ಹಾಗೂ ಮೊದಲ ಬಾರಿಗೆ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಬಿಹಾರದಿಂದ ಆಸ್ಟ್ರೇಲಿಯಾಗೆ ರಫ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀದಿ ಲೈಟ್ ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ. ನಮ್ಗೆ ನೋಡಿ ಕತ್ತು ನಾವು
2: ನೋಡಿ,
1: ಇಲ್ಲಿ ಪಂಚಾಯತಿ ರೋಡ್ ಇದೆ ನೋಡಿ, ನಮ್ಮ ಮನೆ ಪಕ್ಕನೆ ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರ್ ಮಾಡ್ತಾರೆ ಸರ್? ಅದಕ್ಕೆ ಹೇಳೋದು ನಮ್ದು ಸಹಾಯಕನು ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ. ಹೋರಾಟ ಮಾಡಿ ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ಈ ನಾವು
2: ಇಲ್ಲ, ಈಗ ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ, ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ. ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
1: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ, ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ, ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು ತಿಂಗಳಲ್ಲಿ 13ನೇ ತಾರೀಕಿಗೆ ನಾವು.
2: ಓಕೆ ಗುಡ್. ಧನ್ಯವಾದಗಳು. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್, ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದ್ರು ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
3: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನವರೆಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತೆ ಬಿ ಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನು ನಾವು ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ರನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂಥ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂಥ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರ್ಯಾರು

0: ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದ್ರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ, ಇದನ್ನು ಡೆಲ್ಲಿ ಮತ್ತು ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂತ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕಾರ್ಯ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಕೆಂಪನಾಡಿಯಿಂದ.
1: ತಮ್ಮ ಹೆಸರು?
2: ಚಿಕ್ಕಮಾರ್ ಅಂತ ಸರ್.
1: ಹಾ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾ
2: ಸಮಸ್ಯೆ, ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
2: ನೀರು ಬಿಡ್ತಾರೆ ಸರ್, 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತ್ಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತಿದ್ರು, ಅದು ಇವಾಗ ಕೂಡ ಫಿಲ್ಟರ್ ನೀರು ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ, ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ಗೆ ಕೂಡ, ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್, ನೆಗಡಿ ಕೆಮ್ಮು ಜ್ವರ 1 ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
2: ಸರಿ ಸರಿ
0: ಆಯ್ತು ಸರ್. ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ, ಗ್ರಾಮ ಪಂಚಾಯತ್ ಅಂತ ಹೇಳಿದೀರ. ನಾನು ಈಗಲೇ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು PDO ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ
2: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್, ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
0: ಚರಂಡಿ ನಿರ್ವಹಣೆ?
2: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
0: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ, ನಿರ್ವಹಣೆ ಅನ್ನೋದು ಸಮುದಾಯ ಮತ್ತೆ ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನ ಕಟ್ಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ, ಇದು ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಶಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವ್ರಿಗೆ ತಿಳಿಸ್ತೀನಿ, ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಡೋಕ್ಕೆ ಹೇಳ್ತೀನಿ.
1: ಓಕೆ ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
0: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂತಿದೆ, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ತಾರೆ. ಈ ರೀತಿ ಕಂಪ್ಲೇಂಟ್ಗಳನ್ನೇ ಹೇಳ್ತಾ ಇದ್ದಾರೆ.

0: ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು ನೀವು ನಮ್ಮಲ್ಲಿ 20 ಒಂದು 30 ವಿವಿಧ ರೀತಿಯಾದಂಥ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲ ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮ್ಗೆ ವೆಬ್ಸೈಟ್ ಅಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನ ಬಳಕೆ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಅನುಕೂಲ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾವು ರಾಜೇಗೌಡನಿಂದ ಯಾಡಿಂದ ಸರ್.
1: ತಮ್ಮ ಹೆಸರು?
2: ನಮ್ಮ ಹೆಸರು ಮಂಜುಳ ಸರ್.
1: ಹಾ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ಹೇಳಿ, ತಮ್ದು ಏನು ಪ್ರಶ್ನೆ ಅಂತ.
2: ಹೇಳಿ ಏನ್ ಸಮಸ್ಯೆ? ನಮ್ಗೆ ನೀರಿಂದ ಸಮಸ್ಯೆ,
1: ಶೌಚಾಲಯ ಮತ್ತು ನೀರಿನ ಸಮಸ್ಯೆನಾ?
2: ನೀರಿನ
1: ಸಮಸ್ಯೆ ಇವಾಗ ಸಮಸ್ಯೆ ಇದೆ.
2: ಶೌಚಾಲಯ ಸಮಸ್ಯೆ ಅಂದ್ರೆ ಸರ್, ಈಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
0: ಈಗ ಮಂಜುಳ ಅವರು, ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರೆ ತುಂಬಾ ಧನ್ಯವಾದಗಳು ನಿಮ್ಗೆ. ಶೌಚಾಲಯದ್ದು ಏನಾಗಿದೆ ಅಂದ್ರೆ, ನಿಮಗೆ ಸ್ವಂತ ಜಾಗ ಇಲ್ಲ ಅಂದರೆ ಅವರು GPS ಮಾಡೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೇಲಿ ಯಾವುದಾದ್ರೂ ಬಚ್ಚಲ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ PDOಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆನೆ ಕಟ್ಸ್ಕೋಬೋದು, ಶೌಚಾಲಯನೇ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ, ಅದಕ್ಕೆ ನೀವು ಇದಾಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳ್ಳೋಕ್ಕೆ GPS ಮಾಡಿ ನಿಮಗೆ ಏನು ಸಹಾಯಧನ ಇದೆ, SC ST ಆದರೆ 20,000, ಜನರಲ್ ಅವರಾದರೆ 12,000 ರೂಪಾಯಿ ಕೊಡೋಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂತ PDOಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
1: ಓಕೆ, ಧನ್ಯವಾದಗಳು ಮಂಜುಳವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದರೂ ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
0: ಸ್ಟಾರ್ಟಪ್ಪಲ್ಲಿ ಈಗ 2 ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ದರೆ ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವ್ರು ಏನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು SOP ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ, ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ತರಬೇತಿ ತಗೊಂಡ್ರೆ, ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ?
3: ನಾನು ರಾಜು ಅಂತ ಹೇಳಿ ಸರ್ಗೂರಿಂದ.
1: ರಾಜು ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
3: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಒಂದು ಮಾಹಿತಿ ಅಂತ ಅನ್ಕೊಬಹುದು. ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
3: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವುದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ ಒಂದು. ಚುನಾವಣೆಗಳೇ ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನಂದೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರ ಅಥವಾ ಯಾವಾಗ ಆಗ್ಬೋದು, ಈ ತರದಿರೋದು ಇದೆಯಾ ಸರ್?
0: ಇಲ್ಲ, ಈಗ ತಾವು ಹೇಳ್ದಂಗೆ ಪಂಚಾಯತ್ ರಾಜ್

0: ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿಗೆ ಅಧಿಕಾರ ಏನಿದೆ? ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದು ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದಾರೆ, ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದಿರು ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
1: ಅದೇ ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಬಿಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
0: ಅದೇ ನನಗೆ ಮಾಹಿತಿ ಇಲ್ಲ.
1: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
0: ಅದೇ ನನಗೆ ಅಷ್ಟೊಂದು ಮಾಹಿತಿ,
1: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
0: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನ್ ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
1: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ.
0: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡ್ ಅಲ್ಲಿ ಪ್ರತಿನಿಧಿ ಇದ್ದೇ ಇದೆ, ಆ ವಾರ್ಡ್ ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳಕ್ಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
1: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
0: ಅದೇ ಈಗ ವಾರ್ಡ್ ಸಭೆ, ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಆದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರ್ಗೂರು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ಲ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
1: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಲ್ಲಿ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ಒಂದು ಪ್ರಶ್ನೆ.
2: ಧನ್ಯವಾದಗಳು ರಾಜನೇ, ಕರೆ ಮಾಡಿದ್ದು. ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ಹೇಳಿದ್ರೆ ಸರ್, ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, 3 ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನ ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನ ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು

0: ಆಕ್ಟಿವಿಟಿ ಇದೆ ಅದನ್ನ ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತೆ ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
1: ಖಂಡಿತ ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದ್ರೆ ಹೇಗಿರಬೇಕು ಸರ್?
0: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ, ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು.
1: ಹೌದು,
0: ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ, ನಮಗೆ ಕುಡಿಯ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದ್ರೆ ಸಾಲ. ಸೊ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಲಭ್ಯವಿರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
1: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ,
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ತಮ್ಮ ಹೆಸರು? ಮಂಚೇಗೌಡನಹಳ್ಳಿ ಅಡಿ. ತಮ್ಮ ಹೆಸರು?
2: ಸುನಂದ ಸರ್.
1: ಹಾಂ ಸುನಂದ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
2: ರೋಡ್ ಸಮಸ್ಯೆ ಇದೆ.
1: ರೋಡ್ ಸಮಸ್ಯೆ? ಹಾಂ ಆಮೇಲೆ ಮನೆಗಳು ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ.
0: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು ಮನೆ, ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ, ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ. ಓಕೆ ಓಕೆ ಓಕೆ.
2: ಆಯ್ತು
1: ಓಕೆ, ಧನ್ಯವಾದಗಳು ಸುನಂದಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡಿಗಳಿಂದ ಕೂಡ ತುಂಬ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೋದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಂತ. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು

ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾ ಅಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗ್ರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ನೂರು ಜನರು ಬಂದರು, ನೂರು ಜನರು ಹೋದ.

ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ SMS ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.